0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಅಂತರಿಕ್ಷ ಶಾಂತ

0: ಇದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: Radio Sarang 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಇವತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡು ಅಂತ ಹೇಳಿದರು. ಎಷ್ಟು ಮಾತಾಡಲಾರದು ಮುಗಿದರಂತ ವಿಷಯ ಇದು. ಸಂಸ್ಕೃತಿ ಅಂದ್ರೇನೆ ಅದ್ಭುತವಾದಂತಹ ಒಂದು ಚಿಂತೆ. ಅದಾದ್ಮೇಲೆ ಭಾರತೀಯ ಸಂಸ್ಕೃತಿ ಅಂದ್ರೇನು ಅಂತ ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು. ಮನೆಗೆ ಹೋದಾಗ ಒಂಚೂರು ಗುರುತು ಹಾಕೊಂಡೆ, ಯಾಕಂದ್ರೆ ನಾವು ಮೇಷ್ಟ್ರಗಳಿಗೆ ಒಂದು ಪ್ರಾಬ್ಲಮ್ ಇದೆ. ಬೆಲ್ ಆಗೋ ತನಕ ಮಾತಾಡೋರು ನಾವು. ಇಲ್ಲಿ ಗಂಟೆ ಇಲ್ಲ ನೋಡಿದೆ ನಾನು. ಬೆಲ್ ಇಲ್ಲ ಅಂದಮೇಲೆ ನನಗೊಂದು ಪದ್ಧತಿ ಹಾಕೋಬೇಕಲ್ಲ ನಾನು ಸರಿಯಾಗಿ ಅಂತ ಹೇಳಿ ತಪ್ಪಬಾರದು ಅಂತ ಹೋಟೆಲಲ್ಲಿ ಕೂತ್ಕೊಂಡು ಮಾರ್ಕ್ ಮಾಡ್ಕೊಂಡು ಬಂದೆ ಒಂದಿಷ್ಟು, ಸೊ ದಟ್ ಐ ಡೋಂಟ್ ಗೋ ಬಿಯಾಂಡ್ ದ ಫ್ರೇಮ್ ಆಫ್ ರೆಫರೆನ್ಸ್. ಈ ಸಂಸ್ಕೃತಿ ಅನ್ನೋ ಪದ ತುಂಬಾ ಯೂಸ್ ಮಾಡ್ತೀವಿ ನಾವು, ತುಂಬಾ ಬಳಸ್ತೀವಿ. ಕಲ್ಚರ್ ಅಂತ ಉಪಯೋಗಿಸ್ತೀವಿ ನಾವು. ಸಾಮಾನ್ಯವಾಗಿ ಸಂಸ್ಕೃತಿಯನ್ನ ಕಲ್ಚರಿಗೆ ಸಂವಾದಿಯಾದ ಪದ ಅಂತ ಬಳಸ್ತೀವಿ, ಅದರ ಅನುವಾದ ಅಂತೂ ಹೇಳ್ತೀವಿ. ಅದು ನಮಗೆ ಆಶ್ಚರ್ಯ ಆಗ್ಬೋದು, ಈ ಸಂಸ್ಕೃತಿ ಅನ್ನೋ ಪದ ಆಗಲಿ ಕಲ್ಚರ್ ಆಗಲಿ ಬಹಳ ಹಳೆ ಪದ ಅಲ್ಲ. ಅದು ಈಗ ಒಂದು 120 ವರ್ಷದಿಂದ ಈಚೆಗೆ ಚಲಾವಣೆ ಆಗಿರುವಂತಹ ಪದ ಅದು. ಮ್ಯಾಥ್ಯೂ ಅರ್ನಾಲ್ಡ್ ಅನ್ನೋನು ಪದ ಬಳಸಿದ ಕಲ್ಚರ್ ಅಂತ. ಅದಾದ್ಮೇಲೆ ಎಲ್ಲರೂ ಬಳಸೋಕೆ ಶುರು ಮಾಡಿದ್ರೆ ಕಲ್ಚರ್ ಅಂತ. ಅದು ನಿಜವಾಗಿ ನೋಡಿದ್ರೆ ಈ ಪದ ಕಲ್ಚರ್ ಅನ್ನುವಂಥದ್ದು ಬಂದದ್ದೇ ಲ್ಯಾಟಿನ್ ಪದ ಕಲ್ಟಸ್ ಅನ್ನೋದ್ರಿಂದ ಬಂದದ್ದು. ಕಲ್ಟಸ್ ಅನ್ನೋ ಅರ್ಥ ಬಹಳ ಚೆನ್ನಾಗಿದೆ. ಈ ಲ್ಯಾಟಿನ್ ಒಂಥರ ನಮ್ಮ ಸಂಸ್ಕೃತ ಇದ್ದ ಹಾಗೆ ಒಂದು ಪದಕ್ಕೆ ನಾಲ್ಕಾರು ಅರ್ಥ ಇರ್ತಾ ಇರ್ತಾವೆ. ಈ ಕಲ್ಟಸ್ಗೆ ಇರುವಂತಹ ಅರ್ಥ ಅಂದ್ರೆ ಗೌರವ ನೀಡುವಂಥದ್ದು, ನಂಬಿಕೆ ಇಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ಚರ್ ಅಂದ್ರೆ ಸೇವೆ ಮಾಡೋದು, ಕಲ್ಚರ್ ಅಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಕಲ್ಚರ್ ಅಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡುವಂಥದ್ದು. ಅದರಿಂದ ಕಲ್ಚರ್ ಅಂತ ಬಂತು. ಅದಾದ್ಮೇಲೆ 108 ಕಲ್ಚರ್ಗಳು ಬಂದ್ಬಿಟ್ಟು ನಮ್ಮಲ್ಲಿ. ಅಗ್ರಿಕಲ್ಚರ್ ಅಂತ ಶುರು ಆಯ್ತು. ಕೃಷಿಗೆ ಬೇಕಾದಂತಹ ಸಂಸ್ಕೃತಿ ಏನ್ ಬೇಕೋ ಅದು ಕೃಷಿ ಸಂಸ್ಕೃತಿ ಅಂತ ಬರ್ಕೊಂಡ್ವಿ. ಹಾರ್ಟಿಕಲ್ಚರ್ ಬಂತು. ತೋಟಗಾರಿಕೆಗೆ ಏನ್ ಬೇಕೋ ಅದು ಕಲ್ಚರ್ ತೋಟಗಾರಿಕೆದು. ಬೋರಿಕಲ್ಚರ್ ಅಂತ ಬಂತು. ಮರ ಗಿಡಗಳನ್ನು ಬೆಳೆಸುವಂತಹದ್ದು ಬೋರಿಕಲ್ಚರ್ ಆಯ್ತು. ಪಿಸಿಕಲ್ಚರ್ ಅಂತ ಮೀನುಗಳನ್ನು ಬೆಳೆಸೋದು ಬಂತು. ಸೆರಿಕಲ್ಚರ್ ಎಲ್ಲ ಬಂತು. ಈಗ ಬರ್ತಾ ಬರ್ತಾ ಹಾಸ್ಪಿಟ್ಲಿಗೆ ಹೋದ್ರೆ ಬ್ಲಡ್ ಕಲ್ಚರ್ ಟೆಸ್ಟ್ ಅಂಡ್ ಯೂರಿನ್ ಕಲ್ಚರ್ ಟೆಸ್ಟ್ ಎಲ್ಲ ಬಂದಿದೆ. ನೋಡ್ಬೇಕು, ಮಾಡ್ಬೇಕಾಗ್ತದೆ. ಕಲ್ಚರ್ ಟೆಸ್ಟ್ ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಮೊದಲು ಟೆಸ್ಟ್ ಮಾಡ್ಬೇಕು. ಅಂದ್ರೆ ನಮ್ಮ ಪದ ಅರ್ಥ ಏನಾಯ್ತು ಅಂತ ವಿಚಾರ ಮಾಡ್ತಾ ಇದ್ದೆ. ನನಗನ್ಸಿದಿಷ್ಟೇನೆ, ಬ್ಲಡ್ ರಿಪೋರ್ಟ್ ನಂಬ್ಕೋಬೇಕು ನೀವು ಅಂತ. ಕಲ್ಚರ್ ಅಂದ್ರೆ ನಂಬಬೇಕಲ್ಲ, ಫೇತ್ ಇರಬೇಕು ಅಂತೆಲ್ಲ ಆಯ್ತು.

0: You're listening to Radio Sarang, 107.8 FM.
1: ಇನ್ಫ್ಯಾಕ್ಟ್ ನಾನು ಸಂತೋಷ ಅಂತಂದ್ರೆ, ನಾನು ಬಹಳ ವರ್ಷ ಹೆಣ್ಮಕ್ಳು ಕಾಲೇಜಲ್ಲಿ ಕೆಲಸ ಮಾಡಿದ್ದು. 28 ವರ್ಷ ನಾನು ಮಹಿಳಾ ಕಾಲೇಜಲ್ಲೇ ಇದ್ದದ್ದು, ಪ್ರಿನ್ಸಿಪಲ್ ಆದದ್ದು. ಅದರಿಂದನೂ ಅಥವಾ ಮೊದಲಿಂದ ಹಾಗೆ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಮೆನ್. ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿಬಿಟ್ಟಿದ್ದೆ, ನಿಮ್ಗೆ ನಂಬಿಕಿಲ್ಲ, ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿದ್ದೆ. 83-84 ಇಸವಿಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ನಾನು ತುಂಬಾ ಜಗಳ ಆಡ್ಬಿಟ್ರು ನನ್ನ ಜೊತೆಗೆಲ್ಲ ಗಂಡಸರು, ಅಂದ್ರೆ ನನ್ನ ಜೊತೆಗಿದ್ದವರು. ನಾ ಬರೆದದ್ದೇನು ಅಂದ್ರೆ, 21st century ಬಿಲಾಂಗ್ಸ್ ಟು ವಿಮೆನ್ ಅಂತ ಬರೆದಿದೆ. ಇದು ಎಕ್ಸೆಪ್ಟೆಡ್ ಪೇಪರ್, ಪಬ್ಲಿಷ್ ಆಗಿದೆ, ಅದು ಪರ್ಮನೆಂಟ್ ಪ್ರೆಸ್ ಪಬ್ಲಿಷ್ ಮಾಡಿದ್ರು. ಅವ್ರಿಗೆ ಕೋಪ ಬಂದ್ಬಿಡ್ತು, ಏನ್ರಿ ಅವ್ರು ಸಮಾಧಾನ ಮಾಡೋಕೆ ಬರೀತೀರೇನ್ರಿ, ಹಿಂಗೆ ಪೇಪರ್ ನೀವೆಲ್ಲ ಅಂತ ಜಗಳ ತೆಗೆದ್ರು. ನಾ ಇದಿಲ್ಲಪ್ಪ, ನನ್ನ ಕಡೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದಾವೆ, 21st century ಮಹಿಳೆಯರಿಗೆ ಸೇರಿದ್ದು. ಹೆಂಗೆ? ಅದು ನಾನು ಬಾಲಕನಾಗಿದ್ದ ಹುಡುಗನಾಗಿದ್ದಾಗ ಯಾವ ಹುಡುಗಿನೂ ಶಾಲೆಗೆ ಸೈಕಲ್ ಮೇಲೆ ಬರ್ತಿರ್ಲಿಲ್ಲ. ಸೈಕಲ್ ಮೇಲೆ ಹುಡುಗಿ ಹತ್ತಿದ್ರೆ ಗಂಡಬೀರಿ ಅಂತಿದ್ರು. ಅವಾಗ ಹಂಗೆ ಇತ್ತು. ನಿಮ್ಗೆ ಗೊತ್ತಿರಬೇಕು, ಸುಧಾಮೂರ್ತಿ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಆಫ್ ಇಂಜಿನಿಯರಿಂಗ್ ಇನ್ BVB ಇಂಜಿನಿಯರಿಂಗ್ ಕಾಲೇಜ್. ಹುಡುಗರೇ ಇಲ್ಲ, ಹುಡುಗಿರು ಹೋಗ್ತಿರ್ಲಿಲ್ಲ. ಕೇಳಿದ್ರಂತೆ, ಇಂಜಿನಿಯರಿಂಗ್ ಅಮ್ಮ ಇದು ಸೇರ್ಕೋತೀಯಾ ಅಂತ ಕೇಳಿದ್ರಂತೆ. ಅವ್ ಸೇರ್ಕೋತೀನಿ ಅಂದ್ರಕ್ಕೆ. ಟಾಟಾ ಕೂಡ ಹಂಗೆ ಕೇಳಿದ್ರು, ಅಪ್ಲೈ ಮಾಡ್ಕೊಂಡಾಗ ಈ ಹುಡುಗಿಗೆ ಜಾಗ ಇಲ್ಲ ಅಂದ್ರಂತೆ. ಯಾಕೆ ಕೇಳಿದಂತೆ, ಪ್ರಾಬ್ಲಮ್ ಏನು ನಿಮ್ದು, ಇಂಜಿನಿಯರ್ ತಾನೆ ನಾನು ಅಂತ ಟಾಟಾ ಟುಕ್ ಹರ್ ಬ್ಯಾಕ್. ಆ ಕಾಲ ಹೆಣ್ಮಕ್ಳು ಕಾಲೇಜಿಗೆ ಬರೋದು, ಎಮ್ ಎ ಆಗಿದ್ದಾರೆ ಎಮ್ ಎ ಹೆಣ್ಮಕ್ಳು ಅಂದ್ರೆ ಬಹಳ ದೊಡ್ಡದು ಅನಿಸ್ತಿತ್ತು. ಆದ್ರೆ ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಅಥವಾ SSLC ರಿಸಲ್ಟ್ ನೋಡಿ ಸಾಕು ನೀವು, ಹುಡುಗಿಯರೇ ಹೈಯರ್ ರ್ಯಾಂಕ್ಸ್, ಹುಡುಗರು ಕೊನೆಗೆ ಸಿಕ್ಕರು ಸಾಕು ಅಂತ ಕೂತಿರ್ತಾರೆ. PUC ರ್ಯಾಂಕ್ ನೋಡಿದಾಗ ಹುಡುಗಿಯರೇ ಫಸ್ಟ್, CET ರ್ಯಾಂಕಿಂಗ್ ಅವ್ರದೇ ಹೆಚ್ಚಿಗೆ. ನಾನು ಪ್ರತಿ ವರ್ಷ ಸಿನ್ಸ್ ಐ ಮೀನ್ ದಿ ಎಜುಕೇಶನ್ ನಾಲೆಜ್ ಕಮಿಷನ್ ಇರೋದ್ರಿಂದ ನನಗೆ ಸ್ಟಾಟಿಸ್ಟಿಕ್ಸ್ ಗೊತ್ತಾಗುತ್ತೆ. ಈ ವರ್ಷ ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬಹುದು, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡವರೊಳಗೆ 67% ಆರ್ ಗರ್ಲ್ಸ್, 33% ಆರ್ ಬಾಯ್ಸ್. ನಾನು ಕೇಳಿದೆ, ಹಿಂದೆ ಅವಾಗ 82 ಬರೆದಾಗ, ಇಷ್ಟು ಜನ ಹೆಣ್ಮಕ್ಳು ಇಂಜಿನಿಯರ್ ಆಗಿ ಬರ್ತಾ ಇದ್ದಾರಲ್ಲ, ಏನಾಗ್ತಾರೆ ಅವರು? ಯಾವುದೋ ಒಂದು ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನು 20 ವರ್ಷದ ಮೇಲೆ ಇರ್ತಾರೆ ಅವರು, ಮ್ಯಾನೇಜರ್ ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ಆಗ ಕಿರಣ್ ಬೇಡಿ ಒಬ್ಬರೇ ಪೊಲೀಸ್ ಆಫೀಸರ್ IPS ಇದ್ದುದು.

ಈ ಕರ್ನಾಟಕದಲ್ಲೇ 100 ಜನ IPS ಇದ್ದಾರೆ ಹೆಣ್ಮಕ್ಳು. ಅವಾಗ ಯಾವಾಗಲೂ ಒಬ್ರು IAS ಆಫೀಸರ್ ಇರಬೇಕು ಅಂತಿತ್ತು ಹೆಣ್ಮಕ್ಳು. ಈಗೆಲ್ಲರೂ ಸಾಕಷ್ಟು ಜನ IAS ಆಗಿದ್ದಾರೆ. ಅವರೆಲ್ಲ ಲೋವರ್ ಲೆವೆಲ್ ಸೇರ್ಕೊಂಡ್ರು ಕೂಡ 20 ವರ್ಷಕ್ಕೆ ದೇ ಕಮ್ ಟು ಸೆಕ್ರೆಟರಿ ಲೆವೆಲ್. ಎಲ್ಲರೂ ಹೈಯೆಸ್ಟ್ ಲೆವೆಲ್ಗೆ ಬರ್ತಾರೆ. ದೆನ್ ಪರ್ಹ್ಯಾಪ್ಸ್ ಇಂಡಿಯಾ ವಿಲ್ ಬಿ ಬೆಟರ್ ಪ್ಲೇಸ್. ಥಿಂಕಿಂಗ್ ನನ್ನ ಪ್ರಕಾರ ಹೆಣ್ಮಕ್ಳಷ್ಟು ಕರೆಕ್ಟ್ ಆಗಿ ಗಂಡಸರು ಥಿಂಕ್ ಮಾಡಕ್ ಬರಲ್ಲ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹೆಂಗಿದೆ ಅದು ಏನಲ್ಲ.

0: रेडियो सारंग 107.8 FM.
1: ಹೆಣ್ಮಕ್ಳಿಗಿರುವಷ್ಟು ರ್ಯಾಷನಲ್ ಥಿಂಕಿಂಗ್ ನಾವು ಸುಮ್ಮನೆ ಅಬಲೆ ಅಬಲೆ ಅಂತ ಹಾಳು ಮಾಡಿದೀವಿ ನಾವು. ಅವರಷ್ಟು ತಾಳ್ಮೆ ಗಂಡಸರಿಗೆ ಎಂದೂ ಬರೋಕ್ ಸಾಧ್ಯ ಇಲ್ಲ. ಮಕ್ಕಳು 4 ದಿವಸ ಬಿಟ್ಟು ಹೋಗಿ ಹುಡುಗರ ಕಡೆ ಗಂಡಸರ ಕಡೆ ನೋಡಿ ಹೆಂಗಿರ್ತದೆ, ಓಡ್ ಹೋಗ್ತಾರೆ. ಕೆಲಸದಲ್ಲಿ ಬೇಕಾದ್ರೆ 20 ಫೈಲ್ ಜಾಸ್ತಿ ಕೊಡಿ ಕೆಲಸ ಮಾಡ್ತೀವಿ, ಹುಡುಗರು ಇಟ್ಕೊಳಕ್ ನಮ್ ಕಡೆ ಆಗಲ್ಲ ಅಂತಾರೆ. ಆ ತಾಳ್ಮೆ, ಆ ಮ್ಯಾನೇಜ್ ಮಾಡೋದು, ಇಮೋಷನ್ಸ್ ಹ್ಯಾಂಡ್ಲಿಂಗ್, ನಥಿಂಗ್ ಕ್ಯಾನ್ ಬೀಟ್ ವಿಮೆನ್. ಅದು ಇವತ್ತು ಇದಂತ ಹೇಳ್ತಾ ಇಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದೇ ನೋಡಿ. ಮುಖ್ಯವಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇದು ಸುಮ್ಮನೆ ರೈಮಗೋಸ್ಕರ ಬರೆದದ್ದಲ್ಲದು, ಅರ್ಥ ಇಟ್ಕೊಂಡು ಬರೆದದ್ದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃದೇವೋಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ಚತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮನ್ ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ, ಲಕ್ಷ ಕೆಲಸ ಮಾಡ್ತಾಳಕಿ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು, ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿಗೆ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃದೇವೋಭವ. ಯಾಕೊಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನು ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನು ನೋಡೋಕಾಗಿಲ್ಲ ನಮ್ಗೆಲ್ಲ, ದೇವರನ್ನು ನೋಡೋಕ ಆಗದೇ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರೆ ಹಾಕ್ಬೇಕು ನಿನಗೆ, ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ, ನಮ್ಮ ಪರಂಪರೆ.

5000 ವರ್ಷ 10000 ವರ್ಷದ ಪರಂಪರೆ ಬಂದಿದೆಯಲ್ಲ, ತಾಯಿಯನ್ನು ಗೌರವಿಸಬೇಕು ಅಂತ ಹೇಳಿ ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ ಆಚಾರ್ಯದ, ಅವರನ್ನು ಕಂಡೆಮ್ ಮಾಡಿಲ್ಲ. ಅದು ಸೆಕೆಂಡು ಥರ್ಡು ಫಸ್ಟ್ ಪ್ರೈಸ್ ಅದೇ. ಅದ್ಯಾಕೆ ನಮ್ಮ ಮನುಸ್ಮೃತಿಯನ್ನು ಸಿಕ್ಕಾಪಟ್ಟೆ ಬೈತೀವಿ ನಾವು, ಓದಾರದೇ ಬೈತೀವಿ. ಅದೊಂದು ದೊಡ್ಡದು ಮನುಸ್ಮೃತಿಯನ್ನು ಬೈತಾರೆ ಎಲ್ಲರೂ, ಓ ಮನುಸ್ಮೃತಿ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಸರಿಯಾಗಿ ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದಲಾರದೆ ಬೈದ್ರೆ ಹೆಂಗಾಗ್ತದೆ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, ಮನು 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ, ಆದ್ರೆ 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ, 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದು ಏನು ಅಂದ್ರೆ, ಅಲ್ಲಿ ಮಾತು ಬರ್ತದೆ ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳು ರಕ್ಷಣೆ ಮಾಡಬೇಕು, ನಾ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದ್ವಿ. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ ನಾವು ಸರಿಯಾಗಿ ಓದ್ಕೋಬೇಕದನ್ನ. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ರಂಗರಾಯರು ಮಂಗ, ಒಂದು ಸಿಟ್ಟು ಬರಲ್ವ ರಂಗರಾಯರಿಗೆ, ರಂಗರಾಯರು ಮಂಗ ಅಂತ ಪೂರ ಓದಿದ್ರೆ ಅರ್ಥ ಆಗ್ತದಪ್ಪ. ಸೆಂಟೆನ್ಸ್ ಇರೋದು ರಂಗರಾಯರು ಮಂಗಳೂರಿನವರು ಅಂತಿರೋದು, ನೀವು ಅರ್ಧ ತಿಳಿಸ್ಕೊಂಡ್ರೆ ಅರ್ಥ ಅಪಾರ್ಥ ಆಗಲ್ವ ಅದು. ಈ ಮನುಸ್ಮೃತಿನ ಸರಿಯಾಗಿ ಅರ್ಥ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಕಾಜಿನ್ ಲೋಟ ಇದೆ ಅಥವಾ ಕಾಜಿನ್ ಚೂರ್ ಇದೆ ಮನೇಲಿ, ಅದನ್ನ ಯಾರಾದರೂ ರಾಕರ್ದಲ್ಲಿ ಇಡ್ತಾರ, ಅಲ್ಲಿ ಬಿದ್ದಿರುತ್ತೆ ಟೇಬಲ್ ಮೇಲೆ, ಗ್ಲಾಸ್ ಒಡೆದ್ರೆ ಹೊರಗೆ ಹಾಕ್ತಾರೆ ಟೆನ್, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ, ಟೇಬಲ್ ಮೇಲೆ ಇಡ್ತೀರಾ, ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ, ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದ್ರ ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿಂದ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು ಬೆಳೆಯೋದು ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ, ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಏನು ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೆ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು, ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ ವಿಶ್ವಾಸದಿಂದ ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ, ಅದ್ರ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಆದ್ದರಿಂದ ಮಗು ಇದ್ದ ತಂದೆ ತಾಯಿ ನೋಡ್ಕೋಬೇಕು. ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೆ ಏನು, ಆಕೆಯಲ್ಲಿರುವಂತಹ ಸಂಸ್ಕೃತಿಯನ್ನು ತಾನು ಬೆಳೆಸಕ್ಕೆ ಸಹಾಯ ಮಾಡ್ಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೇಲಿ ಎಲ್ಲರೂ ಕೈ ಕೂರಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದ್ರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ, ನಾನು ಎಷ್ಟೋ ಸಲ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಇಂಡಿಯನ್ ವುಮೆನ್ ಹುಡ್ ಅಂತ. ಯಾರ್ದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ ಅಣ್ಣ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ, ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳೀತದೆ ಅವ್ರ ಮನೆ ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬಾ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲ್ ಎಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ನಾವು ಕಸಿ ಮಾಡೋದು ಅಂತ ಹೇಳ್ತೀವಲ್ಲ, 2 ಮರ ಚೋಡ್ಸಿ ಒಂದು ಜೋಡಿಸಿದ ಕಸಿ ಆಯ್ತು ಅಂತ ಹೇಳ್ತೀವಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಅಲ್ವಾ? ಎಲ್ಲೋ ಬೆಳೆದಂತ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. This is possible only for an Indian woman. It's amazing capability.

ನಿಮ್ಮ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ, ನಿಮ್ಗೆ ಅನುಭವ ಇರುತ್ತೆ ಮನೆಯಲ್ಲಿ ಅಜ್ಜಿ ಇದ್ರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ, ಯಾಕಂದ್ರೆ ನಂದು ಸೇರಿಸ್ಕೊಂಡು ಹೇಳ್ತೀನಿ, ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳಿದ್ದಾರೆ. ಯಾಕೆ ಹೇಳ್ತೀವಿ ಅಂದ್ರೆ, ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಇನ್ಯಾರು ಹೇಳಕ್ ಸಾಧ್ಯ ಇಲ್ಲ ಗೊತ್ತಾ. ತುಂಬಾ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ, ನನ್ನ ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ವಿ. ಅಂದ್ರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ. ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಹುಡುಗಿ ಕಡೆ ಹೆಂಗಿದೆ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮಾಡ್ತಿದ್ದಾರೆ ಈಗ, ಎಲ್ಲ ಸೀರಿಯಲ್ ನೋಡಿ ನೋಡಿ ನೋಡಿ ಆ ಸೀರಿಯಲ್ ಕಥೆನೆ ಬರ್ತಾವ ಬಾಯ್ಗೆ ಬರೋದು. ಅದಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ, ಮನುಸ್ಮೃತಿಯಲ್ಲಿ ಹೇಳಿದ್ದು ಸ್ತ್ರೀಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಹೊರತಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದ್ರೆ ಸ್ವಾತಂತ್ರ್ಯ ಕೊಡಬೇಡಿ ಅಂತಲ್ಲ. ಪಿಕ್ಕಂಗೆ ಬಿಸಾಕ್ಬೇಡ್ರಪ್ಪ, ಅದು ಬಹಳ ಪ್ರೀಷಿಯಸ್ ಮೆಟೀರಿಯಲ್, ಅದು ಕಬರ್ಡ್ ಅಲ್ಲಿ ಇಡಿ ಅಂತ ಹೇಳಿದಂಗೆ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದ್ದೀವಿ. ನೋಡಿ, ಚಾಮುಂಡೇಶ್ವರಿ ಆ ನರಕ ಇವನು ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು, ರಾಕ್ಷಸ ಅವನು, ಯಾರಾದ್ರೂ ಕೊಲ್ಬಹುದಾಗಿತ್ತಲ್ಲ. ಮೂರು ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು ಬ್ರಹ್ಮ ಶಿವ, ಮೂರು ಜನ. ಅವ್ರಂದ್ರಂತೆ ಅವನು ಕೊಲ್ಲಕ್ ಆಗಲ್ಲ, ನಾವು ಅವ್ಗೆ ವಿಶೇಷ ಶಕ್ತಿ ಬೇಕು. ಅವಾಗ ಏನ್ ಮಾಡಿದ್ರು, ಎಷ್ಟು ಚಂದ ಕಥೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂತ ಕಥೆಗಳು, ಸೊ ಸಿಂಬಾಲಿಕ್. ಅವರೇನ್ ಹೇಳ್ತಾರಂದ್ರೆ, ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ. ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ, ಈಶ್ವರ ವಿಷ್ಣು ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳನ್ನು, ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನೇ ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನ ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳು ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂತದ್ದು, ಗಂಡಸರಿಗೆ ಬರ್ಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮುಕ್ಷ ಕೊಟ್ಲು ಅವನು ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸ, ಪನಿಷ್ಮೆಂಟ್ ಇದೆ. ಆದ್ರೆ ತಾಯಿ ಹೃದಯ ಅವನು ಹಂಗೆ ಬಿಡಬೇಡಿ, ಅವನ ಎಲ್ಲಾದ್ರೂ ಮೋಕ್ಷ ಕೊಡಿ ಅವನಿಗೆ. ಇದು ತಾಯಿ ಹೃದಯ ಇರ್ಲಿ ಅಂತ ಹೇಳಿ ಮಾಡಿಸಿದಂತದ್ದು. ಅದಕ್ಕೆ ನಮ್ಮ ಕಾಳಿ ಆಗ್ಲಿ ಚಾಮುಂಡಿ ಆಗ್ಲಿ, ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರ ಹಾಗೆ.

0: You're listening to Radio Saring 107.8 FM.
1: ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ ಇಬ್ಬರು ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು! ಯಾಜ್ಞವಲ್ಕರು, ನಾನು ಹೋಗ್ತೀನಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂದ್ರು. ಇಬ್ರು ಹೆಂಡಂದ್ರು ಕರೆದು ಪಾರ್ಟಿಷನ್ ಮಾಡಿಬಿಡ್ತೀನಿ, ಪ್ರಾಪರ್ಟಿ ಇಬ್ರು ತಗೊಂಬಿಡಿ ಅಂತ ಹೆಂಡಂದ್ರು ಹೇಳಿದ್ರು. ಗಾರ್ಗಿ ಅಂದ್ರು ಪರವಾಗಿಲ್ಲ ಅಂತ, ಮೈತ್ರೇಯಿ ಪರವಾಗಿಲ್ಲ ಅಂತ. ಆಗ ಗಾರ್ಗಿ ಪ್ರಶ್ನೆ ನೋಡಿ ಅಂದ್ರೆ, ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ. ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ, ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನನ್ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದ್ರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ. ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದಿರಬೇಕು. ಹಂಗನ ದೊಡ್ಡದೇ ಕೊಡಿ ನನಗೆ, ಅಂದ್ಲಿಕ್ಕೆ ಸಣ್ಣದೇ ಆಗ್ತು ಕೊಡಿ ಅನ್ನ. ಎಷ್ಟು ಚಂದದ ಮಾತದ! ನೀವು ಬೇಡಾದಂತಹ ಆಸ್ತಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ನನಗೆ ಈ ಆಸ್ತಿ ಬೇಡ. ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮಗೆ ಅನಿಸಿದೆಯೋ ಆ ತಪಸ್ಸನ್ನು ನನಗೆ ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಕೆ ಚರ್ಚೆ ಮಾಡುವಂತ ವಿಚಾರ ನೋಡಿ ಸ್ವಾಮಿ, ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದ ನಮ್ಮ ಪರಂಪರೆಗೆ ಸೇರಿದ. ಅದಕ್ಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ, ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದ್ರೆ ಅನುಭಾವಿ ದಾರ್ಶನಿಕನೇ ಆದಂತ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನಮ್ಮ ಅಕ್ಕ ಆಕೆ ಅಂದ್ರೆ. ಬಸವಣ್ಣ ಹೇಳ್ತಾನೆ, ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿರಿ ಅಕ್ಕ ಮಹಾದೇವಿದು ಜೀವನ, ಬೆಂಕಿ ಮೇಲೆ ಹೋದಂತಹ ಜೀವನ, ಹೇಗೆ ಫೇಸ್ ಮಾಡ್ತಾಳಕ್ಕೆ. ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದು ಬೇರೆ ಭಾಷೆ ಲೆಕ್ಚರ್ ಆಗಿಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನ ನೀವು ನೋಡ್ಬೇಕು, ಅದನ್ನ ಅದ್ಭುತ ಡೈಲಾಗ್. ಅದು ಅಲ್ಲಮ್ಮ ಪ್ರಭು ಆಕೆನ ಹೇಗಾದ್ರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುನ ಪೆಚ್ಚು ಮಾಡಿಬಿಡ್ತಾಳಕ್ಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ, ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳ್ಬೇಕಾದ್ರೆ ಆ ಪವರ್ ಹೇಗಿರ್ಬೇಕು ಹೆಣ್ಮಕ್ಳ ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ಸ್. ಈ ಸನ್ಯಾಸ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂತಹ ಶಕ್ತಿಯನ್ನ ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿ. ಕಲ್ಪನೆ ಮಾಡೋಕೆ ಸಾಧ್ಯ ಇದೆಯಾ? ಅಂದ್ರೆ ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂತಹ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರು ಮಾಡಿಲ್ಲ ಇದುವರೆಗೂ ಆ ಥರ. ಅದಕ್ಕೆ ರಾಮಕೃಷ್ಣ ಪರಮಹಂಸ ಶಂಕರಾಚಾರ್ಯರು ಒಂದು ರೂಲ್ ಬೈಪಾಸ್ ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ನಿಮ್ಮ ಹಳೆಯ ಸಂಸಾರಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ನಿಮಗೆ ಮುಗಿತಾ ಆ ಸಂಸಾರ ಹಚ್ಕೊಳ್ಳಂಗಿಲ್ಲ. ಅದಕ್ಕೆ ಸಂನ್ಯಾಸ ಎಲ್ಲವನ್ನೂ ಬಿಟ್ಟಂತವ್ರು, ಮತ್ತೊಂದು ಪುನರ್ಜನ್ಮ ಆದಂಗೆ ಅವ್ರಿಗೆ ಹಳೆ ಜನ್ಮ ಏನೂ ಸಂಬಂಧ ಇಲ್ಲ ಅಂತಿರೋದು. ಆದ್ರೆ ಶಂಕರಾಚಾರ್ಯರು ಮಾತ್ರ ಆ ರೂಲ್ ಅನ್ನು ಮುರಿದ್ರು. ಅಮ್ಮ ಕೇಳ್ಕೊತಾಳೆ, ಶಂಕರ 8 ವರ್ಷ ಹುಡುಗ ಹೋಗ್ತಿಯಲ್ಲಪ್ಪ, ಆದ್ರೆ ಒಂದು ನನ್ನ ಮಾತು ಕೊಡ್ತೀಯಾ, ನನ್ನ ಕೊನೆ ಕಾಲದಲ್ಲಿ ಬಂದು ನನ್ನ ಸಂಸ್ಕಾರ ಮಾಡ್ತೀಯಾ ಅಂತ ಕೇಳ್ತಾಳೆ. ಅಲ್ಲಿವರೆಗೂ ಪದ್ಧತಿ ಇರಲಿಲ್ಲ, ಯಾವ ಸನ್ಯಾಸಿನೂ ತಾಯಿಗೇನು ಸಂಬಂಧ ಮುಗಿತಂತ. ಆದ್ರೆ ಶಂಕರಾಚಾರ್ಯರು ಮಾತು ಕೊಡ್ತಾರೆ. ಎಲ್ಲರೂ ಅಲ್ಲಿ ಬಹಳ ಮಡಿವಂತರು ಇರ್ತಾರಲ್ಲ, ನೋವು ಮುರಿತಾರೆ, ಎಂತ ಸನ್ಯಾಸಿ ಇವನು, ಅಮ್ಮ ಬರಬೇಕಾದ್ರೆ ಬರಿತಾಳಂತೆ, ಬರ್ತಾನೆ ಹೆಂಗೆ ನೋಡಿ, ಹೇಗೆ ಎಳ್ಕೊಂಡ್ ಬರುತ್ತೆ ಅಂತ ಕರುಳು ಅಂತ ಹೇಳೋದು. ಇದು ನಾನು ಅಮ್ಮನಿಗೆ ಆರೋಗ್ಯ ಕೆಟ್ಟಾಗ ಶಂಕರಾಚಾರ್ಯರು ಹೋಗಿ ಆಕೆ ಹತ್ರ ಇದ್ದು ಆರೈಕೆ ಮಾಡಿ ಆಕೆ ಸಂಸ್ಕಾರ ಮಾಡಿ ಬರ್ತಾರೆ. ಉಳಿದವ್ರು ಯಾರು ಬರೋದಿಲ್ಲ, ಅವಾಗ ತಾವೇ ಮಾಡ್ತಾರೆ ಎಲ್ಲರೂ. ಆಗ ಮಡಿವಂತ ಬ್ರಾಹ್ಮಣರು ಕೇಳ್ತಾರೆ, ಕೆಲವರು ಯಾಕೆ ಮಾಡಿದ್ರಿ, ಸನ್ಯಾಸ ಸಂಬಂಧ ಇಲ್ಲಲ್ಲ ಅಂತ. ಆ ಶಂಕರಾಚಾರ್ಯ ಹೇಳುವ ಮಾತಿದೆ, ದಯವಿಟ್ಟು ನಮ್ಮ ಲೌಕಿಕ ಜೀವನದ ನಿಯಮಗಳನ್ನ ತಾಯಿಗೆ ಹೋಲಿಸ್ಬೇಡಿ. ಎಂತ ದೊಡ್ಡ ಮಾತ್ರಿ ಇದು, ಯಾರಿಗಾದ್ರೂ ಹಚ್ಕೊಂಡು ಹೋಗಿ ಕಂಡೀಷನ್ಸ್ ಎಲ್ಲ, ತಾಯಿಗೆ ಮಾತ್ರ ಬಿಯಾಂಡ್ ಆಲ್ ರೂಲ್ಸ್, ಬಿಯಾಂಡ್ ಆಲ್ ರೂಲ್ಸ್. ಅವ್ರು ಹೇಳ್ತಾರೆ, ನನಗೆ ತಾಯಿ ಬೇರೆ ಅಲ್ಲ, ಮಾತೆ ಶಾರದೆ ಬೇರೆ ಅಲ್ಲ, ಆದ್ರಿಂದ ಆಕೆ ಸೇವೆಗೋಸ್ಕರ ಬರ್ತೀನಿ ಅಂತ. ಇದನ್ನ ಮಾಡಿ ತೋರಿಸ್ತಂತವ್ರು ಸುಮ್ಮನೆ ಬಾಯಿಂದ ಹೇಳೋದಲ್ಲ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಇಸ್ ಎ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಶನ್ ಆದ್ರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಶನ್, ಬಟ್ ಹೆಣ್ಮಗಳಿಗೆ ಎಜುಕೇಶನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನಮ್ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು, ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಕೂತ್ ಮಾಡಿಸಿ ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8 ಗಂಟೆ. ಇವತ್ತಿನ ಮಾತಿನ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾತಿನ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ ಆರ್ಜಿ ಸೈಫುಲ್ಲಕುತ್ತಾರ್. ನಾಳೆ ಮಂಗಳೂರಿನಲ್ಲಿ ವಿಶೇಷ ಸಂಪುಟ ಸಭೆ. ಪ್ರವಾಸೋದ್ಯಮ ಸೇರಿ ಕರಾವಳಿ ಭಾಗದ ಅಭಿವೃದ್ಧಿಗೆ ಭರಪೂರ ಕೊಡುಗೆಗಳ ನಿರೀಕ್ಷೆ. ಕಡಲ ನಗರಿಯಲ್ಲಿ ಭರದ ಸಿದ್ಧತೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ರಾಜ್ಯ ವಿಶೇಷ ಸಚಿವ ಸಂಪುಟ ಸಭೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ, ಪ್ರಜಾಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 18 ನಡೆಯಲಿದೆ. ಈ ಮಹತ್ವದ ಸಂಪುಟ ಸಭೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿ ಜಿಲ್ಲೆಯ ಜನತೆಯಲ್ಲಿ ಹೊಸ ನಿರೀಕ್ಷೆ ಹುಟ್ಟುಹಾಕಿದೆ. ವಿಶೇಷವಾಗಿ ಪ್ರವಾಸೋದ್ಯಮ, ಮೀನುಗಾರಿಕೆ, ರಸ್ತೆ, ಕುಡಿಯುವ ನೀರು ಸೇರಿದಂತೆ ಆ ಭಾಗದ ಜನಸಾಮಾನ್ಯರ ಮೂಲಸೌಕರ್ಯದ ಅಭಿವೃದ್ಧಿಗೆ ಯಾವ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಮಂಗಳೂರಿನಲ್ಲಿರುವ ಗುರುಪುರ ನದಿ ದ್ವೀಪಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಡಿಬಿಎಫ್ಒಟಿ ಆಧಾರದ ಮೇಲೆ 125.43 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅಭಿವೃದ್ಧಿ. ಅದೇ ಮಾದರಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಭಟ್ಕಳ, ಅಂಕೋಲಾ ತಾಲೂಕುಗಳಲ್ಲಿರುವ 7 ದ್ವೀಪಗಳನ್ನು ಪಿಪಿಪಿ ಮಾದರಿಯಲ್ಲಿ ಡಿಬಿಎಫ್ಒಟಿ ಆಧಾರದ ಮೇಲೆ 307.71 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಸರ ಸ್ನೇಹಿ ಪ್ರವಾಸಿ ತಾಣಗಳನ್ನಾಗಿ ಅಭಿವೃದ್ಧಿಪಡಿಸುವುದು ಸೇರಿದಂತೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಯೋಜನೆಗಳ ಅಭಿವೃದ್ಧಿಗೆ ಸರಿಸುಮಾರು 7,000 ರಿಂದ 8,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಯೋಜನೆಗೆ ಸಂಪುಟ ಅನುಮೋದನೆ ನೀಡುವ ಸಾಧ್ಯತೆಗಳು ಇವೆ. ಇನ್ನು ಕರ್ನಾಟಕ ರಾಜ್ಯ ಸಚಿವ ಸಂಪುಟದ ಚೊಚ್ಚಲ ಸಭೆಗೆ ಆತಿಥ್ಯ ನೀಡಲು ಕಡಲ ನಗರಿ ಮಂಗಳೂರಿನಲ್ಲಿ ಭರದ ಸಿದ್ಧತೆ ನಡೆಯುತ್ತಿದೆ. ಪಡೀಲ್ನಲ್ಲಿರುವ ಜಿಲ್ಲಾಧಿಕಾರಿ ಸಂಕೀರ್ಣ ಪ್ರಜಾಸೌಧ ಅಧಿಕಾರಿಗಳ ಚಟುವಟಿಕೆಯಿಂದ ಕಳೆಗಟ್ಟಿದೆ. ಸಚಿವ ಸಂಪುಟಕ್ಕೆ ಇನ್ನೇನು 2 ದಿನ ಬಾಕಿ ಇರುವಂತೆ ಸೆಪ್ಟೆಂಬರ್ 18 ಮಂಗಳೂರಿಗೆ ಬುಧವಾರದಿಂದ ಸಚಿವರ ಆಗಮನವು ಕೂಡ ಆರಂಭಗೊಂಡಿದೆ. ಪ್ರಜಾಸೌಧದ 2ನೇ ಮಹಡಿಯಲ್ಲಿ ಸಂಪುಟ ಸಭೆಗೆ ಅಗತ್ಯ ಸಿದ್ಧತೆಯನ್ನು ಅಂತಿಮಗೊಳಿಸುವ ಕಾರ್ಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಜಿಲ್ಲಾಡಳಿತ ನಡೆಸ್ತಾ ಇದೆ. ಸೆಪ್ಟೆಂಬರ್ 18 ಬೆಳಗ್ಗೆ 10 ಅಪರಾಹ್ನ 2:30 ಪ್ರಜಾಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ 33 ಸಚಿವರು, ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಗಳು, ಸಚಿವರ ಆಪ್ತ ಕಾರ್ಯದರ್ಶಿಗಳು, ಗನ್ಮ್ಯಾನ್ಗಳು, ವಾಹನ ಚಾಲಕರು ಸೇರಿದಂತೆ ಸುಮಾರು 135 ರಿಂದ 180 ಮಂದಿ ಇತರ ಶಾಸಕರು ಸಚಿವ ಸಂಪುಟ ಸಭೆ ನಡೆಯಲಿರುವ ಪ್ರಜಾಸೌಧದಲ್ಲಿ ಅಂದು ಒಟ್ಟು ಸೇರಲಿದ್ದಾರೆ. ಇದಕ್ಕಾಗಿ ಅಗತ್ಯ ಸೌಲಭ್ಯಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಎಂದು ಜಿಲ್ಲಾಧಿಕಾರಿ ಕಚೇರಿಯ ಮೂಲಗಳು ತಿಳಿಸಿವೆ. ಅಮೆರಿಕ ಹಿತಾಸಕ್ತಿಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಬೆಂಬಲಿತ ಡ್ರೋನ್ ಕ್ಷಿಪಣಿ ದಾಳಿಗಳು ನಡೆಯುವ ಸಾಧ್ಯತೆ ಇದೆ ಎಂದು ಉಲ್ಲೇಖಿಸಿರುವ ಅಮೆರಿಕ ತನ್ನ ಪ್ರಜೆಗಳಿಗೆ ಸೌದಿ ಅರೇಬಿಯಾ ಪ್ರವಾಸವನ್ನು ಮರುಪರಿಶೀಲಿಸುವಂತೆ ವಿನಂತಿಸಿದೆ. ಅಲ್ಲದೆ ಪ್ರಯಾಣದ ಎಚ್ಚರಿಕೆ ಮಟ್ಟವನ್ನು ಲೆವೆಲ್ 3 ಹೆಚ್ಚಿಸಿದೆ. ಹೌದಿ ಬಂಡುಕೋರರು ಸೌದಿ ಅರೇಬಿಯಾ ನಡುವಿನ ಸಂಘರ್ಷ ಮತ್ತೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಅಮೆರಿಕದ ವಿದೇಶಾಂಗ ಇಲಾಖೆ ಈ ನವೀಕರಿಸಿದ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೌದಿ ಅರೇಬಿಯಾದ ಕೆಲವು ಭಾಗದಲ್ಲೂ ಹೆಚ್ಚಿನ ಭದ್ರತಾ ಬೆದರಿಕೆಯನ್ನು ಎದುರಿಸ್ತಾ ಇದೆ ಎಂದು ಇಲಾಖೆ ತಿಳಿಸಿದೆ. ಭಯೋತ್ಪಾದನೆಯ ಬೆದರಿಕೆಯಿಂದಾಗಿ ಯಮನ್ ಗಡಿಯಲ್ಲಿರುವ ಸೌದಿ ಅರೇಬಿಯಾದ ಪ್ರದೇಶಕ್ಕೆ ಲೆವೆಲ್ 4 ಅಂದರೆ ಪ್ರಯಾಣಿಸಬೇಡಿ ಎಂಬ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದೆ. ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಕುಂದಾಪುರ ಭಾಗದ ಬಹುಕಾಲ ಬೇಡಿಕೆಯಾದ ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಜೂರು ಬೇಡಿಕೆ ಈಡೇರಲಿ ಎಂಬ ಆಗ್ರಹ ಜನರಿಂದ ವ್ಯಕ್ತವಾಗಿದೆ. ಕಳೆದ ವರ್ಷದ ಬಜೆಟ್ನಲ್ಲಿ ಸರ್ಕಾರ ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಘೋಷಿಸಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿಗಿಂತಲೂ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ದೊಡ್ಡ ತಾಲೂಕು ಆಗಿದ್ದು ಅತಿ ಹೆಚ್ಚು ಗ್ರಾಮಗಳು ಗ್ರಾಮೀಣ ಪ್ರದೇಶಗಳಿವೆ. ಕುಂದಾಪುರ ಅಥವಾ ಬೈಂದೂರು ಹೆಬ್ರಿ ಬ್ರಹ್ಮಾವರ ತಾಲೂಕುಗಳಿಗೆ ಹೊಂದಾಣಿಕೆ ಆಗುವಂತಹ ಸ್ಥಳದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕಿದೆ. ಆಗ ಉಡುಪಿ ಜಿಲ್ಲೆ ಅವರಿಗಷ್ಟೇ ಅಲ್ಲ, ನೆರೆಯ ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯವರಿಗೂ ಅನುಕೂಲವಾಗಲಿದೆ. ರೈತರು ಬೆಳೆದ ವಿವಿಧ ಬೆಳೆಗಳಿಗೆ ನೀಡುವ ಮಾದರಿಯಲ್ಲಿ ಮೀನುಗಾರಿಕಾ ವಲಯಕ್ಕೂ ಬೆಂಬಲ ಬೆಲೆ, ಪ್ರೋತ್ಸಾಹಧನ, ಸಬ್ಸಿಡಿ ಇತ್ಯಾದಿ ಜಾರಿಗೆ ಸಂಬಂಧಿಸಿ ಮುಖ್ಯಮಂತ್ರಿಗಳ ಜತೆ ಚರ್ಚಿಸಲಾಗುವುದು ಎಂದು
ಮೀನುಗಾರಿಕಾ ಸಚಿವ ಕೆಎಸ್ ಬಸವಂತಪ್ಪ ಹೇಳಿದರು. ಮಲ್ಪೆ ಮೀನುಗಾರರ ಸಂಘದ ಕಚೇರಿಗೆ ಭೇಟಿ ಕೊಟ್ಟು ಸಂಘದಿಂದ ಗೌರವ ಮತ್ತು ವಿವಿಧ ಬೇಡಿಕೆ ಮನವಿ ಸ್ವೀಕರಿಸಿ ಮಾತನಾಡಿ, ಮೀನುಗಾರರ ಕಲ್ಯಾಣಕ್ಕಾಗಿ ಪರಿಹಾರ ನಿಧಿ ಸ್ಥಾಪನೆಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಮತ್ಸ್ಯಾಶ್ರಯ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ನೀಡುವ ಅನುದಾನ 1.20 ಲಕ್ಷದಿಂದ 5 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಎಂಬ ಬೇಡಿಕೆ ಪರಿಶೀಲಿಸಲಾಗುವುದು. ಈ ಬಗ್ಗೆ ರಾಜೀವ ಗಾಂಧಿ ವಸತಿ ನಿಗಮದೊಂದಿಗೂ ಮಾತುಕತೆ ನಡೆಸಲಾಗುವುದು ಎಂದರು. ಇನ್ನು ಸಚಿವ ಬಸವಂತಪ್ಪ ಅವರು ಮಲ್ಪೆ ಮೀನುಗಾರರ ಸಂಘದ ಮನವಿ ಪತ್ರ ಸ್ವೀಕರಿಸಿದ ಬಳಿಕ ಮಲ್ಪೆ ಬಂದರು ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು.

ಇನ್ನು ರಾಜ್ಯ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆ ಸೆಪ್ಟೆಂಬರ್ 18ರಂದು ಮಂಗಳೂರಿನ ಪಡೀಲ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ ನಗರದ ಸಂಚಾರ ಸುವ್ಯವಸ್ಥೆಗಾಗಿ ಪೊಲೀಸ್ ಆಯುಕ್ತರು ಸಂಚಾರ ವ್ಯವಸ್ಥೆಯಲ್ಲಿ ಮಾರ್ಪಾಟು ಮಾಡಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಕೋರಿದ್ದಾರೆ. ಸೆಪ್ಟೆಂಬರ್ 17ರ ಸಂಜೆ ಮತ್ತು ಸೆಪ್ಟೆಂಬರ್ 19ರ ಬೆಳಿಗ್ಗೆ ಬಜ್ಪೆ ವಿಮಾನ ನಿಲ್ದಾಣದಿಂದ ಕಾವೂರು ಬೋಂದೇಲ್ ಮೇರಿಹಿಲ್ ಕೆಪಿಟಿ ಕದ್ರಿ ಕಂಬಳ ಬನ್ಸ್ ಹಾಸ್ಟೆಲ್ ಡಾ ಬಿಆರ್ ಅಂಬೇಡ್ಕರ್ ಜಂಕ್ಷನ್ ಹಂಪನಘಟ್ಟ ಕ್ಲಾಕ್ ಟವರ್ ಹ್ಯಾಮಿಲ್ಟನ್ ಜಂಕ್ಷನ್ ಅದೇ ರೀತಿ ಸೆಪ್ಟೆಂಬರ್ 18ರಂದು ಬೆಳಿಗ್ಗೆ ಹ್ಯಾಮಿಲ್ಟನ್ ಜಂಕ್ಷನ್ ಕ್ಲಾಕ್ ಟವರ್ ಹಂಪನಘಟ್ಟ ಡಾ ಬಿಆರ್ ಅಂಬೇಡ್ಕರ್ ಜಂಕ್ಷನ್ ಕೆಪಿಟಿ ಜಂಕ್ಷನ್ ನಂತೂರು ವೃತ್ತ ಪಂಪ್ವೆಲ್ ನಾಗೂರಿ ಬಜಾಲ್ ಕ್ರಾಸ್ ಪಡೀಲ್ ಜಂಕ್ಷನ್ನ ರಸ್ತೆ ಬದಿಯಲ್ಲಿ ಯಾವುದೇ ವಾಹನಗಳನ್ನು ನಿಲುಗಡೆ ಮಾಡಬಾರದು. ಆಂಬ್ಯುಲೆನ್ಸ್ ಮತ್ತು ಇತರ ತುರ್ತು ಸೇವಾ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡಚಣೆ ಇರುವುದಿಲ್ಲ. ಬದ್ರಿಯಾ ಜಂಕ್ಷನ್ನಿಂದ ಹೋಟೆಲ್ ತಾಜ್ ವಿವಾಂತ್ ಮುಂಭಾಗದ ಮೂಲಕ ಹ್ಯಾಮಿಲ್ಟನ್ ಜಂಕ್ಷನ್ ಕಡೆಗೆ ಸಂಚರಿಸಬೇಕಾದ ಎಲ್ಲಾ ತರಹದ ವಾಹನಗಳು ಪರ್ಯಾಯವಾಗಿ ಬದ್ರಿಯಾ ಜಂಕ್ಷನ್ ನೀಲೇಶ್ವರ ರಸ್ತೆ ರೊಸಾರಿಯೋ ರಸ್ತೆ ಮೂಲಕ ಸಂಚರಿಸಬೇಕು ಎಂದಿದೆ. ಅದೇ ರೀತಿ ಹ್ಯಾಮಿಲ್ಟನ್ ಜಂಕ್ಷನ್ನಿಂದ ಹೋಟೆಲ್ ತಾಜ್ ವಿವಾಂತ್ ಮುಂಭಾಗದ ಮೂಲಕ ಬದ್ರಿಯಾ ಜಂಕ್ಷನ್ ಕಡೆಗೆ ಸಂಚರಿಸಬೇಕಾದ ವಾಹನಗಳು ಪರ್ಯಾಯವಾಗಿ ಹ್ಯಾಮಿಲ್ಟನ್ ಜಂಕ್ಷನ್ ನೆಲ್ಲಿಕಾಯಿ ರಸ್ತೆ ಮೂಲಕ ಸಂಚರಿಸಬೇಕು ಎಂದಿದೆ. ಇನ್ನು ಒಂದೆಡೆ ಬೋಟುಗಳಿಂದ ಮೀನು ಇಳಿಸುವ ಕಾರ್ಯ, ಇನ್ನೊಂದೆಡೆ ಬಂದರು ಅಭಿವೃದ್ಧಿ ಕಾಮಗಾರಿ, ಇದರ ನಡುವೆ ನಿರಂತರ ವಾಹನ ದಟ್ಟಣೆ, ಏರುಪೇರಿನಿಂದ ಕೂಡಿದ ಕಚ್ಚಾ ರಸ್ತೆ, ಜಾಗವಿಲ್ಲದೆ ಅಲ್ಲಲ್ಲಿ ರಾಶಿ ಬಿದ್ದಿರುವ ಮೀನು ಸಾಗಾಟದ ಬಾಕ್ಸ್ಗಳು, ಆಗಾಗ ಮೀನುಗಾರಿಕಾ ಕಾರ್ಮಿಕರು ಕಾಮಗಾರಿ ಕೆಲಸಗಾರರ ನಡುವೆ ತಿಕ್ಕಾಟ. ನಗರದ ಹಳೆ ಬಂದರಿನ ಧಕ್ಕೆಯ ಸದ್ಯದ ಪರಿಸ್ಥಿತಿ ಇದು. ಈ ಋತುವಿನ ಮೀನುಗಾರಿಕಾ ಆರಂಭವಾಗಿ ಸುಮಾರು ಒಂದು ತಿಂಗಳು ಕಳೆದಿದ್ದರು. ಇದೇ ಸಂದರ್ಭದಲ್ಲಿ ಹಳೆ ಬಂದರಿನ ಆಧುನೀಕರಣ ಕಾಮಗಾರಿ ನಡೆಯುತ್ತಿರುವುದು ಮೀನುಗಾರಿಕಾ ಚಟುವಟಿಕೆಗೆ ಪ್ರತಿನಿತ್ಯ ಅಡ್ಡಿಯಾಗುತ್ತಿದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ದಕ್ಕೆಯಲ್ಲಿ ಮೀನುಗಾರಿಕಾ ಚಟುವಟಿಕೆಯನ್ನು ಸುಗಮವಾಗಿ ನಡೆಸುವುದು ಸವಾಲಾಗಿ ಪರಿಣಮಿಸಿದೆ. ದಕ್ಕೆಯ ಪ್ರವೇಶ ದ್ವಾರದ ಬಳಿಯಿಂದಲೇ ವಾಹನ ದಟ್ಟಣೆ ಆರಂಭವಾಗುತ್ತಿದೆ. ಏಕಮುಖ ಸಂಚಾರಕ್ಕೆ ಮೀಸಲಾಗಿದ್ದ ರಸ್ತೆಯಲ್ಲಿ ಸದ್ಯ ದ್ವಿಮುಖ ವಾಹನ ಸಂಚಾರ ನಡೆಯುತ್ತಿರುವುದರಿಂದ ಸಮಸ್ಯೆ ಮತ್ತಷ್ಟು ಹೆಚ್ಚಿದೆ. ಮೀನು ಸಾಗಾಟದ ಲಾರಿಗಳು, ಆಟೋಗಳು, ಮಂಜುಗಡ್ಡೆ ಸಾಗಿಸುವ ವಾಹನಗಳು ಹಾಗೂ ದ್ವಿಚಕ್ರ ವಾಹನಗಳ ನಿರಂತರ ಓಡಾಟದಿಂದ ಆಗಾಗ ಸಂಚಾರ ಅಸ್ತವ್ಯಸ್ತವಾಗುತ್ತಿದೆ. ಮತ್ಸ್ಯಗಂಧಿ ಕಟ್ಟಡ ಐಸ್ ಪ್ಲಾಂಟ್ಗಳ ಮುಂಭಾಗದಲ್ಲೂ ಇದೇ ಪರಿಸ್ಥಿತಿ ಕಂಡುಬರುತ್ತಿದೆ. ವಾಹನಗಳನ್ನು ಪಾರ್ಕ್ ಮಾಡಲು ಸೂಕ್ತ ಸ್ಥಳಾವಕಾಶವೂ ಕೂಡ ಇಲ್ಲದಾಗಿದೆ. ಇನ್ನು ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ದೇಶದ ಶ್ರೇಷ್ಠ ಕಲೆಯಾದ ಯಕ್ಷಗಾನವನ್ನು ರಾಜ್ಯದ ಕಲೆಯಾಗಿ ಘೋಷಿಸಬೇಕೆಂದು

ಸತೀಶ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಇನ್ನು ಕೊಡಿಯಲ್ಬೈಲ್ನ ಜಿಲ್ಲಾ ಕಾರಾಗೃಹದಲ್ಲಿ ಮೊಬೈಲ್ ನೆಟ್ವರ್ಕ್ ಜಾಮರ್ ಅಳವಡಿಕೆಯಿಂದ ನ್ಯಾಯಾಲಯ ಸಹಿತ ಸುತ್ತಲಿನ ಸಾರ್ವಜನಿಕರ ದೈನಂದಿನ ಚಟುವಟಿಕೆಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಅನೇಕ ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿದಿಲ್ಲ. ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 18ರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುವ ವೇಳೆ ಪಾಟೀಲ್ನ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಜಗದೀಶ್ ಶೇಣವ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 18ರಂದು ಬೆಳಿಗ್ಗೆ 9ಕ್ಕೆ ಮಂಗಳೂರಿನ ಕೋರ್ಟ್ ಆವರಣದಲ್ಲಿ ವಕೀಲರು ಒಟ್ಟು ಸೇರಿ ಅಲ್ಲಿಂದ ಪಾಟೀಲ್ನ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ. 250 ಮಂದಿ ವಕೀಲರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಸಚಿವ ಸಂಪುಟ ಸಭೆಗೆ ಭದ್ರತೆ ನೀಡುವುದು ಸರ್ಕಾರದ ಮೊದಲ ಆದ್ಯತೆಯಾದರೆ ಜೈಲ್ ಜಾಮರ್ ತೆಗೆಸುವುದೇ ನಮ್ಮ ಮೊದಲ ಆದ್ಯತೆ ಎಂದು ಹೇಳಿದರು. ಜೈಲ್ ಜಾಮರ್ನಿಂದ ನ್ಯಾಯಾಲಯ ಕಲಾಪ ಕಾರ್ಯನಿರ್ವಹಣೆ ಅಡ್ಡಿಯಾಗಿದೆ. ಜೈಲಿನ ಒಳಗಡೆಯಿಂದ ವಕೀಲರ ಸಹಿತ ಹೊರಗಿನವರಿಗೆ ಕೈದಿಗಳಿಂದ ಫೋನ್ ಕರೆ ಬರುತ್ತಿದೆ. ಜೈಲಿಗೆ ಜಾಮರ್ ಅಳವಡಿಸಿ ಸುತ್ತಲಿನ ಲಕ್ಷಾಂತರ ಜನರಿಗೆ ತೊಂದರೆ ನೀಡುವ ಬದಲಿಗೆ ಜೈಲಿನ ಒಳಗಡೆ ಪ್ರವೇಶಿಸುವವರನ್ನು ಸಮರ್ಪಕವಾಗಿ ತಪಾಸಣೆ ನಡೆಸಿ ಮೊಬೈಲ್ ಒಳಗೆ ಕೊಂಡೊಯ್ಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೆ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಹೇಳಿದರು. ಇನ್ನು ತುಳು ಭಾಷೆ ಹಾಗೂ ಸಂಸ್ಕೃತಿಯ ಪ್ರವರ್ಧಮಾನಕ್ಕೆ ಪೂರಕವಾಗಿ ತುಳು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು. ತುಳು ಭಾಷೆಯನ್ನು ರಾಜ್ಯದ ದ್ವಿತೀಯ ಭಾಷೆಯನ್ನಾಗಿ ಕಲಿಯಲು ಅವಕಾಶ ಕಲ್ಪಿಸಬೇಕೆಂದು ಮಂಗಳೂರಿನ ತುಳು ಪರಿಷತ್ ಅಧ್ಯಕ್ಷ ಕೆ ಶುಭೋದಯ ಆಳ್ವ ಅವರು ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಂಪುಟ ಸಭೆಯಲ್ಲಿ ಈ ಎರಡು ನಿರ್ಧಾರಗಳು ಅಗತ್ಯವಾಗಿ ಆಗಲೇಬೇಕಿದೆ ಎಂದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಇದ್ದರೂ ತುಳು ಅಕಾಡೆಮಿಕ್ ಕೆಲಸಕ್ಕೆ ಸಂಪನ್ಮೂಲದ ಕೊರತೆಯಿದೆ. ಹಾಗಾಗಿ ನಿಗಮ ಸ್ಥಾಪನೆಯಾದರೆ ಮಾತ್ರವೇ ಸಾಕಷ್ಟು ಅನುದಾನ ಸಿಕ್ಕಿ ತುಳು ಕೆಲಸಕ್ಕೆ ಹೆಚ್ಚಿನ ಒತ್ತು ಸಿಗಬಹುದು ಎಂದರು. ತುಳು ಕಲಿಯಲು ವಿದ್ಯಾರ್ಥಿಗಳು ಮುಂದೆ ಬರುವಂತಾಗಬೇಕು. ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆಯನ್ನಾಗಿ ತುಳು ಕಲಿಯುವಂತಾಗಬೇಕು. ತುಳುನಾಡಿನಲ್ಲಿ ನಡೆಯುವ ಈ ಸಂಪುಟ ಸಭೆಯಲ್ಲಿ ಈ ತೀರ್ಮಾನಗಳ ಆದಲ್ಲಿ ತುಳುವನ್ನು ಬೆಳೆಸುವುದು ಕಷ್ಟಕರ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತುಳುವಿನ ಮೇಲೆ ಒಲವಿದೆ. ಹಾಗಾಗಿ ಈ ಮೇಲಿನ ಎರಡು ಬೇಡಿಕೆಯನ್ನು ಪ್ರಕಟಿಸಬೇಕಿದೆ ಎಂದವರು ಹೇಳಿದರು.

0: ಇನ್ನು ರಾಷ್ಟ್ರೀಯ ಕಾನೂನು ಸೇವೆಯ ಪ್ರಾಧಿಕಾರ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ 19ರಂದು ಅಪರಾಹ್ನ 2ರಿಂದ ಸಂಜೆ 5:30ರವರೆಗೆ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಅವರು ತಿಳಿಸಿದ್ದಾರೆ. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜ್ಯ ಯೋಗ್ಯ ಪ್ರಕರಣವನ್ನು ರಾಜ್ಯ ಮತ್ತು ಸಂಧಾನದ ಮೂಲಕ ತ್ವರಿತವಾಗಿ ಇತ್ಯರ್ಥಪಡಿಸಲು ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದರು. ದಕ್ಷಿಣ ಕನ್ನಡದ ವಿವಿಧ ನ್ಯಾಯಾಲಯದಲ್ಲಿರುವ 8,515 ಪ್ರಕರಣವನ್ನು ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಲು ಸೂಕ್ತವೆಂದು ಗುರುತಿಸಲಾಗಿದೆ. 3,264 ಪ್ರಕರಣವನ್ನು ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಸಂಧಾನದ ಮೂಲಕ 232 ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ಮೋಟಾರು ವಾಹನ ಅಪಘಾತ ಪರಿಹಾರ ಕೋರಿಕೆ, ಚೆಕ್ ಅಮಾನ್ಯ ಮತ್ತು ಬ್ಯಾಂಕ್ ಸಾಲ ಮರುಪಾವತಿ ಪ್ರಕರಣಗಳು, ಅಕ್ರಮ ಮರಳು ಸಾಗಣೆ ಪ್ರಕರಣಗಳು, ಕಾರ್ಮಿಕ ಪರಿಹಾರ ವಿವಾದಗಳು, ವಿಚ್ಛೇದನ ಹೊರತುಪಡಿಸಿ ವೈವಾಹಿಕ ಮತ್ತು ಜೀವನಾಂಶ ಪ್ರಕರಣಗಳು, ಗ್ರಾಹಕ ವಿವಾದಗಳು, ಭೂಸ್ವಾಧೀನ ಮತ್ತು ಪರಿಹಾರ ಹಂಚಿಕೆ ಪ್ರಕರಣಗಳು, ವಿದ್ಯುತ್ ಮತ್ತು ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ವಿವಾದಗಳು, ವೇತನ ಭತ್ತೆ ಮತ್ತು ಪಿಂಚಣಿಗೆ ಸಂಬಂಧಿಸಿದ ಸೇವಾ ವಿಷಯಗಳು, ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ಪ್ರಕರಣಗಳು, ಕಾನೂನುಬದ್ಧವಾಗಿ ರಾಜಿ ಮಾಡಿಕೊಳ್ಳಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲು ಅರ್ಹವಾಗಿರುತ್ತದೆ ಎಂದರು. ರಾಜಿ ಮೂಲಕ ಇತ್ಯರ್ಥವಾಗುವ ಪ್ರಕರಣದಲ್ಲಿ ಕಕ್ಷಿದಾರರು ಪಾವತಿಸಿದ ನ್ಯಾಯಾಲಯದ ಶುಲ್ಕವನ್ನು ಹಿಂತಿರುಗಿಸಲಾಗುತ್ತೆ. ಲೋಕ ಅದಾಲತ್ ನೀಡುವ ತೀರ್ಪು ಅಂತಿಮವಾಗಿದ್ದು ಇದರ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಿಎಲ್ಎಸ್ಐ ಸದಸ್ಯ ಕಾರ್ಯದರ್ಶಿ ಜೈಬುನ್ ನಿಸಾ ಅವರು ಕೂಡ ಉಪಸ್ಥಿತರಿದ್ದರು. ಕೇಳುಗರೆ, ಹಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಆರೋಗ್ಯ ಮಹಿಳಾ ಕಾರ್ಯಕ್ರಮ ಮೂಡಿಬರುತ್ತೆ. ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಮೂಡಿಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, ಟೀಚರ್ಸ್ ಡೇ ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಮೂಡಿಬರುತ್ತೆ. 9:30 ಕಂದರ ಕಾರ್ಯಕ್ರಮದಲ್ಲಿ ಕೈಯಾರ ಸ್ಮೃತಿ, ಹಾಗೆಯೇ 10:00 ತುಳು ಚಾವಡಿ ನೇರ ಪ್ರಸಾರ, 11:00 ಯಕ್ಷಗಾನ ಭೃಗು ಶಾಪ ಭಾಗ 2 ಪ್ರಸಾರ, 11:30 ತುಳು ಕಾರ್ಯಕ್ರಮ, ತುಳು ಹಾಡುಗಳು ಪ್ರಸಾರವಾಗುತ್ತೆ. 3:00 ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ, 4:00 ಸಮಾಜಮುಖಿ ನೇರ ಪ್ರಸಾರ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30 ಎಂದೂ ಮರೆಯದ ಹಾಡುಗಳು ಮತ್ತೆ ಮರುಪ್ರಸಾರವಾಗುತ್ತೆ. ಕೇಳುಗ್ರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಂದಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇದೀಗ ಮುಟ್ಟು, ಬಂಜೆತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆಯ ಬಗ್ಗೆ ಇದೀಗ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳುಗರೆ, ಈ ಕಾರ್ಯಕ್ರಮವನ್ನು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಇಲ್ಲಿನ ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ರಾಕೇಶ್ ಮತ್ತು ಕೀರ್ತಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ನಿರೂಪಣೆ ಪಾತ್ರದಲ್ಲಿ ರಾಕೇಶ್, ವೈದ್ಯ ಪಾತ್ರದಲ್ಲಿ ಕೀರ್ತಿ. ಬನ್ನಿ, ಈ ಕಾರ್ಯಕ್ರಮವನ್ನು ಇದೀಗ ಕೇಳ್ತಾ ಬರೋಣ.
1: ನಮಸ್ಕಾರ ಕೇಳುಗರೆ, ಆರೋಗ್ಯ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಾಕೇಶ್, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿ. ಇಂದು ನಮ್ಮ ಕಾರ್ಯಕ್ರಮ ಇನ್ನೂ ವಿಶೇಷ, ಏಕೆಂದರೆ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಇಂದು ನಾವು ಪ್ರತಿ ಮನೆಯಲ್ಲೂ ಪಿಸುಗುಟ್ಟುವ, ಆದರೆ ಸಾಮಾನ್ಯವಾಗಿ ಯಾರೂ ಚರ್ಚೆ ಮಾಡದೇ ಇರುವ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಸಮಾಜದಲ್ಲಿ ಮುಟ್ಟಿನ ನೋವು ಅಂದ್ರೆ ಸಹಿಸಿಕೊಳ್ಳಲೇಬೇಕು, PCOS ಇದ್ರೆ ಮಕ್ಕಳಾಗೋದಿಲ್ಲ, ಬಂಜೆತನಕ್ಕೆ ಮಹಿಳೆಯೇ ಕಾರಣ, ಗರ್ಭಿಣಿ ಅಂದ್ರೆ ಇಬ್ರು ತಿನ್ಬೇಕು, ಇಂತಹ ಹಲವು ಮಾತುಗಳಿವೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ಕೇವಲ ತಪ್ಪು ನಂಬಿಕೆ, ಇದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಮುಖ್ಯ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೀರ್ತಿ, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಇವರು ವೈದ್ಯ ಪಾತ್ರದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ.
2: ನಮಸ್ಕಾರ ರಾಕೇಶ್, ಮತ್ತು ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ಕುಟುಂಬದ ಪ್ರತಿಯೊಬ್ಬರು ಈ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರುವುದು ತುಂಬಾ ಮುಖ್ಯ ಆಗುತ್ತೆ.
1: ಓ ಕೀರ್ತಿ ಅವರೇ, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಮುಟ್ಟಿನ ನೋವು ಸಹಜ, ಸಹಿಸಿಕೊಳ್ಳಲೇಬೇಕು. ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಮುಟ್ಟಿನ ನೋವು ಸಹಜ, ಅದನ್ನ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾರಲ್ಲ, ಇದು ನಿಜಾನಾ?
2: ಇಲ್ಲ, ಇದು ಅರ್ಧ ಸತ್ಯ ಮಾತ್ರ. ಮತ್ತೆ ಇನ್ನೂ ಹೇಳಬೇಕು ಅಂದ್ರೆ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಮುಟ್ಟು ಪ್ರಾರಂಭ ಆಗೋ ಮೊದಲು ಮತ್ತೆ ಮುಟ್ಟಿನ ಮೊದಲ ದಿನ ಸ್ವಲ್ಪ ಸೆಳೆತ ಇರೋದು, ಹೊಟ್ಟೆ ಭಾರ ಇರೋದು, ಇದೆಲ್ಲ ಗರ್ಭಕೋಶ ಸಂಕುಚಿಸಿರೋದ್ರಿಂದ ಆಗ್ತದೆ. ಇದನ್ನ ನಾವು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಆದರೆ ಇದೇ ನೋವು ದಿನನಿತ್ಯದ ಕೆಲಸಕ್ಕೆ ಅಡ್ಡಿಯಾಗುವಷ್ಟು, ಅಂದ್ರೆ ಶಾಲೆ, ಕಾಲೇಜ್, ಆಫೀಸ್ ಇವೆಲ್ಲ ತಪ್ಪಿಸುವಷ್ಟು ತೀವ್ರವಾಗಿದ್ರೆ ಅದು ಸಹಜ ಅಲ್ಲ. ಇಂಥ ತೀವ್ರ ನೋವಿನ ಹಿಂದೆ ಎಂಡೋಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಗಡ್ಡೆಗಳು, ಫೈಬ್ರಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಅಡಿನೋಮಯೋಸಿಸ್, ಈ ತರ ಬೇರೆ ಬೇರೆ ಸಮಸ್ಯೆಗಳು ಇರಬಹುದು.
1: ಓಹೋ, ಹಾಗಿದ್ರೆ ಎಷ್ಟು ನೋವಿದ್ರೆ ನಾವು ವೈದ್ಯರ ಬಳಿ ಹೋಗ್ಬೇಕು?
2: ಈಗ ನೋಡಿ, ನೋವು ನಿವಾರಕ್ಕೆ ಮಾತ್ರ ಪೇನ್ ಕಿಲ್ಲರ್ಸ್ ಅದಂತೆ ಗುಂಡ್ರೂ ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಪ್ರತಿ ತಿಂಗಳು ನಾನು ಅವಾಗ್ಲೇ ಹೇಳ್ದಂಗೆ ಮಾಡೋ ಕೆಲಸನೆಲ್ಲ ನಿಲ್ಲಿಸ್ಬೇಕಾಗ್ತಾ ಇದೆ. ಆ ತರ ಇದ್ರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕಾಗ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕನ್ ಕಾಲೇಜ್ ಆಫ್ ಗೈನಕಾಲಜಿ ಮಾರ್ಗಸೂಚಿಗಳ ಪ್ರಕಾರ ದೀರ್ಘಕಾಲಿಕ ನೋವಿದ್ರೆ ಅದನ್ನ ನಿರ್ಲಕ್ಷಿಸೋದು ಸರಿಯಲ್ಲ.
1: ಸರಿ ಕೀರ್ತಿ ಅವರೇ, ಮುಂದಿನ ಕ್ವಶನ್. ಬಿಳಿ ಸ್ರಾವದ ಬಗ್ಗೆ ಬಹಳ ಹೆದರಿಕೆ ಇದೆ ಮಹಿಳೆಯರಲ್ಲಿ, ಇದು ಯಾವಾಗ್ಲೂ ಡೇಂಜರ್ ಅಲ್ವಾ?
2: ಖಂಡಿತ ಇಲ್ಲ. ಸ್ವಲ್ಪ ಪ್ರಮಾಣದ ವಾಸನೆ ಇಲ್ಲದೆ ಇರೋದು ಬಿಳಿ ಅಥವಾ ಸ್ವಲ್ಪ ಹಳದಿ ಬಣ್ಣ ಇರೋ ಸ್ರಾವ, ನೀರಿನ ತರ ಕನ್ಸಿಸ್ಟೆನ್ಸಿ ಇದ್ರೆ ಇದನ್ನ ಫಿಸಿಯೋಲಾಜಿಕಲ್ ಲ್ಯುಕೋರಿಯಾ ಅಂತಾರೆ. ಇದು ಯೋನಿಗಳನ್ನ ಸ್ವಚ್ಛವಾಗಿಡಲು ಮತ್ತೆ ಸೋಂಕಿನಿಂದ ರಕ್ಷಿಸಲು ದೇಹವೇ ಸ್ರವಿಸುವ ಒಂದು ದ್ರವ, ನೈಸರ್ಗಿಕ ದ್ರವ. ಇದು ಈಸ್ಟ್ರೋಜನ್ ಹಾರ್ಮೋನ್ ಪ್ರಭಾವದಿಂದ ಆಗ್ತದೆ.
1: ಹಾಗಾದ್ರೆ ಯಾವಾಗ ಇದನ್ನ ಸಮಸ್ಯೆ ಅಂತ ಪರಿಗಣಿಸಬೇಕು ನಾವು?
2: ನಾನು ಅವಾಗ್ಲೇ ಹೇಳ್ದಂಗೆ ಅದೇ ಸ್ರಾವದ ಬಣ್ಣ ಏನಾದ್ರೂ ಹಸಿರು, ಬೂದಿ, ಗಾಢ ಹಳದಿ ಬಣ್ಣ ಅಥವಾ ಮೊಸರನ್ನ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಅದರಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ತುರಿಕೆ, ಉರಿ ಈ ತರ ಎಲ್ಲ ಇದ್ದಾಗ ಅಲ್ವಾ? ಅಥವಾ ನಾರ್ಮಲ್ ಬಿಳಿ ಆದ್ರೆ ಮೊಸರಿನ ತರ ಗಟ್ಟಿ ಅಧಿಕ ಪ್ರಮಾಣದಲ್ಲಿ ಕಾಣಿಸ್ಕೊಂಡ್ರೆ, ಅದು ದುರ್ಗಂಧ ಜೊತೆ ಇದ್ರೆ ಆಗ ಅದು ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಅಥವಾ ಈಸ್ಟ್ ಸೋಂಕು, ಇಲ್ಲಾಂದ್ರೆ ಯಾವ್ದಾದ್ರೂ ಲೈಂಗಿಕ ಸೋಂಕಿನ ಸೂಚನೆ ಆಗಿರ್ಬೋದು. ಆದ್ರಿಂದ ಬಿಳಿ ಸ್ರಾವ ಅಂದ್ರೆ ಅಪಾಯ ಅನ್ನೋದು ತಪ್ಪು. ಬದಲಾದ ಬಣ್ಣ, ವಾಸನೆ, ತುರುಕೆ, ಕಿಬ್ಬೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಕಾಣಿಸ್ಕೊಂಡ್ರೆ ವೈದ್ಯರಿ ಬಳಿ ಹೋಗೋ ಸೂಚನೆ ಅಂತ ತಿಳ್ಕೋಬೇಕು.
1: ನನ್ ಮುಂದಿನ ಪ್ರಶ್ನೆ ಏನಂತ ಅಂದ್ರೆ, ಈ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಇದ್ರೆ ಅದು ಸಾಮಾನ್ಯನಾ? ಅದು ತುಂಬಾ ಸಾಮಾನ್ಯ ಅಂತ ತುಂಬಾ ಜನ ಸುಮ್ಮನೆ ಇರ್ತಾರೆ, ಅದು ಸರಿನಾ?
2: ತುಂಬಾ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಒಂದ್ ಮುಟ್ಟಿನ ಚಕ್ರದಲ್ಲಿ ಸುಮಾರು 30-80 ml ರಕ್ತ ಹೋಗ್ತದೆ, ಮತ್ತೆ ಇದು 4-7 ದಿನಗಳಲ್ಲಿ ಮುಗ್ದು ಹೋಗ್ತದೆ. ಆದ್ರೆ ಅದೇ ಪ್ರತಿ ಒಂದೆರಡು ಗಂಟೆಗೊಮ್ಮೆ ಆ ಮಹಿಳೆ ಪ್ಯಾಡ್ ಚೇಂಜ್ ಮಾಡಬೇಕು, ಅಥವಾ ರಾತ್ರಿ ಪದೇ ಪದೇ ಎದ್ದು ಪ್ಯಾಡ್ ಬದಲಿಸಬೇಕಾದಷ್ಟು, ಅಥವಾ ಹೇಳ ದಿನಕ್ಕಿಂತ ಜಾಸ್ತಿ ರಕ್ತಸ್ರಾವ ಇದ್ರೆ ಅದನ್ನ ಮೆನೊರಜಿ ಅಂತಾರೆ. ಅದು ಸಾಮಾನ್ಯ ಅಲ್ಲ.
1: ಇದರಿಂದ ಏನಾಗಬಹುದು?
2: ದೀರ್ಘಕಾಲ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ರಕ್ತಹೀನತೆ ಅನೆಮಿಯಾ ಬರುತ್ತೆ. ಇದರಿಂದ ಸುಸ್ತು, ತಲೆ ಸುತ್ತು ಬರೋದು, ಉಸಿರಾಟದ ತೊಂದರೆ ಎಲ್ಲ ಕಾಣಿಸ್ಕೊಳ್ತದೆ. ಇದರ ಹಿಂದೆ ಗರ್ಭಾಶಯದ ಗಡ್ಡೆಗಳು, ಥೈರಾಯ್ಡ್ ಸಮಸ್ಯೆ ಬರುವುದು, ಹಾರ್ಮೋನ್ ಅಸಮತೋಲನ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಬರಬಹುದು. ಆದ್ದರಿಂದ ಅತಿಯಾದ ರಕ್ತಸ್ರಾವ ಅಂದ್ರೆ ಸಾಮಾನ್ಯ ಅಂತ ನಿರ್ಲಕ್ಷಿಸಬಾರದು, ತಪಾಸಣೆ ಮಾಡಿಸ್ಕೊಳ್ಳೇಬೇಕು.
1: ಕೀರ್ತಿ ಅವರೇ, ಇತ್ತೀಚೆಗೆ PCOS ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ. ಇದಿದ್ರೆ ಮಕ್ಕಳಾಗೋದೇ ಇಲ್ಲ ಅಂತ ತುಂಬಾ ಜನರಲ್ ಹೆದರಿಕೆ ಇದೆ. ಇದು ನಿಜಾನಾ? PCOS ಇದ್ರೆ ಮಕ್ಕಳೇ ಆಗಲ್ವಾ?
2: ಇಲ್ಲ, ಇದು ಸಂಪೂರ್ಣ ತಪ್ಪು ಕಲ್ಪನೆ ಮತ್ತು ಅನೇಕ ಹುಡುಗಿಯರಲ್ಲಿ ಅನಗತ್ಯವಾಗಿ ಭಯ ಹುಟ್ಟಿಸ್ತಾ ಇದೆ. PCOS ಅಂದ್ರೆ ಹಾರ್ಮೋನ್ ಅಸಮತೋಲನ. ಇದು ಅಂಡೋತ್ಪತ್ತಿ ಅನಿಯಮಿತ ಮಾಡಬಹುದು, ಅಂದ್ರೆ ಓವ್ಯುಲೇಷನ್. ಆದ್ರೆ ಶಾಶ್ವತ ಬಂಜೆತನ ಅಲ್ಲ. PCOS ಇರೋರಲ್ಲಿ ಅಂಡೋತ್ಪತ್ತಿ ಓವ್ಯುಲೇಷನ್ ಅನಿಯಮಿತವಾಗಿರುತ್ತೆ, ಅಂದ್ರೆ ಸರಿಯಾಗಾಗೋದಿಲ್ಲ, ನಾ ಆವಾಗ್ಲೇ ಹೇಳಿದ ಹಾಗೆ. ಇದರಿಂದ ಗರ್ಭ ಧರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ಜೀವನ ಶೈಲಿ ಬದಲಾವಣೆ ಅಂದ್ರೆ ತೂಕ ನಿಯಂತ್ರಣ, ವ್ಯಾಯಾಮ, ಆಹಾರ ಪದ್ಧತಿ ಬದಲಾವಣೆ, ಔಷಧಿಗಳಿಂದ ಅಂಡೋತ್ಪತ್ತಿ ಪ್ರಚೋದನೆ ಮಾಡಬಹುದು. ಅಗತ್ಯ ಇದ್ರೆ IUI ಮತ್ತು IVF ನಂತಹ ವಿಧಾನಗಳಿಂದ ಬಹುಪಾಲು PCOS ಮಹಿಳೆಯರು ಗರ್ಭಧರಿಸಿದ್ದಾರೆ.
1: ಹಾಗಿದ್ರೆ ಏನ್ ಮಾಡ್ಬೇಕು?
2: ಮೊದಲು ಸ್ತ್ರೀ ರೋಗ ತಜ್ಞರನ್ನ ಭೇಟಿಯಾಗಬೇಕು. ಸರಿಯಾದ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಪಡೆದ್ರೆ ಸಾಕು. ಗಾಬರಿಯಿಂದ ಸುಮ್ನೆ ಇರೋದಕ್ಕಿಂತ ಬೇಗ ಸಲಹೆ ಪಡೆಯೋದು ಒಳ್ಳೇದಲ್ವಾ?
1: ಸರಿ ಕೀರ್ತಿ ಅವರು, ಇವಾಗ ಸಮಾಜದಲ್ಲಿ ಒಂದ್ ದೊಡ್ಡ ಪಿಡುಗು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂಜೆತನಕ್ಕೆ ಯಾವಾಗ್ಲೂ ಮಹಿಳೆನೇ ಕಾರಣ ಅಂತ ಹೇಳ್ತಾರೆ. ಮಗು ಆಗದೆ ಇದ್ರೆ ಯಾವಾಗ್ಲೂ ಹೆಂಗಸಿನ ಕಡೆಗೆ ಬೆರಳು ತೋರಿಸೋದು, ಅದೆಷ್ಟು ಸರಿ?
2: ಇದು ಬಹಳ ದೊಡ್ಡ ಅನ್ಯಾಯ ಮತ್ತೆ ವೈಜ್ಞಾನಿಕವಾಗಿ ತುಂಬಾ ತಪ್ಪು ಅಂತ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ಬಂಜೆತನ ಪ್ರಕರಣದಲ್ಲಿ ಸುಮಾರು 1/3 ಪುರುಷ ಸಂಬಂಧಿತ ಕಾರಣದಿಂದ, ಅದರಲ್ಲಿ 2/2 ಮಹಿಳೆ ಸಂಬಂಧಿತ ಕಾರಣಗಳಿಂದ, ಮತ್ತು ಉಳಿದ ಭಾಗ ಇಬ್ಬರಿಗೂ ಸಂಬಂಧಿಸಿದ್ದು ಅಥವಾ ಅಸ್ಪಷ್ಟ ಕಾರಣದಿಂದ ಉಂಟಾಗಬಹುದು.
1: ಹಾಗಾದ್ರೆ ಪುರುಷರು ತಪಾಸಣೆ ಮಾಡಿಸಲೇಬೇಕಾ?
2: ಖಂಡಿತವಾಗ್ಲೂ ಮಾಡಿಸಬೇಕು. ಈಗ ವೀರ್ಯಾಣು ಸಂಖ್ಯೆ, ಚಲನಶೀಲತೆ ರಚನೆ ಅಂದ್ರೆ ಸ್ಪರ್ಮ್ ಕೌಂಟ್, ಮೋಟಿಲಿಟಿ ಇದೇನು ಹೇಳ್ತೀವಲ್ಲ, ಅವೆಲ್ಲ ಸರಳ ಪರೀಕ್ಷೆಯಿಂದ ಪತ್ತೆ ಆಗ್ಬೋದು. ಮಗು ಆಗದಿದ್ದಾಗ ದಂಪತಿ ಇಬ್ಬರೂ ಒಟ್ಟಿಗೆ ವೈದ್ಯ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದೇ ಸರಿಯಾದ ದಾರಿ. ಸುಮ್ನೆ ಒಬ್ಬರನ್ನೇ ದೂಷಿಸೋದು ಒಳ್ಳೇದಲ್ಲ.
1: ಸರಿ ಕೀರ್ತಿ ಅವರು, ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಇದು ತುಂಬಾ ಆಳವಾಗಿ ನಮ್ಮ ಹಿಂದಿನ ಕಾಲದಿಂದಲೂ ಬೇರೆ ಊರಿರುವ ನಂಬಿಕೆ. ಇದ್ರ ಬಗ್ಗೆ ಏನಂತೀರಾ? ಇದು ವೈಜ್ಞಾನಿಕ ಆಧಾರ ಇದೆಯಾ ಇದಕ್ಕೇನಾದ್ರೂ?
2: ವೈದ್ಯಕೀಯ ದೃಷ್ಟಿಯಿಂದ ಹೇಳೋದಾದ್ರೆ ಮುಟ್ಟಾಗಿರೋ ಮಹಿಳೆ ಅಶುದ್ಧಿ ಅಥವಾ ಆಕೆ ಮುಟ್ಟಿದ ಆಹಾರ ಹಾಳಾಗುತ್ತೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಇದೊಂದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಪದ್ಧತಿ ಅಷ್ಟೆ. ಋತುಚಕ್ರ ಒಂದು ಸಂಪೂರ್ಣ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದರಿಂದ ಆಹಾರ ಅಶುದ್ಧ ಆಗುತ್ತೆ ಅನ್ನೋದಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಹಿಂದಿನ ಕಾಲದಲ್ಲಿ ಇದನ್ನ ಮಹಿಳೆಯರಿಗೆ ವಿಶ್ರಾಂತಿ ಕೊಡೋ ಉದ್ದೇಶದಿಂದ ಮಾಡಿರಬಹುದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದು ಕಾಲಕ್ರಮೇಣ ಅಶುದ್ಧತೆಯ ಕಳಂಕವಾಗಿ ಬದಲಾಯಿತೇನೋ ಗೊತ್ತಿಲ್ಲ.
1: ಆದ್ರೆ ಇಂಥ ಆಚರಣೆಗಳಿಂದ ಏನಾದರೂ ಹಾನಿ ಆಗುತ್ತಾ?
2: ಖಂಡಿತವಾಗಿ ಪರೋಕ್ಷ ಹಾನಿ ಖಂಡಿತ ಇದೆ. ಈ ರೀತಿ ನಿರ್ಬಂಧಗಳಿಂದ ಹುಡುಗಿಯರ ಮುಟ್ಟಿನ ಬಗ್ಗೆ ನಾಚಿಕೆ ಆಗೋದು ಅಥವಾ ಕೀಳರಿಮೆ ಮೂಡೋದು ಇದೆಲ್ಲ ಸಾಧ್ಯ ಇದೆ. ಇದರಿಂದ ಅವ್ರ ಮುಟ್ಟಿನ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳೋಕೆ ಅಂಜಿಕೆ ಪಟ್ಕೋತಾರೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯೋದಿಲ್ಲ. ಆದ್ದರಿಂದ ಮುಟ್ಟನ್ನ ಒಂದು ಸಹಜ ಆರೋಗ್ಯ ವಿಷಯವಾಗಿ ನೋಡುವುದು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ.
1: ಮುಂದಿನ ವಿಷಯ ಏನಪ್ಪ ಅಂತ ಅಂದ್ರೆ, ಸಿಸೇರಿಯನ್ ಬಗ್ಗೆ ತುಂಬಾ ನಕಾರಾತ್ಮಕವಾದ ಮಾತುಗಳಿವೆ. ನಾರ್ಮಲ್ ಡೆಲಿವರಿನೇ ಬೆಸ್ಟ್, ಸಿಸೇರಿಯನ್ ಆದ್ರೆ ಏನೋ ತಪ್ಪು ಅಂತೆಲ್ಲ ಸಿಸೇರಿಯನ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡಿದ್ದೇವೆ, ಅದೆಲ್ಲ ಅಪಾಯಕಾರಿನಾ?
2: ಇದನ್ನ ಸ್ವಲ್ಪ ಸಮತೋಲನದಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ಸಹಜ ಎರಗೆ ಅಂದ್ರೆ ನಾರ್ಮಲ್ ಡೆಲಿವರಿ ಸಾಧ್ಯ ಇದ್ರೆ ಅದೇ ಮೊದಲನೇ ಆಯ್ಕೆ ಅಲ್ವಾ? ಚೇತರಿಕೆನೂ ಬೇಗ ಆಗುತ್ತೆ, ಆಸ್ಪತ್ರೆ ವಾಸ ಕಡಿಮೆ ಇರುತ್ತೆ. ಆದ್ರೆ ಅದೇ ಮಗುವಿನ ಸ್ಥಾನ ಸರಿ ಇಲ್ಲ ಅಂದಾಗ, ತಾಯಿಗೆ ರಕ್ತದೊತ್ತಡ ಜಾಸ್ತಿ ಇದ್ದಾಗ, ಪ್ರಸವ ಪ್ರಕ್ರಿಯೆ ದೀರ್ಘಕಾಲ ನಿಂತಾಗ, ಇಲ್ಲಾಂದ್ರೆ ಮಗುವಿಗೇನಾದರೂ ತೊಂದರೆ ಕಂಡು ಬಂದಾಗ, ಸಿಸರಿನ್ ತಾಯಿ ಮತ್ತು ಮಗುವಿನ ಜೀವ ಉಳಿಸುವ ಒಂದು ವೈದ್ಯಕೀಯ ವಿಧಾನ ಅಷ್ಟೇ.
1: ಹಾಗಾದ್ರೆ ಒಳ್ಳೇದಲ್ಲ ಅನ್ನೋದು ಎಷ್ಟು ಸರಿ?
2: ಅಗತ್ಯವಿಲ್ಲದೆ ಸುಮ್ಸುಮ್ನೆ ಸಿಸರಿನ್ ಮಾಡೋದು ಒಳ್ಳೇದಲ್ಲ ನಿಜ, ಯಾಕಂದ್ರೆ ಅದು ಒಂದು ದೊಡ್ಡ ಶಸ್ತ್ರಕ್ರಿಯೆ ಅಲ್ವಾ? ಚೇತರಿಕೆಗೆ ಕೂಡ ಸಮಯ ಬೇಕು, ಸೋಂಕಿನ ಅಪಾಯವು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಆದ್ರೆ ವೈದ್ಯಕೀಯ ಅಗತ್ಯವಿದ್ದಾಗ ಇದನ್ನ ನಿರಾಕರಿಸೋದು ಅಪಾಯಕಾರಿಯಾಗ್ಬೋದು. ಸರಿಯಾದ ಮಾತು ಏನಂದ್ರೆ, ಅಗತ್ಯವಿದ್ದಾಗ ಸಿಸರಿನ್ ಸುರಕ್ಷಿತ ಮತ್ತು ಅಗತ್ಯ ಕೂಡ. ಅಗತ್ಯವಿಲ್ಲದಿದ್ದಾಗ ಸಹಜರಿಗೆಯೇ ಉತ್ತಮ. ಇದನ್ನ ನಿರ್ಧರಿಸೋದು ವೈದ್ಯರ ಕೆಲಸ.
1: ಕೀರ್ತಿ ಅವರೇ, ನನ್ನ ಕೊನೆಯ ಪ್ರಶ್ನೆ, ಸಾಮಾನ್ಯವಾಗಿ ಗರ್ಭಿಣಿ ಇಬ್ಬರಿಗಾಗಿ ತಿನ್ಬೇಕು ಅಂತ ಹೇಳ್ತಾರಲ್ಲ, ಅದು ಗರ್ಭಿಣಿಯರ್ಗ್ ಬಲವಂತಾಗಿ ಜಾಸ್ತಿ ತಿನ್ನಿಸ್ತಾರಲ್ಲ, ಅದು ಸರಿನಾ?
2: ಇದೊಂದು ಬಹಳ ಸಾಮಾನ್ಯ ಆದರೆ ತಪ್ಪಾದ ನಂಬಿಕೆ. ವಾಸ್ತವದಲ್ಲಿ ಗರ್ಭಾವಸ್ಥೆಯ ಮೊದಲ 3 ತಿಂಗಳುಗಳು ಜಾಸ್ತಿ ಕ್ಯಾಲರಿ ಬೇಕಾಗಿರಲ್ಲ. 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ, ಸೆಕೆಂಡ್ ಆರ್ ಥರ್ಡ್ ಟ್ರೈಮೆಸ್ಟರ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಕೇವಲ ದಿನಕ್ಕೆ 300-400 ಕ್ಯಾಲರೀಸ್ ಹೆಚ್ಚುವರಿ ಬೇಕಾಗ್ಬೋದು ಅಂತ ವಿಶ್ವಸಂಸ್ಥೆ ಹೇಳ್ತದೆ, ಮತ್ತೆ ಪ್ರಸೂತಿ ತಜ್ಞರ ಸಂಸ್ಥೆಗಳು ಹೇಳ್ತವೆ. ಅಂದ್ರೆ 1 ಹೆಚ್ಚುವರಿ ಚಪಾತಿ ಮತ್ತೆ 1 ಬಟ್ಲು ಎಕ್ಸ್ಟ್ರಾ, ಅಂದ್ರೆ 2 ಜನಕ್ಕಾಗೋಷ್ಟು ಅಂತ ಅಲ್ಲ.
1: ಹೆಚ್ಚಿಂದ್ರೆ ಏನಾಗುತ್ತೆ ಕೀರ್ತಿ ಅವರೇ?
2: ಈಗ ಅನಗತ್ಯವಾಗಿ ಸುಮ್ನೆ ಜಾಸ್ತಿ ತಿಂದ್ರೆ ಗರ್ಭಾವಸ್ಥೆಯ ಮಧುಮೇಹ, ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಅದು ಬರ್ಬೋದು. ಅದರಿಂದ ಅಧಿಕ ರಕ್ತದೊತ್ತಡ ಆಗೋದಾಗಿರ್ಬೋದು, ಮಗು ಅಗತ್ಯಕ್ಕಿಂತ ದೊಡ್ಡದಾಗಿ ಬೆಳೆದ್ರೆ ಹೆರಿಗೆಗೆ ಕಷ್ಟ ಆಗೋದು, ಇದೆಲ್ಲ ಅಪಾಯ ಆಗ್ತದೆ. ಮುಖ್ಯವಾಗಿ ಬೇಕಾಗಿರೋದು ಆಹಾರದ ಪ್ರಮಾಣ ಅಲ್ಲ, ಅದ್ರ ಗುಣಮಟ್ಟ. ಈಗ ಪ್ರೋಟೀನ್ ಮತ್ತೆ ಐರನ್ ಸಪ್ಲಿಮೆಂಟ್ಸ್, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್, ಕ್ಯಾಲ್ಶಿಯಂ, ವಿಟಮಿನ್ ಸಪ್ಲಿಮೆಂಟ್ಸ್, ಇದರೆಲ್ಲ ಸಮತೋಲನ ಆಹಾರ ಬೇಕಾಗಿರೋದು. ಪ್ರತಿಯೊಬ್ಬರ ದೇಹ ಮತ್ತು ಆರೋಗ್ಯ ಸ್ಥಿತಿ ಬೇರೆ ಬೇರೆ, ಆದ್ದರಿಂದ ನಮಗೆ ದಿನಕ್ಕೆ ಎಷ್ಟು ಕ್ಯಾಲರಿ ಬೇಕು ಅಂತ ತಿಳಿಯಲು ವೈದ್ಯರನ್ನು ಮತ್ತು ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ.
1: ಸರಿ ಕೀರ್ತಿ ಅವರೇ, ಇಂದಿನ ಚರ್ಚೆ ನಿಜವಾಗ್ಲೂ ಕಣ್ ತೆರೆಸುವಂತಿತ್ತು. ಕೇಳುಗರಿಗೆ ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಬಯಸ್ತೀರಾ ನೀವು?
2: ನೋಡಿ, ದೇಹದ ಬಗ್ಗೆ ಬಂದ ಪ್ರಶ್ನೆಗಳಿಗೆ ಅಜ್ಜಿ ಅಮ್ಮನ ಹತ್ರ ಅಥವಾ ಅಜ್ಜಿ ಅಮ್ಮನ ಮಾತಿಗಿಂತ, ಪಕ್ಕದ ಮನೆಯವ್ರ ಸಲಹೆಗಿಂತ ಹೆಚ್ಚಾಗಿ ವಿಜ್ಞಾನ ಅಂದ್ರೆ ಸೈಂಟಿಫಿಕ್ ಮತ್ತೆ ವೈದ್ಯರ ಸಲಹೆಗೆ ಮಹತ್ವ ಕೊಡಿ. ನಂಬಿಕೆಗಳನ್ನ ಗೌರವಿಸಿ, ಆದ್ರೆ ಆರೋಗ್ಯದ ವಿಷಯದಲ್ಲಿ ಸತ್ಯವನ್ನ ಮಾತ್ರ ನಂಬಬೇಕು.
1: ಆರೋಗ್ಯವಂತ ಮಹಿಳೆ, ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ಸಮಾಜ, ಇಂದಿನ ನಮ್ಮ ಈ ಮಾತುಕತೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮೊಂದಿಗೆ ಇದ್ದು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಸಂವಾದದಲ್ಲಿ ಉಲ್ಲೇಖಿಸಲಾದ ವೈಜ್ಞಾನಿಕ ಮಾಹಿತಿಗಳು ವಿಶ್ವ ಆರೋಗ್ಯ ಸಂಸ್ಥೆ WHO, ಅಮೆರಿಕನ್ ಕಾಲೇಜ್ ಆಫ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಸ್ಥೆ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಪ್ರಕಟಿಸಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಆಧರಿಸಿದೆ. ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ನಿಮ್ಮ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ.
0: ಕೇಳುಗರೆ, ಇದುವರೆಗೆ ಮುಟ್ಟು, ಬಂಜತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆ ಬಗ್ಗೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಇಲ್ಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಕೀರ್ತಿ ಮತ್ತು ರಾಕೇಶ್ ಅವರಿಂದ ಬಹಳ ಚೆನ್ನಾಗಿ ಮೂಡಿಬಂತು. ಇದು ಇವತ್ತಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿರು ತಂಡು ಉಲ್ಗಮೆ ಕಾನೂಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲೂ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲೂ ನೊರೆಯಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತ್ತೋ ಸಂದೇಶ ಮಾಯಿಟ್ಟಿಕಿಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚಂದ ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದು ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನದ ವಾಸ್ತವಿಕತೆ ಇಲ್ಲಾಂಟಾಕರು. ದ್ವೇಷತಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗೂ ಮೂಲ ಕಾರಣಂ ಆಯಿಟಿಕಿಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯ ಫಲಕ. ನೆರಡಂಗ್ಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತೆ ಲಿಕ್ಕನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾ ಅಲೈಹಿಸಲಂ ಲೋಕತ್ತ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥ ಅವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರ ಪೊರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗ ಎಲ್ಲರೂ ಮನಿಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ. ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತು ಆಲ್ಮಾರುಡು ಹೃದಯತ್ತು ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನದ ಉದ್ದೇಶ ಪಿನ ಸಾರ್ಥಕತರ ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲಿ ಪಿರಿಸಪ್ಪಾಡು ಒರ್ಮೆಪಾಡಲಿ ಜೀವನತೆ ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ ರಂಗ್ರು ಜೀವನ.

0: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ಆರ್ಟ್ ಕೆನ್ರಾ ಸಂಸ್ಥೆಯ ವತಿಯಿಂದ ನಡೆದ ಕೈಯಾರ ಸ್ಮೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಕಳ್ಳಿಗೆ ತಾರನಾಥ ಶೆಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಡುಜ ಕೈಯಾರ 109ನೇ ಜನ್ಮ ದಿನಾಚರಣೆ. ಅವರ ಒಡನಾಟದಲ್ಲಿ ಒಂದೆರಡು ವಿಚಾರ ಏನು ಕಲಿತುಕೊಂಡೆ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಮಾತ್ರ ಈ ವೇದಿಕೆಯನ್ನು ಉಪಯೋಗಿಸ್ತಿದ್ದೇನೆ. ಆ ದಿನಗಳು ನೆನಪು ಬರ್ತಾ ಇದೆ. ಪಂಪ ಪ್ರಶಸ್ತಿ ಕೈಯಾರರಿಗೆ ಬಂತು. ದೊಡ್ಡ ಕಾರ್ಯಕ್ರಮ ಬದಿಯಟ್ಕದಲ್ಲಿ ಅವರ ಕುಟುಂಬದವರು ಮಾಡಿದಂಥ ಸಂದರ್ಭ. ಕರ್ನಾಟಕ ಸರ್ಕಾರದ ಹಲವು ಸಚಿವರು ಬಂದಿದ್ದರು. ಅದನ್ನು ಪ್ರಶಸ್ತಿ ಕೊಡಲಿಕ್ಕೆ ಬಂದವರು ಉಮಾಶ್ರೀ, ಅವತ್ತು ಕನ್ನಡ ಸಂಸ್ಕೃತಿಯ ಸಚಿವೆಯಾಗಿದ್ದರು. ಅವರು ಮನೆಗೆ ಬಂದಾಗ, ಕೈಯಾರರ ಕೋಣೆಗೆ ಬಂದಾಗ ನಾನು ಪಕ್ಕದಲ್ಲಿದ್ದೆ. ಉಮಾಶ್ರೀಯವರು ಆಲೋಚನೆ ಮಾಡಿರಲಿಕ್ಕೆ ಸಾಕು, ಪಾಪ ಪ್ರಾಯ ಆಗಿದೆ, ಕೈಯಾರರು ಒಂದು ಹಾಸಿಗೆಯಲ್ಲಿ ಮಲಗಿಕೊಂಡಿರಲಿಕ್ಕೆ ಸಾಕು ಅಂತೇಳಿ ಕೈಯಾರರ ಕೋಣೆಗೆ ಬರ್ತಾರೆ ಉಮಾಶ್ರೀಯವರು. ಕೈಯಾರನ್ನು ನೋಡಿದಾಗ ದಿಗ್ಭ್ರಮೆ ಆಗ್ತದೆ ಉಮಾಶ್ರೀಯವರಿಗೆ. ಯಾಕೆ ಹೇಳಿದರೆ, ಶುಭ್ರ ವಸ್ತ್ರಧಾರಿ ಕೈಯಾರರು ಕಾಯ್ತಾ ಇರ್ತಾರೆ. ಉಮಾಶ್ರೀಯವರು ಪರಿಚಯ ಮಾಡ್ತಾರೆ ಕೈಯಾರಕ್ಕೆ, ನಾನು ಉಮಾಶ್ರೀ ಸಚಿವೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನನ್ನನ್ನು ಕಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅಂತ. ಅವಾಗ ಕೈಯಾರ ಒಂದು ಮಾತು ಹೇಳ್ತಾರೆ, ವೈಯಕ್ತಿಕವಾಗಿ ನನಗೆ ನಿಮ್ಮ ಪರಿಚಯ ಇಲ್ಲ, ಆದರೆ ನಿಮ್ಮ ಬಗ್ಗೆ ಭಾಳ ತಿಳಿದುಕೊಂಡಿದ್ದೇನೆ ಅಂತೇಳಿ. ಅಲ್ಲಿ ಒಂದು ತಪ್ಪು ಮಾಡಿಬಿಟ್ರು ಉಮಾಶ್ರೀಯವರು. ಸರ್, ತಮಗೆ ಪಂಪರ ಬಗ್ಗೆ ಏನು ಗೊತ್ತುಂಟು ಕೇಳ್ತಾರೆ. ನಾನು ಆವಾಗಲೇ ಸ್ವಲ್ಪ ಗಡಿಬಿಡಿಕೊಂಡಿದ್ದೆ. ನಿರಗ್ರವಾಗಿ 15 ನಿಮಿಷ ಸಂಸ್ಕೃತ ಶ್ಲೋಕ ಸಮೇತ ಪಂಪರ ಬಗ್ಗೆ ಕೈಯಾರರು ಹೇಳಿದಾಗ ಅಲ್ಲಿ ದಿಗ್ಭ್ರಮೆಗೊಂಡವರು ಉಮಾಶ್ರೀಯವರೇ ಆಗಿದ್ದರು. ಯಾಕೆ ಇದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಹೇಳಿದರೆ, ಇದು ಆ ಮಹಾನ್ ಕವಿಯ ವ್ಯಕ್ತಿತ್ವ. ಎಷ್ಟು ಅದ್ಭುತವಾದ್ರಿ, ಸಾಧಾರಣ 2,500 ಸಭೆ ಸಮಾರಂಭಗಳಲ್ಲಿ ಸ್ವತಃ ಸಾಹಿತಿ ಮತ್ತು ಶಾಸಕರಾಗಿರುವ ಇದಿನಬ್ಬನವರು ಕೈಯಾರರ ಆ ಗೀತೆ ಅದನ್ನು ಆಡಿ ಆಡಿ ವಿಧಾನಸಭೆಯಲ್ಲಿಯೂ ಅದನ್ನೇ ಹೇಳೋದು, ಐಕ್ಯ ಗಾನ. ಅದನ್ನು ಹೇಳ್ತಾ ಇರುವಾಗ ನಾನೇ ಟೌನ್ ಹಾಲ್ನಲ್ಲಿ ಮಂಗಳೂರಿನಲ್ಲಿ ಕಣ್ಣಾರೆ ಕಂಡಿದ್ದೆ. ಈತ ಇದಿನ ಬೇರೆ ಪಾತ್ರ ಬೇರೆ ಎಂದು ಬಣ್ಣಬೆಟ್ಟಿಗೆನೆ ಸಭಿಕೆಲ್ಲ ಕುಂದು ನೀವು ಪ್ರಾರಂಭದಲ್ಲಿ ಐಕ್ಯಗಾನದ ಪದ್ಯದ ಮೂಲಕ ಪ್ರಾರಂಭ ಮಾಡಿ ಅಂತೇಳಿ, ಆ ಕಂಚಿನ ಕಂಠ ಇದಿನಬ್ಬರದು. ಅದಕ್ಕೆ ಒಂದು ಕಡೆಯಲ್ಲಿ ಕೈಯರನ್ನು ಐಕ್ಯಗಾನದ ಕವಿ ಅಂತೇಳಿ ಹೇಳಿದರು, ಶತಮಾನದ ಕವಿ ಅಂತೇಳಿ ಹೇಳಿದರು. ನೋಡಿ ಎಂಥ ಅದ್ಭುತವಾದೊಂದು ವ್ಯಕ್ತಿತ್ವವರದು. ಎಲ್ಲಿ ಹುಟ್ಟಿದರು ಕೈಯರು? ಒಂದು ಕೃಷಿಕ ವ್ಯವಸ್ಥೆ ಅಡಿಯಲ್ಲಿ ಹುಟ್ಟಿದ ವ್ಯಕ್ತಿ. ಸಂಸ್ಕೃತ ಬಹಳ ದೂರ ಆ ಕಾಲದಲ್ಲಿ, ಆದರೂ ಕೂಡ ಸಂಸ್ಕೃತದ ತೊಟ್ಟಿಗೆ ಮಲಯಾಳ, ಇಂಗ್ಲೀಷ್, ಹಿಂದಿ ಎಲ್ಲದರಲ್ಲಿ ಕೂಡ ಪ್ರೌಢಿಮೆಯನ್ನು ಸಾಧಿಸಿದಂಥ ವ್ಯಕ್ತಿ. ಮಲಯಾಳದಲ್ಲಿ ಕೂಡ ಸಾಹಿತ್ಯ ರಚನೆ ಮಾಡಿದ್ದಾರೆ. ನನಗೆ ನೆನಪಿಗೆ ಬರ್ತಾ ಇದೆ, ರಾಜಕಾರಣಿಗಳು ಕೂಡ ಈ ಮಹಾನ್ ವ್ಯಕ್ತಿಗೆ ಯಾವ ರೀತಿಯ ಗೌರವ ಕೊಡ್ತಾರೆ ಹೇಳಿದರೆ, ಅದಕ್ಕೆ ನಾನು ಜೀವಂತ ಸಾಕ್ಷಿಯಾಗಿದ್ದೆ. ಕೈಯಾರರು ಎನ್ನಿಲ್ಲ ಹೇಳುವಾಗ ತಿರುವನಂತಪುರದಲ್ಲಿ ವಿಧಾನಸಭೆ ನಡೆಯುತ್ತಾ ಇತ್ತು. ಅಂದಿನ ಮುಖ್ಯಮಂತ್ರಿ ಉಮನ್ ಚಾಂಡಿಯವರು. ಉಮನ್ ಚಾಂಡಿಯವರು ಸ್ವತಃ ಒಬ್ಬ ರೆಪ್ರೆಸೆಂಟೇಟಿವ್ ಮಿನಿಸ್ಟರನ್ನು ಬದಿಯಾಡ್ಕ ಕಳಿಸಿಕೊಡ್ತಾರೆ. ಬೆಳಿಗ್ಗೆ ಸುಮಾರು 6:30 ಉಮನ್ ಚಾಂಡಿಯವರ ಫೋನ್ ಬರ್ತದೆ. ಹೇಳ್ತಾರೆ, ನಾನು DC ಅವ್ರ ಹತ್ರ ಮಾತಾಡಿದ್ದೇನೆ, ಗಾರ್ಡ್ ಆಫ್ ಆನರ್ನೇ ವ್ಯವಸ್ಥೆ ಮಾಡಿಸಿದ್ದೇನೆ, ಏನಾಗಬೇಕು ನನ್ನ ರೆಪ್ರೆಸೆಂಟೇಟಿವ್ ಇದ್ದಾನೆ, ಆ ರೆಪ್ರೆಸೆಂಟೇಟಿವ್ ಹತ್ರ ಮಾತಾಡಿ ಅಂತೇಳಿ. ಕಾಸರಗೋಡು ಕರ್ನಾಟಕಕ್ಕೆ ಬರಬೇಕಂತೇಳಿ ಹೋರಾಟ ಮಾಡುವ ಕವಿ, ಕವಿಯ ಸಾಹಿತ್ಯದ ವ್ಯಕ್ತಿತ್ವದಲ್ಲಿ ಆ ಉಮನ್ ಚಾಂಡಿ ಅಂತ ವ್ಯಕ್ತಿಗಳು ಕೂಡ ಕೈಯಾರರವರಿಗೆ ಇಷ್ಟು ಗೌರವ ಕೊಡ್ತಾರೆ ಹೇಳಿದರೆ, ಇದು ಕೈಯಾರರವರ ಸಾಧನೆ. ಇದು ಬಹಳ ಹೆಮ್ಮೆಯಿಂದ ನಮಗೆ ನಂಬಿಕೆ ಬರ್ತಾ ಇದೆ. ಬಂಧುಗಳೇ, ಕೆಲವು ಪ್ರಕೃತಿ ನಿಯಮ ನಾನು ನೆನಪು ಮಾಡ್ತಾ ಇದ್ದೇನೆ. ಕೈಯಾರು ತೀರಿ ಹೋಗುವ ಹಿಂದಿನ ದಿವಸ ಆ ಬದಿಯಡ್ಕದಲ್ಲಿ ಕಂಡಾಬಟ್ಟೆ ಮಳೆ, ಬಿರುಗಾಳಿ ಮಳೆ ಎಲ್ಲ ಆಗ್ತದೆ, ಕರೆಂಟು ಹೋಗ್ತದೆ. ಆ ಕೈಯಾರರ ಮನೆ ಪಕ್ಕದಲ್ಲಿ ಒಂದು 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಮರ ಇರ್ತದೆ, ಮಾವಿನ ಮರ. ದಿಢೀರಾಗಿ ಆ ಮರ ಕೆಳಗೆ ಬೀಳ್ತದೆ. ಮರುದಿವಸ ಈ ದುರಂತ ನಡೆಯಿತು ಕೈಯಾರದ್ದು. ನೋಡಿ, ಭಾಳ ಆಶ್ಚರ್ಯ ನಮಗೆ ಅದನ್ನೆಲ್ಲ ನೆನೆಸುವಾಗ. ಅವತ್ತು ಕೂಡ ತೀರಿ ಹೋದ ದಿವಸ ಕೂಡ ಕೈಯಾರರು ಮಲಯಾಳ ಮನೋರಮ ಪತ್ರಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬೆಳಿಗ್ಗೆ. ಆ ಥರ ಅಲ್ಲದೆ ನಮ್ಮೊಂದು ಇಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಕೂಡ ಒಂದು ಎಂಟ್ರಿ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಒಂದು ಮಾತು ಕೈಯಾರರು ಹೇಳ್ತಾರೆ, ನಿರಾಶೆಯಿಂದ ಹೇಳುವಂಥ ಮಾತು. ಅವ್ರು ಹೇಳ್ತಾರೆ, ಅವರಿಗೆ ಅಂದಾಜಾಗಿತ್ತು ನನ್ನ ಜೀವಿತ ಕಾಲದಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಬರುವುದಿಲ್ಲ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ನನ್ನ ಉಸಿರಿರುವ ತನಕ ಇದು ಆಗುವುದಿಲ್ಲ, ಆದರೆ ಆ ಪರಮಾತ್ಮನ ಹತ್ರ ನಾನು ಬೇಡಿಕೊಳ್ತೇನೆ, ಇನ್ನೊಂದು ಜನ್ಮ ನನಗಿದ್ದರೆ ಆವಾಗಲಾದರೂ ನನ್ನ ಆಸೆ ಈಡೇರಲಿ ಅಂತೇಳಿ. ಪಾಪ ಇಚ್ಛಾಶಕ್ತಿ ಇರಲಿಲ್ಲ ರಾಜಕಾರಣಿಗಳಿಗೆ, ಅದು ಇನ್ನೂ ಈಡೇರಲಿಲ್ಲ. ನೋಡಿ, ಆ ವ್ಯಕ್ತಿತ್ವ ಸಾಧಾರಣ 2.5 ಗಂಟೆ ಹೊತ್ತಿಗೆ ಊಟ ಮಾಡಿ ಮಲಗಿದ್ದಾರೆ. ಅವತ್ತು ಸಡನ್ನಾಗಿ ಒಂದು 3 ಗಂಟೆ ಅಂದಾಜಿಗೆ ಹೇಳ್ತಾರೆ ಅವರು, ಒಂದು ಕೆಮ್ಮು ಬರ್ತದೆ. ಆ ಕೆಮ್ಮು ಬಂದಲ್ಲಿ ಅಲ್ಲಿ ಮುಗಿದೆ. ಎಷ್ಟು ಅವರ ಮಟ್ಟಿಗೆ ಭಾಳ ಒಳ್ಳೆಯ ಮರಣ, ಶತಮಾನದ ಕವಿ ಆಯ್ತಲ್ಲ. ಇದೆಲ್ಲ ನೆನಪುವಾಗ ನನಗೆ ಕಳ್ಳಿಗೆ ಮಾವಲ್ ಭಂಡಾರಿಯವರು ಒಂದು ಕಡೆ ನೆನಪು ಬರ್ತಾ ಇದ್ದಾರೆ. ತಾವು ಇಷ್ಟರಲ್ಲಿ ಹೇಳಿದಾಗೆ ಕಳ್ಳಿಗೆಯವರು ಕಾಸರಗೋಡನ್ನು ಕರ್ನಾಟಕಕ್ಕೆ ತರುವಂಥ ಧೀಮಂತ ಹೋರಾಟ ಮಾಡಿಕೊಂಡು 52ನೇ ವರ್ಷದಲ್ಲಿ ಅವರು ತೀರಿ ಹೋಗ್ತಾರೆ ಹಾರ್ಟ್ ಫೇಲ್ ಆಗಿ. ಆ ನಂತರದಲ್ಲಿ ಅದರ ಇಡೀ ನಾಯಕತ್ವವನ್ನು ಹೋರಾಟ ಮಾಡಿಕೊಂಡು ಬಂದವರು ಕಯ್ಯಾರ ಕಿಂಜಣ್ಣರಯ್ಯವರು. ಒಂದು ದೃಶ್ಯ ನನ್ನ ಕಣ್ಣೆದುರು ಬರ್ತಾ ಇದೆ. ಬಹಳ ಪ್ರಭಾವಿ ರಾಜಕಾರಣಿಯಾಗಿದ್ದರು ಜನಾರ್ದನ್ ಪೂಜಾರಿಯವರು. ಯಾರು ರಾಜಕಾರಣಿ ಬರಲಿ, ಕಯ್ಯಾರ ಕಿಂಜಣ್ಣರಯ್ಯವರ ನಿಯೋಗ, ಕಾಸರಗೋಡನ್ನು ಕರ್ನಾಟಕಕ್ಕೆ ತನ್ನಿ ಅಂತೇಳಿ ಹೋಗ್ತಾರೆ ಸೀತಾ. ಪೂಜಾರಿಯವರು ಕೇಂದ್ರದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿರುವಾಗ ಅಷ್ಟು ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ. ಅವತ್ತು ಗೋಕರ್ನಾಥೇಶ್ವರ ದೇವಸ್ಥಾನದಲ್ಲಿ ಪೂಜಾರಿಯವರ ಮಗನ ಮದುವೆ. ಕಯ್ಯರವರ ನಿಯೋಗ ಬರ್ತದೆ ಗೋಕರ್ನಾಥ ದೇವಸ್ಥಾನಕ್ಕೆ. ಕಯ್ಯರವರು ಬರ್ತಾರೆ, ಎದುರು ಕಡೆಯಲ್ಲಿ ಕೂತ್ಕೊಳ್ತಾರೆ. ದೂರದಲ್ಲೇ ಪೂಜಾರಿಯವರು ಇದನ್ನು ವೇದಿಕೆಯಿಂದಲೇ ನೋಡಿದ್ದಾರೆ. ಕಯ್ಯರ ಬಗ್ಗೆ ಪೂಜಾರಿಯವರಿಗೆ ಬಹಳಷ್ಟು ಗೌರವ. ಆ ಮದುವೆಯ ಕಾರ್ಯಕ್ರಮ ಮುಗಿಯುತ್ತಾ ಇನ್ನೇನು ವಧುವರರಿಗೆ ವಿಶ್ ಮಾಡಬೇಕಂತ ಹೇಳುವಾಗ ವೇದಿಕೆಯಿಂದ ವಧುವರನ್ನು ಕೆಳಗೆ ತಂದು ಕಯ್ಯರರ ಕಾಲಿಗೆ ಇದು ಮಾಡಿ ಆಶೀರ್ವಾದ ತೆಗೆಯುವಂಥ ದೃಶ್ಯ ನಾನಲ್ಲಿ ನೋಡಿದಾಗ ನನಗೆ ಆಗ್ತಾ ಇದೆ, ನೋಡಿ ಇದು ಕಯ್ಯರರ ವ್ಯಕ್ತಿತ್ವ. ಯಾಕೆ ಹೇಳಿದರೆ ಸಾಹಿತ್ಯ ಬೇರೆ, ರಾಜಕೀಯ ಬೇರೆ, ಎಲ್ಲವೂ ಬೇರೆ, ಆದರೆ ಸಾಹಿತ್ಯ ಲೋಕದಲ್ಲಿ ಕಯ್ಯರವರ ಸಾಧನೆ ಈ ವ್ಯಕ್ತಿಗಳೆಲ್ಲ ನೆನಪು ಮಾಡುವಂಥ ವ್ಯಕ್ತಿತ್ವ. ಇದು ಕಯ್ಯರವರ ಅದ್ಭುತವಾದ ವಿಚಾರ. ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವರ ಹತ್ರ. ನನಗೆ ಅವರು ಯಾವಾಗಲೂ ಒಂದು ಪುಸ್ತಕ ಕೊಡುವುದು, ಪ್ರೀತಿಪೂರ್ವಕವಾಗಿ ಅಂತೇಳಿ ಅವರ ಪುಸ್ತಕ. ಅದನ್ನು ಜೀರ್ಣಿಸುವಂಥ ಶಕ್ತಿ ನನಗಿರಲಿಲ್ಲ. ನಾನು ಒಂದು ಸಲ ಪಾನಮಯ್ಯ ಅಂತೇಳಿ, ನಾನು ರೋಷನ್ ನಿಲಯಲ್ಲಿ ಕಲಿಯುವಾಗ ಪಾನಮಯ್ಯ ಅಂತೇಳಿ ನನ್ನ ಕನ್ನಡ ಅಧ್ಯಾಪಕರು ಅವ್ರ ಹತ್ರ ಇದ್ದೆ, ನೋಡು ಮಾರಾಯ ನೀನು ಎಲ್ಲ ಹೋಗ್ತಾ ಇದೆಯಲ್ಲ, ನಿನಗೆ ಸಂಬಂಧ ಅಲ್ಲ ಅದು ಸರ್, ತುಂಬ ಉಂಟು ಸರ್ ಪುಸ್ತಕ. ಇವತ್ತು ಕೂಡ ರೋಷನ್ ನಿಲಯದ ಲೈಬ್ರರಿಯಲ್ಲಿ ಆ ಪುಸ್ತಕಗಳು ಕೈಯಾರದ್ದುಂಟು. ನಾನು ಕೊಂಡೋಗಿ ಮಯ್ಯರ ಬರೆದು ಕೊಡ್ತಾ ಇದ್ದೆ ಆಯ್ತಲ್ಲ. ಆ ರೀತಿ ಅವರೊಂದು ಸಮಯ ಪ್ರಜ್ಞೆ ಹೇಳಿದರೆ ಉಂಟಲ್ಲ, ಏನಾದರೂ ಬಂದರೆ ಇಮಿಡಿಯೇಟ್ ಅವರೊಂದು ಕುರ್ಚಿಯ ಪಕ್ಕದಲ್ಲೇ ಪೋಸ್ಟ್ ಕಾರ್ಡ್, ಇಮಿಡಿಯೇಟ್ ರಿಪ್ಲೈ. ಅದಕ್ಕೆ ಅದನ್ನು ಮಾಡ್ತಾ ಇದ್ದರು ಕೈಯಾರವರು. ಬೆಳಿಗ್ಗೆ ಎದ್ದು ಈ ಪೇಪರ್ ನೋಡಬೇಕು, ಅವರಿಗೆ ಪೋಸ್ಟ್ ನೋಡಬೇಕು, ಅದಕ್ಕೆ ರಿಪ್ಲೈ ಮಾಡುವಂಥ ವ್ಯಕ್ತಿ. ಇನ್ನೊಂದು ಸಮಯ ಪ್ರಜ್ಞೆ. ಇಲ್ಲಿ ನನಗೆ ಇಬ್ಬರು ನೆನಪಿಗೆ ಬರ್ತವೆ, ಒಬ್ಬರು ಶಿವರಾಮ ಕಾರಂತರು, ಮತ್ತೊಂದು ಕಯ್ಯಾರ ಕಿಂಜಣ್ಣರಯ್ಯವರು. ಕಾರ್ಯಕ್ರಮಕ್ಕೆ ಕರೆಯುವವರಿಗೆ ಭಾಳ ಹೆದರಿಕೆ ಇರ್ತದೆ. ಯಾಕೆ ಹೇಳಿದರೆ ಇಷ್ಟು ಗಂಟೆಗೆ ಬರಬೇಕಾದರೆ ಕಯ್ಯಾರರು ಮತ್ತು ಶಿವರಾಮ ಕಾರಂತರು 8 ಗಂಟೆಗೆ ಹೋಗಿ ಹೋಗ್ತಾರೆ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ಪ್ರಾರಂಭ ಮಾಡಿದರೆ ಆ ಸಂಘಟಕರಿಗೆ ದೊಡ್ಡ ಕಷ್ಟ. ಒಂದ್ಸಲ ಏನಾಯ್ತು ಹೇಳಿದರೆ, ಮಂಗಳೂರು ಪಣಂಬೂರಿನಲ್ಲಿ ದೊಡ್ಡ ರೋಟರಿ ಕಾನ್ಫರೆನ್ಸ್, 5-6 ಡಿಸ್ಟಿಕ್ಟ್ ಕಾನ್ಫರೆನ್ಸ್. ನನ್ನ ಸ್ನೇಹಿತ ರೋಟೇರಿಯನ್ ಅವರು ತೀರಿ ಹೋಗಿದ್ದಾರೆ, ಸೂರ್ಯಪ್ರಕಾಶ್ ಭಟ್ ರೋಟರಿ ಗವರ್ನರ್ ಆಗಿದ್ದರು. ಆ ಕಾರ್ಯಕ್ರಮಕ್ಕೆ ಕಯ್ಯಾರನ್ನು ಕರೀತಾರೆ. ನನ್ನ ಹತ್ರ ಹೇಳಿದರು ಹೀಗೆ ಬರ್ತಾರೆ. ನಾನು ಹೇಳಿದೆ, ನಿಮ್ಮದು ರೋಟರಿ ಎಲ್ಲ ನಾನು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಿ, ನಿಮ್ಮದು ಸಮಯ ಪ್ರಜ್ಞೆ ಪಾಲಿಸಬೇಕು. ಒಂದು ವೇಳೆ ಅವರು ಬಂದರೆ ನೀವು ಅದನ್ನು ಸರಿ ಸಮಯಕ್ಕೆ ಪ್ರಾರಂಭ ಮಾಡಿದರೆ ಹೋಗ್ತಾರೆ ಅಲ್ಲಿಂದ ಹೇಳಿದೆ. ಇವರು ಸರಿ, ಅವರದೊಂದು ಓಲ್ಡ್ ಅಂಬಾಸಡರ್ ಕಾರ್ನಲ್ಲಿ ಹೋಗ್ತಾರೆ ಅಲ್ಲಿ. ಈ ರೋಟ್ರಿಯದು ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ಗಳೆಲ್ಲ ಆಗುವಾಗ ಸಮಯಕ್ಕೆ ಪ್ರಾರಂಭ ಆಗ್ತದೆ, ಅದು ಸಮಯಕ್ಕೆ ಪ್ರಾರಂಭ ಆಗಲಿಲ್ಲ. ಇವರು ವಾಚ್ ನೋಡಲಿಕ್ಕೆ ಶುರು ಮಾಡಿದರು ಕಯ್ಯರು. ಆವಾಗ ಈ ಸೂರ್ಯಪ್ರಕಾಶ್ ಭಟ್ ಹೋಗ್ತಾರೆ ಕಯ್ಯರ ಹತ್ರ, ಸರ್ ಈಗ ಎಲ್ಲ ದೂರ ದೂರದಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಚಿಕ್ಕಮಗಳೂರಿಂದ ಬರ್ತಾರೆ, ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭ ಮಾಡ್ತೇವೆ ಸರ್. ನಿಮ್ಮ ಬಗ್ಗೆ ಸಮಯ ಪಾಲನೆ ಮಾಡಬೇಕು ಅಂತೇಳಿ ನಿಮ್ಮ ಅಳಿಯ ಮೊದಲೇ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ಮೆಲ್ಲ ನನ್ನ ಹೆಸರಿನಲ್ಲಿ ತಂದಾಕಿದ್ದರು. ಆದ ಕಾರಣ ಸ್ವಲ್ಪ ಮಟ್ಟಿಗೆ ಬಚವಾದರೂ ಆ ಕಾರ್ಯಕ್ರಮ ಮುಗಿಸಿಕೊಂಡೇ ಕಯ್ಯಾರರು ಬಂದರು. ಆನಂತರ ನನ್ನ ಹತ್ರ ಹೇಳಿದರು, ಅವರೆಲ್ಲ ಸಮಯ ಪ್ರಜ್ಞೆ ಹೇಳಬೇಕು, ಅವರಿಗೆಲ್ಲ ಹೇಳಬೇಕು ಸಮಯ ಪ್ರಜ್ಞೆ. ಈ ಸಮಯ ಪ್ರಜ್ಞೆಯಲ್ಲಿ ಬಹಳ ಇದು ಅವರು ಪರಿಪಾಲನೆ ಮಾಡುವಂಥ ವ್ಯಕ್ತಿ. ಅಂತಹ ವ್ಯಕ್ತಿ ನಾನು ಹೇಳಿದೆಲ್ಲ, ಅವರು ದುಡಿತವೇ ನನ್ನ ದೇವರು ಅಂತೇಳಿ ಅವರ ಆತ್ಮಚರಿತ್ರೆಯಲ್ಲಿ ಎಲ್ಲ ಕೆಲವು ವಿಚಾರವನ್ನು ಹೇಳ್ತಾ ಇದ್ದಾರೆ. ಗಾಂಧೀಜಿಯವರಿಂದ ಹೇಗೆ ಪ್ರೇರೇಪಣೆಗೊಂಡರು ಅಂತ ಹೇಳಿದರೆ, ಗಾಂಧೀಜಿಯವರು ಪ್ರಥಮ ಬಾರಿ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಾಗ ಕಯ್ಯರವರಿಗೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. 3 ವರ್ಷದ ನಂತರ 2ನೇ ಬಾರಿ ಬಂದಾಗ ಕಯ್ಯರರು ಪೆರಡಾಲನ್ನು ನಡೆದುಕೊಂಡು ಬರ್ತಾರೆ ಮಂಗಳೂರಿಗೆ, ಗಾಂಧೀಜಿಯವರನ್ನು ಭೇಟಿಯಾಗ್ತಾರೆ. ಗಾಂಧೀಜಿಯವರನ್ನು ಭೇಟಿಯಾಗಿ ಅದೇ ಸಂದರ್ಭದಲ್ಲಿ ಗಾಂಧಿ ದರ್ಶನ ಅಂತೇಳಿ ಒಂದು ಕವನ ಕೂಡ ಬರೆಯುತ್ತಾರೆ. ಅದರಿಂದ ಈಚೆಗೆ ಶುಭ್ರ ಕದ್ದರ್ ಕೊನೆಯವರೆಗೆ ಆ ಇದೆ ಅವರ ಪರ್ಸನಾಲಿಟಿ ಹಾಗೇ ಇತ್ತು. ಗಾಂಧೀಜಿಯವರದ್ದ ಒಟ್ಟಿಗೆ ಅವರು ಗೋವಿಂದ ಪೈಗಳು. ಗೋವಿಂದ ಪೈಗಳ ಬಗ್ಗೆ 3 ಆತ್ಮಚರಿತ್ರೆ ಬರೆದಿದ್ದಾರೆ. ಕಾರ್ನಾಡ್ ಸದಾಶಿವರಾಯರ ಬಗ್ಗೆ ಬರೆದಿದ್ದಾರೆ, ಕಿಲ್ಲೆಯವರ ಬಗ್ಗೆ ಬರೆದಿದ್ದಾರೆ, ಅತ್ತವರ ಬಾಲಕೃಷ್ಣ ಶೆಟ್ಟರವರ ಬರೆದಿದ್ದಾರೆ ಆತ್ಮಚರಿತ್ರೆಗಳೇ. ನೋಡಿ ಆ ಸಂತೆಗೆ ಓದನು ಭೀಮಣ್ಣ, ನೋಡಿ ಅದರಲ್ಲಿ ಒಂದು ಎಷ್ಟು ಪರಿಪೂರ್ಣತೆ. ನೀ ನನಗಿದ್ದರೆ ನಾನಿನಗೆ, ಸಹಕಾರ ಕ್ಷೇತ್ರದಲ್ಲಿ ಅವ್ರದ್ದೆಲ್ಲ ಹಾಗೆ. ಎಷ್ಟು ಇದರಲ್ಲಿ ಐಕ್ಯಗಾನವನ್ನು ಬಿಡಿ, ಐಕ್ಯಗಾನ ಅಂದು ಇಂದು ಎಂದು ಯಾವಾಗ ಕೂಡ ಐಕ್ಯಗಾನ, ಅದೊಂದು ಪ್ರಸ್ತುತ ಕವನ ಅದು ಐಕ್ಯಗಾನ. ಇಂಥ ವ್ಯಕ್ತಿ ಆಯ್ತಲ್ಲ ಪಾಟೀಲ್ ಪುಟ್ಟಪ್ಪನವರು ಹೇಳುವ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವಾಗ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ, ಕಯ್ಯರ್ಗೆ ಇವತ್ತಲ್ಲ, ಕಯ್ಯರ್ಗೆ ಎಷ್ಟೋ ವರ್ಷದ ಮೊದಲೇ ಬರಬೇಕಿತ್ತಿದ್ದು, ಆದರೆ ಕಯ್ಯರ್ರು ಅವಕಾಶ ಮತ್ತು ಅಧಿಕಾರದ ಹಿಂದೆ ಹೋದವರಲ್ಲ, ಅದೇ ಅವರನ್ನು ಹುಡುಕಿಕೊಂಡು ಬರಬೇಕು ಅಂತೇಳಿ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ. ಮತ್ತೊಬ್ಬರು ಹಮನಾಯಕರ ಯಾರು ಹೇಳಿದ ಮಾತು, ಕನ್ನಡ ಕೋರ್ವನೆ ಪೈ, ಕನ್ನಡ ಕೋರ್ವನೆ ರೈ ಅಂತೇಳಿ ಹೇಳ್ತಾರೆ. ಗೋವಿಂದ ಪೈಗಳು ಮತ್ತು ಗೋವಿಂದ ಪೈಗಳ ಬಗ್ಗೆ ಬಹಳಷ್ಟು ಗೌರವ ಕಯ್ಯರ್ರಿಗೆ. ಆ ವ್ಯಕ್ತಿಯನ್ನು ನಾವು ಕಳ್ಕೊಂಡಂಥ ಈ ಸಂದರ್ಭದಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಅವರ ಮನೆಯಲ್ಲಿ ಎರಡು ಕಾರ್ಯಕ್ರಮ ನಡೆಯಿತು. ಒಂದು ಪ್ರೊಫೆಸರ್ ಶ್ರೀನಾಥ್ ಮತ್ತು ಬಳಗದವರು ಬರ್ತಾರೆ 9:30 ಬೆಳಿಗ್ಗೆ ಬಂದು, ಅವರು ಕಳೆದ 9 ವರ್ಷ 10 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡೇ ಬಂದಿದ್ದಾರೆ 9 ವರ್ಷದಿಂದ. ಅವರೊಂದು ಕಾರ್ಯಕ್ರಮ ಮಾಡ್ತಾರೆ. ಆನಂತರ ಒಂದು 11 ಹೊತ್ತಿಗೆ ರೋಟರಿ ಸಂಸ್ಥೆಯವರು ಬರ್ತಾರೆ, ಕವಿ ಕಯ್ಯರ್ರ ಮನೆಗೆ ಬರ್ತಾರೆ. ಅದು ನಿತ್ಯೆಯಲ್ಲಿ ಮೇಡಮ್ ಹೇಳ್ತಾರೆ, ನಿತ್ಯೆಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮ ಆಯಿತು. ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದರೆ, ಒಂದು ಕಡೆಯಲ್ಲಿ ನನಗೆ ಬೇಸರ ಇತ್ತು, ಯಾಕಂದರೆ ಆ ರೀತಿ ಕೆಲಸ ಮಾಡಿದಂಥ ಕಳ್ಳಿಗೆ ಮಾಬಲ ಭಂಡಾರಿಯವರನ್ನು ಇವತ್ತಲ್ಲಿ ಯಾರು ನೆನಪಿಸುವಂಥ ಕೆಲಸವೇ ಆಗ್ತಾ ಇಲ್ಲ. ಒಂದು ಟ್ರಸ್ಟು ಕೂಡ ಮಾಡಿದ್ದೇವೆ, ಆ ಟ್ರಸ್ಟ್ ಅಲ್ಲಿ ಇದೆ. ಆದರೆ ಒಂದು ಬಹಳ ಸಂತೋಷ ಹೇಳಿದರೆ, ಕಯ್ಯರನ್ನು ಪ್ರತಿ ಸಲ ಇವತ್ತು ನೋಡಿ, ನೀವೆಲ್ಲ ಒಂದಾಗಿ ನೋಡಿ ಎಷ್ಟು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇಲ್ಲಿ. ಅದರ ಒಟ್ಟಿಗೆ ತಾವು ಹೇಳಿದ್ದೀರಿ ಆ ಪುಸ್ತಕ ಬಿಡುಗಡೆ ವಿಚಾರ ಎಲ್ಲ ಹೇಳಿದ್ದೀರಿ, ಐಕ್ಯವೇ ಮಂತ್ರ ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದೀರಿ. ಇದು ಕಯ್ಯರ ವ್ಯಕ್ತಿತ್ವದ ಪ್ರಭಾವ ನಿಮ್ಮ ಮೇಲಿದ್ದ ಕಾರಣ ಇದೆಲ್ಲ ಆಯಿತು. ಆದ ಕಾರಣ ನನಗೇನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಬಂತು. ನಾನು ಪ್ರಸನ್ನ ಹತ್ರ ಹೇಳಿದೆ, ನಾನು ನಿಮ್ಮೊಟ್ಟಿಗೆ ಬಂದು ಕೂತ್ಕೊಳ್ತೇನೆ, ಮತ್ತು ಈ ನುಡಿ ನಮನ ಎಲ್ಲ ಕೊಡುವಂಥ ರೀತಿ ನನಗಿಲ್ಲ ಅಂತೇಳಿ ಹೇಳಿದ್ದೆ ನಾನು. ಅವತ್ತು ತೀರಿ ಹೋದವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಲಿಲ್ಲ ಪಾರ್ಥಿವ ಶರೀರದ. ಆವಾಗ ಮೊನ್ನೆ ಜನಾರ್ದನ್ ಪೂಜಾರಿ ಸಿದ್ದರಾಮಯ್ಯರಿಗೆ ಒಂದು ಬೈದದ್ದು ಕೇಳಿದರೆ, ಹೇಳ್ತಾರೆ ನನ್ನ ಎದುರಿನಲ್ಲಿ ನಾನೆದ್ದೆ, ಹೇಳ್ತಾರೆ ಇದು ದೊಡ್ಡ ತಪ್ಪು ಮಾಡಿದ್ದೀರಿ ನೀವು, ಈ ಮಹಾನ್ ಕವಿ, ಈ ಕವಿಯ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಿತ್ತು ಇವತ್ತು ಅಂತ. ಅದಕ್ಕೆ ಸಿದ್ದರಾಮಯ್ಯವರು ಹೇಳ್ತಾರೆ, ನಾನು ನನ್ನ ರೆಪ್ರೆಸೆಂಟೇಟಿವ್ಗಳನ್ನೆಲ್ಲ ಕಳಿಸಿಕೊಟ್ಟಿದ್ದೆ, ನಿಮ್ಮ ರೆಪ್ರೆಸೆಂಟೇಟಿವ್ ಬಿಡಿ ಕೇರಳದವ್ರದ್ದು ರೆಪ್ರೆಸೆಂಟೇಟಿವ್ ಬಂದಿದೆ, ಗಾರ್ಡ್ ಆಫ್ ಆನರ್ನಲ್ಲಿ ಗಲಾಟೆ ಆಗ್ತದೆ. ಒಂದು ಕಡೆಯಲ್ಲಿ ಅವತ್ತು ಇಲ್ಲಿ ಡಿ ಸಿ ಇಬ್ರಾಹಿಂ ಕಾಸರಗೋಡಿನವರು, ಇಬ್ರಾಹಿಂ ಗಾರ್ಡ್ ಆಫ್ ಆನರ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೇರಳದವರು ಗಾರ್ಡ್ ಆಫ್ ಆನರ್ ಕೊಡಲಿಕ್ಕೆ ರೆಡಿ, ಇಬ್ಬರಿಬ್ಬರು ಗಾರ್ಡ್ ಆಫ್ ಆನರ್ ಕೊಡಲಿಕ್ಕೆ ಆಗೋದಿಲ್ಲ. ನೋಡಿ ಆ ವ್ಯಕ್ತಿಯ ಮೇಲಿರೋ ಅಭಿಮಾನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಮತ್ತು ನಾವೇ ಇಬ್ರಾಹಿಂ ಅವರನ್ನು ಸಮಾಧಾನ ಪಡಿಸಿದ್ದೇವೆ, ಅದು ಇವರು ಕೊಡಲಿ ಗಾರ್ಡ್ ಆಫ್ ಆನರ್ ಅಂತೇಳಿ. ಆಯ್ತು, ಹಾಂ ಅದು ವ್ಯಕ್ತಿಯಿಂದ ನಾವು ಸರ್ವೇ ಸಾಮಾನ್ಯಗೆ ಒಂದು ಮಾತು ಹೇಳ್ತೇವಲ್ಲ, ಕೆಲವು ಸಲ ಆ ಕುರ್ಚಿ ಉಂಟಲ್ಲ, ಆ ಕುರ್ಚಿಯಿಂದಾಗಿ ವ್ಯಕ್ತಿಗೆ ಗೌರವ ಬರ್ತದೆ, ಕೆಲವು ಸರ್ತಿ ವ್ಯಕ್ತಿಯಿಂದಾಗಿ ಆ ಕುರ್ಚಿಗೆ ಗೌರವ ಬರ್ತಾ ಇದೆ. ಆಯ್ತಲ್ಲ, ಕಯ್ಯಾರರದ್ದು ಆ ರೀತಿಯದ್ದು, ಕಯ್ಯಾರರ ವ್ಯಕ್ತಿತ್ವದಿಂದ ಆ ಕುರ್ಚಿಗೆ ಆ ಸ್ಥಾನಮಾನಕ್ಕೆ ಗೌರವ ಬಂದಿದೆ. ಆದ ಕಾರಣ ಇವತ್ತೆಲ್ಲ ನಾವು ಅವರನ್ನು ನೆನಪಿಸ್ತಾ ಇದ್ದೇವೆ. ಏನು ಸ್ವಲ್ಪ ನುಡಿ ನಮನದ ಮೂಲಕ ಒಂದೆರಡು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ಎಲ್ಲಿಯಾದರೂ ಪ್ರಸ್ತಾಪ ಮಾಡುವಲ್ಲಿ ನಾನು ಎಡವಿದ್ದರೆ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ಹೇಳುತ್ತಾ ಅವಕಾಶಕ್ಕಾಗಿ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
0: ಇಷ್ಟವರೆಗೆ ಶ್ರೀ ಕಳ್ಳಿಗೆ ತಾರನಾಥ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: வரி பொருளுதொஞ்சி பதனுக்கு என்ன பத்தர் ஒன்று ரேடியோ சார் அங்குராட் 7.8 FM தொழிற்சாவடி நேர பிரசாரத காரியக்கிரமன் கேனந்துள்ளார். தொழிற்சாவட்டு பாத்திரம் பிரச்சின விஷயதாத பண்டா கே புலத பகிட்டு அன் பாத்திரம் இல்ல கே புலத பகிட்டு பாத்திரனாக காடுத கே புல பேத்தனை உண்டு கஷி கே புல பேத்தனை உண்டு அஞ்சு அதுப்புனாக காடுத கே புல அத்தனை குடடு பிரச்சின கே புலன்னு காட்டு கே புல அன் பண்பா அஞ்சனே கசி கேப்புல அதிப்பு அத்தனை கெம்பு கேப்புல பண்ட கேப்புல பண்ணுண்டு மஞ்சள் கேப்புல பொல்து கேப்புல இன்சா பெத வேத்தரித்தத கேப்புலலு உண்டு ஆண்டா அந்த பகிட்டின் பாத்திரம் இல்லை எக்கடே பண்ணுத்தேன் ஒன்று பாரதத தட்சிண பாக அஞ்சனே பாங்களாதேஷ பொக்க ஸ்ரீலங்கடி ஒன்று ஹெச்சாது புழைவு நஞ்சினவு ஈ சசியனு சாமானியவாத ஜங்கல் ஆஃப் ஜிரேனியம் பந்து பண் பெரும் பண்ட காடடு புழைவு நஞ்சின ஒஞ்சி தை உண்டு அஞ்சனே பிளே ஃப்ளேம் ஆஃப் த ஜங்கல் அத்தண்ட காடு த ஜுவாலய பந்தில் நின்று பண் பெரு ಒಂದು ದಕ್ಷಿಣ ಭಾಗಡು ಹೆಚ್ಚಾದು ತೂಯರತಿಕು ನಂಚಿನ ಒಂಜಿ ದೈ ಪಂದು ಪನೊಲಿ ಸುರೂತ ಭಿನ್ನರುಲ್ಲರು ಪಾತ್ರ ನುಪ್ಪನಗ ಕೇಪುಳದ ನೆನಪಾಣು ತೋಜುಟರೆ ಪಾತ್ರನ ಅದಕ್ಕೆ ಏರ್ ಪಂದೂಕ ಹಲೋ ನಮಸ್ತೆ ಹಲೋ
1: ಹಲೋ
0: ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಸುಶೀಲ ಅಕ್ಕ ಅದ್ಯ ಪಾಡಿಡ್ದು ಎಂಚೊಲ್ಲ ಸುಶೀಲ ಅಕ್ಕ ಸೌಖ್ಯ ಹಾ ನಮ್ಮಲ್ಲ ಸೌಖ್ಯ ಚಾಪುರ ಪಡ್ದಾಂಡೆ ಒಂದು ಪ್ಲೇಟ್ ದೆತ್ತಿಲ್ಲ ಯಾನಿ ಕಾರ್ಯಕ್ರಮ ಆಯ್ಬೇಕ ಬರ್ಪ
1: ಧನ್ಯವಾದ
0: ಧನ್ಯವಾದ ಇರಲಿಲ್ಲ ಪನ್ಲೆ
1: ಅಂದ
0: ಅಂದ
1: ಇಷ್ಟಪುರ ಐದಲ್ಲ ಮರ್ದ ರೂಪಾಯಿ ಮಾಡ್ತಾರಪ್ಪ ಸೋಪುಗು ಮಾತಿರಿ ಅವು ಪುರ ಸೋಪುಗು ಇಷ್ಟೇ ಮರ್ದ ಗಾಪ ನಮ್ಮ ದುಮ್ಮು ಪುರ ಜಂಕುಳ ಎಂಕಲ್ ಹೇಳಿ ಕುರುತ್ತೀರಿ ಎನ್ನತ್ತೆ ಇಷ್ಟೇ ಎನ್ನ ಮಗಳ ಕೊಡ್ತೇನೆ ಇಲ್ಲಿ ಮರ್ದ ಕೊಡ್ನಾಕ ಐನೊಂದಿ ಕೊರ್ಕೊಂಡಿ ಗ್ರಾಮ ಇಷ್ಟೇ ಮಾತ ಸೋಪುಗು ಮಾತ ಈ ಗುಡ್ಡೆಡು ಹೋಗು ತೀಕಂಡಲ್ಲ ನಮ್ಮಲ್ಲಿ ಕೊನ ಜೋಕ್ಲೆ ಕೊಡ್ತದೆ ಮೈನ ಕೊಡಿ ಒಳ್ಳೆ ಕೊಡಿ ಇಂತ ಮಾತ ಕೊರೋಂತೀನಿ ಆಮೇಲೆ ಕೇಪುಳ ಬಗ್ಗೆ ಇರೋದಕ್ಕೆ ಕೊಡ್ಬಾ ಭಾರಿ ಖುಷಿ ಆಗಿ ಮಾತ್ರ ಗೊತ್ತಿದ್ದ ಆಕ್ಚುಲಿ ಕಲ್ತಾಡ ಯಾನಿ
0: ಇದು ಸುಶೀಲಕ್ಕ ಸುಶೀಲಕ್ಕ ಇರುತ್ತೆ ಸುಶೀಲಕ್ಕ ಹಲೋ ಹಾ ಸುಶೀಲ್ ಅಕ್ಕ ದಾದ ಗೊತ್ತೀನಿ ಇರತ್ತ ಪಂಡರ್ ಜೋಕ್ಲೆ ಪುರ ಮರ್ದ ಪುರ ಕೊರೋನ್ ಇತ್ತು ಆಯ್ಗೋಸ್ಕರ ತೈನ ಕೊರ್ಪು ನೀ ಬಂದಿದೆ ಕೇಪುಳದ ಪೂ ಅತನ ಬೀಜನ ಪುರ ಅತನ ಕಾಯ್ದಾದೊಂಡ ಅವೇನು ಪುರ ಕೊರ್ಪಿರತ್ತೆ ದಾಯಗೋಸ್ಕರ ಕೊರ್ಪು ನಾವೇ ಹಲೋ ಓಹೋ ಅಂಚನಾ ಇರಗ ಗೊತ್ತಿಪ್ಪು ಯಾನಿ ಹೆಚ್ಚ ಬಂದ್ ಇರ್ಡಕ್ಕೇನು ಯಾನ ಖುಷಿಯಾನು ಖುಷಿಯಾನು ಸುಶೀಲಕ್ಕ ಸಲ್ಮೇಲೆ ಒಂದು ಅದೇ ಪಾಡಿದ್ದು ಸುಶೀಲಕ್ಕಲ್ಲಿ ಎಪ್ಪಕೊಡ್ದು ಪಾತಿರ್ರೆ ಕೇಪುಳದ ಬಗ್ಗೆ ಇಟ್ಟು ಬರ್ರಿ ಕೆಲವರು ನನ್ನ ಚೇಪುಳ ಅಂತ ಪನ್ಪೇರು ನನ್ನ ಕೆಲವರು ಕೇಪುಳ ಅಂತ ಪನ್ಪೇರು ನನ್ನ ಸೊಪ್ಪನಾಗ ಪನ್ನೊಂದಿತ್ತೆ ಮತ್ತೆ ಬೇತೆ ರಂಗದ ಕೇಪುಲಲ್ಲ ಇತ್ತೆ ಉಂಡು ಕಷಿ ಕೇಪುಲ ಪುರ ಬತ್ತದನು ಆಂಡ ಮರ್ದಗ ಅಪನಂಚಿನ ಕೇಪುಲ ಕಾಡದ ಕೇಪುಲ ಮಾತ್ರ ಅಪುನಿ ಒಂದು ಶೋಕು ಗುಪ್ಪುಂಡು ಇಲ್ಲ ಜಾಲಡು ನಮ್ಮ ನಡ್ಪ ಭಾರಿ ಶೋಕು ಮತ್ತೆ ಬೇತೆ ರಂಗಡು ಪುರ ಭಾರಿ ಶೋಕಡೆ ತೋಜುಂಡು ತೋಜಿಪ್ಪರ ಮತ್ತೆ ಬೇತೆ ರಂಗ ಉಂಡಿತ್ತೆ ಆಂಡ ಮರ್ದಗ ಅಪನಂಚಿನ ಕೇಪುಲ ಬಂದ್ಬನ ಕಾಡಡುಪ್ಪುನ ಅದನ್ನ ಗುಡ್ಡಡ್ತಿಕ್ಕುನ ಕೇಪುಲ ಮಾತ್ರ ಕೇಪುಳದ ಬಗ್ಗೆ ಪನಡು ಬಂದಿಜ್ಜಿನಕ್ಲೆ ಗೊತ್ತಿಪ್ಪನಂಚಿನ ವಿಷಯ ಎಂಚೋ ಉಪ್ಪುಂಡು ಕೇಪುಳ ತುಯ್ಯರ ದೈ ಪಂದು ಅಂದತ ಗುರ್ತೆ ಜನಕ್ಲೆ ಏರ್ಲ ಇಜ್ಜರ ಕೇಪುಳ ಪೂತ ಆಂಡಲ್ ಅಂದಿತ್ತ ಬಗ್ಗೆ ಪನ್ಪುನಿ ಪಂದಿತ್ತನ ನು ಮಸ್ತ್ ಗೆಲ್ಲ ಇತ್ತನ ಪುದೇಲ್ ದರಕ್ಕ ಉಪ್ಪುನಂಚಿನ ಒಂಜಿ ದೈ ಈ ದೈ ವರ್ಷದ ಪೂರಾ ಕಾಲ ಉಡ್ಲ ಪಚ್ಚನೆ ಉಪ್ಪುಣು ಒಂದು ಏ ಪೊಗುಲ ಬಾಡ್ದು ಪೋಪುನಂಚಿನ ಅದು ಪೋತ ನಂದು ದಾದ ಆಯ್ತ ಈರಪುರ ತಾಳ್ದು ನುಂಗು ನಂಚಿನ ಅದಿಪ್ಪು ಒಂದು ಓಲ ಆಪುಜಿ ಒಂದು ವರ್ಷ ಇಡೀ ಪಚ್ಚನೆ ಉಪ್ಪುಣು ಸಾಮಾನ್ಯವಾದ 4-5 feet ಎತ್ತರೊಗು ಬುಲೆಪ್ಪುನಂಚಿನ ಈ ಒಂಜಿ ದೈ ಕೆಲವು ಸರ್ತಿ 16 feet ದಾತ್ಲ ಎತ್ತರ ಆಪಿನಂಚಿನಲ್ಲ ಉಂಡು ಕೆಲವೊಂಚಿ ತಿಕ್ಕಿಡು നേരത്തെ ഇര പച്ച പജരട് ബാരി പൊരുളോട് തോജുനു ആയിട്ട് ആ പച്ചട് കെമ്പു രംഗദ കായ് പുര തുയര ബാരി പൊരുളു ഇടീ വർഷല പൂ ബുടുപ്പുനഞ്ചിന ഈ ദൈത പൂ സാമാന്യവാദ കെമ്പു ബണ്ണതനെ ആദുപ്പുനഞ്ചിനവു ദൈട്ട് ആപ്പിനഞ്ചിന പച്ചക്കായലു പറന്നനക കെമ്പു ബണ്ണകു തിർക്കുണ്ടു മുതത്തെ പറന്ന് ബാരി ചീപ്പ് ഒപ്പുനഞ്ചിനവു പ്രതി പറന്നത ഉലൈല ബിത്ത് ഒപ്പണു എന്തെങ്കിലും ഗൊത്തിപ്പു നിങ്ങൾ ശാലെ പോപ്പുനഞ്ചിന സന്ദർഭ പുര എപ്പനക പോതു കായ് പുന കനത്തത് അവ തിനിയര ബാരി ചീപ്പ് ഒപ്പുണ്ടു അതിന് തിന്നതായി പോക്ക് ആയിത്ത് ഉലായി തയ്ച്ചിന ബീജ ഒപ്പുണ്ട അവിന്തെത്തത് ഐത്ത ഉലായിത ബൊണ്ടുന്തെപ്പുനഞ്ചിന കജ്ജല മൾത്തിപ്പറണിക്കൽ വേല ആയിട്ട് പനന്നിത്തെരുതുമ്പു ആയിത്ത ഉലായി തെത്തണ്ട ചമച്ചതല കൊഞ്ചുപ്പുണു ആയിത്ത ഉലായിട്ട് ബൊണ്ടോ നിജവാത് അവ തുയ്യര ചമച്ചതലക്ക പത്ത് ഈര തലക്ക പത്ത് ഞുപ്പുണു അഞ്ചാതൊപ്പനക അയിനില നിക്കൽ തൂതിപ്പർ ആയിട്ട് തുമ്പി എല്ലി ഒപ്പനക ബെത്ത ബെത്ത കഥക്കുള്ള പനന്നിത്തെ ആ ചമച്ചോടൊപ്പുര ആയിട്ട് അതാത വിഷയ പന്ത് ഒപ്പുര ഒഞ്ചി കാൽപ്പനിക്ക അണ്ടല്ല ആ ഒഞ്ചി ആയിട്ട് ഇത്തിന ദിന കുതൂഹല തൂലകെ ഇന്ത്യത്തത് കനത്തത് ബാരി ഗട്ടി ആയിത്ത ബീജ ആണ്ടല്ല ഇന്ന് കൈട്ടുപുര അന്നത്തത് ദത്തത് തൂ ഒന്നിത്തനഞ്ചിന കാല ഇത്തിനു ആണ്ട ഇത്തത ജോക്കലേക്ക് ഇൻ പണ്ണണ്ട ഗൊത്തുലാ വന്ന് ആത്ത് ആയിട്ട് ഒഞ്ചി എന്താ കുതൂഹല ഉപ്പന്ത് പന്ത് എന്നെ ആണ്ട പാത്തെർലെ കേപ്പുല പൂ പന്നക നിക്കലേക്ക് നെനപ്പാപ്പുനഞ്ചിന നെനപ്പുലു അതിന് അവിത ഉപ്പുനഞ്ചിന മർദ്ദത ഗുണക്കുലു അതിപ്പു അതിന് ദൈവാരാധനടുപ്പുനഞ്ചിന അതിന് നമ്മ ദേവരന് പൂജ മൽപ്പുനക ദൈവലിന് പൂജ മൽപ്പുനക ആയിക്ക് ഉപ്പുനഞ്ചിന പ്രാധാന്യത ആദിപ്പു അവന് പൂരനീതി കാര്യക്രമ പാത്രക പാത്ര കൊടഞ്ചു ബിന്നരുള്ളേ രേർപ്പൻ തൂക്ക ഹലോ നമസ്തേ
2: ഹലോ നമസ്തേ
0: നമസ്തേ നമസ്തേ
2: അശോക് മംഗളദേവി
0: അശോക്കണ്ണ കാര്യക്രമ എതുക്കൊന്നില്ല പനല്ല അശോക്കണ്ണ
2: ചൗത്തിപ്പുറം
0: മുഖിയുണ്ട് സംഘനിക്കേത്തനടാ
2: കേപ്പുള പൂ പണ്ടായിട്ട് മൂജസ് നാല് സ്ഥലമുണ്ട് ഐന സ്ഥലമുണ്ട്
0: അന്ത്
2: കെലവരേക്ക് ദേവിന ബ്രഹ്മകലശ പൂര ഉഡ്ഡിത കേപ്പുള പൂ
0: കണപ്പയോത്ത്
2: നാട് കണപ്പയർ പണ്ട് ഇത്ത കാട്ടുപുറുണ്ട് ആയിക്കുള്ള മസ്ത് ഡിഫറൻസ് ഉണ്ട് പണ്ട് നമുക്ക് കണ്ടതരിട്ടുള്ള കുടഞ്ഞേരിട്ടുള്ള മസ്ത് ഡിഫറൻസ് അഞ്ചന മിസ്റ്റേക്ക് അഞ്ചന എന്ത് ದುರ್ಗಾ ನಮಸ್ಕಾರ ಪೂಜೆಗೆ ಅವು ಕೇಪಲ್ ಪೂ ಜಾಸ್ತಿ ಪೂ
0: ಅಂದಂದು
2: ಎಲ್ಲದಕ್ಕೆ ಗುಡ್ಡ ದಿನ ನಾಡಿದ್ದು ಕಾಣುತ್ತೀರಿ ಅಂಡ ದೈವ ದೇವರಿಗೆ ಕೊರಗಜ್ಜಗೆ ಬಗ್ಗೆ ಕಲ್ಲೊಟ್ಟಿಗೆ ಮಂತ್ರ ದೇವತೆ ಪುರ ದುಂಬದ ಗಾರುಡ ಕೇಪಲ್ ಪೂಜೆ ನಾಪುಜಿ
0: ಆಪುಜಿ ಅದೇ
2: ನೈಟ್ ಮಸ್ತ್ ಕತೆ ಪುರು ಉಂಟು ಪನ ಕೇಪಲ್ ಪೂಟು ದೈವ ಆಯಾತ್ಮ ಬೆರಿಯ ಪೂತು ಖಾಲಿ ಒಂದು ಹೆಸರು ದಾಜನ ಒಂಜಿ ಪಾತ್ರ ದಾಖಲು ಇದು ಮತ್ತೆ ಕೇಪಲ್ ಹೂ ಪತ್ತೊಂಬತ್ತು ಅನ್ನಗೈತೆ ಬೆರಿಯ ದೇವಿ ಹೋಗುತ್ತೆ ಅಂದ್ರೆ ಕೇಪಲ್ ಹೂ ಹತ್ತು ಪವರ್
0: ಉಂಟು
2: ನಂಬೋಡೆ ಅಂಚನ ಪ್ರವೇಶ ಪ್ರಾಪ್ನಾಗ ಅಂಚ ಕೇಪಲ್ ಹೂ ನಂಗ ಹತ್ತಿ ತಿರಸ್ಕಾರ ಮಾಡಿ
0: ಬಿಡಬೇಕು
2: ಬಟ್ ನಗಲು ಸೀರ್ತ ಕೇಪಲ್ ಹೂ ಪಾಡು ಇರು ಅಂದ ಒಂಜೆಸಲ ಅಂದ್ರೆ ನಮ್ಮ ತೆರಕ ದಿಯೋಡು ಇದನ್ನ ಕೇಬಿಕ್ ದಿಯೋಡು ಅಂದ ಅಂಚನ ಪುರ ಮಸ್ತ್ ಇನ್ನೊಂದು ಪವರ್ಫುಲ್ ಕೇಪಲ್ ಹೂ
0: ವಿಷಯ ಗೊತ್ತಿತ್ತಿನ ಪಾತ್ರ ಅಶೋಕಣ್ಣ ವಿಷಯ ಗೊತ್ತಿತ್ತಿನ ಪಾತ್ರ ಬೇತಲಿತ ನಮ್ಮ ಕೇಳ
2: ಕೇಳಿಕೆಂಕಲ
0: ಗೊತ್ತಾಪ ದಾದಪ್ಪ ನಿಜ ನಿಜ ಸೊಲ್ಮೇಲು ಸೊಲ್ಮೇಲು ಅಶೋಕಣ್ಣ ಸೊಲ್ಮೇಲು ಒಂದು ಅಶೋಕಣ್ಣೆ ಮಂಗಳದೇವಿರ್ದು ಲಿಪ್ಪು ಕೊಡ್ದು ಪಾತಿರೀರು ಆರ್ಲ ಪಾತಿರ್ನಾಗ ಒಂದು ವಿಷಯ ಬಂದು ಪಾತಿರ್ನಾಗ ಅವಕ್ಕೂ ಸಂಬಂಧಪಟ್ಟನ ಮಾಹಿತಿನ ಕೊರ್ಪುನಂಚಿನ ಪ್ರಯತ್ನ ಪ್ರತಿ ತುಳುಚಾವಳಿಡ್ಲ ಮಲ್ತೊಂದುಪ್ಪಿರು ಸೊಲ್ಮೇಲು ಅಶೋಕಣ್ಣ ಒಂದು ಜಾತ ವಿಷಯ ತೆರಿಪಾಯರು ಅಂಜನ ದುಂಬದ ಬಿನ್ನಿರುಲ್ಲಿ ರೇರ್ಪಂತೂಕ ಹಲೋ ನಮಸ್ತೆ
3: ಹಲೋ ನಮಸ್ತೆ
0: ನಮಸ್ತೆ ನಮಸ್ತೆ ನಳಿನಿ ಅಕ್ಕ ಪಾತ್ರ ಒಂದುಪ್ಪನ್ನ ಮಸ್ತ್ ದಿನ ಅಂಡಿರಡ ಪಾತ್ರ ಅಂದ ದೊಂಡಬೇನ ಎಂಚ ವೈರಲ್ ಜ್ವರ ಉಂಡಾ ದೊಂಡಬೇನ
3: ಅಂದೆ
0: ಮೊಬೈಲ್ ಮೊಬೈಲ್ ವೈಟ್ ಕೀಪ್ಯಾಡ್ ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಕೇಳ ಎಂಚ ಅವೇ ಕೀಪ್ಯಾಡ್ ಮೊಬೈಲ್ ಅಂದೆ ಪಲ್ಲೆ ನಳ್ಳಕ್ಕ பண்ணல பண்ணல, இனி நம்ம கேப்பிளத பக்கி இருக்கிற பாத்தவங்கல்ல
1: மருந்து ஒரு பணம் காரபுரி இந்த கேட்டா புள்ளிக்கு வேற இது கெஞ்சின போட புள்ளிக்கு வேறு
0: காயினாயிரண்டாயிட்டு
1: அங்கிருந்து
0: தெம்ம கம்மியாத்து ஆனா மஸ்த் அப்புறம் பார்த்து நித்த திக்குஜி ஓல்லா
1: அந்த
0: நளினி கோட்டைக்காரது கொடுத்து பாத்தெரியரு கொஞ்சாத்து விஷயம் பர தெரிப்பாயரு அதுவும் புறஞ்சு கத்தை பரப்பான நித்தியர் தேவர் ஜோக்லி அப்பே ஜன ஜோக்லேக்கா இட்டு சம்ச்சோடு தேவர் கொடுத்தருக திணியரை கொடுத்தருக அஞ்சு பரப்பான நித்தியர் இந்த அந்த அதிப்பூ பந்தபுரம் நம்ம பாரியுஞ்சி குதூகலடு தூது ஆசக்தியிட்ட இந்த எத்தது கனத்தது தூவோந்தித்தான் பிற கட்டு கதை ஆண்டல அப்பகுப்புற ஊ நிஜா பந்தி என்னது மல் தொந்தரஞ்சின தினம் குளித்தண்டு அதாவது நான் வந்து கேப்புளத பகிட்டு நம்ம இனி பார்த்துருந்தில்ல நிக்கலே கொத்தி பிரஞ்சின விஷயம் இதே காரியக்கிரமோட பார்த்துருல ஈ கேப்புள பண் பிரஞ்சின ஈ பூ தாத உண்டா அது நம் தை தாத உண்டா அந்த டுப்புனஞ்சின இரைக்குலாதிப்பூ பூ ஆதிப்பூ காய் ஆதிப்பூ பேராதிப்பூ இந்த மாத்துல மர்து உபயோக அப்புனஞ்சின கொஞ்சம் தை பந்து பண்ணல இந்த காலி ஜோக்லிக்கு மாத்திரம் அந்தத்து மல்ல கிளைகள் அந்த பேரெடுது எண்ணெய் மல் புனஞ்சினா அதிப்பூ அதுண்டா காய்னு கலசுனா ஜோக்லிக்கு காய் காய் பூ பிரகலசு மல்பனஞ்சின மருதாதிப்பு பெத்த பேத்திர இந்த உபயோக ஆப்புனஞ்சினவு அஞ்சனை பாரத்தடு ஆயுர்வேத அஞ்சனை ஜனபத இவஞ்சி ஔஷத இவஞ்சி மருதாதோண்டு அந்த பாரி பிராமுக்கியத்தினு படைத்தின்னு பந்து பண்ணலி அவை தோட்டுக்கு ஜோக்லிக்கு பஞ்சு பேன ஆதிப்பு அத்தண்டா பெத்த பேத்திரித்த சீக்க சங்கடல புற பரப்புடு அவைக்குல நின்று கலசுவர் ஆத்தே அத்தந்தே காடுதக்கிய புல இவஞ்சி பூ தாதோண்டா இந்த தேவர்ன பூஜை காதிப்பு தெய்வாராதனை காதிப்பு பாரி உஞ்சி மகத்துவன் படகினஞ்சின பூ கொஞ்சம் பாத்திரம் உண்டு தாத பண்டா காடப்பூ அஞ்சனே தோட நீர் நதி இது ஆராதனை மல் தொந்தினஞ்சினா துளுநாடு நம்ம ஆண்ட இத்த தாதாத்தின் பண்ணிண்டா பெத்த பேத்திரித்தத பூல் உண்டு நம்ம தெய்வாராதனை நம்ம காலி கேப்புல அந்தத்து பெத்த பேத்திரித்தத பூனு கலசுவ மல்லிகே சேவந்திகே அப்பல்லிகே பண்ணது ஆண்டல ஏத்தே பூ இத்துண்டல கேப்புல தாத்து சிரேஷ்டவாயினஞ்சினா பூ ஒவ்வொல இஜ்ஜி பந்தியான் என்ன தெய்வாராதனை தேவர்ன ஆராதனை கேப்புல பூ குப்புனஞ்சினா மகத்துவ பிராதன்யத்தை அவு பேத்தனே உண்டு அஞ்சா துப்புனாக ஆ ஒஞ்சி விசாரணை பண்ணந்து கேப்புள பூத்த கொஞ்சம் ஆத்து விஷயம் நினைத்த காரியக்கிரமோட பண்ணந்துள்ள அஞ்சனை நீ சோன சங்கராந்தி சோன போப்பு நினச்சின சங்கராந்தி நான் நிர்ணல பர்ப்பு நினச்சின கொஞ்சம் தினா அந்த பண்ணி இனி சங்கராந்தி தின சோன போந்துண்டு நமக்கு நான் நிர்ணல பரந்துண்டு சாதுப்புனகா இனித்த காரியக்கிரமோடு கேப்புல பூத்த பகிட்டு பார்த்துருந்தில்ல நிக்கலாம் கொஞ்சம் ஆத்து அனிசிக்கே அபிப்பிராய ஆத்தன கேப்புல பூ பகிட்டு புனஞ்சினா நிக்கலே கொத்தி புனஞ்சின விசாரல் இனித்த காரியக்கிரமோட லெப்பு கொடுத்து பார்த்துருளி ஆஜி மூச்சி ஆஜி நாலு ரெட்டு சொன்னி நாலு ஒரம்ப நாலு ஒரம்ப இவஞ்சி சங்கைக்கு அஞ்சனை டாக்டர் கணேஷ் அமீன் சங்கமார் அருண பாத்திரன்னு இனித்த காரியக்கிரமோட கேனொலி அதை பண்டா ತುಳು ಭಾಷೆದ ಬಗ್ಗೆ ನಮ್ಮ ಮಸ್ತ್ ಅಭಿಯಾನಲ್ಲೂ ಅಲ್ಪ ಅಲ್ಪ ಆವೊಂದುಂಡು. ಅತ್ತಂಡ ತುಳು ಭಾಷೆ ಪನ್ಪುನವು ರಾಜ್ಯದ ರಡ್ಡನೇ ಭಾಷೆ ಆವುಡು ಪನ್ಪುನಂಚಿನ ಒಂಜಾತ ವಿಚಾರಲು ಈ ಬಗ್ಗೆಟ್ ಮಸ್ತ್ ಪೊರಂಬಾಟ ಪುರ ನಡತೊಂದುಂಡು. ಅಂಚನೆ ಎಲ್ಲದ ಒಂಜಾತ ವಿಚಾರನೆಗಳಿಗೆ ಗೊತ್ತಿಪ್ಪು ನಮ್ಮ ಸಂಪುಟದ ಒಂಜಾತ ಅಧಿವೇಶನ ನಮ್ಮ ಕುಡ್ಲಡ ಆವೊಂದುಂಡು. ಅವೆಟ್ಟಲ ನಮ್ಮ ತುಳು ಭಾಷೆಗೆ ಸಂಬಂಧಪಟ್ಟದ ಒಂಜಾತ ವಿಚಾರಲು ಪುರ ಕೇಂದ್ರ ಬರೆಯರು ಉಂಡು. ಅವಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಇನಿತೆ ಈ ಒಂಜಿ ನನ್ನ ತುಳುತ ಕಾರ್ಯಕ್ರಮ ನಮ್ಮ ರೇಡಿಯೋ ಸಾರಂಗದ ತುಳುತ ಕಾರ್ಯಕ್ರಮ ಆಯ್ತ ಬಗ್ಗೆ ಸಂವಾದಲ ಒಂಜಾತ ನಡಪೆರ ಉಂಡು. ಅತ್ತಂಡ ತುಳು ಭಾಷೆ ಪನ್ಪುನವು ಪಂಚ ದ್ರಾವಿಡ ಭಾಷೆ ಒಂಜಿ ಭಾಷೆ ಅಂಚಾದಪ್ಪುನಾಗ ತುಳು ಏನ್ ಮನೆ ಪರಿಚಯದಕ್ಕೆ ಸೇರುಡು ಇಂಚಿನ ಪೂರ ಒಂಜಿ ಆ ಬುಲಿಪುದಾದುಂಡ ಅವು ಕೇಂದ್ರ ಬರೋಂದಪ್ಪುನ ಅಂಚಿನವು ಅಂಚಾದಪ್ಪುನಾಗ ಈ ಸರ್ತಿ ಎಂಚ ತುಳು ಭಾಷೆ ಒಂಜಿ ರಾಜ್ಯ ಭಾಷೆ ಆವಾ ಈ ಪೂರ ವಿಚಾರಲು ಪರ ಕೇಂದ್ರ ಬರೋನುಂಡು ತೂಕ ದಾದ ಆಪುಣು ಪಂದ್. ಅಂಡ ಡಾಕ್ಟರ್ ಗಣೇಶ ಮೀನ್ಸ್ ಸಂಕಮಾರ್ ತುಳು ಎನ್ಮನೆ ಪರಿಚಯದಕ್ಕೆ ಸೇರ್ನಂಚಿನ ಬಗ್ಗೆ ಈ ದುಂಬೆ ಪಾತೆರ್ದಿರ್ ಅವಿನ ಕುಡವರ ನಿಕ್ಲಿ ಕೇನ್ಪಾವನಂಚಿನ ಪ್ರಯತ್ನ ಮಲ್ತೊಂದಿಲ್ಲ ಕೇನೊಂದು ಬಲ್ಲೆ ಒಂದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು.

ಭಾಷೆಗೆ ರಾಷ್ಟ್ರ ಮಾನ್ಯತೆ, ತುಳುವೆರೆ ನಯ್ಯತೆ. 2004 ಮಾರ್ಚ್ ತಿಂಗಳು ದಿಲ್ಲಿಡ್ ಪಾರ್ಲಿಮೆಂಟ್ ನಡೆತೊಂದಿತ್ತು. 2000 ಇತಿಹಾಸ ಇತ್ತಿನ ತುಳು ಭಾಷೆಗೆ ಸಂವಿಧಾನದ ಮಾನ್ಯತೆ ತಿಕ್ಕೋಡು, 2ನೇ ಪರಿಚ್ಛೇದಗು ತುಳು ಸೇರುಡು ಪಂಪಿನ ಮನವಿ ಚರ್ಚೆಗೆ ಬರ್ತಂಡು. ಆಂಡ ಆ ಮನವಿನ ಸರ್ಕಾರವು ಮನನ ಮಲ್ಪಾವರೆ ಜೋರುದ ದನಿ ಅಲ್ಪದಾಂತೆ ಪೋದು, ಇನಿ ಮುಟ್ಟಲ ನಮ ದೂರೊಡೆ ಬೊಬ್ಬೆ ಪಾಡು ನಂಚಿನ ಗತಿ ನಂಕು ಬತ್ತಂಡು. ಇನಿ ತುಳುನಾಡದ ಮಾತಾ ಕಡೆಟ್ಟಿಲ ಒಂಜೇ ಒಂಜಿ ಸ್ವರದಾದ ಪಂಡ, ತುಳುಕು ರಾಷ್ಟ್ರ ಮಾನ್ಯತೆ ಇಜ್ಜಿ, 2ನೇ ಪರಿಚ್ಛೇದಗು ತುಳು ಸೇರೋಡು, ಅಪಗ ತುಳು ಒರಿಯುಂಡು, ತುಳುವೆರೆಗೆ ಪ್ರಯೋಜನ ಆಪುಂಡು ಪಂಪಿನ. ಕೈಟ್ಟು ಕೊಯ್ಪಿನೇನು ದೋಣ್ಕಿಡು ಕೊಯ್ಲೆಕ್ಕಾತಣ ಇನಿ. ಆನಿ ಈ ವಿಷಯ ಪಾರ್ಲಿಮೆಂಟ್ ಚರ್ಚೆಗೆ ಬಂದಾಗ ಸರ್ಕಾರದ ದುಂಬು ಇತ್ತಿನ ಸಾಲು ಇಲ್ಯ, 5 ಭಾಷೆಲು ಮಾತ್ರ ಇತ್ತಪಗ. ಅವು ಕಾಶ್ಮೀರದ ಡೋಗ್ರಿ, ವೆಸ್ಟ್ ಬೆಂಗಾಲದ ಸಂತಾಲಿ, ಬಿಹಾರದ ಮೈಥಿಲಿ, ಅಸ್ಸಾಂದ ಬೋಡೋ, ಕರ್ನಾಟಕದ ತುಳು. ಅವನು ದಾದ ಆಂಡು ತುಳು ಎಂಚ ಸಾಲಿಡ್ದು ಪಿರಬೂರುಂಡು ಪಂಪಿನೆಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆದುಪ್ಪುನಾರು ಡೆಲ್ಲಿಡ್ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಉಂದೆತ್ತ ನಿರ್ದೇಶಕರಾದುಪ್ಪುನ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ. ಆನಿ ಒರಿನ 4 ಭಾಷೆಲು ಸಂವಿಧಾನದ 2ನೇ ಪರಿಚ್ಛೇದಗೂ ಸೇರಿಯ. ಆ ಭಾಷೆದ ಜನಪ್ರತಿನಿಧಿಗಳ್ದ ಸ್ವಾಭಿಮಾನ ಇತ್ತಂಡು, ಭಾಷಾಭಿಮಾನ ಇತ್ತಂಡು, ಮಣ್ಣದ ಮಿತ್ತು ಮೋಕೆ ಇತ್ತಂಡು. ಅಕುಲು ಸ್ವರಲಕ್ಕಾಯರು ಗೆಂದಿಯರು, ತುಳು ಸೋತುಂಡು, ತುಳುವೆರು ಸೋತೆರು ದಾಯಗು ನಮ್ಮ ಮಣಿಪಂದೆ ಕುಲಿಯ. ತುಳು ಕರ್ನಾಟಕದ ಒಂಜಿ ಶ್ರೀಮಂತ ಪರಂಪರೆ ಇತ್ತಿನ, ಸಮೃದ್ಧ ಸಾಹಿತ್ಯ ಸಂಪತ್ತು ಇತ್ತಿನ ಒಂಜಿ ಪ್ರಾದೇಶಿಕ ಭಾಷೆಯ ಪಂಪಿನ ತೆರೆದಿತ್ತಂಡಲ ನಮ್ಮ ಸ್ವರ ಅಲ್ಪ ಕೇಂಡಿ ಬೊಕ್ಕ ತುಳುಕು ದಾಯೆ ರಾಷ್ಟ್ರ ಮಾನ್ಯತೆ ತಿಕ್ಕುಡು ಪಂಪಿನ ಸತ್ಯನು ಅಲ್ಪ ತೆರಿಪಾವರೆ ಸರ್ಕಾರದ ಗಮನವು ಕಣವರೆ ನಂಕ್ ಅವಂದೆ ಪೂಂಡು. ಇನಿ ತುಳುವೆರೆ ಗಾದೆದ ಲೆಕ್ಕ ಆತಂಡು ಕೈಟ್ಟು ಕೊಯ್ಯೋಡಾನಗ ಕೊಯ್ಯಂದೆ ದೋಣ್ಕಿಡಿ ಕೊಯ್ಪಿನಂಚ ಆತುಪೋತುಂಡು. ಆನಿ ಒಂಜಿ ಚೂರು ಪ್ರಯತ್ನ ಮಲ್ದಂಡ ತುಳುವೆರೆ ಕನ ನಿಜ ಆತು, ಇತ್ತೆ ನನಲಾತು ಮಲ್ಲ ಸೊರಬೋಡು ದಾಯೆ ಪಂಡ. ಇನಿ 30 ಭಾಷೆಲು ಕೇಂದ್ರ ಸರ್ಕಾರದ ದುಂಬು ಸಾಲಿಡುವಂತುದ, ಐಟು ತುಳುಲಾವುಂಜಿ, ಇತ್ತೆ 30 ಭಾಷೆ ದೊಟ್ಟುಗು ತುಳು ಪಂತ ಕಟ್ಟೋಡು. ಯಾನು ಎಂಚ ಗಟ್ಟಿ ಪಂಪಿನೇನು ರುಜು ಮಲ್ಪೋಡು, ಸರ್ಕಾರ ದಾದ ಮಲ್ಪುಡು. ಇತ್ತೆನೇ ಒಟ್ಟುಗು 22 ಭಾಷೆಲೇನು ಸಂವಿಧಾನದ 2ನೇ ಪರಿಚ್ಛೇದಗೂ ಸೇರಾದ ಆತನು, ನನ 30 ಕೊರ್ರೆ ಸಾಧ್ಯನೇ ಇಜ್ಜಿ, ಕೊರ್ಪುಜಿ ವೈಕ್ ಕೊರೋಡು ತೀರ್ಮಾನ ಮಲ್ಪರೆ ಒಂಜಿ ಸಮಿತಿ ನೇಮಕಾತಂಡು. ಒರಿಸ್ಸಾದ ಜ್ಞಾನಪೀಠ ಪ್ರಶಸ್ತಿ ಪಡೆತಿನ ಸೀತಾಕಾಂತ ಮಹಾಪಾತ್ರ ಪಂಪಿನಾರೇನ ಗುರ್ಕಾರ್ ಮೇಡು ಸಮಿತಿ ಸರ್ಕಾರವು ವರದಿ ಕೊರುಡು, ಅವು ಶಿಫಾರಸು ಮಲ್ತಂಡ ಮಾತ್ರ ನಂಕ ರಾಷ್ಟ್ರಮಾನಾದಿಗೆ. ಆಂಡ ಬತ್ತಿನ ಸುದ್ದಿದ ಲೆಕ್ಕ ಸಮಿತಿದ ವರದಿಡು ತುಳುಟ್ಟು ರಾಷ್ಟ್ರಮಾನಾದಿಗೆ ಬೋಡಾಪಿನ ತಿರ್ಲಿ ಇಜ್ಜಿ, ತುಳು ಒಂಜಿ ಸೈಯೊಂದುಪ್ಪುನ ಭಾಷೆ, ತುಳು ಪಾತಿರ್ನಕುಲು ಕಡಿಮೆ ಅವಂದುಲ್ಲಿರು ಪಂಪಿನ ಸುದ್ದಿ ನನದಾದ ಮಲ್ಪುಲಿ. ಮಾನ್ಯತೆಗೆ ದಾದ ಬೋಡು, ಮಾನ್ಯತೆ ತಿಕ್ಕಣ್ಣಾಂಡ ದಾದ ತಿಕ್ಕುಂಡು ನಂಕ್ ದಾದ ಲಾಭ. ಇನಿ ಸರ್ಕಾರ ಮಲ್ದಿನ ಸಮಿತಿ ಪನ್ಪುಂಡು ಒವ್ವೇ ಒಂಜಿ ಭಾಷೆ ಸಂವಿಧಾನದ 2ನೇ ಸಾಲಡು ಸೇರೋಡಾಂಡ ಅವು ರಾಜ್ಯದ ಅಧಿಕೃತ ಭಾಷೆ ಅದುಪ್ಪುಡು. 15 ಜನೋಡ್ದು ಹೆಚ್ಚ ಆ ಭಾಷೆಯನ್ನು ಪಾತಿರ್ನಕುಲುಪ್ಪೋಡು, ಆ ಭಾಷೆ ಪರಂಪರೆ ಹಿಡಿದು ಬತ್ತದುಪ್ಪೋಡು, ಐಟು ಬೋಡುತ್ತಿನಾತು ಸಾಹಿತ್ಯ ರಚನೆ ಅದುಪ್ಪೋಡು, ಒಂದು ಸಂವಿಧಾನದ ಮಾನ್ಯತೆಗೆ ಭಾಷೆಗೆ ಉಪ್ಪೋಡಾಯಿನ ವಜನೆ. ಈ 4 ಅರ್ಹತೆಡು ಮೂಜಿ ಅರ್ಹತೆಲು ತುಳು ಭಾಷೆಗೆ ಉಂಡು, ಅತ್ತಂದೆ ರಾಜ್ಯದ ಅಧಿಕೃತ ಭಾಷೆ ಆದುಪ್ಪಂದಿನೆಕ್ಕಲ ಕೇಂದ್ರದ ಮಾನ್ಯತೆ ತಿಕ್ಕದಂಡು. ನಮ್ಮ ಎರಿಯರು ಬೆಂತೇರು ತಿಂತೇರು, ತುಳುನಾಡದ ಮೂಲ ನಿವಾಸಿಲು ತುಳು ಭಾಷೆನು ಒರಿತೊಂದು ಬೈದೇರಿ. ಅಕಲ್ನ ಮೀತ್ತ ನೆತ್ತೆರಡು ತುಳು ಭಾಷೆ ಉಂಡು, ತುಳು ಸಂಸ್ಕೃತಿ ಉಂಡು. ಅಕುಲು ಆ ಭಾಷೆದ ಲಾಭವನ್ನು ತೂದು ಪಾತಿರ್ದಿನತ್ ಇನಿಲ ಏತೋ ಜನಕ್ಕೂ ತುಳುಕು ಸಂವಿಧಾನದ ಮಾನ್ಯತೆ ತಿಕ್ಕಂಡ ದಾದ ಲಾಭ ಪಣದು ಗೊತ್ತುಜ್ಜಿ. ಸಾರತ್ತ ವರ್ಮನುತ್ತ 50 ರಡ್ಡೆಟ್ಟು ಕನ್ನಡಗೂ ಮಾನ್ಯತೆ ತಿಕ್ಕಂಡು, ಸಾರತ್ತ ವರ್ಮನುತ್ತ 70 ರಡ್ಡೆಟ್ಟು ಕೊಂಕಣಿಗೆ ತಿಕ್ಕಂಡು, ಮಾನ್ಯತೆ ತಿಕ್ಕಿನ ಭಾಷೆಲಿಗೆ ಮಾತ್ರ ಕೇಂದ್ರದ ಅನುದಾನ ಬರೊಂದುಂಡು. ರಡ್ಡು ಸಾರತ್ತ ರಡ್ಡೆಡ್ದು 14 ನಡುಟ್ಟು ಸಂಸ್ಕೃತಗೂ 500 ಅನುದಾನ ಕೇಂದ್ರದು ಬೈದಿಡು ಪಂಪಿನ ಅಂಕಿ ಅಂಶಲು ನಂಕ ತಿಕ್ಕುವ ಅಂಚಾಂಡ ನಂಕ ದಾಯ ಇಜ್ಜಿ. ನಮ ದಾದ ಪಾಪ ಮಲ್ದ, ಇನಿ ಅಂತಾರಾಷ್ಟ್ರ ಮಟ್ಟದ ಸಾಂಸ್ಕೃತಿಕ ಹಿರಿಮೆ ತುಳುಕುಂಡು. ಫಿನ್ಲೆಂಡ್ ಜರ್ಮನಿದಂಚಿನ ರಾಷ್ಟ್ರೊಲೆಡು ತುಳುತ್ತ ಸಾಂಸ್ಕೃತಿಕ ಒರುಕುಲು ಶುರುವಾದುಂಡು. ಮಿಷನರಿಡ್ದು ಪತಿನ ವಿದೇಶದ ವಿದ್ವಾಂಸರು ಲಾರಿ ಹಾಂಕೋ, ಸುಮಿಯೋ ಮುರುಜಿರಿ, ಪೀಟರ್ ಕ್ಲಾಸ್,
ಅನೇಲಿ ಹ್ಯಾಂಕು ಮೊಕಲ್ ನಂಚಿನ ಕುನು ತುಳು ಸಂಸ್ಕೃತಿನ ಅಧ್ಯಯನ ಮಲ್ದೇರಿ ಮಲ್ತೊಂದುಲ್ಲೇರಿ. ರಾಷ್ಟ್ರ ಮಾನಾದಿಗದ ಲಾಭ ಪಂಡ ತುಳು ಭಾಷೆದ ಅಭಿವೃದ್ಧಿಗೆ ಒಡುತ್ತಿನಾತ್ ಅನುದಾನ ಕೇಂದ್ರ ಸರ್ಕಾರ ಉಡಿದು ಬರ್ಪುಂಡು. ತುಳು ಸಾಹಿತ್ಯಲೆಗೆ ವಿದ್ವಾಂಸರಿಗೆ ಅನುದಾನ ತಿಕ್ಕುಂಡು. ಅಕಲ್ನ ಸಾಹಿತ್ಯವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿದ ಪಂತೋಗು ಉಂತರಾಪುಂಡು. ತುಳುಕು ಐತನೇ ಆಯಿನ ಟಿವಿ ಚಾನೆಲ್ ಬಾನುಲಿ ಕೇಂದ್ರ ತಿಕ್ಕುಂಡು. ಶಿಕ್ಷಣೋಡು ತುಳು ಭಾಷೆಗೆ ಅವಕಾಶ ತಿಕ್ಕುಂಡು. ಪಾಠ ಪುಸ್ತಕೋಡು ತುಳು ಭಾಷೆಗೆ ಅವಕಾಶ ತಿಕ್ಕುಂಡು. ಯುಪಿಎಸ್ಸಿ ಪರೀಕ್ಷೆಲಾಯಿನ ಐಎಎಸ್ ಐಪಿಎಸ್ ಪರೀಕ್ಷೆಲೆಡು ತುಳುತ್ತ ವಿಷಯ ಬರ್ಪುಂಡು. ಭಾಷಾ ಅಲ್ಪಸಂಖ್ಯಾತ ವಿಭಾಗೋಡು ತುಳುವೆರೆಗೆ ವಿಶೇಷ ರಿಸರ್ವೇಷನ್ ತಿಕ್ಕುಂಡು. ಉಂದು ತುಳುವೇರ್ನ ಹಕ್ಕು ಉನೇನು ದೆತೊನರೆ ಬೋಡಾದು ತುಳು ಎಡಮನೆಯ ಪರೀಕ್ಷೆದೊಗು ಸೇರೋಡು. ಇದ ಮುಟ್ಟ ದಾನೆ ಆತಂಡಿ ತುಳುವೆರಡ ಭಾಷಾಭಿಮಾನ ಕಡಿಮೆ ಆತನಂದು ಯಾನು ಪಂಡೆ. ಕೇರಳುಡು ತಮಿಳ್ನಾಡು ಮಹಾರಾಷ್ಟ್ರಡು ಇತ್ತಿಲಕ ನಮಡ ಪ್ರಾದೇಶಿಕ ಭಾಷೆಯಲು ಗುಡ್ಲೆ ಕರ್ನಾಟಕೊಡೇ ಇಜ್ಜಿ ಅಂಚಾದೆ ಮಲ್ಲ ಮಲ್ಲ ಕಂಪೆನಿಲು ನಮ್ಮ ಊರುಗು ಬತದು ನಮನು ಎತ್ತಂಗಡಿ ಮಲ್ಪುನ. ತಮಿಳು ದಕುಲು ಮರಾಠಿಲು ಬತದು ನಮನು ಆಳುವೇರು. ನಮ ಆ ಕಂಪೆನಿಲೆಡು ಬಾಕಿಲು ಕಾಪುನ ತೋಟ ಕಾಪುನ ಬೆಲೆ ಮಲ್ಪುವ. ನಮ್ಮ ಜಾಗ ಪೋಂಡು ಕೃಷಿ ಪೋಂಡು ಭಾಷೆ ಪೋಂಡು ಏರಾಂಡಲ ಮಣಿಪುರ. ಇದನೆಟ್ಟ ತುಳುಕಾದು ಗಿಂಜ ಬೇಲೆ ಆತಂಗ್ ತುಳು ಕೂಟೋಲು ಸಂಘ ಸಂಸ್ಥೆಲು ಬೊಡುತ್ತಿನಾತ್ ತುಳು ಸಂಸ್ಕೃತಿದ ಬೇಲೆ ಮಲ್ದೇರಿ ಮಲ್ತೊಂದುಲ್ಲೇರಿ. ಸಾರತ್ತ ವರ್ಮನುತ್ತ ಸ್ವಂತ ನಾಲೆಟ್ಟು ಅಪಗದ ಮುಖ್ಯಮಂತ್ರಿ ಲಾಯಿನ ಮಾನ್ಯ ಎಂ ವೀರಪ್ಪ ಮೊಯ್ಲಿಯರು ತುಳುಕು ಅಕಾಡೆಮಿ ಮಲ್ತು ಕೊರಿಯರು. ತುಳುಕು ಅಧಿಕೃತ ಸರ್ಕಾರದ ಮಾನಾದಿಗೆ ತಿಕ್ಕಂಡು ಅಕಾಡೆಮಿ ಬೊಡುತ್ತಿನಾತ್ ಬೂಕು ಅಚ್ಚಿ ಮಲ್ತಂಡು. ಪ್ರತಿ ಗುರ್ಕಾರನ ಕಲ್ನ ಅವಧಿಡಿಲ ಡೆಲ್ಲಿಗೆ ನಿಯೋಗ ಪೋದು ಮನವಿ ಕೊರುಂದೇ ಉಂಡು. ಭಾರತ ವರ್ಮನುತ್ತ ಎಂಪತ್ತ ಮೂಜೆಟ್ಟು ಬೆಂಗಳೂರುಡು ಎಂಪತ್ತ ನಾಲೆಟ್ಟು ಕುಡ್ಲಡು ಎಂಪತ್ತ ಐನೆಟ್ಟು ಮುಲುಕೆಡು ರಡ್ಡು ಸಾರತ್ತ ಒರ್ಂಬೆಟ್ಟು ಉಜಿರೆಡು ಮಾನಾದಿಗೆದ ತುಳು ಸಮ್ಮೇಳನನು ಆಂಡು. ಆ ಪುರ್ತುಡು ತುಳುತ್ತ ಮಾನ್ಯತೆಗಾದು ನಿರ್ಣಯಲೇನು ಮಲ್ತದು ಕಡಪುಡೊಂದೇ ಉಂಡು. ಆಂಡಲ ಇನಿ ಮುಟ್ಟ ಕೋಡಿ ಎತ್ತದು ಜಿ ನನದಾದ ಮಲ್ಪುಲಿ. ಇತ್ತೆ ನಂಕುಪ್ಪುನ ಸಾದಿ ಪಂಡ ತುಳುನು ರಾಜ್ಯದ ಅಧಿಕೃತ ಭಾಷೆಯಾದ ಮಲ್ಪರೆ ರಾಜ್ಯ ಸರ್ಕಾರವು ಒತ್ತಡ ಪಾಡೋಡು. ಐಡ್ದು ಬೊಕ್ಕ ಅವೇನು ಪತ್ತೊಂದು ಕೇಂದ್ರಗೂ ಪೋವುಡು. ತುಳುವೆರಿ ಒಗ್ಗಟ್ಟಾವುಡು. ರಾಜಕೀಯ ಪಕ್ಷಭೇದ ಬುಡ್ದು ಹೋರಾಟ ಮಲ್ಪುಡು. ತುಳು ಸಂಘಟನೆಲು ಸ್ವಾರ್ಥ ಬುಡ್ದು ಒಂಜೇ ಸೊರಟ್ಟು ಬೊಬ್ಬೆ ಪಾಡೋಡು. ತುಳು ಅಭಿವೃದ್ಧಿ ಆಪಿನ ಭಾಷೆ ಎಂದು ತೋಜಾದು ಕೊರುಡು. ಕೃಷಿ ಬದುಕು ಪೋತುಣೊಂದು ಪಂಡದು ತುಳುನು ಸೈಯರೆ ಬುಡ್ಪಿನತ್ತು. ಆಧುನಿಕ ಜ್ಞಾನನು ಸಂವಹನ ಮಲ್ಪರೆ ತುಳುನು ತಾಂತ್ರಿಕವಾದ ಗುಲೆಪಾವುಡು. ರಾಜಕೀಯ ಬಲತೊಟ್ಟುಗು ಆಡಳಿತಾತ್ಮಕ ತಾಂತ್ರಿಕ ಸಮಸ್ಯೆಲೆಗೆ ಪರಿಹಾರ ಮಲ್ತೊಂದು ಕೆಲಸ ಮಲ್ಪೋಡು. ಮುಪ್ಪತ್ತ ಆಜಿ ಭಾಷೆಲೆಡು ತುಳುನು ಸುರುತ್ತ ಪಂತೆಡು ಉಂತು ಲೆಕ್ಕ ಮಲ್ಪರೆ ಪ್ರಯತ್ನ ಮಲ್ಪೋಡು. ತುಳುಟ್ಟು ಶಾಸ್ತ್ರ ಸಾಹಿತ್ಯ ರಚನೆ ಆವುಡು. ಮಂದಾರ ರಾಮಾಯಣದಂಚಿನ ಮಹಾಕಾವ್ಯಲು ರಚನೆ ಆವುಡು. ಸಾಹಿತ್ಯಲು ಸಂಘಟಕೇರಿ ಸಂಸ್ಕೃತಿದ ವೈಭವೀಕರಣನು ಉಂತಾದು ಬಜಿ ಮೆರವಣಿಗೆ ಪ್ರತಿಭಟನೆ ಸಭೆ ಪತ್ರಿಕಾ ಹೇಳಿಕೆ ಉಂದೆಟ್ಟೆ ಪೊರ್ತು ದೆಪ್ಪಂದೆ ದೂರದೃಷ್ಟಿ ದೀದು ಬೇಲೆ ಮಲ್ಪೋಡು. ಬೊಲ್ಪುಗು ಲಕದು ಪೇಪರ್ಡು ಫೋಟೋ ತೂದೇ ಸಮಾಧಾನ ಮಲ್ತೊನಂದೆ ದುಂಬುದ ಜನಾಂಗೋಗು ತುಳುನು ರಚನಾತ್ಮಕವಾದ ಕಟದು ಕೊರುಡು. ಆತನಗ ತನ್ನಾಟೆಗೆ ತುಳು ಭಾಷೆಗೆ ಮಾನಾದಿಗೆ ತಿಕ್ಕೊಂಡು ದಾಯಕೇಂಡ ತುಳುವೇರ್ನ ದುನಿಪು ಅಂಚ ಉಂಡು ತುಳುವೇರ್ನ ದುನಿಪುಡೊಂಜಿ ಶಕ್ತಿ ಉಂಡು. ಬಾ

0: ನಿಲ್ಕಿನಲ್ಲ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಪಾತ್ರನ ಪ್ರಂಚನ ವಿಷಯದಾದ ಪಂಡ ಕೇಪುಲದ ಬಗ್ಗೆ ಪಾತ್ರನಿತ್ತೆ ಪಾತ್ರನಾಗ ಕೊಡಂಜಿ ಬಿನ್ನೆರುಲ್ಲಿ ರೇರ್ ಪಂತೋಕ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ. ಸೊಲ್ಮೆಲು ಸೊಲ್ಮೆಲು
1: ಕೇಪುಲ ಪುತ್ತ ಬಗ್ಗೆ ಪಾತ್ರ
0: ಅಂತಾರೆ.
1: ಫೋನ್ ಆಗಿ ಇರ್ಲ ನಿನ್ ಗುಡ್ಡೆ ಕೇಪುಲ ಕಂದ ಬಾಯರ ನಿನ್ನೆ
0: ಗುಡ್ಡೆ ನಾಡ್ನಲ್ಲಿ ತಿಕ್ಕುಜಿ ಕೇಪುಲ
1: ಭೂತಾಗೂ ತಂಬಿಲ ಭೂತ ಮಲ್ಪುರ ಒಬ್ಬೋಡೆ ಅಯ್ಯಪ್ಪಲ ಅಜ್ಜರು ಗುಡ್ಡೆ ಕಡಪಡು ಅಂತೆ ಬೊಕ ಕನತ್ತು ಜಿಂದ ಒಂತ ಮಿನಿ ಅಂಡ ಮಂಡೆ ಪೆಟ್ಟುಬಾಡು ಕುಟ್ಟಿಬಾಡು ಅಂತ
0: ನಾನು
1: ಭೂತ ಮಲ್ಪರ ಬರ್ತೀನಿ ಎತ್ತ ಇದೀರ ಒಕ್ಕೆ ಪಪ್ಪ ಮಲ್ತೀರಿ ಅತ್ತ ಅನ್ನೆ ಮಲ್ಪನ ಅವು ಬೋಡೆ ಮಾತ್ರ ಅವು ಪಂಡು ಬುಡಾಡ್ನಾಗ ಅವು ಮಾತಾಡೆಗಳ ಕೈ ಒಂದೆಂಟು ಚೂರು ಪಕ್ಕ ಕೊರ್ಪಿರತಿ ದಕ್ತಾರೆ ಅವು ಹೂ ಪೂ ಇತ್ತಲ್ಲ ನೀ ಕೇಪುಲ ಪೂ ಇದ್ದಿಂದ ಬೊಕ್ಕ ಸರಿ ಕಟ್ ಅಗನ ಮಂದಿ ದ್ವಾರ ಜಕೊರ್ಪೇರ ಇನ್ನು ನಾಲ್ಬೂರ್ ನೈನ್ ಸರಿ ಕಟ್ಟು ಅಂತೇರೆ ಸಮಾತ ನಜ್ಜ ನೈಕ್ಲ ಕೇಪುಲ ಹೂವೆ ಐ ಪಿಂಗಾರ ಅಜ್ಜಿಂದ ಹೂವೆ ಭೂತ ಅಲ್ವನೇಪಲ್ಲ ಪಿಂಗಾರ ಮತ್ತ ಉಪ್ಪುಜ ಕೆಲವರ
0: ಅಪ್ಪಗ
1: ಒಂದೇ ಐಕ ಮೇಲೆ ಮಾತ ಬೋರ್ಡಲ್ ಅಂತ ಕೇಪುಲ ಬರ್ದು ಮತ್ತ ತಿಂದ್ರೆ ಬೋ ಅಂತ ಹೆಂಗಲು ಈ ಕುಂಟಲ ಬರ್ದು ಕೇಪುಲ ಬರ್ದು ಅವ್ ಬೊಲ್ದು ಕೇಪುಲದ ಬರ್ದು ಬರು ಅಂತ ಅವ್ರು ಚಿಜ್ ಮಾತ್ರ ನೀ ತಪ್ಪೆ ಅವ್ಲ ತಿನ್ನೋ ಅಂತಲ್ಲ ಬೊಕ್ಕ ಅವೇ ಅಕ ಅವು ಕುಂಟಲ ಬರ್ದು ಕರ್ಂದೇ ಪುಲ್ಲಿ ಕೇಪುಲ ಬರ್ದು ಅಪಗದ ಮತ ಬೊಕ್ಕ ಒಂಜಿ ಆ ಕೊಟ್ಟೆ ಮುಲ್ಲದ ಗಾಯ್ಡು ಇತ್ತು ಬರ್ದ ಅಂತ ಬಾರಿ ತೀಪೆ
0: ಮಸ್ತ್ ಉಪಯೋಗ
1: ಉಪಯೋಗ ಬೇರೆ ಕಷಾಯದ ಇದು ಬೇರೆ ಬೇನೆ ಜೀರಿಗೆ ಬಾರ್ದು ಕಷಾಯದ ಕೊದಿಪಾದ ಬರ್ತೇ
0: ಅವು
1: ಐಕ್ ಬೇತಮರ ಮಿಕ್ಸ್ ಮಾಡ್ಬೇರು ಗೋಲಿದ ಕೆತ್ತೆ ಗೋಲ್ದ ಮರದ ಕೆತ್ತೆ ಬಾಡ ಬಾಡ್ದು ಅವು ಎಡ್ಡೆಗೆ
0: ಇತ್ತೆ
1: ಮತ್ತ ಜಾಲ್ ಎಡಿ ಚಕ್ಕಿ ಇಡ್ಬರ ನಡ್ಪೇರು ಗಂಗ ತೀರ್ಥಲ ಮೊಕಲಿಲ್ಲ ಎಲ್ಲ ಉಂಡು ಅವಳು ಅಣ್ಣಲ್ಲ ಅವು ಇರ್ ಬಲ್ಲಕ ಕಾಡ್ದ ಕಾಡ್ದಾನೆ
0: ಅಂದಂದು
1: ಅಂದು ಅವತ್ತು ಕಲ್ಲರ್ ಬಾರ ಅಂತ ನೈಟ್ಲ ಕೇಸರಿ ಒಂದಿ ತರ ಕೆಂಪು ಅಲ್ದು ಅವು ಕಡೂ ಕೆಂಪು ಮಾತ್ರ ಭೂತಾಗ ಅವೇ ಕಿರೀಟ ಆಗ ಎಂಜಿನ ಕಟ್ಟಲ್ ನಾವೇನು ದೀಪೇರು ಒಲ್ತು ನಾದ್ ಕಂತಲ್ಲ ಕೋಲದಪ್ಪಪುರ ಅವು ಒವೇ ಪೂಪಾಡು ಅಯ್ ಕೊಂಚ ಮಾನ್ಯತೆ ಜಾಸ್ತಿ
0: ಖುಷಿ ಅಣ್ಣ ಕುಸುಮಾಕರಣ್ಣ ಸೊಲ್ಮೇಲು ಲೇಪು ಕೊರ್ನೇಕ
1: ಎಂಗಲೇಗ ಅವಲ ಈ ಚೂರು ಲೇಟ ಅನ್ನೇರು ಅಂತೇರು ಕೂಡ ಇಮೇ ಒಂದು ಏಪ ಭೂತ ಮಲ್ತಿ ಬಕ ಬರ್ತೇನೆ ಕೇಪಲ ಹೂ ಓತೀನಿ ಅವಳೆ ಮಾಯ ಕಾತೇನೆ
0: ಅಂದಂದಂದು ಕಾತುಕೊಲ್ವೇರು ಮತ್ತೆ
1: ಸರಿ ಸೊಲ್ಮೇಲು
0: ಸೊಲ್ಮೇಲು ಕುಸುಮಾಕರಣ್ಣ ಸೊಲ್ಮೇಲು ಒಂದು ಕುಸುಮಾಕರಣ್ಣೆಲ್ಲ ಹೊಂಜಾತ ವಿಷಯ ತಿರಿಪಾಯ್ರೆ ಕೇಪುಲದ ಪೂತ ವಿಶೇಷತೆ ದಾದಾ ಪನ್ಪುನ ನಿಖಿಲ ಇಂಚನ ಲೆಪ್ಪು ಕೊರಲಿ ಪಾತಿರಲಿ ಆಜಿ ಮೂಜಿ ಆಜಿ 4240 ಈ ಒಂದು ಸಂಖ್ಯೆಗೆ ತುಂಬದ ಬಿನ್ನರಲ್ಲಿ ರೇರ್ ಪಂತೂಕ. ಹಲೋ ನಮಸ್ತೆ.
2: ಗುರು ಗೌರಂಗ ಗದಧಾರ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ರಾಧೆ ರಾಧೆ. ನಮಸ್ಕಾರ, ಪ್ರೇಮ್ ಪ್ರದೀಪ್ ದಾಸ್ ಪಾತಿರ್ನಾ.
0: ನಮಸ್ತೆ ಸರ್. ಕೇನೋಡು ಕೇನೋಡು ಪನ್ನ
2: ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿ ಮಂಜುನಾಥ ಕಾತಿಯಾನೆ ಮಂಗಲಾಂಬಿಕೆ ಮಂಗಳೂರದ್ದು ಪಾತೇರ್ನ ತುಳುಚಾವಡಿ ತೌಳವೀಶ್ವರಿಗಳ ತುಳುಚಾವಡಿ ಯಜಮಂತಿ ಇರಗ್ಲ ಮತ್ತ ಬಿನ್ನೆರಗ್ಲ ಸೊಲ್ಮೇಲು ಬಾರಿ ಕೊರಲೇ ಮಲ್ತಾರೆ ಈ ನೆತ್ತ ಕೇಪುಲತ ಈ ಕೊಂಜಿ ಮನಸ್ಸಿಗೆ ನೆನಪಾಯಿನ ಬಂದಂಡ ಇತ್ತ ಎಂಕಲ ಬೊಕ್ಕಂಜಿ ರಾಧಾಷ್ಟಮಿ ತಲ ಬೊಕ್ಕ ಲಲಿತ ಸಪ್ತಮಿ ಎಲ್ಲ ಬೊಕ್ಕ ಚೌತಿ ತಲ ಶುಭಾಶಯ ಮತ್ತ ಬಾಂಧವರಿಗೆ ಇತ್ತ ರಾಧಾಷ್ಟಮಿ ಸಂದರ್ಭ ವಿಶೇಷ ನೆನಪಾಂಡ ಪೂ ಬಣ್ಣ ಕಾಳ ಪೂ ಉಂಡತೆ ಮತ್ತೆ ಉಪಯೋಗ ಮಲ್ಪೇರು ಐಟು ಹೋಗಂಡಿಂಗೆ ತದಿತ್ತ ಸುವರ್ಣ ಚಂಪಕ ಚಂಪಕ ಚಮೇಲಿ ಬೇಲಿ ಬೊಕ್ಕ ಬಕುಲ ಮಾಲತಿ ಮತ ಉಪಯೋಗ ಮಲ್ಪೇರೆ ಪಂಡ ಅಲ್ಪ ಕನಯ್ಯಜಿ ಉಳ್ಳೇರತ್ತೆ ನಮ್ಮ ಕನಯ್ಯಜಿ ನಮ್ಮ ವೃಂದಾವನ ಕನಯ್ಯ ಅನ್ನ ಕಾಣ ಕನಯ್ಯ ಅನ್ನ ಲೆಪ್ಪುನ ಕೃಷ್ಣ
0: ಅಂಚದ
2: ಅಲ್ಪ
0: ಆರು ಬರ್ತದೆ
2: ಅನ್ನಂದ್ರೆ ಆರು ಬರ್ತದೆ ರಾಧಾರಾಯಣಿನ ಅಲಂಕಾರ ಮಲ್ಪೇರೆ ನಮ್ಮನೈತೆ ಆರಗೆ ಬಂದ ಆರ ವೃಂದಾವನೇಶ್ವರಿ ಶತಕೋಟಿ ಗೋಪಿಯರದ ಸರ್ವಶ್ರೇಷ್ಠ ಗೋಪಿಯರ ಅಂಚ ಆರ್ನ ಅಲಂಕಾರ ಮಲ್ಪದ ಆರಿಗೆ ಬಾರಿ ಇಷ್ಟಪ್ಪ ಅಂಚ ಬೊಕ್ಕ ಆರು ಬರ್ತದೆ ಈ ಕರ್ಣಕುಂಡಲ ಅಂತ ಅಂತೇರಿ ಐಟಿ ಪೂ ಉಂಡತೆ ಕಾಡ ಪೂನು ಈ ಮಂಜರಿ ಅಂತೇರಿ ಬಂಡ ರಾಧಾರಾಣಿನ ಪಲ್ಯದಾಸಿಯರು ನಮ್ಮ ಮಾತ ಐಕ್ಯೋಸ್ಕರ ಜೀವಿಲ ಐಕ್ಯ ಸಾಧನೆ ಮಲ್ಪಡು ಬಂತೇರಿ ಸರ್ವಶ್ರೇಷ್ಠ ಸ್ಥಾನಗೆ ಆಕಲು ಐನೇನ್ ಕಾಡ ಪೂನು ಪತಮ ಬರ್ತದೆ ಐಟಿ ಕೇಪುಲತ್ತ ಎಂಕೊಂಜಿ ಕುತೂಹಲ ಬಂಡ ಐನ್ ಪತಮ ಬರ್ತದೆ ಐನ್ ಎಂಜಿನ ಮಲ್ಪೇರು ಬಂದಿಂದ ಐದ ಮಾಲೆ ಮಲ್ಪೇರಿ ಐದೊಂಜಿ ಬಾರಿ ಕೊಡ್ಲುತ್ತ ಒಂಜಿ ಶ್ಲೋಕ ಬಂತೇರಿ ಗಾಲ ಗಾತಿಯ ಮಾಲ ತೀರ್ ಮಾಲ ದಿಬೋದು ಹರ್ಗಲೇ ಶ್ಯಾಮ ಗೌರಿ ಅಂಗೆ ದಿಬೋ ಚುವಾ ಚಂದ ನೇರ ಗಂಧ ಬಂಡ ಐತೆ ಮಾಲತಿ ಪುಷ್ಪ ಉಂಡತಿ ಅವಳ ಬರ್ಕೊಂಡು ಎಲ್ಲವನ್ನ ಪ್ರಶ್ನೆ ಗಿರವಣ ಈ ಕೇಪುಲದ ಪೂಲ ಐತೆ ಸೇರ್ದೇನ ಅಂದ್ರೆ ಬಂಡ ಐನ ನಮ್ನೆತ ಕರ್ಣಕುಂಡಲ ಪದ್ನಾಜಿ ನಮ್ನೆತ ಅಲಂಕಾರ ಮುಪ್ಪತ್ತೆಡ್ ನಮ್ನೆತ ಆಭರಣ ನಮ್ಮ ರಾಧ ವೃಂದಾವನ ವಿಲಾಸಿನಿ ಕನುಮನ ಮೋಹಿನಿ ಅಷ್ಟಶಕ್ತಿ ಶಿರೋಮಣಿ ರಾಧಾರಾಣಿ ನಮ್ಮಲ್ಪೇರೆ ಐತೆ ಕೇಪುಲದ ಪೂ ಸೇರ್ದೇನ ಅಂದ್ರೆ ಎಲ್ಲವನ್ನ ಪ್ರಶ್ನೆ ಇದೆ ಗೊತ್ತಿತ್ತ ಐತೆ ಮಾಲತಿ ಜೂ ಮತ ಪಂಡ್ಯತೆ ಐತೆ ಕೇಪುಲದ ಹೂವು ಅಪಣು ತುಳುಟ್ಟು ಕೇಪುಳ ಬಂತೇರೆ ತದಿತ್ತ ಸುವರ್ಣ ಚಂಪಕ ಮತ ಬರ್ಪಣ ಐತೆ ಪ್ರದೀಪ್ತ ಗೌರ ವಿಗ್ರಹ ಬಂಡ ರಾಧಾರಾಣಿನ ಬಣ್ಣ ಸುವರ್ಣ ವರ್ಣ ಅಂತ ಐದು ಕೇಪುಲ ಸೇರ್ದಣ ಅಂತ ಪ್ರಶ್ನೆ
0: ಐದು ಸರ್ ಆಯ್ತ ಬಗ್ಗೆ ಹೆಚ್ಚಿನ ಮಾಹಿತಿ ಕಿಜ್ಜಿ ಗೊತ್ತಿತ್ತನ ಖಂಡಿತ ದುಂಬದ ತುಳು ಚಾವಡ್ಡೆ ಪನ್ಪ ಸರ್
2: ರಾಧಾಷ್ಟಮಿ ಮತ್ತೆ ಮಸ್ತಿಯನ್ನ ಐತೆ ಆಚರಣೆ ಮಲ್ಪೇರ್ ನಮ್ಮ ಮುಲ್ಪ ಉಡುಪಿನ ಮಸ್ತಿಯನ್ನ ಮಲ್ಪೇರ್ ವಿಶ್ವನ ಗೌರಿಯ ಮಠ ಐದು ವಿಟ್ಟಿದ ಮುಖಾಂತರ ವಿಶ್ವದಾದ್ಯಂತ ಮಲ್ಪೇರ್ ಶುಭಾಶಯ ಮಾತ ಬಾಂಧವರಿಗೆ ರಾಧೆ ರಾಧೆ ಹರೇ ಕೃಷ್ಣ ಧನ್ಯವಾದ ಹರೇ ಕೃಷ್ಣ ರಾಧೆ ರಾಧೆ
0: ಓಕೆ ಪ್ರೇಮ್ ಪ್ರದೀಪ್ ದಾಸ್ ರಾಧಾಶ್ರಮದ ಬಗ್ಗೆ ಒಂದು ಜಾತ ಪಂಡಿರ ಅಂಚನ ಪೂ ಪುರ ಗಳಸ್ವಿರ ಇಟ್ಟ ಇಟ್ಲ ಕೇಪುಲ ಗಳಸ್ವಿರ ಪನ್ಪುನಂಚಿನ ಪ್ರಶ್ನೆ ದಿಯರ್ ಅಂಡ್ ಐತ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತ ಹಿಂಗಿಜ್ಜಿ ಇತ್ತಂಡ ಖಂಡಿತ ಪನ್ಪೆ ಇನ್ನಿತ ಈ ಕಾರ್ಯಕ್ರಮಡ್ ಕೇಪುಲದ ಪೂಕ್ತ ಬಗ್ಗೆ ಪುರ ಪಾತಿರಿಯ ನಮ್ಮ ಇಂಚ ಕೇಪುಲ ಪೂ ಪನ್ಪುನವು ಮರ್ದಗ್ ಉಪಯೋಗ ಆಪುಂಡು ಅಂಚಿನ ನಮ್ಮ ಆರಾಧನೆ ಇಡ್ಲ ನಿನ್ನ ಉಪಯೋಗ ಮಲ್ಪುವ ತುಳುನಾಡು ದೈವಾರಾಧನೆ ಇಡ ಕೇಪುಲ ಪೂಕ ಅವೆಲ್ಲ ಸ್ಥಾನ ಉಂಡು ತುಳುನಾಡದ ಒಂಜಿ ಖಂಡದ ಬರಿಟ ಆದಿಪ್ಪು ಅತ್ತಂಡ ಖಂಡದ ಪುನಿತಾದಿಪ್ಪು ಇಲ್ಲದ ಕೈತಲಾದಿಪ್ಪು ಗುಡ್ಡೆಡಾದಿಪ್ಪು ಕೇಪುಲ ಪನ್ಪುನಂಚಿನ ಪೂ ಉಪ್ಪಂದೆ ಉಪ್ಪೆರ ಸಾಧ್ಯನೆ ಇಜ್ಜಿ ಪಂದು ಅಂಚನೆ ಗುಡ್ಡೆಡು ಉಪ್ಪುನಂಚಿನ ಈ ಕೇಪುಲ ಪೂಕು ಉಪ್ಪುನಂಚಿನ ಪ್ರಾಧಾನ್ಯತೆ ಅವನು ಪೂರ್ಣಿತಿ ಕಾರ್ಯಕ್ರಮಡು ಪನ್ಪುನಂಚಿನ ಅತ್ತಂಡ ಪಟ್ಟೋನಂಚಿನ ಕಜ್ಜಾಯಿನಿತೆ ಕಾರ್ಯಕ್ರಮ ನಡತದಂಡು ನಿಕ್ಲ ಲೆಪ್ಪು ಕೊರೆದು ಪಾತಿರ್ತಾರೆ ನಿಕ್ಲೆ ಎಲ್ಲರ ಒಂಜಾತಿ ವಿಷಯನ ಪಟ್ಟೊಂದರೆ ನಿಕ್ಲೆ ಮಾತಿರಿಗ್ಲು ಸೊಲ್ಮೇಲೆ ಸಂದ ಒಂದು ಇನಿತೆ ತುಳು ಚಾವಡಿ ಕಾರ್ಯಕ್ರಮದ ಬಿದ್ದಡ್ ನಂಚಿನ ಪೊರ್ತು ಅಂಚನೆ ಇನ್ನಿದ ಈ ಕಾರ್ಯಕ್ರಮಡು ಏರ್ಪುರ ಲೆಪ್ಪು ಕೊರಿಯರ ಏರ್ಪುರ ಈ ಕಾರ್ಯಕ್ರಮ ಕೇಂದ್ರ ನಿಕ್ಲೆ ಮಾತ್ರ ಸೊಲ್ಮೇಲೆ ಸಂದ ಒಂದು ಪುರ್ತು ಸರಿಯಾದ 11:30 ತುಳುವೆರೆ ಕಲಾ ಟ್ರಸ್ಟ್ ರಿಜಿಸ್ಟರ್ ಮೊಕಲು ನಡಪಾದ ಕೊರ್ಪನಂಚಿನ ತುಳುತ ಬಗೆಟ್ ಒಂಜಾತ ಕಾರ್ಯಕ್ರಮ ಮೂರ್ದು ಬರೆಯರುಂಡು ಇನಿ ಅಂಚನೆ ಎಲ್ಲೆ ಪೊರ್ತು ಸರಿಯಾದ 11:00 ಸಂವಾದ ಕಾರ್ಯಕ್ರಮ ಮೂಡ್ದು ಬರೆರುಂಡು ಅಂಚನೆ ಎಲ್ಲದ ತುಳು ಕಾರ್ಯಕ್ರಮ ಇಡ್ಲ ಕಾರ್ಯಕ್ರಮ ಮೂಡ್ದು ಬರ್ಪುಂಡು ರಡ್ ದಿನ ತುಳುವೆರೆ ಕಲಾ ಟ್ರಸ್ಟ್ ರಿಜಿಸ್ಟರ್ ಮೊಕಲು ನಡಪಾದ ಕೊರ್ಪುನಂಚಿನ ಕಾರ್ಯಕ್ರಮ ಕೇನ್ ಲೇ ಪಂದು ಪನೊಂದು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ. ಜನಾರ್ದನ ತೋಳ್ಪಡಿತಾಯ. ಸೀತಾರಾಮ ತೋಳ್ಪಡಿತಾಯ. ಕೃಷ್ಣರಾಜ ಉಳಿತಾಯ. ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ. ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ ಎರಡನೇ ಕಂತು.

0: ಒಬ್ಬೊಬ್ಬರನ್ನು ಇಲ್ಲಿ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರಂತೆ, ನನಗೆ ಸಂಬಂಧ ಉತ್ತರಿಸಬೇಕಾದ ಸಂಬಂಧಪಟ್ಟ ವಿಷಯವೇ ಅಲ್ಲ. ನಿಮ್ಮ ಅನ್ನಿಸಿಕೆಗಳು ಹೇಳಿ, ಅನ್ನಿಸಿಕೆಗಳಿಗೆ ನಾ ಸ್ಪಂದಿಸುವುದು ಇಲ್ಲ, ನನಗೆ ಅಗತ್ಯವೂ ಇಲ್ಲ.
1: ಅಲ್ಲ, ಈಗ ನಿನ್ನವರೇ ಹೇಳಿದ್ದು ತ್ಯಾಗಭೂಮಿ ಅದು ಭೋಗಭೂಮಿ ಅಲ್ಲ,
0: ಅವರ ಹತ್ರವೇ ಕೇಳು. ಅವರೇ ಅದಲ್ಲ, ಅವರ
1: ಅವರತ್ರ ಮತ್ತೆ ಕೇಳುವ. ಈಗ ನೀನು
0: ಸೋಮಕ ಇಡೀ ಸ್ವಲ್ಪ ಸಮಯ ಕೂತುಕೊಳ್ಳುತ್ತೇನೆ, ಇದು ನನಗೆ ಸಂಬಂಧಪಟ್ಟದ್ದು.
1: ಸರಿ,
0: ಇದು ಸ್ವಲ್ಪ ಸಮಯಕ್ಕೆ ಇರುವುದಲ್ಲ, ಇರುವುದಕ್ಕಲ್ಲ. ಈ ಸ್ಥಾನ ಸಿದ್ಧಿಗೆ ಕೆಲವು ಸಾಧನೆಗಳಿವೆ, ಇಂತಹದ್ದನ್ನು ಮಾಡಬೇಕು, ಅದು ಮಾಡಬೇಕು. ಅದನ್ನು ಜ್ಞಾನದಿಂದಲೂ ಮಾಡಿದ್ದೇನೆ, ಕರ್ಮದಿಂದಲೂ ಮಾಡಿದ್ದೇನೆ. ಇದು ಪ್ರಾಪ್ತಿ, ಪ್ರಾಪ್ತಿ. ಅದು ಯಾರನ್ನು ಸಂತೃಪ್ತಿ ಪಡಿಸಬೇಕು ಇದರ ಪ್ರಾಪ್ತಿಗೆ, ಅವರನ್ನು ಸಂತೃಪ್ತಿ ಪಡಿಸಿದ್ದೇನೆ. ಆ ಸಂತೃಪ್ತಿಯ ಫಲವಾಗಿ ಈ ಇದು ನನಗೆ ಪ್ರಾಪ್ತಿಸಿದೆ. ಹೌದೌದು. ಹಾಗಾದ ಇದನ್ನು ಕೊಡುವ ಬಿಡುವ ಹೇಳುವ ನನಗಿಲ್ಲ ಹೊಣೆಗಾರಿಕೆ. ನನಗೆ ಎಷ್ಟು ಎಲ್ಲಿಯವರೆಗೆ ನಾನು ಇಲ್ಲಿ ಇರಬೇಕು ಅಷ್ಟು ಸಮಯ ಇದನ್ನು ನೋಡಿಕೊಳ್ಬೇಕಾದ್ದು, ರಕ್ಷಣೆ ಮಾಡಬೇಕಾದ್ದು. ಒಂದು ವೇಳೆ ನನಗೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಯಾರು ನನಗೆ ಇದನ್ನು ಅನುಗ್ರಹಿಸಿದ್ರು ಅವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ನಾನು.
1: ಪ್ರಾರ್ಥನೆ ಮಾಡಿದ್ರೆ
0: ಅದು ಮಾಡಿದ್ರೆ ಅಂತದೊಂದು ಅವರು ಹೇಳ್ತಾರೆ, ಅದು ನಿನಗೆ ಸಂಬಂಧಪಟ್ಟದ್ದಲ್ಲ. ಅವರಿಗೂ
1: ನಾನು ಹೇಳಿದ್ದು, ನಾನು
0: ನಿನ್ನ ಪ್ರಶ್ನೆಗೆ ಉತ್ತರಿಸುವ ಹೊಣೆಯೇ ಇಲ್ಲ ನನಗೆ.
1: ಹಾಗಲ್ಲ, ನೀನೇ ಹೇಳಿದ್ದಕ್ಕೆ ನಾನು ಮುಂದುವರಿಸಲಿ.
0: ನೀ ಮುಂದುವರಿಸಲಿಗೆ ನನ್ನದು ನಾನೇ.
1: ಈಗ ನೀನಲ್ವ ಉತ್ತರ ಕೊಡ್ಲಿಕ್ಕೆ ಹೊರಟದ್ದು? ಪ್ರಾರ್ಥನೆ
0: ಹೊರಟದಲ್ಲ.
1: ಪ್ರಾರ್ಥನೆ ಮಾಡಿದ್ರೆ ಬೇರೆ ಜನ ಮಾಡ್ತಾರೆ.
0: ಉತ್ತರ ಕೊಡ್ಲಿಕ್ಕಲ್ಲ ಸೋಮ, ನೀನು ಉತ್ತರ ಕೊಡುವ ಮಟ್ಟಕ್ಕೂ ಇಲ್ಲ ನಾನು. ನಾನು ದೇವೇಂದ್ರ, ನಾನು ಸುರೇಶ್ವರತ್ವ ಉಂಟು, ದಿಕ್ಪತಿತ್ವ ಉಂಟು.
1: ಹೌದಾ?
0: ಹೊಣೆಗಾರಿಕೆ ಉಂಟು. ಹಾಗಾದ ಕಾರಣ ನಾನು ಹೇಳಬೇಕಾದ್ದು ಹೇಳು, ಸ್ವಲ್ಪ ಸಮಯ ನಾನು ಕೂತ್ಕೊಳ್ತೇನೆ ಅಂತ ನೀ ಹೇಳಿದ್ದಕ್ಕೆ ನಾನು ನನ್ನಷ್ಟಕ್ಕೆ ಹೇಳುವ ಹಾಗೂ ಇಲ್ಲ, ಸ್ವಲ್ಪ ಸಮಯ ನಿನಗೆ ಕುಳಿತುಕೊಳ್ಳಿಕ್ಕೂ ಆಗುದಿಲ್ಲ. ಅದೊಂದು ಇಷ್ಟು ಸಮಯಕ್ಕಿಂತ ಮೊದಲೇ ಪೂರ್ವ ನಿರ್ಣಯ. ಯಾರೋ ಒಬ್ಬ ಬಂದ
1: ಉತ್ತರ ಕೊಡ್ಲಿಕ್ಕೆ ನಾನು ಜನವೇ ಅಲ್ಲ ಅಂತ.
0: ಅಯ್ಯ,
1: ಇಷ್ಟೆಲ್ಲ ಏರಿಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಗೆ ಬಂದದ್ಯಾಕಯ್ಯ?
0: ನೀನು ಇಲ್ಲಿ ದಾಳಿ ಮಾಡಿದೆಯಲ್ವೋ?
1: ಜನವೇ ಅಲ್ಲ ಅಂತ ಅಲ್ಲಿಂದ
0: ಇದು ದಾಳಿ ಮಾಡಿದೆಯಲ್ವೋ? ಇದರನ್ನು ರಕ್ಷಿಸುವ, ತನ್ಮೂಲಕವಾಗಿ ಲೋಕವನ್ನು ರಕ್ಷಿಸುವ ಎಲ್ಲ ಹೊಣೆ ನನಗುಂಟು.
1: ನೋಡು, ಅಲ್ಲಿಂದ ಎಬ್ಬಿಸುವಷ್ಟು ನನ್ನಲ್ಲಿ ಉಂಟು ಅಂತ ಆಯ್ತಾ ಇಲ್ವೋ?
0: ಎಲ್ಲಿಂದ ಎಬ್ಬಿಸಿ?
1: ಈಗ ನೀನು ಅಲ್ಲಿ ಕುಳಿತುಕೊಳ್ಳಿಂದ
0: ಅಲ್ಲಿಂದ
1: ಆಯುಧ ಹಿಡಿದು ಬರುವಷ್ಟು ನನ್ನಲ್ಲಿ ಉಂಟಲ್ಲ
0: ಪುಣ್ಯಾತ್ಮ. ಅಲ್ಲಲ್ಲ, ಇದೆಲ್ಲ ಹಗುರ ಮಾತುಗಳು. ಈಗ ಇಲ್ಲಿಂದ ಎಬ್ಬಿಸಿ ನಾನು ಸುಧರ್ಮ ಸಭೆಯಲ್ಲೇ ಕೂತ್ಕೊಂಡು ಬಲ್ಲಿರನೇ ಹೇಳಿಕೊಂಡೇ ಇರುವುದಲ್ಲ.
1: ಸರಿ,
0: ಯುದ್ಧ ಮಾಡುವಾಗ ಅಲ್ಲೇ ಕೂತ್ಕೊಂಡು ಇಲ್ಲಿಗೆ ಬರಲಿ ಎಲ್ಲ ಯುದ್ಧ ಮಾಡುವುದು ಅಂತಲ್ಲ.
1: ಸರಿ,
0: ಅವಾಗ ವಾರಣವನ್ನು ಏರ್ಬೇಕಾಗ್ತದೆ, ಉಚ್ಚೈಶ್ರವಸ್ಸು ಏನ್ಬೇಕಾಗ್ತದೆ, ಯಾವುದನ್ನು ಏರ್ಬೇಕು ಅಂತ ನನಗೆ ಬಿಟ್ಟದ್ದು.
1: ಅದೇ
0: ನಿನಗೆ ಅಲ್ಲಿಂದ ಇಲ್ಲಿ ಬಂದಿಯಲ್ವೋ?
1: ಅಲ್ಲ,
0: ಬರ್ಬೇಕಲ್ಲ.
1: ನಾನು ದಾಳಿ
0: ನಿನಗೆ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಆಗ ನೀನು ಓಡಿಸಬೇಕಲ್ಲ.
1: ದಾಳಿ ಮಾಡುವಾಗ ನನ್ನ ಆಯುಧಕ್ಕೆ ಉತ್ತರ ಕೊಡ್ಲಿಕ್ಕೆ ನಿನಗೆ ಮಟ್ಟ ಕಡಿಮೆ ಆಗುದಿಲ್ಲ?
0: ಇಲ್ಲ,
1: ಮಾತಿಗೆ ಉತ್ತರ ಕೊಡ್ಲಿಕ್ಕೆ ಮಟ್ಟ ಯಾಕೆ ಕಡಿಮೆ ಆಗುದಿಲ್ಲ?
0: ಅಲ್ಲಲ್ಲ, ಅದು ಹಾಗಲ್ಲ.
1: ಮತ್ತೆ
0: ದಾಳಿ ಮಾಡುವಾಗ ಸುಮ್ಮನೆ ಕೂತ್ಕೊಳ್ಳದ?
1: ಅದೇ ಅದಕ್ಕೆ ಹೇಳಿದ್ದು.
0: ಒಬ್ಬ ಕಸವನ್ನು ಬಿತ್ತುತ್ತಾರೆ, ಕಸ ತೆಗಿಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ, ತೆಗಿಬೇಕದನ್ನು ಯಾವುದರಲ್ಲಿ ತೆಗಿಲಿಕ್ಕೆ ಅಂತ ಇರುವುದಟ್ಟೆ.
1: ಸರಿ,
0: ಹಾಗೆ ಅದು ಹಾಗಾದ ಕಾರಣ ನೀನು ಸಾಧನಾ ಮಾರ್ಗ ಅವಲಂಬಿಯಾಗಿ ಇದರ ಪ್ರಾಪ್ತಿಗೆ ಏನೆಲ್ಲ ಮಾಡಬೇಕು,
1: ಏನು ಮಾಡಬೇಕು
0: ಅದನ್ನು ಗುರುಮುಖದಿಂದ ಕೇಳು.
1: ಬೇಡ, ಈಗ ನೀನು ಈಗ
0: ನಾ ಹೇಳಲಿಕ್ಕಿದ್ದವಲ್ಲ, ನಾನು ಪ್ರಾರ್ಥಿಸಿದ್ದೆ ನಿನಗೆ ಉಪದೇಶ.
1: ನೀನದನ್ನು
0: ನಿನಗೆ ಯಾರು ಗುರುಗಳು?
1: ಇಲ್ಲ ಇಲ್ಲ, ನಾನು ಗುರುಗಳಲ್ಲಿ ಕೇಳಿ ಬಂದದ್ದೇ ಅಲ್ಲ.
0: ಹಾಗಾದ್ರೆ
1: ನನಗೆ ಪ್ರಾಪ್ತಿಗೆ ಇದೇ ದಾರಿ ಅಂತ ಬಂದದ್ದು, ಈಗ ನಿನಗೆ ಯಾವ ದಾರಿ ಕಾಣ್ತದೆ ಅದನ್ನು ಹೇಳು.
0: ಅದನ್ನು ನಾನು ಹೇಳಬೇಕಾಗಿಲ್ಲ, ನಾನು ಆ ದಾರಿಯಿಂದ ಬಂದಿದ್ದೇನೆ.
1: ಯಾವ ದಾರಿಯಿಂದ?
0: ಅದು ಬಂದಿದ್ದೇನೆ, ಅದು ಪ್ರಾಪ್ತಿಯಾಗಿದೆ. ಅದು ನಿನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ನೀ ಜನವೂ ಅಲ್ಲ.
1: ಅಲ್ಲ,
0: ಹೌದೌದು.
1: ಈಗ
0: ಯಾರು ನನಗೆ ಇದನ್ನು ಪ್ರಾಪ್ತಿಸಿದ್ದಾರೋ,
1: ನಿನಗೆ ಎಲ್ಲಿಯಾದ್ರೂ ಒಳಗಿಂದ ಒಳಗೆ ಗೊಂದಲ ಉಂಟಾ?
0: ಇಲ್ಲ. ಯಾಕೆ
1: ನೀನು ಬಂದ ದಾರಿ ಉಳಿದವರಿಗೆ ಆದರ್ಶ?
0: ನಾನು ನೀನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರಿಸುವ ಬದ್ಧತೆ ನನಗೆ.
1: ಅಲ್ಲ,
0: ನೀ ಹೇಳಬೇಡ.
1: ನೀನು
0: ಬಂದದ್ದು ಯುದ್ಧಕ್ಕೆ, ನಿನ್ನ ಗುರುಗಳು ಯಾರು, ಆ ಗುರುಗಳ ಹತ್ರ ಈ ಸಿದ್ಧಿಗೆ ಸಾಧನೆಗೆ ಏನು ಅಂತ ತಿಳಿ.
1: ನನ್ನ ಗುರುಗಳ ವಿಷಯ ನಿನಗೆ ಎಂತದ?
0: ನಿನ್ನ ಯಾರು?
1: ಅಲ್ಲ, ನನ್ನ ಗುರುಗಳ ವಿಷಯ ನಿನಗೆ ಎಂತದ?
0: ನಿನಗೆ ನಾನು ಯಾವ ದಾರಿಯಲ್ಲಿ ಬಂದದ್ದು ಅಂತ ನಿನಗೆ
1: ಅದೆಲ್ಲ ಕೇಳಿದ್ದು ನಾನು. ನೀನೇ ಹೊರಟದ್ದು, ಇದಕ್ಕೊಂದು ದಾರಿ ಉಂಟು ಅಂತ ನಾನು ಕೇಳಿದ್ದ. ಇಳಿ ಅಂತ ಹೇಳುವಾಗ ಒಂದು ಇಳಿಯುತ್ತೇನೆ, ಇಲ್ಲದ್ರೆ ಇಳಿಯುವುದಿಲ್ಲ ಅಂತ
0: ಹೇಳುದಿಲ್ಲ.
1: ನೀನೇನು ಹೇಳಿದೆ? ಇದಕ್ಕೆ ಬೇರೆ ದಾರಿ ಉಂಟು ಅಂತ ಹೇಳಿದೆ. ನೀನೇ ಹೇಳಿದ್ದಲ್ವಾ ಬೇರೆ ದಾರಿ ಉಂಟು ಅಂತ ಹೇಳಿದ ಮೇಲೆ ಆ ದಾರಿ ಹೇಳಲಿಕ್ಕೆ ನಿನಗೆ ಪೂರ್ತಿ ವಿಶ್ವಾಸ ಇಲ್ವಾ? ಅದು ಸರಿ
0: ಇಲ್ಲದೆ ಬಂದ
1: ಸರಿ ಉಂಟು ಅಂತ ವಿಶ್ವಾಸ ಇದ್ರೆ ಆ ದಾರಿ ಹೇಳ್ಬೇಡುವ ನೀನು.
0: ನೀನಿದನ್ನು ಸಾವಿರ ಸಹ ಹೇಳುದು, ನಾನು ಅದಕ್ಕೆ ಉತ್ತರಿಸುವುದಿಲ್ಲ.
1: ಬಹುಶಃ ಎಲ್ಲಿಯೋ ನೀನು ಅಕ್ರಮವನ್ನು ಸಕ್ರಮ ಮಾಡಿಕೊಂಡು
0: ಅದನ್ನು ಮಾಡಿ ಬಂದಿದ್ದೇನೆ. ಅನುಗ್ರಹಿಸುವವರು ಅನುಗ್ರಹಿಸಿದ್ದಾರೆ. ನನಗೆ ಯಾವುದು ಪ್ರಾಪ್ತಿಯಾಗಬೇಕು ಆ ಸಾಧನೆಗೆ ಅದನ್ನು ಪ್ರಾರ್ಥಿಸಿಕೊಂಡಿದ್ದೇನೆ. ಗೊತ್ತಿರುವುದಲ್ಲ, ಹೇಳಲಿಕ್ಕೆ ಇರುವುದಲ್ಲ, ಎಲ್ಲಿ ಎಷ್ಟು ಯಾವುದನ್ನು ಯಾರ ಹತ್ರ ಹೇಳಬೇಕು ಅಂತ ಗೊತ್ತಿರಬೇಕು. ಹೌದೌದು, ಅದು ಮುಖ್ಯ.
1: ಅಲ್ಲ ಅದು ಸರಿ,
0: ಮತ್ತೆ
1: ಗೊತ್ತಿರುವುದೆಲ್ಲ ಹೇಳಲಿಕ್ಕೆ ಇರುವುದಲ್ಲ, ಆದ್ರೆ ನೀನೇ ತೊಡಗಿದ್ದು. ಇದಕ್ಕೊಂದು ಸಾಧನೆ ಬೇಕು, ಇದಕ್ಕೊಂದು ದಾರಿ ಬೇಕು.
0: ಹೌದು,
1: ಇದು ಈಗ ನೀನು ಹೇಳಲಾರದಷ್ಟೊಂದು ಮಡಿವಂತಿಕೆ ಬರಬೇಕಾದ್ರೆ
0: ಮಡಿವಂತಿಕೆ ಅದು ನಿನ್ನ ಹತ್ರ ಬೇಡ ಅಂತ.
1: ನನಗೆ ಅದು ಬೇಡ, ನನಗೆ ಒಳ್ಳೆಯ ರೀತಿಯಲ್ಲಿ ಒಂದು ದಾರಿ ಕೊಟ್ಟ ಹಾಗೆ ಆಯ್ತಲ್ಲ, ಅದು ನಾನು ಮಾಡುವುದಕ್ಕಿರುವುದಲ್ಲ, ನೀನು ಮಾಡುವುದಕ್ಕಿರುವುದು.
0: ಅದು ನೀನು ಹೇಗೂ ವ್ಯಾಖ್ಯಾನ,
1: ನಾನು ಮಾಡುವುದಕ್ಕಿರುವುದು ಯಾವುದು ಅಂತ ನನಗೆ.

0: ವೈಭವ. ಇಲ್ಲಿ ನಶ್ವರವಾಗದೇ ಇರುವಂತ ಯಾವತ್ತೂ ಉಳಿಯುವಂತ ಸೌಖ್ಯ ಸೌಭಾಗ್ಯ ವೈಭೋಗಗಳು ಉಂಟು ಎನ್ನುವುದಾಗಿಯೇ ಇಲ್ಲಿಯವರೆಗೆ ಬಂದದ್ದು. ಇಲ್ಲಿಯವರೆಗೆ ನೀನು ಯಾವ ದಾರಿಯಲ್ಲಿ ನಡೆದು ಬಂದು ತಂದು ಇದನ್ನು ಸ್ಥಾಪಿಸಿದ್ಯೋ ಅದು ಯಾವುದು ನನಗೆ ಲಕ್ಷ್ಯ ಅಲ್ಲ. ನನಗೆ ಬೇಕಾದ್ದು ದೇವಲೋಕದ ಪದವಿ ನೀನಾಗಿ ಕೊಟ್ರೆ ನಿನಗೆ ಬೀಳುವ ನಾಲ್ಕು ಪೆಟ್ಟು ತಪ್ಪಿತ್ತು. ಒಂದು ವೇಳೆ ಕೊಡದೆ ದಾರಿ ಬೇರೆ ಉಂಟು, ನಿನಗೆ ಹೇಳಲಿಕ್ಕಲ್ಲ, ನನಗೆ ಆ ಒಂದು ಮಡಿವಂತಿಕೆ ಇಲ್ಲ, ನಿನಗೆ ಪೆಟ್ಟು ಕೊಡ್ಲಿಕ್ಕಿಲ್ಲ ಅಂತ. ನಾನು ಕೊಡುವುದೇ ನಿನಗೆ ಮಟ್ಟ ಯಾವುದು ನೋಡ್ಲಿಕ್ಕಿಲ್ಲ, ಎಲ್ಲಿ ಕೊಡಬೇಕ ಅಲ್ಲಿ ಪೆಟ್ಟು ಕೊಡುವುದೇ. ಯಾಕಂದ್ರೆ ನನಗೆ ಅದು ಮಟ್ಟೆ ಇಲ್ಲ, ಮಡಿವಂತಿಕೆ ಇಲ್ಲ, ನನಗೆ ಬೇಕಾದ್ದು ದೇವಲೋಕದ ಪದವಿ, ದೇವಲೋಕದ ಸೌಖ್ಯ, ದೇವಲೋಕದ ಸೌಭಾಗ್ಯ. ಇಲ್ಲಿ ತಾಮಸ ಗುಣದ ತಮನೆ ಅಧಿಕಾರವನ್ನು ನಡೆಸಬೇಕಾದ್ದು ಹೊರತು ಮೇಲಿನಿಂದ ದಿವ್ಯ ಲೋಕದವ ಬೆಳಕಿನವ ಅಂತ ಹೇಳಿ ಒಳಗಿಂದ ಹೇಳಲಾರದ ತಾಮಸ ಉಂಟು, ಕತ್ತಲೆ ಉಂಟು ಅಂತ, ತಮ ಉಂಟು ಅಂತ ಮೇಲಿಂದ ಪದರ ಹಾಕಿಕೊಂಡು ಒಳಗಿಂದ ಬೇರೆ ಒಂದು ಆವರಣ ಇಟ್ಟುಕೊಂಡ. ನಿನ್ನವಂತವಲ್ಲ ನಮ್ಮದು, ಹೊರಗೆ ಒಳಗೆ ಕತ್ತಲೆಯನ್ನು ನೆಚ್ಚಿಕೊಂಡು ಬೆಳಕಿನತ್ತ ನಡೆಯುವಂತ ಸ್ವಭಾವ. ಬಿಟ್ಟು ಕೊಡ್ತೀಯ ಕತ್ತಲೆ ಬೆಳಕು ಎರಡು ಒಟ್ಟಾಗಿ ಹೋಗಿ ಕೊಡ್ಬೇಕು ನಿನಗೆ.
1: ತಮ ಹೇಳಲಾಗದಿದ್ದದ್ದು ಅಂದ್ರೆ ಒಳಗೆ ಕತ್ತಲೆ ಅಂತ ಅರ್ಥ ಅಲ್ಲ.
0: ಮತ್ತೆ ಹೇಗೆ,
1: ಯಾರತ್ರ ಯಾವಾಗ ಯಾವುದನ್ನು ಹೇಳಬೇಕು, ದೇಶ ಕಾಲ ಪಾತ್ರ.
0: ಈಗ ಇದನ್ನು ಹೇಳಿದ್ರೆ ಇಲ್ಲಿ ಎಂತದ್ದು ನಿನಗೆ
1: ಪ್ರಜ್ಞೆ ನನಗುಂಟು,
0: ಇಲ್ಲಿ ತೊಡಕೆ ಎಂತದ್ದು ನಿನಗೆ?
1: ನಾನು ಹೇಳುದಿಲ್ಲ ಅಂತ ಹೇಳಿದ್ನ ಪುನಃ ಅದನ್ನೇ ಯಾಕೆ ಜಗದ
0: ಅಲ್ಲ ಬೇಡ, ಅದನ್ನು ಹೇಳಬೇಡ,
1: ಅದನ್ನು ಹೇಳುದಿಲ್ಲ ತಮ ಅದನ್ನು ಹೇಳುವುದಿಲ್ಲ. ನೀನನ್ನು ಒತ್ತಾಯ ಮಾಡುದು ಬೇಡ,
0: ಒತ್ತಾಯ
1: ಹೇಳಲಿಕ್ಕೆ ಇರುವುದಲ್ಲ ಅದು.
0: ಅಲ್ಲ ನಾನು ಹೇಳಿ,
1: ನಿನಗೆ ಹೇಳಲಿಕ್ಕೆ ಇರುವುದಲ್ಲ, ನೀನು ಹೇಳಿದಿಲ್ಲ, ಬಲದಿಂದಲೇ ಪಡೆಯುತ್ತೇನೆ. ನನಗೆ ಬಲ ಕುಂಠಿತ ಇಲ್ಲ, ಬಲ ಕುಂಠಿತ ಇಲ್ಲ. ಹೊಡೆದಾಟ ಬಡದಾಟ ಬೇರೆ ಬೇರೆ ಕ್ರಮ ಉಂಟು, ಹೊಡೆಯುವುದಕ್ಕೂ ಬಡಿಯುವುದಕ್ಕೂ.
0: ಹೌದಲ್ಲ?
1: ಹೌದೌದು. ನೀ ಎಲ್ಲವೂ ಕೇಳುತ್ತಿ, ಅದು ಹೇಗೆಂದ್ರೆ ಪ್ರಶ್ನೆ ಕೇಳುವವನಿಗೆ ಕೇಳ್ತಾ ಹೋಗುದು.
0: ಸರಿ,
1: ಆದ್ರೆ ಉತ್ತರ ಹೇಳಬೇಕು ಅಂತ ಗೊತ್ತಿರಬೇಕು.
0: ಅದಕ್ಕೆ ಮೇಲೆ ಕುಳಿತುಕೊಳ್ಳುವಾಗ ಯೋಚನೆ ಮಾಡಬೇಕು. ಕೆಲವರೆಲ್ಲ
1: ಪ್ರಶ್ನೆ ಕುಳಿತುಕೊಳ್ಳುವವರೆಲ್ಲ
0: ಸುಮ್ಮನೆ ಬಂದು ಕುಳಿತುಕೊಳ್ಳುವುದಲ್ಲ, ಮೇಲೆ ಕುಳಿತುಕೊಂಡ ಮೇಲೆ ಕೆಲವರು ಪ್ರಶ್ನೆ
1: ಕೇಳ್ತಾರೆ
0: ಸರಿಯಾ ಅಂತ.
1: ಹಾಗೆ ಮುಖ ನೋಡು ಮಾತಾಡುವಾಗ,
0: ಯಾಕೆ
1: ನನಗೆ ಹತ್ರ ಮಾತಾಡು, ಯಾಕೆ ಹೇಳಿ ಗೊತ್ತುಂಟ? ಮೇಲೆ ಕುಳಿತವರೆಲ್ಲ ಉತ್ತರ
0: ಕೇಳುದಿಲ್ವಾ?
1: ಹಾಗಲ್ಲ, ನಿನಗೆ ಮುಖ ನೋಡು ತೋರಿಸಬಾರದು ಅಂತ ಉಂಟಾ?
0: ಹಾಗಿಲ್ಲ,
1: ತೋರಿಸಾಗಲ್ಲ. ನಾ ಯಾಕೆ ಹೇಳಿದೆ, ಮೇಲೆ ಕೂತವರೆಲ್ಲ ಉತ್ತರ ಹೇಳಲಿಕ್ಕೆ ಅಂತಲ್ಲ,
0: ಮತ್ತೆ
1: ಅಥವಾ ಕೆಳಗೆ ಕೂತವರೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಅಂತಲ್ಲ. ಹಾಗುಂಟದು
0: ಅಲ್ಲ ಅಂತ ಹೇಳಿದ್ದಲ್ಲ,
1: ಮೇಲೆ
0: ಕೂತವರೆಲ್ಲ
1: ಅರ್ಥದಲ್ಲಿ ಮೇಲೆ ಕೆಳಗೆ ಹೇಳಿದಿ.
0: ದೇವಲೋಕ ಮತ್ತೆ ಕೆಳಗಿರುವುದ?
1: ಅಲ್ಲ, ಯಾವ ಮೇಲೆ ಕೆಳಗೆ ಹೇಳಿದ್ದಿ ನೀನು?
0: ದೇವಲೋಕ ಹೇಳಿದ್ದು ನಾನು.
1: ಕುಳಿತುಕೊಳ್ಳುವ ಸ್ಥಾನದಿಂದ ಮೇಲೆ ಕೆಳಗೆ ಅಲ್ಲ ಪುಣ್ಯಾತ್ಮ,
0: ಮತ್ತೆ
1: ಅರ್ಹತೆಯಿಂದ. ಈಗ ಮಗ ಮೇಲೆ ಕೂತುಕೊಳ್ಳುತ್ತಾ ಅಪ್ಪ ಕೆಳಗೆ ಕೂತ್ಕೊಳ್ತಾನೆ, ಹೌದಾ? ಅರ್ಹತೆ ಮಗಂದು ಹೆಚ್ಚು, ಅಪ್ಪಂದು ಹೆಚ್ಚ?
0: ಹಾಗಲ್ಲ, ಇದು ದೇವಲೋಕ.
1: ಒಂದು ಉದಾಹರಣೆ ಕೇಳಿದ್ದು
0: ನಾನು, ಆ ಉದಾಹರಣೆ ಇಲ್ಲಿಗೆ ನಡೆಯುವುದಿಲ್ಲ ಅಂತ ಅದಕ್ಕೆ ಹೇಳಿದ್ದು.
1: ನಿನಗೆ ಯಾವುದು ನಡೆಯುವುದಿಲ್ಲ, ನಿನಗೆ ಬೆಟ್ಟೆ ನಡೆಯುವ ಅದು ನಡೀತದೆ ನನಗೆ. ಸುಮ್ಮನೆ ನಾನು ಸಮಯ ಹಾಳು ಮಾಡುದು ಯಾಕೆ? ಪ್ರಸಂಗ ತುಂಬಾ ಉದ್ದ ಉಂಟು, ಹೊಡಿತಾನೆ ಇವನಿಗೆ. ಹಾಗಾದ್ರೆ ಯಾರು ಆಲೋಚನೆ ಮಾಡಬೇಡಿ, ಅವ ಹೊಡಿಲಿಕ್ಕೆ ಬಂದದ್ದು, ಹೊಡಿಲಿಕ್ಕೆ ಬರುವವನಿಗೆ ಕೊಡಬೇಡೋ ನಾವು. ಕೈಯಲ್ಲಿರುವ ಆಯುಧಗಳಲ್ಲಿ ಓಡಿಸಿ ಓಡಿಸಿ ಹೊಡಿರಿ. ಇನ್ನು ಪಕ್ಕ ತಲೆ ಹಾಕಬಾರದು ಇವ, ಇಲ್ಲಿಗೆ ಮಾತ್ರ ಅಲ್ಲ ಮನೆಗೂ ತಲೆ ಹಾಕಬಾರದು, ಬೇರೆ ಮನೆ ಹುಡುಕೊಂಡು ಹೋಗ್ಬೇಕಿವ, ಅಲ್ಲಿಯವರೆಗೆ ಹೊಡಿರಿ ಇವನಿಗೆ.

ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಕೈಸಾಗದೆ ಹೋಯಿತು. ಇಂದ್ರನು ಅವನ ಪರಿವಾರದವರ ಘಾತಕ್ಕೆ ಕೈಸೋತಂತಹ ನಾವು, ಮುರಿದು ಬಿದ್ದಂತಹ ಆಭರಣ, ಮೈಯಲ್ಲಿ ಸೋರುತ್ತಿರುವಂತಹ ರಕ್ತ, ಆಯಾಸಗೊಂಡಂತಹ ದೇಹ, ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಕಂಡ ಬಟ್ಟೆಯಲ್ಲಿ ಓಡಬೇಕಾದಂತಹ ಪರಿಸ್ಥಿತಿ ಒಂದು ಒದಗಿ ಬಂತು. ಶಕ್ತಿ ಇತ್ತು, ಸಾಹಸ ಇತ್ತು, ಹೋಗುವ ಮೊದಲು ಸಂಘಟನಾತ್ಮಕವಾದಂತಹ ಯುಕ್ತಿ ಇತ್ತು. ಆದರೆ ಹೋದಲ್ಲಿ ಗೆಲುವು ಸಿಗಲಿಲ್ಲ. ಬಹುಶಃ ನಾವು ಇಲ್ಲಿಂದ ಹೋಗುವ ಮೊದಲೇ ಅವ ಬರ್ತಾರೆ ಅಂತ ಸಿದ್ಧತೆ ಉಂಟ ಅಂತ ಅವನಿಗೆ. ಎಲ್ಲಿಯೋ ಹಿಂದಿನಿಂದಲೇ ಅವನಿಗೆ ನಿರ್ದೇಶನ ಆಗಿದೆ. ನಾವು ಅವನಿಗೆ ಗೊತ್ತಿಲ್ಲ ಅಂತ ಹೊರಟದ್ದು. ನಾವು ಬರುವ ಮೊದಲೇ ಸಿದ್ಧನಾಗಿದ್ದಾನೆ. ಅವನ ಕಡೆಯವರೆಲ್ಲ ಹೇಳಲಿಕ್ಕೆ ತೊಡಗಿದ್ರು, ಅದೊಂದು ಏನು ಅಂತ ನನಗೂ ಕೇಳಬೇಕಿತ್ತು. ಕೆಲವು ಯಾಗ ಮಾಡಿದ್ದಾನೆ, ಮಾಡಿದ ಮೇಲೆ ಒಂದೊಂದೇ ರಾಜಸ ಗುಣ ಹೋಗಿ ತಾಮಸ ಗುಣ ಹೆಚ್ಚಾದವ ರಾಕ್ಷಸನಾಗುವುದು, ರಾಜಸ ಗುಣ ಹೆಚ್ಚಿದ್ದವ ನರನಾಗುವುದು, ಸಾತ್ವಿಕ ಗುಣ ಹೆಚ್ಚಾದವ ಇಂದ್ರನಾಗುವುದು. ಕೆಲವೆಲ್ಲ ದೂರದಲ್ಲಿ ಹೇಳಲಿಕ್ಕೆ ಮಾತ್ರ ಅಂತ, ಹತ್ತಿರ ಹೋಗುವಾಗ ಗೊತ್ತಾಗುದು ಅದರ ವಿಷಯ ಎಂತದ್ದು ಅಂತ. ದೂರದಲ್ಲಿ ಪರ್ವತ ಬಹಳ ರಮ್ಯವಾಗಿ ಕಾಣ್ತದೆ, ಹತ್ತಿರ ಹೋಗುವಾಗ ಗೊತ್ತಾಗ್ತದೆ ಕಲ್ಲು ಮುಳ್ಳು ಎಷ್ಟುಂಟು ಅಂತ. ನೂರು ಯಾಗ ಮಾಡಿದ ಮೇಲೆ ತೇಜಶರೀರಿಯಾದಂತ ದೇವೇಂದ್ರ ಸಾತ್ವಿಕನಾಗಿದ್ದಾನೆ. ಬಂದು ಕೇಳಿದವನಿಗೆ ಉತ್ತರ ಕೊಡುವ ವ್ಯವಧಾನದ ಸಾತ್ವಿಕತೆ ಇಲ್ಲ ಅವನಿಗೆ. ಮತ್ತಲ್ಲಿಂದ ದೇವಲೋಕದ ಪದವಿಯನ್ನು ಏರುವಂತ ಅರ್ಹತೆ ಅಂದ್ರೆ ಅವನ ಅರ್ಹತೆ ಅಲ್ಲ, ಅದು ತುಂಬಿಸಿದ್ದು ಬೇರೆಯವರು. ದಿಶಾನನಾಥನ ಗುರು ಬೃಹಸ್ಪತಿ ಎಲ್ಲಿ ಹೇಗೆ ಹೋಗಬೇಕು, ಹೇಗೆ ಬಡಿಯಬೇಕು, ಹೇಗೆ ಕಾರ್ಯತಂತ್ರವನ್ನು ರೂಪಿಸಬೇಕು, ಯೋಜಿಸಬೇಕು, ಇದೊಂದು ನಿರ್ದೇಶನ ಉಂಟು. ಸಿದ್ಧತೆ ಮಾಡದೆ ಬಂದ ಬುದ್ಧಿವಂತನಿಗಿಂತ ಸಿದ್ಧತೆ ಮಾಡಿ ಬಂದ ಮೂರ್ಖ ಹೆಚ್ಚು ಅಪಾಯಕಾರಿ. ಬುದ್ಧಿವಂತನೇ ಇರಬಹುದು, ಒಂದು ಯೋಚನೆ ಇಲ್ಲದೆ, ಸರಿಯಾದ ನಿರ್ದೇಶನ ಇಲ್ಲದೆ ಬಂದವ ಹೇಗೆ ಎಲ್ಲಿ ಬಂದಾನು, ಎಷ್ಟು ಹೊಂಡ ಹೇಗೆ ಹಾರಬೇಕು ಅಂತ ಸಿದ್ಧತೆ ಮಾಡಿ ಬಂದವನ ಮುಂಭಾಗದಲ್ಲಿ ಏನೂ ಮಾಡಲಿಕ್ಕಾಗುವುದಿಲ್ಲ. ಅಕ್ಷರಗಳನ್ನು ಹೇಗೆ ಜೋಡಿಸಿದರೆ ಮಂತ್ರ ಆಗುತ್ತದೆ, ಯಾವ ಔಷಧಿ, ಯಾವ ಮರದ ಬೇರು ಯಾವ ಔಷಧಿಗಾಗುತ್ತದೆ, ಯಾವ ವ್ಯಕ್ತಿಯಲ್ಲಿ ಯಾವ ಯೋಗ್ಯತೆ ಉಂಟು ಅದನ್ನು ಸಂಯೋಜಿಸಬೇಕು. ಅದು ಯಾರಲ್ಲಿ ಉಂಟು ಅಂತ ಕೇಳಿದರೆ ದಿಶಕ್ತಿಯಲ್ಲಿ ಮೇಲ್ಪಂಕ್ತಿಯಲ್ಲಿರುವಂತಹ ದಿಶಣನಲ್ಲಿ ಉಂಟು. ನಮ್ಮಲ್ಲಿ ಆ ಗುರುಬಲ ಇಲ್ಲದೆ ಹೋಯ್ತು. ಅವ ಕೇಳಿದ ಗುರುಗಳು ಯಾರು ಅಂತ. ನಾವು ಲಘುವಾದದ್ದು ನಮ್ಮ ಬಲ ಕಡಿಮೆ ಆಗಿ ಅಲ್ಲ, ನಮ್ಮ ಬಲವನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದಾಗಿ ಸರಿಯಾದ ನಿರ್ದೇಶನ ಇಲ್ಲದೆ. ಈಗ ಹೇಗೂ ನಮ್ಮ ಜುಟ್ಟು ಅವನ ಕೈಗೆ ಸಿಕ್ಕಿದೆ. ಓಡಿದಲ್ಲಿಗೆ ಬೆಂಬತ್ತಿಕೊಂಡು ಬಂದು ಹೊಡೆದು ಬಡಿದು ಒದಿಸಿ ಬಿಡ್ತೇನೆ ಎನ್ನುವಂತ ಹುಮ್ಮಸ್ಸು ಮೈಯ ನಾಗಾಲೋಟವನ್ನು ಹೆಚ್ಚು ಮಾಡುತ್ತಾ ಉಂಟು. ಎಲ್ಲಿ ಉಳಿಯುವುದು, ಹೇಗೆ ತಪ್ಪಿಸಿಕೊಳ್ಳುವುದು, ತಲೆ ತಪ್ಪಿಸಿ ಎಲ್ಲಿ ಬದುಕುವುದು, ಈ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಅದು ಒಮ್ಮೆ ನಮ್ಮವ ಹೇಳಿದ. ಬೃಹಸ್ಪತಿಗೆ ಸರಿತುಲ್ಯನಾದಂತಹ ಸಾಮರ್ಥ್ಯ ಇರುವವರು ಯಾರು? ಬ್ರಹ್ಮ ಮಾನಸ ಪುತ್ರರಾದಂತಹ ಭೃಗು ಮುನೀಶ್ವರರು. ಹತ್ತಿರದಲ್ಲಿ ಆಶ್ರಮ ಉಂಟು, ನಮಗೆ ಬಹಳಷ್ಟು ಗೌರವ ಇರುವ ಸ್ಥಳ ಅಲ್ಲ ಅದು. ಆದರೆ ಒಂದುಂಟು, ನಮಗೆ ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ ಅಂತಾದರೆ ಬದುಕಲಿಕ್ಕಾದರೂ ಗೌರವ ಇದ್ದ ಹಾಗೆ ತೋರಿಸಬೇಕಲ್ಲ. ಮಂತ್ರದ ಬಗ್ಗೆ ವೇದದ ಬಗ್ಗೆ ಬಹಳಷ್ಟು ಗೌರವ ಇಲ್ಲದಿದ್ರು, ಈ ಮಂತ್ರ ವೇದದ ಬಲ ಇಲ್ಲದಿದ್ರೆ ಇವನನ್ನು ಎದುರಿಸಲಿಕ್ಕೆ ಆಗುದಿಲ್ಲ ಅಲ್ಲ. ಇವತ್ತಲ್ಲದಿದ್ರೆ ನಾಳೆ ಆದರೂ ಕೆಲವೊಮ್ಮೆ ಆಗಿರ್ತದೆ. ಅದರ ರಹಸ್ಯ ಏನು, ಅದರ ಒಳಗಿನ ಮರ್ಮ ಏನು ಅಂತ ತಿಳಿದ್ರೆ ನಾವು ಅದರ ಬಲದಿಂದ ಸಾಧಿಸುವುದಕ್ಕೆ ಮಾತ್ರ ಆಗುದಲ್ಲ, ಅದರ ಬಲವನ್ನು ಕಡಿಮೆ ಮಾಡ್ಲಿಕ್ಕೂ ಆಗ್ತದೆ. ಎರಡೂ ಕಾರಣಕ್ಕೆ, ಇನ್ನೊಂದು ತತ್ಕಾಲದಲ್ಲಿ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ.
ಮೂರು ಪರಿಣಾಮಗಳು ಒಂದೇ ಕಾರ್ಯದಲ್ಲಿ ಆಗುವುದಿದ್ರೆ ಅದು ಭೃಗುಮುನೀಶ್ವರನ ದಯೆಯಿಂದ ಮಾತ್ರ ಅಂತ ನಿಶ್ಚಯ ಮಾಡಿದ್ದೇನೆ. ಹಾಗಾಗಿ ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ, ಕೆಲವರೆಲ್ಲ ಬಿದ್ದಿದ್ದಾರೆ, ಉಳಿದವರನ್ನು ಸೇರಿಸಿಕೊಂಡು ಆಶ್ರಮದತ್ತರ.

0: ಎಷ್ಟೋ ಸಲ ಪ್ರಪಂಚವನ್ನು ನೋಡುವವರಿಗೆ ಅನ್ನಿಸ್ತದೆ, ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅಥವಾ ಯಜ್ಞ ಯಾಗಾದಿಗಳಿಂದ ಇಷ್ಟು ಪುಣ್ಯವನ್ನು ಸಂಪಾದಿಸಿ ಇಷ್ಟು ಪುಟ್ಟದಾದಂತಹ ಕಾರ್ಯಕ್ಕೆ ವ್ಯರ್ಥವಾಗಿ ಅದನ್ನು ವಿನಿಯೋಗಿಸಿದ್ರಲ್ಲ ಅಂತ. ಅದು ತಪ್ಪೂ ಅಲ್ಲ. ಯಾಕೆಂದರೆ ಕಾಣುವವರ ಕಣ್ಣು, ಅವರ ಆಲೋಚಿಸುವ ಬುದ್ಧಿ ಏನುಂಟು ಅದರಂತೆ ಯಾರು ಕರ್ತವ್ಯ ನಿರ್ವಹಿಸ್ತಾನೋ ಅವನ ಬುದ್ಧಿಯೂ ಇರಬೇಕು ಅಂತ ಇಲ್ಲ. ಆಶ್ರಮ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಧರ್ಮವಂತೆ. ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ನಮ್ಮ ತಂದೆ ತನ್ನ ಕಣ್ಣ ಮುಂಭಾಗದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷನಾದಾಗ ಬೇರೆ ಯಾವ ವರವನ್ನೂ ಕೇಳದೆ ತನಗೆ ಯೋಗ್ಯಳಾದಂತಹ ಕನ್ಯೆ ಯಾರು, ಯಾರನ್ನು ತಾನು ಮದುವೆ ಆಗಬೇಕು ಅಂತ ಕೇಳಿದನಂತೆ. ಪಕ್ಕನೆ ನಮಗನ್ನಿಸ್ತದೆ, ಸಾವಿರ ಸಾವಿರ ವರ್ಷಗಳ ಕಾಲದ ತಪಸ್ಸಿನಿಂದ ಭಗವಂತ ಪ್ರತ್ಯಕ್ಷನಾದಾಗ ಅವನ ಮುಂದೆ ವರವನ್ನು ಕೇಳುವುದನ್ನು ಬಿಟ್ಟು ವಧು ಯಾರು ಅಂತ ಕೇಳುವುದ? ಅವರದ್ದೇ ಆದಂತಹ ಜ್ಞಾನದೃಷ್ಟಿಯಿಂದ ಅದನ್ನು ಅರಿಯುವುದಕ್ಕಾಗುವುದಿಲ್ಲವೋ? ಆಮೇಲೆ ಗೊತ್ತಾಯ್ತು ನಮಗೆ, ಜಗತ್ತಿನಲ್ಲಿ ವಿವಾಹ ಕಾಲದಲ್ಲಿ ಪ್ರತಿಯೊಬ್ಬ ವಧುವರರಲ್ಲೂ ಲಕ್ಷ್ಮೀನಾರಾಯಣರನ್ನೇ ಆರೋಪಿಸ್ತಾರೆ. ಅಂತಹ ಮಧುಮಕ್ಕಳಿಗೆ ಆದರ್ಶವಾಗಿರುವಂತಹ ಭಗವಂತನನ್ನು ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದಲಾಗಿ ಭಗವಂತ ಪ್ರತ್ಯಕ್ಷನಾಗಿ ಆ ಭಗವಂತನಲ್ಲಿ ನಮ್ಮ ತಂದೆ ಕೇಳಿದ ವರದಿಂದಲಾಗಿ ಅವರು ಆಚರಿಸಿದಂತಹ ತಪಸ್ಸಿನ ಪುಣ್ಯ ಲುಪ್ತವಾಗಲಿಲ್ಲ, ಅದಿತ್ತವರಲ್ಲಿ. ಮುಂದೆ ನಮ್ಮ ತಾಯಿಯ ಜೊತೆಗೆ ವಿಹರಿಸುತ್ತಿರುವಂತಹ ಕಾಲದಲ್ಲಿ ಅದನ್ನೆಲ್ಲವನ್ನು ಅವರು ಬಳಸಿಕೊಂಡ್ರು ಅಂತ ಆಮೇಲೆ ನಾವು ತಿಳಿಯುತ್ತೇವೆ. ಹಾಗಾದರೆ ಏನು? ಎಷ್ಟೋ ಕಾಲದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಅನಿವಾರ್ಯವಾಗಿ ನಾವು ಮಾಡಬೇಕಾಗುತ್ತದೆ ಅನ್ನುವುದು ಸತ್ಯ. 9 ಕನ್ಯೆಯರನ್ನು ಪಡೆದಂತಹ ನಮ್ಮ ತಂದೆ ಇನ್ನೇನು ಗೃಹಸ್ಥಾಶ್ರಮ ಧರ್ಮವನ್ನು ತ್ಯಜಿಸಿ ತಾನು ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಅಂತ ಹೇಳುವಾಗ ನಮ್ಮ ತಾಯಿ ಆಡಿದ್ದಂತೆ, ಇಲ್ಲ ಒಬ್ಬ ಗಂಡು ಮಗಬೇಕು. ಹಾಗೆ ಪಡೆದದ್ದು ಕಪಿಲನನ್ನು. ಸಾಂಖ್ಯ ಯೋಗ ಎಲ್ಲಿಂದ ಅಂತ ಕೇಳಿದ್ರೆ ಕಪಿಲನಿಂದ ಅಂತ ಆಡ್ತಾರೆ. ಹೀಗೆ ತನ್ನದ್ದಾದ ಗೃಹಸ್ಥಾಶ್ರಮವನ್ನು ಪೂರೈಸುವ ಹಂತದಲ್ಲೇ ನಮ್ಮ ತಂದೆ ತನ್ನ ಹೆಣ್ಣು ಮಕ್ಕಳಿಗೆಲ್ಲ ಯೋಗ್ಯರಾದಂತಹ ವರರನ್ನು ಹುಡುಕಿ ವಿವಾಹ ಮಾಡಿಸಿಯೇ ಇದ್ದಾರೆ. ಅವರದ್ದಾದಂತಹ ಕರ್ತವ್ಯವನ್ನು ಪೂರೈಸಿಯೇ ಅವರು ವಾನಪ್ರಸ್ಥಕ್ಕೆ ಹೋದವರು. ಕಲಾ, ಶ್ರದ್ಧಾ, ಅನಸೂಯ, ಹವಿರ್ಭೂ, ಅರುಂಧತಿ, ಶಾಂತಿ, ಗತಿ, ಕ್ರಿಯಾ, ಖ್ಯಾತಿ ಅಂತ 9 ಹುಡುಗಿಯರು ನಾವು. ಬ್ರಹ್ಮಋಷಿಗಳನ್ನು ಹುಡುಕಿ ಮದುವೆಯನ್ನು ಮಾಡಿಸಿದರು. ಕೊನೆಯವಳಾದಂತಹ ನಾನು ಖ್ಯಾತಿ, ಮಹರ್ಷಿಗಳಾದಂತಹ ಭೃಗು ಅವರ ಕೈಯನ್ನು ಹಿಡಿದು ಅವರ ಆಶ್ರಮಕ್ಕೆ ಬಂದಿದ್ದೇನೆ. ಅವರ ಆಶ್ರಮಕ್ಕೆ ಬಂದಿದ್ದೇನೆ ಅನ್ನುವುದಕ್ಕಿಂತಲೂ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದ್ದೇನೆ ಅಂತ ಹೇಳಬಹುದು. ಧನ್ಯೋ ಗೃಹಸ್ಥಾಶ್ರಮ ಅಂತ ಆಡಿದೆ. ಹಾಗಾದರೆ ಪತಿಯಾದವನು ನಡೆಯುವ ನಡೆಯಲ್ಲೇ ಹೆಜ್ಜೆಯನ್ನು ಹಾಕುತ್ತಾ ಸಹಚರಿಯಾಗಿರಬೇಕಾದ ಪತ್ನಿಯಾದವಳ ಕರ್ತವ್ಯ. ನಮ್ಮ ಪತಿಯೋ ಷಟ್ಕರ್ಮಿಗಳು, ಯಜ್ಞಯಾಗಾದಿಗಳನ್ನು ಸ್ವತಃ ಮಾಡುವುದಲ್ಲದೆ ಮಾಡಿಸುವುದು ಅವರದ್ದಾದ ಕರ್ತವ್ಯ. ಆ ನೆಲೆಯಿಂದಲೇ ಕಾರ್ಯಾರ್ಥವಾಗಿ ಯಜ್ಞವನ್ನು ಮಾಡಿಸುವುದಕ್ಕಾಗಿ ನಮ್ಮವರ ಆಶ್ರಮವನ್ನು ಬಿಟ್ಟು ತೆರಳಿದ್ದಾರೆ. ಆ ಸಮಯ ಯಾವ ಸಮಯ? ಆ ಸಮಯ ಅಲ್ವ, ಅಲ್ಲ ಆ ಸಮಯ ಮಾತ್ರವಲ್ಲ ಕಾರ್ಯ, ಕಾರ್ಯದಿಂದಲೇ ಅರ್ಥ ನೋಡೋಣ. ಸಹಸ್ರ ಸಂಖ್ಯೆಯ ಶಿಷ್ಯಂದಿರಿದ್ದಾರೆ. ಆಶ್ರಮ ಅಂತಾದ ಮೇಲೆ ಯುಕ್ತವಾದಂತಹ ಕರ್ಮಗಳೆಲ್ಲ ನಡೆಯಲೇಬೇಕು. ಹೊಣೆಗಾರಿಕೆಯನ್ನು ಹೊತ್ತಂತಹ ಗೃಹಿಣಿಯಾಗಿ ನಮ್ಮವರ ಅನುಪಸ್ಥಿತಿಯಲ್ಲಿ ಎಲ್ಲವೂ ತಪ್ಪದಂತೆ ನಡೆಯಬೇಕಾದಂತಹ ಬದ್ಧತೆ ನನ್ನಲ್ಲುಂಟು. ಅದಕ್ಕಾಗಿ ಆಶ್ರಮದಲ್ಲೇ ಸುತ್ತಾಡುತ್ತಾ ಪ್ರತಿಯೊಂದು ಯುಕ್ತವಾಗಿದೆ ಅಂತ ನೋಡ್ತಾ ನೋಡ್ತಾ
1: ಆಶ್ರಯ
0: ನಮ್ಮ ಆಶ್ರಮದ ಮುಂಭಾಗದಲ್ಲಿ ಆರ್ತವಾದಂತಹ ಧ್ವನಿ. ಇನ್ಯಾಕೆ ತಡ? ನೇರವಾಗಿ ಆಶ್ರಮದ ಹೊರಬಾಗಿಲಿಗೆ ಹೋಗಿ ಯಾರು ಆರ್ತರಾಗಿ ಬೇಡಿಕೊಳ್ತಾ ಇದ್ದಾರೆ ಅನ್ನೋದನ್ನು ಕಾಣುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನಂತೆ.
1: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ,
0: ನೀನೇ ಆಶ್ರಯ ಅಂತ ಹೇಳಿದ್ದ?
1: ಹೌದು, ನಾವೇ ನಾವೇ
0: ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿದವನು ನೀನೇ.
1: ಹೌದೌದು, ಆರ್ತರಾಗಿದ್ದೇವೆ.
0: ಕೇವಲ ನೀನು ಮಾತ್ರವಲ್ಲ, ನಿನ್ನ ಜೊತೆಯಾಗಿ ಕೆಲವಾರು ಮಂದಿ ಇದ್ದಾರೆ.
1: ಹೌದೌದು,
0: ನಿನ್ನ ಹಿಂದೆ, ನಿನ್ನ ಎಡಬಲದಲ್ಲಿ. ಆದ್ರೆ ನಿನ್ನ ಮುಂದೆ ಯಾರಿಲ್ಲ?
1: ಇಲ್ಲ ಇಲ್ಲ,
0: ಅದರ ಅರ್ಥ ನೀನೇ ಮುಂದಾಳು ಅಂತ ನಾನು ತಿಳಿದಿದ್ದೇನೆ.
1: ಹೌದೌದು, ಓಡ್ಲಿಕ್ಕೆ ಕೂಡದೇ ಅಲ್ಲ, ನನ್ನ ಹಿಂದೆ ಬಂದಿದ್ದಾರೆ ಅವರು.
0: ಅದೇ ಗೊತ್ತಾಯ್ತು, ನೀನೇ ಮುಂದಾಳು ಅಂತ.
1: ಹೌದೌದು,
0: ನೀನು ಮುಂದಾಳು ಅಂತ ಆದ ಮೇಲೆ ನೀನೇ ಅಳುವುದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಮುಂದೆ ಅಳುವುದಕ್ಕೆ ಇರುವವನು ಅಂತಲ್ಲ.
1: ಅಲ್ಲ ಹಾಗಲ್ಲ, ನಾನು ಅಳುವ ಕಾರಣ ಅವರೆಲ್ಲರೂ ಅಳತಾ ಇರುವುದು,
0: ಹಾಗೆ
1: ನಾನೇ ಅತ್ತ ಮೇಲೆ ಅವರೆಲ್ಲ ನಗಾಡ್ಲಿಕ್ಕುಂಟ.
0: ಸರಿ, ನೀನು ನಗುತ್ತಾ ಇದ್ರೆ ಅವರು ನಗುತ್ತಾರೆ,
1: ನಗುತ್ತಾರೆ.
0: ನೀನು ಅತ್ತೆ ಅಂತ ಆದ್ರೆ ಅವರು ಅಳುತ್ತಾರೆ,
1: ಅಳುತ್ತಾರೆ.
0: ಹಾಗಾದ್ರೆ ಅವರೆಲ್ಲರಿಗೂ ನಾಯಕನಾದಂತಹ ನಿನ್ನಲ್ಲೇ ನಾನು ಪ್ರಶ್ನಿಸಬೇಕಾಗಿದೆ.
1: ಸರಿ,
0: ನೀವು

0: ಇದುವರೆಗೆ ಭೃಗು ಶಾಪ ಕನ್ನಡ ಯಕ್ಷಗಾನದ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ ಹೇ ತುಳುವಲಾಡಿ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಸಾರಂಗ ಕೆಬಿಯಾವಂದಿಪ್ಪುನ ಮಾತ ತುಳುವ ಬಂದುಲೇನು ಇನಿತ ತುಳು ಪಾತೆರ ಕತೆ ಕಾರ್ಯಕ್ರಮಕ್ಕೆ ಮೋಕೆಡಿ ಎದ್ಕೊನಂದಲೆ
1: ಯಾನ ರೇಣುಕ ಕಣಿಯೂರು
0: ಅಪ್ಪೆ ಪೇರದ ಒಪ್ಪ ಜತ್ತಂಡು ಮೈಟ್ ಮನಸ್ಸಿಡು ದಿಂಜಿಂಡು ನಿದ್ರೆ ಕನಟುಲ ಅಪ್ಪೆ ಪಾತಿರೋ ಜೀವಡೇಶ್ವರ ಸೇರಿಂಡು ಪನ್ಪಿನ ಡಾಕ್ಟರ್ ಕೈಯಾರ ಕಿಂಜಣ್ಣ ರೈಕುಲೆನ ಈ ಕವಿತೆದ ಸಾಲದೊಟ್ಟುಗೂ ತುಳು ಪಂಡ ಪ್ರತಿ ತುಳುವನ ಬದುಕದ ಪೇರನೊಪ್ಪು ಈ ನಿಲೆಟ್ಟು ಅಪ್ಪೆ ಬಾಸಿಡು ಬರವುದ ಸೆಲೆಯರ್ ಕಾವುನ ಅಪ್ಪೆ ಬಾಸೆಗೊಂಜಿ ಅಧಿಕೃತ ನೆಲೆ ತಿಕ್ಕೊಡನ್ಪಿ ಸೊರಲಕ್ಕಾವುನ ನಮ್ಮ ಪೇರ್ಮೆದ ಕೂಟ ತುಳುವೇರೆ ಕಲಾ ರಿಜಿಸ್ಟ್ರೇಟ್ ಮಂಗಳೂರು ಆನಿಕಾಲೋರ್ದು ಇನಿವರೆ ಮುಟ್ಟ ತುಳುಕೊಂಜಿ ಮಾನಾದಿಗೆ ತಿಕ್ಕದಿಜಿ ಪನ್ಪಿನಿಂಚಿನ ಬೆಸರದೊಟ್ಟುಗು ಎಲ್ಲಂಜಿ ಸೆಪ್ಟೆಂಬರ್ 18ಕ್ಕೆ ತುರೂತ ಸರ್ತಿ ಕುಡ್ಲಡ ನಡಪುನ ಸರ್ಕಾರದ ಸಚಿವ ಸಂಪುಟ ಸಭೆಟ್ಟು ತುಳು ರಾಜ್ಯದ ಹೆಚ್ಚುವರಿ ಅಧಿಕೃತ ಭಾಷೆಯಾವಡು ಪಂದು ಕೊಡಿ ಕಾರಡು ನಮ್ಮ ತುಳುನಾಡು ಕಾತೊಂದುಂಡು ಅನಿಲಿಟ್ಟು ಇನಿತ ತುಳು ಹೆಚ್ಚುವರಿ ಅಧಿಕೃತ ಭಾಷೆದ ಬಗ್ಗೆಟ್ಟು ನಾವು ಮಾತ ತೆರೆಯೊಂದಿಪ್ಪಡು ಅವು ದಾಯಗಾವಡು ಪಂದು ಈ ವಿಚಾರನ ಪತ್ತೊಂದು ಇನಿತ ಈ ಪಾತಿರ ಕಥೆನು ಅಟ್ಟಣೆ ಮಂತದ ನಾಲ್ಕು ಜನ ಈ ವಿಚಾರದ ಬಗ್ಗೆಟ್ಟು ಅಕುಲಿನ ಅನುಭವ ಅಭಿಪ್ರಾಯನ ಪಟ್ಟುನರುಲ್ಲೆರು ಅಕ್ಲಿನ ಈ ಕಾರ್ಯಕ್ರಮಗ ಇತ್ತೆ ಮೋಕೆಡೆದುಕೊನುಗ ಸುರುಕಾದು ತುಳುವನಾಡದ ಆಚರಿಪು ಆದರಿಪುಲೇನು ಬಾನ ಸೊರಟು ತುಳುವನಾಡದ ಇಲ್ಲ ಇಲ್ಲಗೆಯ ತೈನ ಮಂಗಳೂರು ಆಕಾಶವಾಣಿಡು ಉದ್ಘೋಷಕರಾದ ಸೇವ ಮಂತಿನಾರು ತುಳುವ ಬದುಕು ನಡಕೆದ ಬಗೆಟ್ಟು ಸುಮಾರಾತು ಮಸ್ತಿರಲೇನು ಬರೆಯಿನಾರು ಪೆರ್ಮೆದ ಸಾಹಿತಿಲು ತುಳಿತ ಬಗೆಟ್ಟು ಬಾರ್ಯಾತ ಅನುಭವದಿಂಜಿನ ನಮ್ಮ ತುಳುವೆರೆ ಕಲಾ ರಿಜಿಸ್ಟ್ರೇಟ್ದ ಮಾನ್ಯಾದಿಗೆದ ಗುರ್ಕಾರ್ಲು ಸಿರಿ ಮುದ್ದು ಮೂಡು ಬೆಳ್ಳೆ ಸರ್ ಇರೇನು ಈ ಪಾತೆರ ಕತೆಗೆ ಮೋಕೆಡೆದುಕೊಂಡಲ್ಲೇ
2: ಸೊಲ್ಲು
0: ಕುಡೋರಿ ಬರೋದಚ್ಚಿದ ಮೊನೆಟ್ಟು ಸಮಾಜದ ನಡಕೆನು ಒಡಕೆದ ವಿಚಾರಲೇನು ಅಚ್ಚುಮನ್ಪುನ ಪತ್ರಕರ್ತೆರಾದ ಬಹುಭಾಷಾ ಕವಿಪಂದೆ ಪುಗಾರ್ತೆ ಪಡೆಯೊಂದು ವಿಶೇಷವಾದ ತುಳುಟು ಕವಿತೆಲೆನು ಬರೆದು ಸುಮಾರು ಮಸ್ತಿರಲೇನು ಬುಡುಗಡೆ ಮಂತೊಂದು ಪ್ರತಿ ಉಡಲ್ಗು ಉಡಲ್ಗಲ ತುಳುನು ಎತ್ತಾವನಂಚಿನ ಪೆರ್ಮೆದ ಸಾಹಿತಿಲು ತುಳುವೆರೆ ಕಲತ ಪದುಕೆರಾಯನಂಚಿನ ರೇಮಂಡ್ ಡಿಕೊನ್ನ ತಾಕೊಡೆ ಸರ್ ಇರೆಲ್ಲ ಈ ಪಾತೆರ ಕತೆಗೆ ಮೋಕೆಡೆದುಕೊಂಡಲ್ಲ ಉಮೇರ್ ಬದುಕದ ನಡಕೆನು ನಾಲ್ಕು ಸಾಲಡು ಕಟ್ಟದ ಕೊರ್ಪುನ ಚುಟುಕುದ ಬಿರ್ಸೆಯಂದೇ ಪುದರ್ ಪೋಯಿನಾರು ಬಹುಭಾಷಾ ಸಾಹಿತಿಯಿಂದ ಬಿರ್ದು ಪಡೆಯೊಂದು ತುಳುಟು ಅಚ್ಚರ ಅಚ್ಚರನ್ನು ಗೋಡ್ಯಾವುನ ಸಾಹಿತಿಲು ತುಳುವೆರೆ ಕಲತ ಪದುಕೆರಾಯನಂಚಿನ ಸಿರಿ ಬದ್ರುದ್ದೀನ್ ಕೂಳೂರ್ ಸರ್ ಇರೇನು ಈ ಪಾತ್ರ ಕಥೆಗೆ ಮೋಕೆಡೆದುಕೊಂಡೊಂದಲ್ಲೇ ಕುಡೋರ್ತಿ ತುಳು ಬಾಸೆನು ಅರ್ಕೊಂದು ತರ್ಕೊಂದು ತುಳು ಬರವು ಜಾಳ್ಡು ಕಂಜಿ ಪದ್ಯ ದೀಪುನಕ್ಲಿಗೆ ತುಳುವೆರೆ ಕಲನ್ಪಿ ಬರವುದ ಕೊಟ್ಟೆ ಕಟ್ಟೊಂದು ಯಾನು ತುಳುವೆದಿ ಎನ್ನ ಉಸುಲು ತುಳುಕಾದು ಪನ್ಪಿನಂಚಿನ ಗಟ್ಟಿ ಸೊರನು ಕಚ್ಚೆ ಬಗ್ಗಿತದ ಮಿತ್ತರ ಏರಾಯನಂಚಿನ ಗಟ್ಟಿಗೆದಿ ತುಳುವೆರೆ ಕಲತ ಗುರ್ಕಾರ್ತಿ ಸಿರಿಮತಿ ಗೀತಾ ಲಕ್ಷ್ಮೀಶ್ ಇರೆಲ್ಲ ಈ ಪಾತಿರ ಕತೆಗೆ ಮೋಕೆಡೆದುಕೊನ್ವೆ
3: ಸೊಲ್ಮೇಲು
0: ಇನಿತ ಪಾತಿರ ಕತೆಟ್ ನಮ್ಮ ಬೇತ ಬೇತ ವಿಚಾರದ ಬಗ್ಗೆಟ್ ತೆರೆಯನರುಲ್ಲ ಸುರೂತ ಪ್ರಶ್ನೆಯನ್ನು ಮುದ್ದು ಮೂಡುವೆಳ್ಳೆ ಸರಡಕೆಯನ್ವೆ ಇತ್ತೆ ನಮ್ಮ ಅಲ್ಪ ಅಲ್ಪ ತುಳು ರಾಜ್ಯ ಭಾಷೆ ಅವಡು ಅಧಿಕೃತ ಹೆಚ್ಚುವರಿ ಭಾಷೆ ಅವಡು ಪನ್ಪಿನಂಚಿನ ಸೊರಕೇನೊಂದಿಲ್ಲ ಬೊಬ್ಬೆಕೇನೊಂದಿಲ್ಲ ಅಂಚಣ್ಣ ಮುದ್ದು ಮೂಡುವೆಳ್ಳೆ ಸರ್ ರಾಜ್ಯದ ಹೆಚ್ಚುವರಿ ಅಧಿಕೃತ ಭಾಷೆ ಪಂಡದಾದ ತುಳು ಭಾಷೆದ ಬುಳೆಚಿಲುಗು ರಾಜ್ಯದ ರಡ್ಡನೇ ಅಧಿಕೃತ ಭಾಷೆದ ಸ್ಥಾನಮಾನ ಏತ ಅಗತ್ಯ ಹೌದಾಯಗ ಅವಳು ನಿತ್ತ ಬಗೆಟ್ ಇರು ವಿಚಾರ ತೆರಿಪವರ
2: ಮಾತಾಡಿಗ್ಲೇ ಸೊಲ್ಮೇಲು ನರೂರ ಇತ್ತೆ ನಮ್ಮ ಈ ಪಾತ್ರಿಕತ್ತ ವಿಚಾರಡು ಸುರುಟು ಇರಕೇನಂತ ಪ್ರಶ್ನೆ
0: ರಾಜ್ಯದ ಹೆಚ್ಚುವರಿ ಅಧಿಕೃತ ಭಾಷೆ ಪಂಡ
2: ದಾದ ಪಂದ್ ಇತ್ತೆ ಒಂದೊಂಜಿ ಒಂಜಿ ರಾಜ್ಯ ಸರ್ಕಾರ ಒಂಜಿಡ್ದ ಹೆಚ್ಚ ಭಾಷೆಲೇನು ಅಂಗೀಕೃತ ಮಲ್ಪಲಿ ಪನ್ಪನ ಚಿತ್ರ ಪ್ರಸ್ತಾಪ ಒಂದು ಅವಕಾಶ ನಮ್ಮ ರಾಷ್ಟ್ರದ ಸಂವಿಧಾನೋಡೆ ಉಂಡು ಅವೆಂಚಪಂಡ ಚಾಪ್ಟರ್ 36 36 ಐಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ರೀಜನಲ್ ಲ್ಯಾಂಗ್ವೇಜಸ್ ಬಂದು ಅವು ಅಂಡರ್ 345 ಆರ್ಟಿಕಲ್ಡ್ ಈ ಪ್ರಸ್ತಾಪ ಬರ್ಪುಂಡು ಒಂದು ವಿಶೇಷ ಪ್ರೊವಿಷನ್ ಕೊರ್ತೀರಿ ಅವಕಾಶ ಕೊರ್ತೀರಿ ಐಟ್ ಪನ್ಪುಡು Each state legislature is empowered under Article 345 to adopt any one or more of the languages to in use in the state or all or any of the official purposes of the state concerned. Anchane mundarsadavu. In order to protect the linguistic interests in certain states, the Constitution has incorporated a special provision. The President is empowered to direct a state government to recognize a particular language for official purposes, either for the whole or part of the state, if he is satisfied on a representation made to him in this regard. ಅಂಚ ಆ ನಿಲಿಟ್ಟು ಮಸ್ತ್ ಪ್ರಯತ್ನಲು ಆಂಡ್ ಕೆಲ್ಸಲಾತ ಪಶ್ಚಿಮ ಬಂಗಾಳ ರಡ್ ಅಧಿಕೃತ ಭಾಷೆಲುಲ್ಲ ಅಂಚ ಏಳಡ್ಮ ಹೆಚ್ಚುವರಿ ഭാഷയിലുള്ള സിക്കിമുട് ആജി ചെന്നൈയുടെ അയിന് ആന്ധ്രട് റഡ് ഭാഷയിലു ഉള്ള അധികൃത അതുള്ള അഞ്ചാത് ഈത് അഗത്യത തുളുനു അധികൃത മൽപ്പൊടെ എന്ത് തുളുവേർണ നമ്മ ഒത്തായ തുളുക്കു റഡ്നെ അധികൃത ഭാഷയ മാനജിക തിക്കോട് പൻപിനു തുളുവേർണ മസ്ത് വസ്തുത കണ പഞ്ചദ്രാവിഡ ഭാഷയിലട് നാൽ ഭാഷയിലേക്ക് അവിത്തവേ അയിന രാജ്യം ഉണ്ടു ആണ്ട അവയ്ക്ക് മാതെക്കുള്ള മൂല ആദിപ്പനു മസ്ത് തുമ്പെ ബുളതിത്തിന ചിത്രം തുളു ഭാഷ ഈ തുളു ഭാഷക്ക് ഈത്തിനെട്ട ഒവേ മാനാധിക തിക്കത്തുജി തുളു മാതൃഭാഷ ആദിപ്പുന നൽപേദ്ല ഹെച്ചിഗെ സമുദായരു മുൽപ ഉള്ള നമ്മ ഈ പ്രദേശരു ദേശ വിദേശരു സുമാറ് ഒട്ടു സേരുന്ന ഒഞ്ചര കോട്ടി ദാത്ത് ഹെച്ച ജന ഐഡ്ല ഹെച്ചിഗെ ജന പാത്തിരുന്ന ഭാഷ തുളു സുമാറ് രണ്ട് സാവിരത്ത ഐനൂറ് രണ്ടര സാവിര വർഷത പരമ്പര നമ്മ ഇപ്പുന തുളു നമുക്ക് ഭാഷ മാത്രം ദത്ത് അവഞ്ചി നമ്മ സംസ്കൃതി ഈ നിലത്ത ബതുക്കുന്ന രീതി അവ ബതുക്കവ് അഞ്ചാത് തുളുക്കു മാനാദിക തിക്കൊടു പൻപിനവ് നമ്മ ഒഞ്ചി അപേക്ഷ
0: തുളുക്കു ദായ മാനാദിക തിക്കൊടു പൻപിന വിചാരട് ഇരു പാത്തിരിയര് റേമണ്ട് സർഡ ഈ പ്രശ്നക്കേനുവേ ഇത് തുളു രാജ്യത അധികൃത ഭാഷ ആണ്ട അവിടുന്ന് പണ്ടന നമുക്ക് അതിൽ അതെല്ലാം പ്രയോജന പോടത്തെ ഒഞ്ചി പ്രയോജന ഇജ്ജന്തേ നമ്മ അധികൃത ഭാഷ അവിടുന്ന് പൻപിന ഒഞ്ചി സ്വരലക്കാവുനി ഒന്നിട്ട് അതിൽ അർത്ഥ ഇജ്ജിന്നെ അഞ്ചാത് നമ്മ മാത്രകളെ തെരിപ്പോടും ഒന്നിട്ട് ദാദ പ്രയോജനം ഉണ്ട് ജനസാമാന്യർക്ക് ദാദ പ്രയോജനമുണ്ട് അഞ്ചന് വാ ക്ഷേത്രട് നമുക്ക് പ്രയോജനമുണ്ട്
3: എന്റെ പ്രശ്നം ആർട്ടിക്കൽ 365 ദാദ പ്രൊവിജനുണ്ട് ഒഞ്ചു വേള എങ്കിലേക്ക് കർണാടകടു ഐത അവകാശ അത് ആണ്ട ആയിട്ട് പക്ക സർക്കാരദ മാതാ പ്രകടനകളു ദാദ പൂര സുത്തോലു ബർപ്പ അവ പൂര തുളുട്ടു പ്രകട്ടപ്പ അത് മാത്രത്ത് നമ്മ തുളുത്തക്കുലു സർക്കാരി ആഫീസക്ക് പോണ്ട അല്പ തുളുട്ടേ വ്യവഹാരം അല്പര അപ്പടു തുളുട്ടേ വ്യവഹാരം മൽപ്പറ ഇത്തെ എങ്കിലും കന്നടോടു ഔട്ട് മൽപ്പട അപ്പടു തുളുട്ടേ മൽപ്പട മൽപ്പറ അവകാശം തിക്കൊടു അത് മാത്രത്ത് നമ്മ സാഹിത്യലു മസ്ത് തുളുട്ടു സാഹിത്യ ഭരത്ത ഈ ആ ബൂക്കുലേക്ക് ദാദ പൂര ബഹുമാന തിക്കൊടു ദാദ പൂര റെക്കഗ്നിഷൻ തിക്കൊടു അവ പൂര തുളുത്തക്കളേക്കള തിക്കര സുരുവാൽപ്പടു അപ്പക തന്നാത്തെ സർക്കാരദ ഒഞ്ചി റെക്കഗ്നിഷൻ പണ്ട ഐട്ട് ഒന്നെ പണവല ബർപ്പുണ്ട് ഈ പണവദാത്ര സാഹിത്യയിലേക്ക് ഒന്നെ ബരിതാംഗ്ല ആപ്പുണ്ട് അത് മാത്രത്ത് ഉന്നൊഞ്ചി ഉന്നൊഞ്ചി മൂല ആദ്യ പോപ്പുള്ളു എഡ്മനെ പരിചയതൊടു എങ്കിലേക്ക് എല്ലക്കാണ്ട ഓലാണ്ടല ആവടാണ്ട നമ്മ എങ്കിലെ രാജ്യോട് റഡ്നെ ഭാഷ അതുള്ള അഞ്ചാത് എങ്കിലേക്ക് എഡ്മനെ പരിചയത കൊറലേ പണ്ടത് എങ്കിലും ഒത്തായ മൽപ്പറെ ബൊക്ക ജനക്കിലേക്ക് ഒന്നെ പ്രഷർ ആയത് മൽപ്പറെ ബാരി സുലഭല ആപ്പുട്ടു
0: ഗീതക്കട നല്ലത് പ്രശ്നം ഇതേ തുളു ഒന്ന് പണ്ടണ്ട പെരുമേത ഭാഷ ഇഞ്ച മാത്ത നമുക്ക് ഗൊത്തുണ്ട് ഭാവനാത്മകവാദ നമ്മ മസ്ത് ആയിട്ട് സംബന്ധനേന്ന് നമ്മ വന്നോന്ത ആണ്ട ഒഞ്ചി യുനെസ്കോ പട്ടിയ പ്രകാര തുളു പൻപിനവു അളിത് പോപ്പിന ഭാഷ മാജിത് പോപ്പിന ഭാഷ എന്ന് പൻപിനഞ്ചിന വിചാരലുണ്ട് ഇഞ്ച ഇത്തുണ്ടല്ല ഭാഷേന്ന് ഒരിപ്പാവുന്നിട്ട് നമ്മ തുളുനാട് മല്ല മട്ടിത സ്വരക്കേനൊന്നുജി പണ്ട അളിത് പോപ്പുണ്ണു പൻപിനഞ്ച വിചാരം ഇത്തുണ്ടല്ല നമ്മ അയിന് ഒരിപ്പാവുന്നിട്ട് നമ്മ മല്ല സ്വരന് ലക്കാവും തിജ അവ ദായകിഞ്ച
4: തുളുവെ പണ്ടനെ തുളുവെ പെലക്കായതക്കാന്ന് പൻപനമ്മ പണ്ട നമ്മ ഭാരി മെത്തനദക്കലു മെതു പൻപിന പഞ്ചദ്രാവിഡ ഭാഷയുട് തുളു ഒഞ്ചി ഭാഷ ആണ്ടല്ല നമ്മ ഒഞ്ചി നമ്മ വിശാല മനത്തക്കളു പണ്ട നമ്മ കാലി തുളുന്നു വിത്ത പേത്ത ഭാഷ ഉണ്ട് സംസ്കൃതി ഉണ്ട് ആ സഭ്യത ഉണ്ട് അവൻ നമ്മ മാതെന്ന അർക്കത് താങ്കത് പോകുന്നു മാത്രല്ല സഹോദര ബാവുടു ഉപ്പുനക്കളു അഞ്ചത് ഉപ്പുനക ഉന്തൊഞ്ചി സംവഹന ഭാഷയതേ തൂത്തിനത്തന്നെ അവഞ്ചി ബേത്തെ കന്നഡദ അത് മലയാളി കേരളട് മലയാളിന് എഞ്ചത് ഉപ്പേരക്കു ആ നമുനദ ഒഞ്ചി പണ്ട ആത്ത് ഗട്ടിയാത് എന്നപ്പ ഭാഷ അഥവാ എങ്കല്ല നാർദ ഭാഷ പന്ത് ആത്ത് മോക്കെ ഒന്നെ നമ്മട്ട് കമ്മി പന്തേ പനോലി ബക്ക ഒഞ്ചി തുളുത്ത ബഗ്ഗെ ഒഞ്ചി കീലരുമെല്ലാം ഉണ്ട് അത് പണ്ട അവ അധികൃതവാദ് ആഡളിതാത്മകവാദ് ഭാഷ ഉപ്പന്നിന് എടുത്തത്ര കെലവരെ കാപ്പനവ് കാലി ആട് ഭാഷ പൻപിന ഒഞ്ചി കീലരുമെ അഞ്ചത് ഓല വേദിക്കേട് മുഖ്യ വേദിക്കേടു പൻപിനാത് ಒಂಜಿ ಭಾಷಾದ ಬಗ್ಗೆ ಅಂತ ಕೀಳರ್ಮೆ ಒಪ್ಪುನಂಚಿನ ಬೊಕ್ಕ ನಾನೊಂಜೆ ಯಾನ್ ಪಾತಿರುವೆ ಇಲ್ಲಡ್ ಪಾತಿರುವೆ ಅಕಳ ಮಕ್ಕಳ ಪಾತಿರುವೆ ಮಾತ ಪಾತಿರುವೆ ಅಂಡ್ ಅವಿನ ಉರಿಪಾವನ ನಿಲ್ಲೆಟ್ಟು ಯಾನ್ ಪೊರಂಬಾಟ ಮಲ್ಪ ಆ ವಿಷಯ ಬಂದಾಗ ಅವು ಕೆಲವರೇ ಸಾಹಿತಿನಾಗ್ಲೇಗ ಕೆಲವರು ಪೊರಂಬಾಟಗಾರರಾಗ ಅಥವಾ ಸಂಘ ಸಂಸ್ಥೆ ಅಕಲ್ನ ಬೇಲೆ ಪಂಪಿನ ಒಂಜಿ ನಮ್ಮ ಮನಸ್ಥಿತಿ ಅಂಚಿನ ಕಾರಣಡ್ ಬೊಕ್ಕ ತುಳುತ ಬಗೆಟ್ ಒಂಜಿ ರಾಜಾಶ್ರಯ ಉಪ್ಪಂದಿನ ಕಾರಣಗಳು ಉಪ್ಪು ಜಾಸ್ತಿ ಅವೆನ್ ಬುಲೆಚ್ಚಿನ ಮಲ್ಪೋಡು ಅಂಚಿನ ಒಂಚಿ ನಿಟ್ಟಡ್ ಏರ್ಲ ಯೋಚನೆ ಮಲ್ಪರೆ ಪೋತು ಚೇರ್ ಆ ಕಾರಣಗ ಅವು ಯೂನಿವರ್ಸಿಟಿ ಮಾಜಿದ ಪೋಪಿನ ಭಾಷೆಗಳನ್ನ ಪಟ್ಟಿಡಿ ಇತ್ತಂಡಲ ಗಂಭೀರವಾದ ಚಿಂತನೆ ಮಲ್ಪರೆ ಏರ್ಲ ಪೋತು ಚೇರ್
1: ಸೊಲ್ಮೇಲು ಗೀತಕ್ಕ ಬದ್ರುದ್ದೀನ್ ಸರಡಕ್ಕೇನ್ವೆ ಇತ್ತ ಗೀತಕ್ಕ ಪಂಡೇರು ತುಳು ನಮ್ಮ ಆಡು ಭಾಷೆ ನಮ್ಮ ಇಲ್ಲಡು ಪಾತಿರೊಂದುಲ್ಲ ಅಕುಳ ಪಾತಿರು ಮುಕುಳ ಪಾತಿರುವ ಅಂದ್ ಯಾನ್ ಎರಡಕ್ಕೇನೊಂದುಲ್ಲೇ ನಮ್ಮ ತುಳುನು ಗಳಸೊಂದಿಲ್ಲ ಅಂಡ ಒಂಜಿ ಭಾಷೆದ ಮಿತ್ ನಮಕ್ ಅಭಿಮಾನ ಅಂದು ಪಂಡದು ಬೋಡತೆ ಗಲಸುನೆ ಮಾತ್ರ ಅತ್ತ ಅಭಿಮಾನ ಅಂದು ಬೋಡತೆ ಅಂಚಂಡ ನಮ್ಮಡ ನಿಜವಾದ ಭಾಷೆದ ಮಿತ್ ಅಭಿಮಾನ ಉಂಡ
5: ಎಡ್ಡ ಪ್ರಶ್ನೆ ಮೇಡಮ್ ಖಂಡಿತವಾದಲ ಪನ್ನುಂದಾಂಡ ಅಭಿಮಾನದ ಕೊರತೆ ಉಂಡುಂದೇ ಪನ್ನುಲಿ
1: ಎಂಚ
5: ದಾಯ ಪಂಡ ಬೇತೆ ಊರು ದಕ್ಕಲಿಗೆ ಅಕ್ಲ ಭಾಷೆದ ಮಿತಿ ಇತ್ತಿಲಕ್ಕ ಸಂವೇದನೆ ಆ ಸೂಕ್ಷ್ಮತೆ ನಮಗ ಖಂಡಿತ ಐತಿ ರಾಜಾಶ್ರಯ ಮಾನ್ಯತದ ಅಂತ ಆಯ್ನಿರ್ದಾದ ಒಂದು ಖಾಲಿ ಪಾತ್ರ ಕತೆಗೆ ಮಾತ್ರ ಸೀಮಿತವಾದ ಬೇತೆ ದಾದೇಕಲ ಪ್ರೇಜನಗ ಬರ್ಪುಜಿ ಪಂಪಿನ ನಂಬಿಕೆಲ ನಮ್ಮ ಡಬುಲೆದಂಡು ಅಂಚಾದುಪ್ನಗ ಮುಲ್ಪುರ ಅತುಲೆ ಪೂರ ಈತ ಪೂರ ಕಾರ್ಯಕ್ರಮ ಆಪುಂಡು ಪ್ರತಿ ಒಂದು ಕಡೆ ಇಟ್ಲ ಇಂಚಿಂಚಿನ ಪೂರ ಕಾರ್ಯಕ್ರಮ ಆಪುಜಿ ಕುಡ್ಲಡವಾಡು ದಕ್ಷಿಣ ನಾಡು ಉಡುಪಿಡು ಒಲ್ಪಲ್ಲ ನರ್ಪ ನಮ್ಮ ಮುಲ್ಪುರ ನಮ್ಮ ತೂವಂದುಲ್ಲ ಅಂಜ್ ಪಾರ್ದನ ಅವಡು ಯಕ್ಷಗಾನ ಅವಡು ಅತನ ದೈವಾರಾಧನ ಅವಡು ಊರ್ಲೆಡು ನಡಪುನ ಸಾಂಸ್ಕೃತಿಕ ಆಚರಣೆಗಳು ಒವೆ ಅದುಪ್ಪಡು ತುಳುವೆ ಆದಿತ್ತಂಡಲ್ಲ ಅವು ಪಂಡ ಊರ್ಲೆಡು ನಡಪುನ ಸಾಂಸ್ಕೃತಿಕ ಆಚರಣೆಗಳು ತುಳುವೆ ಆದಿತ್ತಂಡಲ್ಲ ಅವುಲ ಆಚರಣೆನೆ ಮುಖ್ಯ ಆದುಪ್ಪುಂಡೆ ಅತ್ತಾಂಡೆ ಭಾಷೆದ ಬಗ್ಗೆ ಯೋಚನೆ ಮಲ್ಪು ನಕುಲು ಮಸ್ತ್ ಕಮ್ಮಿ ಆದುಲ್ಲೇರು
1: ಆಚರಣೆನೇ ಮುಖ್ಯ
5: ಆಚರಣೆ ಮುಖ್ಯ ಅಂಡ ಐತ ಭಾಷೆದ ಬಗ್ಗೆ ಯೋಚನೆ ಮಲ್ಪೋಜೇರು ಪಂಡ ಯಾಂತೇರಿ ನಮ್ಮಟ್ಟಡು ಇನ್ಮುಟ ಅಂಚ ಈ ಬಗೆಟ್ಟು ಜನಸಾಮಾನ್ಯರಿಗೆ ಜಾಗೃತಿದ ಕೊರತೆಲ್ಲ ಉಂಡು ಬಂದಿನ ನನ್ನ ಅಭಿಪ್ರಾಯ
1: ಜನಕ್ಕೂ ಜಾಗೃತಿ ಆವಡು ಭಾಷೆದ ಬಗ್ಗೆಟ್ಟು ಜಾಗೃತಿ
5: ಖಂಡಿತವಾದಲ್ಲ
1: ಕಾರ್ಯಕ್ರಮದ ಬಗ್ಗೆಟ್ಟು ಆಚರಣೆದ ಬಗ್ಗೆ
5: ಆಚರಣೆ ಅಂದ್ ಆಯ್ತ ಬಗ್ಗೆ ಒಂದು ಜಾಗೃತಿ ಮೂಡಿಸೋಡು ಪಂಡ ಜನಕ್ಕಲಿಗೆ ಒಂದು ತೆರಿಪಾಡು ಬಂದಿನ ಒಂದು ಎಲ್ಲ ಅಭಿಪ್ರಾಯ
1: ಎಡ್ಡ ಅಭಿಪ್ರಾಯ ತೆರಿಪಾಯಿರಿ ಸರ್ ಮುದ್ದು ಸರಡಕ್ಕೆ ಏನು ಇತ್ತೆ ನಮಕ್ ಒಂಜಾತ್ ಜನ ಅತನ ಸಂಘಟನೆಲು ನಮಕ್ ಮಾನಾದಿಗೆ ತುಳು ಭಾಷೆಗೆ ತಿಕ್ಕೊಡು ಪಂಡದು ಅಲ್ಪ ಅಲ್ಪ ಪನ್ನೊಂದುಲ್ಲೇರಿ ಬೇತೆ ಬೇತ ಐಕಾದ ಕಜ್ಜಮ ಅಂತೊಂದುಲ್ಲೇರಿ ಈ ತುಳು ಭಾಷೆಗೆ ತಿಕ್ಕೊಡಾಯಿನ ಮಾನಾದಿಗೆ ತಿಕ್ಕದು ಜಿಂದ ಪಂಡ ಐಕ್ ರಾಜಕೀಯ ಅತಂಡ ಪಕ್ಷ ಧರ್ಮ ಇಂಚಿನ ಸಂಗತಿಯಲ್ಲೂ ಅಡ್ಡಿ ಆತಂಡ ಅಂತ ಪನ್ಪಿನ ಪ್ರಶ್ನೆ
2: ಒಂತೆ ಮಟ್ಟಿಡು ಅವು ಅಂದಂದೇ ಪನ್ನೋಡಾಪುಂಡು ದಯಾಂಡ ನಮ್ಮ ಜನಪ್ರತಿನಿಧಿಗಳಿಗೆ ಭಾಷೆದ ವಿಚಾರ ಒಂದು ಬಾರಿ ಲಾಭ ಕನಪಿನಂಚಿನ ಬಾರಿ ಆರ್ಥಿಕವಾದ ಮಲ್ಲ ಲಾಭ ಕನಪಿನಂಚಿತ್ತಿನ ಆದಿಪ್ಪಂದು ಆವಿಟು ಓಟು ಪುಟ್ಟುಜಿ ಅಂಚಾದ ಅಕ್ಕಲು ಅವಿತ ಬಗ್ಗೆ ಹೆಚ್ಚಿಗೆ ಗಮನ ಕೊರ್ತುಜಿರಿ ಹೆಚ್ಚಿನ ಅಕ್ಕಲು ಕೊರ್ತುಜಿರಿ ಕೆಲವೇರು ಕೊರದಿಪ್ಪರು ಇತ್ತಿಲ ಕೆಲವೇ ಕೆಲವು ಜನಪ್ರತಿನಿಧಿಗಳಿಗೆ ಮಾತ್ರ ಈ ವಿಚಾರಡು ಸೊರದಿರ್ತಂದುಲ್ಲರು ಇತ್ತೆಡ್ಡು ಕೆಲಸಲ ನಡತೊಂದು ದೆರತೊಂದುಲ್ಲರಿ ಮಲತೊಂದುಲ್ಲರಿ ಹೆಚ್ಚಿನ ಲೆಗ್ಗಿಂದೆತ್ತ ಸರಿಯಾಯಿನ ಪೊಲಬುಲ ಇಜ್ಜಿ ಅವೆ ಅಂಡ ಇತ್ತದ ಕೆಲವೊಂಜಿ ಬದಲಾವಣೆಗಳು ಅವಂದುಲ್ಲ ಇತ್ತದ ರಾಜಕಾರಣಿಲ ಅವಡು ಇತ್ತದ ನಮ್ಮ ಜನಪ್ರತಿನಿಧಿಗಳ ಅವಡು ಈ ಜವನೀರ್ನ ಹೊಸ ತನಿಮಾರ ಸಂಗತಿಲು ಈ ಪ್ರಯತ್ನಲು ಪೊಲಬುಲು ಒತ್ತಾಡಲು ಬರ ಶುರುವಾಯಿ ನಿಡ್ದಿಂಚಿ ನಮ್ಮ ಕೆಲವು ಜನಪ್ರತಿನಿಧಿಗಳು ನಿಜವಾದ್ಲ ಎಡ್ಡೆ ನೆತ್ತ ಬಗ್ಗೆ ಪೂರಕವಾದ ಮನಸ್ಸು ಉಳ್ಳೇರು ಘೋಷಣೆಲ ಅವನುಂಡು ಪತ್ರಿಕಾ ಹೇಳಿಕೆ ಬರೋದುಂಡು ಅಂಡ ನಮಕ್ ಅವು ಮಾತ್ರ ಯಾವನಾಗ್ತು
1: ಅಂಡ ಓಟು ಬ್ಯಾಂಕ್ ಆದಿತ್ತುಂಡ ತುಳು ಭಾಷೆಗೆ ಏಪನ್ನಿ ಮಾನಾದಿಗೆ ತಿಕ್ಕದಿತ್ತು ಪನ್ಪಿನಂಚಿನ ವಿಚಾರನೆ ಸರಿ ರೇಮಂಡ್ ಸರಡಕ್ಕೆ ಅನ್ನೇನ್ ಈ ತುಳುನಾಡು ತುಳು ಪಂಡುಂಡ ಅವಂಜಿ ಕೇವಲ ಭಾಷೆ ಮಾತ್ರ ಅತ್ತು ಸಂಸ್ಕೃತಿ ಅಸ್ಮಿತೆ ಒರೆ ಕೊರಿಯನ ಸಂಪರ್ಕ ಭಾಷೆ ಎಲ್ಲ ಅದುಂಡು ಅಂಚಾದ ಈ ತುಳುತ ಬುಳೆ ಚಿಲುದು ಅತನ ಮಾನಾದಿಗೆ ನಮ್ಮ ತುಳುನಾಡು ಇಪ್ಪನಂಚಿನ ಮಾತ ಧರ್ಮದಕ್ಲೇನ ಸಹಕಾರ ಏತ ಅಗತ್ಯ ಅಕಲು ಆ ರೀತಿಯ ಸಹಕಾರ ಕೊರಡೈಕೆ
3: ಒಂಜಿ ಎಡ್ಡೆ ಯಾನೊಂಜಿ ಕ್ರಿಶ್ಚಿಯನ್ ಆಯ್ನಿಟ್ಟು ಒಂಜೊಂಜಿ ಎಡ್ಡೆ ವಿಷಯ ದಯಪಂಡ ಒಂದೊಂಜಿ ಪಾಂಪುದ ಲೆಕ್ಕ ತುಳು ಪಂಡ ಒಂಜಿ ಪಾಂಪುದ ಲೆಕ್ಕ ಆತಂಡ್ ಯಾನು ಎನ್ನ ಮೂಲ ಭಾಷೆ ಮಾತೃ ಭಾಷೆ ಕೊಂಕಣಿ ಅಂಡ ಶಾಲೆಡ್ ಕನ್ನಡ ಕಲ್ಪನೆ ದುಂಬು ಯಾನ್ ತುಳು ಕಲ್ದೆ ದಯಪಂಡ ಎನ್ನ ಇಲ್ಲಡೆ ಬೇಲೆಗೆ ಬರ್ಪನ ಅಕಲು ಏರಿತ್ತರು ಅಕಲು ಪೂರ ತುಳು ತಕಲು ಅವು ಆಜಿ ವರ್ಷ ದುಂಬೇ ಕಲ್ದೆ ಯಾನು ಆಜಿ ವರ್ಷ ಬೊಕ್ಕ ಯಾನು ಕನ್ನಡ ಕಲ್ದಿನಿ ಅಂಚದು ಅಕಲು ಪೂರ ತುಳುತ ಅಕಲು ಪೂರ ಹಿಂದೂ ಧರ್ಮದಕ್ಕಲು ಮುಸ್ಲಿಂ ಧರ್ಮದಕ್ಕಲು ಪೂರ ಇತ್ತಾರೆ ಅಂಚದು ಈ ಇಡೀ ಒಂಜಿ ಭಾಷೆ ಮಾತ ಜಾತಿ ಧರ್ಮದಕ್ಕಲಿ ಪಾಂಪುದ ಲೆಕ್ಕ ಎಂಕಲು ಸಂವಾನ ಮಲ್ಪನ ಎಂಕಲು ಪೇಟೆಗೆ ಪೋಂಡ ಅವಳು ತುಳುತಾನೆ ಪಾತಿರೋಡು ಎಂಕಲು ಪಾತಿರನು ಶಾಲೆ ಪೋಂಡ ಜೋಕ್ಲು ತುಳುಟೇ ಪಾತಿರನು ದಯಪಂಡ ಇಲ್ಲಡ ಕೊಂಕಣಿ ಪಾತಿರನು ಅಂಡ ಅವಳು ತುಳುವೇ ಪಾತಿರನು ತುಳುಟೇ ನಾನೇ ಅಂತ ಪಾತಿರನು ಅಂಚದಿಪ್ಪನಗ ಪುಟ್ಟುನು ಓಲ್ ಆದಿಪ್ಪು ಅಂಡ ಆಡು ಭಾಷೆ ಬಕ್ಕ ಒರೇ ಒರೇ ಸಂವಹನ ಮಲ್ಪನ ಭಾಷೆ ಅದು ತುಳು ಎಂಕಲ ನಡುಟು ಭಾರಿ ಕೆಲಸ ಮಲ್ದನು ಅವು ದುಂಬುಡ್ದಿಂಚಲ ಮಲ್ತಿನ ಇಂಚಿತ್ನ ಕಾರಣಗೋಸ್ಕರ ಇನಿಕ್ ಈ ಬೇಲೆ ಎಂಕಲ್ ಮುಲ್ಪಕುಲದು ತುಳು ಆವಡು ತುಳು ರಡ್ನೆ ಭಾಷೆ ಆವಡು ಪಂಡ್ರ ಒಂಜಿ ಭಾರಿ ಧೈರ್ಯಡು ಭಾರಿ ಗಟ್ಟಿ ಪಾತ್ರಡು ಪಂಡ್ರಲ್ಲ ಒಂಜಿ ಅವಕಾಶ ಪಡ್ದೆ ಬಟ್ ಎಂಕುಲು ಮೂಲ ಅದು ಕೊಂಕಣಿ ರಾಂಡಲ್ಲ ಕೊಂಕಣಿ ಎಲ್ಲ ಸಾಹಿತ್ಯ ಮಲ್ಪು ಅಂಡ ತುಳುಟು ಮಲ್ಪರೆ ಆಣಿ ಅಕಲು ಪಾಡ್ನ ಆ ಚಾಪು ಉಂಡತ ಅವು ಭಾರಿ ಅಗತ್ಯ ಬರ್ದು ಅಂಚದ ಧರ್ಮದ ಧರ್ಮದ ನೆಟ್ಟ ದಾಲ ಇಜ್ಜಿ ಧರ್ಮದ ಮುಲ್ಪ ಕೆಲಸನೇ ಇಜ್ಜಿ ಎಂಕಲು ದೈವಾರಾಧನೆ ಅಲ್ಪ ತುಳುಟೇ ದೈವಾರಾಧನೆ ಆ ಪಾವನ್ ಇಪ್ಪಳು ಎಂಕಲು ತುಳು ನಾಟಕವಲೇ ಪೋಪ ಮಾತಲ್ಲ ಒಂಜಿ ಎಂಕಲಿಗೆ ಐಕ್ಯ ಮಂಡಿನಿ ತುಳು ಒಂಜಿ ಎಂಕಲೇ ಮಾತ ಧರ್ಮದಲ್ಲಿ ಒಂಜಿ ಎಡ್ಡೆ ಪಾಂಪು ಆದ ಕೆಲಸ ಬಲ್ತ ದುಡ್ಡು
1: ಅಂಚಾದ ಮಾತ ಧರ್ಮದಕ್ಕೆ
3: ಮಾತ ಧರ್ಮದಲ್ಲ ಖಾಲಿ ಸಹಕಾರ ತುಳು ಭಾಷೆ ಆಂಡ ರಡ್ನೇ ಭಾಷೆ ಆಂಡ ಏತ್ ಅಕಲ ಅಕಲ ಮಾತೃ ಭಾಷೆಗೆ ಆಯ್ನ ಅದು ಖುಷಿ ಆಪುಡು ಆತ ಖುಷಿ ಪಡಪ್ಪು ಅವು ನಮ್ಮನೆ ಅಂದ ಈ ತೋರ್ತೆ ಆತಂಡ್ ನಮ್ಮ ಭಾಷೆ ಅವು ಅಂಡ ಆತಂಡ್ ಅಂಚದ ಅವು ಆಂಡ ಬೊಕ್ಕ ಆಯ್ತ ಒತ್ತಾಸೆಗೆ ಎಂಕಲು ಪೂರ ಉಲ್ಲ
1: ಸರಿ ಎಡ್ಡ ಅಭಿಪ್ರಾಯ ಪಟ್ಟೊಂಡರು ಬದ್ರುದ್ದೀನ್ ಸರ್ ತುಳುವೇರು ಪಂಡ ತುಳುನಾಡು ಪಂಡ ಮಾಮಲ್ಲ ಮನಸ್ಸು ದಕ್ಕಲಂದೇ ಉಂಡು ಮಾತ ಭಾಷೆಲ್ನ ಪಂಡನ ತುಳುನಾಡು ಕೇವಲ ತುಳು ಮಾತ್ರ ಅತ್ತು ಬೇತೆ ಬೇತೆ ಭಾಷೆಲ್ನ ಒಂಜಿ ಸಹೋದರ ಭಾವಡ ತೂಯಿ ನಕ್ಲು ಮಾತೆರೆಗಳು ಆದೇರ್ಪು ಕೊರ್ನ ಅಂಚಾಂಡ ಈ ತುಳುನು ಬರಿಕು ಒಂದಾವನ ಬೇಲೆ ಕೆಲವೇರ್ದು ಬೇತೆಕ್ಲೇರ್ದು ಆ ಒಂದುಂಡು ಅವ್ ದಾಯ ಆ ಒಂದುಂಡು ಆ ಒಂದು ಇತ್ತುಂಡ ಅವು ಏತ್ ಸರಿ ಅಕ್ಲು ಮನ್ಪುನ ಆ ಕಜ್ಜ ಸರಿಯಾ
6: ಅಂಚದಾಲ ಇಜ್ಜಿ ಮೇಡಮ್ ಸಾರತ ಒರ್ಮನುತ ಐವತ್ತಾಜೆಟು ಭಾಷಾವಾರು ಪ್ರಾಂತ್ಯ ರಚನಾ ಆಯ್ನ ಸಂದರ್ಭಡು ನಮ್ಮ ತುಳುನಾಡದ ಮಾಮಲ್ಲ ನಿಲೆನು ಕಲೆವಂಡ ಅಪಗನೆ ಕಲೆವಂದ ಮುಂದು ತುಳು ಭಾಷೆಗ್ಲ ಎಡೇನೆ ಪೆಟ್ಟುಕೊರಂಡು ಅವೆರ್ದ ಬೊಕ್ಕ ಬೇತೆ ಭಾಷೆಲೇ ನಮ್ಮನು ಆಲೊಂದು ಬತ್ತಂಡು ಇತ್ಲಟ್ಲ ಆತಿನಿ ಕತೆ ಅಂಚೆ ಅಂಚ ಅಕ್ಲಿನ ಅಸ್ತಿತ್ವನು ಒರಿತನೆರೆ ಬೋಡಾದು ಅಕ್ಕಳು ಅಕ್ಲಿಗೆ ಬೋಡಪಿನ ಕಾನೂನು ಕಾಣತ್ತೇರು ಆ ಟೈಮ್ ಅಂಚ ನಮ್ಮ ಅವೆಕ್ಕು ಒಂದುದು ಪೋಯ ಪಂಡ ಪೂರ ನಮ್ಮ ಪಂಡ ಬಾರಿ ಸ್ವಾಭಿಮಾನ ಪೂರ ಭಾಷೆನೆಲ್ಲ ಎಂಕುಲ್ ಪಂಡ ಇತ್ತೆ ಒಂದು ವೇಳೆ ಇತ್ತೆ ಹಿಂದಿದ ಅಕ್ಕಲು ಬರ್ತೇವ್ರಿ ಪಾಪ ಅಕ್ಲ ನಮ್ಮ ಹಿಂದಿಡೇ ಬರ್ತೇವ್ರಿ ಪಾಪ ಅಕ್ಲಿ ಬೇನೆಯರ ಬಲ್ಲಿ ಪಾಪ ದುಂಬು ಅಪ್ಪಗ ಎಂಕುಲು ಎಲ್ಲಿ ಒಪ್ಪನಾಗ ಈ ಫಸ್ಟ್ಗೆ ಬತ್ತೀನಿ ಕೇರಳದ ಅಕ್ಕಳು ಅಕ್ಕಳು ಬೇಲೆ ನಾಡೊಂದು ಡೇ ಬತ್ತೇರು ಬೇಲೆ ನಾಡೊಂದು ಬತ್ತನಾಗ ಅಕ್ಕಳು ಮಲಯಾಳ ಬತ್ತೇರು ಸುಮ್ಮಲ್ತೇರು ನಮ್ಮದಾದ ಮಲ್ತಾ ನಮ್ಮ ಅಕ್ಕಳೇನು ತುಳು ಕಲ್ಪರ ಬಿಡ್ದ ನಮ್ಮ ಮಲಯಾಳ ಕಲ್ತದ್ದು ನಮ್ಮ ಅಕ್ಕಳ ಮಲಯಾಳ ಬತ್ತಾರೆ ಸುರ್ಮಲ್ತಾ ತುಳು ಎಂಕು ಪಂಡ ನಮ್ಮ ತುಳುವೇರ ಅಂಡಲ್ಲ ಮೂಲು ಪಂಡ ಅಕ್ಕಳ ಮಲಯಾಳ ಬತ್ತೇರು ಐದು ಬೊಕ್ಕ ಕೆಲಸ ಮೇರ್ದು ಬೊಕ್ಕ ಬೇಲೆ ನಾಡೊಂದು ಘಟ್ಟದ ಅಕ್ಕಳು ಬತ್ತೇರು ಅಂಜ ಅಕ್ಕಳು ಬತ್ತೇರು ಅಬ್ಬಗ ನಮ್ಮ ಅಕ್ಕಳು ಗೌಡರಿಂದ ಪಂಡ ಗೌಡರ ಪಂಡ ಅಕ್ಕಳು ಗೌಡರ ಹತ್ತು ಅಕ್ಕಳು ಪೂರ ಇತ್ತಿನ ಅಕ್ಕಲೆ ಆ ವಿಷಯ ಬೇತೆ ಅಂಡ ಅಕ್ಕಳು ಮುಲ್ಪ ಬತ್ತೇರು ನಮ್ಮದಾದ ಮಲ್ತ ಅಕ್ಕಳ ಕನ್ನಡರು ಬತ್ತಾರ ಸುರು ಮಲ್ತ
2: ಅವು ಪಾತ್ರ ಜಾಸ್ತಿ ಮರ್ಯಾದಿ ತುಳುಡು ಪಾತ್ರ ಕಮ್ಮಿ ಮರ್ಯಾದಿ ಎಲ್ಲಿ ಅಪಗ ತಪ್ಪ ಅಭಿಪ್ರಾಯ
6: ಅಂಚ ಅಂಚ ಅದು ಪೆರ್ಲ ಯಾವು ಅಂಚ ಅದಾದ ಮಲ್ತ ನಮ್ಮ ಇತ್ತ ಇನ್ನಿ ಕಾಲ ಹೊಡೆದಾದ ಯು ಪಿ ದಕ್ಕಲು ಬರೋದಿಲ್ಲರು ಯು ಪಿ ದಕ್ಕಲು 90% ಜನ ಕುಲುಪ್ಪುನೇ ಯು ಪಿ ದಕ್ಕಲು ಇತ್ತೆ ಅದೇ ನಮ್ಮ ಪ್ರತಿ ಒಂದು ಇತ್ತ ಯಾಲ ಒಂದು ಬೇರೆದೇ ಎಂಡಲ ಬೇರೆ ದಕ್ಕಲು ಪೂರ ಉಪ್ಪು ಯು ಪಿ ದಕ್ಕಲು ಇತ್ತ ನಮ್ಮ ಅಕ್ಕಳ ತುಳು ಕಲ್ಪರ ಬಿಡಿಯೋಣ ನಮ್ಮದ ಅಂತ ಅಕಲ ಹಿಂದಿ ಕಲ್ತದ ಅಕಲ್ನೇ ನಮ್ಮ ಇಂದಿಡೆ ಪಾತ್ರ ಸುರು ಮಲ್ತ ಪಂಡ ಇತ್ತ ಕಾಲ ನಿಜವಾದ್ಲ ನಮರ್ದೇ ನಮ್ಮ ಪೋತಿನ ಪಂಪಿನ ಯೋಚನೆ ಹೆಂಗ ಬರೋದುಂಡು ಲೇಪಂಡ ಅದೇ ಮೇಡಮ್
4: ಕಾರಣ
6: ನಮ್ಮೇನ
3: ಅಂತ ಡೆಲಿಗೇಷನ್ ಕೊರಿಜೇಷನ್
6: ಅವೇ ಅವೇ ನಮ್ಮವೇ ಪಂಡೈತೆ ಮಾಮಲ ನೀಲ ಉಣ್ಕಲ ಉಂಡ ಹಿಂದೂ ತುಳು ಭಾಷೆಗಳ ಎಡೇನೆ ಪೆಟ್ಟುಕೊರುಂಡ ಅಪ್ಪಗ ಆಯುರ್ದ ಬಕ್ಕ ಅವಿರ್ದ ಬಕ್ಕ ಬೇತೆ ಭಾಷೆಲೆ ನಮ್ಮನ್ನ ಹಾಲೊಂದು ಬರ್ತಂದೆ ಅಕ್ಲಿನ ಅಸ್ತಿತ್ವನ್ನು ಒರತೆ ನಿರ್ಬೋಡದು ಏನು ಅಕ್ಕಲು ಪಂಡೈತೆ ಏನು ಅಕ್ಕಲು ಬೋಡ ಪಿನ್ನ ಕಾನೂನು ಅಕ್ಕಲು ಕಾಣತೇರಿ ನಮ್ಮ ಅವಿಕ ಒಂದುದು ಭಯ ನಮ್ಮನ ಮನಸ್ಥಿತಿಲ ಅವಿಕ ಕಾರಣ ಅಂಡು ಇತ್ತಲ ಅಕ್ಕಲು ಅಕ್ಲಿನ ಅಸ್ತಿತ್ವಡು ಪೆಟ್ಟು ಬೂರುಂಡ ಪನ್ಪಿ ಏವುದುಪ್ಪುಡು ಲೇರು ಆಂಡ ಅವು ಸರಿಯತ್ತ ಪನ್ಪಿನ ಎನ್ನ ಅಭಿಪ್ರಾಯ ಮೇಡಮ್
4: ಈರು ಪನ್ಪು ಲೆಕ್ಕನೆ ನಮ್ಮ ಮಾತೆರೆಗಳ ಒಂದೊಂದು ಪೋಯಿನಿರ್ದಾವರ ತುಳು ಬರಿಕು ಒಂದು ಪಂಡ ಐಕ್ ಕಾರಣ ಅಕುಲ ಅತ್ತು ಏರಿಡೆ ಬತ್ತೇರು ಅಕುಲು ಒಂದಾದಿನಿ ಅತ್ತು ತುಳುವೇರೆ ಒಂದಾದಿನಿ ಪಂಡ ನಮ್ಮ ವಿಷಯದಾದ ಪಂಡ ನಮ್ಮ ಒಂದಾವಡು ಬಂದು ಒಂದಾದಿನ ನಮ್ಮ ಆ ವಿಷಯ ನಮ್ಮ ಎಂಚ ಪಂಡ ಪಂಡತೆ
6: ನಮಗೆ
4: ಪೂರಾ ಭಾಷೆನ ಸಮಾನವಾದ ಪ್ರೀತಿ ಆ ಕಾರಣಕ್ಕಾದ್ರೆ ನಮಗೆ ಇತ್ತ ಕೆಲವು ಕಡೆ ದಾಯಿಗ ಭಾಷೆ ಮಲ್ಪೇರು ಪಂಡ ಎಂಕಲ ಎಂಕಲ್ನ ಭಾಷೆನೇ ಮಲ್ಲ ಪನ್ಪಿನ ಒಂಜಿಂದೇ ಅಂದ್ರೆ ನಮ್ಮ ಕಂಚತ್ತ ದಯಪಂಡ ಮೂಲಪ್ಪನು ಸರ್ವಧರ್ಮದ ಅಂಚದ ಗೀತ ತುಳು ಪಾತೇರ್ ಅತ್ತ ಬದ್ರದಿನ ಬ್ಯಾರಿ ಪಾತೇರ್ ವೇರ ರೇಮಂಡ್ ಸರ್ ಕೊಂಕಣಿ ಪಾತೇರ್ ವೇರ ಅತ್ತ ನನ್ನೊಂಜಿ ಪಾತೇರ್ ವೇರ ನಮಗ ಅವು ಬೇತೆ ಅಕ್ಕಲ್ ಬೇತೆ ಅಂದ ಅಪ್ಪು ಅಕ್ಕಲ್ ದಯಪಂಡ ತುಳುನಾಡು ಉಪ್ಪು ಅಕ್ಕಲು ಮಾತೆಲ್ಲ ತುಳುವೇರ್ ಬಂದು ಬದುಕು ನಕ್ಕಲು ನಮ್ ಗೀತಕ್ಕ ಪಂಡರು ನಮ್ಮ ತುಳುವೇರು ನಮ್ಮ ತುಳುವೇರೆ ಕಲತಾಕೊಲು ಒಂದು ತೀರು ತುಳುವೇರೆ ಕಲಾ ಪಂಪಿನೊಂಜಿ ಕೂಟ ಉಂಡು ಮಂತದ್ದು ದಿನೋಲ ಪ್ರತಿ ದಿನೋಲ ತುಳು ಬರವು ಐಟು ಸಾಹಿತ್ಯಗ ಒತ್ತು ಕೊರೋಂದಿಲ್ಲರು ಸುಮಾರು ಮಸ್ತಿರಿಲ್ಲ ಬಿಡುಗಡೆ ಮಂತದಾರ ಇಂಚಾದಿಪ್ಪನಗ ಈ ತುಳು ಭಾಷೆಗೆ ಮಾನಾದಿಗಿತಿಕ್ಕುನಲ್ಪ ನಮ್ಮ ತುಳು ಸಾಹಿತ್ಯ ಆವಡು ಅತನ ಇರು ತುಳು ಲಿಪಿಲ ಕಲ್ತದಾರು ಸುಮಾರು ಜನಕ್ಕೆ ಕಲ್ಪಾಂದುಲ್ಲರು ತುಳು ಲಿಪಿ ಆದಿಪ್ಪು ಅತನ ತುಳು ಸಂಶೋಧನೆ ಇಂದು ಮಾತ ಈ ಮಾನಾದಿಗೆ ತಿಕ್ಕುನೇಕ ಏತ ಸಕ್ಕಾಯ ಕೊರ್ತುಂಡು ಕೊರ್ತಿತ್ತುಂಡ ಅಂಜಿತ್ತಿನ ಬೇಲೆ ನನ್ನಲ್ಲ ಆವೋಡ
7: ಸಕ್ಕಾಯ ಕೊರ್ತುಂಡು ಖಂಡಿತ ಒಂಜಿ ಎಂದು ಪನ್ವ ನಮ್ಮ ಐತೆ ಪಂಚ ದ್ರಾವಿಡ ಭಾಷೆ ಇತ್ತೆ ನಮ್ಮ ಎಂಚಿನ ಪನ್ಪ ಪಂಚ ದ್ರಾವಿಡ ಅವು ಇತ್ತೆದ ವಿಷಯ ಅತ್ತ ಅವು ಸಾಧಾರಣ ಭದ್ರಾಡೆಡ್ದು 13ನೇ ಶತಮಾನಡ್ ಬೈದಿನಂಚಿನ ವಿಷಯ ಪಂಚ ದ್ರಾವಿಡ ಅಪಗ ತುಳುಲ ಆ ಕಾಲೋಡ ಆ ಪಂಚದ್ರಾವಿಡ ಭಾಷೆದ ಪಟ್ಟಿಡೆ ಸೇರ್ದನ ಪಂಡ ತುಳುಕು ಆತು ಪಂಡ ಪರತಿರಿ ಆತಮಲ್ಲ ಪರತಿರಿ ಉಂಡುವ ಎಂಚ ಇರೆಗ ಕನ್ನಡದ ವಿಷಯ ಅತ್ತ ನನ್ನ ಆತ ತಮಿಳ್ ಆದ ಬೇತ ಅಪಗ ಸಾಹಿತ್ಯದ ಆನಿದ ಸಾಹಿತ್ಯ ಆ ಪರಾತ ಸಾಹಿತ್ಯ ಸಾಹಿತ್ಯದ ಬಗ್ಗೆ ಪಾತಿರ್ ಬೇರೆ ಅಣ್ಣ ತುಳುಟು ಲಿಖಿತ ಸಾಹಿತ್ಯ ತೊರೆ ಪೊಂಡ ನಮಕ್ ಅಂಚಿನ ಸಾಹಿತ್ಯ
4: ಬರೆದ ರೀತಿನ
7: ಇಜ್ಜಿ ಪನ್ಪುನಾತ್ ನಮಗೆ ಕೆಲವು ತಿಕ್ಕಿ ಕೆಲವೇ ಕೆಲವು ಉಂಡು ಪನ್ಪಿನ ಅಂಚಿನ ವಿಜಯ ಆಂಡಲ ತುಳು ಕೊಂಜಿ ಮಲ್ಲ ಮಟ್ಟದ ಇರೆಗ ಆ ಪಂಚದ್ರಾವಿಡ ತಾನಗು ಏರ್ಸಾದಿನೇ ಲ ಸಾಹಿತ್ಯನೇ ಓ ಸಾಹಿತ್ಯ ಕೇಂದ ಮೌಖಿಕ ಸಾಹಿತ್ಯ ನಮ್ಮ ಪಾರ್ದನ ಅವಡ್ ಅದು ಪ್ರತಿಯೊಂಜಿ ಅವು ನಮ್ಮ ಪಾರಿ ಪಾರ್ದನ ನಮ್ಮ ಓ ಬೇಲೆ ಅವಡ್ ಪ್ರತಿ ಒಂಜಿಲ ಆ ಜನಪದ ಉಂಡೇಟು ಬತ್ತಿನಂಚಿನ ಮೌಖಿಕ ಸಾಹಿತ್ಯ ನಮಕ್ ಭಾಷೆಗೆ ಕೊರನೆ ಆತು ಮಲ್ಲ ಮಾನಾದಿಗೆ ಉಂಡತೆ ಬೇತೆ ಓಲ ಕೊಡ್ದು ಅಂಚ ಪಂಡ ಸಂಶೋಧನೆ ನಿಲೇಟ್ಲ ಇತ್ತೆ ನಮ್ಮ ಇತ್ತೆ ಪನ್ಪ ಓ ತುಳು ಲಿಪಿ ಉಂಡೊಂದು ಇತ್ತೆ ಎನ್ನಡನೆ ಯಾನೊಂಜಿ ಹೈಸ್ಕೂಲ್ ಉಂಡು ಹಿಂಗ ಮಾಧವ ಸರ್ ಬಂದಿತ್ತೀರ ಆರು ಆರು ಲಿಪಿ ಉಂಡು ಪನ್ನಗಲ್ಲ ಸರ್ ಇರು ಪೊಕ್ಕಡೆ ಪನ್ನೊಂದಿಲ್ಲ ಓಲು ಲಿಪಿ ಉಂಡು ತುಳು ಲಿಪಿ ಇಜ್ಜಿ ಪಂದೆ ಎಂಕುಳು ಸರ್ಗೆ ಪಂತಿನ ಪಂಡ ಅಪ್ಪಗ ತುಳು ಲಿಪಿ ಉಂಡು ಪಂದೆ ಎಂಕ್ಲಿ ಗೊತ್ತಜ್ಜಿ ಇತ್ತಿಲ್ಲ ಹೆಚ್ಚಿನ ಆಯ್ತ ಬಗ್ಗೆ ಮಾಹಿತಿ ಇಲ್ಲ ಅಜ್ಜಿ ಅಕ್ಲು ಪಂಡ ಪನ್ಪೇರಿ ಇತ್ತೆ ಬತ್ತೀನಿ ತುಳು ಲಿಪಿ
4: ಕೆಲವು ಭಾಷೆ ನಡೆ ಪಂಪ
7: ಭಾಷೆ ನಡೆ ಒಂದು ಪನ್ಪೇರಿ ತುಳು ಲಿಪಿ ಇತ್ತೆ ಬತ್ತೀನಿ ಇಜ್ಜಿ
6: ಬುಲೆಚ್ಚಿಲಿಗೆ ಬತ್ತೀನಿ
7: ಬುಲೆಚ್ಚಿಲಿಗೆ ಇತ್ತೆ ಬತ್ತಿ ಅಂಡ ಐಕ್ಲ ಪದ್ರಾಡ್ ಶತಮಾನದ ಇತಿಹಾಸ ಉಂಡು ಐಕ್ ಅವನಿಗೆ ಇತ್ತೆ ಒಂಜಿ ನಮ್ಮ ಆತ ಜನಕ್ಕೆ ಕಲ್ಪ ಒಂದುಲ್ಲ ಪಂಡ ಆಯ್ತ ಪಿರೋಡು ಒಂಜಾತ ಜನ ಬೇಲೆ ಮೇಲ್ದೇರು ಒಟ್ಟುಗು ಮೇರೇನೊಂಜಿ ನೆನಪಡು ನಮ್ಮ ವೆಂಕಟರಾಜ ಅರ್ನ ಬಗ್ಗೆ ನಮ್ಮ ನೆನಪೆ ಮಲ್ಪಡ್ದೆ ಪಂಡ ಒಂಜೊಳ್ಳೆ ಆ ಒಂದೆರ್ದು ತುಳುಕು ಲಿಪಿಯೇ ಇಜ್ಜಿ ಪನ್ಪಿನ ಎರ್ದು ಇಜ್ಜಿ ತುಳುಕು ಲಿಪಿ ಉಂಡು ಐಕ್ ಆತ ಒಂಜಿ ಮಲ್ಲ ಪರಿತರಿ ಉಂಡು ಪಂದ್ ನಮಗ್ ತೋಚದ ಕೊಡ್ತೀನಾರು ಪೂವೆಂಪು ಆಯ್ತ ಒಟ್ಟುಗು ನಮಕ್ ಉಂದಕೇಂಡ ಸಾಹಿತ್ಯಕವಾದ ನಮಕ್ ಸಂಶೋಧನೆ ಆತ ಜಕೇಂಡ ಒಂಜಾತಿರೆಗ ಪಟ್ಟಿತು ವರತಿಕೊಂಡು ಉಂಡೆಟು ತುಳುಟು ಮಸ್ತ್ ಬೇಲೆ ಆತನ ಸಾಹಿತ್ಯಲ್ಲಿ ಇಪ್ಪ ಸಂಶೋಧನೆ ಸುಮಾರು ಬೇಲೆ ಆತನ ಇತ್ತೆ ದುಂಬುದ ಸಾಹಿತ್ಯನೆ ತೂಡಂಡ ಹರ್ಮನ್ ಮೊಗ್ಲಿಂಗ್ ಆರ್ ತುಳುಟು ಪಾರ್ದನೊಳು ಪನ್ಪಿನ ಸಂಗ್ರಾಮದ ರವು ಯತ್ನೇ ಇಸವಿಡ್ ಸಾವಿರದ ಸಾರ್ಥ ಎಣ್ಮನುತ್ತ ಎಂಪತ್ತಾಜನೇ ಇಸವಿಡ್ ಅವೇನು ಪ್ರಕಟ ಮಲ್ತೀರ ಸಾರ್ಥ ಎಣ್ಮನುತ್ತ ಎಂಪತ್ತೆಂಟ್ ತುಳು ಶಬ್ದಕೋಶ ರಚನೆ ಆತಂಡ ಬಕ್ಕ ಈ ಅಮೆರಿಕದ ಪ್ರೊಫೆಸರ್ ಪೀಟರ್ ಜೆ ಕ್ಲಾಸ್ ಆರ್ ತುಳು ಜನಪದ ಸಂಸ್ಕೃತಿದ ಅಧ್ಯಯನ ಮಲ್ತದ ಬೂಕ್ ಪ್ರಕಟ ಮಲ್ದೀರ್ ಅಂಚನೆ ಜರ್ಮನಿದ ಹೈಡ್ರುನ್ ಬ್ರೂಕ್ನರ್ ಪನ್ಪಿನಾರ್ ಪಾರ್ದುಲೆನ್ ಜರ್ಮನಿಗ್ ಭಾಷೆಗ್ ತರ್ಜುಮೆ ಮಲ್ತದೇರ್ ಅಂಚನೆ ಆ ವಿಷಯ ಡಾಕ್ಟರೇಟ್ಲ ಪಡೆದೇರ್ ಫಿನ್ಲೆಂಡ್ದ ಪ್ರೊಫೆಸರ್ ಲೌರಿ ಹಾಂಕೋ ಮಾಚಾರು ಮೇರು ಈ ಗೋಪಾಲ ನಾಯಕಿಯರ ಪಣ್ಯ ಪದ್ನಾಜಿ ಸಾವಿರ ಸಿರಿ ಸಂದಿಲೇನ ದಾಖಲೀಕರಣ ಮಲ್ದೇರ್ ನಮ್ಮ ಆ ಸಿರಿ ನಮ್ಮ ಮೌಖಿಕ ಸಾಹಿತ್ಯದ ಬಗ್ಗೆ ನಮ್ಮ ಆತ ದಯ ಪಾತಿರೋ ಪಂಡ ಪನ್ಪಿರ್ ಆ ಸಿರಿ ಪಾರ್ದನೆ ಏಳು ರಾತ್ರಿ ಏಳು ಪಗೇಳು ಪನ್ಪಿರ್ ಅಂಚಿನ ಆತ ದೀರ್ಘವಾಯಿನ ಇಂಚಪ್ಪ ಅವು ವಿಶ್ವ ದಾಖಲೆಗ್ಲ ಏನಂಚಿನ ಒಂಜಿ ಪಾರ್ದನ ಆ ಸಾಹಿತ್ಯದ ಹತ್ರ ನಮ್ಮ ನನ್ನಲ್ಲ ಆ ಸಾಹಿತ್ಯ ಒಂದಿಟ್ಟು ಆತ ಬೇಲೆ ಆತನ ಪನ್ಪಿನಿ ಬಕ್ಕ ಇಂಚ ತೂಪುನಾಂಡ ಸುಮಾರು ಜನ ಇತ್ತೆ ಅಮೃತ ಸೋಮೇಶ್ವರ ಆಡು ಅಂಚೆ ಸುಮಾರು ಜನ ಉಳ್ಳೇರ್ ವಿವೇಕ್ ರೈ ಕೈಯಾರ ಕಿಂಜನ್ ಅಂಚ ಮಸ್ತ್ ಜನ ಉನ್ನತ ಭಾಷೆದ ಒರಿಪುಗು ಸಾಹಿತ್ಯಕ ನೆಲೆಟ್ಲ ಮಸ್ತ್ ಬೆನ್ನೊಂದುಳ್ಳೇರ್ ಇತ್ತಲ್ಲ ಇತ್ತೆ ಇತ್ತದ ಒಂದೆಟ್ಲ ಖುಷಿ ಆಪಂದೆ ಪಣ್ಣ ಮಸ್ತ್ ಜನ ಸಾಹಿತ್ಯ ಬರೆಯೊಂದಿಲ್ಲೇರ್ ನಮ್ಮನೆ ಕೂಟೋಡು ನೂದ ಜನ ಬರೆಯೊಂದಿಲ್ಲೇರ್ ತುಳು ಒಂಜಿ ಕಾಲಡ್ ತುಳು ಕಷ್ಟ ಬರೆಯರ ಕಷ್ಟ ಬನ್ನೊಂದು ದಿನಗಳು ನಮ್ಮೊಂಜಿ ಈತ ಜನ ಪೊಸ ಬರೇನ ಬರೆಯರ ಪ್ರೋತ್ಸಾಹ ಕೊರೊಂದಿಲ್ಲ ಅಂಚಾದ ಈ ನಿಲೆಟ್ ತುವರೆ ಪೋಪುನಂಡ ಸಾಹಿತ್ಯ ಲಿಪಿ ಸಂಶೋಧನೆ ಪೂರ ಇತ್ತೆ ನಮ್ಮ ಈತ ಜನ ಪಾತ್ರ ಇತ್ತೆ ಈ ಆಡು ಭಾಷೆ ಪನ್ಪಿನಿರ್ದ ನಮ್ಮ ಧೈರ್ಯವಾದ ಎಂಕ್ಲಿಗ್ ಸ್ಥಾನಮಾನ ಕೊರ್ಲೆ ಪಂಚದ್ರಾವಿಡ ಭಾಷೆ ಎಂಕಲ್ಲ ಎಂಕ್ಲಿಗ್ ಈತ ಸಾಹಿತ್ಯಿಕವಾದ ಹಿನ್ನೆಲೆ ಉಂಡು ನಮಕ್ ಲಿಪಿತ ತುವರ ಪುಂಡಲ ದೇವಿ ಮಹಾತ್ಮೆ ಕಾವೇರಿ ಬೊಕ್ಕ ಮಹಾಭಾರತ ಒಂದು ಪುರ ತುಳು ಲಿಪಿಟೆ ಉಪ್ಪುನಂಚಿನೊಂದು ಅಂಚದ್ ಎಂಕ್ಲಿಗ್ ಎಂಕಲ್ಲ ಲಿಪಿಕ್ಲ ಆತ ಯೋಗ್ಯತೆ ಉಂಡು ಎಂಕಲ್ಲ ಭಾಷೆಗಳ ಒಂದು ಸ್ಥಾನಮಾನ ತಿಕ್ಕೊಡ್ ಬಂದ ಗಟ್ಟಿ ಸ್ವರ ದೆಪ್ಪರ ಈ ಸಾಹಿತ್ಯ ಸಂಶೋಧನೆ ಬೊಕ್ಕ ಲಿಪಿಲ ಮಲ್ಲ ಮಟ್ಟದ ಸಾಕಾಯಿ ಕೊಡ್ತು
8: ಅಂಚಾಂಡ ನಮಕ್ ಸ್ಥಾನಮಾನ ತಿಕ್ಕುನಡೆ ಎಂದೊಂದು ದಾಖಲೆಲು ಉಂಡು ನಮಕ್ ಗಟ್ಟಿ ಅದಕ್ಕೇನೊಲಿ ಇಂಚಿತ್ ದಾಖಲೆಲು ಉಳ್ಳ ಎಂಕ್ಲಿಗೆ ಸ್ಥಾನಮಾನ ಕೊರ್ಲೆ
7: ಖಂಡಿತ
8: ಮೂಲು ಇರು ಪನ್ನ ವಿಚಾರಡು ನಮ್ಮ ಗಮನಿಸಾವುಡು ನಮ್ಮ ತುಳುನಾಡದ ಸಾಹಿತ್ಯ ಅತ್ತಂದೆ ತುಳುವರಿಪು ಏತೋ ಜನ ಪರದೇಶದ ಕುಲ್ಲ ಐನಕ್ಲಿನ ಭೂಕುಲೆಡ್ ಉಲ್ಲೇಖ ಮಂತದೆ
7: ಸಾಹಿತ್ಯದ ಒಂಜಿ ನಮ್ಮ ಪಯನದಾದ ಉಂಡು ಅವು ಭಾಷೆಲ್ ಮಿಸ್ ಅನ್ನಡ್ದೆ ಶುರುವಾತ ಇವನ್ ನಮಕ್ ಕನ್ನಡ ಗೊಂಜಿ ಆಪಾಗ ಕನ್ನಡ ಗೊಂಜಿ ಅಚ್ಚು ಉಲ್ಲೇತ ಮಲ್ಪುನ ಅಂಚಿನ ಮೆಷನ್ ಪುರ ಮಲ್ತು ಕೊಡ್ತೀನಿ ಅಕ್ಲೇ ತುಳುವೆ ಅಂಚದ ಆ ಕಾಲದ್ದೇ ನಮ್ಮ ಸಾಹಿತ್ಯಿಕವಾದ ಒಂಜಿ ಮಲ್ಲ ಮಟ್ಟದ ಒಂಜಿ ಮಲ್ತದ್ರ ಪೂರ ನಮ್ಮ ತುಳುವೆರಂದತ್ ಪಿದ ಬತ್ತಿನ ಕುಲ ಐತ ಪಿರ ಸಂಸ್ಕೃತಾನೆ ಮಲ್ತ
9: ಕಲ್ಲಚ್ಚುದ ಕಾಲಡು ಕಲ್ಲಚ್ಚು ಲೆಟರ್ ಪ್ರೆಸ್ ಇತ್ತದ ಡಿ ಟಿ ಪಿ ಬಕ್ಕ ಬರ್ತೀನಿ ಕಲ್ಲಚ್ಚುದ ಕಾಲೊಡೆ ತುಳು ಇತ್ತುಂಡು ಕಲ್ಲಚ್ಚುದ ಕಾಲೊಡು ಬಂಡ ಬಕ್ಕ ಐತ ಐತ ದಾಖಲೀಕರಣ ಬಡ್ಚಿ ಕಲ್ಲಚ್ಚು ಬಂಡ ಭಾರಿ ಪುರಾತನ ಪ್ರಿಂಟಿಂಗ್ ಸಿಸ್ಟಮ್ ಮೂಲ ಪ್ರಿಂಟಿಂಗ್ ಸಿಸ್ಟಮ್ ಕಲ್ಲಚ್ಚು ಇಟ್ಟೆ ತುಳು ಇತ್ತುಂಡು ಬಂಡ ಇಟ್ಟೆ
8: ಮುದ್ದು ಸರಡ ನಮ್ಮತ್ತೆ ಸುಮಾರು ವರ್ಷದಿಂಚ ಸುಮಾರು ಅಜಿಪ ವರ್ಷದೇ ಪಿರಾವ್ರದ್ದು ತುಳು ಕೊಂಜಿ ಮಾನಾದಿಗೆ ತಿಕ್ಕೋಡು ಅಂಚ ಇಂಚ ಅಂತ ವಿಚಾರನಕೇನೊಂದಿಲ್ಲ ಇರ್ನಪ್ಪಗ ಜಕ್ಕ ಜವನಟ್ಟಿಗೆದ ಕಾಲ ಆದಿಪ್ಪು ಅಪ್ಪಗದ ಕಾಲಡು ಈ ಸುರುಕು ತುಳುಕು ಮಾನಾದಿಗೆ ತಿಕ್ಕೋಡು ಅಂದು ಪನ್ಪಿನಂಚಿನ ವಿಚಾರ ಎಂಚೇತನ ಇತ್ತೆ ನಮ್ಮ ಸಾಮಾಜಿಕ ಜಾಲತಾಣಡು ಅಲ್ಪ ಮುಲ್ಪ ನಮಗ ಗೊತ್ತಾಪುಂಡು ಇಂಚ ಉಂಡು ಅಂದು ಆ ಕಾಲಡು ಐತ ಬಗೆಟ್ಟು ಎಂಚ ಇತ್ತುಂಡು ಇರ್ನ ಪ್ರಕಾರ ಇತ್ತೈಕ್ ಜಾಸ್ತಿ ಬಲ ಬೈದಿನ ಮತ್ತೆ ಎಂಚ ಐಕ್ ಬಲ ಬೈದಿಡು ಮತ್ತೆ ಎಂಚ ಸಾಧ್ಯ ಅಂಡ್ ಇತ್ತೆದ ಕಾಲಘಟ್ಟ ಗಾನಗ
2: ಇತ್ತೆ ಇತ್ತೆ ನಮ್ಮ ಕಲಿತ ಗುರುಕರದಿ ಕೆಲವು ಉದಾಹರಣೆಗಳನ್ನು ಕುರಿಯರು ಗೀತಾ ಲಕ್ಷ್ಮೇಶ್ ನಮ್ಮ ಸಾಹಿತ್ಯದ ಪ್ರಾಕೃತ ಸಾಹಿತ್ಯ ಅವಳು ತುಳು ಭಾಷೆದ ಬಗ್ಗೆ ಆರಗ ಬದ್ರುದ್ದೀನ್ ರಾವಡು ರೇಮಂಡ್ ತಾಕೋಡಿರಾವಡು ಕೆಲವು ಮಾತ ಉದಾಹರಣೆಗಳನ್ನು ಕುರಿಯರು ನಮ್ಮ ಈ ಒಂಜಿ ತುಳುಕು ತುಳುಕು ಒಂದು ಸ್ಥಾನಮಾನ ಬರಡು ಮಾನ್ಯತೆ ಬರಡು ಅವುಲ ಒಂಜಿ ಗೆಳಸುಲಕ್ಕ ಅವಡು ಪನ್ಪಿನಂಚಿತ್ತಿನ ಒಂಜಿ ಅಭಿಮಾನ ಅಜಿ ಪುರುಷಡು ತುಂಬ ಮಾತ್ರ ನಮ್ಮ ಓದುದು ತೆರೆಯೊಂದು ಮತ ಬೇತೆ ಮತ ಬೈದ ನಮ್ಮ ಇತಿಹಾಸಡು ಸಾಧಾರಣ ಸ್ವಂತ ನಾಲ್ಕು ವರ್ಷ ದುಂಬೆ ಪಣಿಯಾಡಿದಾರೆ ಎಸ್ಯು ಪಣಿಯಾಡಿದಾರೆ ಒಡಿಪಡು ತುಳು ಚಳುವಳಿ ಮತ್ತ ಪೂರ್ನಾಡು ಕೆಲಸ ಹೊಡಿತಿನ ಆರು ಮಲ್ಲ ತುಳು ಅಭಿಮಾನಡು ತುಳು ಭಾಷೆ ಪುನರುಜ್ಜೀವನ ಮಲ್ಪನ ಚಿತ್ರ ಅಭಿಮಾನಡು ಊರಿಗೂ ಬತ್ತೀರು ಒಡಿಪಿಗೂ ಬತ್ತೀರು ಆರ್ನ ಒಟ್ಟು ಕೆಲವೊಂದು ಬಳಗನ್ ಕಟ್ಟೊಂಡಿರು ತುಳು ಮಹಾಸಭೆ ಮಲ್ತಿರು ಆಯ್ತ ಚರಿತ್ರೆ ಮತ್ತೆ ತೂವೊಂದಿಲ್ಲ ನಮ್ಮ ಇಂಚಿತಿ ಪಣಿಯಾಡಿಯರು ಸಾರತ್ತ ವರ್ಮನೊತ್ತ ಮುಪ್ಪನೆ ಇಸವಿಡೆ ಆರು ತುಳು ಪ್ರಾಂತ್ಯ ಆಪಿನಿತ್ತ ಬಗ್ಗೆ ತನ್ನ ಒಂಜಿ ಬಲವಾಯಿನ ಐಕ್ಯಾನ ಒತ್ತಡ ಪಾಡೊಂದಿಲ್ಲ ಯಾನ ಐಕ್ಯ ಒಪ್ಪಿನಂಚಿತ್ತನೆ ಪನ್ಪಿನ ಇಂಗ್ಲಿಷ್ ಆಂಗ್ಲ ಭಾಷೆಡ್ ಅಪಗ ಆರು ಸಾರತರ್ಮನತ್ತ ಮುಪ್ಪಡೆ ಆರು ಬರವು ಬರೆಯರು ಅವನ ತುಳುಕು ನಮ್ಮ ತುಳು ಸಾಹಿತ್ಯ ಚರಿತ್ರೆ 2007 ಇಸ್ವಿಡ್ ತುಳು ಅಕಾಡೆಮಿ ಬುಕ್ಕ ಹಂಪಿಮ ಕನ್ನಡ ವಿಶ್ವವಿದ್ಯಾಲಯದ ಸಹಾಯಗಳು ಪ್ರಿಂಟ್ ಆಡ ತುಳು ಸಾಹಿತ್ಯ ಚರಿತ್ರೆ ಈ ವಿಷಯ ನಮ್ಮ ದಾಖಲೆತ್ತಿನ ತೂವಲಿ ಪಣಿಯಾಡಿಯರು ಆರು ತುಳು ದಯಪಂಡ ತುಳು ಪ್ರಾಂತ್ಯ ಪನ್ಪಿನವು ಅಪಗ ನಮ್ಮ ಇಡೀ ಇತ್ತೈನಿತ್ ಇನಿ ರಡ್ಡನೆ ಪಾಸೆಯಾದು ನಮಕ್ ಅತಿಕೃತ ಕೊರ್ಲೆ ತುಳುನು ಪಂದು ಇನಿ ಸರ್ಕಾರ ಕೇನೊಂದಿಲ್ಲ ಈ ಒಂಜಿ ಭಾಷೆದ ಒಂಜಿ ಮಾನಾದಿಗೆ ಭಾಷೆಗೆ ಒಂಜಿ ಮರ್ಯಾದೆ ತಿಕ್ಕೋಡು ಪನ್ಪಿನ ಚಿತ್ತಿನ ಪ್ರಯತ್ನ ಮಸ್ತ್ ಏನಿ ಕಾಲ ಹೊಡೆದಿಂಚಿಲ್ಲ ನಮ್ಮ ಹಿರಿಯರ ನಕಲು ನಡತೊಂದು ಬತ್ತೀರಿ ಅವ ಯೋತಾಜಿನಿಡ್ಸ್ ಇಡ್ಬುಕ್ಕ ಇಡ್ಬುಕ್ಕ ಏಕೀಕರಣ ಕಾಲ ಈ ತುಳು ಪನ್ಪಿನ ತುಳುನಾಡು ತುಳು ರಾಜ್ಯ ಈ ಚಿತ್ತಿನ ಶಬ್ದನು ನಮಕ್ ಏಪ ಏನಿ ಕಾಲ ಹೊಡೆದಿಂಚಿ ಉಂಡು ದೇವಣ ನಮ್ಮನ್ನು ನಮ್ಮ ಆಳು ಪೆರು ಈ ಈ ಪ್ರಾಂತ್ಯ ಈ ತುಳುನಾಡಿನ ಆಳೊಂದಿತ್ತಿನ ಇವತ್ತು ಕೆಲವು ಶತಮಾನ ಪುರ ಆಳಿಯರು ಎಡ್ಬುಕ್ಕ ಈ ವಿಜಯನಗರ ಸಾಮ್ರಾಜ್ಯ 14th century ಬಂದಾಗ ವಿಜಯನಗರದಕ್ಕಲು ಒಂದು ಈ ಪ್ರದೇಶ ಬಾರ್ಕೂರು ಮಂಗಳೂರು ಪನ್ಪನಂಚಿತ್ತಿನ ರಡ್ ವಿಭಾಗ ಮಲ್ತೊಂದು ಈಗ ರಾಜ್ಯಪಾಲರ ನೇಮಕ ಮಲ್ತೊಂದು ತುಳು ರಾಜ್ಯ ಒಂದು ಒಟ್ಟು ಪಂದು ಒಂದು ಓರೋರ ಬಾರ್ಕೂರನ್ನು ಮಾತ್ರ ತುಳು ರಾಜ್ಯ ಬೊಕ್ಕರೋರ ಬಾರ್ಕೂರು ಮಂಗಳೂರನ್ನು ಮಾತ್ರ ಬೊಕ್ಕರೋರ ಮಂಗಳೂರು ಬಾರ್ಕೂರು ರಡ್ ರಾಜ್ಯನೆಲ್ಲ ರಡ್ಡೆಲ್ಲ ಸೇರಿದ ತುಳು ರಾಜ್ಯ ಅದು ಒಂದಿತ್ತು ಬಕ್ಕ ದಾಖಲೆ ಇಲ್ಲ ಮತ ಅಪ್ಪಗ ಇತ್ತು ಮಾತ ಶಾಸನೋಡು ತುಳು ರಾಜ್ಯ ಬಂದೋಡು ಎಡಮನೆ ಶತಮಾನೋಡೆ ಅವು ದಾಖಲೆ ಬೈದನು ಸೊ ಅವು ಬ್ರಿಟಿಷರು ಬತ್ತಿ ಬುಕ್ಕ ಬ್ರಿಟಿಷರ್ನ ಆಡಳಿತ ಬತ್ತನ ಅವು ಅಪ್ಪಗಳದಿಂಚಿ ಸೌತ್ ಕೆನರ ನಾರ್ತ್ ಕೆನರ ಪನ್ಪನ ಚಿತ್ತಿನ ಒಂದು ಮಾತು ಬತ್ತದ ಅವು ಪೋಡು ಮದ್ರಾಸ್ ಸರ್ಕಾರ ಹೊಡಿತಿನ ತುಳುನಾಡು ಮದ್ರಾಸ್ ಸರ್ಕಾರ ಹೊಡಿತಿನ ಏಕೀಕರಣ ಕಾಲಗು ಮತ್ತೆ ಎಕ್ಕಡ ಪಂಡಿಯರ್ ಮೇಲೆ ಅಂತ್ಯ ತುಳುಕು ಅವು ಮಾನ್ಯತೆ ಪನ್ಪಿನವು ಒಂಜಿ ತತ್ವ ಪಣಿಯಾಡಿಯರನ್ನ ಕಾಲ ಮುಗ್ಗಿಂಡು ಆರನ್ನ ಹೋರಾಟ ಮಲ್ತೀರು ಆರನ್ನ ಒಂಜಿ ಆರನ್ನ ಒಂಜಿ ಗೂಟೆ ಎಂ ಹೆಗಡ್ರು ಬುಕ್ಕ ಪರಮೇಶ್ವರಿ ಬೆತ ಬೇತೆ ಮತ್ತ ಆರನ್ನ ಗುಂಪುಡಿತೇರು ಐಡ್ ಬುಕ್ಕ ಸಾರತರ್ ಮಂತ ಎಲ್ಪನೆ ಈ ಸ್ವೀಡ್ ಕುಡ್ಲಡು ತುಳುಕೂಟ ಪುಟ್ಟೋಣ ತುಳುಕೂಟ ಪುಟ್ಟೋಣಿ ಬುಕ್ಕ ಈ ತುಳು ಭಾಷೆದ ಕಾರ್ಯಕ್ರಮ ಲಾಪಿನಿ ತುಳುಕು ಮಾನ್ಯತೆ ಬೋರ್ಡು ಇಂಚಿತ್ತಿನ ಕೇನವು ಇಂಚಿತ್ತಿನ ಮಾತ ಸಭೆ ಸಮ್ಮೇಳನ ಆವರಿಸಿರುವಾಡು ಯಮಯ್ಯಗಡ್ರನ್ನ ಮಾನ ಆರನ ಅಧ್ಯಕ್ಷತೆ ಯಮಯ್ಯಗಡ್ರನ್ನ ಮಟ್ಟಾರ್ ವಿಠಲ್ ಹೆಗಡೆ ಆರನ ಅಧ್ಯಕ್ಷತೆ ಕುಡ್ಲಡು ಸಮ್ಮೇಳನ ಆಂಡು ಮುಲ್ಕೇಡ ಸಮ್ಮೇಳನ ಆಂಡು ಬೆಂಗಳೂರು ಸಾರತನ ಮೂಲಕ 83 ಇಸ್ವಿಡು ವಿಶ್ವಕುಮಾರನ ಮೂತಾಲಿಕೇಡು ಬೆಂಗಳೂರು ತುಳುಕೂಟದ ಕನ್ನ ಒಂಜಿ ಮೂತಾಲಿಕೇಡು ಮಲ್ಲ ತುಳು ಸಮ್ಮೇಳನ ಆಂಡು ಖುಷಿ ಹರದಾಸ್ ಭಟ್ರು ಐತೆ ಅಧ್ಯಕ್ಷರಾದಿತ್ತಿರು ಆ ತುಳು ಸಮ್ಮೇಳನ ತುಳುಕು ಮಾನ್ಯತೆ ಬೋರ್ಡು ತುಳುಕು ಸಂವಿಧಾನ ಏತ್ ಶೆಡ್ಯೂಲ್ ಅದು ಏಟ್ ಶೆಡ್ಯೂಲ್ ಮತ್ತೆ ಏಟ್ ಶೆಡ್ಯೂಲ್ ಎಡ್ಮನೆ ಶೆಡ್ಯೂಲ್ಡು ತುಳುಕು ಮಾನ್ಯತೆ ಬೋರ್ಡು ಪನ್ಪಿನವು ಬಿಜಗಡ್ದಿ ಶುರುವಾಡ್ ಬೀಜ ಶುರುವಾಡ್ ಅಂಚನೆ ಕುಡ್ಲಡು ಸಾರತರ ಮನೆ 24th April ಮೂಜಿ ದಿನ ವಿಶ್ವ ತುಳು ಸುರುತ್ತ ವಿಶ್ವ ತುಳು ಸಮ್ಮೇಳನ ಆಡು ಅವೇ ಸಮ್ಮೇಳನ ಕೀರ್ದಾನಿ ಅನಂತಮೂರ್ತಿ ಮಾತ ಬತ್ತಿತ್ತಿರಂಚಿನ ಒಂದಕ್ಕೆ ಆ ಸಮ್ಮೇಳನ ವೀರಪ್ಪ ಮೊಯ್ಲಿ ರಾಣಿದ ಮುಖ್ಯಮಂತ್ರಿಗಳು ಆ ತುಳು ಅಕಾಡೆಮಿನ ಆಣಿ ಉಂಡು ಮಲ್ತಿ ಆ ಸಮ್ಮೇಳನದ ಸುರುತ್ತಾನೆ ಯಾನೇ ಯಾನಪಗ ಆಕಾಶವಾಣಿ ಆಕಾಶವಾಣಿ ಬುಕ್ಕ ಒಂದು ಸಾಹಿತಿ ಅಧ್ಯಯನಕಾರ ಆತೆ ಯಾನ ತುಳುತ್ತ ಅಧ್ಯಯನಕಾರ ಆನಿಲ್ಲ ಏನಿಲ್ಲ ಬೇತೆ ಭಾಷೆಗಳು ಎಂಚೆ ಮಾನ್ಯತೆ ತಿಕ್ಕಂಡು ಪನ್ಪಿನ ಅಧ್ಯಯನ ಮಲ್ತದ್ದು ಗೋವಾಡು ಎನ್ನನೇ ಅಂತರ್ ರಾಜ್ಯದ ಕಲಿಗ ಅದಿತ್ತಿರ ಪುಂಡ್ಲಿಕ್ ನಾಯಕ ಪನ್ಪಿನ ಕೊಂಕಣಿಗೆ ಕೆಲಸ ಹೋರಾಟ ಮಲ್ತಿತ್ತಿರ ಅವು 92nd ಪುರ್ತುಗು ಅವು ಕೊಂಕಣಿಗೆ ಮತ ಬತ್ತಂಡ ಅವೇನು ಅಂಚೆ ಬೇತೆ ಭಾಷೆಗಳು ಎಂಚ ಬತ್ತಂಡು ಮಾನ್ಯತೆ ಅವು ಮಾನ್ಯತೆ ಬತ್ತಂಡ ದಾದತ್ ಮಾತ ಸವಲತ್ತು ಉಂಡು ಇಂಚಿತ್ತಿನ ವಿಚಾರಲಿನ ಅಧ್ಯಯನ ಮತ್ತೆ ಮಲ್ತದ್ದು ಆನೆ ಶುರುತಾನೆ ಯಾನಲ್ಲಿ ಯಾನೆ ಲೇಖನ ಬರತ್ತಿನ ಉಂಡು ಪೇಪರ್ ಗೊಂಜ ಅಗ್ರ ಲೇಖನ ಬರ್ತೀನಿ ಉಂಡು ಇಂದು ಮಾತ್ರ ಬೇತೆ ಬೇತೆ ಪ್ರಯತ್ನ ನಡ್ತೊಂದು ಬತ್ತ ಬೇತೆ ಬೇತೆ ಲೆವೆಲ್ ನಡ್ತೊಂದು ಬತ್ತ ಮಾಧ್ಯಮಡು ಆಕಾಶವಾಣಿಲ ಒಂದು 2-3 ಸರ್ತಿದ ಒಂದಿಟ್ಟು ಬೇತೆ ಬೇತೆ ವೀರೇಂದ್ರ ಹೆಗ್ಗಡೆ ಅಪಗದ ಶಾಸಕರ್ನಕ್ಕಳು ಮಂತ್ರಿ ನಕ್ಕಳು ಅಕಾಡೆಮಿ ದಾರ ಮುಕ್ಕಳು ಮಾತ ಪಾಲ್ತಾಡ ರಾಮಕೃಷ್ಣ ಎಂಚಿತ್ತಿನ ಬೇತ ಬೇತಗಳ ಅಭಿಪ್ರಾಯ ಮಾಧ್ಯಮಡು ರಂಜ 2 ವರ್ಷಗಳು ಎಂಕ್ಲು ಪ್ರಸಾರ ಮಾಡ್ತಾ ತುಳುಕು ಮಾನ್ಯತೆ ಬೋರ್ಡ್ ಎಂಚ ಪಂದ್ ಅವು 2003 ಇಸ್ವಿದ ಪುರ್ತುಗ ಹಿಡ್ದುಂಬೆ ತುಳು ಅಕಾಡೆಮಿ ಬತ್ತಿನ ಚಿತ್ರವು ತುಳು ಅಕಾಡೆಮಿ ತುಳುಕ್ಲ ಎಡ್ಡೆ ಕೆಲಸ ಮಲ್ತೊಂದುಂಡು 2003 ಇಸ್ವಿಡೆ ಅಪಗಲೇ ತುಳು ಅಕಾಡೆಮಿದ ನೇತೃತ್ವಳು ತುಳು ಕೂಟಲು ಮತ್ತು ಸೇರಿದ ತುಳುಟು ಒಂಜಿ ಡಿಲ್ಲಿಡ್ ತುಳು ಬೊಲ್ಪಿ ಪಾಂಡ್ಪಿನ ಕಾರ್ಯಕ್ರಮ ಮಲ್ತಂಡು ಉದ್ದೇಶ ತುಳುಕು ಮಾನ್ಯತೆ ಬರಡು ಪಾಂಡ್ದು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಬೊಕ್ಕ ಬೆಳ್ಳಾರ ವಸಂತ ಶೆಟ್ರು ಮಕ್ಕಳು ಸಹ ಆಯ್ಕೆ ಅಕಲ ಅಲ್ಪ ನೇತೃತ್ವ ಮಲ್ತಿತ್ತೇರು ಯಾನ್ ಮುಲ್ಪದ ಸಂಚಾಲಕತ್ವ ಅದು ಮಕ್ಕಳ ಅಕಾಡೆಮಿದ ಟೀಮ್ಗದ ಸಂಚಾಲಕತ್ವ ಯಾನ್ ಎಂಕಿತ್ತು ಅಲ್ಪದ ಅವು ಜಾರ್ಜ್ ಫೆರ್ನಾಂಡಿಸರ್ನ ಮುಖಾಂತರ ಪ್ರಧಾನಮಂತ್ರಿಗೆ ಆನೆ 2003 ಆಯ್ಕೆ ಒಂದು ಅರ್ಜಿ ಕೊರತು ಸಲ್ಲಿಕೆ ಎಂಜಿನ ಹಾಂಡಲ ಅವು ಮಾ ಐಡು ಬುಕ್ಕಲ್ಲ ಬೆದೆ ಬೈತೆ ಲೆವೆಲ್ಡ್ ಅಪಗ ಅಪಗ ಒಂದಂತೆ ಮಾತ್ರ ಪ್ರಯತ್ನ ಅವೊಂದು ಬರ್ತದೆ ಆಂಡ ವಾ ಪ್ರಯತ್ನ ಇಲ್ಲ ಸರ್ಕಾರದ ಹೊರತಕ್ಕೆ ಪೇಪರ್ ಘೋಷಣೆ ಆಯ್ಪಿನಿ ಒಂಜಿ ಎಂಚಿನ ಲಾಪಿನ ಹೊರತು ದಾಖಲೆ ಓಲು ಬರ್ತದೆ ಜಾತ್ಪುರ ತನಗ ತುಂಬ ಸರ್ಕಾರ ಒಪ್ಪುನಾಗ ತುಳುಕು ಇತ್ತೆ ರಾಜ್ಯದ ಮಾನ್ಯತೆ ಬೋರ್ಡ್ ಸುರುಕು ತುಳುಟು ರಾಜ್ಯದ ಮಾನ್ಯತೆ ಬೋರ್ಡ್ ಅವು ಸುಲಭ ಅವು ಕೊರಲಿ ತುಳು ಈತಮಲ್ಲ ಸಮೃದ್ಧವಾದ ಭಾಷೆ ಉಂಡು ಮಾತ ನಮ್ಮ ರಾಜಕೀಯ ಎಂ ಪಿ ಎಮ್ ಎಲ್ ಎನ ಕುಲ್ಲರು ಮಕ್ಕಳು ಮಾತ ಉಲ್ಲರು ಇಂಚ ಮಾತಿ ಪುನಗ ತುಳುಕು ಸುರುಟು ತುಳುಕು ರಾಜ್ಯದ ಮಾನ್ಯತೆಗೆ ಬರಡು ಪಂಪಿನವು ದುಂಬುದ ಸರ್ಕಾರ ಪುನಗ ಅವು ಸುರುವಾಡ ಚಳುವಾಡ ರಡ್ನೇ ಭಾಷೆ ಬೋರ್ಡ್ ಐಡು ಬುಕ್ಕ ಆ ಪುರ್ತು ಗನಗ ಜವಳೀರ್ ನಕುಲು ಒರಿಯನ ಪುದರ್ ಪಂಡ ಬೊಕ್ಕುರಿಯ ಮಸ್ತ್ ಸಂಘಟನೆಗಳು ಬೆಂಗಳೂರು ಉಡುಪುನ ಸಂಘಟನೆ ತುಳು ಸಂಘಟನೆಗಳು ಪೂರ ಒಟ್ಟಾದಿತ್ತೆ ಆಯ್ತ ಪಿರೋಡ್ದು ಬೆನ್ರಸರ್ ಮಾಡಿದ್ರು ಮೂಲಂಚನೆ ಬೆತ ಬೇತ ಲೆವೆಲ್ ಬೆತ ಬೇತ ಸಂಘಟನೆ ಜವಣೀರ್ ಹೊಸ ಪ್ರಯತ್ನ ಮಾತ ಶುರು ಮಾಡ್ತೀರಿ ಅವು ಪತ್ರಿಕೆಯ ಮುಖಾಂತರ ಮಾಧ್ಯಮದ ದುಂಬಾ ದಿಪ್ಪು ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಬತ್ತಿ ಬುಕ್ಕ ಟ್ವೀಟರ್ ವಾಟ್ಸಪ್ ಮುಖಾಂತರ ಇನಿಕೋಡ್ ಪೂರಾ ಜವಣೀರ್ ನಕಲು ಹೊಸ ರೀತಿಯ ಪ್ರಯತ್ನ ಮಲ್ತಂದುಲ್ಲರು ರಾಜ್ಯಗು ರಾಜ್ಯಗಳು ತುಳುಕು ರಡ್ಡನೇ ತುಳುಕು ಒಂಜಿ ವಿಶ್ ಹೆಚ್ಚುವರಿ ಸ್ಥಾನಮಾನ ಅಧಿಕೃತವಾದ ಕೊರಡು ಪಂಪಿನ ಈ ಪ್ರಯತ್ನ ಇನಿಕ್ ಬರೊಂದು ಗಟ್ಟಿಯಾವನುಂಡು ಇಂಚೆ ನಮ್ಮ ಸರ್ಕಾರ ಖಂಡಿತವಾದಲ್ಲ ಇತ್ತು ಕೊರಡು ಅವೇನು ಕೊರಡು ಪಂಪಿನ ಚಿತ್ರ ಒತ್ತಾಯ ನಮ್ಮ ಇಂಚೆ ಮನಪಿನ ಮೂಲಕ ಸಾರ್ವಜನಿಕರು ಮಾತೆಲ್ಲ ನೆತ್ತ ಒಟ್ಟುಗು ಸೇರ್ದು ಒತ್ತಡ ಪಾಡುಡು ಅಂಚೆ ಸರ್ಕಾರದ ಕೆಲವು ನಮ್ಮ ಇನಿತ್ತ ಪತ್ರಿಕೆಯಡೆ ಒಂಜಿ ಕನ್ನಡ ಸಂಸ್ಕೃತಿ ಇಲಾಖೆದ ಮಂತ್ರಿಲಿ ಒಂಜಿ ಹೇಳಿಕೆ ಕೊರ್ತೀರಿ ಕೆಲವು ನಾವು ಚೌಕಟ್ಟದ ಉಲ ಹಿಡ್ದು ಮಾನ್ಯತೆ ಕೊರಪಿನ ಬಗ್ಗೆ ಸರ್ಕಾರ ಒಂಜಿ ಪ್ಲಾನ್ ಮಲ್ತೊಂದು ಪನ್ಪೀರಿ ಅಂಚನಿದ್ದಲ್ಲಿ ನಮಗೆ ದಾಖಲೆ ಹಿಡಿದು ತುಳು ಎರಡನೇ ಅಧಿಕೃತ ಭಾಷೆ ಅದು ಹೆಚ್ಚುವರಿ ಭಾಷೆ ಅದು ದಾಖಲೆ ಹಿಡಿದು ಬರೋಡು ನಮ್ಮ
9: ತುಳುನ್ ಘೋಷಣೆ ಮಲ್ಪರನೇ ಕುಡ್ಲಡು ಈ ಆ ಒಂದುಂಡು ಪಂಡ್ಪುನ ಇಂದಿನ ಸಚಿವ ಸಂಪುಟ ಸಭೆ ಆ ಒಂದುಂಡು ಪಂಡ್ಪುನ ಇಂಗ್ಲಿ ಗುಮಾನಿಲ್ಲ ಉಂಡು
10: ರೇಮಂಡ್ ಸರ್ಗ ಇತ್ತ ಬಗ್ಗೆ ಪ್ರಶ್ನೆ ಕೇನ್ವೆ ಘೋಷಣೆದ ಬಗ್ಗೆ ಸರಿ

0: అక్కడ జైతుల్ నాడు సంఘటన అవాడ ఇంచిన అక్కడ ఆ లిపి నుంచి ఇత మాతలు ఇత్తతో ఖుషి ఆపుండు మది మీద కాకజీడు ఇరగ అంగడిద బోర్డు లేడు గాడి లేడు ఆ గాడి ఇల్లద బోర్డు
1: డీసిన టేబుల్
0: అల్ప అల్ప పోదు కొరుపు నీతుడు
2: తమ్మయ్య పంపినారు అంచని బొంబాయి కెలవేర్లా
0: మస్త్ జన ఒక డిజిటల్ వేదిక
2: డిజిటల్
0: ట్విట్టర్ అభియాన నమక్ మస్త్ ఈజీ అయిన సంవహన మాధ్యమం పండ డిజిటల్ అంతే జవనేరితే ఆయన డిజిటల్ ట్విట్టర్ ఒక ఎంచిన దుంబు నమకు మాహితి కొరత మధు సర్ పండర్ ఇంచెంచ బయలుతాను కెలవాత బయలుతాడు అన్న నమకు ఇత్త బగ్గె మాహితి కొంది అండ్ ఇత్త ప్రతి ఒంజిల ఇత్త నమకు ఇనికోడద బేల ఉండు ఐత బగ్గె ఐత తూర పండ ఐత పూర మాహితి తిక్కుండు నమ వరదపురద కడపురద ಐತಪುರ ಮಾಹಿತಿ ತಿಕ್ಕೊಂಡು ಪ್ರತಿಯೊಂದಿಲ್ಲ ಡಿಜಿಟಲ್ ಮಾಧ್ಯಮ ನಮಗೆ ಮಾಹಿತಿ ಬಕ್ಕ ಒಂಚರ ತಿಳಿದಪ್ಪ ವಿಷಯ ಗೂಗಲ್ ಗೂಗಲ್ ಪಂಡ ವಿಷಯ మళ్ళా అథారిటీకి పోపునాడల నమకు సులభ దుంబ మొక్కలు పురం ఎత్తో బంగ పత్తుంది అడగ పోదు పత్తొందు
1: పురం
0: మేలు మల్తుండ నిజవాదు తుళువేరు కన్నడ బులెపాదినట్టు ఆత బేత ఏర్ల బులెపాదేపండ ఇత్తెల ఒంజి కన్నడ ప్రబుద్ధవాదు విద్వత్పూర్ణవాదు స్పష్టవాద పాత్రను ఏరికేండ నమ్మ తుళునాడద ಯಕ್ಷಗಾನ ಕಲಾವಿದೆ
2: ಕನ್ನಡ
0: ಈ ತುಳುವೇರೆಗೆ ನಿಕ್ಕಲು ಏತೆ ಪನ್ನೆ ನಿಕ್ಕಲು ಆ ಕನ್ನಡನೆ ಏರು ಬುಳೆಪಾವನ್ನು ಏರ್ಕಂಡ ನಮ್ಮ ಪೆರ್ಮೆಂಟ್ ಪನ್ನೋಡು ನಮ್ಮ ಯಕ್ಷಗಾನ ಕಲೆ ದಯಪಂಡ ಆ ಕಲಾವಿದರ ಅಕ್ಕಲು ಮೂಜನೇ ಕ್ಲಾಸ್ ಕಲ್ಪಾಡು ನಾಲ್ನೇ ಕ್ಲಾಸ್ ಮೇಲೆ ಅದು ಏತೆ ಮೇಲೆ ಕಲ್ಪಾಡು ಅಂಡ್ ಆತು ಪೊರ್ಲು ಆ ಕನ್ನಡ ನುಂಡತೆ ಬುಲೆಪಾವನಿ
2: ಪ್ರತಿನಿತ್ಯ ಚಲಾವಣೆ
0: ಅಂಡ ದಾಯಪಂಡ ಹೋರಾಟ ಬೋರ್ಡ್ ನಮ್ಮ ಈಜನೆ ಮನಿಪಂದಕುಳ್ಳ ಇಂಚಿನ ಆಪಿನಿ ಪಂಚದ್ರಾವಿಡ ಭಾಷೆಗೆ ಒರಿದಿನ ನಾಲ್ ಭಾಷೆಗಿರ ರಾಜ್ಯ ಮುಟ್ಟ ತಿಕ್ಕಂಡು ಒರಿದಿನ ತುಳು ಭಾಷೆ ನಮಲೇತ ಏರ್ಲ ಮನಪಂದೆ ಮಾತಾಡ್ಲಕ್ಕ ನಮಲಕುಳ್ಳ ಮನಿಪಂದಕುಳ್ಳ ಅವು ಬೊಕ್ಕಲ ನನಾತ ಅಡಗೆ
1: ತುಳು ಉಪಯೋಗ ದುಮ್ಮದಲ್ಲಿ ಕನ್ನಡ ಇಜ್ಜಿ ಇತ್ತೆ ತುಳುಟೇ ಪೂರ ಅವನ ಕಂಬಳನು ಇಡೀ ನಡಪರು ಅವಳು ಬೊಕ್ಕ ಅವನ ಪಂಡ್ಯನ್ ಈ ಕಾರ್ಯಕ್ರಮ ನಿರ್ವಹಣೆ ಮಲ್ಪನ ಒಂಜಿ ಪೊರ್ಲುಡು ತುಳು ಪಾತ್ರನ ಒಂಜಿ ಸುಮಾರು ಜನ ಅವ್ಲೇ ವರ್ಗ ಉಂಟು ಅಕ್ಕಲು ಪೊಯ್ನವಲು ಪೊರ್ಲುಡು ತುಳುಟು ಪಾತ್ರದು ಜನಕ್ಕೆ ಮೋಡಿ ಮಲ್ಪರು ತುಳು ಏತು ಪೊರ್ಲು
0: ಏಪ ತುಳು ಅಲಿಯುಡೊಂದು ವಿಷಯ ಬತ್ತಂತಲೇ ಇಜ್ಜಿ ಎಂಕುಲು ಬುಲ್ಲೇ ಪಾರೆ ಎಂಕುಲು ಪ್ರಯತ್ನ ಬರಂದಲ್ಲ ಎಂಚ ಎಂಕುಲ ಸಾಧಿಗೆ ಚೈಚ ಬೆಟ್ಟು ಮಲ್ತ ಅಂಡ ಇಂಚ ಪೂರ ಈ ಕಾರ್ಯಕ್ರಮ ಬೊಕ್ಕ ಒಂಜಾತ್ ಪನ್ಪೇತೆ ಈ ಸಲ ಆಟದ ಕಾರ್ಯಕ್ರಮ ಆಟದ ಕಾರ್ಯಕ್ರಮ ಇತ್ತ ಪನ್ಪಂಡು ಕೆಲವರಿಗೆ ಇಷ್ಟ ಆಪುಜಿ ಪಂಡ ಅವಳು ಗೌಜಿ ಗಮ್ಮತ್ ತಿನ್ಪಿನಂದ ಅಂಡ ಕೆಲವೊಂಜಿ ವಿಷಯ ಅಲ್ಪ ಒಂಜಿ ಗೇನ ಪಟ್ಟನ ಕೆಲಸ ಹಾಕೊಂಡು ಕೆಲವೊಂಜಾತ ಪರತಿರಿದ ಬಗ್ಗೆ ಕೆಲವೊಂಜಿ ತುಳು ಶಬ್ದನ ಬಗ್ಗೆ ಒಂಜಾತ ಜನಕ್ಕೆ ಗೊತ್ತಾಪುಂಡು ಅಂಚ ಆಡಲ ಆಟದ ಪುದಾಡ ಅಂಡಲ ಒಂಜಾತ ತುಳುಕರ ಒಂಜ್ ಆತ ಸಂಘ ಸಂಸ್ಥೆಗಳು ಒಟ್ಟು
3: ಸೇರುವುದು
0: ಪೂರ ತೋರೆ ಪೋಂಡ ಜವನೇರ್ನ ಒಂದಿಲ್ಲ ಪ್ರಯತ್ನ ಇತ್ತೆ
1: ತುಳುಪು ನೆಂಕ್ಲು ಆ ಮಾತೆಲ್ಲ ಒಟ್ಟಿಗೆ ಪ್ರಕ್ರಿಯೆ ಒಂದು
4: ಎಕಡೆ ಮುದ್ದು ಸರ್ ಪಂಡೇರು ಈತ್ ವರ್ಷದಿಂಚೆಲ್ಲ ಘೋಷಣೆ ಒಂದಿತ್ತು ಘೋಷಣೆ ಅಂಚಾಂಡ ರೇಮಂಡ್ ಸರ್ಡಕ್ಕೆ ಎಲ್ಲ 18 ತಾರೀಕದ ಸಚಿವ ಸಂಪುಟ ಸಭೆಟ್ ಘೋಷಣೆ ಆಂಡು ಘೋಷಣೆ ಆಪುಂಡು ಆಂಡದಾಂಡ ಆಯ್ತು ಅನುಷ್ಠಾನಕ್ಕೆ ದಾದ ಮತ ಬೇಲೆ ಅವಳು ಅಯ್ಯನ ಖಾಲಿ ಘೋಷಣೆಗೆ ಮಾತ್ರ ಇಡೇ ಮುಟ್ಟ ನಮ್ಮ ದಾದಮಂತ ತುಳುವೇರಿ ಘೋಷಣೆಗೆ ಮಾತ್ರ ಸೀಮಿತ ಆದದೀಯ ಅಂಚ ಆ ಒಂದು ಲೆಕ್ಕ ನಮ್ಮ ದಾದ ಮಲ್ಪುಡು
1: ಸುರುತಾದು ಅವನು ಘೋಷಣೆ ಆನಗ ಎಂಕುಲು ಅವನು ಐತ ಐತ ಬೊಕ್ಕ ದಾದ ಮಲ್ಪು ಅಂದ ಎಂಕುಲು ದಾದ ಮಲ್ಪುವ ಎಂಕುಲ ಕೆಲಸ ಆಂಡು ಪಂಡದ ಖುಷಿ ಟಿಪ್ಪುನು ಖಂಡಿತ ಆತು ಪೂರ ಪೊರ್ಮುದೇರು ಅಗ್ಲು ನೆನಪು ದಿವಡಾಯ್ನ ಒಂಜಿ ಕೆಲಸ ಉಂಡು ನೆನಪು ದಿವಡಾಯ್ನ ಘೋಷಣೆ ಆಯ್ಬೆಟ್ಟಗ ಎಂಕ್ಲೆಗೆ ಐತ ಬಗ್ಗೆ ಮಾಹಿತಿ ಕೊರ್ಲೆ ದಾದ ಘೋಷಣೆ ಐಟ ಘೋಷಣೆ ದಾದ ಪೂರ ಉಂಡು ಅಂಶಲ್ಲಿ ದಾದ ಉಂಡು ಕೊರ್ಲೆ ಬೊಕ್ಕ ವಾ ಇಲಾಖೆ ಎಂಕುಲು ಪೋಂಡ ಐತ ಲಾಭ ತಿಕ್ಕುಂಡು ಐತ ಐತ ಬಗ್ಗೆ ದಾದ ಪುರ ಒಂದುಂಡು ಪಣದ ಎಂಕುಲು ಇತ್ತೆ ಆರ್ ಟಿ ಐ ಪಾಡೋಲಿ ಆತ ವಂಚಿತ ಪಾಡ್ದು ಎಂಕುಲು ಕಾತೊಂದಿಪ್ಪಡು ಎಂಕುಲು ದಾದಾ ಪಂಡ ಈ ಪೂ

0: ತುಳುತ್ತ ಸಂಘಟನೆಗಳು ಒಟ್ಟಾದ ಆ ಸರ್ಕಾರದ ಆದ ಮಲ್ತೊಂದುಂಡು ನೆಕ್ಕ ಏತ್ ಕಾಸ್ತಿ ಒಂದುಂಡು ಬಜೆಟೆಡ್ ಬಜೆಟ್ಡು ಪ್ರತಿ ಸರ್ತಿ ನಿಕ್ಲೆ ಗೊತ್ತುಂಡು ಬಜೆಟ್ಡು ಮಾರ್ಚ್ಡು ಬಜೆಟ್ ಆಪುಡು ತುಳುಕು ಏತ್ ಕಾಸ್ತಿ ಇತ್ತೇನೆ ಎಕಾಡೆಮಿಕ್ ದೀಪನ ಬೇತೇನೆ ತುಳು ಎಕಾಡೆಮಿ ದೀಪನ ಬೇತೇನೆ ಅಯ್ಯನ್ ಮುಟ್ರೆ ಜಂಗ್ಲು ಆಡ ತುಳುಕು ಬೇತೆ ಆದ ಕನ್ನಡಕ್ಕೂ ಈತ್ ಕಾಸ್ತಿ ದೀಪರು ಕನ್ನಡ ಅಕಾಡೆಮಿ ಬೇತಿ ದೀಪರು ಕನ್ನಡ ಅಭಿವೃದ್ಧಿಗೆ ಬಂದು ಬೆತ್ತಿಪ್ಪರು ಶಾಲೆದ ಬುಕ್ ಬಲ್ಪರ ಎತ್ತಿದ್ದೀತೇರು ಶಾಲೆಡ ಕಲ್ಪೋರ ಎತ್ತಿದ್ದೀರು ಮಾಸ್ಟರ್ಗಳೇನು ಸರ್ಕಾರದ ರಡ್ನೆ ಭಾಷೆ ಅಣ್ಣ ಮಾಸ್ಟರ್ಗಳ ಅಪಾಯಿಂಟ್ಮೆಂಟ್ ಮಾಡ್ಬೋದು
1: ತುಳು
0: ಅವು ಪ್ರಕ್ರಿಯೆ ಅವಳು ವಿಧಾನಸಭೆಡ್ ಟ್ರಾನ್ಸ್ಲೇಟರ್ ಇತ್ತೆ ಮುರಳಿ ವಿಧಾನಸಭೆಡ್ ಪಾತ್ರನಾಗ ನಮಗೆ ಅರ್ಥ ಆಗುದಿಲ್ಲ ಏನ್ರಿ ಬೈತಾ ಇದೀರ ಅಂದ್ ಪಂಡಿತ ನಮ್ಮ ಕೇಂದ್ರ ಅವು ಇತ್ತೆ ಎಂಕ್ಲೆಗೆ ಅವು ಪುಲೆ ಉಂಡು ನಮ್ಮ ದಾದ ಮಲ್ಪಡು ಟ್ರಾನ್ಸ್ಲೇಟರ್ ಕೂಡ್ಲೆ ಅಪಾಯಿಂಟ್ ಅವಳು ರಡ್ಡಕ್ಕೆ ವಿಧಾನಸಭೆಗ್ಲ ವಿಧಾನ ಪರಿಷತ್ಗ್ಲ ಆತ ಮಾತ್ರ ಅತ್ತು ಟ್ರಾನ್ಸ್ಲೇಟರ್ ಡೆಲ್ಲಿಡ್ ಲೋಕಸಭೆಗ್ಲ ಅಪಾಯಿಂಟ್ ಆಪಿಲ್ಲ ಎಂಗ್ಳು ತೂಡ್ದ ಬಟ್ ತುಳು ತಕ್ಲು ಎಂಗ್ಳು ಉಲ್ಲ ಅತ್ತ ಎಂಗ್ಳು ತುಳು ಮಾತಾಡ್ಲಿ ಅಂಚಾದ್ ತುಳು ಟ್ರಾನ್ಸ್ಲೇಟರ್ ಇತ್ತಿಲ್ಲ ಅಗ್ಳು ಎತ್ತು ಎಂಕ್ಲ ಕೆಲಸ ಮಲ್ದುವೇರು ಏತ್ ಪುರ ಕೆಲಸ ಮಾಡಿದ್ವೇರು
2: ಪೂರಾ ಸಂಘಟನೆ ಎಲ್ಲ ಪ್ರತಿನಿಧಿ ಇರೋದು ಒಂದು ಕ್ರಿಯಾ ಸಮಿತಿ ಸೇರೊಂದಿದೆ ಒಂದು ಕ್ರಿಯಾ ಸಮಿತಿ ಮಲ್ಪುಡ ಕ್ರಿಯಾ ಸಮಿತಿ
1: ಸರಿದ ಬಣ್ಣ ಘೋಷಣೆ ಆಯ್ ಪೆಟ್ಟಿಗೆ ಮುಗಿಣಿಂದಿಜ್ಜಿ ಅವೇ ಇಂಪ್ಲಿಮೆಂಟ್ ಆವರೆ ಅವತ್ತ ಪೂರಾ ನಮಕ್ ಐಕ್ ರಡ್ಡು ವರ್ಷದ ಟೈಮ್ ಉಂಡು ದಂಡ ಪ್ರತಿ ಕಡೆ ಇಟ್ಟಿತ್ತೆ ಹೊರ ಅವು ನಮಕ್ ಅಧಿಕೃತ ಭಾಷೆ ಆದ್ಬಕ ನಮಕ್ ಸಾಧಾರಣ ಉಡುಪಿ ದಕ್ಷಿಣ ಕನ್ನಡ ನಮ್ಮ ಮುಲ್ಪನೆ ಜಾಸ್ತಿ ಐತೆ ಮುಲ್ಪ ಜಡ್ಜನ್ ಮಲ್ಪನಾಡು ಪಂಡ ನಮಕ್ ಶೈಕ್ಷಣಿಕವಾದ ಬಕ ಕಾನೂನಾತ್ಮಕವಾದ ಆಡಳಿತಾತ್ಮಕವಾದ ಅವು ಭಾಷೆ ಬರ್ಕೊಂಡು ಅಪಗ ಅಲ್ಪ ಆ ಜಾಗೆಡ್ ಆಯಾಯ ಅಧಿಕಾರಿ ನಕ್ಲು ಏರು ಅವಳು ತುಳುತಕ್ಲು ಬರುಡು ಬಕ್ಕ ಬೇತೆ ಬೇತೆ ಕಾನೂನು ಒಂದು ಕೊಡು ಮುಲ್ಪಡ್ದ ಬಕ್ಕ ಅವು ಸಂಸತ್ಗೂ ಅವಳು ಅಲ್ಪ ಕಲ್ಲ ತಿಕ್ಕೊಂಡು ಮೂಲ ಖಾಲಿ ಘೋಷಣೆ ಮಲ್ತು ಪೋದು ಬಕ್ಕ ಹಾಕಲು ಬುಡ್ದು ಬುಡಿ ಎರಡಾಯ್ಚಿ ಅಲ್ಪ ಅಧಿವೇಶನ ಅಲ್ಪ ಮಾತಿರ್ನ ಓದ್ತು ಅವೇನು ಐಕೆ ಏರ್ ಮಲ್ಪೋಡು ಮುಲ್ಪ ರಾಜಕೀಯ ಬರಿ ನಮೈತೆ ಮಲ್ತ ಘೋಷಣೆ ಮಲ್ತ ಅಣ್ಣ ಕಂಟಿನ್ಯೂಸ್ ಹಾಕಲ ಬೆರಿಪತ್ತದ ಅವು ಬತ್ತುಂಡು
0: ಆರ್ಗ್ಯುಮೆಂಟ್ ಮಲ್ಪರೆ ಅಲ್ಪ ಅವೇನ್ ಅವೇನ್ ಅರ್ಥ ಆಪಿನ ಜಡ್ಜ್ ಬರೋದು
1: ಗೀತಕ್ಕೋಸ್ಕರ ಅವಕ್ಕೆ ಪೂರ ನಮ್ಮ ತಯಾರಾದ ಬೆರಿಪತ್ತನ ನಮ್ಮ
3: ತೆರೆಮಣ್ ಸರ್ ಪಂಡಿರ್ ಮಾನಾದಿಗೆ ತಿಕ್ಕಂಡ ನಮಕ್ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆವೋಡು ಆಯ್ರ ಸಾಧ್ಯತೆ ಎಲ್ಲ ಉಂಡು ಒಂದು ಅಂಚಿನಂಚಿ ಬೇಡಿಕೆ ಎಲ್ಲ ಉಂಡು ಇತ್ತೆ ಎರಡನೇ ಭಾಷೆದ ಮಾನಾದಿಗೆ ತಿಕ್ಕಂಡ ಒಂದು ಸಾಧ್ಯ ಆವ ನಮಕ್ ನಮ್ಮ ತುಳು ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ರಚನೆ ಆವ ಅಂಡ ದಾದ ಅವು ಆಂಡ ನಮಕ್ ದಾದ ಇಟ್ ಲಾಭ ಉಂಡು ಬದ್ರುದ್ದೀನ್ ಸರ್ ಅಡಕೇನು
4: ತುಳು ಭಾಷೆದ ಸಾಹಿತ್ಯ ವಾ ಭಾಷೆಗಳ ಕಮ್ಮಿಜ್ಜಿ ತುಳು ಭಾಷೆದ ಸಾಹಿತ್ಯ ವಾ ಭಾಷೆಗಳ ಕಮ್ಮಿಜ್ಜಿ ಅಂದಲಕ್ಕ ಬುಲೆಚಲ್ ಆದಿತ್ತಂಡ್ ಆತಂಡ್ ಆ ಒಂದಲ ಉಂಡು ಅತ್ತೆ ಮೇಡಮ್ ಅತ್ತೆ ಸರ್ ನಡತೊಂದುಂಡು ಅಂಚ ತುಳುವರೆಗ್ ಸರ್ಕಾರದ ಮಟ್ಟುಡು ಇಪ್ಪಿನ ಪಂಡ ಅವು ತುಳು ಸಾಹಿತ್ಯ ಅಕಾಡೆಮಿ ಮಾತ್ರ ಇತ್ತೆಗ್ ಇತ್ತೆ ತೂಪಿನ ಮಟ್ಟಿಗೆ ತುಳು ಅಕಾಡೆಮಿ ಮಾತ್ರ ಅದೇ ಅಕಾಡೆಮಿ ಪುಸ್ತಕ ಪ್ರಕಟಣೆ ಸಂವಾದ ಸೆಮಿನಾರ್ ಇಂಚಿನ ಅಕಾಡೆಮಿಕ್ ಬೇರೆ ನಾತೇ ಮಲ್ತೊಂದುಂಡು
2: ಜನ
0: ಬೈಲೋ ಸಂಜಯ್ಪು
4: ಸೆಮಿನಾರ್ ಬಗ್ಗೆ ಅಕಾಡೆಮಿಕ್ ಬೇರೆ ನಾತೆ ಮಲ್ತೊಂದುಂಡು ಜನಕ್ಕಳು ಬಗ್ಗೆ ಸರ್ಕಾರದ ನಡುಟು ಒಂಜಿ ಸಂವಹನ ಪಂಡ ನಮ್ಮ ನಮ್ಮ ಪಾತ್ರಲಕ್ಕ ಒಂಜಿ ಅಂಚಿನ ಮಾಧ್ಯಮವಾದ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಆವುಡಾಯನ ಮಸ್ತ್ ಅಗತ್ಯ ಉಂಡು ಎನ್ನ ಅಭಿಪ್ರಾಯ
3: ಸರ್ಕಾರ ಬುಕ್ಕ
4: ಸಂವಹನ ಪಂಡ ಕುಳದ ಪಾತ್ರ ಖಾಲಿ ಪುಸ್ತಕ ಬಿಡುಗಡೆ ಮಾತ್ರ
1: ಪ್ರಾಧಿಕಾರ ಬತ್ತಂಡ ಪ್ರಾಧಿಕಾರ ಬತ್ತಿ ಬೆಟ್ಟಿಗೆ ಐಕ್ ಒಂಜಿ ಈತ್ ಒಂಜಿ ಅನುದಾನ ಮಲ್ಲ ಮಟ್ಟದ ಅನುದಾನ ತಿಕ್ಕೂನು ಪ್ರಾಧಿಕಾರ ಭಾಷಾ ಒಂದೇಟು ದಾಯಕ್ ಭಾಷೆಲೇದ ಇತ ಕನ್ನಡ ಪ್ರಾಧಿಕಾರ ಪಂಡ ಅವಳು ಕೋಟಿಗಟ್ಟಲೆ ಪಂಡ ಅನುದಾನ ತಿಕ್ಕೊಂಡು ಈ ಪ್ರಾಧಿಕಾರ ಬಟ್ಟೆ ನಮ್ಮ ಐತೆ ಒಂದು ಒಂದು ಆದ ಬಕ್ಕ ನೆಕ್ಸ್ಟ್ ದ ಒಂದೇ ಹೋರಾಟನೆ ಪ್ರಾಧಿಕಾರ ಹೊರ ನಮ್ಮ ಭಾಷೆನ ಬುಲೆಚ್ಚಲೆ ಆವೋಡು ಅವೇ ಪಂದು ಒಪ್ಪುನಾಗ ಪ್ರಾಧಿಕಾರ ಬರೋಡು ಲೇಪಣ್ಣ ನಮಕ್ಕೆ ಬಾಯ್ ಪಾತೆರಡು ಹೂವು ವಾರ್ಡ್ ಕೆಲಸ ಆಪಿನತ್ ಐಕ್ ನಮಕ್ ಆರ್ಥಿಕ ಒಂದಿಲ್ಲ ಗಟ್ಟಿ ಆದುಪ್ಪು ನಮಕ್ ಬರೆಯಲಿ ಪತ್ತೊಲಿ ಅಂಡ ಒಂಜಿ ಕಾರ್ಯಕ್ರಮ ಮಲ್ಪೊಂಡ ಭಾಷೆ ಎಂಚ ಬುಲ್ಲೆಪ್ಪನ್ ಒಂಜಿ ಕಾರ್ಯಕ್ರಮ ಒಂಜಾತ ಮಲ್ಪೋಡು
4: ಸಮಾನ ಕೊರತೆ ಉಂಡು
1: ನಮಕ್ ಆರ್ಥಿಕವಾದ ಮಲ್ಲ ಮಟ್ಟಗ ಬಲ ಕೊರ್ಪಿನಿ ಅವು ಪ್ರಾಧಿಕಾರ ಭಾಷಾ ಅಂಚಾದ ಅವು ಅಗತ್ಯವಾದ ಬೋಡಾಯ್ ನಂಚಿನ ವಿಷಯ
3: ಇತ್ತೆ ನಮ್ಮ ಬುಕುಂಜ ಸ್ವರಲಕ್ಕೆ ಏನೊಂದಿಲ್ಲ ಸಂವಿಧಾನದ ಎಣ್ಮನೆ ಪರಿಚಯದ ಗುಸ್ ತುಳು ಸೇರುಡು ಸೇರುಡು ಅಂತ ಪನ್ಪಿನ ಇತ್ತೆ ನಮ್ಮ ತುಳು ರಾಜ್ಯದ ಅಧಿಕೃತ ಭಾಷೆದ ಮಾನಾದಿಗೆ ತಿಕ್ಕಂಡ ಅವು ಸಂವಿಧಾನದ ಎಣ್ಮನೆ ಪರಿಚಯದಗೂ ಸೇರಿಯರೆ ಅವಂಜ ಇಂಬು ಕೊರುವ ಐಕೊಂಜ ಒತ್ತು ಕೊರುವ ಅವು
1: ದುಂಬದ ಒಂದು ತೂವರೆ ಪೋಂಡ ರಾಜ್ಯದ ಅಧಿಕೃತ ಭಾಷೆ ಆತಿನ ಭಾಷೆಯಲ್ಲಿ ಎಣ್ಮನೆ ಪರಿಚಯದಾಗ ಸೇರ್ದಿನ ಒಂದು ನಮಗ್ ತೋಜದ್ ಬರ್ಪುಂಡು ಅಂಡ ರಷ್ಸಾರ್ಥ ಇರುವತ್ತ ಮೂಜೆ ಇಟ್ಟದ ತೂವರೆ ಪೋಂಡ ಉಂದೆ ಈ ವಿಷಯ ರಿಯಾಯಿತಿ ತಿಕ್ಕದ ಯಾಕಂಡ ಬೋಡೋ ಡೋಗ್ರಿ ಬೊಕ್ಕ ಮೈಥಿಲಿ ಸಂತಾಲಿ ಉಂದು ಈತ್ ಭಾಷೆನ ರಾಷ್ಟ್ರ ಎಣ್ಮನೆ ಪರಿಚಯದಾಗ ಸೇರಾದೇರ್ ಅಂಚದ ಆ ಕ್ಲಾಸ್ ನ ದೇದೇರ ಅಂಡ್ ಅವು ತಾತ್ಕಾಲಿಕ ತಿದ್ದುಪಡಿ ಅಲ್ಪದಾಯ ಪಂಡ ವಿಶೇಷವಾದ ದಾಯಗ ಅಂಚ ಆಂಡ ಪಂಡ ಅವಳೊಂಜಿ ಪ್ರತ್ಯೇಕ ರಾಜ್ಯ ಬೋರ್ಡ್ ಪನ್ಪಿನ ಒಂಜಿ ಹೋರಾಟ ಸ್ಟಾರ್ಟ್ ಆಯ್ನಿರ್ದ್ರ ಅಕಲು ಆ ಒಂದೇನೊಂಜಿ
3: ಬರಿಕ್
1: ಒಂಜಿ ಆ ಕ್ಲಾಸ್ ನ ಪಂಡ ರಾಜ್ಯದ ಒಂದೇನೇನು ಎನ್ಮನೆಗೆ ಪರಿಗಣನೆ ಮಲ್ಪನೇನು ಬರಿಕ್ ದೀದ್ ಒಂಜಿ ಅನಿವಾರ್ಯ ಪನ್ಪಿನ ಒಂದೇಕ್ ನಾಲ್
2: ಭಾಷೆಗೆ
1: ಕೊಟ್ಟಿರ್ ಅಂಡ ಇತ್ತೆ ನಮಕ್ ತುವರ ಪೋಂಡ ನಮಕ್ ಮುಲ್ಪ ರಾಜ್ಯದ ಒಂದು ತಿಕ್ಕಂಡ ಅವು ಮಲ್ಲ ಮಟ್ಟದ ನಮ್ಮ ಗೆಲ್ಮೆ ಎಂದು ಪನ್ನುಲಿ ನಮಕ್ ಎನ್ಮನೆ ನಮ್ಮ ಇತ್ತೆ ಒಂದು ಆಯ್ನೆ ನಮ್ಮ ನೆಕ್ಸ್ಟ್ ಪೋಪಿನೇ ನಮಕ್ ಎನ್ಮನೆ ಇದೆ ರಾಜ್ಯ ಒಂದಿರ್ತ ಅಧಿಕೃತ ಭಾಷೆ ಇರ್ಲ ನಮ್ಮ ಭಾಷೆ ತಿಕ್ಕುನ ಇರ್ದ ಜಾಸ್ತಿ ನಮಕ್ ತುಳುನು ಗಟ್ಟಿ ಮಲ್ಪರೆ ಅಥವಾ ನಮ್ಮ ಯಾಕಡೆ ಪಂಡತ್ತೆ ಆರ್ಥಿಕವಾದ ಗಟ್ಟಿ
3: ಮಲ್ಪರೆ
1: ಅಥವಾ ನಮ್ಮ ಭಾಷೆನ ನಮ್ಮ ನಮ್ಮದ ನನ್ನದ ಜನರೇಷನ್ಗ ಅವು ಪೋದೊಂದು ಅಂಡ ಮಲ್ಲ ಮಟ್ಟದ ಸಹಕಾಯಿಗಳು ಎಣ್ಮನೆ ಬರ್ಚಿದ್ದ ಅವತ್ತಂದೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಅವಾರ್ಡ್ ಪ್ರತಿಯೊಂಜಿಲ್ಲ ನಮಕ್ ಅವು ಎಣ್ಮನೆಯ ಪರಿಚಯದಾಗ ಪೋಯಿಪೇಟೆಗೆ ಪೂರ ತುಳು ಕೊಂಚ ಮಲ್ಲ ರೀತಿಯ ಗೆಲ್ಮೆ ತಿಕ್ಕು ನಂಚಿನ ವಿಷಯ ಪ್ರತಿ ನಮ್ಮ ಯು ಪಿ ಎಂಚಿನ ಎಕ್ಸಾಮ್ ಬರಪ್ಪನ ಅಂಡಲ್ಲ ಅವು ತುಳು ಭಾಷೆ ಮಲ್ಪೋಲಿ ಅಂಚದೇ ನಮಕ್ ಆ ಪಂಚದ್ರಾವಿಡ ಭಾಷೆಗೊಂಜ ಆ ಒಂಜಿ ಸ್ಥಾನಮಾನ ತಿಕ್ಕಂಡ ಐಕ ಒಂದು ನಮ್ಮ ರಾಜ್ಯದ ಅಧಿಕೃತ ಭಾಷೆದ ಒಂದು ಮಲ್ಲ ಮಟ್ಟಗ ಪೂರಕವಾದ ಕೆಲಸ
3: ಮುದ್ದು ಸರ್ಡ ಈ ಎರಡನೇ ಭಾಷೆದ ಮಾನದಿಗೆ ತಿಕ್ಕಂಡ ನಮ್ಮ ಈ ತುಳುನಾಡು ಈ ಶಿಕ್ಷಣ ಉದ್ಯೋಗ ಈ ಕ್ಷೇತ್ರಡು ದಾದ ಪರಿಣಾಮ ಆಪುಣು ಎಂಚ ಅನುಷ್ಠಾನ
2: ಇತ್ತೇನೆ ಗೀತ ಕಾವಡು ಬದ್ರುದ್ದೀನ್ ರಾವಡು ರೇಮಂಡ್ ರಾವಡು ಪನ್ಲಿಕ್ಕನೆ ಕೆಲವು ಅಂಶಗಳನ್ನು ಪಂದಿರಕ್ಲು ಆಪುಡು ಇತ್ತೆ ಎರಡನೇ ಅಧಿಕೃತ ಭಾಷೆ ಆದ ತುಳು ದಾಖಲೆ ಆಡಿದಾಂಡ ಅವು ನಮ್ಮ ವಸತಿ ವ್ಯವಸ್ಥೆಲು ಎತ್ತು ಜನಕ್ಕೆ ಉಂತಿನ ನೆಲೆ ಮಾತ ಇಪ್ಪೂಜಿ ಅವು ಅವು ಆವಡು ಉದ್ಯೋಗ ವಸತಿ ಉದ್ಯೋಗ ಶಿಕ್ಷಣ ಈ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ತಿಕ್ಕುನ ಚಿತ್ರ ಸಾಲ ಸವಲತ್ತು ಅದು ಪೂರ ಪಡೆಯುವನ್ನ ಅರ್ಹತೆಲು ಒಂದು ದಾಖಲೆ ಮಲ್ತಿದೆ ಆಯ್ತ ಈ ಈ ಒಂದಕ್ಕೆ ತುಳುವೇರಿಗೆ ಕೊರಡು ತುಳುವೇರಿಗೆ ಕೊರಡು ಪಂಪಿನ ವಿಷಯ ಬರ್ಕೊಂಡು ಅವು ಕಂಪಲ್ಸರಿ ಆದ ಬರ್ಪುಡು ಈ ಚಿತ್ರ ಈ ಅಲ್ಪಸಂಖ್ಯಾತ ಭಾಷೆ ನಮ್ಮ ತುಳು ಅಲ್ಪಸಂಖ್ಯಾತ ಭಾಷೆ ಪಂಪಿನ ಚಿತ್ರ ಪರಿಗಣನೆ ಆಪುಡು ಅದು ವ್ಯವಸ್ಥೆ ಸವಲತ್ತು ತಿಕ್ಕುವ ರಾಜ್ಯ ಸರ್ಕಾರ ರಾಜ್ಯ ಬೊಕ್ಕ ಜಿಲ್ಲಾ ಮಟ್ಟುಡು ನೇಮಕ ಮಲ್ಪನ ಚಿತ್ರ ಮಾದ ಸಲಹಾ ಮಂಡಳಿ ನೇಮಕ ಮಲ್ಪುಡ ಆ ಸಲಹಾ ಮಂಡಳಿಲ ಅರ್ಹತೆದ ಆಧಾರದ ತುಳುವೀರನ ಒಂಜಿ ನೇಮಕಲ ಆಪುಡು ರಾಷ್ಟ್ರದ ಸಾಂಸ್ಕೃತಿಕ ಉಚ್ಚಯಲಿಡು ಅವು ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟುಡು ಇಜಿನ ಪಿದೇ ಊರ್ಲಿಲ್ಲ ಸಂದರ್ಭ ಪಿದೇ ಊರ್ಲ ಅಂತಾರಾಷ್ಟ್ರೀಯ ಮಟ್ಟುಡ್ಲ ಸಾಂಸ್ಕೃತಿ ಉಚ್ಚಯಿಲಾರಾಗ ತುಳುವೇರ್ನ ಪ್ರಾತಿನಿಧ್ಯ ಅಲ್ಪ ಇಪ್ಪುಡೆ ಆಪುಡು ತುಳು ಕಲಾವಿದರು ಐಟ್ ಮಾತ ಪಾಲ್ಪಡೆಯರೆ ಅಧಿಕೃತ ಅವಕಾಶ ಆಪುಡು ಇಂಚ ತುಳು ಭಾಷೆ ಸಂಸ್ಕೃತಿಗೆ ಬೆನ್ಪುರ ಸಂಸ್ಥೆ ಸಂಘಟನೆಗೆ ಅನುದಾನ ತಿಕ್ಕೊಂಡು ತಿಕ್ಕುಡ ಆಪುಡು ಅಂಚೆ ಮಸ್ತ್ ವ್ಯವಸ್ಥೆ ಇಲ್ಲ ಅವರ ತನ್ನಾತೆಗೆ ತಲವು ಆಯ್ತ ಪಿರವಡ್ದು ಅಧಿಕೃತತೆ ಬತ್ತಿಗಿನಿ ಆಯ್ತ ಪಿರವಡ್ದು ಒಂದು ಮಾತ ತಿಕ್ಕುನಚ್ಚಿನ ಸಾಧ್ಯ ಆಪುಡು
3: ಮಾತಲ್ಲ ತಿಕ್ಕೊಂದು ಪೋಪುಂಡು ಬದ್ರುದ್ದೀನ್ ಸರಡಕ್ಕೆ ಎನ್ನೆಯನು ತುಳುಕು ತಿಕ್ಕುನ ಮಾನಾದಿಗೆ ರಾಜ್ಯದ ಬೇತೆ ಭಾಷೆದಕ್ಕಳಿಗೆ ಆತಂಕ ಉಂಡು ಮನ್ಪುಂಡ ಇದನ್ನ ಪ್ರಕಾರ ಇಂಚ
4: ಖಂಡಿತವಾದಲ ಇದ್ದಿ ಮೇಡಮ್ ಖಂಡಿತವಾದಲ ಇದೆಂಡ ಕರ್ನಾಟಕಡು ಕನ್ನಡನೇ ಸಾರ್ವಭೌಮ ಪಂಪಿನಿಯನ್ನು ಒತ್ತೊಂದೇ ನಮ್ಮ ತುಳುಕು ಹೆಚ್ಚುವರಿ ಸ್ಥಾನಮಾನ ಕೇನೊಂದಲ್ಲ ಅಯ್ನು ಬುಡ್ದು ನಮ್ಮದಲ್ಲ ಕೇನೊಂದಿದ್ದತೆ ಪ್ರಸ್ತುತ ಸ್ಥಾನಮಾನ ಅವೇ ಫಸ್ಟ್ ಆಯ್ತು ಸೆಕೆಂಡ್ ಅದು ನಮ್ಮ ನಂಗೆ ತಿಕ್ಕೊಡು ಪನ್ಪಿನ ಹಿಂದಿ ಅಂಕಲ್ನ ಕೇಳೊಂದಲ್ಲ ಅಂಚ ಮತ್ತ ರಾಜ್ಯಲಡ್ ಹೆಚ್ಚುವರಿ ಭಾಷೆ ಉಂಡು. ಸಿಕ್ಕಿಂ ರಾಜ್ಯಡು ಪದಿಮುಜಿ ಅಧಿಕೃತ ಭಾಷೆಲುಲ್ಲ. ಅಂಚನೆ ಪಶ್ಚಿಮ ಬಂಗಾಳಡು ಆಜಿ ಭಾಷೆಲು ಅಧಿಕೃತ ಭಾಷೆದ ಮಾನ ಅದಿಗೇನು ಉಂಡದೆ ಪಡೆದಂಡು ಅಧಿಕೃತ ಭಾಷೆ ಆದವು ಮಾನ ಅದಿಗೆ ಪಡೆದಂಡು ಪಶ್ಚಿಮ ಬಂಗಾಳಡು. ಅಂಚ ಆತ ಪೊರ್ಲುದ ನಮ್ಮ ಈತ ಪೊರ್ಲುದ ತುಲುವ ಪೆಲಕ್ಕಾಯ್ದ ಮೇರ್ ಪಂಡ್ಲಕಣೆ ಗೀತ ಕಪಲ್ ಪಂಡ್ಲಕಣೆ ತುಲುವ ಪೆಲಕ್ಕಾಯ್ದಂಚಿನ ಪೊರ್ಲುದ ಪ್ರೀತಿದ ತುಳು ಭಾಷೆ ಬೇತೆ ಒವ್ವೇ ಭಾಷೆಗಳ ಖಂಡಿತವಾದಲ ಪೆಟ್ಟು ಕೊರ್ಪುಜಿ ಖಂಡಿತವಾದಲ ಬೇನೆ ಮಲ್ಪುಜಿ ಪಂಪಿನ ಅಭಿಪ್ರಾಯ ಏನ
3: ಇಂಥ ಪಾತ್ರ ಕಥೆದ ಕಡೆಕಾದ ಗೀತ ಕಡೆಕ ಏನಂದಲ್ಲೇ ಭಾಷೆ ದಾಯ ಒರಿಯೋಡು ತುಳು ಭಾಷೆ ದಾಯ ಒರಿಯೋಡು ಇರ್ತದೆ ತುಳು ಭಾಷೆಗೆ ಸುಮಾರು ಪುನೆಪ್ ಅಂತಂದಿಲ್ಲ ಒರಿಯೋಡು ಪಂದು ಅವು ದಾಯ ಒರಿಯೋಡು. ಅಂಚನೆ ಸಚಿವ ಸಂಪುಟ ಸಭೆ ನಡಪುನಾಗ ಅಧಿಕೃತ ಹೆಚ್ಚುವರಿ ರಾಜ್ಯ ಭಾಷೆ ಆವಡು ಪಂಪಿನ ನಿಲ್ಲಿಟ್ಟು ತುಳುವೆರೆ ಕಲತ ಪರವಾದ ಇರ್ನದಾದ ಹಕ್ಕೊತ್ತಾಯ ಉಂಡು
1: ತುಲೆ ದಾಯ ಒರಿಯೋಡು ಪನ್ಪಿನ ನಮ್ಮ ಇತ್ತೆ ಇತಿಹಾಸನ ತೂರೆ ಪೊಂಡ ಏತೋ ಭಾಷೆ ಸಂಸ್ಕೃತಿ ಆತ್ಮಾತ್ರತೆ ಈ ನಾಗರಿಕತೆನೇ ಅಳಿದು ಪೋತುಂಡು. ಐಕ ಸರಿಯಾಯ ಒಂಜಿ ರಾಜಾಶ್ರಯ ಉಪ್ಪಂದೆ ಅಂಚಿನ ಒಂಜಿ ಆತಾತ್ಮಲ್ಲ ನಾಗರಿಕತೆನೇ ಅಳಿದು ಪೋತಿನ ನಮಕ್ ಗೊತ್ತಪ್ಪನಾಗ ಈ ತುಳುಕು ನಮ್ಮ ಒವೇ ರೀತಿದ ಪೊರಂಬಾಟ ಮಲ್ಪಂದೆ ನಮ್ಮ ಇಂಚಿನ ಬುಂಡ ಪಂಡ ಅವುಲ ಅಳಿದು ಪೋಪಿನ ಅಂಚಿನ ಒಂಜಿ ಸ್ಥಿತಿ ಬರ್ಪುಂಡು. ಅಂಚದು ಓ ಭಾಷೆಗಳ ನಮಕ್ ರಾಜಾಶ್ರಯ ಪಂಪಿನ ಬೋಡು ರಾಜಾಶ್ರಯತೆ ಎಂಚ ತಿಕ್ಕೊಂಡು ಪಂಡು ರಾಜ್ಯದ ಆಡಳಿತ ಭಾಷೆದ ಒಂಜಿ ನಮಕ್ ಸ್ಥಾನ ಹೆಚ್ಚುವರಿ ಅಧಿಕೃತ ಭಾಷೆದ ಸ್ಥಾನಮಾನ ತಿಕ್ಕುಡು. ತುಳುವೆರೆ ಕಲಟ ನಮ್ಮ ಈತ ಮುಟ್ಟಲ ಮಂತೊಂದಿತ್ತೇನೆ ನಮ್ಮ ಉದ್ದೇಶನೇ ಅವು ಲಿಖಿತ ಸಾಹಿತ್ಯ ಕೊರಡು ನಮ್ಮ ಇತರ ಮೂಜು ವರ್ಷದಿಂಚೆ ಪದಿನೆಂಟು ಬುಕ್ ತುಳು ತುಳುಟೆ ನಮ್ಮ ಮಲ್ತದ ಲೇಪಂಡ ನಮಕ್ ಆ ಎನ್ಮನೆ ಪರಿಚಯದ ಕಾಡು ಅಥವಾ ಒಂಜ್ ಪ್ರತಿಯೊಂಚೆಕ್ಲ ತಾಂಗಾದ ಸಾಹಿತ್ಯಿಕವಾದ ಕುರ್ಪಿನ ನಿಲೆಟ್ ನಮ್ಮ ಬೆಲೆ ಮಲ್ಪುಣ ನಮ್ಮ ಮೂಲ ಉದ್ದೇಶನೇ ತುಳು ಭಾಷೆಗೆ ಒಂಜಿ ಶಾಸ್ತ್ರೀಯವಾಯನ ಸ್ಥಾನಮಾನ ಕೊರಡು ಪನ್ಪಿನೇ ಮೂಲ ಉದ್ದೇಶ. ಅವು ರಾಜ್ಯ ಸರ್ಕಾರದ ಈ ಹೆಚ್ಚುವರಿ ಅಧಿಕಾರದ ಒಂದು ಹೆಚ್ಚುವರಿ ಭಾಷೆದ ಅಧಿಕೃತ ಸ್ಥಾನಮಾನಲಾದಕ್ಕೂ ನನ್ನದ ದುಂಬಗ ನಮ್ಮ ಎನ್ಮನೆ ಪರಿಚಯದಗಳ ಆ ವಿಷಯವಾದ ಪರಂಬಾಟ ಮಲ್ಪನ ಅಂಚಾದ ನಮ್ಮ ತುಳುವೆರೆ ಕಲತ ಮಾತ ಪದುಕೇರ್ನ ಪರವಾದ ನಮ್ಮ ಘನ ಸರ್ಕಾರದ ಎಂಕಲ ವಿನಂತಿ ಇದು ಈ ಸಚಿವ ಸಂಪುಟಡು ನಮ್ಮ ಪಂಚದ್ರಾವಿಡ ಭಾಷೆಡು ಒಂಜಾಯಿನ ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆದ ಸ್ಥಾನಮಾನ ಕೊರಡು ಪಂತಿನವು ಎಂಕಲ್ಲ ಮಾತೆರ್ನಲ ಅಂಗಲಾಪುಲ ಅವು ಹಕ್ಕೊತ್ತಾಯಲ್ಲ
3: ಇತ್ತು ಪೊರ್ತು ನಮ್ಮ ಹೆಚ್ಚುವರಿ ಅಧಿಕೃತ ರಾಜ್ಯ ಭಾಷೆದ ಬಗ್ಗೆ ಸುಮಾರು ವಿಚಾರಗಳನ್ನು ತೆರೆಯೋಣ ಪಾತ್ರೊಂದು ಪಾತ್ರೊಂದು ಪೊರ್ತು ಪೋಯ್ನೇ ಗೊತ್ತಾಗುತ್ತೆ. ಈ ದಾಯ ರಾಜ್ಯ ಭಾಷೆ ಆವಡು ಐಕಿಪ್ಪುನಂಚಿನ ಅಂಶಲುದಾದ ತುಳು ಲಿಪಿ ಸಾಹಿತ್ಯ ಮಾತ ವಿಚಾರದ ಬಗ್ಗೆ ಮಾತರಿಗಳ ತೆರಿಪಾವನಂಚಿನ ಒಂಜಿ ಕಾರ್ಯ ನಮ್ಮ ಮಂತದ ಅನ್ಪನೆ ಪೆರ್ಮೆ ಪಡೆಪೆ ಇಂಚಿತ್ತಿ ಪೊರ್ಲ ಕಂಠದ ಪಾತೆರ ಕತೆಟ್ಟು ತಿರ್ಲದಿಂಜಿ ಪಾತೆರ ಕತೆಟ್ಟು ನಮ್ಮ ತುಳುವೆರೆ ಕಲಾ ರಿಜಿಸ್ಟ್ರೇಡ್ ಮಂಗಳೂರುದ ಮಾನಾದಿಗದ ಗುರುಕಾರ್ಲಾಯ್ನಂಚಿನ ಶ್ರೀಯುತ ಮುದ್ದು ಮೂಡು ಬೆಳ್ಳೆಸರ್ ಅಂಚನೆ ಕಲತ ಗುರುಕಾರ್ತಿ ಗೀತಾ ಲಕ್ಷ್ಮೀಶ್ ಅಂಚನೆ ತುಳುವೆರೆ ಕಲತ ಪದುಕೇರಾಯ್ನಂಚಿನ ರೇಮಂಡ್ ಸರ್ ಬದ್ರುದ್ದೀನ್ ಕುಳೂರ್ ಸರ್ ಮಾತೆಲ್ಲ ಮಸ್ತ್ ವಿಚಾರ ನಂಗೆ ತೆರಿಪಾದ ಕೊಡ್ತಾರೆ. ಒಟ್ಟಾರೆಯಾದ ಒಂಜಿ ಭಾಷೆ ಅಧಿಕೃತ ಹೆಚ್ಚುವರಿ ರಾಜ್ಯ ಭಾಷೆ ಆಯರೆ ದಾದ ಮಾತ ಅಂಶಲು ಬೋಡು ಅವ ಮಾತ ನಮ್ಮ ತುಳುಕುಂಡು ಅಂತ ಈ ವಿಚಾರ ನಾವು ಇನ್ನು ಮಾತೆಲ್ಲ ತೆರೆಯೋಂಡ ಅಂಚಾದ ಐಕ ಅವು ಇಜ್ಜಿ ಒಂದು ಇಜ್ಜಿ ಆ ದಾಖಲೆ ಇಜ್ಜಿ ಈ ದಾಖಲೆ ಇಜ್ಜಿ ಎಂದು ಪನ್ಪುನ ಒವೇ ಒಂಜಿ ಒಡಕ್ಕೆ ಇಜ್ಜಿ ಅಂಚಾದ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಇನಿ ಈ ಕಾರ್ಯಕ್ರಮದ ಮೂಲಕ ಸಚಿವ ಸಂಪುಟ ಸಭೆಗ ಸರಕಾರಗ ಹಕ್ಕುತ್ತಾಯ ಮನ್ಪುನಿದಾದ ಪಂಡ ಪದಿನೆಂಟು ತಾರೀಕು ದಾನಿ ನಮಕ್ ಮಾತೆರಿಗ್ಲ ತುಳು ಪನ್ಪಿನವು ನಮ್ಮ ರಾಜ್ಯದ ಹೆಚ್ಚುವರಿ ಅಧಿಕೃತ ಭಾಷೆ ಆಪನು ಪನ್ಪಿನಂಚಿನ ಘೋಷಣೆದೊಟ್ಟುಗೂ ಅನುಷ್ಠಾನಲ ಆಪನ ನೆಲೆಟ್ ನಮಕ್ ಮಾತೆರಿಗ್ಲ ಚೀಪೆ ಸುದ್ದಿ ನಮ್ಮ ತುಳುನಾಡುಗು ತಿಕೊಡೊಂದು ಪನ್ಪಿನಂಚಿನ ಒಂಜಿ ಅಂಗಲ್ಪದೊಟ್ಟುಗೂ ಉಡಲ್ ದಾಸೆದೊಟ್ಟುಗೂ ಇನಿತ ಪಾತೆರ ಕಥೆಯನ್ನು ಮುಗಿತೊಂದುಲ್ಲ ಮಾತೆರಿಗ್ಲ ಸೊಲ್ಮೇಲು. ತುಳುವೆರೆ ಕಲೆಕ್ಟ್ ಟ್ರಸ್ಟ್ ರಿಜಿಸ್ಟ್ರೇಡ್ ಮಂಗಳೂರುದ ಪದುಕಿರೆ ನಡಪಾದುಕೊರ್ನ ಪಾತೆರ ಕತೆ ಕಾರ್ಯಕ್ರಮ ಇಡೆಗೆ ಮುಗಿಂಡು. ನನ್ನ ದುಂಬುದ ಎಗ್ಗೆಡು ಮದಿಪು ಬೊಕ್ಕ ಕಬಿಕೂಟ ಎಲ್ಲದ ತುಳು ಕಾರ್ಯಕ್ರಮಡು ದುಂಬುವರಿಯರುಂಡು. ಕೇನೊಂದಿಪ್ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
5: ಇವತ್ತಿನ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಇದರ ಹಿರಿಯ ಸ್ವಯಂ ಸೇವಕರಾದ ಪ್ರಕಾಶ್ ಪೈ ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ರೇಡಿಯೋ ಸಾರಂಗ್ 107.8 FM.
6: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡ ಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಇವತ್ತಿನ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಇದರ ಹಿರಿಯ ಸ್ವಯಂ ಸೇವಕರಾದ ಪ್ರಕಾಶ್ ಪೈ ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ರೇಡಿಯೋ ಸಾರಂಗ್ 107.85.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಎಕೋಸಿಸ್ಟಮ್ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿದೆ. ಇದು ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಸ್ಟಾರ್ಟ್ಅಪ್ಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೌಲ್ಯ ಸರಣಿಯಾದ್ಯಂತದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮುಂದುವರೆಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಾನಾಂತರ ಗೋಷ್ಠಿಗಳು, ಪ್ರದರ್ಶನ ಉದ್ಯಮದಲ್ಲಿನ ಪ್ರಗತಿಗಳು, ಸಹಯೋಗ ಮತ್ತು ಜಂಟಿ ಉದ್ಯಮಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ 6 ದೇಶಗಳ ದುಂಡುಮೇಜಿನ ಸಭೆಗಳು, ಮಹಿಳಾ ನಾಯಕತ್ವದ ಕುರಿತಾದ ವೇದಿಕೆ, ಇತರ ಗೋಷ್ಠಿಗಳನ್ನು ಒಳಗೊಂಡಿರುತ್ತದೆ. ಸೆಮಿಕಾನ್ ಇಂಡಿಯಾ 2026 ಸಮಗ್ರ ಮೌಲ್ಯ ಸರಣಿ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಸೆಮಿಕಂಡಕ್ಟರ್ ಸಾಮಗ್ರಿಗಳು, ಉಪಕರಣಗಳು ಮತ್ತು ಚಿಪ್ ವಿನ್ಯಾಸದಿಂದ ಫ್ಯಾಬ್ರಿಕೇಷನ್, ಸುಧಾರಿತ ಪ್ಯಾಕೇಜಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯವಸ್ಥೆಗಳವರೆಗಿನ ಪಯಣವನ್ನು ಪ್ರದರ್ಶಿಸುತ್ತದೆ. ಹೊಸ ಮರಳಿನಿಂದ ಸಿಲಿಕಾನ್ಗೆ ವ್ಯವಸ್ಥೆಗಳು, ಮೌಲ್ಯ ಸರಣಿಯ ಅನುಭವವು ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯಾದ್ಯಂತ ಈ ಪಯಣವನ್ನು ಪ್ರಸ್ತುತಪಡಿಸುತ್ತದೆ. ಸೆಮಿಕಾನ್ ಇಂಡಿಯಾ 2026 600ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಲಿವೆ ಮತ್ತು ಸುಮಾರು 50,000 ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. 52 ದೇಶಗಳ ಪ್ರತಿನಿಧಿಗಳು, 400ಕ್ಕೂ ಅಧಿಕ ಕಾರ್ಯನಿರ್ವಾಹಕರು ಮತ್ತು 150ಕ್ಕೂ ಅಧಿಕ ಭಾಷಣಕಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರದರ್ಶನವು ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ ಮತ್ತು ಸ್ವೀಡನ್ ಅನ್ನು ಪ್ರತಿನಿಧಿಸುವ 6 ದೇಶಗಳ ಮಳಿಗೆಗಳು ಜೊತೆಗೆ 12 ರಾಜ್ಯ ಬೂತ್ಗಳು, ಸ್ಟಾರ್ಟ್ಅಪ್ ಪೆವಿಲಿಯನ್, ನಾವೀನ್ಯತೆ ಪ್ರದರ್ಶನ, ವಿದ್ಯಾರ್ಥಿ ಹ್ಯಾಕಥಾನ್ ಮತ್ತು ದುಡಿಯುವ ಪಡೆ ಅಭಿವೃದ್ಧಿ ಮಂಟಪವನ್ನು ಒಳಗೊಂಡಿರುತ್ತದೆ. ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಸೆಮಿಕಂಡಕ್ಟರ್ ಉದ್ಯಮದ ನಡುವಿನ ನಿಕಟ ಸಹಯೋಗದ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ವಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭಾರತದ ಪ್ರತಿಭೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಬಲವಾದ ಮೂಲಸೌಕರ್ಯಗಳನ್ನು ಪ್ರಸ್ತಾಪಿಸಿದರು. ಕೌಶಲ್ಯ, ನಾವೀನ್ಯತೆ ಮತ್ತು ಎಐ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. 1 ಕೋಟಿ ಜನರಿಗೆ ಕೃತಕ ಬುದ್ಧಿಮತ್ತೆ ತರಬೇತಿ ನೀಡುವ ಗುರಿಯನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರತಿಭಾ ಸಂಪನ್ಮೂಲ, ಜಾಗತಿಕ ಉದ್ಯಮ ನಾಯಕರ ಅನುಭವ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿ ಗಮನಾರ್ಹ ಅವಕಾಶಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದರು. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಆರಂಭಿಕ ನಾಯಕರಲ್ಲಿ ಭಾರತವೂ ಒಂದಾಗಬೇಕು. ಸೆಮಿಕಂಡಕ್ಟರ್ ವಲಯದಲ್ಲಿ ಆಗಿರುವ ಗಮನಾರ್ಹ ಪ್ರಗತಿಯನ್ನು ವಿವರಿಸಿದ ಅವರು, ತಾಂತ್ರಿಕ ಪ್ರಗತಿಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀತಿಗಳು ವಿಕಸನಗೊಳ್ಳಬೇಕು. ಊಹಿಸಬಹುದಾದ ಮತ್ತು ಸ್ಪಂದಿಸುವ ನೀತಿ ಪರಿಸರಕ್ಕೆ ಸರ್ಕಾರದ ಬದ್ಧತೆಯನ್ನು ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಅದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ವಡ್ನಗರದಿಂದ ವಾರಣಾಸಿಯವರೆಗೆ ನಡೆಯುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ಅವರು ಐತಿಹಾಸಿಕ ಶರ್ಮಿಷ್ಠಾ ಸರೋವರದಲ್ಲಿ ನಡೆಯಲಿರುವ ಭವ್ಯ ಮಹಾ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ವಡ್ನಗರ ರೈಲು ನಿಲ್ದಾಣದಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನದ ನೇತೃತ್ವವನ್ನು ವಹಿಸಲಿದ್ದಾರೆ.
1: A series of welfare programs will be held at PM's birthplace in Vadnagar today on the occasion of his birthday and 25 years of his public service. Union Home Minister Amit Shah and Gujarat Chief Minister Bhupendra Patel will participate in a grand Mahaarti at the historic Shamishta Lake, where sacred water will be collected in a kalash and handed over to bikers travelling to Varanasi. The dignitaries will lead a foot march from the lake to Hatkeshwar Temple to offer prayers, followed by flagging off a rally of 250 bikers heading to Varanasi to spread the message of public service.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾಶಿ ವಿಶ್ವನಾಥ ಧಾಮದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ವಾರಣಾಸಿಯಿಂದ ವಡ್ನಗರದವರೆಗೆ ಸೇವಾ ಯಾತ್ರೆ ಕೈಗೊಳ್ಳಲಿರುವ 500 ಯುವ ಬೈಕ್ ಸವಾರರನ್ನು ಗೌರವಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು ಎಲ್ಒಎ ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ರಾಷ್ಟೀಯ ಕಾರ್ಯಾಗಾರದ ಗುರಿ ಹೆಚ್ಚಿನ ಮೌಲ್ಯದ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವ ಮೂಲಕ ಆಳ ಸಮುದ್ರ ಮೀನುಗಾರಿಕೆ ಉತ್ತೇಜಿಸುವುದಾಗಿದೆ. ಜೊತೆಗೆ ತಳಮಟ್ಟದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಲಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಪಾಲುದಾರರ ಸಲಹೆಗಳನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸುತ್ತದೆ. ರಾಷ್ಟೀಯ ಕಾರ್ಯಾಗಾರವು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಗೇಲ್ ಅವರ ಸಮಕ್ಷಮದಲ್ಲಿ ನಡೆಯಲಿದೆ. ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕೆ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ಬಲವರ್ಧನೆಗೊಳಿಸಲು ವಿಶೇಷ ಒತ್ತು ನೀಡುವುದರ ಜೊತೆಗೆ ವಿವಿಧ ಉಪಕ್ರಮಗಳ ಮೂಲಕ ಮೀನುಗಾರಿಕೆ ಕ್ಷೇತ್ರದ ಡಿಜಿಟಲೀಕರಣದತ್ತ ಗಮನ ಹರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ಇಂದು ಅದರ ಅಂಗವಾಗಿ ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನಗಳವರೆಗೆ ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು, ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಭಾರತವು ಈಗಾಗಲೇ ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲ ಪಂದ್ಯದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ಒದಗಿಸಿಕೊಟ್ಟರೆ, ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಕೇವಲ 22 ಎಸೆತಗಳಲ್ಲಿ 57 ರನ್ ಗಳಿಸಿ ಗೆಲುವನ್ನು ಖಚಿತಪಡಿಸಿದರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅವರ ಮರಳುವಿಕೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಪರಿಣಾಮಕಾರಿ ಬೌಲಿಂಗ್ನಿಂದಾಗಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗು 07.85 ಬಣ್ಣ ಬಣ್ಣದ ಬದುಕು. ಇಂದಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇದೀಗ ಮುಟ್ಟು, ಬಂಜತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆಯ ಬಗ್ಗೆ ಇದೀಗ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳುಗರೆ, ಈ ಕಾರ್ಯಕ್ರಮವನ್ನು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಇಲ್ಲಿನ ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ರಾಕೇಶ್ ಮತ್ತು ಕೀರ್ತಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ನಿರೂಪಣೆ ಪಾತ್ರದಲ್ಲಿ ರಾಕೇಶ್, ವೈದ್ಯ ಪಾತ್ರದಲ್ಲಿ ಕೀರ್ತಿ. ಬನ್ನಿ, ಈ ಕಾರ್ಯಕ್ರಮವನ್ನು ಇದೀಗ ಕೇಳ್ತಾ ಬರೋಣ.
1: ನಮಸ್ಕಾರ ಕೇಳುಗರೆ, ಆರೋಗ್ಯ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಾಕೇಶ್, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿ. ಇಂದು ನಮ್ಮ ಕಾರ್ಯಕ್ರಮ ಇನ್ನೂ ವಿಶೇಷ, ಏಕೆಂದರೆ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಇಂದು ನಾವು ಪ್ರತಿ ಮನೆಯಲ್ಲೂ ಪಿಸುಗುಟ್ಟುವ, ಆದರೆ ಸಾಮಾನ್ಯವಾಗಿ ಯಾರೂ ಚರ್ಚೆ ಮಾಡದೇ ಇರುವ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಸಮಾಜದಲ್ಲಿ ಮುಟ್ಟಿನ ನೋವು ಅಂದ್ರೆ ಸಹಿಸಿಕೊಳ್ಳಲೇಬೇಕು, PCOS ಇದ್ರೆ ಮಕ್ಕಳಾಗೋದಿಲ್ಲ, ಬಂಜೆತನಕ್ಕೆ ಮಹಿಳೆಯೇ ಕಾರಣ, ಗರ್ಭಿಣಿ ಅಂದ್ರೆ ಇಬ್ರು ತಿನ್ಬೇಕು, ಇಂತಹ ಹಲವು ಮಾತುಗಳಿವೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ಕೇವಲ ತಪ್ಪು ನಂಬಿಕೆ, ಇದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಮುಖ್ಯ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೀರ್ತಿ, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಇವರು ವೈದ್ಯ ಪಾತ್ರದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ.
2: ನಮಸ್ಕಾರ ರಾಕೇಶ್, ಮತ್ತು ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ಕುಟುಂಬದ ಪ್ರತಿಯೊಬ್ಬರು ಈ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರುವುದು ತುಂಬಾ ಮುಖ್ಯ ಆಗುತ್ತೆ.
1: ಕೀರ್ತಿ ಅವರೇ, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಮುಟ್ಟಿನ ನೋವು ಸಹಜ, ಸಹಿಸಿಕೊಳ್ಳಲೇಬೇಕು. ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಮುಟ್ಟಿನ ನೋವು ಸಹಜ, ಅದನ್ನ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾರಲ್ಲ, ಇದು ನಿಜಾನಾ?
2: ಇಲ್ಲ, ಇದು ಅರ್ಧ ಸತ್ಯ ಮಾತ್ರ. ಮತ್ತೆ ಇನ್ನೂ ಹೇಳಬೇಕು ಅಂದ್ರೆ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಮುಟ್ಟು ಪ್ರಾರಂಭ ಆಗೋ ಮೊದಲು ಮತ್ತೆ ಮುಟ್ಟಿನ ಮೊದಲ ದಿನ ಸ್ವಲ್ಪ ಸೆಳೆತ ಇರೋದು, ಹೊಟ್ಟೆ ಭಾರ ಇರೋದು, ಇದೆಲ್ಲ ಗರ್ಭಕೋಶ ಸಂಕುಚಿಸಿರೋದ್ರಿಂದ ಆಗ್ತದೆ. ಇದನ್ನ ನಾವು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಆದರೆ ಇದೇ ನೋವು ದಿನನಿತ್ಯದ ಕೆಲಸಕ್ಕೆ ಅಡ್ಡಿಯಾಗುವಷ್ಟು, ಅಂದ್ರೆ ಶಾಲೆ, ಕಾಲೇಜ್, ಆಫೀಸ್ ಇವೆಲ್ಲ ತಪ್ಪಿಸುವಷ್ಟು ತೀವ್ರವಾಗಿದ್ರೆ ಅದು ಸಹಜ ಅಲ್ಲ. ಇಂಥ ತೀವ್ರ ನೋವಿನ ಹಿಂದೆ ಎಂಡೋಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಗಡ್ಡೆಗಳು, ಫೈಬ್ರಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಅಡಿನೋಮಯೋಸಿಸ್, ಈ ತರ ಬೇರೆ ಬೇರೆ ಸಮಸ್ಯೆಗಳು ಇರಬಹುದು.
1: ಓಹೋ, ಹಾಗಿದ್ರೆ ಎಷ್ಟು ನೋವಿದ್ರೆ ನಾವು ವೈದ್ಯರ ಬಳಿ ಹೋಗ್ಬೇಕು?
2: ಈಗ ನೋಡಿ, ನೋವು ನಿವಾರಕ್ಕೆ ಮಾತ್ರ ಪೇನ್ ಕಿಲ್ಲರ್ಸ್ ಅದನ್ನ ತೆಗೊಂಡ್ರೂ ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಪ್ರತಿ ತಿಂಗಳು ನಾನು ಅವಾಗ್ಲೇ ಹೇಳ್ದಂಗೆ ಮಾಡೋ ಕೆಲಸನೆಲ್ಲ ನಿಲ್ಲಿಸ್ಬೇಕಾಗ್ತಾ ಇದೆ. ಆ ತರ ಇದ್ರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕಾಗ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕನ್ ಕಾಲೇಜ್ ಆಫ್ ಗೈನಕಾಲಜಿ ಮಾರ್ಗಸೂಚಿಗಳ ಪ್ರಕಾರ ದೀರ್ಘಕಾಲಿಕ ನೋವಿದ್ರೆ ಅದನ್ನ ನಿರ್ಲಕ್ಷಿಸೋದು ಸರಿಯಲ್ಲ.
1: ಸರಿ ಕೀರ್ತಿ ಅವರೇ, ಮುಂದಿನ ಕ್ವಶನ್. ಬಿಳಿ ಸ್ರಾವದ ಬಗ್ಗೆ ಬಹಳ ಹೆದರಿಕೆ ಇದೆ ಮಹಿಳೆಯರಲ್ಲಿ, ಇದು ಯಾವಾಗ್ಲೂ ಡೇಂಜರ್ ಅಲ್ವಾ?
2: ಖಂಡಿತ ಇಲ್ಲ. ಸ್ವಲ್ಪ ಪ್ರಮಾಣದ ವಾಸನೆ ಇಲ್ಲದೆ ಇರೋದು ಬಿಳಿ ಅಥವಾ ಸ್ವಲ್ಪ ಹಳದಿ ಬಣ್ಣ ಇರೋ ಸ್ರಾವ, ನೀರಿನ ತರ ಕನ್ಸಿಸ್ಟೆನ್ಸಿ ಇದ್ರೆ ಇದನ್ನ ಫಿಸಿಯೋಲಾಜಿಕಲ್ ಲ್ಯುಕೋರಿಯಾ ಅಂತಾರೆ. ಇದು ಯೋನಿಗಳನ್ನ ಸ್ವಚ್ಛವಾಗಿಡಲು ಮತ್ತೆ ಸೋಂಕಿನಿಂದ ರಕ್ಷಿಸಲು ದೇಹವೇ ಸ್ರವಿಸುವ ಒಂದು ದ್ರವ, ನೈಸರ್ಗಿಕ ದ್ರವ. ಇದು ಈಸ್ಟ್ರೋಜನ್ ಹಾರ್ಮೋನ್ ಪ್ರಭಾವದಿಂದ ಆಗ್ತದೆ.
1: ಹಾಗಾದ್ರೆ ಯಾವಾಗ ಇದನ್ನ ಸಮಸ್ಯೆ ಅಂತ ಪರಿಗಣಿಸಬೇಕು ನಾವು?
2: ನಾನು ಅವಾಗ್ಲೇ ಹೇಳ್ದಂಗೆ ಅದೇ ಸ್ರಾವದ ಬಣ್ಣ ಏನಾದ್ರೂ ಹಸಿರು, ಬೂದಿ, ಗಾಢ ಹಳದಿ ಬಣ್ಣ ಅಥವಾ ಮೊಸರನ್ನ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಅದರಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ತುರಿಕೆ, ಉರಿ ಈ ತರ ಎಲ್ಲ ಇದ್ದಾಗ ಅಲ್ವಾ? ಅಥವಾ ನಾರ್ಮಲ್ ಬಿಳಿ ಆದ್ರೆ ಮೊಸರಿನ ತರ ಗಟ್ಟಿ ಅಧಿಕ ಪ್ರಮಾಣದಲ್ಲಿ ಕಾಣಿಸ್ಕೊಂಡ್ರೆ ಅದು ದುರ್ಗಂಧ ಜೊತೆ ಇದ್ರೆ ಆಗ ಅದು ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಅಥವಾ ಈಸ್ಟ್ ಸೋಂಕು, ಇಲ್ಲಾಂದ್ರೆ ಯಾವ್ದಾದ್ರೂ ಲೈಂಗಿಕ ಸೋಂಕಿನ ಸೂಚನೆ ಆಗಿರ್ಬೋದು. ಆದ್ರಿಂದ ಬಿಳಿ ಸ್ರಾವ ಅಂದ್ರೆ ಅಪಾಯ ಅನ್ನೋದು ತಪ್ಪು. ಬದಲಾದ ಬಣ್ಣ, ವಾಸನೆ, ತುರುಕೆ, ಕಿಬ್ಬೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಕಾಣಿಸ್ಕೊಂಡ್ರೆ ವೈದ್ಯರಿ ಬಳಿ ಹೋಗೋ ಸೂಚನೆ ಅಂತ ತಿಳ್ಕೋಬೇಕು.
1: ನನ್ ಮುಂದಿನ ಪ್ರಶ್ನೆ ಏನಂತ ಅಂದ್ರೆ, ಈ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಇದ್ರೆ ಅದು ಸಾಮಾನ್ಯನಾ? ಅದು ತುಂಬಾ ಸಾಮಾನ್ಯ ಅಂತ ತುಂಬಾ ಜನ ಸುಮ್ಮನೆ ಇರ್ತಾರೆ, ಅದು ಸರಿನಾ?
2: ತುಂಬಾ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಒಂದ್ ಮುಟ್ಟಿನ ಚಕ್ರದಲ್ಲಿ ಸುಮಾರು 30-80 ml ರಕ್ತ ಹೋಗ್ತದೆ, ಮತ್ತೆ ಇದು 4-7 ದಿನಗಳಲ್ಲಿ ಮುಗ್ದು ಹೋಗ್ತದೆ. ಆದ್ರೆ ಅದೇ ಪ್ರತಿ ಒಂದೆರಡು ಗಂಟೆಗೊಮ್ಮೆ ಆ ಮಹಿಳೆ ಪ್ಯಾಡ್ ಚೇಂಜ್ ಮಾಡಬೇಕು, ಅಥವಾ ರಾತ್ರಿ ಪದೇ ಪದೇ ಎದ್ದು ಪ್ಯಾಡ್ ಬದಲಿಸಬೇಕಾದಷ್ಟು, ಅಥವಾ ಹೇಳ ದಿನಕ್ಕಿಂತ ಜಾಸ್ತಿ ರಕ್ತಸ್ರಾವ ಇದ್ರೆ ಅದನ್ನ ಮೆನೊರೆಜಿ ಅಂತಾರೆ. ಅದು ಸಾಮಾನ್ಯ ಅಲ್ಲ.
1: ಇದರಿಂದ ಏನಾಗಬಹುದು?
2: ದೀರ್ಘಕಾಲ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ರಕ್ತಹೀನತೆ ಅನೆಮಿಯಾ ಬರುತ್ತೆ. ಇದರಿಂದ ಸುಸ್ತು, ತಲೆ ಸುತ್ತು ಬರೋದು, ಉಸಿರಾಟದ ತೊಂದರೆ ಎಲ್ಲ ಕಾಣಿಸ್ಕೊಳ್ತದೆ. ಇದರ ಹಿಂದೆ ಗರ್ಭಾಶಯದ ಗಡ್ಡೆಗಳು, ಥೈರಾಯ್ಡ್ ಸಮಸ್ಯೆ ಬರುವುದು, ಹಾರ್ಮೋನ್ ಅಸಮತೋಲನ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಬರಬಹುದು. ಆದ್ದರಿಂದ ಅತಿಯಾದ ರಕ್ತಸ್ರಾವ ಅಂದ್ರೆ ಸಾಮಾನ್ಯ ಅಂತ ನಿರ್ಲಕ್ಷಿಸಬಾರದು, ತಪಾಸಣೆ ಮಾಡಿಸ್ಕೊಳ್ಳೇಬೇಕು.
1: ಕೀರ್ತಿ ಅವರೇ, ಇತ್ತೀಚೆಗೆ PCOS ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ. ಇದಿದ್ರೆ ಮಕ್ಕಳಾಗೋದೇ ಇಲ್ಲ ಅಂತ ತುಂಬಾ ಜನರಲ್ ಹೆದರಿಕೆ ಇದೆ. ಇದು ನಿಜಾನಾ? PCOS ಇದ್ರೆ ಮಕ್ಕಳೇ ಆಗಲ್ವಾ?
2: ಇಲ್ಲ, ಇದು ಸಂಪೂರ್ಣ ತಪ್ಪು ಕಲ್ಪನೆ ಮತ್ತು ಅನೇಕ ಹುಡುಗಿಯರಲ್ಲಿ ಅನಗತ್ಯವಾಗಿ ಭಯ ಹುಟ್ಟಿಸ್ತಾ ಇದೆ. PCOS ಅಂದ್ರೆ ಹಾರ್ಮೋನ್ ಅಸಮತೋಲನ. ಇದು ಅಂಡೋತ್ಪತ್ತಿ ಅನಿಯಮಿತ ಮಾಡಬಹುದು, ಅಂದ್ರೆ ಓವ್ಯುಲೇಷನ್, ಆದ್ರೆ ಶಾಶ್ವತ ಬಂಜೆತನ ಅಲ್ಲ. PCOS ಇರೋರಲ್ಲಿ ಅಂಡೋತ್ಪತ್ತಿ ಓವ್ಯುಲೇಷನ್ ಅನಿಯಮಿತವಾಗಿರುತ್ತೆ, ಅಂದ್ರೆ ಸರಿಯಾಗಾಗೋದಿಲ್ಲ, ನಾ ಆವಾಗ್ಲೇ ಹೇಳಿದ ಹಾಗೆ. ಇದರಿಂದ ಗರ್ಭ ಧರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ಜೀವನ ಶೈಲಿ ಬದಲಾವಣೆ ಅಂದ್ರೆ ತೂಕ ನಿಯಂತ್ರಣ, ವ್ಯಾಯಾಮ, ಆಹಾರ ಪದ್ಧತಿ ಬದಲಾವಣೆ, ಔಷಧಿಗಳಿಂದ ಅಂಡೋತ್ಪತ್ತಿ ಪ್ರಚೋದನೆ ಮಾಡಬಹುದು. ಅಗತ್ಯ ಇದ್ರೆ IUI ಮತ್ತು IVF ನಂತಹ ವಿಧಾನಗಳಿಂದ ಬಹುಪಾಲು PCOS ಮಹಿಳೆಯರು ಗರ್ಭ ಧರಿಸಿದ್ದಾರೆ.
1: ಹಾಗಿದ್ರೆ ಏನ್ ಮಾಡ್ಬೇಕು?
2: ಮೊದಲು ಸ್ತ್ರೀ ರೋಗ ತಜ್ಞರನ್ನ ಭೇಟಿಯಾಗಬೇಕು. ಸರಿಯಾದ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಪಡೆದ್ರೆ ಸಾಕು. ಗಾಬರಿಯಿಂದ ಸುಮ್ನೆ ಇರೋದಕ್ಕಿಂತ ಬೇಗ ಸಲಹೆ ಪಡೆಯೋದು ಒಳ್ಳೇದಲ್ವಾ?
1: ಸರಿ ಕೀರ್ತಿ ಅವರು, ಇವಾಗ ಸಮಾಜದಲ್ಲಿ ಒಂದ್ ದೊಡ್ಡ ಪಿಡುಗು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂಜೆತನಕ್ಕೆ ಯಾವಾಗ್ಲೂ ಮಹಿಳೆನೇ ಕಾರಣ ಅಂತ ಹೇಳ್ತಾರೆ. ಮಗು ಆಗದೆ ಇದ್ರೆ ಯಾವಾಗ್ಲೂ ಹೆಂಗ್ಸಿನ ಕಡೆಗೆ ಬೆರಳು ತೋರಿಸೋದು, ಅದೆಷ್ಟು ಸರಿ?
2: ಇದು ಬಹಳ ದೊಡ್ಡ ಅನ್ಯಾಯ ಮತ್ತೆ ವೈಜ್ಞಾನಿಕವಾಗಿ ತುಂಬಾ ತಪ್ಪು ಅಂತ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ಬಂಜೆತನ ಪ್ರಕರಣದಲ್ಲಿ ಸುಮಾರು 1/3 ಪುರುಷ ಸಂಬಂಧಿತ ಕಾರಣದಿಂದ, ಅದರಲ್ಲಿ 2/2 ಮಹಿಳೆ ಸಂಬಂಧಿತ ಕಾರಣಗಳಿಂದ, ಮತ್ತು ಉಳಿದ ಭಾಗ ಇಬ್ಬರಿಗೂ ಸಂಬಂಧಿಸಿದ್ದು ಅಥವಾ ಅಸ್ಪಷ್ಟ ಕಾರಣದಿಂದ ಉಂಟಾಗಬಹುದು.
1: ಹಾಗಾದ್ರೆ ಪುರುಷರು ತಪಾಸಣೆ ಮಾಡಿಸಲೇಬೇಕಾ?
2: ಖಂಡಿತವಾಗ್ಲೂ ಮಾಡಿಸಬೇಕು. ಈಗ ವೀರ್ಯಾಣು ಸಂಖ್ಯೆ, ಚಲನಶೀಲತೆ ರಚನೆ ಅಂದ್ರೆ ಸ್ಪರ್ಮ್ ಕೌಂಟ್, ಮೋಟಿಲಿಟಿ ಇದೇನು ಹೇಳ್ತೀವಲ್ಲ, ಅವೆಲ್ಲ ಸರಳ ಪರೀಕ್ಷೆಯಿಂದ ಪತ್ತೆ ಆಗ್ಬೋದು. ಮಗು ಆಗದಿದ್ದಾಗ ದಂಪತಿ ಇಬ್ಬರೂ ಒಟ್ಟಿಗೆ ವೈದ್ಯ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದೇ ಸರಿಯಾದ್ದಾರಿ. ಸುಮ್ನೆ ಒಬ್ಬರನ್ನೇ ದೂಷಿಸೋದು ಒಳ್ಳೇದಲ್ಲ.
1: ಸರಿ ಕೀರ್ತಿ ಅವರೇ, ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಇದು ತುಂಬಾ ಆಳವಾಗಿ ನಮ್ಮ ಹಿಂದಿನ ಕಾಲದಿಂದಲೂ ಬೇರೆ ಊರಿರುವ ನಂಬಿಕೆ. ಇದ್ರ ಬಗ್ಗೆ ಏನಂತೀರಾ? ಇದು ವೈಜ್ಞಾನಿಕ ಆಧಾರ ಇದೆಯಾ ಇದಕ್ಕೇನಾದ್ರೂ?
2: ವೈದ್ಯಕೀಯ ದೃಷ್ಟಿಯಿಂದ ಹೇಳೋದಾದ್ರೆ ಮುಟ್ಟಾಗಿರೋ ಮಹಿಳೆ ಅಶುದ್ಧಿ ಅಥವಾ ಆಕೆ ಮುಟ್ಟಿದ ಆಹಾರ ಆಳಾಗುತ್ತೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಇದೊಂದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಪದ್ಧತಿ ಅಷ್ಟೆ. ಋತುಚಕ್ರ ಒಂದು ಸಂಪೂರ್ಣ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದರಿಂದ ಆಹಾರ ಅಶುದ್ಧ ಆಗುತ್ತೆ ಅನ್ನೋದಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಹಿಂದಿನ ಕಾಲದಲ್ಲಿ ಇದನ್ನ ಮಹಿಳೆಯರಿಗೆ ವಿಶ್ರಾಂತಿ ಕೊಡೋ ಉದ್ದೇಶದಿಂದ ಮಾಡಿರಬಹುದು ಅಂತ ಕೆಲವರು ಹೇಳ್ತಾರೆ, ಆದ್ರೆ ಅದು ಕಾಲಕ್ರಮೇಣ ಅಶುದ್ಧತೆಯ ಕಳಂಕವಾಗಿ ಬದಲಾಯಿತೇನೋ ಗೊತ್ತಿಲ್ಲ.
1: ಆದ್ರೆ ಇಂಥ ಆಚರಣೆಗಳಿಂದ ಏನಾದರೂ ಹಾನಿ ಆಗುತ್ತಾ?
2: ಖಂಡಿತವಾಗಿ ಪರೋಕ್ಷ ಹಾನಿ ಖಂಡಿತ ಇದೆ. ಈ ರೀತಿ ನಿರ್ಬಂಧಗಳಿಂದ ಹುಡುಗಿಯರ ಮುಟ್ಟಿನ ಬಗ್ಗೆ ನಾಚಿಕೆ ಆಗೋದು ಅಥವಾ ಕೀಳರಿಮೆ ಮೂಡೋದು ಇದೆಲ್ಲ ಸಾಧ್ಯ ಇದೆ. ಇದರಿಂದ ಅವ್ರ ಮುಟ್ಟಿನ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳೋಕೆ ಅಂಜಿಕೆ ಪಟ್ಕೋತಾರೆ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯೋದಿಲ್ಲ. ಆದ್ದರಿಂದ ಮುಟ್ಟನ್ನ ಒಂದು ಸಹಜ ಆರೋಗ್ಯ ವಿಷಯವಾಗಿ ನೋಡುವುದು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ.
1: ಮುಂದಿನ ವಿಷಯ ಏನಪ್ಪ ಅಂತ ಅಂದ್ರೆ, ಸಿಸೇರಿಯನ್ ಬಗ್ಗೆ ತುಂಬಾ ನಕಾರಾತ್ಮಕವಾದ ಮಾತುಗಳಿವೆ. ನಾರ್ಮಲ್ ಡೆಲಿವರಿನೇ ಬೆಸ್ಟ್, ಸಿಸೇರಿಯನ್ ಆದ್ರೆ ಏನೋ ತಪ್ಪು ಅಂತೆಲ್ಲ ಸಿಸೇರಿಯನ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡಿದ್ದೇವೆ, ಅದೆಲ್ಲ ಅಪಾಯಕಾರಿನಾ?
2: ಇದನ್ನ ಸ್ವಲ್ಪ ಸಮತೋಲನದಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ಸಹಜ ಎರಗೆ ಅಂದ್ರೆ ನಾರ್ಮಲ್ ಡೆಲಿವರಿ ಸಾಧ್ಯ ಇದ್ರೆ ಅದೇ ಮೊದಲನೇ ಆಯ್ಕೆ ಅಲ್ವಾ? ಚೇತರಿಕೆನೂ ಬೇಗ ಆಗುತ್ತೆ, ಆಸ್ಪತ್ರೆ ವಾಸ ಕಡಿಮೆ ಇರುತ್ತೆ. ಆದ್ರೆ ಅದೇ ಮಗುವಿನ ಸ್ಥಾನ ಸರಿ ಇಲ್ಲ ಅಂದಾಗ, ತಾಯಿಗೆ ರಕ್ತದೊತ್ತಡ ಜಾಸ್ತಿ ಇದ್ದಾಗ, ಪ್ರಸವ ಪ್ರಕ್ರಿಯೆ ದೀರ್ಘಕಾಲ ನಿಂತಾಗ, ಇಲ್ಲಾಂದ್ರೆ ಮಗುವಿಗೇನಾದರೂ ತೊಂದರೆ ಕಂಡು ಬಂದಾಗ, ಸಿಸರಿನ್ ತಾಯಿ ಮತ್ತು ಮಗುವಿನ ಜೀವ ಉಳಿಸುವ ಒಂದು ವೈದ್ಯಕೀಯ ವಿಧಾನ ಅಷ್ಟೇ.
1: ಹಾಗಾದ್ರೆ ಒಳ್ಳೇದಲ್ಲ ಅನ್ನೋದು ಎಷ್ಟು ಸರಿ?
2: ಅಗತ್ಯವಿಲ್ಲದೆ ಸುಮ್ಸುಮ್ನೆ ಸಿಸರಿನ್ ಮಾಡೋದು ಒಳ್ಳೇದಲ್ಲ ನಿಜ, ಯಾಕಂದ್ರೆ ಅದು ಒಂದು ದೊಡ್ಡ ಶಸ್ತ್ರಕ್ರಿಯೆ ಅಲ್ವಾ? ಚೇತರಿಕೆಗೆ ಕೂಡ ಸಮಯ ಬೇಕು, ಸೋಂಕಿನ ಅಪಾಯವು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಆದ್ರೆ ವೈದ್ಯಕೀಯ ಅಗತ್ಯವಿದ್ದಾಗ ಇದನ್ನ ನಿರಾಕರಿಸೋದು ಅಪಾಯಕಾರಿಯಾಗ್ಬೋದು. ಸರಿಯಾದ ಮಾತು ಏನಂದ್ರೆ, ಅಗತ್ಯವಿದ್ದಾಗ ಸಿಸರಿನ್ ಸುರಕ್ಷಿತ ಮತ್ತು ಅಗತ್ಯ ಕೂಡ, ಅಗತ್ಯವಿಲ್ಲದಿದ್ದಾಗ ಸಹಜರಿಗೆಯೇ ಉತ್ತಮ. ಇದನ್ನ ನಿರ್ಧರಿಸೋದು ವೈದ್ಯರ ಕೆಲಸ.
1: ಕೀರ್ತಿ ಅವರೇ, ನನ್ನ ಕೊನೆಯ ಪ್ರಶ್ನೆ, ಸಾಮಾನ್ಯವಾಗಿ ಗರ್ಭಿಣಿ ಇಬ್ಬರಿಗಾಗಿ ತಿನ್ಬೇಕು ಅಂತ ಹೇಳ್ತಾರಲ್ಲ, ಅದು ಗರ್ಭಿಣಿಯರ್ಗ್ ಬಲವಂತಾಗಿ ಜಾಸ್ತಿ ತಿನ್ನಿಸ್ತಾರಲ್ಲ, ಅದು ಸರಿನಾ?
2: ಇದೊಂದು ಬಹಳ ಸಾಮಾನ್ಯ ಆದ್ರೆ ತಪ್ಪಾದ ನಂಬಿಕೆ. ವಾಸ್ತವದಲ್ಲಿ ಗರ್ಭಾವಸ್ಥೆಯ ಮೊದಲ 3 ತಿಂಗಳುಗಳು ಜಾಸ್ತಿ ಕ್ಯಾಲರಿ ಬೇಕಾಗಿರಲ್ಲ. 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ, ಸೆಕೆಂಡ್ ಆರ್ ಥರ್ಡ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಕೇವಲ ದಿನಕ್ಕೆ 300-400 ಕ್ಯಾಲರೀಸ್ ಹೆಚ್ಚುವರಿ ಬೇಕಾಗ್ಬೋದು ಅಂತ ವಿಶ್ವಸಂಸ್ಥೆ ಹೇಳ್ತದೆ, ಮತ್ತೆ ಪ್ರಸೂತಿ ತಜ್ಞರ ಸಂಸ್ಥೆಗಳು ಹೇಳ್ತವೆ. ಅಂದ್ರೆ 1 ಹೆಚ್ಚುವರಿ ಚಪಾತಿ ಮತ್ತೆ 1 ಬಟ್ಲು ಎಕ್ಸ್ಟ್ರಾ, ಅಂದ್ರೆ 2 ಜನಕ್ಕಾಗೋಷ್ಟು ಅಂತ ಅಲ್ಲ.
1: ಹೆಚ್ಚಿಂದ್ರೆ ಏನಾಗುತ್ತೆ ಕೀರ್ತಿ ಅವರೇ?
2: ಈಗ ಅನಗತ್ಯವಾಗಿ ಸುಮ್ನೆ ಜಾಸ್ತಿ ತಿಂದ್ರೆ ಗರ್ಭಾವಸ್ಥೆಯ ಮಧುಮೇಹ, ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಅದು ಬರ್ಬೋದು. ಅದರಿಂದ ಅಧಿಕ ರಕ್ತದೊತ್ತಡ ಆಗೋದಾಗಿರ್ಬೋದು, ಮಗು ಅಗತ್ಯಕ್ಕಿಂತ ದೊಡ್ಡದಾಗಿ ಬೆಳೆದ್ರೆ ಹೆರಿಗೆಗೆ ಕಷ್ಟ ಆಗೋದು, ಇದೆಲ್ಲ ಅಪಾಯ ಆಗ್ತದೆ. ಮುಖ್ಯವಾಗಿ ಬೇಕಾಗಿರೋದು ಆಹಾರದ ಪ್ರಮಾಣ ಅಲ್ಲ, ಅದ್ರ ಗುಣಮಟ್ಟ. ಈಗ ಪ್ರೋಟೀನ್ ಮತ್ತೆ ಐರನ್ ಸಪ್ಲಿಮೆಂಟ್ಸ್, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್, ಕ್ಯಾಲ್ಶಿಯಂ, ವಿಟಮಿನ್ ಸಪ್ಲಿಮೆಂಟ್ಸ್, ಇದರೆಲ್ಲ ಸಮತೋಲನ ಆಹಾರ ಬೇಕಾಗಿರೋದು. ಪ್ರತಿಯೊಬ್ಬರ ದೇಹ ಮತ್ತು ಆರೋಗ್ಯ ಸ್ಥಿತಿ ಬೇರೆ ಬೇರೆ, ಆದ್ದರಿಂದ ನಮಗೆ ದಿನಕ್ಕೆ ಎಷ್ಟು ಕ್ಯಾಲರಿ ಬೇಕು ಅಂತ ತಿಳಿಯಲು ವೈದ್ಯರನ್ನು ಮತ್ತು ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ.
1: ಸರಿ ಕೀರ್ತಿ ಅವರೇ, ಇಂದಿನ ಚರ್ಚೆ ನಿಜವಾಗ್ಲೂ ಕಣ್ ತೆರೆಸುವಂತಿತ್ತು. ಕೇಳುಗರಿಗೆ ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಬಯಸ್ತೀರಾ ನೀವು?
2: ನೋಡಿ, ದೇಹದ ಬಗ್ಗೆ ಬಂದ ಪ್ರಶ್ನೆಗಳಿಗೆ ಅಜ್ಜಿ ಅಮ್ಮನ ಹತ್ರ ಅಥವಾ ಅಜ್ಜಿ ಅಮ್ಮನ ಮಾತ್ಗಿಂತ, ಪಕ್ಕದ ಮನೆಯವ್ರ ಸಲಹೆಗಿಂತ ಹೆಚ್ಚಾಗಿ ವಿಜ್ಞಾನ ಅಂದ್ರೆ ಸೈಂಟಿಫಿಕ್ ಮತ್ತೆ ವೈದ್ಯರ ಸಲಹೆಗೆ ಮಹತ್ವ ಕೊಡಿ. ನಂಬಿಕೆಗಳನ್ನ ಗೌರವಿಸಿ, ಆದ್ರೆ ಆರೋಗ್ಯದ ವಿಷಯದಲ್ಲಿ ಸತ್ಯವನ್ನ ಮಾತ್ರ ನಂಬಬೇಕು.
1: ಆರೋಗ್ಯವಂತ ಮಹಿಳೆ, ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ಸಮಾಜ, ಇಂದಿನ ನಮ್ಮ ಈ ಮಾತುಕತೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮೊಂದಿಗೆ ಇದ್ದು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಸಂವಾದದಲ್ಲಿ ಉಲ್ಲೇಖಿಸಲಾದ ವೈಜ್ಞಾನಿಕ ಮಾಹಿತಿಗಳು ವಿಶ್ವ ಆರೋಗ್ಯ ಸಂಸ್ಥೆ WHO, ಅಮೆರಿಕನ್ ಕಾಲೇಜ್ ಆಫ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಸ್ಥೆ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಪ್ರಕಟಿಸಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಆಧರಿಸಿದೆ. ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ನಿಮ್ಮ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ.
0: ಕೇಳುಗರೆ, ಇದುವರೆಗೆ ಮುಟ್ಟು, ಬಂಜೆತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆ ಬಗ್ಗೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಇಲ್ಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಕೀರ್ತಿ ಮತ್ತು ರಾಕೇಶ್ ಅವರಿಂದ ಬಹಳ ಚೆನ್ನಾಗಿ ಮೂಡಿಬಂತು. ಇದು ಇವತ್ತಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.85.

107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಇದರ ಹಿರಿಯ ಸ್ವಯಂ ಸೇವಕರಾದ ಪ್ರಕಾಶ್ ಪೈ ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ರೇಡಿಯೋ ಸಾರಂಗ್ 107.8 FM.

ನಾನು ನಿಮ್ಮ ಹಲ್ಲು ಕರೆಕ್ಟ್ ಮಾಡ್ತೇನೆ. ಅನಿ ಖಾಲೇನ್ ಸಹಿಜೆ ಆಮೇಲೆ ನಿವೃತ್ತ ಸದನ ಆಮಿ ಕಿಟ್ಲೆ ಪೈಸೆ ದಂದಿರುವೆ ರಾಸ್ಕರ್ತವ್ ಇಂಪಾರ್ಟೆಂಟ್ ನೈ ಅಮಕ ಕಿಟ್ಲಿ ತೃಪ್ತಿಯ ಸಮಕ ಮುಜೆ ಯವೃತ್ತೆನ್ ತೃಪ್ತಿ ಮೇಳ್ಯ ಆತ ಮುಂದರ್ಸಿ ಅಂಗರೌಂಚನಕ ಆಮಿ ಸಂಗ್ತಾವ್ ಬುರ್ಗಿ ಶ್ರೀ ಬುರ್ಗಿ ಅಂತ ಶ್ರೀ ಬುರ್ಗಿ ಉಸಾಂಬಳ್ ಸಂಗಲ್ ಐಕ ನನ್ ಗೌರವ ದೀನ ಅಂತ ಬುರ್ಗಿ ಅಮ್ಚಿ ಬಿರ್ಮೋತ್ ಒಪ್ಪದ ತುಮಿ ತೀ ನಿರ್ಬಾಗಿ ಅಮ್ಚಿ ಬುರ್ಗಿ ಎಕ್ ಸುರಿ ನಲೆ ಅಂತ ಬುರ್ಗಿಂಗ್ ಕಿತ್ಯ ಆತ ಶಂಕರ್ತಾದ ಬುರ್ಗಿಂಗ್ ಕಿತ್ಯ ಐಕ ನಾನು ಬುರ್ಗಿಂಗ್ ಕಿತ್ಯ ರೆಸ್ಟ್ಲೆಸ್ ಬುರ್ಗಿಂಗ್ ಕಿತ್ಯ ಪಾಟಿ ಮುಲೈತಾದ ಪರಿಸ್ಥಿತಿ ಬದಲ್ಯ ಆಮೇ ಮಂಟಾ ಪರಿಸ್ಥಿತಿ ಬದಲ್ಯ ಬುರ್ಗಿ ಬದಲ್ಲ ನಾ ಪರಿಸ್ಥಿತಿ ಬದಲ್ಯ ಮಣ್ಣು ಪರಿಸ್ಥಿತಿ ಬದಲಾಗಿದೆ ಆಮೇ ಪರಿಸ್ಥಿತಿ ಮುಜ ಪರ್ಮಣೆ ಚೇಂಜ್ ಆಯ್ ಜಮ್ಳ್ಯಾರ ತೀ ಸೂಕ್ ಜತ ಆಮಿ ಮೂರ್ಖ ಜತ ಪರಿಸ್ಥಿತಿ ಪ್ರಕಾರ ಆಮಿ ಬದಲ ಜೆ ತೇದಳ ಆಮಿ ಕ್ಷಣ ಜಾತ ಬುರ್ಗ್ಯಾಂಚಿ ಪರಿಸ್ಥಿತಿ ಪಳಿಲ ಬುರ್ಗ್ಯಾಂಚಿ ಬಿರ್ಮೋತಸ್ ತ್ಯಾ ದೇಖುನು ತಂಚ ಸಂಗತ ಆಮಿ ಬಿರ್ಮೋತ್ ಒಡಿಲ ಅಂಶನ್ನಕ ತಂಗಂದಿಗೆ ಬೈರ್ದೋರಿ ಅಮಕ ಟೈಮ್ನ ಆತ ಬುರ್ಗ್ಯಾಂಕ ತಂಚೆ ವ್ಯಕ್ತಿತ್ವ ರೂಪಿತ ಕೊರು ತುಂಬ ಕಾಲೇ ಕರಿಯದ ಬುರ್ಗ್ಯಾಂಕ್ ಶಿಕ್ಷಣ ದೀಜೆ ಶಿಕಾಬ್ ದೀಜೆ ಅಮ್ಚೆ ಮೇನ್ ಕಾಮ್ ಪುಣ ಉಡಾಸ್ತೋರ ಆಸ್ಕಲ್ಚಾ ಯ ಡಿಜಿಟಲ್ ಸಂಸಾರ ಅಂತ ಬುರ್ಗ್ಯಾಂಕ್ ನಾಲೆಜ್ ದಿವಚೆ ಮಸ್ತು ಮುಳ ಆಸಾದ ಸೋರ್ಸ್ ಆಸಾದ ಕಂಪ್ಯೂಟರ್ ಅಸ ಮಂಟಾದ ಪುಣ ಉಡಾಸ್ತೋರ ಕಂಪ್ಯೂಟರ್ ಕ್ಯಾನ್ ನೆವರ್ ರಿಪ್ಲೇಸ್ ಎ ಟೀಚರ್ ನೆವರ್ ಕಿತ್ತ ಮಳ್ಯಾರ ಕಂಪ್ಯೂಟರ್ ತುಕ ಜ್ಞಾನ ದೀತ್ ಪುಣ ಮೋಗ ದೀನ ತುಜೆ ಜಿಣಿಯ ದಿಶಾ ದೀನ ತುಕ ತಿದ್ವಿನ ತಿವಾಟ್ ಸರ್ಕಿನ ಯಾವಟೇನ್ ಓಸ್ಮಣ್ ಸಂಗನ ತುಕ ಪ್ರೇರಣ ದೀನ ತಶೇ ಜಲ್ಯಾನ ತುಕ ಮನುಷ್ಯ ಪಣ ಕಂಪ್ಯೂಟರ್ ಶಿಕೈನ ಖಾಲಿ ನಾಲೆಜ್ ಮಾತ್ರ ತುಕ ದಿತಾ ಜಲ್ಯಾರ ಕಿತೆ ಫೈದೋ ತಸಲ್ಯಾನ ಅಸಲ್ಯಾ ಪರಿಸ್ಥಿತಿ ಅಂತ ಅಮಕ ಬೋ ಮಹತ್ವ ಸೊ ಏಕ ಪಾತ್ರ ಕೇಳೋಂಕ ಸ ಅನಿ ತೋ ಬುರ್ಗ್ಯಾಂಕ ಜ್ಞಾನ ದಿವಸೋನೈ ದೀಜೆ ಕಿತೆ ದಿವಂಕ ಸಾಮಿ ದೀಜೆ ಜ್ಞಾನ ಪುಣ ಸಡ್ ಇದ್ವಿ ಬರ ಬುರ್ಗಿಂಗ್ ಕಲೆಕ್ಟ್ ಕರ್ತಾತ್ ಏಕೆಪಡಿ ಆಮಿ ಒಪ್ಪಜೆ ಆಮಿ ವಿದ್ಯಾರ್ಥಿ ಜೈಜೆ ತಿ ಆಮ್ಚವರ್ನಿ ಸರ್ಡ್ ನಾಲೆಜ್ ಅಸ್ತದ ಅಂಕ ತೊಡ ಕ್ಷೇತ್ರನೇ ಮಗಜ ಶಿಕ್ಷಕನ ಅಸಲಿ ಬುರ್ಗಿನ್ ತುಮ್ಕ ಮೆಳ್ತಿದ್ದಲ್ಲಾರ ಸಂತೋಷ ಅನ್ ಒಪ್ಪಯ ಅನಿ ತುಮ್ಚ ಕಮ ಅಂತನ್ಸೋ ಸಹಕಾರ ಕಣ್ಗೆಯ ತಿ ಆಮ್ಚೆ ಒಡ್ಪೋಡ್ ಆತ ಯಾ ಬುರ್ಗ್ಯಾಂಕ ಕಸೆ ಕರ್ಚೆ ಕಸೆ ಶಿಕೋಂಚೆ ಆಮ್ಚ ತೊಂಡಾರ ಹಸೋನ ಅನ್ ಕಿತ್ಯಾಗ ಮಳ್ಯಾರ ಒತ್ತಡ ಒತ್ತಡ ಒತ್ತಡ ಆಮೇ ಸಂಗ್ಲೆ ಡೋಂಟ್ ಟೇಕ್ ಇಟ್ ಈಸಿ ಬಟ್ ಮೇಕ್ ಇಟ್ ಈಸಿ ಕಸೆ ಕರ್ಚೆ ಆಮ್ಚಿ ಜಿಣಿ ಜೈಜೆ ಏಕ್ ಎಕ್ಸಾಂಪಲ್ ಆಮಿ ಜೈಜೆ ದೇಖ್ ಆಮಿ ಅಮಕನ್ಸಿ ಏಕ ಕ್ವಶನ್ ಕನ್ ಪೊಳೆಯ ಆಮಿ ಕ್ಲಾಸಿಗೆ ವೇತನ ಕಸಿ ಎತ್ತಾವ ಕಿಟ್ಲೆ ಪ್ರಿಪರೇಷನ್ ಕರ್ನೆತಾವ ಹೌ ತುಮ್ಕ ಸಂಗ್ತಾ ತುಮ್ಕ ಏಕ ಬೋರೋ ಆದರ್ಶ ಶಿಕ್ಷಕ ಶಿಕ್ಷಕಿ ಜೈಜೆ ಫಸ್ಟ್ ತುಮಿ ತುಮ್ಸತ್ತು ಮೋಕ್ಕರ ತುಮ್ಚ ವೃತ್ತೆ ಸು ಮೋಕ್ಕರ ತುಮಿ ಶಿಕೋಂಚ ಸಬ್ಜೆಕ್ಟ್ ಸು ಮೋಕ್ಕರ ಅನಿ ಸಕ್ಕಳವನಿ ಹೊರತು ಬುರ್ಗ್ಯಾ ಸು ಮೋಕ್ಕರ ತುಮಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಮಣ್ಣ ಪೌಂಚ ಅಂತ ಅನಿ ಮಕ್ಕಳೇ ಮಣ್ಣ ಪೌಂಚ ಅಂತ ವ್ಯತ್ಯಾಸ ಸ ಆಮೇಂತೆ ಬೊರೇ ಕರ್ನ ಪರಕಿಲ್ಲ ಇಸ್ಕಲಂದಷ್ಟಿ ಬುರ್ಗಿ ಮುಜ ಹತ ಅಂದಷ್ಟಿ ಬುರ್ಗಿ ಮುಜಿ ಬುರ್ಗಿ ಮಕ ತಂಚೆ ತೈಯಕ್ ಜವಾಬ್ದಾರಿ ಅಸ ಹರಿಯಕ ಬುರ್ಗೆ ಬ್ಯಾಕ್ ಗ್ರೌಂಡ್ ಮಗ ಗೊತ್ತಸ ಜೆ ಸಗ್ಳೆ ಇಸ್ಕಲ್ ನೈ ಜಲರಿ ಮುಜಿ ಕ್ಲಾಸ್ ಏಕ್ ಬುರ್ಗೆ ಕ್ಲಾಸ್ ಇಂತ ಐಕನ ಪಟ್ಯಾನ್ ಸದಿತ ರೆಸ್ಟ್ಲೆಸ್ ಜಲ್ಯಾರ ದಯಾ ಕರ್ನಂತ ಬುರ್ಗ್ಯಾಗ ಅಪ್ಪಯ್ಯ ಗುಟಾನ್ ಅಪ್ಪಯ್ಯ ಪರ್ಸನಲಿ ಉಲಯ ಅನಿ ಉಲೈತನ ಅಮ್ಚ ಅಕಾಡೆಮಿಚ ಅಧ್ಯಕ್ಷಚ ಉತ್ತರಾಕ ಏಕ್ ಮಾಂದಿಯ ನೆಲ್ಸನ್ ಮಂಡೇಲ ಎಕ್ಕಡೆ ಮುಂತ ಇಫ್ ಯು ಸ್ಪೀಕ್ ಟು ಎ ಪರ್ಸನ್ ಏಕ ಬುರ್ಗ್ಯಾಲಾಗಿಂದ ಉಲೈತಾಯಿ ತಗ ಗೊತ್ತಸಲ ಲ್ಯಾಂಗ್ವೇಜ್ ಇನ್ ಬಸೇನ್ ಉಲೈತಾಯಿ ಸಲ್ಯಾರ ಯು ಟಚ್ ಹಿಸ್ ಮೈಂಡ್ ಇಫ್ ಯು ಸ್ಪೀಕ್ ಇನ್ ಹಿಸ್ ಮದರ್ ಟಂಗ್ ಯು ಟಚ್ ಹಿಸ್ ಹಾರ್ಟ್ ತುಕತ್ಯ ಬುರ್ಗ್ಯಾಚಿ ಮೈ ಬಸ್ ಗೊತ್ತಸ ತುಕ ಇದ್ ಗೊತ್ತಸದಲ್ ತ್ಯಾ ಬುರ್ಗ್ಯಾ ಕಡೆನ ಏಕಾಂತ ಅಂತ ತು ಉಲೈ ಅಂತಚ ಮಾಯಿ ಬಸಿಂದ ತುಲೈ ಬುರ್ಗಿ ಐಸ್ ಪೊಳೆ ಪಿಗಳ್ತಾ ತಶೆ ಪಿಗಳ್ತಾ ಬೈರ್ ಕಿತ್ಲಿ ದಿ ಹಾರ್ಡಸ ತಿತ್ಲಿ ನಾ ಅಂತ ಬುರ್ಗಿ ಪರಿಸ್ಥಿತಿ ಅಂತ ತಶೆ ಕೇಳ ತಂಕ ಶೇರ್ ಕೊರು ಕೊಣ್ಣಿನ ಅಂತ ಏಕ್ ಸುರಿಂದಿ ಏನ್ ಬ್ಯಾಕ್ ಗ್ರೌಂಡ್ ತುಮ್ಕಂ ಗೊತ್ತಸ ದಿಕ್ಕನು ಶಿಕ್ಷಕನು ಬುರ್ಗ್ಯಾಂಕ ಅಮಿ ದುರ್ಸಂಚ ಪೈಲೆ ತ್ಯ ಬುರ್ಗ್ಯಾ ವಿಷಯ ಅಂತ ಅಮಿ ಇಲ್ಲೆ ಸೊಮ್ಸೋನ್ ಕಣಿಗೆ ಉಂಚೆ ಬೊರೆ ದೂಸ್ರೆ ಕ್ಲಾಸಿಗೆ ವೇತನ ಅಮಿ ಗಶಿ ಎತ್ತಾವ ತೋಡಿ ಶಿಕ್ಷಕ ಇಟ್ಲೆ ಗ್ರಿಮ್ ಫೇಸ್ ಟೆನ್ಷನ್ ಅರ್ ವೆತ್ತಾದ್ಗಿ ಏಕ್ ಮುಟ್ ಬತ್ ಉಡೈಲ ಅರ್ಕೊಂಡಾರ ಲಾಯೋ ಚಾನೊಮ್ಮೆ ರೆತ್ತ ಬುರ್ಗಿ ಪೊಳೋನಂತ ಬಿಯತಾತ್ ಗಾಪ್ ಚಿಪ್ ದಂಬುಗಳು ನಾನು ಬಿಯಚ ಅಟ್ಮಾಸ್ಫಿಯರ್ ಅನ್ಬಸ್ತಾ ತಲೆ ಡಿಸಿಪ್ಲಿನ್ ನ ಕಾಮ್ಕ ಅವೆ ಮುಂಚೆಂದಲ್ಯಾರ ಮುಜೆ ಕ್ಲಾಸಿಂದ ಅವೇ ಫಾಲೋ ಕೆಲ ಬಡವರ್ಗಿ ಉಲ ಉಂಚಿನ ಆರಾಮ್ ಶೋಸ ಬಿ ಕಾನ್ಫಿಡೆಂಟ್ ತುಮ್ಚೆ ಕಡೆ ಕಾನ್ಫಿಡೆನ್ಸ್ ಅಸಜೆ ತುಂ ಕಿತೆ ಶಿಕೋಂಗ್ ಬೇತಾಯ್ತು ಗೊತ್ತ ಸಜೆ ತುಜಿ ಸಾಲಿ ಕಾನ್ಫಿಡೆಂಟ್ ಅಸಜೆ ಹೊಸ ಬುರ್ಗ್ಯಾಂಕೆ ಏಕ್ ಹಸೋದಿಯ ತೀ ಹಸ್ತಾತ್ ವಿಷ್ಕರ್ನಟ್ಲ ನೋ ಟೆನ್ಷನ್ ತುಮಿ ವಿಷ್ಕರ ಪೈಲೆ ದೊಂದಿ ಸೊಡ ತುಮಿ ವಿಷ್ಕರ ತಚೆ ಉಪರಾಂತ ಸಂಸಯ ತುಮಿ ಪೈಲೆ ವಿಷ್ಕರಿಜೆ ಕಿತ್ಯಾಗಿ ಮಳ್ಯಾರ ಓ ಶಿಷ್ಟಾಚಾರ ದಿಸ್ ಇಸ್ ಮ್ಯಾನರ್ಸ್ ತುಮ್ಕ ಬೈಲ ಸಂಸಾರ ಅಂತ ಹೆಂಗ್ ಗರ್ಸ್ಪಟ್ಟ ಪೈಲೆ ಮಕ ಇಸ್ಕಲಂದೆ ಬಡಿ ಬೊಗುಲ್ನೆ ಪಂಪೆ ಕಾಯಿನ ಬೆಲ್ ಜಲ್ಲೆ ಕೂಡ್ಲೆ ಬುರ್ಗಿ ಅವ್ನು ಪೊಡ್ಲಿ ನಮಸ್ತೆ ಟೀಚರ್ ಬಿತರೆ ಜದಲ್ಯಾರ ಜಲೆ ಜೋಸಫ್ ಆಗೆ ತನ ಮಕ ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಬೊಗ್ಲೆ ರಾಗೆ ತಲೋ ಮಕ ಯಾಕ ಬಾಸ್ನ ಹಂಗ ಮೊರ್ಯಾದ್ನ ಅವೆಂತ ವಿಷ್ಕರಿಜೆ ಮಣ್ ಮಗಿರ್ ಮಗಿರ್ ಮಕ ಕಳ್ಳೆ ಹಂಗ ಅಶಂತ ಬುರ್ಗಿ ಮಗಿರ್ ಆಮೇಲೆ ಸೊಂಸೈಲೆ ಬುರ್ಗ್ಯಾನು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿರು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಯಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ್ನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡ್ಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನ ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದು ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತೋ ವಾಸ್ತವಿಕತೆ ಇಲ್ಲಾಂಟಾಕರು. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗೂ ಮೂಲ ಕಾರಣ ಆಯಿಟಿಕಡು. ಐತೆಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲೆ. ಇದು ನೇರಾಯ ಫಲಕ. ನೆರಡಂಗಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಾ ಅಲೈಹಿಸಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ ಅವರು. ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಯಪ್ಪ ನಂಗಲ ಜೀವನ ಕೂಡ ಸಾರ್ಥಕ ಅವರು. ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗೆ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನತ ಉದ್ದೇಶ ಪಿನ ಸಾರ್ಥಕತರ ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲಿ ಪಿರಿಸಪ್ಪಾಡು ಒರ್ಮೆಪಾಡಲಿ ಜೀವನತೆ ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳ ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ನಾನು ನಿನ್ನೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುರುಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಸೊ ಸ್ನೇಹಿತರು, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ, ಪ್ರತಿದಿನ ನೀವಂತೂ ಕಾಲ್ ಮಾಡ್ತಿದ್ದೀರಾ. ಸೊ ರೇಡಿಯೋ ಸಾರಂಗ್ನಲ್ಲೇ ನಾನಂತೂ ಯಾವತ್ತೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಆರಂಭದಿಂದಲೇ ನಿಮ್ಮ ಕಾಲನ್ನು ಪಿಕ್ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ನೋಡೋಣ ಈ ದಿನ ಯಾರು ಮೊದಲ ಕಾಲರ್ ಆಗ್ತಾರೆ ಅಂತ. ನೇರವಾಗಿ ಕರೆಗೆ ಹೋಗೋದಾದರೆ, ಹಲೋ ನಮಸ್ತೆ, ಜಾನ್ ಸರ್ ಅವರು ಹೇಗಿದ್ದೀರಿ, ಮಾತಾಡಿ. ಹೇಗಿತ್ತು ದಿನ? ನಂದಾಯ್ತು, ನಿಮ್ದಾಯ್ತಾ? ನಿಮ್ಗೇನು ಪದಾರ್ಥ? ಬಂಗುಡೆ, ದೊಡ್ಡ ದೊಡ್ಡ ಬಂಗುಡೆ ಅಲ್ವಾ ಜಾನ್ ಸರ್ ಅವರಿಗೆ. ಸೊ ಜಾನ್ ಸರ್ ಅವರು ಯಾವ ಹಾಡು ಕೊಡ್ಲಿ ಇವತ್ತು ಬಂಗುಡೆ ತಿನ್ನುವ ಖುಷಿಯಲ್ಲಿ? ಬಂಗುಡೆ ತಿನ್ಲೆ ಪದ ಕೇಳ್ಲೆ, ಬಂಗುಡೆ ತಿನ್ಲೆ ಪದ ಕೇಳ್ಲೆ. ಯಾವುದು ಯಾವ್ದದು ಯಾವ್ದದು ಹಾಡಿ ಯಾವ್ದು ಹಾಡಿನ ಒಂದ್ ಲೈನ್ ಹೇಳಿ, ಒಂದ್ ಲೈನ್ ಹಾಡಿ
1: ನೋಡೋಣ.
0: ಪುನ್ವೇಚ ಸುಂದ್ರ ಯಾರ್ದದು? ಓಕೆ, ಪುನ್ವೇಚ ಸುಂದ್ರ ವಿಲ್ಸನ್ ಒಲಿವೇರಾ. ನಾನಂತೂ ಕೇಳಿದ್ದೇನೆ ಹಾಡು, ಆದ್ರೆ ನಮ್ಮ ಸಂಗ್ರಹದಲ್ಲಿ ಇಲ್ಲ. ನೋಡೋಣ ಬೈ ವಿಲ್ಸನ್ ಒಲಿವೇರಾ ಅವರ ಹಾಡಂತ. ಯಾಕೆ ಸರ್ ಆ ಹಾಡೊಂದು ಇಷ್ಟ? ಅದು ಹಾಡು ಯಾಕೆ ಇಷ್ಟ ಸರ್? ನಮ್ಮ ಪುನ್ವೇಶ ಸುಂದ್ರ ಲಜತ್ ಅದೆಯಾ? ಅದೇ ಅಲ್ವಾ ಪುನ್ವೇಶ ಸುಂದ್ರ ಲಜತ ಅದೇ ಹಾಡಲ್ವಾ? ನೋಡೋಣ, ಕೊಡೋಣ ನೀವು ಕೇಳುವಂಥ ಹಾಡನ್ನು ಸಿಕ್ಕಿ ಲಭ್ಯವಿದ್ರೆ ಖಂಡಿತ ಕೊಡ್ತೇನೆ. ಸೊ ನೋಡೋಣ ಸರ್, ಧನ್ಯವಾದಗಳು ಈ ರೀತಿ ಕರೆ ಮಾಡ್ತಾ ಇದ್ದಾರೆ. ಪುನ್ವೇಶ ಸಂದ್ರ ಲಜೇತ ವಿಲ್ಸನ್ ಒಲಿವೇರಾ ಅವರ ಒಂದು ಸುಂದರವಾದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಹಾಡನ್ನು ಅವರಿಗೋಸ್ಕರ ಕೊಡುವಂಥ ಪ್ರಯತ್ನ ಪಡ್ತೇನೆ. ಒಂದು ಒಳ್ಳೆಯ ಹಾಡು ವಿಲ್ಸನ್ ಒಲಿವೇರಾರವ್ರದ್ದು, ಆದರೆ ನಾನು ಕೇಳಿದ್ದೇನೆ ಅಪರೂಪದ ಹಾಡುಗಳಲ್ಲೊಂದು. ಸೊ ಇವರು ಪಡುಕೋಣೆ ಅವರು, ವಿಲ್ಸನ್ ಒಲಿವೇರಾ. ಸೊ ಒಳ್ಳೆಯ ಒಂದು ಹಾಡು ಗೀತ ರಚನೆಕಾರರು, ತುಂಬ ಹಾಡುಗಳನ್ನು ಬರೆದಿದ್ದಾರೆ. ಇವರ ಸ್ವರವನ್ನು ನಾವು ಯಾವತ್ತು ವಿಲ್ಫೆರಬಿಂಬಸ್ ಅವರ ಸ್ವರದೊಂದಿಗೆ ಹೋಲಿಕೆ ಮಾಡ್ತೇವೆ ಅಂದರೆ ಅದೇ ರೀತಿ ಅವರ ಒಂದು ಕಂಠಸಿರಿ ಇದೆ. ಸೊ ದೂರದ ಪಡುಕೋಣೆಯಿಂದ, ಕುಂದಾಪುರ ಪಡುಕೋಣೆಯಿಂದ ಅವರು ಹುಟ್ಟಿ ಬೆಳೆದವರು. ಸಾಕಷ್ಟು ಹಾಡುಗಳನ್ನು ಅವರು ಮಾಡಿದ್ದಾರೆ. ವಿಲ್ಸನ್ ಒಲಿವೇರಾ ಎಂಬಂತಹ ಒಂದು ಹೆಸರನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅವರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಈ ಸಂದರ್ಭದಲ್ಲಿ ಅವರು ಹಾಡಿದಂಥ ಒಂದು ಸುಂದರವಾದ ಹಾಡು ಪುನ್ವೇಶ ಸುಂದ್ರ, ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ನಿಮಗೆಲ್ಲರಿಗೋಸ್ಕರ. ಇದನ್ನು ಅವರು ದುಬೈಯಲ್ಲಿ ಹಾಡಿದರು ನೈಟಲ್ಲಿ. ಸೊ ಅಷ್ಟೊಂದು ಸ್ಪಷ್ಟತೆ ಇಲ್ಲ. ಸೊ ಯೂಟ್ಯೂಬ್ ಹಾಡನ್ನು ಅದನ್ನು ನಾನು ಪ್ಲೇ ಮಾಡ್ತೇನೆ. ನೀವು ಕೂಡ ಕರೆ ಮಾಡಿ ಮಾತಾಡಿ, 6-3-6-4-0-4-9-4-9 ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಸೊ ಮಠ ಮಠ ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮಳೆ ಬರ್ತಾ ಇಲ್ಲ. ಈ ದಿನಗಳಲ್ಲಿ ಜನರಂತೂ ಮಳೆಗಾಗಿ ಮೊರೆ ಹೋಗ್ತಾ ಇದ್ದಾರೆ, ಆದರೆ ಮಳೆ ಇಲ್ಲ, ಎಲ್ಲಿ ಹೋಗುದಪ್ಪ ಮಳೆ ಅಂತ ಹೇಳೋದಕ್ಕೆ ಎಲ್ಲರೂ ಕಾತರದಿಂದ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ, ಮಳೆ ಬರ್ತದಾ ಇಲ್ವಾ ಅಂದರೆ. ನಾವಂತ ಹಾಡುಗಳನ್ನು ಕೇಳೋಣ. ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡನ್ನು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದಾರೆ, ಮುಂದಿನ ಕೇಳುಗರ ಕರೆಗೋಸ್ಕರ ಕಾಯ್ತಾ ಇದ್ದೇವೆ. ಸೊ ಕರೆ ಮಾಡಿ ಮಾತಾಡಿ, 6-3-6-4-0-4-9-4-9 ಸಂಖ್ಯೆಗೆ. ಸೊ ಜೀವನ ಎಂದಾಗ ಹಲವಾರು ಸಂಗತಿಗಳು ನಮ್ಮನ್ನು ಆವರಿಸಿಕೊಂಡು ಹೋಗಿರ್ತವೆ. ಸೊ ಪ್ರತಿಯೊಂದು ಸಂಗತಿಗಳ ಸುತ್ತ ನಾವಂತೂ ಒಂದು ಏನು ಹೇಳ್ತೇವೆ, ಹೊಂದಾಣಿಕೆಯಿಂದ ಬದುಕಬೇಕಾಗಿದೆ ಈ ಒಂದು ಬದುಕನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ. ಸೊ ನೋಡೋಣ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. 6-3-6-4-2-4-9-4-9 ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ, ಸೊ ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಸೊ ಮೊದಲ ಕಾಲರ್ ಒಬ್ಬರು ತಮ್ಮ ಇಷ್ಟದ ಹಾಡನ್ನು ಕೇಳಿದ ಬಳಿಕ ಮುಂದಿನ ಕಾಲು ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ, ನಮಸ್ತೆ. ನಿಮ್ಮ ಹೆಸರು?
2: ಹಾ,
0: ಆಶಾ. ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
2: ನಾವು ದಾವಣಗೆರೆಯಲ್ಲಿ ಇರೋದು, ಪ್ರಾಪರ್ ಮಂಗಳೂರಲ್ಲಿ ಬಂದಿದ್ದೀವಿ.
0: ದಾವಣಗೆರೆಯಲ್ಲಿ ಇರುವುದು ನೀವು? ಈಗ ಮಂಗಳೂರಲ್ಲಿ ಇದ್ದೀರಾ?
2: ಮಂಗಳೂರಲ್ಲಿ ತಂಗಿ ಮನೆಗೆ ಬಂದಿದ್ದೀವಿ.
0: ಮಂಗಳೂರಲ್ಲಿ ತಂಗಿ ಮನೆಗೆ ಬಂದಿದ್ದೀರಾ? ಸೊ ದಾವಣಗೆರೆಯಲ್ಲಿ ಕೂಡ ರೇಡಿಯೋ ಕೇಳ್ತೀರಿ ನೀವು? ಮಂಗಳೂರಲ್ಲಿ ಕೂಡ ಬಂದು ಕೇಳಿದಿರಿ, ಕೇಳ್ತಾ ಇದ್ದೀರಾ? ಸೊ ಮಂಗಳೂರಲ್ಲಿ ಎಲ್ಲಿ ಮೇಡಮ್?
2: ಶಕ್ತಿನಗರ.
0: ಶಕ್ತಿನಗರ ಹತ್ತಿರದಲ್ಲಿ ಇದ್ದೀರಾ? ಸೊ ಅಲ್ಲಿಂದ 6 ಕಿಲೋಮೀಟರ್ ಆದರೆ ರೇಡಿಯೋ ಸಾರಂಗ್ ಸಿಗುತ್ತೆ ನಿಮಗೆ ಬಂದರೆ. ಫಸ್ಟ್ ಕಾಲ್ ಸಿಕ್ಕಿತಾ?
2: ತುಂಬಾ ಖುಷಿ ಆಯ್ತಾ? ಹೌದು, ನಾವು ಬಂದು ಹತ್ತು ವರ್ಷ.
0: ಅದಕ್ಕೆ ಕಾಲ್ ಸಿಗ್ಬೇಕಾದ್ರೆ ದಾವಣಗೆರೆಯಿಂದ ಎಂತ ಬೆಣ್ಣೆ ದೋಸೆ ತಂದಿದ್ರ ನೀವು?
2: ಉಂಡೆ ಉಂಡೆ ತಂದಿದ್ವಿ ಹಬ್ಬಕ್ಕೆ.
0: ಹೌದಾ? ದಾವಣಗೆರೆ ಉಂಡೆ. ಯಾವ್ದು ಉಂಡೆದು?
2: ಶೇಂಗಾ ಉಂಡೆ, ಕಡಲೆ ಉಂಡೆ.
0: ಶೇಂಗಾ ಉಂಡೆ ಅಲ್ವಾ? ಸೊ ಬನ್ನಿ ರೇಡಿಯೋ ಸಾರಂಗಿಗೆ ದಯಮಾಡಿ.
2: ತುಂಬಾ ಚೆನ್ನಾಗಿ ಪ್ರಸಾರ ಆಗುತ್ತೆ ರೇಡಿಯೋ. ತುಂಬಾ ಇಷ್ಟ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ.
0: ನಿಮ್ಗೆ ಕಾಲ್ ಸಿಗ್ಬೇಕಾದ್ರೆ ದಾವಣಗೆರೆಯಿಂದ ನೀವು ದಾಟಿ ಮಂಗಳೂರಿಗೆ ಬರ್ಬೇಕಾಯ್ತಲ್ವಾ? ಅಷ್ಟು ನೀವು ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ
2: ಬಂದಾಗ ನಮ್ಮ ಕಡೆ ಅಷ್ಟು ವಾಯ್ಸ್ ಸರಿಯಾಗಿ ಕೇಳಲ್ಲ. ಇಲ್ಲಿ ಮಂಗಳೂರಲ್ಲಿ ತುಂಬಾ ಚೆನ್ನಾಗಿ ಕೇಳುತ್ತೆ.
0: ಹಾ, ಮಂಗಳೂರಲ್ಲಿ ಹೌದು, 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ನೀವೆಂತ ಆಪಲ್ಲಿ ಕೇಳ್ತಿದ್ದೀರಾ ರೇಡಿಯೋದಲ್ಲಿ ಕೇಳ್ತಿದ್ದೀರಾ ಈಗ?
2: ರೇಡಿಯೋ, ರೇಡಿಯೋದಲ್ಲಿ ಕೇಳಿ.
0: ಅಲ್ಲಿ ಆಪಲ್ಲಿಯಾ? ಮೊಬೈಲಲ್ಲೇ ಆಪ್ ಮೂಲಕ
2: ಅಲ್ವಾ?
0: ಇಲ್ಲಿ ಆದರೆ ನೀವು ಡೈರೆಕ್ಟ್ ರೇಡಿಯೋ ಮೂಲಕ ಕೇಳಬಹುದು.
2: ಓಕೆ,
0: ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾವ ಹಾಡು ಕೊಡಲಿ ಇವತ್ತು? ಹೌದು, ಇವತ್ತು ಯಾವ ಹಾಡು ಕೊಡಲಿ ನಿಮಗೆ? ಮುತ್ತಿನ ಹಾರ ಚಿತ್ರ ನೋಡಿದ್ದೀರಾ? ನಮ್ಮ ವಿಷ್ಣುವರ್ಧನ್ ಅವರು. ಹೌದು, ನಿಮ್ಮ ತಂಗಿಯವರು? ಸೊ ಹಾಗಾದ್ರೆ ನೀವು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಿ? ಓಕೆ, ನನ್ನ ಆ ಕಡೆ ದಿನ ಪಾಸ್ ಆಗ್ತಾ ಇರ್ತೇನೆ, ನನ್ನ ಮನೆ ಆ ಕಡೆನೆ.
2: ಸ್ವಲ್ಪ
0: ಊಟ ಆಯ್ತು ಮ್ಯಾಮ್, ಊಟ ಆಯ್ತು, ನಿಮ್ದಾಯ್ತಾ? ಸೊ ಮುತ್ತಿನಹಾರ ಚಿತ್ರದೊಂದು ಸುಂದರವಾದ ಹಾಡು ನಿಮ್ಗೆ ಬೇಕಾಗಿದೆ ಅಂತ ಹೇಳಿದ್ರಿ. ಸೊ ತುಂಬಾ ಹಾಡುಗಳಿವೆ, ಮಡಿಕೇರಿ ಸಿಪಾಯಿ, ಕೊಡಗಿನೊಳು. ಓಕೆ, ಸೊ ಬೇರೆ ಹೆಸರನ್ನು ನೀವು ಕೇಳಲಿಲ್ಲ, ಅದರ ಒಂದೇ ಹೆಸರಲ್ಲಿ ನೀವು
2: ಎಲ್ಲಾಡು ತುಂಬಾ ಚೆನ್ನಾಗಿದೆ.
0: ಅದರಲ್ಲಿ ಮಡಿಕೇರಿ ಸಿಪಾಯಿ ಅಂತೂ ತುಂಬಾ ಇಷ್ಟದ ಹಾಡಲ್ವಾ? ಓಕೆ, ಖಂಡಿತವಾಗಿ ಒಂದು ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತೇನೆ. ಖಂಡಿತ ವಿಸಿಟ್ ಮಾಡಿ ರೇಡಿಯೋ ಸಾರಂಗಿಗೆ, ಸಮಯ ಸಿಕ್ಕಿದ್ರೆ.
2: ಸೊ
0: ಬನ್ನಿ ಬನ್ನಿ ಬನ್ನಿ, ಭಾನುವಾರ ಬಿಟ್ಟು ಬನ್ನಿ, ಭಾನುವಾರ ರಜೆ ಇರುತ್ತೆ ಆಫೀಸಿಗೆ, ಶನಿವಾರ ಮಧ್ಯಾಹ್ನವರೆಗೆ ಇರುತ್ತೆ. ಸೊ ವಿಸಿಟ್ ಮಾಡಿ, ತುಂಬಾ ಥ್ಯಾಂಕ್ಸ್ ದಾವಣಗೆರೆಯಿಂದ ಬಂದು ಮಂಗಳೂರಿಗೆ ಬಂದು. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇದೇ ರೀತಿ ಕರೆ ಮಾಡ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಸೊ ಸ್ನೇಹಿತರಂತೂ ದಾವಣಗೆರೆಯಲ್ಲಿ ರೆಗ್ಯುಲರ್ ಆಗಿ ರೇಡಿಯೋ ಸಾರಂಗನ್ನು ಕೇಳ್ತಾ ಇದ್ದಾರೆ. ಸೊ ಆದರೂ ಕೂಡ ಮಂಗಳೂರಿಗೆ ಬಂದ ಮೇಲೆ ಕೂಡ ಏನು ಅವರು ತಮ್ಮ ತಂಗಿ ಮನೆಗೆ ಬಂದಿದ್ದಾರೆ ಊರಿಗೆ, ಆ ಸಂದರ್ಭದಲ್ಲೂ ಕೂಡ ರೇಡಿಯೋ ಸಾರಂಗನ ಅವರು ಕೇಳ್ತಾ ಇದ್ದಾರೆ ಅಂದರೆ ಖುಷಿಯ ವಿಷಯ. ಸೊ ಹೀಗಾಗಿ ಅವರಿಗೋಸ್ಕರ ಮುತ್ತಿನಹಾರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿದಂತಹ ಮಡಿಕೇರಿ ಸಿಪಾಯಿ ಹಾಡನ್ನು ನಾನು ಪ್ರಸಾರ ಮಾಡ್ತೇನೆ. ಅದರ ಜೊತೆಗೆ ಮುಂಚಿತವಾಗಿ ಕೇಳಿದಂತಹ ಜಾನ್ ಬಜಾರಿ ಅವರಿಗೋಸ್ಕರ ಪೂರ್ಣಿಮೇಶ್ವರ ಸಂದ್ರಿಯಂ ರಜೇತ. ಸೊ ಇಂದು ಹಾಡು ಯೂಟ್ಯೂಬಿನಿಂದ ಡೌನ್ಲೋಡ್ ಆಗಿದೆ. ಸೊ ಬ್ಯೂಟಿಫುಲ್ ಆದ ಹಾಡು. ಸೊ ಒರಿಜಿನಲ್ ಹಾಡು ನಮ್ಮ ಹತ್ರ ಇಲ್ಲ, ಸೊ ಹಾಗಾಗಿ ನೋಡೋಣ ಈ ಒಂದು ಹಾಡನ್ನು ಕೊಡ್ತೇನೆ. ಒಂದು ವೇಳೆ ಕ್ವಾಲಿಟಿ ಕಡಿಮೆ ಇದ್ರೆ ಖಂಡಿತವಾಗಿ ಅವರಿಗೋಸ್ಕರ ಬೇರೊಂದು ಹಾಡನ್ನು ನಾನು ಮತ್ತೆ ಪ್ಲೇ ಮಾಡ್ತೇನೆ. ಇದು ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್ ಮತ್ತು ಮೇವುಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ. 6-3-6-4-2-0-4-9-4-9 ಈ ಸಂಖ್ಯೆಗೆ ಸೊ ನೀವಂತೂ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ 6-3-6-4-2-0-4-9-4 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ನೀವು ಮಾತಾಡಿ, ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 6-3-6-4-2-0-4-9 ಸಂಖ್ಯೆಗೆ. ಎರಡು ಭವ್ಯವಾದ ಹಾಡುಗಳನ್ನಂತೂ ಕೇಳಿದ್ದೇವೆ ಇವತ್ತಿನ ಕಾರ್ಯಕ್ರಮದ ಆರಂಭದಲ್ಲೇ, ಮಡಿಕೇರಿ ಸಿಪಾಯಿ ಮತ್ತು ಇನ್ನೊಂದು ಹಾಡು. ಹಲೋ, ಮುಂದಿನ ಕಾಲರ್ ಇದ್ದಾರೆ. ನಮಸ್ತೆ.
5: ಹಲೋ,
4: ನಮಸ್ತೆ.
5: ನಮಸ್ತೆ ಸರ್.
4: ನಿಮ್ಮ ಹೆಸರು?
5: ಸರ್, ನಮ್ಮ ಸಿಟಿಜನ್ ಶೇಖರ್ ಅತ್ಯಜೋಣೆ, ಕಾಸರ ಜಿಲ್ಲೆ.
4: ಯಾವ ಹಾಡು ಕೊಡ್ಲಿ ಸರ್?
5: ಹಲೋ,
4: ಯಾವ ಹಾಡು ಕೊಡ್ಲಿ?
5: ಅನಂತನಾಗ್ ಪ್ರಶಸ್ತಿ ಬಂತು ಸರ್, ನಮ್ಗೆ ಬಹಳ ಸಂತೋಷ ಆಯ್ತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತಲ್ಲ, ತುಂಬಾ ಸಂತೋಷ. ನಾರದ ವಿಜಯ ಅಂತ ಒಂದು ಚಿತ್ರ ಇದೆ ಸರ್.
4: ಯಾವುದು?
5: ನಾರದ ವಿಜಯ ಅಂತ.
4: ನಾರದ ವಿಜಯ
5: ಅನಂತನಾಗ್ ಒಳ್ಳೆ ಕಾಮಿಡಿ ಅವತ್ತ ನಾರದ ಪಾತ್ರ ಮಾಡಿದ್ದಾರೆ. ಅದ್ರಲ್ಲಿ ಕೆ ಜಿ ಜಯಸ್ರಾಜ್ ಮತ್ತು ಎಸ್ ಜಾನಕಿ ಆಟದ ಒಂದು ಈ ವೇಷ ನೋಡಬೇಡ ಅಮ್ಮಯ್ಯ ಅಂತ ಒಂದು ಆಡಿದ್ರು. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಕೊಂಚ ದೂರ ಹೋಗು ದಮ್ಮಯ್ಯ ಅಂತ ಒಂದು ಆಡಿದ್ರು ಸರ್. ಈ ವೇಷ ನೋಡಬೇಡ ಅಮ್ಮಯ್ಯ ಅಂತ
4: ನಾರದ ವಿಜಯ ಚಿತ್ರದು. ಹಾಡು ನಿಮ್ಗೆ ಇಷ್ಟ?
5: ಅದಿಷ್ಟ. ಅದು ಅನಂತರ ವಿಶೇಷ ಇದು ನಾರದ ಪಾತ್ರ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ ಚಿತ್ರ. ಅನಂತನಾಗ್ ಡಬ್ಬಲ್ ಅದರಲ್ಲಿ ತುಂಬಾ ಚೆನ್ನಾಗಿದೆ. ಕೆ ಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಆಡಿರೋದು. ಜೇಸುದಾಸ್ ಆಡೋದು ವಾಯ್ಸ್ ಚೆನ್ನಾಗಿರುತ್ತಲ್ವಾ. ನಮ್ಮ ಎಲ್ಲ ಕೇಳುಗರಿಗಾಗಿ ಮತ್ತೆ ಸತೀಶ್ ಕುಮಾರ್, ಅಮ್ಮಣ್ಣಿ, ಕಾರ್ಕಳದ ಅಮ್ಮಣ್ಣಿ ಮತ್ತು ಸಂಕಪ್ಪ ಪೂಜಾರಿ ಮತ್ತು ಭರತ್ ಕುಮಾರ್ ಪುಟ್ರಾಜ್ ಎಲ್ಲರಿಗಾಗಿ, ನಿಮಗಾಗಿ.
4: ಓಕೆ ಓಕೆ ಓಕೆ ಓಕೆ. ಸೊ ಧನ್ಯವಾದಗಳು, ಧನ್ಯವಾದಗಳು ಸರ್.
5: ಧನ್ಯವಾದಗಳು ಸರ್.
4: ಓಕೆ. ಸೊ ಇದೇ ರೀತಿ ಕರೆ ಮಾಡ್ತಾ ಇದ್ರೆ ಸಿಟಿ ಚಂದ್ರಶೇಖರ್ ಅವರು ಮಾತಾಡಿದ್ರು. ಸೊ ದಾದಾ ಸಾಹೇಬ್ ಫಾಲ್ಕೆ ಒಂದು ಪ್ರಶಸ್ತಿ ನಮ್ಮ ಅನಂತನಾಗ್ ಅವರಿಗೆ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನಾವು ನೋಡೋಣ. ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
6: ಹಲೋ, ನಮಸ್ತೆ ಸರ್. ನಾನು ಕುಸುಮಾ ಕೊಟ್ಟಾರದಿಂದ
4: ಹೇಳಿ ಸರ್.
6: ನನಗೆ ಡಾನ್ ಚಿತ್ರದಿಂದ ಬಂದ ಸರ್ ರಂಗ ಜಮಾವತ
4: ಬಂದ
6: ಕೈ ಕೇ ಪಾನ್ ಬನಾರಸ್ ವಾಲೆ ಜೈ ಬಂದ.
4: ಓಕೆ. ಸೊ ಈ ಒಂದು ಹಾಡು ಬೇಕು.
6: ನೋಡಿದಿರಾ
4: ಸರ್ ಈ ಒಂದು ಚಿತ್ರವನ್ನು?
6: ತುಂಬಾ ಸಲ,
4: ತುಂಬಾ ಸಲ. ಅದಕ್ಕೆ ಲೆಕ್ಕವಿಲ್ಲದಷ್ಟು ಅಲ್ವಾ?
6: ಲೆಕ್ಕವಿಲ್ಲದಷ್ಟು ಎಲ್ಲ ಪದಗಳು ಒಳ್ಳೇದುಂಟು. ಡಾನ್ ಅರೆ ದಿವಾನು, ಮತ್ತೆ ಮೇರಾ ದಿಲ್ ಯಾರ್ ಕಾ ದಿವಾನ ಮಾಡುವಾಗ.
4: ಓಕೆ. ಸೊ ಎಲ್ಲ ಹಾಡುಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ರೀತಿ ಕರೆ ಮಾಡ್ತಾರೆ. ಸೊ ಕೈಗೆ ಪಾನ್ ಬನಾರಸ್ ವಾಲ ಒಂದು ಸುಂದರವಾದ ಹಾಡು. ಅಮಿತಾಬ್ ಬಚ್ಚನ್ ಅಂತೂ ಸುಂದರ ಹಾಡಲ್ಲಿ ಆ ಒಂದು ಮಾತುಗಳನ್ನು ಕೇಳಿಕ್ಕೆ ಕೂಡ ಇಷ್ಟವಾಗುತ್ತೆ. ಸೊ ಆ ಒಂದು ಹಾಡನ್ನು ನಾನಂತ ಈಗ ಅಪ್ಲೈ ಮಾಡ್ತೇನೆ. ನಾರದ ವಿಜಯ ಚಿತ್ರದ ಒಂದು ಸುಂದರವಾದ ಹಾಡನ್ನು ಈಗ ಕೇಳಿಕೊಂಡು ಬರೋಣ ಸ್ನೇಹಿತರೆ. ಇದು ರೇಡಿಯೋ ಸಾರ ಈ ವೇಷ ನೋಡಬೇಡ, ಈ ಒಂದು ಹಾಡು ನಿಮಗೋಸ್ಕರ ಅಪ್ಲೈ ಆಗ್ತಾ ಇದೆ. ಅದೇ ರೀತಿ ಕೈಕೆ ಪಾನ್ ಬನಾರಸ್ ವಾಲ ಡಾನ್ ಚಿತ್ರದ ಒಂದು ಸುಂದರವಾದ ಹಾಡನ್ನು ಕೂಡ ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಕರೆ ಮಾಡಿ ಮಾತಾಡಿ 6-3-6-4-2-0-4-9 ಸಂಖ್ಯೆಗೆ. ಎರಡು ಸುಂದರವಾದ ಹಾಡುಗಳನ್ನು ಈಗಾಗಲೇ ಕೇಳಿದ್ದಾರೆ, ಮುಂದಿನ ಕಾಲರ್ ಕೂಡ ಇದ್ದಾರೆ. ನೋಡೋಣ ಯಾರಂತ. ಹಲೋ, ನಮಸ್ತೆ. ನಮಸ್ಕಾರ.
7: ನಮಸ್ಕಾರ ಸರ್.
4: ನಿಮ್ಮ ಹೆಸರು?
7: ನಮ್ಮ ಹೆಸರು ಯುವರಾಜ್ ಅಂತ, ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಎಮ್ಮಿಂಗೂರು ಗ್ರಾಮದಿಂದ ಮಾತಾಡ್ತಾರೆ.
4: ಮೊದಲ ಬಾರಿಗೆ ಕಾಲ್ ಮಾಡಿದೆ ಸರ್?
7: ಇಲ್ಲ ಸರ್, ಕಾಲ್ ಮಾಡಿದೆ, ಸುಮಾರು ದಿವಸ ಆಯ್ತು. ಎಲ್ಲ ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಇದು ಮಾಡಿದೆ ಸರ್.
4: ನಿಮ್ಮಂತ ಹಳ್ಳಿ
7: ಬಂದ ರೇಡಿಯೋನ ಪ್ರತಿ ದಿನ ಪ್ರತಿ ಕ್ಷಣನ ಕೇಳ್ತಾ ಇರ್ತೇವ್ರಿ.
4: ಓಕೆ.
7: ಅನಂತ ನಾಗರವ್ರು ಇವತ್ತು ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್ ಅವ್ರಿಗೆ. ಶುಭಾಶಯಗಳು. ಆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತದೆ ಸರ್ ನಿಮ್ದ, ಇದು ಗುರುರಾಜ್ ಅವರು ಬೆಳಗ್ಗೆ ಕಥನಗಳು.
4: ಓಕೆ, ಗುರುರಾಜ್
7: ಗುರುರಾಜ್ ಕರ್ಜಿ ಅವರು ಸರ್.
4: ಓಕೆ,
7: ಬಹಳ ಚೆನ್ನಾಗಿ ಬರ್ತದೆ ಸರ್. ನಮಗೆ ಇವ್ರದ್ದು ಅನಂತನಾಗಲದ್ದು ಮುಳ್ಳಿನ ಗುಲಾಬಿ ಚಿತ್ರದಲ್ಲಿ ಈ ಗುಲಾಬಿ ಹೂವು ನಿನಗಾಗಿ ಅಂತ ಒಂದು ಹಾಡಿದೆ ಸರ್.
4: ಓಕೆ,
7: ಅದು ನಮ್ಮ ಫ್ರೆಂಡ್ ಯಾರು ಅಂದ್ರೆ ಪ್ರಕಾಶ್ ಸೂಗೂರು ಅಂತಂದು ಶಿವಮೊಗ್ಗ ಜಿಲ್ಲೆ, ಆಮೇಲೆ ಪ್ರಿಯಾ ಚನ್ನಗಿರಿ, ಸುನಿತಾ ದೊಡ್ಡಮಲ್ಲಾಪುರದಿಂದ, ಇವರೆಲ್ಲರಿಗೋಸ್ಕರ ಈ ಹಾಡು ಹಾಕಿ ಸರ್.
4: ಓಕೆ, ಸೊ ಮುಳ್ಳಿನ ಗುಲಾಬಿ ಚಿತ್ರದ ಹಾಡು.
7: ಹಾ, ಮುಳ್ಳಿನ ಗುಲಾಬಿ, ಈ ಗುಲಾಬಿ ಹೂವು ನಿನಗಾಗಿ ಸರ್.
4: ಈ ಗುಲಾಬಿ ಹೂವು ನಿನಗಾಗಿ. ಓಕೆ ಸರ್,
7: ಚೆನ್ನಾಗಿದೆ ಸರ್, ಒಳ್ಳೆ ಚೆನ್ನಾಗಿದೆ.
4: ಖಂಡಿತ ಕೊಡೋಣ ಸರ್, ನೀವು ಕೇಳಿದಂತ ಹಾಡು ನಿನ್ನ ಕಲ ಹೊತ್ತಲ್ಲಿ. ಥ್ಯಾಂಕ್ ಯು ವೆರಿ ಮಚ್,
7: ಥ್ಯಾಂಕ್ ಯು ಸರ್.
4: ಧನ್ಯವಾದಗಳು. ಸೊ ಇದೇ ರೀತಿ ಕರೆ ಮಾಡ್ತೀರಿ. ಸೊ ಮೂವರು ಕೇಳುಗರ ಕರೆಗಳನ್ನು ನಾನು ಸ್ವೀಕರಿಸಿದ್ದೇನೆ. ಸೊ ಕೆಲವೊಮ್ಮೆ ನಾವು ನೋಡ್ಬೋದು ಏನು, ಯುವರಾಜ್ ಅವರ ಕರೆ, ಸಿರಿ ಚಂದ್ರಶೇಖರ್ ಅವರ ಕರೆ ಮತ್ತು ಕುಸುಮಕರ್ ಕೊಟ್ಟಾರ ಅವರ ಕರೆಯನ್ನು ಸ್ವೀಕರಿಸ್ತೇನೆ. ಬ್ಯಾಕ್ ಟು ಬ್ಯಾಕ್ ಆಗಿ ಮೂರು ಹಾಡುಗಳನ್ನು ಈ ಸಂದರ್ಭದಲ್ಲಿ ಪ್ಲೇ ಮಾಡುವಂಥ ಪ್ರಯತ್ನ ಪಡ್ತೇನೆ. ಸೊ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇರುವಂತಹ ನಾನು ಮೂರು ಕರೆಗಳನ್ನು ಪಿಕ್ ಮಾಡಬೇಕಾಯಿತು. ಸೊ ಹಾಗಾಗಿ ಈ ಮೂರು ಕೇಳುಗರು ಕೇಳಿದಂಥ ಒಂದು ಸುಂದರವಾದ ಹಾಡುಗಳನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ಕೊಂಡು ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ. ಸೊ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಮೂರು ಹಾಡುಗಳು ನಿಮಗೋಸ್ಕರ, ಒಂದು ಮುಳ್ಳಿನ ಗುಲಾಬಿ ಚಿತ್ರದಿಂದ, ಅದೇ ರೀತಿ ನಾರದ ವಿಜಯ ಚಿತ್ರದಿಂದ ಮತ್ತು ಡಾನ್ ಚಿತ್ರದಿಂದ ಈ ಹಾಡುಗಳು ಮೂಡಿ ಬರ್ತಾ ಇವೆ. ಸೊ ಮೂರು ಹಾಡುಗಳನ್ನು ನಾವಂತೂ ಕೇಳೋಣ, ಖುಷಿ ಪಡೋಣ, ಸಂತೋಷ ಆಗೋಣ. ಈ ಗುಲಾಬಿಯು ನಿನಗಾಗಿ, ಅನಂತನಾಗ ಅಭಿನಯದ ಒಂದು ಚಿತ್ರ, ಸೊ ಮುಳ್ಳಿನ ಗುಲಾಬಿ. ಸೊ ಎಲ್ಲ ಮೂರು ಹಾಡುಗಳು ನಿಮಗೋಸ್ಕರ ಪ್ಲೇ ಆಗ್ತಾ ಇವೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: अरे भंग का रंग जमा हो चकाचक, फिर लो पान चबाए. आहा, अरे

0: किनारे वाला छोरा गंगा किनारे वाला।
1: अम्मा सोनू हागू अवळ पेरेंट्स नाळे झूगे होगता इद्दारे, नावु होगण?
2: अनु नान तुंबा बिजी इद्देने, पप्पन हत्र केळु।
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮತ್ತೊಮ್ಮೆ ಇವತ್ತಿನ ಹುಣ್ಣುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನೆಕ್ಸ್ಟ್ ಕಾಲರ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಿಮ್ಮ ಹೆಸರು?
1: ನಾನು ಸಂಕಪಣ್ಣೆ ಪಾತ್ರ.
0: ಯಾವ ಹಾಡನ್ನು ಕೊಡ್ಬೇಕು ಸಂಕಪಣ್ಣ?
1: ನನಗೆ ಬಯಲುದಾರಿ ಚಿತ್ರದಿಂದ ಎಲ್ಲಿರುವೆ ಮನವ ಕಾಣುವ ರೂಪಸಿ ಅನಂತನಾಗ್ ಅವರು ಸರ್ಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪರವಾಗಿ ಹೆಲಿಕಾಪ್ಟರ್ ಅಲ್ಲಿ ಹಾಡೋ ಶೂಟಿಂಗ್ ಮಾಡಿದ್ದಾರೆ, ಬಾರಿ ಚೆನ್ನಾಗಿದೆ. ಕಲ್ಪನಾ ಅನಂತನಾಗ್ ಅದರಲ್ಲಿ ಅದು SPG ಆರ್ಡರ್ ಅಂತ ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ ಅಂತ.
0: ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ
1: ಈ ಹಾಡು ಬೇಕು. ಇದೆಲ್ಲ ಸಾರಂಗ್ ಕೇಳೋರಿಗೆ ನನ್ನ ಸ್ನೇಹಿತರಾದ ಸಿಟಿ ಚಂದ್ರಶೇಖರ್, ಕಾರ್ಕಳೆ ಅಮ್ಮಣ್ಣಿ ಮತ್ತೆ ಮಲವಳ್ಳಿ ಪುಟ್ಟರಾಜ್ ಇವರಿಗೆಲ್ಲ ಡೆಲಿಕೇಟ್ ಮಾಡ್ತಾ ಇದ್ದೀನಿ ಸರ್.
0: ಓಕೆ, ಎಲ್ಲಿರುವಿ ಅಲ್ವಾ
1: ಮನವ ಕಾಣುವ ರೂಪಸಿ.
0: ಓಕೆ, ನೋಡೋಣ ಸರ್, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ಕರೆ ಮಾಡ್ತಾರೆ, ಧನ್ಯವಾದಗಳು. ಸೊ ಧನ್ಯವಾದಗಳು. ಸೊ ಈ ಒಂದು ಹಾಡು ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಒಂದು ಸುಂದರವಾದ ಹಾಡುಗಳನ್ನು ಕೇಳ್ಬೋದು, ನೀವೊಂದು ರಿಕ್ವೆಸ್ಟ್ ಮಾಡ್ಬೋದು. ಎಲ್ಲಿರುವೆ ಮನವ ಕಾಡುವ ರೂಪಸಿ, ಈ ಒಂದು ಬ್ಯೂಟಿಫುಲ್ ಆದ ಹಾಡನ್ನು ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಮುಂದಿನ ಕಾಲ ನಮ್ಮ ಜೊತೆ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರಾಘವೇಂದ್ರ ಕುಂದಾಪುರದಿಂದ. ಹೇಗಿದ್ದೀರಿ ರಾಘವೇಂದ್ರ ಅವರೇ? ನಾನು ಚೆನ್ನಾಗಿದ್ದೇನೆ. ಯಾವ ಹಾಡು ಕೊಡಿ ಇವತ್ತು?
2: ಗೌರಿ ಗಣೇಶ ಚಿತ್ರದ ಮಾತಿನಲ್ಲಿ ಗೆಲ್ಲಬಲ್ಲೆ ಜಗವನ್ನೆ ಅಂತ ಒಂದು.
0: ಮಾತಿನಲ್ಲಿ ಗೆಲ್ಲಬಲ್ಲೆ
2: ಜಗವನ್ನೆ.
0: ಸೊ ಗೌರಿ ಗಣೇಶ ಚಿತ್ರದಲ್ವಾ?
2: ಹೌದು, ಗೌರಿ ಗಣೇಶ.
0: ಓಕೆ, ನೋಡೋಣ ಸರ್, ಖಂಡಿತವಾಗಿ ಗೌರಿ ಗಣೇಶ ಚಿತ್ರದ ಮಾತಿನಲ್ಲಿ ಗೆಲ್ಲಬಲ್ಲೆ ಜಗವನ್ನೆ. ಯಾಕೆ ಸರಿ ಒಂದು ಹಾಡು ಇಷ್ಟ?
2: ಅದು ಒಳ್ಳೆ ಕಾಮಿಡಿ ಚಿತ್ರ ಸರ್.
0: ಓಕೆ, ನೋಡಿದ್ದೀರಾ?
2: ಸಾಕಷ್ಟು ಸರಿ, ಬಾಲ್ಯದಲ್ಲಿ ತುಂಬಾ ಸರಿ ನೋಡಿದೀವಿ ಸರ್.
0: ಓಕೆ, ಸೊ ಯಾಕೆ, ಏನೆಲ್ಲ ಇದೆ ಅದರಲ್ಲಿ ಕಾಮಿಡಿ ಸರ್?
2: ಅದರಲ್ಲಿ ಒಳ್ಳೆ ನೀತಿ ಇದೆ. ಅದ್ರೆ ಇನ್ನೊಬ್ರು ಟೋಪಿ ಹಾಕಿದ್ರು ಯಾರು ಆಗ್ತಾರೆ, ಇನ್ನೊಬ್ರು ಮತ್ತೊಬ್ರು ಟೋಪಿ ಹಾಕ್ಸ್ಕೊಳ್ಳೋರು ಹೇಗೆ ಆಗ್ತಾರೆ ಅಂತ ಒಂದು ಇದು ಉಂಟದ. ಅಂದ್ರೆ ಟೋಪಿ ಎಲ್ಲಿವರೆಗೆ ಹಾಕ್ಸ್ಕೊಳ್ಳೋರು ಇರ್ತಾರೆ ಅಲ್ಲಿವರೆಗೆ ಹಾಕ್ಸುವಂತ ಒಂದು ಇದು ಕೊನೆ ಚಿತ್ರ ಕೊನೆಯಲ್ಲಿ ಉಂಟದು.
0: ಓಕೆ ಓಕೆ, ಸೊ ಆ ರೀತಿ ಒಂದು ಚಿತ್ರದ ಒಂದು ಸಂದೇಶ ಇದೆ ಅಲ್ವಾ?
2: ಸಂದೇಶ
0: ಉಂಟು. ಸೊ ಅದಕ್ಕೋಸ್ಕರ ಒಂದು ಹಾಡು ನಿಮ್ಗೆ ಇಷ್ಟ?
2: ಈಗ ನೋಡ್ಬೋದು, ಈಗ ಒಬ್ರಿಗೆ ಒಂದು ಕೊಟ್ರೆ ಇನ್ನೊಂದು ಫ್ರೀ ಕೊಡ್ತೀವಿ ಅಂತ ಹೇಳಿ ಬಕ್ರ ಮಾಡುದು ಹಾಗೆ.
0: ಸೊ ಅದಕ್ಕೆ
2: ಅಂತಾರಲ್ಲ, ಈಗ ಸ್ವಲ್ಪ ಆಸೆ ಹುಟ್ಟಿಸುವಂತದ್ದು ಅದೇ ತರ ಈಗ ನಡೀತಾ ಇತ್ತಲ್ಲ, ಈಗ ಅದೇ ತರ ಈಗ ಜೀವನದಲ್ಲಿ.
0: ಹೌದು, ಬೇರೆಯವ್ರನ್ನ
2: ಬಕ್ರ ಮಾಡುದು ಬೇರೆಯವರಿಗೆ ಆತರ ಆಗಬಾರದು ಅನ್ನೋ ಒಂದು ನೀತಿ ಸಮೇತ ಈ ಚಿತ್ರದಲ್ಲಿ ಉಂಟಿದ್ರಲ್ಲಿ.
0: ಓಕೆ, ನೋಡೋಣ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ನೀವು ಕರೆ ಮಾಡ್ತೀರಿ. ಧನ್ಯವಾದಗಳು ನೀವು ಕೇಳಿದಂಥ ಹಾಡನ್ನು.
2: ಧನ್ಯವಾದ ಸರ್, ಧನ್ಯವಾದ.
0: ಸೊ ಕೇಳುಗರೆ, ನೀವು ಕೇಳುವಂಥ ಹಾಡುಗಳನ್ನು ನಾವು ಒಂದು ಬಹುತೇಕ ಪ್ಲೇ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದೇವೆ. ಸೊ ಎರಡು ಸುಂದರವಾದ ಹಾಡುಗಳು, ಸಮಯ ಸಿಕ್ಕಿದರೆ ಕೊನೆಯ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸರ್, 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಸ್ನೇಹಿತರು ಒಲವಿನ ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕೊನೆಯ ಹಾಡು ಬುದ್ಧಿನ ಗಿನಿ ಕೇಳಿಕೊಂಡು ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ 4 ಗಂಟೆಗೆ ಸರಿಯಾಗಿ ನೇರಫೋನಿನ ಕಾರ್ಯಕ್ರಮ ಮೂಡಿ ಬರುತ್ತೆ. ಗೆಜ್ಜೆ ಪೂಜೆ ಚಿತ್ರದ ಒಂದು ಹಾಡು ಎಲ್ಲ ಕೇಳುವರಿಗೋಸ್ಕರ ರೇಡಿಯೋ ಸಾರಂಗ್ 107.8 FM ಪರವಾಗಿ. ಸೊ ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸಮಾಜದಲ್ಲಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸಮಾಜ ಸೇವೆಯನ್ನು ಮಾಡ್ತಿರುವವರು, ಅವರ ಸೇವೆಯ ಕಾರಣದಿಂದಾಗಿ ಅದೆಷ್ಟೋ ಕಡೆಗಳಲ್ಲಿ, ಅದೆಷ್ಟೋ ಸಂಸ್ಥೆಗಳಲ್ಲಿ, ಅದೆಷ್ಟೋ ಜಾಗಗಳಲ್ಲಿ ಒಂದಿಷ್ಟು ಹೊಸ ಬೆಳಕು, ಒಂದಿಷ್ಟು ಹೊಸ ವಿಚಾರಗಳು ಅಲ್ಲಿ ಹುಟ್ಟಿದಂಥ ಕ್ಷಣಗಳು, ಅವರ ಜೀವನದ ಪ್ರಯಾಣ, ಅವರ ಅನುಭವ ಎಲ್ಲವನ್ನೂ ಕೂಡ ಹೊತ್ತುಕೊಂಡು ತರುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮ ಸಮಾಜಮುಖಿ. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀ ಪ್ರಕಾಶ್ ಪೈ ಅವರಿದ್ದಾರೆ. ನಮ್ಮ ಮಂಗಳೂರಿನಲ್ಲಿ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಅನ್ನುವಂಥ ಸಂಸ್ಥೆ ಕಳೆದ ಒಂದು 30-35 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದೆ. ಅದು ಬೇರೆ ಬೇರೆ ಅವರದೇ ಆದಂಥ ಘಟಕಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಲ್ಲೂ ಕೂಡ ನಾವೇನು ವಿಭಿನ್ನ ಸಾಮರ್ಥ್ಯದ ಮಕ್ಕಳು ಅಂತ ಏನು ಹೇಳ್ತೇವೆ, ಅವರ ಒಂದು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ ಮಾಡ್ತಾ ಇರುವಂಥ ಸೇವೆ ಬಹಳ ಅನನ್ಯವಾದದ್ದು. ನಾವೆಲ್ಲರೂ ಕೂಡ ಮಂಗಳೂರಲ್ಲಿ ಚೇತನ ಅನ್ನುವಂಥ ವಿಶೇಷ ಮಕ್ಕಳ ಶಾಲೆ ಅಥವಾ ರೋಮನ್ ಅಂಡ್ ಕ್ಯಾಥರಿನ್ ಏನು ಅಂಧ ಮಕ್ಕಳ ಶಾಲೆ ಎಲ್ಲ ನೋಡಿದ್ದೇವೆ. ಇದೆಲ್ಲವೂ ಕೂಡ ಸೇವಾಭಾರತಿ ನಡೆಸಿಕೊಂಡು ಹೋಗ್ತಾ ಇರುವಂಥ ಹೀಗೆ ಅನೇಕವಿದೆ. ಇವತ್ತು ಇದರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಒಂದು ಸೇವಾಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದರ ಹಿರಿಯ ಸ್ವಯಂ ಸೇವಕರು ಪ್ರಕಾಶ್ ಪೈಯರು ನಮ್ಮ ಜೊತೆಗಿದ್ದಾರೆ. ಅವರು NMPT ಉದ್ಯೋಗಿಯಾಗಿದ್ದವರು. ಅದಾದ ನಂತರ ಅವರು ಇದರಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾರೆ, ತನ್ನ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಅವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ,
0: ಹೇಗಿದ್ದೀರಿ ಸರ್?
1: ಚೆನ್ನಾಗಿದೆ.
0: ನಿಮಗೆ ಮತ್ತು ರೇಡಿಯೋಗೆ ಬಹಳ ಹತ್ತಿರವಾದಂಥ ಸಂಬಂಧ ಅಲ್ಲ ಸರ್? ತುಂಬಾ ಅಲ್ವಾ?
1: ರೇಡಿಯೋ ಕಾರ್ಯಕ್ರಮಗಳನ್ನು ಕೊಡುವ ಅನೇಕ ಅನುಭವಗಳು, ಹಿಂದಿ ಪಾಠಗಳು, ಹಿಂದಿಯಲ್ಲಿ ಯಕ್ಷಗಾನದ ಪ್ರಸಂಗಗಳು, ತಾಳಮದ್ದಲೆಗಳು, ಯಕ್ಷಗಾನದ ಬಯಲಾಟಗಳು, ಇದನ್ನೆಲ್ಲ ನಾವು ರೇಡಿಯೋದ ಮೂಲಕ
0: ತುಂಬಾ ಹಿಂದಿನಿಂದ,
1: ಹೌದೌದು, ಬಹಳ 91ರಷ್ಟು ಹಿಂದೆ, ಹೌದೌದು, ಬೇರೆ ಬೇರೆ ಬೇರೆ ದೇಶಗಳ ಪ್ರತಿನಿಧಿ ಮಂಡಲಗಳು ಮಂಗಳೂರಿಗೆ ಬರುವಾಗ, ಹಾಗೂ ರಾಷ್ಟ್ರೀಯ ಸ್ತರದ ಅನೇಕ ಪಾರ್ಲಿಮೆಂಟರಿ ಕಮಿಟಿಗಳೆಲ್ಲ ಬಂದಿರ್ತವೆ. ಆ ಸಂದರ್ಭದಲ್ಲಿ ನಾವು ಯಕ್ಷಗಾನವನ್ನು ಕನ್ನಡದಲ್ಲಿ ಕೊಡುವ ಬದಲಿಗೆ ಹಿಂದಿಯಲ್ಲಿ ಕೊಟ್ಟರೆ ಹೆಚ್ಚು ಉತ್ತಮ ಎಂಬ ದೃಷ್ಟಿಯಿಂದ ಮಾಡಿದ್ದಿದೆ. 1991ರಿಂದ 2016 ತನಕ ಆ ಕಲಾವಿದರುಗಳು ನಮ್ಮೊಟ್ಟಿಗಿದ್ದು 16 ತನಕ ಕೆನರಾ ಬ್ಯಾಂಕ್ನ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಮಾಡಿದ್ದೇ ಬಹುಶಃ ನನ್ನ ನೆನಪಿನಲ್ಲಿ ಕೊಡೆಯ ಕಾರ್ಯಕ್ರಮ. ಈಗ ಬೇರೆ ಬೇರೆ ಸಂಘಟನೆಗಳ ಯುವ ಕಲಾವಿದರು ಅದನ್ನು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ತೊಡಗಿಕೊಂಡಿದ್ದೇವೆ. ಕರೆದರೆ ಆಕಾಶವಾಣಿಗೆ, ಮಂಗಳೂರು ಆಕಾಶವಾಣಿಗೆ ಹೋದದ್ದಿದೆ.
0: NMPT ಪ್ರತಿನಿಧಿಯಾಗಿ ಕೂಡ ಬರ್ತಾ
1: ಇದ್ದೀರಾ? ಹೌದು, NMPT ಪ್ರತಿನಿಧಿಯಾಗಿ ಬರ್ತಾ
0: ಇದ್ದೀರಾ. ಸೋ ಈಗಲೂ ಅಪರೂಪಕ್ಕೆ ಹೋಗ್ತೀರಾ ಸರ್?
1: ಈಗಲೂ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಕರೀತಾರೆ. ಹಳೆಯ ಕಲಾವಿದರೆಲ್ಲ ಇದ್ದಾರೆ, ಬರ್ಲಿಕ್ಕೆ ಹೇಳಿದ್ರೆ ಹೋಗ್ತೇವೆ. ತುಂಬಾ ಸಂತೋಷದ ವಿಷಯ.
0: ಇನ್ನು ಸರ್, ನೇರವಾಗಿ ನಾವು ಸೇವಾ ಭಾರತೀಯ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದ್ರ ಬಗ್ಗೆ ಸ್ವಲ್ಪ ಒಂದು ವಿಷಯವನ್ನು ಹೇಳುವುದಾದ್ರೆ, ಪೀಠಿಕೆಯನ್ನು ಹೇಳುವುದಾದ್ರೆ.
1: ಸೇವಾ ಭಾರತಿ ಅಂದರೆ ಸೇವೆ ಮಾಡುವಂತಹ ಒಂದು ಸಂಸ್ಥೆ. ಇವತ್ತಿನ ಭಾಷೆಯಲ್ಲಿ ಹೇಳುದಿದ್ರೆ NGO ಎಂಬ NGO ಅಂತ ಹೇಳ್ಬೋದು. ಸಮಾಜದ ಸೇವೆ, ಏನು ಪ್ರತಿಫಲ ಇಲ್ಲದೆ, ಏನು ಲಾಭ ನಮಗೆ ಸಿಗ್ತದೆ ಅಂತ ಪರಿಗಣಿಸದೆ ಯಾವುದೋ ಒಂದು ವರ್ಗಕ್ಕೆ, ಯಾವುದೋ ಒಂದು ವಲಯಕ್ಕೆ ಸೇವೆ ಮಾಡಬೇಕು. ಈ ರೀತಿಯಲ್ಲಿ ಸಮಾಜಕ್ಕೆ ತಾನು ಏನಾದರೂ ಕೊಡಬೇಕು ಎಂಬ ಹಿನ್ನೆಲೆಯ ಗೃಹಿಣಿಯರು ಮತ್ತೊಂದಿಷ್ಟು ವೈದ್ಯರುಗಳು 1991ರ ಸುಮಾರಿಗೆ ತಾನಿರುವಂತಹ ಸ್ಥಳವನ್ನು ಸ್ವಲ್ಪ ನೋಡುವಾಗ ಆಗ ರಕ್ತದ ಕೊರತೆ ಬರ್ತಿತ್ತು, ಬ್ಲಡ್. ಹಾಗೆ ರಕ್ತ ಸಂಗ್ರಹದ ಕಾರ್ಯವನ್ನು ಶುರು ಮಾಡಿದರು. 1-2 ವರ್ಷ ಮಾಡುವಾಗ ಇತರರು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು, ಹಾಗಾಗಿ ನಾವು ಅದನ್ನೇ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಬೇರೆ ಏನಾದರೂ ಸಮಾಜಕ್ಕೆ ಅವಶ್ಯಕತೆ ಇರುವಂಥದ್ದನ್ನು ಮಾಡಬೇಕು ಅಂತ ಹೇಳಿಕೊಂಡು ಆಗ ಒಂದು ಉಲ್ಲೇಖ ಬಂತು. ಆಗ ಅಶಕ್ತರು ಅಂತ ಕರೆಯಲ್ಪಡ್ತಿದ್ರು, ವಿಕಲಾಂಗರು, ಅಂಗವಿಕಲರು, ಭಿನ್ನ ಸಾಮರ್ಥ್ಯ, ವಿಭಿನ್ನ ಸಾಮರ್ಥ್ಯ, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಅಂತಹ ಒಂದು ವರ್ಗಕ್ಕೆ ಹೇಗೆ ಸೇವೆ ಮಾಡೋದು, ಯಾಕೆ ಮಾಡಬಾರ್ದು ಅಂತ ಹೇಳಿ ಅದರ ಗಣತಿ ಮಾಡಿದರು. ಗಣತಿ ಮಾಡುವಾಗ 50,000 ಮನೆಗಳನ್ನು ಅವರು ಗಣತಿ ಮಾಡಿದರು. ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮನೆಯ ಒಳಗೆ ಇಂಥವರು ಮುಂದೂಡಿ ಕೂತ್ಕೊಂಡಿರುವುದು ಗೊತ್ತಾಯಿತು. ಅವರ ಹೆಸರುಗಳನ್ನು ಒಟ್ಟು ಮಾಡಿದರು. 10-12 ಕಡೆಗೆ ಅವರಿಗೆ ಒಂದು ಏನು ಸಾಂತ್ವನ ಕೇಂದ್ರಗಳನ್ನು ಓಪನ್ ಮಾಡೋದು, ಆಗದ ವಿದ್ಯಾಧಿಕಾರಿಗಳ ಹತ್ರ ಮಾತಾಡೋದು, ಬಹಳ ಸಂತೋಷದಿಂದ ಶಾಲೆಗಳನ್ನು ಬಿಟ್ಟುಕೊಟ್ರು. ಸ್ವಲ್ಪ ದಿವಸಕ್ಕಾಯಿತು, ಆದರೆ ನಿಧಾನವಾಗಿ ದಿನದಿಂದ ದಿನಕ್ಕೆ ಬರುವ ಸಂಖ್ಯೆಗಳು ಕಡಿಮೆ ಆದವು. ಯಾಕೆ ಅಂತ ನೋಡಿದರೆ ಅವರಿಗೆ ಬರಲಿಕ್ಕಾಗೋದಿಲ್ಲ, ಅದನ್ನೇ ವೃತ್ತಿಯಾಗಿಟ್ಟುಕೊಂಡು ಸೇವೆ ಮಾಡಲಿಕ್ಕೆ ಬರುವಂಥವ್ರು ಸಿಗ್ತಾ ಇಲ್ಲ, ಮತ್ತು ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ಆಗ್ತಾಯಿತ್ತು. ಕೊನೆಗೆ ಎರಡು ಕೇಂದ್ರದಲ್ಲಿ ಮತ್ತು ಕೊನೆಗೆ 93 ಸುಮಾರಿಗೆ ಒಂದು ಕೇಂದ್ರದಲ್ಲಿ ಅಂತಹ ಶಾಲೆ, ಆಗ ಚೇತನ ಸೊಸೈಟಿ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್ ಅಂತ ಹೆಸರಿನಲ್ಲಿ ಚೇತನ, ಇವತ್ತಿನ ಚೇತನ ಶಾಲೆ, ಚೇತನ ಬಾಲ ವಿಕಾಸ ಕೇಂದ್ರ ಸ್ಥಾಪನೆ ಆಯಿತು. ಹಾಗೆ ಚೇತನ ಅಂಗವಿಕಲರ ಶಾಲೆ, ಚೇತನ ಬಾಲ ವಿಕಾಸ ಕೇಂದ್ರ ಅಂದರೆ ಮಕ್ಕಳ ವಿಕಾಸ ಆಗುವಂಥ ಹಿನ್ನೆಲೆಯಲ್ಲಿ ಆ ಹೆಸರು ಇಟ್ಟುಕೊಂಡು 93 ಅದು ಸ್ಥಾಪನೆಯಾಗಿ ಅಂದಿನಿಂದ ಇವತ್ತಿನವರೆಗೆ ಅವರನ್ನು ಇವತ್ತು ದಿವ್ಯಾಂಗ ಅಂತ ಕರೀತಾರೆ ಅಂಥ ಮಕ್ಕಳನ್ನು, ದಿವ್ಯಾಂಗರ ಶಾಲೆ. ಇವತ್ತಿನ ದಿವಸಕ್ಕೆ 111 ಮಕ್ಕಳು ದಾಖಲಿದ್ದಾರೆ. ಆ 111 ಮಕ್ಕಳ ಬೇರೆ ಬೇರೆ ಅದರ ಅದಕ್ಕೊಂದು ಆ್ಯಕ್ಟ್ ಇದೆ, ಅಧಿನಿಯಮ ಇದೆ, 21 ತರಹದ ಈ ರೀತಿಯ ನ್ಯೂನತೆಗಳಿದ್ದದನ್ನು ಸರ್ಕಾರ ಕಂಡು ಹಿಡಿದು ಅದಕ್ಕೊಂದು ಅಧಿಕೃತ ಮಾನ್ಯತೆ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಮೆಂಟಲ್ ರಿಟಾರ್ಡೇಷನ್ ಅಥವಾ ಇಂಟಲೆಕ್ಚುಯಲ್ ಡಿಸೆಬಿಲಿಟಿ, ಕೊನೆಯದಾಗಿ ಮಲ್ಟಿಪಲ್ ಡಿಸೆಬಿಲಿಟಿ, ಈ ರೀತಿ 4 ವರ್ಗವನ್ನು ಪ್ರಮುಖವಾಗಿ ಗುರುತಿಸಿದ್ದಾರೆ. ಅಂತಹ ಎಲ್ಲ ನಮನೆಯ ಮಕ್ಕಳನ್ನು ಕೂಡ ನಾವು ಶಾಲೆಯಲ್ಲಿ ನೋಡ್ಕೊಳ್ತಾ ಇದ್ದೇವೆ.
0: ಸೊ ಈ ಸೇವಾ ಭಾರತಿ ಅಂಡರಲ್ಲಿ ಇಂಥ ಎಷ್ಟು ಘಟಕಗಳಿದೆ ಸರ್ ಮಂಗಳೂರಲ್ಲಿ?
1: ಸೇವಾ ಭಾರತಿಯಲ್ಲಿ ಇಂಥ ಮಕ್ಕಳದ್ದು 3 ಶಾಲೆ ಇದೆ.
0: 3 ಶಾಲೆ,
1: ಒಂದು ಶಾಲೆ ಚೇತನ ಬಾಲ ವಿಕಾಸ ಕೇಂದ್ರ
0: ನಮ್ಮ ವಿಟಿ ರೋಡಲ್ಲಿರುವ
1: ವಿಟಿ ರೋಡ್, ಮತ್ತೊಂದು ತುಂಬ ಮಂಗಳೂರಿನ ಹೊರವಲಯದ ಕೊಣಾಜೆಯ ಹತ್ತಿರ ಮೊಂಟೆಪದವು ಅಂತ ಹೇಳುವಲ್ಲಿ ಅದಮ್ಯ ಚೇತನ ಹಗಲು ಪಾಲನಾ ಕೇಂದ್ರ ಅಂತಿತ್ತು. ಈಗ ಮೊನ್ನೆಯಿಂದ ಅದು ಹಗಲು ಪಾಲನಾ ಕೇಂದ್ರ ಹೋಗಿ ವಸತಿಯುತ ಶಾಲೆ ಅಂತ ಆಗಿದೆ. ಸುಮಾರು 70 ಮಕ್ಕಳಿದ್ದಾರೆ, ಒಂದು 10-17 ಮಕ್ಕಳು ಅಲ್ಲೇ ಇರ್ತಾರೆ, ಬಾಕಿ ಮಕ್ಕಳು ಮನೆಗೆ ಹೋಗ್ತಾರೆ. ಹಾಗೆ ಅದರಲ್ಲಿ 2 ವಿಂಗಡಿದೆ. ಮತ್ತೊಂದು ರೋಮನ್ ಅಂಡ್ ಕ್ಯಾಥರಿನ್ ಲೋಬೋ ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆ, ಹಾಗೆ ವಸತಿಯುತ ಶಾಲೆಗಳು 2, ಹಗಲು ಪಾಲನಾ ಕೇಂದ್ರ 1 ಆ ಮಕ್ಕಳದ್ದು. ಮತ್ತೆ ಬೇರೆ ಬೇರೆ ತೆರನಾದ ಸೇವೆ, ಹಿರಿಯ ನಾಗರಿಕರಿಗೆ ಒಂದು ಸೇವೆ ಕೊಡುವಂಥದ್ದು ಅನಂತ ಸೌಖ್ಯ ಅಂತಿದೆ. ಮತ್ತೆ
0: ರೋಮನ್ ಅಂಡ್ ಕ್ಯಾಥರಿನ್ ದೃಷ್ಟಿದೋಷ ಇರುವಂತವರಿಗೆ ಅಲ್ವಾ?
1: ಹೌದು, ದೃಷ್ಟಿದೋಷ ಇದ್ದವರಿಗೆ ಮಾತ್ರ, ಅದು ಎಲ್ಲವೂ ಫ್ರೀ.
0: ಅದರ ಬಗ್ಗೆ ಮಾತಾಡ್ಬೇಕು ಸರ್, ನನಗೆ ಮಾತಾಡೋಣ
1: ನಂತರ.
0: ಸರ್, ಈಗ ಸೇವಾ ಭಾರತಿಯ ಮೂಲಕ ನಿರಂತರವಾದಂಥ ಈಗ ಸೇವೆ, ಸೊ ಪ್ರಸ್ತುತ ಸ್ಥಿತಿಯಲ್ಲಿ ಸರ್, ಈ ಮಂಗಳೂರಿನಲ್ಲಿ ನೀವು ಹೇಳ್ತಿರೋದು ನಮ್ಮ ಸುತ್ತಮುತ್ತ ಮನೆಯಲ್ಲಿರುವಂಥ ಆ ರೀತಿ ತೊಂದರೆ ಇರುವಂಥ ಮಕ್ಕಳನ್ನು ಇಂಥ ಶಾಲೆಗಳಿಗೆ ಕಳಿಸುವಷ್ಟು ಮಟ್ಟಿಗೆ ಪೋಷಕರು ಒಪ್ಪಿಕೊಳ್ತಿದ್ದಾರೆ?
1: ಇಲ್ಲ ಪ್ರಶ್ನೆ, ಅದು ಇಲ್ಲ ಅಂತಲೂ ಹೇಳುವ ಹಾಗಿಲ್ಲ, ಉಂಟು ಅಂತಲೂ ಹೇಳುವ ಹಾಗಿಲ್ಲ. ಎಲ್ಲೆಲ್ಲಿಗೆ ಮನೆಯವರೆಗೆ ನಾವು ಬಸ್ ಕೊಡ್ತಾ ಇದ್ದೇವೆ, ಇತರ ಸಂಸ್ಥೆಗಳನ್ನು ಗಳು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ಮನೆಯ ಹತ್ತಿರ ಬರುವಂತಹ ಬಸ್ಸುಗಳು ಅಥವಾ ಇತರ ವಾಹನಗಳಲ್ಲಿ ಅವರು ಕಳಿಸಿಕೊಡ್ತಾರೆ. ಅನೇಕರು ಆ ರೀತಿಯಲ್ಲಿ ಕಳಿಸಿಕೊಡುವ ಅಥವಾ ಕೊಂಡು ಹೋಗಿ ಬಿಡುವಂತಹ ಶಾರೀರಿಕ ಶಕ್ತತೆ ಮತ್ತು ಆರ್ಥಿಕ ಸಬಲತೆ ಇದರ ಕೊರತೆಯಿಂದಾಗಿ ಇಲ್ಲ. ಹಾಗಾಗಿ ಅದು ಉಂಟು ಅಂತಲೂ ಇಲ್ಲ, ಇಲ್ಲ ಅಂತಲೂ ಇಲ್ಲ. ನಮ್ಮ ಶಾಲೆಗಿದೆ 111 ಮಕ್ಕಳಲ್ಲಿ ಸುಮಾರು 70 ಜನ ನಮ್ಮ 2 ಬಸ್ಸುಗಳ 2 ಲೈನ್ನಲ್ಲಿ 2 ಮಾರ್ಗಸೂಚಿಗಳಲ್ಲಿ ಬರ್ತಾ ಇದ್ದಾವೆ. 10-70 ಮಕ್ಕಳಿಗೆ ನಮ್ಮ ಬಸ್ಸು ಸೌಕರ್ಯ ಕೊಡುತ್ತದೆ. ಅನೇಕರು ಅವರ ಪಾಲಕರ ಅಣ್ಣನ ತಂಗಿಯ ಯಾರ ತಂದು ಬಿಡ್ತಾರೆ. ಕೆಲವರು ನಡ್ಕೊಂಡು ಬರುವ ಸ್ಥಿತಿಯಲ್ಲಿದ್ದಾರೆ, ಬಹಳಷ್ಟು ಜನ ಆ ಸ್ಥಿತಿಯಲ್ಲಿ ಇಲ್ಲ. ಹೀಗೆ ದಾಖಲಾದ ಎಲ್ಲರೂ ಎಲ್ಲ ದಿವಸ ಬರ್ತಾರ, ಇಂಥ ಕಾರಣಗಳಿಗಾಗಿ ಇಲ್ಲ.
0: ಓಕೆ ಓಕೆ ಓಕೆ. ಇಂಥ ವಿಭಿನ್ನ ಸಾಮರ್ಥ್ಯದ ಮಕ್ಕಳು ಯಾಕೆ ವಿಶೇಷ ಶಾಲೆಗೆ ಬರಬೇಕು?
1: ಅದಕ್ಕೆ ತುಂಬ ರೀತಿಯ ತೊಡಕುಗಳು ಇದ್ದಾವೆ ಅಂತ ಹೇಳ್ಬೋದು. ಒಂದು ಅಂದರೆ ಅವರು ವಿಶೇಷ ಇದ್ದಾವೆ, ಸಾಧಾರಣ ಶಾಲೆಗಳಿಗೆ ಇದ್ದಾವೆ ಅವರು, ಆದರೆ ಪೂರ್ತಿಯಾಗಿ ಪರಿಗಣಿತ ಅಲ್ಲ ಅವರು. ಅದನ್ನು ಏನು, ಅವರ ಕುಂದುಕೊರತೆ ಏನು, ಅವರ ನ್ಯೂನತೆ ಏನು, ಇತರ ಮಕ್ಕಳೊಟ್ಟಿಗೆ ಅನುಸರಿಸಬೇಕಾದ್ರೆ ಅವರಿಗಿರುವಂತಹ ಕೊರತೆಗಳು ಏನು ಅಂತ ಕಂಡು ಹುಡುಕುವಷ್ಟು ವ್ಯವಧಾನ ಅಲ್ಲಿ ಶಾಲೆಗಳಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ನಾನು. ಅಲ್ಲಿ ಮೊದಲೇ ಅವರಿಗೆ ವರ್ಕ್ ಲೋಡ್ ಇರ್ತದೆ, ಅದರ ಮೇಲೆ ಇಂಥದ್ದನ್ನು ಗಮನಿಸುವುದು ಅಂತ ಹೇಳಿದ್ರೆ ಇಲ್ಲ. ಉದಾಹರಣೆಗೆ ದೃಷ್ಟಿಮಾಂದ್ಯ ಮಕ್ಕಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಗಳಲ್ಲಿ ಇದ್ದಾವೆ. ಅವರು ಇಂಥ ಶಾಲೆಗಳಿಗೆ ಹೋಗ್ತಾರೆ, 9 ಕ್ಲಾಸ್ನವರೆಗೆ ಅವರಿಗೆ ಪ್ರಮೋಷನ್ ಕೊಟ್ಟಿರ್ತಾರೆ. 10 ಕ್ಲಾಸಿಗೆ ಅವರು ಸಾರ್ವಜನಿಕ ಎಂಥದ್ದು ಪಬ್ಲಿಕ್ ಎಕ್ಸಾಮಿನೇಷನ್ ಬರೆಯುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಒಂದು ಪರೀಕ್ಷೆಗೆ ಹೋಗುವುದಿಲ್ಲ, ಹೋದರೂ ಫೇಲ್ ಆಗ್ತಾರೆ. ಮನೆಯವರು ಅಲ್ಲಿಗೆ ಸುಮ್ಮ ಕೂತ್ಕೊಳ್ತಾರೆ, 9 ಕ್ಲಾಸಿಗಾದರೂ ಹೋಗಿದ್ದಾರಲ್ಲ, ಆದರೆ ಇಂಥವರಿಗೆ ಪ್ರತ್ಯೇಕ ಶಿಕ್ಷಣ ವ್ಯವಸ್ಥೆ ಇದೆ ಎಂಬ ಜ್ಞಾನ ಅವರಿಗೆ ಇರುವುದಿಲ್ಲ. ಇದ್ದರೂ ಅವರು ಇಲ್ಲಿವರೆಗೆ ತಂದು ಬಿಡುವಷ್ಟು ಅವರಿಗೆ ಏನಾದರೂ ಅದರ ಪರಿಕಲ್ಪನೆ ಇರುವುದಿಲ್ಲ. ಪೇಟೆಗೆ ಬಿಟ್ಟರೆ ಹೇಗೆ, ಅಲ್ಲಿ ನೋಡಿಕೊಳ್ಳುವುದು ಹೇಗೆ, ಅಲ್ಲಿ ರಕ್ಷಣೆ ಹೇಗೆ. ನಮ್ಮದು ಪೂರ್ತಿ ವಸತಿಯುತ ಶಾಲೆ ಇದ್ದರೂ ಕೂಡ ಈಗ ದೃಷ್ಟಿಮಾಂದ್ಯ ಮಕ್ಕಳ ಸಂಖ್ಯೆ ಕಡಿಮೆ ಆಗೋದು ಇದೇ ಕಾರಣಕ್ಕಾಗಿ. ನಮ್ಮ ಶಾಲೆ 2009 ಸ್ಥಾಪನೆ ಆಗುವಾಗ 35 ಮಕ್ಕಳಿದ್ರು, ಈಗ ಇವತ್ತಿನ ದಿನಕ್ಕೆ 19 ಮಕ್ಕಳಿದ್ದಾರೆ. ಇದರ ಅರ್ಥ ದೃಷ್ಟಿಮಾಂದ್ಯ ಮಕ್ಕಳು ಕಡಿಮೆ ಅಂತ ಅಲ್ಲ, ಅವರಿಗೆ ಈ ಕಡೆ ನಿರ್ದೇಶನ ಕೊಡುವ, ತಂದು ಬಿಡುವ ಅಥವಾ ತೋರಿಸಿಕೊಡುವಂತಹ ಜನಗಳು ಕಡಿಮೆ
0: ಇದ್ದಾರೆ. ನಮ್ಮ ರೋಮನ್ ಕ್ಯಾಥೋಲಿಕ್ನಲ್ಲಿ ಪೂರ್ತಿ ವಸತಿಯುತವಾದ ವಸತಿ ಇದೆಯಾ?
1: ಹೌದು ಹೌದು, ವಸತಿ ಇದು ವಸತಿಯುತ ಶಾಲೆ. ಮತ್ತೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ವಸತಿಯುತ, ಊಟ ತಿಂಡಿ ವಗೈರೆ ಎಲ್ಲವೂ ಫ್ರೀ. ಶಾಲೆಗೆ ಪ್ರತ್ಯೇಕ ಫೀಸ್ ತಗೊಳ್ಳುವುದಿಲ್ಲ. ಒಂದರಿಂದ ಹತ್ತನೇ ನಮ್ಮ ರಾಜ್ಯ ಸರ್ಕಾರ 10th ಸ್ಟ್ಯಾಂಡರ್ಡ್ ನವರಿಗೆ ಏನನ್ನು ಕಲಿಸ್ತದ ಅದೇ
0: ಅದೇ
1: ಇಂಗ್ಲಿಷ್ ಮಾಧ್ಯಮ ಮತ್ತು ಬ್ರೈಲ್ ಅವರು ಬರೆಯುವಂತಹ ಬ್ರೈಲ್ನಲ್ಲಿ ಅದು ಅವರಿಗೆ ಕಲಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಕಂಪ್ಯೂಟರ್ನಲ್ಲಿ ಕಲಿಸುವ ವ್ಯವಸ್ಥೆ ಇದೆ. ನಾವು ರಾಜ್ಯ ಸರ್ಕಾರಗಳ ಏನು ತಾಲೂಕು ಪಂಚಾಯತ್

0: ಅಂದ್ರೆ ರೇಡಿಯೋನೇ ಅವರಿಗೆ ಒಂದು ಒಳ್ಳೆ ಆಪ್ತ ಸ್ನೇಹಿತ ಅಂತ ಅಂದ್ಕೊಂಡಂತೆ ಬಹಳ ದೊಡ್ಡ ಒಂದು ವರ್ಗ ಇದೆ. ಸೊ ಅವರಿಗೆ ಈ ವಿಷಯಗಳು ಮುಟ್ಟಬೇಕು ಅಂತ, ಅಂದ್ರೆ ಅವರಿಗೆ ಪರಿಚಯದವರು, ಅವರ ಮನೆಯವರು, ಸುತ್ತಮುತ್ತದವರು ಇರಬಹುದು. ಇಂತ ವ್ಯವಸ್ಥೆ ಇದೆ ಅಂತ ಮಂಗಳೂರಿನ ಕೊಟ್ಟಾರದ ಹತ್ತಿರ ಹತ್ತಿರ ಇರುವಂತದ್ದು ಶಾಲೆ ಬಹಳ ಸುಂದರವಾಗಿದೆ. ನಾನು ಕೂಡ ಅಲ್ಲಿ ವಿಸಿಟ್ ಕೊಟ್ಟಿದ್ದೇನೆ. ನೋಡಿ, ನಿಮ್ಗೆ ಪರಿಚಯಸ್ಥರು ಯಾರಾದರೂ ಈ ರೀತಿಯ ದೃಷ್ಟಿದೋಷ ಇರುವಂತವರು ಅಂತಿದ್ರೆ ಅವರಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಇಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಪ್ರಶ್ನೆಗಳಿದ್ರೆ, ನಿಮ್ಗೇನಾದ್ರೂ ಕುತೂಹಲಗಳಿದ್ರೆ, ಗೊಂದಲಗಳಿದ್ರೆ, ಹೇಗೆ ಸೇರಿಸಬೇಕು ಅನ್ನುವಂಥ ಪ್ರಶ್ನೆ ಇದ್ರೆ ಖಂಡಿತವಾಗಿಯೂ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕಾಲನ್ನ ಮಾಡಬೇಕು. ನೀವು ಅಂಥವರಿಗೆ ಏನ ಸಹಾಯ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಮೊದಲನೇದಾಗಿ ಹೇಳ್ತಾ ಒಮ್ಮೆ ಚೇತನಕ್ಕೆ ಮತ್ತೊಮ್ಮೆ ಬರೋಣ ಸರ್. ನಾವು ಚೇತನ ಬಗ್ಗೆ ಮಾತಾಡ್ತಾ ಇದ್ವಿ. ನನಗನ್ಸುತ್ತೆ ಬೇರೆ ಶಾಲೆಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೂ ಇಂಥ ವಿಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಅದು ಸಣ್ಣ ವಿಷಯ ಅಲ್ಲ ಅಂತ. ಟೀಚರ್ಗಳ ಒಂದು ಶ್ರಮ ಏನಿದೆ ಅದು ಬಹಳ ದೊಡ್ಡದು ಅಂತ. ಏನು ಹೇಳ್ತೀವಿ ಸರ್ ಇದರ ಬಗ್ಗೆ?
1: ನನ್ನ ಕೇಳಿ ಬಂದ ಅಥವಾ ನಾನು ನೋಡಿದ ಕಂಡ ಅನುಭವ ಪ್ರಕಾರ ಸಾಮಾನ್ಯ ಶಾಲೆಗಳಲ್ಲಿ ಅಕ್ಷರ ಜ್ಞಾನ ಕೊಡ್ತಾರೆ, ಆಟ ಆಡಿಸ್ತಾರೆ. ಯಾಕೆಂದರೆ ಇದಕ್ಕೆ ಸಕ್ಷಮ ಇರುವ ಮಕ್ಕಳೇ ಎದುರಿಗೆ ಇರೋದು. ಆದರೆ ಈ ಮಕ್ಕಳಿಗೆ ಅಕ್ಷರ ಜ್ಞಾನ, ಸಾಮಾಜಿಕ ಜ್ಞಾನ ಕೊಡಲೇಬೇಕು. ಪ್ರೀತಿಯಿಂದ ಹೇಳಬೇಕು, ತಾಳ್ಮೆಯಿಂದ ಹೇಳಬೇಕು, ಸ್ವಲ್ಪ ವ್ಯವಧಾನ. ಯಾಕೆಂದರೆ ಅದು ರಿಕಾಲ್ ಸಿಸ್ಟಮ್ನಲ್ಲಿ ಹೋಗೋದು, ಅವರಿಗೆ ನೆನಪು ಇರುವುದಿಲ್ಲ. ಗೊತ್ತಿರ್ತದೆ, ಗೊತ್ತಿರ್ತದೆ ಅಂದರೆ ಹೇಳಿಕೊಟ್ಟಿದ್ದಾರೆ ಇವರು ಅನ್ನೋದು. ಬಟನ್ ಸರಿ ಮಾಡು, ಅಂಗಿ ಸರಿ ಮಾಡು, ಕೂದಲು ಹಿಂದೆ ಸರಿಸು, ಕನ್ನಡಕ ಸರಿ ಇಡು, ಇದೇ ರೀತಿ ನೆನಪು ಮಾಡ್ತಾ ಮಾಡ್ತಾ ಮಾಡ್ತಾ ಇರಬೇಕು. ಮರು ದಿವಸ ಬರುವಾಗ ಪುನಃ ಮೊದಲನಾಗೇ ಬರುವುದವರು. ಇಂಥವರಿಗೆ ಎಷ್ಟು ಸರ್ತಿ ಹೇಳೋದು ಅಂತ ನಾವು ಸಿಡುಕು ಮಾಡುವ ಹಾಗಿಲ್ಲ, ಅಸಮ್ಮತಿ ತೋರಿಸುವ ಹಾಗಿಲ್ಲ. ಹಾಗಿರುವಾಗ ಅವರಿಗೆ ಚಂದದಲ್ಲಿ ಅವರಿಗೆ ಅರ್ಥ ಆಗುವ ಭಾಷೆಯೇ ಬೇರೆ ಇರ್ತದೆ, ಆ ಭಾಷೆಯಲ್ಲಿ ಹೇಳಬೇಕು. ಹಾಗಾಗಿ ಅಲ್ಲಿ ಅಕ್ಷರ ಜ್ಞಾನ ಮಾತ್ರ, ಅಕ್ಷರ ಜ್ಞಾನ ಪುಸ್ತಕದಲ್ಲಿ ಓದಿಕೊಂಡು ಅರ್ಥ ಮಾಡಿಸುವಂತ ಕ್ಷಮತೆ ಇರುವವರು ಇರ್ತಾರೆ ಕ್ಲಾಸ್ನಲ್ಲಿ. ಆದರೆ ಇಲ್ಲಿ ಹಾಗಲ್ಲ, ಇದರ ಎಲ್ಲ ನ್ಯೂನತೆ ಪ್ಲಸ್ ಎಡಿಷನಲಿ ಹೆಚ್ಚುವರಿಯಾಗಿ ಒಂದು ಪ್ರೀತಿ ತೋರಿಸಬೇಕು, ತಾಳ್ಮೆಯಲ್ಲಿ ಹೇಳಬೇಕು. ಬೆನ್ನು ತಟ್ಟಿ ಏನೇ ಹೇಳಿ ಅವರಿಗೆ ಅರ್ಥ ಆಗುವ ಭಾಷೆ ನಾವು ಅರ್ಥೈಸಿಕೊಂಡು ಹೇಳಬೇಕು. ಇದು ವ್ಯತ್ಯಾಸ.
0: ಸೊ ಅವರ ನೋಡಿಕೊಳ್ಳುವಂತ ಶಿಕ್ಷಕರು ಕೂಡ ಪ್ರತಿಯೊಬ್ಬನ ಮೇಲೆ ಕೂಡ ಕಾಳಜಿಯನ್ನು ಇಟ್ಕೊಳ್ಬೇಕು ಅಂತ.
1: ನೋಡಿಕೊಳ್ಳಿಕ್ಕೆ ಒಂದು ಪ್ರಶಿಕ್ಷಣ ಇದೆ, ಡಿಪ್ಲೊಮಾ ಇನ್ ಮೆಂಟಲ್ ರಿಟಾರ್ಡೇಷನ್ ಅಂತ. ಈಗ ಅದು ಮೆಂಟಲ್ ರಿಟಾರ್ಡೇಷನ್ ಹೋಗಿ ಇಂಟಲೆಕ್ಚುಯಲ್ ಡಿಸೆಬಿಲಿಟಿ ಆಗಿದೆ. ಅಂದರೆ ಅಂತಹ ಮಕ್ಕಳು ಯಾವ ಯಾವ ನ್ಯೂನತೆಯಲ್ಲಿ, ಅವರಿಗೆ ಯಾವ ಯಾವ ಟೆಕ್ನಿಕನ್ನು, ಯಾವ ಯಾವ ಸಂಗತಿಗಳಿಂದ ಅವರನ್ನು ತಾಳ್ಮೆಗೆ ಹೇಳ್ಬೋದು, ಇಂಥದ್ದೆಲ್ಲ ಪ್ರಶಿಕ್ಷಣ ಇದೆ, ತರಬೇತಿ ಇದೆ. ತರಬೇತಿ ಆದಂಥ ಮಕ್ಕಳೇ ಇದಕ್ಕೆ ಪಡೆದವರೇ ಇದಕ್ಕೆ ಶಿಕ್ಷಣಕ್ಕೆ ಬರಬೇಕು ಅಂತ ಉಂಟು. ಸರ್ಕಾರವೇ ನಿರ್ದೇಶನ ಕೊಟ್ಟಿದೆ.
0: ಸೊ ಇನ್ನು ಅಂತಹ ಮಕ್ಕಳನ್ನು ಹೊಂದಿರುವಂಥ ಪೋಷಕರಿಗೂ ಕೂಡ ಅವರಿಗೂ ಕೂಡ ಬಹಳ ದೊಡ್ಡ ಒಂದು ಏನು ಸವಾಲು ಅಂತ ಜೀವನದಲ್ಲಲ್ವಾ, ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು.
1: ಸವಾಲು ಅಂತ ಹೇಳಿ, ಸಮಸ್ಯೆ ಅಂತ ಹೇಳಿ, ಸಂಕಟ ಅಂತ ಹೇಳಿ. ಯಾಕೆಂದ್ರೆ ಶಾಲೆಯಲ್ಲಿ ಬೆಳಿಗ್ಗೆ ಒಂದು 9:30 3 ಗಂಟೆಯ ತನಕ ಮಾತ್ರ ಸಾಧಾರಣವಾಗಿ ಎಲ್ಲ ಶಾಲೆಗಳು ಇಂಥ ಮಕ್ಕಳನ್ನು ನೋಡುದು. ಆದರೆ ಮನೆಯಲ್ಲಿ ಉಳಿದ ಸಮಯ ಅವರಿರಬೇಕು, ರಜೆಯಲ್ಲಿ ಇರಬೇಕು, ಮತ್ತೆ ಕುಳಿತುಕೊಳ್ಳಲ್ಲಿ ಕುಳಿತುಕೊಳ್ಳದಂತಹ ತಾಳ್ಮೆ ಇಲ್ಲದಿರುವ ಮಕ್ಕಳೇ ಹೆಚ್ಚಿರುವಾಗ ಅವರ ತಾಳ್ಮೆ ಇನ್ನೂ ಹೆಚ್ಚಿರಬೇಕು. ಮನೆಯಲ್ಲಿ ನೋಡಿಕೊಳ್ಳುವ ಪಾಲಕರ ಪೋಷಕರ ತಾಳ್ಮೆ ಹೆಚ್ಚಿರಬೇಕಾಗ್ತದೆ. ನಿಜವಾಗಿ ನೀವು ಹೇಳಿದಾಗ ಅದೊಂದು ಸವಾಲು ಅಂತ ಹೇಳಬಹುದು. ಹಾಗೆ ಅದನ್ನು ತಪಸ್ಸಿನ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಅಲ್ಲಿ ಎಲ್ಲಿಯೂ ನಾವು ಸಿಡಿಮಿಡಿಗೊಳ್ಳುವುದಾಗಲಿ, ಕೋಪ ತೋರಿಸುವುದಾಗಲಿ, ಹೊಡೆಯುವುದಾಗಲಿ, ಅಥವಾ ಸುಮ್ಮನೆ ಕೂತ್ಕೊಳ್ಳುವುದಾಗಲಿ ಯಾವುದೇ ನಿಂದ ಪ್ರಯೋಜನ ಆಗುವುದಿಲ್ಲ. ಯಾಕಂದರೆ ಅವನಿಗೆ ಏನೂ ಅರ್ಥ ಆಗುವುದಿಲ್ಲ. ಅದು ನಮ್ಮ ಯಾವುದೇ ಭಾಷೆ ಅವರಿಗೆ ನೇರವಾಗಿ ಮುಟ್ಟುವುದಿಲ್ಲ, ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿಯೇ ನಾವು ಹೇಳಬೇಕಾಗ್ತದೆ.
0: ಎಸ್, ಸೇವಾ ಭಾರತಿ ಇದನ್ನು ನಿರಂತರವಾಗಿ ಮಾಡ್ತಾ ಇದೆ ಅಂತ. ಸೊ ಶಿಕ್ಷಣ ಈ ರೀತಿಯ ವ್ಯವಸ್ಥೆಗಳು ಬಿಟ್ಟು ಬೇರೆ ಯಾವುದರಲ್ಲೆಲ್ಲ ಸೇವಾ ಭಾರತಿ ತೊಡಗಿಸಿಕೊಂಡಿದೆ?
1: ಅಲ್ಲ, ಇದೇ ಈ ಶಾಲೆಯಲ್ಲೇ ನೀವು ಬಂದರೂ ಕೂಡ ಶಿಕ್ಷಣ ಒಂದು ಅಕ್ಷರ ಜ್ಞಾನವೂ ಬರ್ತದೆ, ಆಮೇಲೆ ಸಾಮಾನ್ಯ ಶಿಕ್ಷಣ ಬರ್ತದೆ, ಆಮೇಲೆ ಸಾಮಾಜಿಕ ಶಿಕ್ಷಣ ಬರ್ತದೆ. ಸಾಮಾಜಿಕ ಶಿಕ್ಷಣದಲ್ಲಿ ಬ್ರಷ್ ಒರೆಸೋದು, ಕ್ರಾಪ್ ಮಾಡೋದು, ಜಡೆ ಹೆಣೆಯೋದು, ಬಟನ್ ಹಾಕುವುದು, ಅಂಗಿ ಬಟ್ಟೆ ಬರೆಯನ್ನು ಸರಿ ಹಾಕುವುದು, ಊಟ ಮಾಡಿ ಕೈ ತೊಳೆಯುವಂಥದ್ದು, ಊಟ ಮಾಡುವಾಗ ನೇರ ಕೂತ್ಕೊಳ್ಳುವಂಥದ್ದು. ಈ ಊಟ ಮಾಡುವ ಮಕ್ಕಳು ಆ ಊಟಕ್ಕೆ ಮೊದಲು ಪ್ರಾರ್ಥನೆ ಮಾಡ್ತವೆ, ಅವರಿಗೆ ಅಭ್ಯಾಸದಿಂದ ಬಂದಿದೆ. ಆ ರೀತಿಯ ಶಿಸ್ತು ಪಾಲನೆ ಮಾಡೋದು, ಇದೆಲ್ಲವೂ ಶಿಕ್ಷಣದಲ್ಲಿಯೇ ಬಂತು. ಅದರ ಮೇಲೆ ಅವರವರಿಂದ ಏನು ಸಾಧ್ಯತೆ ಇದೆ, ಕ್ಷಮತೆ, ಅವರ

0: ಎಬಿಲಿಟಿ ಏನಿದೆ ಅದನ್ನು ಹೊರಗೆ ಹಾಕುವುದು, ಅದಕ್ಕೆ ಸೂತ್ರವಾಗಿ ಸುಸೂತ್ರವಾಗಿ ತರಬೇತಿ ಕೊಟ್ಟು ಆ ಹುಡುಗನಿಂದ ಏನು ಮಾಡಲಿಕ್ಕೆ ಸಾಧ್ಯ, ಬರೆಯುವುದಾಗಲಿ, ಓದುವುದಾಗಲಿ, ಹಾಡುವುದಾಗಲಿ, ಜಿಗಿಯುವುದಾಗಲಿ, ಎಲ್ಲವನ್ನು ಮಾಡಿಸಲಿಕ್ಕಾಗ್ತದೆ. ಆಮೇಲೆ ಅವರ ನ್ಯೂನತೆಯನ್ನು, ಶಾರೀರಿಕ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ಫಿಸಿಯೋಥೆರಪಿ ಇದೆ. ಫಿಸಿಯೋಥೆರಪಿ ಅವರಿಗೆ ಅಗತ್ಯ ತುಂಬ ಮಕ್ಕಳಿಗೆ. ಆಮೇಲೆ ಈಗ ಆಟಿಸಮ್ ಎಂಬುದು ಹೊಸ, ಅದರಲ್ಲಿ ತುಂಬ ಸಂಶೋಧನೆಯಾಗಿ ಆಟಿಸಮ್ ಇರುವ ಮಕ್ಕಳಿಗೆ ಏನೇನು ತರಬೇತಿ ಕೊಡಬಹುದು ಅದು ಕೂಡ ಬಂದಿದೆ, ಅದು ನಮ್ಮ ಶಾಲೆಯಲ್ಲಿದೆ, ಅದನ್ನು ಕೊಡ್ತೇವೆ. ಹೀಗೆ ಈ ಹುಡುಗರಿಗೆ ಅವರು ಸಾಮಾನ್ಯ ರೀತಿಯಲ್ಲಿ ವರ್ತಿಸುವ ಹಾಗೆ ಆಗಲಿಕ್ಕೆ ಏನೇನು ಬೇಕಾ ಅದು ಎಲ್ಲವನ್ನು ಒಂದು ರೀತಿಯಲ್ಲಿ ಒದಗಿಸಲಾಗ್ತದೆ ಅಂತ ಹೇಳಬಹುದು.
1: ಸೊ ಹೇಗೆ ಸರ್, ವರ್ಷದಿಂದ ವರ್ಷಕ್ಕೆ ಈ ಚೇತನಗೆ ಬರುವಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆಯಾ? ಹೇಗೆ?
0: ತುಂಬ ಹೆಚ್ಚು ಅಂತಿಲ್ಲ, ಹೆಚ್ಚಾಗ್ತಾ ಇದೆ. ಈಗ ಒಂದು 5-6 ವರ್ಷಗಳಿಗೆ ಹಿಂದೆ 93-97 ಸೀಮಿತ ಇತ್ತು. ಕಳೆದ ವರ್ಷದಿಂದ ಬಹುಶಃ ಇಂಥ ಶಾಲೆ ಉಂಟು, ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಅಥವಾ ಅಲ್ಲಿ ಆಸ್ಪತ್ರೆಗೆ ಪ್ರತ್ಯೇಕವಾಗಿ ಹೋಗಬೇಕಾದ ಅಗತ್ಯ ಇಲ್ಲ, ಇಲ್ಲಿಯೇ ಇದೆ ಅಂತ ಹೇಳುವ ರೀತಿಯಲ್ಲಿ ಬರಲಿಕ್ಕೂ ಸಾಕು.
1: ಸೊ ಇದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಗಳು ಸರ್ ಹೇಗೆ, ಇದಕ್ಕೆ ಸರ್ಕಾರ ಚೆನ್ನಾಗಿ ಸ್ಪಂದಿಸ್ತಾ ಇದೆಯಾ?
0: ಸರ್, ಸೇವಾ ಭಾರತೀಯ ಎಲ್ಲ ಚಟುವಟಿಕೆಗಳು ನಾಗರಿಕರ ಸಮಾಜದ ಪಾಲ್ಗೊಳ್ಳುವಿಕೆಯಿಂದಲೇ ನಡೆಯುವಂಥದ್ದು. ನಮಗೆ ಇತ್ತೀಚೆಗೆ ಒಂದು 7-8 ವರ್ಷ ಆಗಿರ್ಬೋದು, ಸರ್ಕಾರಕ್ಕೆ ಅನುದಾನಕ್ಕೆ ಅರ್ಜಿ ಹಾಕಿದ ಮೇಲೆ ಅನುದಾನ ಬರ್ತದೆ, ಆದರೆ ಅದರಿಂದಲೇ ದಿವಸ ಹೋಗ್ತದ ಅಂತ ಇಲ್ಲ. ಆದರೆ ಅದು ಒಂದು ಒಂದು ಪಾಲಿನ ಖರ್ಚು ಭರ್ಪಾಯಿ ಆಗ್ತದೆ, ಬಾಕಿದ್ದು ಸಾರ್ವಜನಿಕರ ಕೊಡುಗೈ ದಾನದಿಂದಲಾಗೇ ನಡೆಯುವಂಥದ್ದು. ಮತ್ತು ಜನಗಳು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಮೆಚ್ಚುತ್ತಾ ಇದ್ದಾರೆ, ವರ್ಷ ವರ್ಷವೂ ತಂದು ಅವರಾಗಿಯೇ ಕೊಡ್ತಾ ಇದ್ದಾರೆ. ಅದು 500 ಇರ್ಬೋದು, 5,000 ಇರ್ಬೋದು, 1,000 ಇರ್ಬೋದು, 10,000 ಇರ್ಬೋದು, 25,000 ಇರ್ಬೋದು, ಅವರಿಗೆ ಕೊಡಬೇಕು ಅಂತ ಅನ್ನಿಸ್ತದೆ. ಅದೇ ನಮಗೆ ಒಂದು ಆಧಾರ, ಅದೇ ಮೂಲ ಮಂತ್ರ, ಅದೇ ಮೂಲ ಧನ. ಹಾಗಾಗಿ ಹೇಗೆ ನಡೀತಾ ಇರೋ ಸರ್ಕಾರವೂ ಕೊಡ್ತದೆ, ಎಷ್ಟು ನಿರ್ವಹಣೆಗೆ ಬೇಕಾ, ಇದು ಸರ್ಕಾರದ ಪರವಾಗಿ ಮಾಡ್ತಾ ಇರುವಂಥ ಕರ್ತವ್ಯ ಅಂತ ಅವ್ರು ತಿಳ್ಕೊಂಡ್ರೆ ಹೆಚ್ಚಿಗೆ ಕೊಡ್ಬೋದು. ಆದರೆ ಅಪೇಕ್ಷೆ ಅಷ್ಟು ಬರುವುದಿಲ್ಲ, ಅವ್ರದ್ದು ಅನೇಕ ನಿಯಮ ನೀತಿ ನಿಯಮಗಳೆಲ್ಲ ಇರ್ತದೆ, ಅದರ ಪ್ರಕಾರವೇ ಅವರು ಕೊಡೋದು. ಹಾಗೆ ಕೊಡುವಷ್ಟು ಹಣವನ್ನು ನಾವು ತಗೊಂಡು ಅದಕ್ಕೆ ಪೂರಕವಾಗಿ ತೊಡಗಿಸಿ ಚೇತನಾ ಶಾಲೆ ಅಲ್ಲ, ಬಾಕಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ.
1: ಓಕೆ ಓಕೆ, ನಾನು ನೋಡಿದ್ದೇನೆ ಅಲ್ಲಿ ಮಕ್ಕಳು ಚೆನ್ನಾಗಿರುವಂಥ ಹಣತೆ ಮಾಡುವಂಥದ್ದು, ಹೂ ಮಾಡುವಂಥದ್ದು, ಇದನ್ನು ಸಾರ್ವಜನಿಕರು
0: ಅವರಿಂದ ಮಾಡಿಸುವಂತಹ ಅನೇಕ ಚಟುವಟಿಕೆಗಳ ಪೈಕಿ ದೀಪಾವಳಿಯ ಒಂದು 2-3 ತಿಂಗಳಿಗೆ ಮೊದಲಾಗಿ ಅದರಲ್ಲಿ ತುಂಬ ಅವರೇ ಪೇಂಟ್ ಕೊಡೋದು. ಅವರಿಗೆ 1-1 ಯಾರೊಬ್ರು ಟೀಚರ ಅಥವಾ ಪೇರೆಂಟ್ಸ ಬಂದು ಅವರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ಅಂದರೆ ಅದು ಒಣಗಬೇಕು, ಒಡಗೊಳ್ಳೆವರಿಗೆ ಕಾಯಬೇಕು, ಇನ್ನೊಂದಕ್ಕೆ ಕೊಡಬೇಕು, ಅದನ್ನು ತೆಗೆದು ಬೇರೆ ಇಡಬೇಕು, ಅದು ಎಲ್ಲವನ್ನು ಅವರು ಮಾಡಲಿಕ್ಕಿಲ್ಲ. ಒಂದಕ್ಕೊಂದು ತಾಗಿ ಹೇರು ಅಥವಾ ಕೈಗೆ ಪೇಂಟ್ ಆಗ್ತದೆ, ಈ ರೀತಿಯಲ್ಲಿ ಸೂಕ್ಷ್ಮವಾಗಿ ಅವರ ಕೈಯಿಂದಲೇ ಮಾಡಿಸಿ ಅದರಿಂದ ಬರುವಂತಹ ಏನು ಉಳಿತಾಯ ಇದೆ ಅದು ಅವರಿಗೆ ಕೊಡಲ್ಪಡ್ತದೆ. ಹಾಗಾಗಿ ಇಂತಹ ಮಕ್ಕಳು ಪ್ರೊಡಕ್ಟಿವ್ ಆಗಬಲ್ಲವು ಅಂತ ಹೇಳುವಂತಹ ಸಂದೇಶ
1: ಅಲ್ಲಿಂದ ಬಂದು ಸಾರ್ವಜನಿಕರು ಹಿಡ್ಕೊಂಡು ಹೋಗ್ತಾರೆ.
0: ತುಂಬಾ ಪ್ರಚುರತೆಗೆ ಬಂದಿದೆ. ಅದು ಒಂದು 25-30 ನಮೂನೆಯ ದೀಪಗಳು, ಬೇರೆ ಬೇರೆ ರಂಗವಲ್ಲಿಗಳನ್ನು ತಿಳಿಸಿದ ಹಾಕಿದಂತಹ ದೀಪಗಳು ನೋಡ್ಲಿಕ್ಕೂ ಹಣತೆ. ದೀಪ ಉರಿಸುವಾಗ ಎಲ್ಲರಿಗೂ ಇಂತಹ ಮಕ್ಕಳಿಗೆ ಪ್ರಾರ್ಥನೆ ಮಾಡಿದಾಗ ಆಯ್ತು, ಇದು ದೀಪ ಹೊತ್ತಿಸುವಾಗ ಇಂತಹ ಮಕ್ಕಳು ನೆನಪಿಗೆ ಬರ್ತವೆ, ಬರುವ ವರ್ಷ ಇನ್ನೂ ಇದಿಬ್ಬರನ್ನು ಕರ್ಕೊಂಡು ಹೋಗ್ಬೇಕು. ಹಾಗೆ ಜನಗಳು ಹೆಚ್ಚಾಗಿದ್ದಾರೆ.
1: ಓಕೆ ಓಕೆ ಓಕೆ. ಎಸ್, ಕೇಳುಗರೆ, ನಾವು ಮಾತಾಡ್ತಿದ್ದೇವೆ, ಪ್ರಕಾಶ್ ಭಾಯ್ ಸರ್ ನಮ್ಮ ಜೊತೆಗಿದ್ದಾರೆ. ಸೇವಾ ಭಾರತೀಯ ಬೇರೆ ಬೇರೆ ಸೇವೆಗಳ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು. ನೀವು ಕೂಡ ಇನ್ನು ಕರೆಯನ್ನು ಮಾಡ್ಬೋದು, ನೀವು ಕೂಡ ಏನಾದರೂ ಖಂಡಿತವಾಗಿ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ಸೇವಾ ಭಾರತೀಯ ಬಗ್ಗೆ ಅಥವಾ ಅಲ್ಲಿರುವಂಥ ಬೇರೆ ಬೇರೆ ರೀತಿಯ ಸೌಲಭ್ಯಗಳು, ವಿಶೇಷರಿಗೆ ಕೊಡ್ತಾ ಇರುವಂಥ ತರಬೇತಿಗಳು, ಇದರ ಬಗ್ಗೆ ನೀವು ಖಂಡಿತವಾಗಿಯೂ ಪ್ರಶ್ನೆಯನ್ನು ಕೇಳ್ಬೋದು. ಪ್ರಶ್ನೆ ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಕೂಡ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ, ಈಗ ನೀವು ಹೇಳಿದ್ರಿ ಸರ್, ಸೇವಾ ಭಾರತೀಯ ಈ ಒಂದು ಅಂಡರಲ್ಲಿ ಸುಮಾರು 14 ಘಟಕಗಳಿದೆ ಅಂತ ಹೇಳಿದ್ರ? ಹೌದು ಹೌದು. ಹಿರಿಯ ನಾಗರಿಕರಿಗೂ ಕೂಡ ಇದೆ
0: ಅನಂತ ಸೌಖ್ಯ ಅಂತ ಅದರ ಹೆಸರು.
1: ಓಕೆ,
0: ಅದನ್ನು ಒಬ್ಬರು ದಾನಿಗಳೇ ಆ ಹೆಸರು, ಅನಂತ ಸೌಖ್ಯ ಅಂದರೆ ಕೊನೆಯ ತನಕ ಸೌಖ್ಯವಾಗಿರಬೇಕು ಅಂತ ಒಂದು ನೇರವಾದ ಅರ್ಥ. ಭಗವಂತನ ಒಂದು ಹೆಸರು ಕೂಡ ಅನಂತ. ಹಾಗೆ ಅದು ತಿಂಗಳಿಗೆ ಒಂದು ಕ್ಯಾಂಪ್, ತಪಾಸಣಾ ಚಿಕಿತ್ಸಾ ಶಿಬಿರ ಅಂತ, ಕಣ್ಣು ENT ಮೂಗು ವಗೆರೆ ಹಲ್ಲು ಎಲುಬು ಎಲುಬು ಕೀಲು ಮೂಳೆ ಆಮೇಲೆ ಹೃದಯ ಸಾಮಾನ್ಯ ಆರೋಗ್ಯ ಇದೆಲ್ಲವನ್ನು ಹೆಚ್ಚು ಕಡಿಮೆ ತಿಂಗಳಿಗೆ ಒಂದರಂತೆ ಪ್ರಸಿದ್ಧ ವೈದ್ಯರ ಮೂಲಕ ತಪಾಸಣೆ ನಡೆಸಿ ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ಔಷಧಿ ಮತ್ತು ಚಿಕಿತ್ಸೆ ಕೂಡ ಅಲ್ಲೇ ಕೊಟ್ಟು ಬಿಡುವಂತಹ ಇದಾಗ್ತದೆ. ಇತ್ತೀಚೆಗೆ ಒಂದು ಹೊಸ ವಿಭಾಗ ಬಂದಿದೆ ಕೇಳಬಹುದು, ಜೆರಿಯಾಟ್ರಿಕ್ಸ್ ಅಂತ. ವೃದ್ಧಾಪ್ಯದ ಸಮಸ್ಯೆಗಳಿಗೆ ನಾವು ಹೆಚ್ಚಿಗೆ ಅದಕ್ಕೆ ಹೆಚ್ಚು ಸಂಖ್ಯೆ ಬಂದಿದ್ದಾರೆ. ದಾಖಲೆಯ 170 ಸಂಖ್ಯೆ ಜನ ಹಿರಿಯ ನಾಗರಿಕರು ಮಾತ್ರ ಬರ್ತಾರೆ. ಅವರು ಯಾವಾಗ ಸೇವಾ ಭಾರತೀಯ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ನಿರೀಕ್ಷಿಸುವಷ್ಟರ ಮಟ್ಟಿಗೆ ಅದರ ಗುಣಮಟ್ಟ ಅವರಿಗೆ ಸಿಕ್ಕಿದೆ. ಅದು ತಿಂಗಳಿಗೊಂದು ನಡೀತದೆ. ಅದಕ್ಕೆ ಪ್ರಸಿದ್ಧ ವೈದ್ಯರನ್ನು ನಾವು ಬರಲಿಕ್ಕೆ ಹೇಳುವಾಗ ಸಂತೋಷದಿಂದ ಒಪ್ತಾರೆ, ಬರ್ತಾರೆ. ಬೆಳಿಗ್ಗೆ 9:00 to 1:00 ನಡೀತಾ ಇರ್ತದೆ ಅದು. ಅದನ್ನು ಆ ಕೆಲಸ ಮಾಡ್ತದೆ. ಮತ್ತು ದಿನಾಲೂ ಶನಿವಾರ ದಿವಸ ಬೆಳಗ್ಗೆ ಯೋಗಾಭ್ಯಾಸ ಕೊರೋನಾದಲ್ಲಿಯೂ ಕೂಡ ನಿಲ್ಲದೆ ಆನ್ಲೈನ್ನಲ್ಲಿ, ಈಗ ಆಫ್ಲೈನ್ನಲ್ಲಿಯೂ ಆನ್ಲೈನ್ನಲ್ಲಿಯೂ ನಡೀತಾ ಇದೆ. ಆಮೇಲೆ ಅವರಿಗೆ ಅಲ್ಲಿ ಓದಲಿಕ್ಕೆ ಬಂದರೆ ಅಲ್ಲಿಗೆ ಬಂದರೆ ಓದಲಿಕ್ಕೆ ಲೈಬ್ರರಿ ಇದೆ, ಮತ್ತು ಶಾರೀರಿಕ ಏನು ಕವಾಯತು ಮಾಡಿದ್ರೆ ಅಲ್ಲಿ ಸಲಕರಣೆಗಳೆಲ್ಲ ಇದ್ದಾವೆ. ಹಾಗೆ ಹಿರಿಯ ನಾಗರಿಕರಿಗೆ ಅನುಕೂಲವಾಗಿ ಅಂತ ಮೊದಲು ಆಸರೆ ಅಂತ ಕರಿಪಡ್ತಿತ್ತದು, ಹಿರಿಯರಿಗೆ ಆಸರೆ ಅಂತ, ಅದೀಗ ಅನಂತ ಸೌಖ್ಯ ಎಂಬ ಹೆಸರಿನಲ್ಲಿ ನಡೀತಾ ಉಂಟು.
1: ಓಕೆ. ಸೊ ಇಲ್ಲಿ ನಮ್ಮ ಚೇತನದಲ್ಲಿ ಎಲ್ಲ ಹೊರಗಿನ ಸಂಘ ಸಂಸ್ಥೆಗಳು ಕೂಡ ಬಂದು ಏನಾದರೂ ಕಾರ್ಯಕ್ರಮ ಆಯೋಜನೆ ಮಾಡೋದೆಲ್ಲ ಮಾಡ್ತಾರೆ.
0: ಹೌದು, ವಾಲಂಟರಿ ಸಂಸ್ಥೆಗಳು, ಸ್ವಯಂ ಸೇವೆ ಸಂಸ್ಥೆಗಳು, ಅವರು ಈ ಮಕ್ಕಳಿಗಾಗಿ ಕಾರ್ಯಕ್ರಮ, ಅವರ ಬುದ್ಧಿಶಕ್ತಿ, ಕ್ರಿಯಾಶೀಲತೆ, ಕ್ರಿಯಾಶಕ್ತಿ ಅಥವಾ ಅವರು ನಗಿಸುವುದು, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ದೀಪಾವಳಿಯ ಸಂದರ್ಭದಲ್ಲಿ ಇವರಿಂದ ಭಜನೆ ಹಾಡಿಸಿ ಇವರನ್ನು ಕುಣಿಸಿ ಇವರಿಗೆ ಅದರ ಬಗ್ಗೆ ದೀಪಾವಳಿ ಏನು ಅಂತ ತೋರಿಸಿ ಅವರ ಮಧ್ಯದಲ್ಲಿ ಪಟಾಕಿ 4 ಸಿಡಿಸಿ ಅವರಿಗೆ ಖುಷಿ ಕೊಟ್ಟು ಹೋಗ್ತಾರೆ. ಆಮೇಲೆ ಸ್ಕೂಲ್ ಡೇ ಸಂದರ್ಭದಲ್ಲಿ ತುಂಬ ಜನ ಇವರಿಗೆ ಕೋಚಿಂಗ್ ಕೊಟ್ಟು ಇವರ ಮೂಲಕ ನಾಟಕ, ನೃತ್ಯ ಇದನ್ನೆಲ್ಲ ಮಾಡಿಸ್ತಾರೆ. ಹಾಗೆ ಒಂದು 10 to 12 ತಂಡ ಪ್ರತಿ ವರ್ಷ ಯಾವಾಗ ಬರಬೇಕು ಅಂತ ನಮಗೆ ಅನುಕೂಲ ದಿವಸ, ನಮ್ಮ ಶಿಕ್ಷಕಿಯರು ಹೇಳಿದ ದಿವಸ ಮಾಡ್ತಾರೆ. ಹೀಗೆ ಇದರಿಂದ ನಮ್ಮ ಕಾರ್ಯಕ್ರಮ ಚಟುವಟಿಕೆಗಳು ಸದಾ ಸೃಜನಶೀಲವಾಗಿ ಲವಲವಿಕೆಯಿಂದ ಸಂತಸದಿಂದ ಮಕ್ಕಳಿಗೆ.
1: ಓಕೆ. ಈಗೊಂದು ವಸತಿಯುತ ವ್ಯವಸ್ಥೆ ಆಗಿದೆ ಅಂತ ನೀವು ತಾನು ಹೇಳಿದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
0: ವಸತಿಯುತ ಅಂದರೆ ಸರ್, ನಮ್ಮ ಹಿರಿಯರು, ನಮ್ಮ ಸ್ಥಾಪಕರೆಲ್ಲ ದಿನಾಲು ಬರ್ತಾ ಇರ್ತಾರೆ. ಅಲ್ಲಿರುವಂತಹ ಮಕ್ಕಳು, ಚೇತನ ಶಾಲೆಯಲ್ಲಿರುವಂತಹ ಮಕ್ಕಳ ಪಾಲಕರು ತುಂಬ ಪ್ರಾಯ ಆಗಿರ್ತದೆ, ವೃದ್ಧಾಪ್ಯದಲ್ಲಿರ್ತಾರೆ. ಅವರ ಚಿಂತೆಯನ್ನು ಅವರು ಈ ಸೇವಾ ಭಾರತೀಯ ಯಾರು ಸಮಿತಿಯ ಸದಸ್ಯರಿದ್ದಾರೆ ಅವ್ರ ಹತ್ರ ಹೇಳ್ತಿದ್ರು. ಆಗ ಸೇವಾ ಭಾರತೀಯವರಿಗೂ ಕೂಡ ಅನಿಸಿತು, ನಾವು ಏನಾದರೂ ಮಾಡಬೇಕೀಗ. ಅವರ ಚಿಂತೆ ಏನು ಅಂತ ಹೇಳಿದ್ರೆ, ನಮಗೀಗ ಪ್ರಾಯ ಆಗ್ತದೆ, ಪ್ರಾಯ ಆಗಿ ಒಂದು ದಿವಸ ಹೋಗಲೇಬೇಕು. ನಾವು ಹೋದ್ಮೇಲೆ ನಾವು ಇಲ್ದಿದ್ರೆ ಈ ಮಕ್ಕಳ
1: ಮುಂದೆ ಏನು
0: ಭವಿಷ್ಯ ಏನು? ಅವರ ಚಿಂತೆ 100 to 100 ನಿಜವಾಗಿ ಅದು. ಯಾರಿಗೂ ಕೂಡ ಮಕ್ಕಳಿದ್ದವರಿಗೆ ಹೀಗೆ ಅನಿಸ್ತದೆ. ಹಾಗಿರುವಾಗ ಏನಾದರೂ ಮಾಡಬಹುದಿದ್ದರೆ ಯಾರು ಮಾಡಬೇಕು, ಸೇವಾ ಭಾರತಿಯವರು ಮಾಡಬೇಕು ಅಂತ ಮನಸ್ಸಿಗೆ ಅವರಲ್ಲಿ ಇರ್ತದೆ. ಹಾಗೆ ಹೇಳಿ ಹೇಳಿ ಸಮಿತಿಯವರಿಗೆ ಅನಿಸಿತು. ಹಾಗೆ ಅದೇ ಸಂದರ್ಭದಲ್ಲಿ ದಾನಿಯೊಬ್ಬರ ಸ್ಥಳ ಸಿಕ್ಕಿತು ಸೇವಾ ಭಾರತಿಗೆ, 6 acres ಸ್ಥಳ, ಮೊಂಟೆಪದವು ಅಂತ ಇಲ್ಲಿ ಮುಡಿಪು ಕಡೆಗೆ ನರಿಂಗಾನ ಗ್ರಾಮದಲ್ಲಿ ಆ ಸ್ಥಳ ಸೇವಾ ಭಾರತಿಗೆ ಸಿಕ್ಕಿತು. ಅದು ಸೇವಾ ಕಾರ್ಯ ಮಾಡುವುದವರಿಗೆ ಮಾತ್ರ ಅಂತ ಇದ್ದ ಕಾರಣ ಸೇವಾ ಭಾರತಿಗೆ ಸಿಕ್ಕಿತು. ಅಲ್ಲಿ ಒಂದು ವಸತಿಯುತ, ಶಾಶ್ವತ ವಸತಿಯುತ ಕೇಂದ್ರ ಮಾಡಬೇಕು ಅಂತ ಕಲ್ಪನೆ ಇದ್ದದ್ದು. ಈ ರೀತಿಯಲ್ಲಿ ನಾವು ಸಂಘ ಸಂಸ್ಥೆಗಳಿಗೆ ಈ ರೀತಿಯಲ್ಲಿ ನಮಗೆ ಸಹಭಾಗಿ ಆಗಬೇಕು, ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು ಅಂತ ಹೇಳುವಾಗ ತುಂಬ ಸಂತೋಷದ ವಿಷಯ, ಇನ್ಫೋಸಿಸ್ ಸಂಸ್ಥೆ ಮುಂದೆ ಬಂತು. ಅವರೇ ಅದರ ಡಿಸೈನ್ ಮಾಡಿ, ಅವರೇ ಅದರ ನಿರ್ಮಾಣ ಕಾರ್ಯ ಕೊಟ್ಟು, ಅವರೇ ಅವರಿಗೆ ಮೊತ್ತವನ್ನು ಕೂಡ ರವಾನೆ ಮಾಡುವ ಎಲ್ಲ ವ್ಯವಸ್ಥೆಯಿಂದ ಕಲ್ಪನೆ ಮಾಡಿದಷ್ಟು ಪೂರ್ತಿ ಮಾಡಲಿಕ್ಕೆ ಅವರಿಗೆ ಆರ್ಥಿಕ ಕುಸಿತದಿಂದ ಆಗಲಿಲ್ಲ. ಆದರೆ ನಮ್ಮ ಚಟುವಟಿಕೆಗಳನ್ನು ಆರಂಭಿಸುವಷ್ಟು ಅವರು ಮಾಡಿಕೊಟ್ಟು ಅವರು ಬಿಟ್ಟು ಹೋದರು. ತುಂಬ ದೊಡ್ಡ ಮೊತ್ತದ, ಅದು ನಮಗೆ ಗೊತ್ತಾಗುವಾಗ ತಡ ಆಗಿದೆ, ತುಂಬ ದೊಡ್ಡ ಮೊತ್ತ, ತುಂಬ ದೊಡ್ಡ ಕಟ್ಟಡ, ಬೃಹತ್ ಕಟ್ಟಡ, 157,000 ಚದರ ಅಡಿ ಎಷ್ಟು ಕಟ್ಟಡ ಅದು. ಅಲ್ಲಿಯ ವ್ಯವಸ್ಥೆ ಕೂಡ ಯಾವ್ಯಾವ ಕಾರ್ಯ ಮಾಡೋದಂತ ಕನಸಿನಲ್ಲಿ ಇತ್ತು ಆ ರೀತಿಯ ಕಟ್ಟಡ 2020 ಅಕ್ಟೋಬರ್ದಲ್ಲಿ ಸ್ಥಾಪನೆ ಆಗಿ ಆರಂಭಗೊಂಡು ಈಗ ಮೊನ್ನೆ June 1st ಆರಂಭ ಆಗಿದೆ ವಸತಿಯುತ ಶಾಲೆ. ಇಲ್ಲಿ ಹಾಗೆ ಚೇತನಾ ಶಾಲೆ ಹಾಗೆ ಹಗಲು ಪಾಲನಾ ಕೇಂದ್ರವೂ ಅದರಲ್ಲಿದೆ. ಶಾಶ್ವ ಅಲ್ಲೇ ವಸತಿ, ರಜೆಯ ಹೊತ್ತಿಗೆ ಬಿಟ್ಟು ಈಗ ನವರಾತ್ರಿಗೊಮ್ಮೆ ಕೊನೆಯ ಮಾರ್ಚ್ ಏಪ್ರಿಲ್ನಲ್ಲಿ ಒಮ್ಮೆ ರಜೆ ಸಿಗ್ತದೆ. ಆ ರಜೆಯ ಹೊರತು ಅವರು ಅಲ್ಲಿಯೇ ವಸತಿ ಮಾಡ್ತಾರೆ. ರಜೆಗಾಗುವಾಗ ಮಾತ್ರ ಮನೆಗೆ ಹೋಗಬೇಕು. ತಿಂಗಳು ವರ್ಷದಲ್ಲಿ 10 ತಿಂಗಳು ಅವರು ಅಲ್ಲಿ ಇರ್ತಾರೆ ವಸತಿ ಸಹಿತ. ಹಾಗೆ ಒಂದು 10-17 ಮಕ್ಕಳು ಈಗ ಅಂಥ ಮಕ್ಕಳಿದ್ದಾರೆ. ಈಗ ತುಂಬ ಜನ ಕೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬಂದವರು ಒಮ್ಮೆ ಬಂದು ನೀವು ನೋಡಿಕೊಂಡು ಹೇಗೆ ಏನು ಅಂತ ನೋಡಿಕೊಳ್ಳಿ, ಮಗುವಿಗೆ ಹೀಗೆ ಆದಿತ್ತ ನೋಡಿಕೊಳ್ಳಿ ಅಂತ ಬಂದು ನೋಡಲಿಕ್ಕೆ ಹೇಳ್ತೇವೆ ನಾವು. ಈಗ ಹಾಗೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸುಮಾರು 60-70 ಮಕ್ಕಳು ಈಗ ಇದ್ದಾರೆ ವಸತಿಯುತ ಮಕ್ಕಳು ಸಮೇತ. ಮುಂದಿನ ಯೋಜನೆ ಇದೆ, ಶಾಶ್ವತ ವಸತಿ ಇಂತಹ ಮಕ್ಕಳಿಗೆ ಮಾಡಬೇಕು. ಅದು ಆರಂಭ ಆಗಲಿಲ್ಲ. ಹಾಗೆ ಹಗಲು ಪಾಲನಾ ಕೇಂದ್ರ, ವಸತಿಯುತ ಶಾಲೆ ಅಂದರೆ ಅದೇ ಕೇಂದ್ರದಲ್ಲಿಯ ಶಾಲೆ, ಮತ್ತು ಜೀವನ ಪರ್ಯಂತ ಏನು ವಸತಿ, ಜೀವನ ವಸತಿಯುತ ಗೃಹ ಏನು ಹೇಳ್ಬೋದು, ಯಾವುದೇ ಹೆಸರಿನಲ್ಲಿ ಕರಿಬೋದು, ಅದು ಆಗುವ ಯೋಜನೆ ಇದೆ. ಕನಸು ಕಂಡದ್ದು ಅದು. ಮತ್ತು ಅದಕ್ಕೆ ಪೂರಕವಾದ ಫಿಸಿಯೋಥೆರಪಿ, ಇಲ್ಲಿರುವ ಮಕ್ಕಳಿಗೆ ಕಂಪ್ಯೂಟರ್ ಲ್ಯಾಬ್ನಲ್ಲಿ ತರಬೇತಿ, ಹಾಗೆ ಸ್ಕಿಲ್ಲಿಂಗ್ ಲ್ಯಾಬ್, ಹಾಗೆ ಎಂಥದ್ದು ವೊಕೇಷನಲ್ ಟ್ರೈನಿಂಗ್ ಸೆಂಟರ್, ಇವರಿಂದ ಏನೆಲ್ಲ ಕೆಲಸಗಳು ಸಾಧ್ಯವ, ಹತ್ತಿಯ ಬತ್ತಿ ಮಾಡ್ಬೋದು, ಹಾಳೆಯಿಂದ ಪ್ಲೇಟ್ ಮಾಡ್ಬೋದು, ಲಕೋಟೆಗಳನ್ನು ಮಾಡ್ಬೋದು, ಅಥವಾ ಕಸೂತಿ ಕೆಲಸ ಮಾಡ್ಬೋದು, ಹೊಲಿಗೆಯನ್ನು ಮಾಡ್ಬೋದು, ಇದು ಇಂಥ ಎಲ್ಲ ಕೇಂದ್ರಗಳು ಸುಸಜ್ಜಿತವಾಗಿ ಅಲ್ಲಿ ಈಗ ಸಿದ್ಧ ಇದ್ದಾವೆ. ಆಮೇಲೆ ಆಟಿಸಮ್ ಮತ್ತು ಫಿಸಿಯೋಥೆರಪಿ ಕೇಂದ್ರಗಳು ಪ್ರತ್ಯೇಕ ಇದ್ದಾವೆ ದೊಡ್ಡ ಮಟ್ಟಿನಲ್ಲಿ. ಮತ್ತು ಹೆಚ್ಚು ಕಡಿಮೆ ಆಧುನಿಕ ಪರಿಣತಿಯನ್ನು ಹೊಂದಿದಂತಹ ವ್ಯವಸ್ಥೆ ಮತ್ತು ವ್ಯಕ್ತಿಗಳೊಂದಿಗೆ ಸಿದ್ಧ ಇದೆ. ಶಾಲಾ ಕೊಠಡಿಗಳಿದ್ದಾವೆ, ಅಂದರೆ ಇಂಥ ಮಕ್ಕಳಿಗೆ 7 ಮಕ್ಕಳಿಗೆ ಒಂದು ಟೀಚರ್ ಬೇಕು ಅಂತ ಸರ್ಕಾರಿ ನಿಯಮ. ಆ ನಿಯಮ ಪ್ರಕಾರ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಸನಗಳ ಏನು ಜೋಡಣೆ ಕೂಡ ಅದೇ ರೀತಿಯಲ್ಲಿದೆ. ಮತ್ತು ಎಷ್ಟು ಮಕ್ಕಳು ಬಂದರು, ಈಗ 70 ಮಕ್ಕಳಲ್ಲ, ಇನ್ನು 2 ಪಟ್ಟು ಮಕ್ಕಳು ಬಂದರೂ ಕೂಡ ಆ ರೀತಿಯ ಸಂಖ್ಯೆ ಬಂದರೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ. ಹಾಗೆ ಸರ್ವ ಸುಸಜ್ಜಿತ ವ್ಯವಸ್ಥೆ ಈಗಾಗಲೇ ಅಲ್ಲಿ ತಯಾರಾಗಿದೆ.
1: ಓಕೆ ಓಕೆ. ಇದು ರೋಮನನ್ ಕ್ಯಾಥರಿನ್ ಸ್ಕೂಲ್ ಕೂಡ ಮೊದಲು ಬೇರೆಯವರು ಅದನ್ನು ನಡೆಸ್ತಾ ಇದ್ದಾರೆ,
0: ಅವರು ತಕ್ಕೊಂಡು ಅವರಿಗೆ ನಡೆಸಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಸಮಯ ಬಾಕಿ ಇದ್ದು, ಮತ್ತು ಯಾರದೋ ಮೂಲಕ ಸೇವಾ ಭಾರತೀಯ ನಡೆಸ್ತಾರೆ ಅಂತ ಒಮ್ಮೆ ತೋರಿಸಿದ್ದೀನಿ. ಸೇವಾ ಭಾರತೀಯಕ್ಕೆ ಮೇಲೆ ನಂಬಿಕೆಯಿಂದ ಅವರು ಕಟ್ಟಡ ಸಹಿತ ಕೊಟ್ಟಿದ್ದಾರೆ. ಆ ಕಟ್ಟಡದಲ್ಲಿ ಈಗ ನಮ್ಮದು ಆಗ್ತಾ ಇತ್ತು.
1: ಓಕೆ ಓಕೆ. ಎಸ್, ಇನ್ನು ಕೂಡ ಅನೇಕ ವಿಷಯಗಳನ್ನು ಮಾತಾಡಲಿಕ್ಕಿದೆ ಕೇಳುಗರೆ. ನಾವು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸೇವಾ ಭಾರತೀಯ ಹಿರಿಯ ಸ್ವಯಂ ಸೇವಕರಾಗಿರುವಂತಹ ಪ್ರಕಾಶ್ ಭಾಯ್ ಅವರ ಜೊತೆ ಮಾತಾಡ್ತಿದ್ದೇವೆ. ಮಾತುಕತೆ ಮುಂದುವರಿತದೆ, ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ. ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಶಾಲೆಗೆ ಯಾರೆಲ್ಲ ಬರ್ಬೋದು ಅಂತ. ಈಗ ಒಂದು ವೇಳೆ ಎಲ್ಲಾದರೂ ಎರಡನೇ ಕ್ಲಾಸ್ ಮಾಡಿರ್ತಾರೆ, ದೃಷ್ಟಿದೋಷ ಇರ್ತದೆ, ಅದಾದ ನಂತರ ಈ ಶಾಲೆಗೆ ಬಂದು ಸೇರುವಂತ ಅವಕಾಶ ಇದೆಯಾ?
1: ಬರ್ಬೋದು. ಯಾವುದೋ ಶಾಲೆಯಲ್ಲಿ ಕಲಿತಾ ಇರುವಾಗ ಅಲ್ಲಿ ಅವರಿಗೆ ನ್ಯೂನತೆ ಗೊತ್ತಾಯಿತು, ನಿಮಗೆ ನಿಮ್ಮಂಥವರಿಗೆ ಬೇರೆ ಶಾಲೆ ಇದೆ ಅಂತ ಅಲ್ಲಿ ಅವರು ಅನುಮತಿ ಕೊಡಲಿಲ್ಲ. ಅವರು ಧಾರಾಳವಾಗಿ ಮಧ್ಯದಲ್ಲಿ ಬರ್ಬೋದು, ಯಾವುದೇ ಹಂತದಲ್ಲಿ ಬರ್ಬೋದು. ಅಂದರೆ ಯಾವುದೇ ಹಂತ ಅಂದರೆ ಜೂನ್ ಜುಲೈಯಲ್ಲಿ ಸಾಧಾರಣ ಶಾಲೆ ಆರಂಭ ಆಗ್ತದೆ, ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬರ್ಬೋದು, ಅಥವಾ ಅರ್ಧ ವರ್ಷ ಕಳೆದ ಮೇಲೆ ಕೂಡ ಬರ್ಬೋದು. ಅವರಿಗೆ ಯಾವ ಅದು ಅಂದರೆ ವಸತಿಯುತ ಶಾಲೆ ಆಗಿರುವ ಕಾರಣ ನಮ್ಮ ಅಲ್ಲಿಯ ಶಿಕ್ಷಕರು ಇವರ ಏನು ಬ್ಯಾಕ್ಲಾಗ್ ಇದೆ, ಕೊರತೆ ಏನಿದೆ, ಪಾಠದಲ್ಲಿ ಹಿಂದುಳಿದದ್ದು ಏನಿದೆ, ಅದನ್ನು ಪೂರ್ತಿ ಪೂರೈಸಿ ಅವರನ್ನು ಪುನಃ ಸುಸ್ಥಿತಿಗೆ ತಂದು ಇತರರೊಡನೆ ಅವರು ಪರೀಕ್ಷೆ ಬರೆಯುವ ಹಾಗೆ ಮಾಡುವಲ್ಲಿ ಯಶಸ್ಸು ಪಡೀತಾರೆ. ಹಾಗೆ ಇಂತಹ ಮಕ್ಕಳು ಯಾರೇ ಇದ್ರೂ ಕೂಡ ನಮ್ಮ ಜಿಲ್ಲೆಯಾದ್ಯಂತ ಅಥವಾ ಎಲ್ಲೇ ಇದ್ರೂ ಕೂಡ ಅವರು ನಮ್ಮ ಶಾಲೆಯನ್ನು ಸಂಪರ್ಕಿಸಲಿ. ಮಂಗಳೂರಿನಲ್ಲಿ ಊರ್ವ ಸ್ಟೋರ್ ಹತ್ತಿರ ಕೋಟೆ ಕಣಿ ರಸ್ತೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿದೆ,
0: ಗೊತ್ತಾಗುತ್ತೆ.
1: ಅಥವಾ ಇಂತಹ ಅವರ ಶಾಲೆ ಇದೆ ಇಲ್ಲಿಂದ, ಅಲ್ಲಿಂದ ಒಂದು ಎರಡು ನಿಮಿಷದ ದಾರಿ
0: ಅಂತ. ಒಬ್ರು ಕಾಲ್ ಇದ್ದಾರೆ ಸರ್, ಮಾತಾಡಿ ಬಿಡುವ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್ ಶೆಕ್ಕೂರ್ ಮಾತಾಡೋದು.
0: ಓಕೆ, ಜಯಪ್ರಕಾಶ್ ಅವರು ಹೇಳಿ.
1: ನಮಸ್ತೆ ಹೇಳಿ.
2: ತುಂಬಾ ಒಳ್ಳೆಯ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಿ ಸರ್.
1: ಹಾ, ಸರಿ ಸರಿ.
2: ನಿಮ್ಮ ಮಾತುಗಳನ್ನು ಕೇಳಿ ಖುಷಿ ಆಯ್ತು.
1: ಆಯ್ತು,
2: ನಿಮ್ಮ ಪರಿಚಯ ಆಯ್ತು, ಆದದ್ದು ಖುಷಿ ಆಯ್ತು ಸರ್.
1: ಆಯ್ತು,
2: ಒಳ್ಳೇದಾಗ್ಲಿ ನಿಮ್ಗೆ.
1: ಎಲ್ಲಿಂದ ಮಾತಾಡೋದು?
2: ಪ್ರಶ್ನೆ
1: ಜಯಪ್ರಕೂರಿಂದ. ಸರಿ ಸರಿ.
2: ಒಂದು ಪ್ರಶ್ನೆ ಏನಂತ ಹೇಳಿದ್ರೆ,
1: ಹೇಳಿ.
2: ನಿಮ್ಗೆ ಹಣಕಾಸಿನ ಸಹಾಯ ಮಾಡುವ ದಾನಿಗಳಿಗೆ ಆದಾಯ ತೆರಿಗೆ ವಿನಾಯಿತಿ ಇರುತ್ತಾ ಅಂತ ಹೇಳಿ?
1: ಇದೆ. 89G ಇದೆ.
2: ಸರಿ ಸರ್, ಒಳ್ಳೇದಾಗಿ.
1: ಆಯ್ತು.
0: ಎಸ್ ಸರ್, ಈ ಎಲ್ಲ ಇಂಥ ಶಾಲೆಗಳನ್ನು ನಡೆಸುವಾಗ ಬಹಳ ದೊಡ್ಡ ಚಾಲೆಂಜಸ್ ಅಂತ ಯಾವುದು ಸರ್ ನಿಮ್ಗೆ ಅನಿಸೋದು, ಸವಾಲು ಅಂತ ಹೇಳಿ?
1: ಸರ್ವ ಸಾಮಾನ್ಯವಾಗಿ ಸವಾಲು ಆರ್ಥಿಕ ರೀತಿಯಲ್ಲಿ ಆರ್ಥಿಕ ಕೊರತೆ. ಉದಾಹರಣೆಗೆ ನೋಡಿ, ನಮ್ಮ ಚೇತನ ಶಾಲೆಯಲ್ಲಿ 40% ಸಿಬ್ಬಂದಿಗಳಿದ್ದಾರೆ. ಬೇರೆ ಬೇರೆ ಪ್ರಶಿಕ್ಷಣ ಅಂದರೆ ತರಬೇತಿ ಪಡೆದ, ಉನ್ನತ ಮಟ್ಟದ ತರಬೇತಿ ಪಡೆದ ಫಿಸಿಯೋಥೆರಪಿಸ್ಟು, ಆಟಿಸಮಲ್ಲಿ ಜ್ಞಾನ ಹೊಂದಿದವರು ಅಥವಾ ವಿಶೇಷ ಶಿಕ್ಷಕಿಯರು, ಈ ರೀತಿ ಇವರಿಗೆಲ್ಲ ಸಂಬಳ ಕೊಡಬೇಕು. ಸರ್ಕಾರವೇ ಹೇಳಿದೆ ಅಷ್ಟು ಸಂಬಳ ಕೊಡಲೇಬೇಕು. ಆಮೇಲೆ ಅದಕ್ಕೆ ಅದರ ಇಂತಿಷ್ಟು ಪರ್ಸೆಂಟೇಜ್ ಏನು ಪ್ರಾವಿಡೆಂಟ್ ಫಂಡ್ ಅದೆಲ್ಲ ಕೊಡಲೇಬೇಕು. ಆಮೇಲೆ ಶಾಲೆಯಲ್ಲಿ ನಾವು ಊಟ ಕೊಡ್ತೇವೆ, ಅದು ಅವರಿಗೆ ಫ್ರೀ ಕೊಡ್ತೇವೆ. ಅನೇಕ ಸಲಕರಣೆಗಳನ್ನು ಕೊಡ್ತೇವೆ, ಫಿಸಿಯೋಥೆರಪಿಯ ಮೆಟೀರಿಯಲ್ಸು ಅಥವಾ ಸಾಮಾನು ಸರಂಜಾಮು ಎಲ್ಲ ಬೇಕು, ಅದಕ್ಕೂ ಹಣ ಹಾಕಬೇಕು. ಹಾಗಾಗಿ ಆರ್ಥಿಕ ಕೊರತೆ ಒಂದು
0: ಸವಾಲು.
1: ಹೌದು, ನಿರ್ವಹಣೆಯಲ್ಲಿ ಒಂದು ದೊಡ್ಡ ಸವಾಲು.
0: ಓಕೆ. ಮತ್ತೆ ಬೇಕಾದಂತ ಆ ರೀತಿಯ ಟ್ರೈನ್ಡ್ ಟೀಚರ್ಸ್ ಸಿಗ್ತಾರಾ, ಇದ್ದಾರಾ?
1: ಈಗ ಕೊರತೆ ಆಗ್ತದೆ, ಯಾಕಂದ್ರೆ ಸರ್ಕಾರ ಅವರಿಗೆ ಹೇಳಿದಂತಹ ಗೊತ್ತುಪಡಿದಂತಹ ಸಂಬಳ ಇದೆ ಅಲ್ಲ, ಆ ಸಂಬಳಕ್ಕೆ ಈಗ ಕಲಿತವರು ಬರುವುದಿಲ್ಲ ಮುಂದಕ್ಕೆ. ಹಾಗಾಗಿ ನಾವು 7 ಮಕ್ಕಳಿಗೆ ಒಂದು ಟೀಚರ್ ಅಂತ ಹೇಳ್ತಾರೆ. ಅಷ್ಟೇ ಟೀಚರ್ ಬೇಕು ಅಂತಿದ್ರೆ ಇನ್ನೂ ಕೆಲವು ಸೀಟುಗಳು ಖಾಲಿ ಇದ್ದಾವೆ. ಅದಕ್ಕೆ ಟ್ರೈನಿಂಗ್ ಪಡೆದವರೇ ಬರಬೇಕಷ್ಟೇ, ಅಥವಾ ನಾವು ಅವರನ್ನು ಪಡೆದು ನಾವು ಅವರಿಗೆ ಟ್ರೈನಿಂಗ್ ಕಳಿಸಿ ಕೊಡಬೇಕಾಗ್ತದೆ. ಹಾಗೆ ಯಾವುದೋ ಒಂದು ರೀತಿಯಲ್ಲಿ ನಡೀತದೆ.
0: ಇಂತಹ ಮಕ್ಕಳಿಗೆ ಸರ್ ಏನಾದರೂ ಕೇಂದ್ರ ಸರ್ಕಾರದಿಂದ ಏನಾದರೂ ಯೋಜನೆ ಏನಾದರೂ ಇದೆಯಾ?
1: ಕೇಂದ್ರ ಸರ್ಕಾರದ ಯೋಜನೆ ಆರ್ಥಿಕವಾಗಿ ಕೊಡುವ ಹಾಗಿಲ್ಲ, ಆದರೆ ಇತರ ಪೂರಕ ಯೋಜನೆ ಅಂತ ಹೇಳ್ಬೋದು. ಅಂದರೆ ನಿರಾಮಯ ಅಂತ ಒಂದು ಇದೆ, ಹೆಲ್ತ್ ಇನ್ಸೂರೆನ್ಸ್ ಸ್ಕೀಮ್ ಅಂತ ಹೇಳಿದೆ, ನಿರಾಮಯ ಹೆಲ್ತ್ ಇನ್ಸೂರೆನ್ಸ್ ಸ್ಕೀಮ್ ಅಂತ. ಈ ದಿವ್ಯಾಂಗ ಮಕ್ಕಳಿಗೆ 1 ವರ್ಷಕ್ಕೆ ಅವರಿಗೆ, ಅದರಲ್ಲಿ 2 ಇದೆ, OPD ಮತ್ತು ಇನ್ ಪೇಷಂಟ್, ಇದು 2 ವಿಭಾಗದಲ್ಲಿ 1 ವರ್ಷದಲ್ಲಿ ಒಂದು ಖರ್ಚ ಆದಂತಹ ಖರ್ಚಿನಲ್ಲಿ 1 ಲಕ್ಷದಷ್ಟು ಹಣ ಪಡಿಬಹುದು ಹಿಂದಕ್ಕೆ. ಅದಕ್ಕೆ ಅವರು ಅರ್ಜಿ ಕೊಡಬೇಕಾಗ್ತದೆ. ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ ನಂತರದ ಬಿಡುಗಡೆ ಆಗದಲ್ಲಿವರೆಗೆ ಎಲ್ಲ ದಾಖಲೆಗಳನ್ನು ದಸ್ತಾವೇಜುಗಳನ್ನು ಒಟ್ಟು ಮಾಡಿ ಕೊಡಬೇಕಾಗ್ತದೆ ಆಸ್ಪತ್ರೆಗೆ. ಅದು ಆಕ್ಸಿಡೆಂಟ್ ಆಗಿರ್ಬೋದು, ಆಗೋದು ಬೇಡ ಅಂತ ಅಂಥದ್ದು ಏನಾದರೂ ಅವಘಡ ಆದರೆ, ಅಥವಾ ಆಪರೇಷನ್ ಸ್ವಲ್ಪ ಅಧ್ಯಯನ ಮಾಡಿ ಆಪರೇಷನ್ ಮಾಡಬೇಕು ಅಂತ ಹೇಳಿದರೆ ಅಂಥದ್ದನ್ನು ಸೂಚನೆ ಕೊಟ್ಟು ಅವರು ಆಸ್ಪತ್ರೆಗೆ ಹೋದರೆ ಆ ರಶೀದಿಗಳನ್ನೆಲ್ಲ ತಂದು ಕೊಟ್ಟರೆ ಅವರಿಗೆ ಅದನ್ನು ಎಂಥದ್ದು ಅಡ್ಮಿಸಿಬಲ್ ಸ್ವೀಕಾರ್ಯ ಖರ್ಚುಗಳನ್ನೆಲ್ಲ ಕೊಡಲಾಗ್ತದೆ. ಅದು ಹೋಗುವ ಬರುವ ಖರ್ಚು ಸಹಿತ, ಫಿಸಿಯೋಥೆರಪಿಗೆ ಖರ್ಚು ಮಾಡುವಂಥದ್ದು ಸಹಿತ, ಅಥವಾ ದಿನನಿತ್ಯದ ಈ ನಾರ್ಮಲ್ ಡಾಕ್ಟರ್ಸ್ ಹತ್ರ ಹೋಗುವಾಗ ಅಂಥದ್ದು ಏನಾದರೂ ಇದ್ದರೆ ಅದರ ರಶೀದಿ ಸಹಿತ ಡಾಕ್ಟರ್ ಬರೆದುಕೊಟ್ಟದ್ದು ಇರಬೇಕು, ಪಡೆದುಕೊಂಡದ್ದು ರಶೀದಿ ಕೂಡ ಇರಬೇಕು. ಅದನ್ನು ಕೊಟ್ಟರೆ ಉದಾಹರಣೆಗೆ ಹೇಳೋದಿದ್ದರೆ ನಾನು 1918 ಅದು ಆರಂಭ ಆಗಿದೆ, 1822 ಆರಂಭ ಆಗಿದೆ. 5 ವರ್ಷದಲ್ಲಿ ಸುಮಾರು 40 ಲಕ್ಷ ರೂಪಾಯಿಯಷ್ಟು ಈ ವರ್ಗಕ್ಕೆ ಅವರು ಅಪ್ಲೈ ಮಾಡಿದ್ದು ಸಿಕ್ಕಿದೆ. ದೊಡ್ಡ ಮೊತ್ತ. ನಾವು
0: ಕೇಂದ್ರ ಸರ್ಕಾರದ ಎಲ್ಲರಿಗೂ ಇದೆ, ದಿವ್ಯಾಂಗರಂತೆ ಎಲ್ಲರಿಗೂ ಕೂಡ ಇದೆ.
1: ಎಲ್ಲ ನಮ್ಮನೆಯ ಎಲ್ಲ ವಿಧದ ದಿವ್ಯಾಂಗರಿಗೂ
0: ಅಲ್ಲ, ಮಕ್ಕಳಿಗೂ ಮಾತ್ರ ಅಂತಲ್ಲ,
1: ಮಕ್ಕಳಿಗೆ ಮಕ್ಕಳಿಗೆ ಮಾತ್ರ.
0: ಹೌದೌದು. ಓಕೆ, ಎಸ್. ಸೊ ಇಂಥ ಯೋಜನೆಗಳ ಬಗ್ಗೆ ಇನ್ನೂ ಕೂಡ ಅರಿವು ಮೂಡಬೇಕು ಅಂತ, ಮೂಡಿದ್ರ ಬಗ್ಗೆ ಹೆಚ್ಚು ಮಾಹಿತಿ ಅಂತ ತಗೊಂಡ್ರೆ ಸಹಾಯ ಆಗ್ಬೋದು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು.
1: ಇದು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಈ ವರ್ಗದ ಜನರು ಗ್ಯಾಸ್ ಈ ರೀತಿಯ ಇಂಥದ್ದು ಇನ್ಶೂರೆನ್ಸ್ ಯೋಜನೆ ನಮ್ಮ ಸೇವಾ ಭಾರತಿಯ ಮೂಲಕ ಕೊಡಲ್ಪಡ್ತದೆ. ಅದು ಒಂದು ಜಿಲ್ಲೆಗೆ ಓರ್ವ ಪ್ರತಿನಿಧಿ.
0: ಓಕೆ ಓಕೆ. ಈಗ ಸೇವಾ ಭಾರತಿ,
1: ಈಗ ಸೇವಾ ಭಾರತಿ ರನ್ ಮಾಡ್ತದೆ.
0: ಓಕೆ ಓಕೆ ಓಕೆ.
1: ಮತ್ತು ಒಂದಿದೆ ಇಂಥ ವರ್ಗಕ್ಕೆ, ಇಂಥ ವರ್ಗದ ಮಕ್ಕಳಿಗೆ 18 ವರ್ಷ ದಾಟಿದ ನಂತರ ಇವರನ್ನು ನೋಡಿಕೊಳ್ಳುವ ಅಧಿಕೃತ ವ್ಯಕ್ತಿ ಯಾರು ಅಂತ ಒಂದು ಘೋಷಣಾ ಪತ್ರ ಹಾಕಬೇಕು. ಇದು ಕೇಂದ್ರ ಸರ್ಕಾರದ ನಿರ್ಣಯ. ಲೀಗಲ್ ಏನದು,
0: ಗಾರ್ಡಿಯನ್,
1: ಲೀಗಲ್ ಗಾರ್ಡಿಯನ್ಶಿಪ್ ಸರ್ಟಿಫಿಕೇಟ್. ಅಧಿಕೃತ ವ್ಯಕ್ತಿ ಯಾರು, ಕಾನೂನಾತ್ಮಕ ವ್ಯಕ್ತಿ ಯಾರು ಅಂತ. ಆ ಸೇವೆ ಕೂಡ ಈಗ ಇಷ್ಟರವರೆಗೆ ಒಂದು 70 ಇಂಥ ವರ್ಗದ ಮಕ್ಕಳಿಗೆ ಇಂಥವರಿಗೆ ಇಂಥವರು ಲೀಗಲ್ ಗಾರ್ಡಿಯನ್ಶಿಪ್.
0: ಯಾಕೆ ಸರ್ ಅದು ಅಗತ್ಯ
1: ಅಂದರೆ, ಮುಂದಕ್ಕೆ ಅವರ ಪಾಲಕರ ಪೋಷಕರ ಹೆತ್ತವರ ತೀರ್ಕೊಂಡ ಮೇಲೆ ಇವರಿಗೆ ಸಂಬಂಧಪಟ್ಟ ಸಂಪತ್ತನ್ನು ವಶಪಡಿಸಿಕೊಳ್ಳಿಕ್ಕೆ ಬೇರೆ ಯಾರೋ ಬರಬಾರ್ದು ಎಂಬ ದೃಷ್ಟಿಯಿಂದ ಇದು ಅನೇಕ ವರ್ಷಗಳವರೆಗೆ ಕೋರ್ಟಿನಲ್ಲಿ ವಾದ ಪ್ರತಿವಾದ ನಡೆದು ಸುಪ್ರೀಂ ಕೋರ್ಟೇ ಕೇಂದ್ರ ಸರ್ಕಾರದ ಮೂಲಕ ಜಾರಿಗೆ ತಂದ ನಿಯಮ ಇದು. ಇದರಿಂದ ತುಂಬ ಜನಕ್ಕೆ ಪ್ರಯೋಜನ ಆಗಿದೆ. ಅದರ ನಂತರ ಅಧಿಕೃತ ದಾಖಲೆಗಳನ್ನು ಅದನ್ನೆಲ್ಲ ಕೊಡ್ತಾ ಇರಬೇಕು ವರ್ಷಕ್ಕೊಮ್ಮೆ. ಲೀಗಲ್ ಗಾರ್ಡಿಯನ್ಶಿಪ್ ಸರ್ಟಿಫಿಕೇಟ್ ಹೋಲ್ಡರ್ ಅಂತ ಅರ್ಥ. ಯಾರೋ ಬಂದು ಇವರ ನಾವೇ ಇವರನ್ನು ಟೇಕ್ ಕೇರ್ ಮಾಡೋದು ಅಂತ ಹೇಳಿಕೊಂಡು ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ.
0: ಸೊ ಇನ್ನೊಂದು ಸರ್, ನಾನು ನೋಡಿರುವಂತದ್ದು ಅಲ್ಲಿ ಒಂದು ಆಶಾ ಜ್ಯೋತಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತೀರಿ.
1: ಆಶಾ ಜ್ಯೋತಿ ಅಂದರೆ ಇಂಥ ಮಕ್ಕಳಿಗೆ ಅದೊಂದು ಆಶಾ ಜ್ಯೋತಿ ಇದ್ದ
0: ಹಾಗೆ.
1: ಅಂದರೆ ಸರ್, ಇಂಥ ಮಕ್ಕಳನ್ನು ಹೊರಗಡೆ ಸುತ್ತಾಟಕ್ಕೆ, ನದಿ ತೀರಕ್ಕೆ, ದೇವಸ್ಥಾನಕ್ಕೆ, ಊರಿನ ಸಂತೆಗೆ ಅಥವಾ ಜಾತ್ರೆಗೆ, ಸರ್ಕಸ್ಸಿಗೆ, ದೊಂಬರಾಟಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗುವುದಿಲ್ಲ. ಕರ್ಕೊಂಡು ಹೋಗಬಾರ್ದು ಎಂಬ ಕಾರಣಕ್ಕೆ ಕರ್ಕೊಂಡು ಹೋಗುವುದಿಲ್ಲ ಅಲ್ಲ, ನಾನಾ ನ್ಯೂನತೆಗಳಿಂದ ಅವರನ್ನು ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ, ನಡಲಿಕ್ಕೆ ಆಗುವುದಿಲ್ಲ, ಕೈ ಹಿಡಿದ್ರೂ ಅವರಿಗೆ ಶಾರೀರಿಕ ಬರ ಇರುವುದಿಲ್ಲ. ಅಂಥವರಿಗಾಗಿಯೇ ಸೇವಾ ಭಾರತಿ ಒಂದು ಕಾರ್ಯಕ್ರಮ ರೂಪಿಸಿದ್ದು ಆಶಾ ಜ್ಯೋತಿ ಅಂತ. ಪ್ರತಿ ವರ್ಷ ಅದು ಸಾಧಾರಣ ಜನವರಿ ತಿಂಗಳಲ್ಲಿ ಇರ್ತದೆ ಅಥವಾ ಡಿಸೆಂಬರ್ದ ಕೊನೆಗಿರ್ತದೆ. ಕೆನರಾ ಕಾಲೇಜಿನ, ಮಂಗಳೂರಿನ ಕೆನರಾ ಹೈಸ್ಕೂಲ್, ಕೆನರಾ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಇಂತಹ ದಿವ್ಯಾಂಗ ಮಕ್ಕಳು ಒಂದು ಕಡೆ ಸೇರಬೇಕು. ಆಯಾ ಶಾಲೆಗೂ ಹಾಕ್ತೇವೆ ನಾವು, ಎಲ್ಲೂ ಪೇಪರ್ನಲ್ಲಿಯೂ ಕೊಡ್ತೇವೆ, ರೇಡಿಯೋದಲ್ಲಿ ಕೊಡ್ತೇವೆ. ಈ ರೀತಿಯಲ್ಲಿ ಪ್ರಚಾರ ಮಾಡಿ ಸುಮಾರು 2,000-2,500 ದಿವ್ಯಾಂಗ ಮಕ್ಕಳು, ಎಲ್ಲ ನಮ್ಮನೆಯ ದಿವ್ಯಾಂಗತೆ ಇರುವ, ಒಂದು ಕಡೆ ಸೇರ್ತಾರೆ. ಅಲ್ಲಿ ಅವರು ದೇವಸ್ಥಾನಕ್ಕೆ, ಜಾತ್ರೆಯ ಸಂತೆಗೆ ಹೋದರೆ ಏನೇನೆಲ್ಲ ಕಾಣ್ತದೆ ಅದು ಎಲ್ಲವೂ ಉಚಿತವಾಗಿ ವ್ಯವಸ್ಥೆ ಮಾಡಿರ್ತದೆ. ಐಸ್ ಕ್ಯಾಂಡಿ, ಕಡಲೆ, ಬಚ್ಚಂಗಾಯಿ ಅಂದರೆ ಕಲ್ಲಂಗಡಿ ಹಣ್ಣು, ಆಮೇಲೆ ಇದು ಕಡಲೆ ಚಕ್ಕುಲಿ, ಅವರಿಗೆ ಬೇಕಾದ ಬಾಳೆಹಣ್ಣು, ಆಟ ಅಥವಾ ಹುರಿದ ತಿಂಡಿಗಳು, ಇದು ಎಲ್ಲವೂ ಬೇರೆ ಬೇರೆ ಸ್ಟಾಲ್ನಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಸ್ಟಾಲ್ಗಳಿಗೂ ಇಂಥ ಮಕ್ಕಳು ಹೋಗ್ಬೋದು, ಒಂದು ಕೂಪನ್ ಕೊಟ್ಟಿರ್ತಾರೆ, ಆ ಕೂಪನ್ ತೋರಿಸಿ ಅದಕ್ಕೆ ನಂಬರ್ ಇರ್ತದೆ, ಆಯಾ ನಂಬರ್ದ ಸ್ಟಾಲ್ಗಳಿಗೆ ಹೋಗಬೇಕು, ಹೋಗಿ ಅವರಿಗೆ ಬೇಕಾದ್ದನ್ನು ಪಡ್ಕೊಳ್ಳೋದು ಬರುತ್ತೆ. ಆಮೇಲೆ ಕುಣಿದಾಟ ಇರ್ತದೆ, ಮತ್ತು ಬೇರೆ ಬೇರೆ ಕುದುರೆ ವೇಷ, ಕುದುರೆ ಬಂಡಿ ಇರ್ತದೆ, ಕುದುರೆ ಜಟಕ ಇರ್ತದೆ, ಕುದುರೆ ಇರ್ತದೆ, ಒಂಟೆ ಇರ್ತದೆ, ಆಮೇಲೆ ತಳ್ಳುವ ಗಾಡಿ ಇರ್ತದೆ, ಜಾರು ಬಂಡಿ ಇರ್ತದೆ. ಹೀಗೆ ಮಕ್ಕಳು ಸಾಮಾನ್ಯ ಮಕ್ಕಳು ಸಾಮಾನ್ಯವಾಗಿ ಆಟ ಆಡುವಂಥ ಎಲ್ಲ ರೀತಿಯ ಪರಿಕರಗಳನ್ನು ಅಲ್ಲಿ ತೊಡಗಿಸಿರ್ತಾರೆ. ಮುಕ್ತವಾಗಿ ಹೋಗಿ ಆಟ ಆಡ, ಒಂದು ದಿವಸ ಇಡೀ ಬೆಳಿಗ್ಗೆ 9 ಗಂಟೆಗೆ ಆರಂಭ ಆಗ್ತದೆ, 4 ಗಂಟೆ ತನಕ ಇರ್ತದೆ. ಆ ಹೊತ್ತಿಗೆ ಒಂದು ತಿಂಡಿ, ಮಧ್ಯಾಹ್ನ ಊಟ, ಸಂಜೆಗೆ ಹೋಗುವ ಚಹಾ ಮತ್ತು ಒಂದು ತಿಂಡಿಯೊಟ್ಟಿಗೆ ನಾವು ಅವರನ್ನು ಕಳಿಸಿ ಕೊಡ್ತೇವೆ. ಒಂದು ದಿವಸಕ್ಕೆ ಅವರು ಮನಃಪೂರ್ತಿ ಅವರ ಮನಸ್ಸಿನ ಸ್ವಚ್ಛಂದ ವ್ಯವಸ್ಥೆಯಲ್ಲಿ ಅವರು ಪರಿಹರಿಸಬೇಕು. ಅಂದರೆ ಅವರ ಏನು ಸಫೋಕೇಶನ್ ಏನಿದೆ, ಅವರು ಅದುಮಿಟ್ಟ ಆಸೆಗಳು ಹೊರಗೆ ಬಂದು ಒಂದು ಸರ್ತಿ ಅವರು ಮುಕ್ತ ಆಗಬೇಕು, ಹಗುರಾಗಿಕೊಳ್ಬೇಕು. ಅವರ ಮನೆಯವರಿಗೂ ಅವರಿಗೂ ಇದೊಂದು ಅವಕಾಶ ಇದೆ.
0: ಬಹಳ ಒಂದು ಒಳ್ಳೆಯ ಕಾನ್ಸೆಪ್ಟ್ ಸರ್.
1: ಒಂದು 25 ವರ್ಷಗಳಿಂದ ಹೆಚ್ಚು, ಅದಕ್ಕಿಂತ ಹೆಚ್ಚಿಗೆ ವರ್ಷಗಳು ನಡೀತದೆ. ಈಗ ಕಳೆದ ಜನವರಿಯಲ್ಲಿ ನಡೆಯಿತು, ತಾರೀಕು ಈಗ ಸ್ಪಷ್ಟ ನೆನಪಿಲ್ಲ, 3600 ಜನ ಒಟ್ಟಿಗೆ ಬಂದಿದ್ದಾರೆ. ಹಾಗಾಗಿ ಈಗ ಮುಂದಿನ ಯೋಜನೆ ಮುಂದಿನ 27ನೇ ಜನವರಿಯಲ್ಲಿ ಇರ್ತದೆ, ಹಾಗಾಗಿ ಎಲ್ಲರೂ ನಿರೀಕ್ಷೆ ಪಡಬಹುದು.
0: ಓಕೆ ಓಕೆ ಓಕೆ, ನೈಸ್, ವೆರಿ ನೈಸ್. ಕೇಳುಗರೆ, ಕೊನೆಯ ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ, ಕಾಲ್ ಮಾಡ್ಲಿಕ್ಕಿದ್ರೆ ಕಾಲ್ ಮಾಡಬಹುದು. ಮುಂದಿನ ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ಶ್ರೀ ಶ್ರೀ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥನ ಕಥೆ ಮಂಗಳಾಂಬಿಕೆ ಮಂಗಳೂರಿಂದ.
0: ನಮಸ್ಕಾರ.
3: ಹರೇ ಕೃಷ್ಣ. ರಾಧಾಷ್ಟಮಿಯ ಶುಭಾಶಯ ನಾಳಿದ್ದು ಶನಿವಾರ, ಮತ್ತೆ ಲಲಿತಾ ಸಪ್ತಮಿ ಇದೆ, ಮತ್ತೆ ಚೌತಿಯ ಶುಭಾಶಯ ಎಲ್ಲ ಬಾಂಧವರಿಗೆ. ಜೈ ಹಿಂದ್ ಸರ್. ನಮಸ್ಕಾರ. ನಾನು ಪ್ರಾರಂಭದಲ್ಲಿ ನಿಮ್ಮ ಇದು ಕೇಳಲಿಲ್ಲ ಸರ್, ಕ್ಷಮಿಸಿ. ಈಗ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದು. ನಂದೊಂದು ಪ್ರಶ್ನೆ ಇತ್ತು, ಈಗ ನೀವು ಹೇಳೋದು ಸ್ವಲ್ಪ ಒಂದ್ ನಿಮಿಷ ಕೇಳಿದೆ. ಈಗ ನಮ್ಮ ಒಂದು ಸಂಘದಲ್ಲಿ ಅಂದ್ರೆ IGVP ಅಂತ ಇದೆ, ಇದು pureBhakti.com ಮತ್ತೆ bhaktabandhav.org ಅಲ್ಲಿ ನೋಡ್ಬೋದು. ಅದರಲ್ಲಿ ನಾವು ಗುರುಕುಲ ನಡೆಸ್ತಾ ಇದ್ದಾರೆ ನಮ್ಮ ಸಂಘದವರು, ಆನಂದ ಧಾಮ ಮತ್ತೆ ಇಲ್ಲಿ ಬೃಂದಾವನದಲ್ಲಿ, ಮತ್ತೆ ನವದ್ವೀಪದಲ್ಲಿ ಗೋಲ್ಡನ್ ಅವತಾರ ಸ್ಕೂಲ್, ಚೈತನ್ಯ ಸ್ಕೂಲ್ ಅಂತ, ಮತ್ತೆ ಜಗನ್ನಾಥ್ ಪುರಿಯಲ್ಲಿ ಒಂದು ಗುರುಕುಲ ಇದೆ. ಅಲ್ಲಿ ಹೇಗೆ ಅಂದ್ರೆ ಭಕ್ತಿ ಭಜನೆ, ವಿಶೇಷವಾಗಿ ರಾಧಾಕೃಷ್ಣರ ಭಜನೆ ಭಕ್ತಿ ಮಹಾಪ್ರಭು ಅದೆಲ್ಲ, ಅದ್ರ ಜೊತೆಗೆ ಬಡ ಮಕ್ಕಳಿಗೆ ಮತ್ತೆ ಅಲ್ಲಿಯ ಮೃಗವಾಸಿಗಳಿಗೆ ಉಚಿತವಾದ ಆಹಾರ ಮತ್ತೆ ಶಿಕ್ಷಣ ಕೊಡ್ತಾ ಇದ್ದಾರೆ. ನಿಮ್ಮ ಈ ಸೇವೆ ಯಾವ ರೀತಿ ಅಂತ ನಾನು ಕೇಳಲಿಲ್ಲ ಪ್ರಾರಂಭದಲ್ಲಿ, ನೀವೇನಾದ್ರೂ ಅಲ್ಲಿಗೆ ನಿಮ್ಮ ಸೇವೆ ಅಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆಯಾ, ಏನಾದ್ರೂ ಅವಕಾಶ ಇದೆಯಾ?
0: ಓಕೆ, ಪೂರ್ತಿ ಕೇಳಲಿಲ್ಲ ಅನ್ಸುತ್ತೆ. ಸೊ ಅದರಿಂದಾಗಿ ನಿಮ್ಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ನೋಡುವ, ನೀವು ಪ್ರಶ್ನೆಗೆ ಉತ್ತರ ಏನಾದರೂ ಕೊಡ್ಲಿಕ್ಕೆ ಆಗುತ್ತಾ ಅಂತ ನೋಡೋಣ. ಎಸ್, ಈಗ ತಾನೇ ಸರ್ ಅವರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ, ಅದರಲ್ಲಿ ಎಲ್ಲವೂ ಕೂಡ ನೀವು ಹೇಳಿದ್ರೆ
1: ತಕ್ಷಣ ಇವರ ಪ್ರಶ್ನೆಗೆ ತಕ್ಷಣ ನಾನು ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಇದು ಸೇವಾ ಭಾರತೀಯ ಸಮಿತಿಯವರು ಎಲ್ಲಿ ಆಶ್ರಮ ಎಲ್ಲಿ ಎಲ್ಲಿ ಅದು ನಮ್ಮ ರೀಚ್ ಅಲ್ಲಿ ಇದೆಯಾ, ತುಂಬಾ ದೂರ ಇದೆಯಾ.
0: ನಾವು ಬೇರೆ ಕಡೆ ಕೊಡೋದಕ್ಕಿಂತ ನಿಮ್ಮ ಅಂತ ಸೇವೆಗಳಿದ್ರೆ ನಾವು ಸೇವಾ ಭಾರತಿ ಕೊಟ್ರೆ ಒಳ್ಳೇದು ಅಂತ
1: ನಮ್ಮಲ್ಲಿಗೆ ಬಂದ್ರೆ.
0: ಹೌದು, ನಿಮ್ದೇನಾದಂತ ಸೇವೆ ಕೊಡ್ಲಿಕ್ಕಿದ್ರೆ ಅದನ್ನ ಸೇವಾ ಭಾರತಿಯಲ್ಲಿ ಬಂದು ಕೊಡ್ಬೋದು. ಮಕ್ಕಳ ಜೊತೆ ಸಮಯವನ್ನು ಕಳಿಬಹುದು, ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು.
1: ನೀವು ಒಮ್ಮೆ ಬಂದು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಅಲ್ಲಿ ಹೇಗೆ ಎಕ್ಸ್ಟೆಂಡ್ ಮಾಡಬಹುದು, ಎಕ್ಸ್ಪಾಂಡ್ ಮಾಡಬಹುದು
0: ಅಂತ. ಎಸ್, ಕೇಳುಗರೆ, ಕೊನೆಯ ಕೆಲವು ನಿಮಿಷಗಳು ಬಾಕಿ ಉಳಿದಿರುವಂತದ್ದು. ಯಾರಿಗಾದ್ರೂ ಕಾಲ್ ಮಾಡಲಿಕ್ಕಿದ್ರೆ ಖಂಡಿತವಾಗಿಯೂ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಗೆನ ಮಾಡಿ ಅನ್ನೋದನ್ನು ಹೇಳ್ತಾ, ನಮ್ಮ ಮಂಗಳೂರಿನಾದ್ಯಂತ ಈ ರೀತಿಯಲ್ಲಿ ಏನು ದಿವ್ಯಾಂಗರಿಗೆ ವಿಶಿಷ್ಟಚೇತನರಿಗೆ ಶಿಕ್ಷಣವನ್ನು ಕೊಡುವಂತಹ ಅನೇಕ ಸಂಸ್ಥೆಗಳು ಇದೆ. ಎಲ್ಲವೂ ಕೂಡ ಎದುರಿಸುತ್ತಿರುವಂತದ್ದು ಆರ್ಥಿಕವಾದಂತಹ ಸಮಸ್ಯೆ. ಸೊ ಇದ್ರ ಬಗ್ಗೆ ಸರ್ಕಾರಗಳು ಗಮನಿಸಬೇಕಾದ ಬಹಳ ದೊಡ್ಡ ಅಗತ್ಯ ಇದೆ ಅನ್ನೋದು ಮಾತ್ರ ಸತ್ಯ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ, ಹೇಳಿ.
4: ನಮಸ್ತೆ,
0: ನಮಸ್ತೆ, ಪೂರ್ಣಿಮಾ ಅವರೇ ಮಾತಾಡಿ.
4: ನಮಸ್ತೆ.
1: ನಮಸ್ತೆ, ನಮಸ್ತೆ, ಹೇಳಿ.
4: ನೀವು ಹಂಚಿಕೊಂಡ ವಿಚಾರ ಅಂದ್ರೆ ಸಮಾಜದ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಅಂತ ಇದೆ ಅಂತ ಹೇಳಿ ತೋರಿಸ್ತು. ನಿಮ್ಮ ನಿಸ್ವಾರ್ಥ ಕೆಲಸ ಅಂದ್ರೆ ನಮ್ಗೆ ಸಮಾಜಕ್ಕೆ ಏನನ್ನಾದ್ರೂ ಕೊಡ್ಬೇಕೆಂಬ ತುಡಿತ ನೀಡುವಂತದ್ದು. ನಾನು ಕೇಳುದಂದ್ರೆ ಒಬ್ಬ ಸಾಮಾನ್ಯ ನಾಗರಿಕ ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ರು ಸಣ್ಣ ಮಟ್ಟದಲ್ಲಿ ಇಂಥವ್ರಿಗೆ ಹೇಗೆ ಸಹಾಯ ಮಾಡ್ಬೋದು ಅಂತ.
0: ಓಕೆ ಓಕೆ, ಎಸ್ ಎಸ್, ಥ್ಯಾಂಕ್ ಯು. ಒಬ್ಬ ಸಾಮಾನ್ಯರು ಹೇಗೆ ತಮ್ಮಂತ ತೊಡಗಿಸಿಕೊಳ್ಳಬಹುದು, ಹೇಗೆ ನಮ್ಮ ಸಹಕಾರವನ್ನು ನೀಡಬಹುದು?
1: ಅಲ್ಲಿ ಅಲ್ಲಿ ವಾಲಂಟಿಯರ್ಸ್ ಬರ್ತಾರೆ ಮೇಡಮ್, ಈಗಾಗಲೇ ತುಂಬ ದೊಡ್ಡ ಸಂಖ್ಯೆಯ ವಾಲಂಟಿಯರ್ಸ್ಗಳಿದ್ದಾರೆ. ನಿತ್ಯ ನಿತ್ಯ ಬಂದು ಅಲ್ಲಿ ಕಚೇರಿ ಕೆಲಸ ಮಾಡ್ಬೋದು, ಇಂಥ ಮಕ್ಕಳೊಟ್ಟಿಗೆ ಇರ್ಬೋದು. ಈ ಶಾಲೆಗೆ ಬರುವ ಮಕ್ಕಳಿಗೆ ಟೀಚರ್ಸ್ಗಳು ಉಣಬಡಿಸ್ತಾರೆ, ಅವರ ಕೈ ತೊಳಿತಾರೆ, ಅವರ ಒಟ್ಟಿಗೆ ಇರಬೇಕಾಗ್ತದೆ, ಇರ್ತಾರೆ. ಆ ಯಾವುದೇ ಒಂದೆರಡು ಮಕ್ಕಳೊಟ್ಟಿಗೆ ಇದ್ದುಕೊಂಡು ನಾವು ಅವರ ದಿನಚರಿಯಲ್ಲಿ ಸಹಾಯ ಮಾಡ್ಬೋದು. ಶಾಲೆಯಲ್ಲಿರುವಾಗ ಅಲ್ಲಿಗೆ ಬಂದು ಸಹಾಯ ಮಾಡೋದಿದ್ರೆ ಹಾಗೆ ಹಾಗೆ ಇತರ ಕೆಲಸಗಳು ಅಲ್ಲಿ ಬಂದ ಮೇಲೆ ಕಾಣ್ತವೆ,
0: ಕಾಣಬಹುದು. ಇನ್ನೊಂದು ನಾನು ಹೇಳುವುದು, ಅಲ್ಲಿ ಮಕ್ಕಳು ತಯಾರಿಸಿದಂತ ವಸ್ತುಗಳನ್ನ ನಾವು ಕೊಂಡುಕೊಳ್ಳೋದು ಕೂಡ ಒಂದು ಸೇವೆ.
1: ಒಂದು ಸೇವೆ, ಒಂದು ಸೇವೆ. ಅಲ್ಲಿ ಒಮ್ಮೆ ಬಂದು ಇದನ್ನು ನೋಡಿಕೊಳ್ಳುವುದು ನಮ್ಮ ಜ್ಞಾನವನ್ನು ಅಪ್ಗ್ರೇಡ್ ಮಾಡಿದಾಗ ಆಗ್ತದೆ. ಇದರ ನಂತರ ನಾನು ಇದರಲ್ಲಿ ಎಲ್ಲಿ ತೊಡಗಿಕೊಳ್ಬಹುದು, ನಿಮಗೆ ತೊಡಗಿಕೊಳ್ಳುವಲ್ಲಿ ಎಲ್ಲ ರೀತಿಯ ಅವಕಾಶಗಳು ಅಲ್ಲಿ ಇದಾವೆ. ಹಾಗಾಗಿ ಯಾರಿಗೆ ಯಾವ ಕೆಲಸ ಸುಟೇಬಲ್ ಎಂಬುದು ನಾನು ಇಲ್ಲೇ ಕೂತ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ, ಅಲ್ಲಿ ಬಂದು ನೋಡಿಕೊಂಡ ಮೇಲೆ ಮಾತ್ರ ಗೊತ್ತಾಗುತ್ತೆ.
0: ಮೊನ್ನೆ ಒಂದು 2 ದಿವಸ ಹಿಂದೆ ಒಬ್ರು ಹೀಗೆ ಮಾತಾಡ್ತಿರುವಾಗ ಹೇಳಿದ್ರು, ನಾವು ನಮ್ಮದೇನಾದ್ರೂ ನಮ್ಮ ಏನು ನಮ್ಮ ಕ್ಲಬ್ನ ನಮ್ಮ ಸಂಘ ಸಂಸ್ಥೆಯ ಕಾರ್ಯಕ್ರಮ ಇದ್ರೆ ಆ ಮಕ್ಕಳು ಅಲ್ಲಿ ಮಾಡಿದಂತ ಹೂವನ್ನೇ ಕೊಂಡೋಗ್ಬಹುದು ಅಂತ. ಅವರು ಚೆನ್ನ ಅದನ್ನು ಇದರಲ್ಲಿ
1: ಬಟ್ಟೆಯಲ್ಲಿ ಪ್ಲಾಸ್ಟಿಕ್ನಲ್ಲಿ ಮತ್ತೆ ಈ ಫೋಮ್ ಇದರಲ್ಲಿ ಮಾಡ್ತಾರೆ. ಹೌದೌದು, ಈ ಸಿಂಗಲ್ ಆಗಿ ಸಿಗ್ತದೆ, ಮೂರು ಮೂರು ಒಂದಾಗಿಯೂ ಸಿಗ್ತದೆ. ನಾವು ಒಬ್ಬರಿಗೆ ಈ ಹೂ ಕೊಡುವಾಗ ಹೇಳ್ಬೋದು ಇದು ಇಂಥ ಮಕ್ಕಳು ಮಾಡಿದ್ದಾರೆ ಹೂ ಅಂತ, ಅವರಿಗೂ ಅದೊಂದು ಹೊಸ ಸಂಗತಿ ಆಗಿರ್ತದೆ. ಆ ನಾನು ವಿನಾಕಾರಣ ಪ್ಲಾಸ್ಟಿಕ್ ಹೂವನ್ನು ಕೊಡ್ ಒಂದು ದಿವಸಕ್ಕೆ ಆಗಿ ಹುಟ್ಟಿದ ಹೂವನ್ನು ಕೊಡುದು ಮತ್ತೆ ಇದನ್ನು ಒಳ್ಳೆಯದಾಗಿ ಎಲ್ಲಿಯಾದರೂ ಜೋಡಿಸಿಡಬಹುದಾದ ಹೂವನ್ನು ಕೊಡುವುದು ಯಾವುದು ಸರಿ, ಈ ಕೆಲಸವನ್ನು ಮಾಡಬಹುದು. ಮತ್ತೆ ಅಲ್ಲಿ ಮಕ್ಕಳೊಟ್ಟಿಗೆ ತೊಡಗಿಸಬೇಕಾದಂತಹ ಅವಕಾಶಗಳು ತುಂಬಾ ಇದ್ದಾವೆ, ತುಂಬಾ ಇದ್ದಾವೆ. ದಿನಾಲು ಬರಬೇಕು ಅಂತ ಅಪೇಕ್ಷೆ ಇಲ್ಲ, ವಾರದಲ್ಲಿ ಒಂದು ಎರಡು ದಿವಸ ಬಂದು ಅಲ್ಲಿ ಹೆಸರು ನೋಂದಾಯಿಸಲ್ಪಡ್ತಾರೆ. ಒಂದು ಇಬ್ಬರು ಫ್ರೀ ಆಗಿ ಟೀಚಿಂಗ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಅವರದ್ದು ದಿವಸಗಳಿದ್ದಾವೆ, ಆ ಮಕ್ಕಳು ಗುರುತಿಸ್ತಾವೆ ಇಂತ ಇವತ್ತು ಆ ಟೀಚರ್ ಬರ್ತಾರೆ ಅಂತ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸಬಹುದು ಮೇಡಮ್, ಈ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಡಬಹುದು ಮೇಡಮ್.
0: ಎಸ್, ಕೇಳುಗರೆ, ನಾವು ಇವತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಕಾಶ್ ಪೈಸಾರ್ ಅವರು ಸೇವಾ ಭಾರತೀಯ ಬೇರೆ ಬೇರೆ ಸೇವೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಸರ್, ನಿಮ್ಮ ಈಗ ನೀವು ಸ್ವಯಂ ಸೇವಕರಾಗಿ ನೀವು ಅನೇಕ ವರ್ಷಗಳಿಂದ ಇದ್ದೀರಿ, ಸೊ ಹೇಗೆ ಸರ್ ನೀವು ಸ್ಯಾಟಿಸ್ಫೈಡ?
1: ತುಂಬ ಸ್ಯಾಟಿಸ್ಫೈ, ತುಂಬ ಸ್ಯಾಟಿಸ್ಫೈ. ಯಾಕಂದರೆ ಹೇಳ್ತಾರಲ್ಲ, ನೀವು ಎಷ್ಟು ಕ್ರಿಯಾಶೀಲರಾಗಿರ್ತೀರ ಅಷ್ಟು ನಿಮ್ಮ ಏನು ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ. ಅಂದರೆ ಅದು ಸಾಕ್ಷಾತ್ಕಾರ ಆಗಿದೆ, ಅದು ಅನುಭವಿಸೋಕ್ಕೆ ಬಂದಿದೆ. ಮತ್ತು ಅಲ್ಲಿ ಹೋದಾಗ ಯಾವ ಕಾರ್ಯ ಹೇಗೆ ನಡೀತದೆ, ಯಾವುದಕ್ಕೆ ಎಷ್ಟು ಆರ್ಥಿಕತೆ ಬೇಕಾಗ್ತದೆ, ಅದನ್ನು ಹೇಗೆ ನಿಭಾಯಿಸ್ಬೋದು, ಅದರ ಬಗ್ಗೆಯೂ ನಾವು ಕೂತ್ಕೊಂಡು ಚಿಂತನೆ ಮಾಡ್ತೇವೆ. ಆಗ ಏನಾದ್ರು ಒಂದು ದಾರಿ ಹೊರಡ್ತದೆ, ಆ ಇಂಥ ಒಬ್ಬ ವಿಧಾನಿ ಇದ್ದಾರೆ ಅವರ ಸಂಪರ್ಕಿಸ್ಬೋದು. ಹೀಗೆ ಅಲ್ಲಿಗೆ ಹೋಗಬೇಕಾಗ್ತದೆ, ಅದು ಹೊಸ ಸ್ಥಳ, ಹೊಸ ವ್ಯಕ್ತಿ, ಅವರು ಹೋಗುವಾಗ ಅವರು ಬೇರೆ ಏನೋ ಒಂದು ನಮಗೆ ಉದಾಹರಣೆ ಆಗಿ ದಾರಿ ತೋರಿಸ್ತಾರೆ. ಹೀಗೆ ದಿವಸಗಳು ಮತ್ತೆ ಈ ಸಮಸ್ಯೆಗಳ ಪರಿಹಾರಕ್ಕೆ ಏನು ನಮಗೆ
0: ಹೋದಲ್ಲೆಲ್ಲ ನಿರೀಕ್ಷೆ ಇಟ್ಟುಕೊಂಡು ಹೋದಲ್ಲೆಲ್ಲ ಕೊಡ್ತಾರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ.
1: ಹೋಗಿಲ್ಲ ಇಲ್ಲ, ಮತ್ತೆ ನಿರಾಶೆ ಆಗಿ ಬರೋದು ಇಲ್ಲ ನಾವು. ಅವ್ರಿಗೆ ಅದರಿಂದ ಅವರು ಹೇಳಿದ ಮಾತಿನಿಂದ ಬೇರೆ ಏನೋ ಒಂದು ನಮಗೆ ಸಂಗತಿ ಗೊತ್ತಾಗ್ತದೆ. ನೋಡಿ ಈಗ ಇವರು ಒಬ್ರು ಕೇಳಿದ್ರು, ಯಾರೋ ಒಬ್ರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಅಂತವ್ರು ತುಂಬಾ ಜನ ಇರ್ಬೋದು.
0: ಎಸ್, ಹೇಳುಗರೆ, ನಾವು ಇಷ್ಟು ಹೊತ್ತು ಅನೇಕ ಸಂಗತಿಗಳನ್ನು ಮಾತಾಡಿದ್ವಿ. ಪ್ರಕಾಶ್ ಪೈಸಾರ್ ಅವರು ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು, ಇದರ ಸೇವೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಕೂಡ ಸಮಯ ಇದ್ದಾಗ ಒಮ್ಮೆ ಶಾಲೆಗಳಿಗೆ ಭೇಟಿ ಕೊಡೋಣ. ನಾನು ಕೂಡ ರೀಸೆಂಟಾಗಿ ಭೇಟಿಯನ್ನು ಕೊಟ್ಟಿದ್ದೆ. ನಮ್ಮ ಚೇತನ ಸ್ಕೂಲ್ ಇರುವಂಥದ್ದು ನಮ್ಮ ವಿ ಟಿ ರೋಡ್, ಮಂಗಳೂರಿನ ಸಿಟಿಯಲ್ಲೇ ಇರುವಂಥದ್ದು. ಯಾವತ್ತಾದರೂ ಕಾರ್ಯಕ್ರಮಕ್ಕೂ ಅಥವಾ ಏನಾದರೂ ನೋಡಲಿಕ್ಕೂ ಭೇಟಿಯನ್ನು ಕೊಡ್ಬೋದು. ರೋಮನ್ ಕ್ಯಾಥಲಿಕ್ ಸ್ಕೂಲಿಗೆ ಭೇಟಿಯನ್ನು ಕೊಡ್ಬೋದು, ಅಲ್ಲಿ ಕೂಡ ಒಂದು ಒಳ್ಳೆಯ ಅನುಭವ. ಹಾಗೆಯೇ ಹೊಸ ಕ್ಯಾಂಪಸ್ ಒಂದಾಗಿದೆ, ಅಲ್ಲಿ ಕೂಡ ಹೋಗ್ಬೋದು. ಆಗ ಅಲ್ಲಿ ನಿಜವಾದಂಥ ಪರಿಸ್ಥಿತಿಗಳು ಏನಿದೆ, ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಯಾವಾಗಲೂ ಹೇಳೋದಿದೆ, ಇಲ್ಲಿ ಇವರ ಉದ್ದೇಶ ಮಕ್ಕಳನ್ನು ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಲ್ಲ. ಅವರ ಕಾಲಿನ ಮೇಲೆ ಅವರು ನಿಲ್ಲುವಷ್ಟಾಗಲಿ, ಅವರ ಕೆಲಸವನ್ನು ಅವರು ಮಾಡುವಷ್ಟಾಗಲಿ, ಇಷ್ಟು ಮಾಡಿದರೆ ಬಹಳ ದೊಡ್ಡ ಸಾಧನೆ ಅಂತ ಮಾಡುವಂಥದ್ದು. ಸೊ
1: ಮತ್ತೆ ನಾವೆಲ್ಲ ಅಲ್ಲಿ ಬಂದು ನೋಡಿದರೆ ಅಲ್ಲಿಯ ಸೇವೆ ಎಂಥದ್ದು, ಯಾವ ವರ್ಗದ್ದು, ಯಾರು ಯಾವ ರೀತಿಯಲ್ಲಿ ತೊಡಗಿಟ್ಕೊಂಡಿರ್ತಾರೆ, ಮತ್ತು ಇನ್ನು ಯಾವುದೆಲ್ಲ ಕೆಲಸಗಳಾಗಬೇಕು, ಆ ಕಾರ್ಯಕಲಾಪಗಳಲ್ಲಿ ನಾವು ಹೇಗೆ ತೊಡಗಿಕೊಳ್ಳಬಹುದು, ನಾನೇ ಮಾಡಬೇಕು ಅಂತಿಲ್ಲ, ನಮ್ಮ ಯಾರೋ ಪರಿಚಿತರೊಬ್ಬರಿದ್ದಾರೆ ಅವರನ್ನು ತಂದು ತೋರಿಸ್ಬೋದು, ಅವರಿಗೆ ಏನೋ ಅಲ್ಲಿಗೆ ಬಂದ ಮೇಲೆ ಇದನ್ನು ನಾನು ಮಾಡಬಹುದು. ಹೀಗೆ ನಾವು ಜೋಡಿಕೊಳ್ಳೋದು, ಇತರರನ್ನು ಜೋಡಿಸುವ ಕೆಲಸ ಖಂಡಿತ ಮಾಡಬಹುದು. ಅಲ್ಲಿ ನೀವು ಹೇಳಿದ ಹೊಸ ಕ್ಯಾಂಪಸ್ಗೆ ಇದರ ತುಂಬಾ ಅವಶ್ಯಕತೆ ಇದೆ. ಅದು ಕೇವಲ ಒಂದು ಸಂಸ್ಥೆ ಒಂದು ಸಂಘ ಮಾಡುವಂಥದ್ದು ಸಾಧ್ಯ ಅಲ್ಲ, ಎಲ್ಲ ಇಡೀ ಸಮಾಜ ತೊಡಗಿಸುವಾಗ ಮಾತ್ರ ಸಾಧ್ಯ ಆಗ್ತದೆ
0: ಅಂತ. ಎಸ್, ಕೇಳುಗರೆ, ಇದು ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮ ಸರ್. ಕೊನೆಯದಾಗಿ ಕೇಳ್ತಿರುವಂತ ನಮ್ಮೆಲ್ಲ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಒಂದು ಮಾತಿದೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ಹಾಗೆ ನಮ್ಮ ಇರುವ ನಾನು ಹೇಳಿದಂಥ ಎಲ್ಲ ಮೂರು ಮಾತುಗಳು, ವೃಕ್ಷ ಫಲ ಕೊಡ್ತದೆ ಆದರೆ ಆ ಫಲ ಆ ವೃಕ್ಷ ತಗೊಳ್ಳೋದಿಲ್ಲ, ನದಿ ನೀರು ಕೊಡ್ತದೆ ಆದರೆ ನರಿ ಯಾವಾಗಲೂ ನೀರು ಇಂಗಿಸಲಿಕ್ಕೆ ಬಿಡುವುದಿಲ್ಲ, ನೀರು ಕುಡಿಯುವುದಿಲ್ಲ. ಸಂತರು ಬದುಕುತ್ತಾರೆ, ಸಂತರು ಅವರಿಗಾಗಿ ಬದುಕಿದ್ದಲ್ಲ, ಅವರು ಬದುಕಿದ ಕಾರಣ ಇವತ್ತು ನಮಗೆ ಜ್ಞಾನ ಸಿಕ್ಕಿದೆ, ಬುದ್ಧಿ ಸಿಕ್ಕಿದೆ, ನಮ್ಮ ಜೀವನ ನಡೆದಿದೆ. ಹಾಗೆ ನಾವು ಕೂಡ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಒಂದು ಮಾತು, ನಮ್ಮ ಈ ಶರೀರ ಪರೋಪಕಾರಕ್ಕಾಗಿ ಆಗಬೇಕು ಅಂತಾದರೆ ಯಾವುದೇ ಒಂದು ವರ್ಗಕ್ಕೆ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮಿಂದಾದ ಸಹಾಯವನ್ನು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿ ಕೊಡುವುದನ್ನು ನಾವೆಲ್ಲ ಚಿಕ್ಕ ಚಿಕ್ಕದಾಗಿ ಅಭ್ಯಾಸ ಮಾಡಿಕೊಳ್ಳುವ, ಅದು ನಮ್ಮ ಇಂಥ ಸೇವಾ ಕೇಂದ್ರಗಳಲ್ಲಿ ಯಾವುದೇ ಆಗ್ತದೆ, ನಾವು ತೊಡಗಿಸಿಕೊಳ್ಳುವ ಅಂತಹ ಯಾವುದೇ ಆದರೂ ಒಂದು ಕೆಲಸಗಳಲ್ಲಿ ತೊಡಗಿಕೊಂಡು ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಸಲಿಕ್ಕೆ, ಸಾರ್ಥಕ ಮಾಡಿಸುವ ಅಂತ ಹೇಳಿಕೊಂಡು ಈ ಮೂಲಕ ಹೇಳ್ತೇನೆ. ಯಾಕೆಂದರೆ ನಾನು ಅದೇ ಪಥದಲ್ಲಿದ್ದೇನೆ, ಹಾಗಾಗಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅವಕಾಶ ಇದೆ.
0: ಖಂಡಿತ ಸರ್, ನಿಮ್ಮ ಮೌಲ್ಯವಾದ ಸಮಯಕ್ಕೆ ವಂದನೆಗಳು ಸರ್. ಹಾಗೆಯೇ ಸೇವಾ ಭಾರತಿ ಕಾರ್ಯ ಹೀಗೆ ಮುಂದುವರಿಯಲಿ, ಅಂದುಕೊಂಡಿರುವಂಥ ಎಲ್ಲ ಸಂಗತಿಗಳು ಅದು ಆಗಲಿ, ಅದು ಈಡೇರಲಿ ಅನ್ನೋದು ನಮ್ಮ ರೇಡಿಯೋ ಸಾರಂಗ್ನ ಆಶಯ ಕೂಡ ಸರ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆ ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್.
1: ನಮಸ್ಕಾರ.
0: ನಮಸ್ಕಾರ ಶ್ರೋತೃಗಳು. ಇಷ್ಟೊತ್ತು ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದವರು ಪ್ರಕಾಶ್ ಪೈ ಅವರು, ಸೇವಾ ಭಾರತೀಯ ಹಿರಿಯ ಸ್ವಯಂ ಸೇವಕರು. ಅವರ ಮಾತುಗಳು, ಅವರು ಮಾಡ್ತಿರುವಂಥ ಸಂಸ್ಥೆ ಮಾಡ್ತಾ ಇರುವಂಥ ಸೇವೆ ಬಹಳ ಅನನ್ಯವಾದದ್ದು. ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ಮತ್ತೆ ಸಿಗ್ತೇವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: रेडियो सारंग 107.8 FM
1: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगि
2: ಮಾತಿದೆ. ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೀವಿ. ಗೃಹಕ್ಕೆ ರಾಣಿಯಾದವಳು, ಗೃಹಿಣಿಯಾಕೆ. ಅದಕ್ಕೆ ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತು. ಒಂದು ಸಣ್ಣ ಇದು ಬರೆದಿದ್ದೆ ನಾನು, ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ. ಒಂದ್ ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಮ್ಯಾಲಿನ ಸಾಹೇಬರು ಬೈದ್ರು. ಮ್ಯಾಲಿನ ಸಾಹೇಬ್ರ ಕೆಲಸ ಏನು ಬೈಯುದೆ? ಬೈಸ್ಕೊಂಡ್ರು. ಬಹಳ ಬೇಜಾರಾಯ್ತು. ಛೇ, ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು, ನಮ್ಮ ದಾಸ್ಯ ಬಂದು ಹೋಯ್ತು ಅನ್ಕೋತ ಬಂದ್ರು. ಮನೆ ಕೋಪದಲ್ಲಿ ಬರ್ತಾ ಇದ್ರು, ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗಿಬಿಡ್ತು. ಪೊಲೀಸ್ ನಿಲ್ಲಿಸ್ದ, ಅವನ್ ಸ್ವಲ್ಪ ಫೈನ್ ಹಾಕಿದ 200-300 ರೂಪಾಯಿ ಅವ್ನು ಕೊಟ್ಟ. ಬಹಳ ಮೊದಲೇ ಬೈಸ್ಕೊಂಡು ಬೇಜಾರಾಗಿತ್ತು. ದಾಲೆ ದಂಡ ಬೇರೆ. ಛೇ ಛೇ ಛೇ, ಏನಪ್ಪ ಜೀವನ ಸಾಕು. ನನ್ನ ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದ್ಬಿಟ್ಟಿದೆ, ಗೇಟೆ ಹಾಕಿಲ್ಲ. ಅಯ್ಯೋ, ನಾನು ಹೆಂಡತಿ ಏನ್ ದರಿದ್ರ ಏನ್ ಮಾಡ್ತಿದ್ದಲ್ಲ ಮನೆಯಲ್ಲಿ ಖಾಲಿ ಕೂತ್ಕೊಂಡು, ಕೆಲಸ ಮಾಡಲ್ಲ ಯಾಕೆ? ನಮ್ಮಲ್ಲೊಂದು ಥೇರಿ ಇದೆ ಅಲ್ಲ, ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ. ಇಲ್ಲ ಅಂದ್ರೆ ಓ ಇಲ್ವಾ, ಮನೆಯಲ್ಲ ಅದು ಏನ್ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದೀವಿ ನಾವು. ಅವನು ಹಾಗೆ ಅನ್ಕೊಂಡಿದ್ದ. ಮನೆಗೆ ಬಂದಾಗ ಏನ್ ಮಾಡ್ತಾಳ ನನ್ನ ಹೆಂಡತಿ, ಗೇಟ್ ಹಾಕೊಂಡಿಲ್ಲ. ನೋಡ್ತಾನೆ ಹುಡುಗರು, ಓ ಒಂದ್ ಜಿಗದಾಡ್ತಾ ಇದ್ದ ಒಂದ್ 3-4 ಹುಡುಗರು. ಗುರ್ತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕೊಂಡು ಗುರ್ತಿ ಹತ್ತಿರ. ಯಾವ ಹುಡುಗರು ಬಂದ್ರಲ್ಲ ಮನೆಯಲ್ಲಿ? ನೋಡ್ತಾನೆ ತನ್ನ ಮಕ್ಕಳು 2. ಏನ್ ರೋಹಿಂಗ್ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ ಅಂತ ಕಳಿಸ್ದ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟ್ ಹೋಟೆಲ್ ವರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟಿಪಾ ಮೇಲೆ ಇಟ್ಟದಂತ ಪೇಪರ್ ಎಲ್ಲ ಗಾಳಿಗೆ ಹಾರಾಡ್ತಿರ್ತಾ ಇದ್ದ ಅವನು. ಏನ್ ಕರ್ಮ, ಎಲ್ಲಿದ್ದಾಳಿಕೆ ನೋಡಿಲ್ಲ ಅದನ್ನ, ಪೇಪರ್ ಹಾರಾಡ್ತಾ ಇದ್ದ ಹಾಗೇನೆ. ಒಳಗೆ ಹೋದ ಡೈನಿಂಗ್ ಹಾಲ್ ಅಲ್ಲಿ, ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನ್ ತಿಂದ ತಿಂಡಿ ಎಲ್ಲ ಹಂಗೆ ಬಿದ್ದಿದೆ, ಪ್ಲೇಟ್ ಹಂಗೆ ಬಿದ್ದಿದ್ದಾವೆ, ನೊಣ ಗುಯ್ ಅಂತಿದ. ಅವನಂದ, ಏನ್ ನನ್ನ ಹೆಂಡತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್, ಎಷ್ಟು ಕರೆಂಟ್ ಹೋಯ್ತು. ಅಯ್ಯೋ ಕರ್ಮ, ಏನಾಯ್ತು? ಮತ್ ಬಾಗಿಲು ಹಾಕಿದೆ ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನ್ ಸದ್ದು ಅಂತ ಕೇಳ್ತಾನೆ, ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾ ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ, ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡತಿಗೆ ಬಹಳ ಬೇಜವಾಬ್ದು, ಇವಾಗ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ ಆಕೆ. ಏನ್ ಮಾಡ್ತಾಳೆ? ಮನೇಲಿ ಖಾಲಿ ಕೂತು ಏನ್ ಮಾಡ್ತಾಳೆ ಆಕೆ? ಒಂದ್ ಕೋಪದಿಂದ ಹೋದ. ಎಲ್ಲಿ ನೋಡ್ತಾನೆ, ಇಲ್ಲ, ಒಂಚೂರು ಹೆದರಿಕೆನ ಆಯ್ತು, ಆರೋಗ್ಯ ತಪ್ಪೋಗಿದೆ ನಾಕೆದು ಪಾಪ. ಸರ ಸರ ಅಟ್ಟ ಹತ್ತಿ ಹೋದ ಮೇಲೆ ಒಂದು ರೂಮು. ಅವನ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು. ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ, ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೆ. ಹೋಗಿ ಬೈದ, ಏನ್ ಮಾಡ್ತಿದ್ದೆ ನೀನು, ತಲೆಗೆ ನೋಡಿದೆ ಮನೆ ಏನಾಗಿದೆ ಅಂತೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ಕ ಹೇಳಿದ್ಲಂತೆ. ದಿವಸ ಮನೆಗೆ ಬಂದ್ಮೇಲೆ, ನೀ ಏನ್ ಮಾಡಿದಿ ಮನೆಯೊಳಗ, ನೀ ಏನ್ ಮಾಡಿದಿ ಅಂತ ಕೇಳ್ತಿದ್ರಿ. ಇವತ್ತು ಒಂದ್ ದಿವಸ ನಾ ಏನು ಮಾಡಿಲ್ಲ ಅಂತ. ಇವತ್ತು ಒಂದ್ ದಿವಸ ನಾ ಏನು ಮಾಡಿಲ್ಲ, ಇಷ್ಟು ಅಣೆಬಾರ ಆಗಿದ್ ಮನೆ. ಒಂದ್ ದಿವಸ ಆಕೆ ಕೆಲಸ ಮಾಡೋದ್ ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ್ ಆಫೀಸ್ ಹೋಗಿದ್ರೆ ಏನಾಗ್ತದೆ? ಏನೂ ಆಗಲ್ಲ. ಕೆಳಗಿನವ್ರು ಸಂತೋಷವಾಗಿರ್ತಾರೆ, ಒಂದ್ ದಿವಸ ಬರ್ಲಿಲ್ಲ ಅಂತ. ಆದ್ರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದ್ರೆ ಒಂದ್ ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ.

0: You're listening to Radio Sarang, 107.8 FM.
1: ಸಂಸ್ಕೃತಿ ಅಂದ್ರೆ ಏನು ಅಂತ ಮಾತಾಡ್ತಾ ಇದ್ವಿ. ಕೆಲವು ಅಂತಾರೆ ಬಹಳಷ್ಟು ಜ್ಞಾನ ಬರಬೇಕು, ಒಂದು ಎರಡು ಮೂರು ಡಾಕ್ಟರೇಟ್ ಇರಬೇಕು, ಒಂದು ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೇಕು, ಅಷ್ಟು ಜ್ಞಾನಿ ಆದರೆ ಸಂಸ್ಕೃತಿವಂತರು ಅಂತ ಅನ್ಬಹುದು ಅಂತ. ಆದರೆ ಸ್ಪಷ್ಟವಾಗಿ ಹೇಳ್ತದೆ, ಜ್ಞಾನಕ್ಕೂ ಸಂಸ್ಕೃತಿಗೂ ಏನೂ ಸಂಬಂಧ ಇಲ್ಲ. ನಿಮ್ಮ ಡಿಗ್ರಿ ಇರ್ಬೋದು, ನಾಲ್ಕಾರು ಡಿಗ್ರಿ ಇರ್ಬೋದು, ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೋದು, ಹತ್ತಾರು ಆನರೇರಿ ಡಿಲೀಟ್ ಇರ್ಬೋದು ನಿಮಗೆ, ಆದರೆ ಅದು ನಿಮ್ಮ ಸಂಸ್ಕೃತಿವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾಲೆಜ್, ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್, ಆ ಕಲ್ಚರ್ ಅಲ್ಲ ಅದು. ನನಗೆ ಆದಂಥ ಘಟನೆ ಎಲ್ಲೂ ಹೇಳಿದ್ದೆ ಅದನ್ನು ನಾನು. ನನ್ನ ಜೊತೆಗೆ ಪಿ ಎಚ್ ಡಿ ಮಾಡಿದ ಹುಡುಗ ಬೆಳಗಾಂ ಹತ್ರ ಒಂದು ಹಳ್ಳಿ ಹುಡುಗ, ಅವನು ಇನ್ನೊಂದು ಪಿ ಎಚ್ ಡಿ ಮಾಡಬೇಕು ಅಮೆರಿಕಕ್ಕೆ ಹೋಗಿ ಅಂತ ಆಸೆ ಬಂತು. ಅವರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು, ಬಡತನ, ಈಗೆಲ್ಲ ಅಮೆರಿಕಕ್ಕೆ ಕಳಿಸೋ ಸ್ವಲ್ಪ ಸುಲಭ, ಆ ತುಂಬ ಕಷ್ಟ ಆಯ್ತು. ಐ ಆಮ್ ಟಾಕಿಂಗ್ ಅ 45 years ಅಗೋ. ಆಗ ಅವ್ರ ಅಪ್ಪ ಇದ್ದು ಹೊಲ ಮಾರಿ ಮಗನ ಅಮೆರಿಕಕ್ಕೆ ಕಳಿಸಿದ್ರು ಪಿ ಎಚ್ ಡಿ ಮಾಡುವಂತ. ಇವನು ಹೋಗಿ ಏನು ಮಾಡ್ದ, ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ಅಲ್ಲಿ ಅಮೆರಿಕನ್ ಹುಡುಗಿನ ಮದುವೆ ಆದ ಮಾತ್ರದ ಅಪ್ಪ ಅಮ್ಮನಿಗೆ ಹೇಳಲಿಲ್ಲ ಮದುವೆ ಆಗಿದ್ದೀನಿ ಅಂತ. ಭಯಾನೋ ಏನು ಹೇಳೋದು ಅಂದೋ ಗೊತ್ತಿಲ್ಲ, ಹೇಳಲಿಲ್ಲ. ನಾವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವ್ನು ಮದುವೆ ಆಗಿದ್ದಾನೆ ಅಂತ. ಒಂದಿವಸ ಬೆಂಗಳೂರಿಗೆ ವಾಪಸ್ ಬಂದ ಅವನು 5 years ಆದ್ಮೇಲೆ, ಅಮೆರಿಕದಲ್ಲಿದ್ಮೇಲೆ. ನಾನು ಅಕಸ್ಮಾತ್ ಬೆಳಗಾವಿಗಿದ್ದೆ ಅಂತ ಏರ್ಪೋರ್ಟ್ಗೆ ಹೋದೆ, ಸಣ್ಣ ಏರ್ಪೋರ್ಟ್, ತೀರಾ ಸಣ್ಣ ಏರ್ಪೋರ್ಟ್ ಅದು. ಅಲ್ಲಿ ಸೋಫಾದ ಮೇಲೆ ಅವ್ರ ಅಪ್ಪ ಕೂತಿದ್ರು, ಹಳೆ ಕಾಲದ ಮನುಷ್ಯರು, ಈ ಹಳದಿ ಆದಂತ ಒಂದು ಧೋತ್ರ, ಮುದ್ದೆ ಮುದ್ದೆ ಆಗಿದೆ, ಮುದ್ದೆ ಮುದ್ದೆ ಆದ ಕೋಟು, ತಲೆ ಮೇಲೆ ಒಂದು ಟೊಪ್ಪಿಗೆ, ಮುಖದ್ದೊಂದು 4 ದಿವಸದ ಗಡ್ಡ, ಕೈಯಲ್ಲೊಂದು ಗುಲಾಬಿ ಹೊಡ್ಕೊಂಡು ಕೂತಿದ್ದಾರೆ. ನಾ ಹೋಗಿ ನಮಸ್ಕಾರ ಮಾಡಿ, ಏನ್ ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ. ಹೌದಪ್ಪ, ಅದಕ್ಕೆ ಕಾಯ್ತಿದ್ದೇನೆ, ನೋಡೇ ಇಲ್ಲಲ್ಲ, ಅವಾಗೆಲ್ಲ ಸ್ಕೈಪ್ ಇಲ್ಲ, ಏನಿಲ್ಲ ಏನಿಲ್ಲ, ಪಾಪ 5 years ನೋಡೇ ಇಲ್ಲ ಮಗನ, ಬರ್ತಾನೀಗ ಅಂತ ಒಳಗೆ ಹೋದೆ ನಾನು. ಸ್ವಲ್ಪ ಹೊತ್ತಿ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವಾಗ ಬಂತು. ಅವನ ಜೊತೆಗೆ ಒಂದು 8 or 10 ಮಾಡರ್ನ್ ಹುಡುಗರು ಹುಡುಗಿಯರಿದ್ದರು ಅವನ ಜೊತೆಗೆ ಬಾಂಬೆದಿಂದ. ಅವರು ಹೋ ನಕ್ಕೊಂಡು ನಕ್ಕೊಂಡು ಹಾರ ಹಾಕೊಂಡು ಏನೋ ಹೊರಗೆ ಕರ್ಕೊಂಬಂದ್ರು. ಸ್ವಲ್ಪ ಹೊತ್ತಿ ನೋಡ್ತೀವಿ, ಅವರಪ್ಪ ಇಲ್ಲೇ ಇಲ್ಲ. ನನಗೆ ಅದಲ್ಲೋ ನಿಮ್ಮ ತಂದೆ ಬಂದಿದ್ರಲ್ಲೋ, ನೀನು ಕೊಡಬೇಕು ಅಂತ ಗುಲಾಬಿ ಹಿಡ್ಕೊಂಡು ಕೂತಿದ್ರು ಕೈಯಲ್ಲಿ ಅಂದೆ. ನಾನು ನೋಡಲಿಲ್ಲ ಅಂದ. ಅವ್ನು ನೋಡಿದ್ರೆ ಸುಳ್ಳು ಹೇಳ್ತಾನೆ ಅಂತ ಅನಿಸ್ತು ನನಗೆ. ಆಮೇಲೆ ಒಂದು ಕಾರ್ ತೊಗೊಂಡು ಅವ್ರ ಹಳ್ಳಿಗೆ ಹೋದ್ವಿ. ಮುಂದೆ 2 hours ಆದ್ಮೇಲೆ ಅವ್ರ ತಂದೆ ಬಂದರು, ಬಸ್ಸಿಗೆ ಬಂದಿದ್ದಾರೆ ಪಾಪ. ನಾ ಕೇಳಿದ್ ಎಲ್ಲಿ ಹೋಗಿದ್ರಿ ಕಾಕ ನೀವು, ಮಗ ಬರ್ತಾನೆ ಅಂತ ಹೂ ಹಿಡ್ಕೊಂಡು ಕೂತಿದ್ರಿ, ಬಂದಾಗಿಲ್ಲ ಅಂದೆ. ಇಲ್ಲಪ್ಪ ನೋಡಿದೆ, ಹುಡುಗ ಚೆನ್ನಾಗಾಗಿದ್ದಾನೆ. ಅವನು ನಾನು ನೋಡ್ದ, ಗಮನಿಸ್ಬೇಕು, ಅವನು ನಾನು ನೋಡ್ದ. ಆದ್ರೆ ಹೊಸ ಹುಡುಗರ ಜೊತೆಗಿದ್ದ ನೋಡು, ನಾವೆಲ್ಲ ಹಳೆ ಕಾಲದ ಮಂದಿ, ನಮ್ಮ ಬಟ್ಟೆ ಎಲ್ಲ ಮುಜುಗ್ರ ಆಗ್ತದೆ ಅವನಿಗೆ, ಪಾಪ ಅವನ್ಗೆ ಯಾಕೆ ಮುಜುಗ್ರ ಮಾಡಬೇಕು, ಹಾಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡ್ಸಿರಾಯ್ತು ಅಂತ ಬಸ್ ಇಟ್ಕೊಂಡು ಬಂದೆ ಅಂದ್ರು. ನನ್ನ ಕಣ್ಣು ಮುಂದೆ 2 ಚಿತ್ರ, ಒಂದು 2 ಡಾಕ್ಟರೇಟ್ ಮಾಡ್ಕೊಂಡಂತ ಹುಡುಗ, ಇನ್ನೊಬ್ಬರು ಜಾಸ್ತಿ ಕಲೀಲಾರದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆದವರು. ಇವರೊಳಗೆ ಸಂಸ್ಕೃತಿವಂತರು ಯಾರು, ಶಿಕ್ಷಣ ಪಡ್ಕೊಂಡವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. 2 PhD ಮಾಡಿದಂತಹ ಮನುಷ್ಯನಿಗೆ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಮಗನ ಮುಖದ ಮೇಲೆ ಎಲ್ಲಿ ಬೇಜಾರಿನ ಗೆರೆ ಕಂಡಿತ್ತು ಅಂತ ಹೇಳಿ ಅವನಿಗೆ ಯಾಕೆ ಮಾಡ್ಬೇಕು ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ. ಅಪ್ಪ, ನನ್ನ ಪ್ರಕಾರ ಅಪ್ಪನಿಗೆ ಸಂಸ್ಕೃತಿ ಸಿಕ್ಕಿದೆ, ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ.

0: रेडियो सारंग 107.8 FM.
1: ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಬಹಳ ನೋವಿನಂದು ಹೇಳುವಂತಹದ್ದು ಇದು. ಬಹಳ ಕಡೆ ಕಂಡದ್ದು ನಾನು. ಎಷ್ಟು ಮಟ್ಟಿಗೆ ಅಪ್ಪ ಅಮ್ಮ ಒದ್ದಾಡ್ತಾರೆ, ಕಣ್ಣಲ್ಲಿ ನೀರು ಹಾಕೋತಾರೆ ಅಂದ್ರೆ, ಒಂದ್ ಮಾತಿದೆ, ಪೂರ್ವ ಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ. ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಮಗ ಯಾಕೆ ಕಾಡ್ತಿದ್ದಾನೆ ಅಂತ. ಎಷ್ಟು ತನ ಕಷ್ಟಪಡಿಸ್ತೀವಿ ನಾವು ಅಂತಂದಾಗ, ಯಾವುದು ಸಂಸ್ಕೃತಿ ಅನ್ಬೇಕು ಸ್ವಾಮಿ? ನಾವು ಯಾವ ಸಂಸ್ಕೃತಿ ನಮ್ಮದು ಅಂತಂದ್ರೆ, ನನಗೆ ಜನ್ಮ ಕೊಟ್ಟಂಥವ್ರು, ನನಗೋಸ್ಕರ ಜೀವನ ಸಮಯಿಸಿದಂಥವ್ರು ನಮಗೆ ಗೊತ್ತಿಲ್ಲ. ದಯವಿಟ್ಟು ನೆನೆಸ್ಕೊಳ್ಳಿ, ನಾವು ಹುಡುಗರಾಗಿದ್ದಾಗ ಒಂದು ಹುಳು ಇದ್ದಂಗಿದ್ವಿ. ಮಾಸ್ತಿ ಹೇಳಿದ ಮಾತಿದು, ಅಳೋದು ಬಿಟ್ರೆ ಇನ್ನೇನು ಬರಲ್ಲ ಅಂತ. ಒಂದು ಹುಳು ಇದ್ದಂತ ಜೀವನ ಒಂದು ಮನುಷ್ಯ ಮಾಡಿ ಇರ್ತಾರಲ್ಲ ಅಪ್ಪ ಅಮ್ಮ, ನಾವು ಋಣ ತೀರಿಸೋದು ಹೇಗೆ? ಅದಕ್ಕೆ ಋಣ ತೀರಿಸಬೇಕಾದ್ರೆ ನೀವೇನು ಕೋಟಿ ಕೋಟಿ ರೂಪಾಯಿ ಕೊಡಬೇಕಾಗಿಲ್ಲ. ಒಂದು ಗೌರವ ತೋರಿಸಿ, ಒಂದು ಪ್ರೀತಿ ತೋರಿಸಿ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದಂತ ಜೀವಿಗಳು. ಅದಕ್ಕೆ ಅದು ಮಾಡೋದಾದ್ರೆ ಸಂಸ್ಕೃತಿ, ಇಲ್ಲದೆ ಹೋದ್ರೆ ಸರ್ಟಿಫಿಕೇಟ್ ಮಾತ್ರ. ಅದರಿಂದ ಬಹಳಷ್ಟು ಓದ್ಕೊಂಡ್ರೆ ಸಂಸ್ಕೃತಿ ಬಂತು ಅಂತ ಇಲ್ಲ. ಸಂಸ್ಕೃತಿ ಅಂದ್ರೆ ಯಾವುದಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು.

ಇನ್ ಕೆಲವರು ಭಾಷಣ ಮಾಡ್ತಾರೆ, ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಭಾಷಣ ಹಾಕಿದ್ರೆ ಕಣ್ಣು ಗಳಗಳ ನೀರು ಬರಬೇಕು, ಅಷ್ಟು ಚಂದ ಮಾತಾಡ್ತಾರೆ. ಅದು ಸಂಸ್ಕೃತಿನ? ಅದು ಅಲ್ಲ ಅನಿಸ್ತು ನನಗೆ. ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಭಾಳ ಸಲ ಲಖನೌಗೆ ಹೋಗ್ಬೇಕಾಗ್ತಿತ್ತು, ಅಲ್ಲೊಂದು ಬೋರ್ಡ್ ಆಫ್ ಕಮಿಟಿ ಚೇರ್ಮನ್ ಆಗಿದ್ದೆ ನಾನು. ಅಲ್ಲಿಂದ ನಾನು ವಾಪಸ್ ಬೆಂಗಳೂರು ಬರ್ಬೇಕಾದ್ರೆ ಒಂದೇ ಹಾದಿ ಅಂದ್ರೆ ಲಖನೌದಿಂದ ಇದಕ್ಕೆ ಹೋಗ್ಬೇಕು, ವಾರಣಾಸಿಗೆ ಹೋಗ್ಬೇಕು. ವಾರಣಾಸಿಯಿಂದ ದಿಲ್ಲಿ, ದಿಲ್ಲಿಯಿಂದ ಬೆಂಗಳೂರು ಫ್ಲೈಟ್ ಇತ್ತು. ವಾರಣಾಸಿಯವರು ಕಾರಲ್ಲಿ ಹೋಗ್ಬೇಕು. ಲಖನೌದಲ್ಲಿ ಒಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ರು, ರಾಮಾಯಣದ ಬಗ್ಗೆ ಮಾತಾಡಿದ್ರಪ್ಪ, ಏನ್ ಚಂದ ಮಾತಾಡೋದ್ರಿ ಅದು, ಛೇ ಛೇ ಛೇ ಛೇ, ಊತವ್ರು ಎಲ್ಲರ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರು. ರಾಮಾಯಣದ ಜೀವನ ಮೌಲ್ಯಗಳು ಅಂತ ಭಾಷಣ ಮಾಡಿದ್ರು ನಿರರ್ಗಳವಾಗಿ ಒಂದು ತಾಸು. ನಾನು ಬಹಳ ಇಂಪ್ರೆಸ್ ಆಗ್ಬಿಟ್ಟೆ. ಮತ್ತೆ ಎಲ್ಲಿ ಹೋಗ್ತೀರಿ? ನಾನು ಬನಾರಸ್ಗೆ ಹೋಗ್ತೀನಿ ಅಂದ್ರು. ಬನ್ನಿ ನನ್ನ ಕಾರಲ್ಲಿ ಹೋಗೋಣ, ಹೇಗಿದ್ರು ಬನಾರಸ್ಗೆ ಹೋಗ್ಬೇಕಲ್ಲ ನಾನು, ಅಲ್ಲಿಂದ ವಿಮಾನ ಹಿಡ್ಕೊಂಡು ಹೋಗ್ಬೇಕು ಅಂತ. ಆಯ್ತು ಬನ್ನಿ ಅಂದ್ರು. ನನಗೂ ಖುಷಿ ಆಯ್ತು, ಜೊತೆಗೆ ಮೂರ್ನಾಲ್ಕು ತಾಸು ಹೋಗ್ತೀವಲ್ಲ ಕಾರಲ್ಲಿ ಅಂತ. ಏನು ರಾಮಾಯಣ ಕೋಟ್ ಮಾಡೋರು, ಮಹಾಭಾರತ ಕೋಟ್ ಮಾಡೋದು ನೋಡಿದಾಗ ಅಯ್ಯೋ ಅದ್ಭುತಪ್ಪ ಮನುಷ್ಯ ಆಯ್ತಾ ಅನ್ಕೊಂಡೆ ನಾನು. ಅದು ನಾವು ಬನಾರಸ್ಗೆ ಹೋದಾಗ ಏರ್ಪೋರ್ಟಿಗೆ ಹೋದ್ವಿ, ಅದು ಕಠ್ಮಂಡುದಿಂದ ಬರಬೇಕು ವಿಮಾನ, ಕ್ಯಾನ್ಸಲ್ ಆಗ್ಬಿಡ್ತು, ಬರಲ್ಲ ಅಂತ. ನಮ್ಮ ಹಣೆ ಬರಿದೆಯಲ್ಲ, ಯಾವುದೊಂದು ಹೋಟೆಲ್ ಟಿಕೆಟ್ ಕೊಡ್ತಾರಲ್ಲ ಇರಿ ಅಂತಾರೆ. ಅವನೇನಂದ ಪ್ರೊಫೆಸರು, ಹೇಗೋ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ನಾಳೆ ಬೆಳಗ್ಗೆ ಹೋಗೋದು ನೀವು, ನಮ್ಮ ಮನೆಗೆ ಬಂದ್ಬಿಡಿ, ಟೀ ಕುಡ್ಕೊಂಡು ಹೋಗ್ಬೋದು ಅಂತ. ನನಗೂ ಅವ್ ಬಹಳ ಇಂಪ್ರೆಸ್ ಆಗಿದ್ನಲ್ಲ ಅವ್ರ ಬಗ್ಗೆ. ಮನೆಗೆ ಹೋದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲೇ ಪ್ರೊಫೆಸರ್ ಮನೆ, ದೊಡ್ಡ ಮನೆ, ಒಳಗಡೆ ಒಂದು ಸಿಟ್ಔಟು, ಅದ್ರೊಳಗಡೆ ಒಂದು ದೊಡ್ಡ ಹಾಲು, ಹಾಲಲ್ಲಿ ಸೋಫಾ ಹಾಕಿದ್ದಾರೆ, ಒಂದ್ ಕಡೆ ದಿವಾನ್ ಅಂತ ಇರುತ್ತಲ್ಲ ಕಾಟ್ ತರ ಇರ್ತದೆ, ಅದ್ರ ಮೇಲೆ ಒಬ್ರು ಅಜ್ಜಿ ಮಲ್ಕೊಂಡಿದ್ರು. ಇವರಿಗೆ ಸುಮಾರು 65 ಇರ್ಬೇಕು ಅವಾಗ ವಯಸ್ಸು, ಅವ್ರ ತಾಯಿ ಆಕೆ ಮಲ್ಕೊಂಡಾಕೆ ಸುಮಾರು 85-88 ವರ್ಷ ಇರ್ಬೇಕು ಆಕೆಗೆ, ಮುದ್ದೆ ಆಗಿ ಮಲ್ಕೊಂಡಿದ್ದಾರೆ ಪಾಪ. ಈತ ಒಳಗೆ ಹೋದ ತಕ್ಷಣ ಅದು ಏನ್ ಕೋಪ ಬಂದ್ಬಿಡ್ತು ಅವನಿಗೆ. ಹೆಂಡತಿ ಬೈದ್ರು, ಸರಿಯಾಗಿ ಬೈದ್ರು, ಈ ಮುದುಕಿನ ಮಲಗಿಸ್ಬೇಡ ಅಂತ ಹೇಳಿದ್ದಿಲ್ಲ, ಇಲ್ಲಿ ಒಳಗೆ ಕಳ್ಸಕ್ಕೆ ಕೊಲೆಯೊಳಗೆ, ಮನೆಗೆ ಯಾರು ಬಂದ್ರೆ ದರಿದ್ರೆ ಮಲ್ಕೊಂಡಿರ್ತದೆ ಹಾಸಿಗೆ ಮೇಲೆ ಹಂಗೇನೆ ಅಂದು ದಡ ದಡ ದಡ ಬಯೋಕ್ಷರ್ ಮಾಡಿದ ಹಿಂದಿಯಲ್ಲಿ. ಪಾಪ ಅಜ್ಜಿ ಹೆಂಗಿರ್ಬೇಕ್ರಿ 87 ಐಶ್ವರ್ಯ ರಾಯ್ ಇದ್ದಂಗೆ ಇರೋಕ್ಕಾಗತ್ತ? ಹೆಂಗಿರ್ಬೇಕು ಹಂಗಿದ್ರಪ್ಪ ಪಾಪ ಅವ್ರು. ಇವ್ರು ಹಾಕಿ ನೋ ಇಲ್ಲಿ ದರಿದ್ರ ಇದಕ್ಕೆ ಕುಡಿಸಿಕೇನು, ಒಳಗೆ ಕರ್ಕೊಂಡು ಹೋಗೋ ಅಂತ ಜೋರಾಗಿ ಬೈದ್ರು. ಒಂದು ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ತಾಕಲಾಟ ಬಂತು, ನಿಜವಾದ ವ್ಯಕ್ತಿ ಯಾರು ಅಲ್ಲಿ ಭಾಷಣ ಮಾಡಿದವನು, ಇಲ್ಲಿ ಮನೆಯಲ್ಲಿ ಮಾತಾಡಿದವನು? ಈ 4 ತಾಸು ಕೇಳಿದ ರಾಮಾಯಣ ಒಂದು ಕ್ಷಣದಲ್ಲಿ ಕರಿಗೆ ಹೋತ ನನ್ನ ಮನಸ್ಸಲ್ಲಿ. ಅಂದ್ರೆ ಸಂಸ್ಕೃತಿ ಬರೀ ಬಾಯಿ ಮಾತಿನ ಚತುರತೆಯಿಂದ ಬರೋಲ್ಲ, ನಡವಳಿಕೆಯಿಂದಾನೇ ಬರಬೇಕಾದ್ರೆ.

ಸಂಸ್ಕೃತಿ ಅನ್ನೋದು ಮಾತ್ರೆಯಿಂದ ಬರೋಲ್ಲ, ಇನ್ನ ಕೆಲವು ಬರೀ ಸಂಗೀತದಿಂದ ಬರ್ತದೆ ಅಂತ. ಬರೀ ಸಂಗೀತದಿಂದ ಬರಲ್ಲ, ಬರೀ ಸಾಹಿತ್ಯದಿಂದ ಬರಲ್ಲ, ಬರೀ ಶಿಲ್ಪಕಲೆಯಿಂದ ಬರಲ್ಲ, ಬರೀ ಚಿತ್ರಕಲೆಯಿಂದ ಬರಲ್ಲ, ಒಳ್ಳೆ ಆಟದಿಂದನೂ ಬರಲ್ಲ. ನಾವು ನೋಡಿದೀವಿ ಎಷ್ಟೋ ಜನ ಆಟಗಾರರ ಜೀವನ ಕೆಟ್ಟ ಹೋಗಿದೆ, ಎಲ್ಲೆಲ್ಲೂ ಸಿಕ್ಕಾಕೊಂಡಿದೆ. ಸಂಗೀತಗಾರರ ಜೀವನ ಪ್ರಾಬ್ಲಮ್ ಅಲ್ಲಿದೆ ಅಂದಾಗ ಇವೆಲ್ಲ ಕಲೆಗಳು ನಿಜ, ಆದ್ರೆ ಒಂದೊಂದರಿಂದಾನೇ ಸಂಸ್ಕೃತಿ ಆಗಲಾರದು ಅಂತ ಹೇಳ್ಬೇಕು ನಾನು. ಹಾಗಾದ್ರೆ ಸಂಸ್ಕೃತಿ ಅಂದ್ರೆ ಏನಪ್ಪ, ಬರೀ ಅಲ್ಲ ಅಂತ ಹೇಳ್ಕೊಂಡು ಹೊರಟಿದ್ದೆ ನಾನು, ಯಾವ್ದು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಸಮ್ಯಕ್ ಕೃತಿ ಅಂತ ಇದಕ್ಕೆ, ಯಾವ ಕೃತಿಯಿಂದ ನನ್ನ ಜೀವನಕ್ಕೆ ಬಹಳ ಒಳ್ಳೇದಾಗತ್ತೋ ಅದು ಸಂಸ್ಕೃತಿ ಅಂತ. ಯಾವ್ದು ಒಳ್ಳೇದು ಅಂದ್ರೆ ಏನು, ನಾನು ಯಾವುದೋ ಜೀವನದ ಆದರ್ಶಗಳನ್ನು ಇಟ್ಕೊಂಡಿದ್ದೇನೆ, ಯಾವ ನಡವಳಿಕೆಯಿಂದ, ಐ ಆಮ್ ಎಂಫಸೈಸಿಂಗ್ ದಟ್, ಮಾತುಗಳಿಂದ ಅಲ್ಲ, ಯಾವ ನಡವಳಿಕೆಯಿಂದ ನನ್ನ ಜೀವನ ಆದರ್ಶದ ಹತ್ರ ಹೋಗೋಕ್ ಸಾಧ್ಯ ಇದೆಯೋ ಆ ನಡವಳಿಕೆಯನ್ನ ಸಂಸ್ಕೃತಿ ಅಂತ ಕರಿತೀವಿ. ನಡವಳಿಕೆ ಮುಂದೆ ತೋರಿಸ್ತೇನೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ಅದನ್ನು. ಹಂಗಾದ್ರೆ ಈ ಸಂಸ್ಕೃತಿ ಎಲ್ಲಿತ್ತು ಮೊದಲು? ಇದು ಪ್ರಕೃತಿಯಲ್ಲಿತ್ತು ಅಂತ ಹೇಳ್ತಾರೆ. ಬಹಳ ಚಂದ, ನೀವು ತೈತ್ರಿ ಉಪನಿಷತ್ ನೋಡ್ಕೊಂಡ್ ಬರಬೇಕು, ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ. ಮನುಷ್ಯ ಬಂದದ್ದು ಪ್ರಕೃತಿಯಿಂದ, ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಬರ್ತದೆ ಅಂತ. ಒಂದು ಕಲ್ ಬಂಡೆ ಬಿದ್ದಿದೆ ಅಲ್ಲಿ, ಎಷ್ಟೋ ಶತಮಾನಗಳಿಂದ ಬಿದ್ದಿದೆ, ಗುಡ್ಡ ನೋಡಿದೀವಿ, ಊರು ತುಂಬ ಗುಡ್ಡ ಇಲ್ಲಿ ಹೊರಗಡೆ, ಶತಮಾನಗಳಿಂದ ಹಂಗೆ ಬಿದ್ದಿದೆ ಅದು. ಒಂದ್ಸಲ ಯಾರೋ ಬರ್ತಾನೆ, ಶಿಲ್ಪಿ ಬರ್ತಾನೆ, ಮಹಾಜ್ಞಾನ ಇದೆ ಶಿಲ್ಪಶಾಸ್ತ್ರ ಬಗ್ಗೆ ಅವನಿಗೆ, ನೋಡ್ತಾನೆ ಒಂದು ದೊಡ್ಡ ಕಲ್ಲು ಬಿದ್ದಿದೆ, ಏನ್ ದೊಡ್ಡದು, ಮೊನೋಲಿಥಿಕ್ ಸ್ಟೋನ್ ಇದು ದೊಡ್ಡದಿದೆ, ಒಂದು ವಿಗ್ರಹ ಮಾಡಬಹುದು ಅಂತಾನೆ. ಅವನಿಗೆ ಶಿಲ್ಪಕಲೆ ಬರುತ್ತೆ, ಪರಿಶ್ರಮ ಹಾಕೋಕ್ಕೂ ರೆಡಿ ಇದ್ದಾನು. 2 ವರ್ಷ ಕೂತ್ಕೊಂಡು ಪ್ರಯತ್ನ ಮಾಡ್ತಾನೆ, ಅದ್ಭುತವಾದಂತ ಒಂದು ಶಿಲ್ಪ ಆಗಿ ನಿಂತ್ಕೊಳ್ಳುತ್ತೆ. ಅದನ್ನ ನಾವು ಸಂಸ್ಕೃತಿ ಅಂತ ಕರಿತೀವಿ ಅಲ್ವಾ? ಶಿಲ್ಪವನ್ನ ಸಂಸ್ಕೃತಿ ಅಂತ ಕರಿತೀವಿ. ಕಲ್ಲು ಪ್ರಕೃತಿ, ಶಿಲ್ಪ ಸಂಸ್ಕೃತಿ. ಚಂದ ನೋಡಿ ಅದು. ಕಾಡು ಪ್ರಕೃತಿ, ತೋಟ ಸಂಸ್ಕೃತಿ, ಕಾಡು ಪ್ರಕೃತಿ. ಕಾಡು ಹೆಂಗೆಂಗೆ ಬೆಳ್ಕೊಂಡಿದೆ, ಒಂದು ತಮಾಷೆ ಮಾಡಿ ಹೇಳ್ತಾರೆ, ಅದು ಇಂಗ್ಲಿಷ್ ಕತೆ ಬಹಳ ಚೆನ್ನಾಗಿದೆ. ಒಬ್ಬ ಮನುಷ್ಯ ಪಾದ್ರಿ ಹೋಗ್ತಾ ಇದ್ದಂತೆ ರಸ್ತೆಯಲ್ಲಿ, ಸುಸ್ತಾಗಿತ್ತು ಪ್ರಯಾಸದಲ್ಲಿ, ಒಂದು ಯಾವುದೋ ತೋಟ ಕಾಣಿಸ್ತು, ಒಳಗಡೆ ಹೋದ. ಅವನು ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪಾದ್ರಿಗಳು ಬಂದಿದ್ದೀರಿ ಅಂದ. ಕುಡಿಯೋಕೆ ನೀರು ಕೊಟ್ಟ, ನೋಡಿದ್ರು, ಏ ತೋಟ ತುಂಬ ಚೆನ್ನಾಗಿದೆಯಪ್ಪ, ಭಗವಂತನ ಕೃಪೆ, ತೋಟ ತುಂಬ ಚೆನ್ನಾಗಿದೆ ಅಂದರು. ಆ ಪಾಪ ತೋಟಗಾರ, ಹೌದು ಸ್ವಾಮಿ, ಭಗವಂತನ ಕೃಪೆ ಚೆನ್ನಾಗಿದೆ. 3-4 ಸಲ ಹೇಳಿದ್ರು ಪಾದ್ರಿಗಳು, ಭಗವಂತನ ಕೃಪೆ ತೋಟ ಚೆನ್ನಾಗಿ ಸಿಕ್ಕಿದೆ, ಭಗವಂತನ ಕೃಪೆ ತೋಟ ಚೆನ್ನಾಗಿ ಸಿಕ್ಕಿದೆ. ಅವನು ರೇಗ್ ಹೋಗ್ಬಿಡ್ತಾವನಿಗೆ, ಏನ್ ತಿರ್ಗಾ ಮರ್ಗ ಭಗವಂತ ಭಗವಂತ ಅಂತೀರಿ ಸ್ವಾಮಿ ನೀವು, ಭಗವಂತ ನಡೆಸಿದಾಗ ನೋಡ್ಬೇಕಾಯ್ತು ಹೆಂಗ ಇಟ್ಕೊಂಡಿದ್ದ ಅದನ್ನ, ಗೊತ್ತಾಯ್ತಲ್ಲ, ಭಗವಂತ ನಡೆಸುವಾಗ ಹೆಂಗಿದ್ದ ನೋಡ್ಕೊಂಡಿಲ್ಲ, ನಾ ಕಷ್ಟಪಟ್ಟು ತೋಟ ಮಾಡಿದ್ದೀನಿ ಅದನ್ನ ಅಂತ. ಅಂದ್ರೆ ಕಾಡು ಇರೋದು ಪ್ರಕೃತಿ ಅದು, ಆದ್ರೆ ಅದನ್ನ ಪರಿಶ್ರಮ ಪಟ್ಟು ಒಂದು ಜ್ಞಾನದಿಂದ ಅದನ್ನ ಶಿಸ್ತಲ್ಲಿ ತಂದಾಗ ಅದೊಂದು ಸಂಸ್ಕೃತಿ ಆಗ್ತದೆ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ, ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ, ಅದು ಪ್ರಕೃತಿ, ಅದರ ಸಂಗೀತ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ, ಯಾವುದೋ ಒಂದು ಜ್ಞಾನದಿಂದ, ವಿವೇಕದಿಂದ, ಪರಿಶ್ರಮದಿಂದ ಪ್ರಕೃತಿಯ ಮೇಲೆ ಕೆಲಸ ಮಾಡಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ.

ನಿಮ್ಮ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ, ಆಗ ತಾನೇ ಹುಟ್ಟಿದಂತಹ ಮಗು ಇದೆಯಲ್ಲ ಅದು ಪ್ರಕೃತಿ, ಅವಳದು ಬಿಟ್ಟು ಏನೂ ಬರಲ್ಲ ಅದು ಪಾಪ. ಆದ್ರೆ ಮುಂದೆ ಅಮ್ಮ ಅಪ್ಪನ ಕಡೆಯಿಂದ ಪಡ್ಕೊಳ್ಳುತ್ತದೆ, ಪರಿವಾರದವರಿಂದ ಪಡ್ಕೊಳ್ಳುತ್ತದೆ, ನಂತರ ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜ ಎಲ್ಲಾ ಕಡೆಯಿಂದ ಪಡ್ಕೊಂಡು 30 ವರ್ಷ ಆಗೋತಿ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತದೆ. ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಯಾವ್ಯಾವ ಸಂಸ್ಕಾರಗಳಾಗಬೇಕೋ ಆ ಸಂಸ್ಕಾರಗಳಿಂದ ಸಂಸ್ಕೃತಿ ಆಗುವಂಥದ್ದು. ಆ ಸಂಸ್ಕಾರ ಅಂದರೆ ಶಿಕ್ಷಣ, ಮುಖ್ಯವಾಗಿ ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ, ಡಿಗ್ರಿ ಅಲ್ಲ. ಯಾವ್ಯಾವ ಸಂಸ್ಕಾರಗಳಿಂದ ಒಂದು ಹುಳು ಆಗಿದ್ದಂಥದ್ದು ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತವಾಗಿ ಬೆಳೀತದೋ ಆ ಸಂಸ್ಕಾರಗಳಿಗೆ ನಾವು ಶಿಕ್ಷಣ ಅಂತ ಕರೆಯೋದು. ಶಿಕ್ಷೆ ಆಗಬಾರದು ಶಿಕ್ಷಣ, ಶಿಕ್ಷಣ ಅದು. ಅದರಿಂದ ಆದಾಗ ಮಾತ್ರ ಆಗೋದು. ಈಗ ಒಂದು ಪ್ರಶ್ನೆ ಬರ್ತದೆ, ಏನೇನು ಸೇರಿ ಸಂಸ್ಕೃತಿ ಆಗ್ತದೆ ಅಂತ. ನೀವು ಕಾಡಲ್ಲಿ ಹೋದ ಅನುಭವ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ದಟ್ಟವಾದ ಕಾಡು, ಕೆಲವು ಶಿವಮೊಗ್ಗ ಕಡೆಯವರು ಇದ್ದೀರಿ ಗೊತ್ತಿರುತ್ತೆ, ಅಲ್ಲಿ ಕಾಡು ಒಳಗೆ ಹೋಗ್ಬೇಕು. ಒಳಗಡೆ ಹೋದ್ರೆ ಒಂಥರದ ವಾಸನೆ ಬರುತ್ತೆ, ನೋಡಿದ್ದೀರಾ? ಕಾಡಲ್ಲಿ ಹೋದವ್ರು ಗೊತ್ತಿರುತ್ತೆ, ಒಳಗಡೆ ಹೋದ್ರೆ ಒಂಥರ ವಾಸನೆ ಬರುತ್ತೆ, ಎಷ್ಟು ಸ್ವಚ್ಛ ವಾಸನೆ, ಹಗುರಾಗತ್ತೆ ಎದೆಯೆಲ್ಲ. ಅದು ಯಾವುದೋ ಒಂಥರದ ವಾಸನೆ, ಏನೇನೋ ಸೇರ್ಕೊಂಡಿದೆ ವಾಸನೆ. ಬಂದದ್ದು ಎದರಿಂದ? ನೆನೆದ ಮಣ್ಣಿಂದ ಬಂದಿರಬೇಕು, ಕೊಳೆತ ಎಲೆಯಿಂದ ಬಂದಿರಬೇಕು, ನೆನೆದ ಕಾಂಡದಿಂದ ಬಂದಿರಬೇಕು, ಬೀಸುವ ಗಾಳಿಯಿಂದ ಬಂದಿರಬೇಕು, ಎಲ್ಲವೂ ಸೇರಿ ಒಂದು ವಿಚಿತ್ರ ವಾಸನೆ ಬಂದಿದೆ. ಅದು ಸ್ವಲ್ಪ ಕಷ್ಟ ಅಂದ್ರೆ ಬಿಟ್ಟು ಬಿಡೋಣ. ಮನೆಯಲ್ಲಿ ಸಾಂಬಾರ್ ಆಗ್ತಿರುವಾಗ ವಾಸನೆ ಎದುರುದು ನೀರಿಂದೋ ಬೆಳೆದೋ ಹಾಕಿದಂಥ ಮಸಾಲ ಪುಡಿದೋ ಖಾರ ಪುಡಿದೋ ಉಪ್ಪಿಂದೋ ಕರಿಬೇವು ಸೊಪ್ಪಿಂದೋ ಹಾಕಿದ ಹೋಳಿಂದನೋ ತುಪ್ಪ ಹಾಕಿದ್ರೆ ಅದಕ್ಕೆ ಯಾವ್ದು ವಾಸನೆ? ಎದರಿಂದ ಬಂದದ್ದು? ಯಾವ ಒಂದರಿಂದ ಬಂದದ್ದಲ್ಲ, ಅದು ಎಲ್ಲವೂ ಸೇರಿ ಎಷ್ಟು ಚೆನ್ನಾಗಿದೆ ನೋಡಿ, ಯಾವ್ದಾದ್ರು ಹಾಕಿದಿರೋ ಅದ್ರದ್ದೊಂದು ಚೂರು ವಾಸನೆ ಬಂದಿರುತ್ತೆ, ಕಡು ವಾಸನೆ ಯಾವುದೂ ಇರಲ್ಲ, ಎಲ್ಲವೂ ಸೇರಿಕೊಂಡು ಒಂಥರದ ವಾಸನೆ ಬಂದಿದೆ. ಈ ಸಂಸ್ಕೃತಿ ಅಂದ್ರೆ ಹಾಗೆ ಅಂತ ನಮ್ಮ ಗುಂಡಪ್ಪನವರು ಬಹಳ ಚಂದ ಹೇಳೋರು, ಸಾಂಬಾರ್ ಇದ್ದಂಗೆ ಅಂತ. ಅದರೊಳಗೆ ಸಾಹಿತ್ಯ ಸೇರ್ಕೋಬೇಕು, ಕಲೆ ಸೇರ್ಕೋಬೇಕು, ವಿಚಾರ ಸೇರ್ಕೋಬೇಕು, ಸಂಸ್ಕೃತಿ ನಮ್ಮ ಪರಂಪರೆ ಸೇರ್ಕೋಬೇಕು, ಪುರಾಣಗಳು ಸೇರ್ಕೋಬೇಕು, ಶ್ರುತಿ ಸ್ಮೃತಿ ಪುರಾಣಗಳು ಎಲ್ಲವೂ ಸೇರ್ಕೊಂಡು ಗೊತ್ತಿಲ್ಲದ ಹಾಗೆ ಒಂದು ವಿಶೇಷ ವಸ್ತು ಸೃಷ್ಟಿಯಾಗುತ್ತೆ, ಅದು ಸಂಸ್ಕೃತಿ.

0: You're listening to Radio Sarang, 107.8 FM.
1: ಇಂತಹ ಸಂಸ್ಕೃತಿ ನಮಗೆ ಸಿಗೋದು ಎಲ್ಲಿಂದ ಅಂತ ಬಹಳ ಮುಖ್ಯವಾದ ವಿಷಯ ಇದು. ಎಲ್ಲಿ ಸಿಗ್ತದೆ? ಮಾರ್ಕೆಟಲ್ಲಿ ಸಿಗೋದಲ್ಲ ಅದು. ಎಲ್ಲಿ ಸಿಗ್ತದೆ ಅಂತ ಅದಕ್ಕೆ ಕೆಲವೊಂದು ಹೇಳ್ತಾರೆ, ಮೊಟ್ಟ ಮೊದಲನೇದು ದೇವತಾ ಮತ ಧರ್ಮಗಳಿಂದ ಸಿಗುವಂಥದ್ದು. ನಾವು ಯಾಕೆ ದೇವಸ್ಥಾನ ಕಟ್ಸ್ತೀವಿ, ಯಾಕೆ ಗುಡಿಗೆ ಹೋಗಬೇಕು ಅಂತೀವಿ, ಮನೆಯಲ್ಲಿ ಪೂಜೆ ಮಾಡುವಂತ ಯಾಕೆ ಅಂತೀವಿ, ಇದು ಸಂಸ್ಕೃತಿಯ ಒಂದು ಭಾಗ ಅಂತ ನಾವು ಮರಿಬಾರ್ದು, ಖಂಡಿತ ಮರಿಬಾರ್ದು. ಡಿ ವಿ ಜಿ ಕಗ್ಗದಲ್ಲಿ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಭವು ಆವುದಾದಡ ಒಳಿತು ಮಂಕುತಿಮ್ಮ. ಆ ಪದ ಬಿಡಿಸಿ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ದೇವಸ್ಥಾನ ಪೂಜೆ ಪ್ರಸಾದ ಮಂಗಳಾರತಿ ಇದೆಲ್ಲ ಮಾಡ್ತೀವಲ್ಲ, ಇದು ಎದಕ್ಕೆ ಅಂತ, ಜೀವನದ ಅಲಂಕಾರ. ಇಲ್ಲೇ ಗಮನಿಸಿ, ಅಲ್ಲಿ ಎರಡು ವಿಗ್ರಹ, ಗಣೇಶಂದೊಂದು ಆಂಜನೇಯಂದೊಂದು. ಅದು ಹಂಗೆ ಇಟ್ರೆ ಹೆಂಗಿತ್ತು? ಬರೀ ವಿಗ್ರಹ ತಂದಿಟ್ಬಿಡುದು ಕಟ್ಟೆ ಮೇಲೆ ಇರ್ತಿದ್ ಪಾಪ ವಿಗ್ರಹದ ಏನ್ ತಕರಾರಿಲ್ಲ, ಚಂದ ಕಾಣಿಸ್ಲಿ ಅಂತ ಅಲಂಕಾರ ಮಾಡಿದ್ದಾರೆ, ಹೂವಿಂದ ಹಾಕ್ತಾರೆ. ಅದು ಮಾಡೋದಕ್ಕೆ ಯಾರೊಬ್ಬರು ಪರಿಶ್ರಮ ಹಾಕಿದ್ದಾರೆ, ಇಲ್ಲ ಒಂದು ದೀಪ ಇಡ್ಬೇಕು, ನಂದಾ ದೀಪ ಇಡಬೇಕು, ಮುಂದೆ ಒಂದು ಸಾಧ್ಯ ಮನೇಲಿ ನೋಡ್ಬೇಕು. ಹಬ್ಬ ಆಗಿದ್ದ ಮನೆ ಮುಂದೆ ರಂಗೋಲಿ ಹಾಕಿರ್ತೀವಿ, ಕಲೆ ಅಲ್ವಾ ಅದು, ರಂಗೋಲಿ ಹಾಕೋದು ಕಲೆ ಅಲ್ವಾ, ಒಂದು ಶಿಸ್ತು. ಮನೆಯಲ್ಲಿ ನೋಡಿ ಹೆಣ್ಮಕ್ಳು ಬೇಗ ಹೇಳಿ ಹಬ್ಬ ಇವತ್ತು ತಲೆ ಮೇಲೆ ಸ್ನಾನ ಮಾಡಬೇಕು, ಹೇಳ್ಬೇಕು ಹೇಳಿ ಆಗ್ಬೇಕು ಅಲ್ಲ, ಒಂದು ಡಿಸಿಪ್ಲಿನ್. ಇದೆಲ್ಲವೂ ಏನ್ ಬರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಜೀವನಕ್ಕೊಂದು ಅಲಂಕಾರ, ಮನಸ್ಸಿನ ಉದ್ಧಾರ. ಇದು ನೆನ್ಪಿಟ್ಕೋಬೇಕು, ಮನಸ್ಸನ್ನು ಉದ್ಧಾರ ಮಾಡುವಂತ ಶಕ್ತಿ ಅದಕ್ಕಿದೆ. ತಾವು ನೋಡಿರ್ಬೇಕು, ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಅದು ಪೂಜೆ ಕೊಟ್ಟಿರ್ತೀವಿ, ಮಾತಾಡ್ತಾ ಇರ್ತಾರೆ ಎಲ್ಲರು ಕೂತ್ಕೊಂಡು, ಅದು ಬಿಟ್ವೀನ್ ಪೂಜಾರಿ ದೇವರ ನಡುವೆ ವ್ಯವಹಾರ, ಪೂಜಾ ನಡೀತಿರ್ತಾರೆ. ಹೊರಗೆ ನಾವು ಇನ್ಕ್ರಿಮೆಂಟ್ ಏನಾಯ್ತು, ಸಕ್ಕರೆ ರೇಟ್ ಏನು, ಗೌರ್ಮೆಂಟ್ ಏನಂತೂ, ಇಲೆಕ್ಷನ್ ಯಾವಾಗ, ಇದೆಲ್ಲ ಮಾತಾಡ್ತಿರ್ತೀವಿ. ಮಂಗಳಾರತಿ ಬರುತ್ತೆ ನೋಡಿ, ನಾನು ಗೊಣಿದ್ದೀರಾ, ಎಲ್ಲರೂ ಓಡ್ ಹೋಗ್ತಾರೆ ಅವಾಗ, ಮಂಗಳಾರತಿ ಮಂಗಳಾರತಿ ಮಂಗಳಾರತಿ, ಬನ್ನಿ ಬನ್ನಿ ಬನ್ನಿ. ತಮಾಷೆ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಬಹಳ ಬ್ಯೂಟಿಫುಲ್ ಇದು, ಎಲ್ರಿಗೂ ಆಗುವಂಥದ್ದೇ. ಓಡ್ ಹೋಗಿ ನಿಂತ್ಕೊಳ್ಳೋದು, ಕಣ್ಣು ಮುಚ್ಚಿ ಮಾಡ್ಕೊಳ್ಳೋದು, ಒಂದ್ ನಿಮಿಷ ಮಂಗಳಾರತಿ ಮಾಡ್ಬೇಕು. ಈಗಿನ ದೇವಸ್ಥಾನಗಳು ಬೇರೆ ಬೇರೆ ಆಗಿದ್ದಾವೆ. ಮೊದಲಿನ ಗರ್ಭಗುಡಿಗಳಲ್ಲಿ ರಕ್ಷಣೆ ಆಗಿತ್ತು ಅಂದ್ರೆ, ಶಿಲ್ಪಶಾಸ್ತ್ರದ ಪ್ರಕಾರ ದೇವಸ್ಥಾನದ ಗರ್ಭಗುಡಿ ಒಳಗೆ ದೀಪ ಇರಬಾರದು ಅಂತಿತ್ತು. ನಂದಾದೀಪ ಒಂದೇ ಇರೋದು, ಎಲೆಕ್ಟ್ರಿಕ್ ಲ್ಯಾಂಪ್ ಇರೋಂಗಿಲ್ಲ. ಅದು ಮಂಗಳಾರತಿ ಮಾಡಿದಾಗ ಅವ್ನು ಹೇಗೆ ಮಾಡ್ತಾರೆ ನೋಡಿದಿರಲ್ಲ, ಮುಖದಿಂದ ತಂದು ಕೆಳಗೆ ಪಾದ ತನಕ ತಗೊಂಡು ಹಿಂಗೆ ಮೇಲೆ ಮೂರ್ನಾಲ್ಕು ಸಲ ಹಾಕ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂದ್ರೆ, ಪ್ರಯತ್ನ ಮಾಡಿದಾಗ ಮಾತ್ರ ಭಗವಂತ ಕಾಣಿಸ್ಬೇಕು. ಅದು ಶೋಕೇಶ್ನಾಗಿಟ್ಟಂತ ಗೊಂಬೆ ಅಲ್ಲ, ಪ್ರಯತ್ನ ಮಾಡಿದ್ರೆ ಮಾತ್ರ ಭಗವಂತ ಕಾಣಿಸ್ಬೇಕು ಅಂತ ಇರೋದು ಆ ಮಂಗಳಾರತಿ ಮಾಡಿದಾಗ. ತಮಾಷೆ ನೋಡಿದ್ದೀರಾ ನೀವು ಮಂಗಳಾರತಿ ಮಾಡುವಾಗ, ಅಲ್ಲೋ ನಿಂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡೋದು ಅವಾಗ, ಎಲ್ರು ಮಾಡೋದು ಅದೇನೆ, ಕಾಣಿಸೋದೇ ಒಂದ್ ನಿಮಿಷ ಮಂಗಳಾರತಿ ಮಾಡುವಾಗ. ಅಲ್ಲಿ ತನಕ ಬೇರೆ ಏನೋ ಕೆಲಸ ಮಾಡ್ತಿದ್ದವರು ಮಂಗಳಾರತಿ ಮಾಡ್ತಿ ಕಣ್ಣು ಮುಚ್ಕೊಂಡ್ಬಿಡೋದು ಅಲ್ಲಿ ಹೋಗಿ. ಯಾಕೆ ತಪ್ಪಲ್ಲ ಅದು, ಅದಾಗ್ಬೇಕಾದ್ದೇ. ಅಲ್ಲಿ ನಿಮ್ ಕಂಡಂತ ಮೂರ್ತಿ ವಿಗ್ರಹ ಕಾಣಿಸ್ತಲ್ಲ, ಅದು ವಿಗ್ರಹ ಹೊರಗಡೆ ಇರುವಂತಹದ್ದು, ಅದನ್ನ ಎತ್ಕೊಂಡು ಹೃದಯದಲ್ಲಿ ಕೂಡಿಸ್ಕೋಬೇಕು ನಾವು. ಕಣ್ಣು ಮುಚ್ಕೊಳ್ಳೋದಂದ್ರೆ ಏನು, ಅಲ್ಲಿದ್ದಂತಹ ಮೂರ್ತಿ ನನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ನೆನೆಸ್ಕೋಬೇಕು ಅದನ್ನ ಕಣ್ಣು ಮುಚ್ಚಿ. ಇದು ಎಂತ ದೊಡ್ಡ ಶಕ್ತಿ ನೋಡ್ರಿ, ಇದು ನಿಮಗೆ ಅನುಕೂಲ ಆಗುತ್ತೆ. ನಿಮಗೀಗ ಯಾವುದೋ ದೇವಸ್ಥಾನಕ್ಕೆ ಎಂದೋ ಹೋಗಿದ್ರೆ ನೀವು, ಇವತ್ತು ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಎಷ್ಟು ಚೆನ್ನಾಗಿತ್ತು ಅಂದಾಗ, ನೀವು ಪ್ರಯತ್ನ ಮಾಡದೇನೆ ವಿಗ್ರಹ ಕಣ್ಣು ಮುಂದೆ ಬಂದಿಲ್ವಾ ನಿಮ್ ಮುಂದೀಗ, ಅಂದ್ರೆ ಆ ಚಿತ್ರ ಅಲ್ಲಿ ಉಳ್ಕೊಂಡಿಲ್ಲ, ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಪರ್ಮನೆಂಟ್ ಆಗಿ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವು, ಈ ದಿನನಿತ್ಯದ ಜೀವನ ಇದೆಯಲ್ಲ ಕ್ಷುಲ್ಲ ಜೀವನ, ಇದನ್ನ ಬಿಡಿಸ್ಕೊಂಡು ಒಂದು ಕ್ಷಣ ಆದ್ರೂ ಮೇಲೆ ತಗೊಂಡು ಹೋಗ್ತಾರೆ. ಪರ್ಮನೆಂಟ್ ಆಗದಿದ್ರು ಒಂದು ಕ್ಷಣ ಆದ್ರೂ ಮೇಲೆ ತಗೊಂಡು ಹೋಗ್ತಾರೆ. ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವು ಆವುದಾದೊಡ ಒಳಿತು ಮಂಕುತಿಮ್ಮ. ಯಾವುದಾದ್ರೂ ಮಾಡೋ ಮರಾಯ, ಮನಸ್ಸನ್ನ ಒಂದು ಕ್ಷಣ ಮೇಲೆ ತಗೊಂಡು ಹೋಗು ಅಂತ. ಇದು ಎಷ್ಟು ಚಂದದ್ದು ಅಂತಂದ್ರೆ, ಒಂದು ಸಲ ನಮ್ಮ ಮನಸ್ಸಿನಲ್ಲಿ ಆ ಭಾವ ಕೂತ್ಕೊಂಡ್ಬಿಟ್ರೆ ಹೆಂಗಾಗ್ತದೆ ಅಂತ.

0: ಕೇಳುಗರೆ ಇದೀಗ ಧ್ವನಿಮುದ್ರಿತ ಪ್ರಸಾರವನ್ನ ಕೇಳಲಿದ್ದೀರಿ.
1: ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ಯಾವಾಗ ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ನಮ್ಮ ಜೊತೆ ಒಬ್ಬರ ಅತಿಥಿಯ ಜೊತೆಗೆ ಬಂದಿದ್ದೇನೆ. ಈ ಅತಿಥಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಒಂದು ನಾವು ಹೇಳ್ತೀವಲ್ಲ ಈ ಶಬ್ದಗಳಲ್ಲಿ ಲೆಜೆಂಡ್ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತೀವಿ ನೋಡಿ. ಸೊ ಅದಕ್ಕೊಂದು ಅನ್ವರ್ಥ ಪದ ಅಂತ ನಾವು ಇವರನ್ನು ಕರಿಬೋದು. ಎಸ್, ನಮ್ಮ ಜೊತೆಗೆ ನಮ್ಮ ಕರಾವಳಿಯಲ್ಲಿ, ನಮ್ಮ ನಾಡಿನಲ್ಲಿ ಸಂಗೀತ ಕ್ಷೇತ್ರದ ದಿಗ್ಗಜ ಅಂತ ಹೇಳಬಹುದಾದಂಥ ಶ್ರೀ ಚರಣ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೇನೆ. ಸರ್, ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಿಮ್ಮಲ್ಲಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಕೇಳುಗರಿಗೆ ನಿಮ್ಮನ್ನೊಮ್ಮೆ ಪರಿಚಯ ಮಾಡುವಂಥ ಪ್ರಯತ್ನ. ಸೊ ಕೇಳ್ತಾ ಬನ್ನಿ.
2: ನಮಸ್ಕಾರ.
0: ಶ್ರೀ ಚರಣ್ ಕುಮಾರ್.

0: ಟಿಬಿ ಶ್ರೀನಿವಾಸ್ ಗಾಯನದ ಸುಮಧುರವಾದ ಈ ಹಾಡಿನ ಸಂಗೀತ ನಿರ್ದೇಶಕರು ಮಂಗಳೂರಿನ ಸಂಗೀತ ಲೋಕದ ಸುಪ್ರಸಿದ್ಧ ಜೋಡಿ ಅಶೋಕ್ ಚರಣ್. ಇವರ ಮನೆಯೇ ಒಂದು ಸಂಗೀತ ಮಂದಿರ. ಈ ಮನೆಯ ಮಕ್ಕಳೆಲ್ಲರೂ ಸಂಗೀತಗಾರರು. 1947 ಜನಿಸಿದ ಚರಣ್ ಕುಮಾರ್ ಬಾಲ್ಯದಲ್ಲೇ ವಿದ್ಯಾಭ್ಯಾಸದ ಜೊತೆ ಹಾಡುವುದನ್ನು ಕೂಡ ಕಲಿತರು. 1964 ಅಣ್ಣ ಅಶೋಕರ ಜನತಾ ಮೆಲೋಡಿ ಮೇಕರ್ಸ್ ಆರ್ಕೆಸ್ಟ್ರಾದಲ್ಲಿ ಹಿಂದಿ ಚಿತ್ರಗೀತೆಯ ಗಾಯನ ಆರಂಭಿಸಿದ ಚರಣ್ ಕುಮಾರ್ ಅಣ್ಣನ ಜೊತೆ ನಾಟಕ, ಮದುವೆ, ಸಭೆ ಸಮಾರಂಭಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ತಬಲಾ ನುಡಿಸುವುದರ ಜೊತೆ ಹಾಡುಗಾರರು ಆಗಿದ್ರು. 1970 ಇವರು ಸಂಗೀತ ವಾದ್ಯ ಗೀತೆಗಳ ಅಶೋಕ್ ಚರಣ್ ನೈಟ್ ಎಂಬ ಹೆಸರಿನಲ್ಲಿ ಹೊಸ ರೀತಿಯ ರಸಮಂಜರಿ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸಿದರು. ಆಗಿನ ಕಾಲದಲ್ಲಿ ನಿಂತು ನಲಿದಾಡಿ ಹಾಡುವಂತಹ ರಸಮಂಜರಿಯನ್ನು ಕರ್ನಾಟಕದಲ್ಲಿ ಮೊದಲು ಆರಂಭಿಸಿದವರೇ ಅಶೋಕ್ ಚರಣ್. 1971 ಬಳಿಕ ನಗರ, ಜಿಲ್ಲೆ, ರಾಜ್ಯ, ದೇಶ, ವಿದೇಶದಲ್ಲೂ ಅಶೋಕ್ ಚರಣ್ ನೈಟ್ ಸಂಗೀತ ಶೋಗಳು ಅಪಾರ ಜನಪ್ರಿಯಗಳಿಸಿತು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 36 ಸೇವೆ ಮಾಡಿರುವ ಚರಣ್ ಕುಮಾರ್ ಸುಮಾರು 4,000 ಅಧಿಕ ಮ್ಯೂಸಿಕಲ್ ಆರ್ಕೆಸ್ಟ್ರಾಗಳಲ್ಲಿ ಸಂಗೀತ ರಸಧಾರೆ ಹರಿಸಿದ್ದಾರೆ. ಸಂಗೀತ ಲೈವ್ ಕ್ಯಾಸೆಟ್ ಮತ್ತು HMV ಸಂಸ್ಥೆಗೆ ಇವರು ಸಂಗೀತ ಸಂಯೋಜನೆ ಮಾಡಿರುವ ಭಾವಗೀತೆಯನ್ನು ಇಳಯರಾಜ ಹಾಗೂ ಹಂಸಲೇಖ ಕೇಳಿ ಚರಣ್ ಕುಮಾರ್ ರವರನ್ನು ಪ್ರಶಂಸಿಸಿದರು. ಈ ಟಿವಿಯ ಎದೆ ತುಂಬಿ ಹಾಡಿದೆನು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಜೊತೆ ಚರಣ್ ರವರು ತೀರ್ಪುಗಾರರಾಗಿ ಇದ್ದಿರುವುದು ತುಳುನಾಡಿಗೆ ಹೆಮ್ಮೆ. ಪ್ರಖ್ಯಾತ ಲೇಖಕರ ಪ್ರಸಿದ್ಧ ನಾಟಕಗಳಿಗೆ 5,000 ಪ್ರದರ್ಶನಕ್ಕೂ ಹೆಚ್ಚು ನಾಟಕಕ್ಕೆ ಸಂಗೀತ ನೀಡಿರುವ ಕೀರ್ತಿ ಇವರಿಗಿದೆ. ಇವರು 50 ಭಾವಗೀತೆ, 10 ಭಕ್ತಿಗೀತೆ, ಸುಗಮಗೀತೆ ಹೀಗೆ ಅದೆಷ್ಟೋ ಧ್ವನಿ ಸುರುಳಿಗಳಿಗೆ ಸಂಗೀತ ಸಂಯೋಜನೆ ಮಾಡಿರುತ್ತಾರೆ. ಅಶೋಕ್ ಚರಣ್, ಚರಣ್ ಕುಮಾರ್, ರಾಗ್ದೇವ್ ಮುಂತಾದ ಹೆಸರುಗಳಲ್ಲಿ ಇವರು ಕನ್ನಡ, ತುಳು, ಕೊಂಕಣಿ, ಕೊಡಗು ಭಾಷೆಗಳ ಒಟ್ಟು ಸುಮಾರು 20 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ನೀಡಿರ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಮೆರಿಕದ ಕನ್ನಡ ಸಂಘದ ಪ್ರಶಸ್ತಿ, ದುಬೈ, ಕತಾರ್, ಬಹರೀನ್ ತುಳುಕೂಟ ಪ್ರಶಸ್ತಿ ಹೀಗೆ ದೇಶ ವಿದೇಶಗಳಿಂದ ಹಲವಾರು ಗೌರವ ಪುರಸ್ಕಾರಗಳು ಇವರಿಗೆ ಸಂದಿವೆ. ಈಗಿನ ಡಿಜಿಟಲ್ ಮ್ಯೂಸಿಕ್ ಮಾಂತ್ರಿಕನಿಗಿಂತಲೂ ಕೇವಲ ಹಾರ್ಮೋನಿಯಂನಲ್ಲಿ ಬೆರಳುಗಳನ್ನಾಡಿಸಿ ಸಂಗೀತ ಪ್ರಿಯರನ್ನು ಬೆರಗುಗೊಳಿಸಬಲ್ಲ ಚರಣ್ ಕುಮಾರ್ ಅವರು ಇವತ್ತಿನ ಈ ದಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿರೋದು ನಮ್ಗೆಲ್ಲರಿಗೂ ಕೂಡ ಸಂತೋಷ ಸಂಗತಿ. ಬನ್ನಿ, ಚರಣ್ ರಾಜವರ ಸಂಗೀತ ಪಯಣದ ಬಗ್ಗೆ ಮಾತಾಡೋಣ, ಅವರ ಅನುಭವಕ್ಕೆ ಕಿವಿಯಾಗೋಣ.
1: ಸರ್ ನಮಸ್ಕಾರ.
2: ನಮಸ್ಕಾರ ಸರ್. ನಿಮ್ಮ ಒಂದು ಸುದೀರ್ಘವಾದಂತ ಹೇಳಲಿಕ್ಕೆ ಹೋದ್ರೆ ನಾನು 1 ಹೇಳಬಹುದು ಅಷ್ಟೇ ನಿಮ್ ಜೊತೆ ಮಾತಾಡುವಂತ ಸಮಯ. ಸರ್ ಹೇಗಿದ್ದೀರಿ? ಸರ್
1: ಚೆನ್ನಾಗಿದ್ದೀನಿ. ಅಭಿಷೇಕ್, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ದಕ್ಷಿಣ ಕನ್ನಡದಲ್ಲಿ ಯಾಕೆ, ಕರ್ನಾಟಕದಲ್ಲಿ ಯಾಕೆ, ಜಗತ್ತಿನ ತುಂಬಾ ನೆಚ್ಚಿದಂತಹ ಈ ಸಾರಂಗ್ ರೇಡಿಯೋದ ರೆಕಾರ್ಡಿಂಗ್ ಚೇಂಬರಿಗೆ ಬಂದು ನಾನು ಕೂತಿದ್ದೇನೆ ತಮ್ಮ ಎದುರಿಗೆ, ಅಭಿಷೇಕ್ ಶೆಟ್ಟಿಯವರೇ. ಇದಕ್ಕಾಗಿ ಮೊತ್ತ ಮೊದಲನಾಗಿ ತಮಗೂ ಹಾಗೂ ನನ್ನನ್ನು ಇವತ್ತು ಕೇಳುತ್ತಿರುವ, ಇದನ್ನ ಆಲಿಸುತ್ತಿರುವ ಎಲ್ಲ ಕೇಳುಗ ವರ್ಗಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ
2: ಸರ್. ಮುಂದೆ ಎಸ್ ಸರ್. ಹೌದು, ಹೇಗಿದೆ ಸರ್ ಸಂಗೀತದ ಜೊತೆಗೆ ಇದ್ದೀರಾ?
1: ಸಂಗೀತದ ಜೊತೆ ಅಂದ್ರೆ ಸಂಗೀತದ ಜೊತೆ ನಾನು ಹುಟ್ಟಿ 14 ಶುರು ಮಾಡಿದ್ದೇನೆ. 12 ವರ್ಷ ಅಲ್ಲಿಂದ ನಾನು ಸಾಧಾರಣ ನನ್ನ ವಯಸ್ಸು 75-76 ಲೈವ್ ಆಗಿ. ಈಗ ಸ್ವಲ್ಪ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿಂದ ಸ್ವಲ್ಪ ಬದಿಗೆ ಸರಿದಿದ್ದೀನಿ. ಸರಿದು ಬಿಟ್ಟು ಎಲ್ಲಾದ್ರೂ ನಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಸ್ವಲ್ಪ ಮನೆಯಲ್ಲಿ ಇದ್ದದನ್ನ ಏನಾದ್ರೂ ಕಂಪೋಸ್ ಮಾಡಿ ಅಥವಾ ಈ ಕರೋಕೆ ಕ್ಲಬ್ಗಳು ತುಂಬಾ ಆಗಿವೆ, ಅವ್ರ ಜೊತೆಲಿ ಅಲ್ಲಿ ಹೋಗಿ ಅವರನ್ನ ಆಲಿಸುತ್ತಾ ಅವ್ರಿಗೆ ಸ್ವಲ್ಪ ಸಜೆಷನ್ ಎಲ್ಲ ಕೊಡ್ತಾ ಇದ್ದೀನಿ. ಹಾಗೆ ಲೈವ್ ಆಗಿ ನಾನು ಯಾವ ಸ್ಟೇಜ್ಗೂ ಬರೋದು ಈಗ ಕಮ್ಮಿ ಮಾಡಿದ್ದೀನಿ.
2: ಒಂದು ನಿಮ್ಮ ಸಂಗೀತದ ಪಯಣದ ಬಗ್ಗೆ ಹೇಳೋದಾದ್ರೆ, ಈಗ ತಾನೇ ಹೇಳಿದ್ರಿ
1: 12ನೇ ವಯಸ್ಸು
2: ಹೇಗೆ ಅದು ಪೂರ್ತಿ ನಿಮ್ಮ ಫ್ಯಾಮಿಲಿ ಸಂಗೀತದಲ್ಲಿ?
1: ಹೌದು, ಯಾಕಂದ್ರೆ ನಮ್ಮ ಮನೆಯಲ್ಲಿ ರಾತ್ರಿ ಎದ್ದು ಗಂಜಿ ಊಟ ಮಾಡೋ ಮೊದಲು ದೇವರ ಭಜನೆ ಮಾಡದೆ ನಮ್ಗೆ ಊಟನೇ ಬೀಳ್ತಿರ್ಲಿಲ್ಲ. ನಾವು 9 ಮಕ್ಕಳು, ನನ್ನ ತಂದೆ ತಾಯಿಯವರೆಲ್ಲ ಭಜನೆ ಮಾಡಿಯೇ ನಮ್ಗೆ ಮತ್ತೆ ಊಟ ಕರೆಯೋದು, ರಾತ್ರಿ ಗಂಜಿ ಊಟಕ್ಕೆ ಬಾಪ ಅಂತೇಳಿ. ಆ ಟೈಮಲ್ಲಿ ದೇವರ ಎದುರು ಕೂತ್ಕೊಂಡು ಭಜನೆ ಮಾಡ್ಲಿಕ್ಕೆ ನಮ್ಮ ಮನೆಯಲ್ಲಿ ಹಾರ್ಮೋನಿಯಂ, ತಬಲಾ, ಕಂಜೀರ ಮುಂತಾದ ಇದೆಲ್ಲ ಚಿಕ್ಕ ಪುಟ್ಟ ಇನ್ಸ್ಟ್ರೂಮೆಂಟ್ಗಳು ಇದ್ದು ಆಗಲೇ ಅದನ್ನ ಅದು ನುಡಿಸಿ ನುಡಿಸಿ ಹಾಡಿ ಹಾಡಿ ನಮ್ಗೆ ಆಗಿಂದಲೇ ಆ ಇಂಟ್ರೆಸ್ಟ್ ಬಂದಿತ್ತು. ಹೌದು, ಹಾಗೆ ಮತ್ತೆ ಇಂಟ್ರೆಸ್ಟ್ ಬಂದವಾಗ ನನ್ನ ಅಣ್ಣ ಅಶೋಕ್ ಅಣ್ಣ, ನನ್ನ ದೊಡ್ಡ ಅಣ್ಣ ಅವರು, ಅವರು ಏನ್ ಮಾಡಿದ್ರು, ಪಕ್ಕದಲ್ಲೇ ಸಂಗೀತ ಶಾಲೆಗಳು ಒಂದೆರಡಿದ್ದು ನಮ್ಮ ಏರಿಯಾದಲ್ಲಿ, ಅಲ್ಲಿ ಹೋಗಿ ಅಲ್ಲಿ ಅವರು ಸಂಗೀತವನ್ನು ಕಲಿಸಿ ಬಂದು ಮನೆಗೆ ಬಂದು ಆ ಟ್ಯೂನ್ಗಳನ್ನ, ಆ ಸಂಗೀತ ಭಜನೆಗಳನ್ನ ನುಡಿಸುವಾಗ ನಾವು ಅವ್ರ ಜೊತೆಲ್ಲ ಹಾಡಬೇಕು. ಹಾಗೆ ಸಂಗೀತದ ಇಂಟ್ರೆಸ್ಟ್ ಅಲ್ಲಿಂದ ಬಂತು. ಮತ್ತೆ ಈ ಶಾಲೆಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಾಟಕ ಇದರಲ್ಲಿ ಎಲ್ಲ ಚಿಕ್ಕವರಿರುವಾಗ ನಾವು ಸ್ಟೇಜ್ ಅಲ್ಲೆಲ್ಲ ಆಕ್ಟ್ ಮಾಡುವಾಗ ಡೈರೆಕ್ಟ್ ಹಾಡ್ತಾ ಇದ್ದೀವಿ ನೋಡಿ. ಸೊ ಆ ಟೈಮ್ನಲ್ಲಿ ನನ್ನಿಂದ ನಮ್ಮ ತಂಗಿಯಂದ್ರಿಂದ ಎಲ್ಲ ಹಾಡಿಸ್ತಿದ್ರು. ನಾನು ಗಣಪತಿ ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದೆ ಮೊದಲು. ಗಣಪತಿ ಹೈಸ್ಕೂಲಲ್ಲಿ ಆ ಒಂದು ಕಲೆಗೆ ಪ್ರೋತ್ಸಾಹ ಕೊಡುವಂತ ಒಂದು ದೊಡ್ಡ ಶಿಕ್ಷಕ ವರ್ಗವೇ ಇತ್ತು. ನೀವು ಕೇಳಿರ್ಬೋದು ಗುಲ್ವಾಡಿ ಬ್ರದರ್ಸ್ ಅಂತೇಳಿ, ಮಂಗಳೂರಿನಲ್ಲಿ ದತ್ತಾತ್ರೇಯ ಗುಲ್ವಾಡಿ, ಆಮೇಲೆ ಗೋಪಿನಾಥ್ ಗುಲ್ವಾಡಿ, ಇಂಥ ಒಂದು ಸಂತೋಷ್ ಕುಮಾರ್ ಗುಲ್ವಾಡಿ ಅವ್ರು ಗೊತ್ತು ನಿಮ್ಗೆ, ಪೇಪರ್ನವರು ನಮ್ಮ ತರಂಗ ಅದರದ್ದೆಲ್ಲ ಮಣಿಪಾಲ ಇದರಲ್ಲಿ ಇದ್ರು. ಇಡೀ ಫ್ಯಾಮಿಲಿ ಓಂಕಾರನಾಥ್ ಗುಲ್ವಾಡಿ ಅವರು ಇಡೀ ಇಂಡಿಯಾದಲ್ಲೇ ಫೇಮಸ್ ತಬಲ್ಜಿ ಆಗಿ ಈಗಲೂ ತಬ್ಲಾ ಕ್ಲಾಸಿಗೆ ಪ್ರೋಗ್ರಾಮ್ಗೆಲ್ಲ ಹೋಗ್ತಾರೆ. ಅವ್ರ ಜೊತೆ ನಾವು ಸೇರಿಕೊಂಡು ನಮ್ಗೆ ತುಂಬಾ ಮ್ಯೂಸಿಕ್ ಇಂಟ್ರೆಸ್ಟ್ ಬಂದು ಆಮೇಲೆ ನಾವು ಕ್ಲಾಸಿಕಲ್ ಎಲ್ಲ ಶುರು ಮಾಡಿದ್ವಿ ಸ್ವಲ್ಪ ಕಲೀಲಿಕ್ಕೆ, ತಬ್ಲಾಗಬ್ಲಾ ಕಲೀಲಿಕ್ಕೆ. ಹಾಗೆ ಆ ಇಂಟ್ರೆಸ್ಟ್ ಆ ವಯಸ್ಸಿಂದಲೇ ಬಂದಿತ್ತು. 12 ವಯಸ್ಸಿಂದಲೇ ನನಗೆ ತಬ್ಲಾದಲ್ಲಿ ಇಂಟ್ರೆಸ್ಟ್ ಇತ್ತು ನಾನು. ಆದ್ರೆ ನಮ್ದು ಒಂದು ಸೈಡ್ ಅಂದ್ರೆ ನಾವು ಪ್ಯೂರ್ ಕ್ಲಾಸಿಕಲ್ ಅಂತ ಕೂರುವ ಬದಲಿಗೆ ಈ ಕಡೆಯಿಂದ ಸ್ವಲ್ಪ ಫಿಲ್ಮಿ ಟ್ಯೂನ್ಸ್ಗಳನ್ನ ಅದನ್ನೆಲ್ಲ ನುಡಿಸಿ, ನಾನು 12 ವರ್ಷ ವಯಸ್ಸಿನಲ್ಲೇ ನಮ್ಮ ಮಂಗಳೂರಿನ ಪ್ರಸಿದ್ಧ ಬಿ ಎಸ್ ರಾವ್ ಅಂತ ಒಬ್ರು ನಾಟಕಕಾರರು, ಅವರು ಈಗ ಇಲ್ಲ, ಆ ಟೈಮ್ನಲ್ಲಿ ನಾಟಕವನ್ನ ಇಂಟ್ರೊಡ್ಯೂಸ್ ಮಾಡಿದ್ದವರೇ ಫಸ್ಟ್ ಬಿ ಎಸ್ ರಾಯರು. ಅದೇ ನಾಟಕದಲ್ಲಿ ನಮ್ಮ ಮಂಗಳೂರಿನ ನಾಟಕ ಬ್ರಹ್ಮ ಕೆ ಎನ್ ಟೈಲರ್ ಅವರೆಲ್ಲ ಆಕ್ಟ್ ಮಾಡೋ ಟೈಮ್ನಲ್ಲಿ 12 ವರ್ಷ ವಯಸ್ಸಲ್ಲಿ ನಾನು ಆಗ ಕಾಡುಬಿತ್ಲು ಹೈಸ್ಕೂಲ್ನಲ್ಲಿ ನಾಟಕ ಆಗುದು, ಬೇರೆ ಯಾವ ಸ್ಟೇಜು ಇಲ್ಲ ಮಂಗಳೂರಲ್ಲಿ, ಕಾಡುಬಿತ್ಲನ ಒಳಗಡೆ ಓಪನ್ ಏರ್ ಅಲ್ಲಿ ಕೂತ್ಕೊಂಡು ನಾನು ತಬ್ಲಾ ನುಡಿಸ್ತಾ ಇದ್ದೆ. ಬ್ರಾಕೆಟ್ ನಲ್ಲಿ ಈ ಪ್ಯಾಂಪ್ಲೆಟ್ ಇದೆ ನೋಡಿ, ನೋಟಿಸ್ ಮಾಡ್ತಿದ್ರಲ್ಲ ಅದರಲ್ಲಿ ಬ್ರಾಕೆಟ್ ನಲ್ಲಿ 12 ವರ್ಷದ ಬಾಲಕ ಅಂತ ಹಾಕ್ತಿದ್ರು ನನಗೆ. ಅಲ್ಲಿಂದ ಈ ಇಂಟ್ರೆಸ್ಟ್ ಬಂದು ಬಂದು ಬಂದು ಕೊನೆಗೆ ಹೌದು, ನಾನು ಬಹಳ ಸೇವೆ ಮಾಡಿ ನೋಡಿ ಇವತ್ತಿಗೆ ಸ್ವಲ್ಪ ಬದುಕಿ ಸರಿದಿದ್ದೇನೆ. ಯಾಕಂದ್ರೆ ಎನಿವೇ ವಿ ಹ್ಯಾವ್ ಬಿಕಮ್ ಓಲ್ಡ್, ನಮ್ಗೆ ವಯಸ್ಸಾಗಿದೆ, ಈಗಿನ ಟ್ರೆಂಡಿಗೆ ನಾವು ಸೂಟೇಬಲ್ ಅಲ್ಲ ಅಂತ ಸ್ವಲ್ಪ ಬದಿಗೆ ಸರಿದು ನನ್ನ ನಂತರ.
2: ನಮ್ಗೆ ನೀವು ಹಾಗೆ ಕಾಣೋದಿಲ್ಲ ಸರ್, ವಯಸ್ಸಾಗಿದೆ ಅಂತ. ಸರ್, ಈಗ ಈ ಒಂದು ನಿಮ್ಮ ಸಂಗೀತದ ಪಯಣ ಶುರುವಾಯಿತು, ಆ ಟೈಮಲ್ಲಿ ಹೇಗಿತ್ತು ಮಂಗಳೂರಿನಲ್ಲಿ ಸಂಗೀತ ಗಾರರು ಹೇಗಿದ್ರು? ಈ ಆರ್ಕೆಸ್ಟ್ರಾ ಅನ್ನುವಂತ ಕಾನ್ಸೆಪ್ಟ್ ಇತ್ತ? ವೇದಿಕೆಗಳಲ್ಲಿ ಹಾಡುವಂತವ್ರು ಇದ್ರ? ಹೇಗಿತ್ತು ಆಗ ಅಂತ ಆ ದಿನಗಳು?
1: ಆ ದಿನಗಳಲ್ಲಿ ಸಂಗೀತ ಅಂತ ಹೇಳಿದ್ರೆ ನಮ್ಮ ಕಾರ್ ಸ್ಟ್ರೀಟ್ ನಲ್ಲಿ, ಅದೇ ನಾನು ಹೇಳಿದ್ದೆ ನಿಮ್ಗೆ, ಆ ಒಂದು ಫ್ಯಾಮಿಲಿ ಬಿಟ್ರೆ ಅಲ್ಲಿ ನಮ್ಮ ಸಿತಾರ್ ಕಲಿಯೋದು, ವಯಲಿನ್ ಕಲಿಯೋದು ಎಲ್ಲ ಕಲಿಸ್ತಾ ಇದ್ರು. ಎಲ್ಲಿ ಗುಲ್ವಾಡಿ ರಾಮ ಮಂದಿರ ಅಂತ, ಈಗ ಇಲ್ಲ ಅದು, ರಾಮ ಮಂದಿರದಲ್ಲಿ ಮೊದಲು ಕಲಿಸ್ತಾ ಇದ್ರು ಆ ಟೈಮ್ನ ಅವರ ಪ್ರೋಗ್ರಾಮ್. ಆಮೇಲೆ ಈ ಕೊಂಕಣಿ ಸಂಗೀತ ಒಂದು ಸಂಘ ಇತ್ತು, ವೆಂಕಟರಮಣ ದೇವಸ್ಥಾನ ಗೊತ್ತು ನಿಮ್ಗೆ, ಅಲ್ಲಿ ಎಲ್ಲ ಭೀಮಸೇನ್ ಜೋಶಿ ಅವರು ಬಂದು ಹಾಡುವ ಕಾರ್ಯಕ್ರಮ ಇತ್ತು ವೆಂಕಟರಮಣ ದೇವಸ್ಥಾನದಲ್ಲಿ. ಯಾವಾಗಲೂ ಬಂದು ಅವರು, ವೆಂಕಟರಮಣ ಅಂದ್ರೆ ಬಹಳ ಪ್ರೀತಿ ಅವರಿಗೆ, ಭೀಮಸೇನ್ ಜೋಶಿಯ ಹಾಡುಗಾರಿಕೆ, ಮತ್ತೆ ಬಿ ಎಸ್ ರಾವ್ ಅಂತ ಒಬ್ರು ಇದ್ರು, ಅವರ ಇದು ರಾಮಾಯಣ, ಇದು ಯಾವುದು ಗೀತಾ ರಾಮಾಯಣ ಅಂತ, ಆ ಪ್ರೋಗ್ರಾಮ್ಗಳು ಅಂತದೆಲ್ಲ ಕ್ಲಾಸಿಕಲ್ ಪ್ರೋಗ್ರಾಮ್ಗಳು ತುಂಬಾ ನಡೀತಾ ಇದೆ.
2: 1900
1: ಇದು ಸಾಧಾರಣ ಆಗ ಒಂದು 60-65 ಟೈಮ್, 60-65 ಒಳಗೆ ಸಾಧಾರಣ, 58-59-60 ಟೈಮಿಗೆ. ನಾನು SSLC ಇರುವಾಗ 62 ನನಗೆ, ಅಂದ್ರೆ 1962 SSLC ಆಗಿದ್ದು. ಆ ಟೈಮ್ನಲ್ಲೆಲ್ಲ ಭೀಮಸೇನ್ ಜೋಶಿ ಕಾರ್ಯಕ್ರಮ ಎಲ್ಲ ನಾನು ಕೇಳಿದ್ದೇನೆ. ಅವರ ಕಾರ್ಯಕ್ರಮ ಬಹಳ ಫೇಮಸ್ ಇಲ್ಲಿ, ಕ್ಲಾಸಿಕಲ್ ಬಿಟ್ಟರೆ ಬೇರೆ ಕಾರ್ಯಕ್ರಮಗಳು ನೋಡಿದ್ರು ಕಡಿಮೆ. ಆಮೇಲೆ ಮಧ್ಯದಲ್ಲಿ ಏನಾಯ್ತು, ಸ್ವಲ್ಪ ಸಮಯ ಆದ್ಮೇಲೆ ಈ ಫಿಲ್ಮ್ ಲ್ಯಾಂಡ್ ನವರೆಲ್ಲ ಆರ್ಕೆಸ್ಟ್ರಾ ಅಂತ ತಕೊಂಡ್ ಬಂದ್ ಇಲ್ಲಿ ಗಣಪತಿ ಹೈಸ್ಕೂಲ್. ಆಗ ಸ್ಟೇಜ್ ಆಗ ಮೊಹಮ್ಮದ್ ರಫಿ ನೈಟ್ ಅಂತ ಆಯ್ತು, ನೈಟ್ ಅಂತ ಮಾಡ್ತಾ ಇರ್ಲಿಲ್ಲ ಅವರು, ಮೊಹಮ್ಮದ್ ರಫಿ ಅವರ ಆರ್ಕೆಸ್ಟ್ರಾ. ಆಮೇಲೆ ಮುಖೇಶ್ ಸೌಮ್ಯ ಬಂದ್ರು, ಆಮೇಲೆ ತಲತ್ ಮಹಮೂದ್ ಬಂದ್ರು. ಸೊ ಕೆಲವೆಲ್ಲ ಸಿಂಗರ್ಸ್ ಇಲ್ಲಿ ಬಂದ್ಬಿಟ್ಟು ಕಾರ್ಯಕ್ರಮ ಕೊಡುವಾಗ ಮಂಗಳೂರಿನ ಜನತೆಗೆ ಆ ಫಿಲ್ಮ್ ಲೈನ್ ನಲ್ಲಿ ಹಾಡುವಂತ ಹಾಡುಗಳನ್ನ ಕೇಳಿ ಬಹಳ ಸಂತೋಷ ಪಟ್ರು ಜನ. ಮೊಹಮ್ಮದ್ ರಫಿ ಬಂದಿದ್ದಾರೆ ಇಲ್ಲಿವರೆಗೆ ಅಂದ್ರೆ, ಅಭಿಷೇಕ್ ರವರೇ, ಮೊಹಮ್ಮದ್ ರಫಿ ಅವರು ಇಲ್ಲಿಗೆ ಬಂದಾವಾಗ ಇಲ್ಲಿ ಗಾರ್ಡನ್ ಹೋಟೆಲ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಗಾರ್ಡನ್ ಹೋಟೆಲ್ ಅಂತ ಇತ್ತು ಮೊದಲು, ಆ ಗಾರ್ಡನ್ ಹೋಟೆಲ್ ಅದು ಮುಸ್ಲಿಂ ಬಾಂಧವರದು, ಅಲ್ಲಿ ಅವರಿಗೆ ಊಟ ಬಿರಿಯಾನಿ, ಅಲ್ಲಿ ಅವರು ಊಟ ಮಾಡಿಬಿಟ್ಟು. ಆಗ ನನ್ನ ಅಣ್ಣ ಅಶೋಕ್ ಅಣ್ಣ ಮುನ್ಸಿಪಾಲ್ಟಿನಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿಗೆ ಹುಡ್ಕೊಂಡು ಬಂದು ಅವರ ಸೆಕ್ರೆಟರಿ ಅವರು ಮೊಹಮ್ಮದ್ ರೆಫಿ ಅವ್ರದ್ದು, ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಇಲ್ಲಿ ಪ್ರೋಗ್ರಾಮ್ ಆದ್ಮೇಲೆ. ಆಗ ಏನು ಅವರೆಲ್ಲ ಬಂದ್ರೆ ಬರೀ ಒಂದು ಹಾರ್ಮೋನಿಯಂ ಹಿಡ್ಕೊಂಡು ಹಾಡುದು ಅವ್ರು ಅಷ್ಟೇ, ಒಂದು ಹಾರ್ಮೋನಿಯಮ್ ಒಂದು ತಬಲಾ ಎರಡು ಬಿಟ್ಟರೆ ಅವರ ಕಂಠದಲ್ಲೇ ಎಲ್ಲ ಅವರು ಕಂಟ್ರೋಲ್ ಮಾಡ್ತಿದ್ರು. ನನ್ನ ಅಣ್ಣ ಹಾರ್ಮೋನಿಯಂ ಈಗ ಕ್ಯಾಲಿಕಟ್ಟಿಗೆ ಹೋಗಿದ್ದಾರೆ, ಕ್ಯಾಲಿಕಟ್ಟಿಗೆ ಕರ್ಕೊಂಡೋಗಿದ್ದಾರೆ ಇದೇ ಮೊಹಮ್ಮದ್ ರಫಿ ಅವರು. ಆ ಟೈಮ್ನಲ್ಲಿ ನಾನು ಚಿಕ್ಕ ಹುಡುಗ ಆಗ ಅವರಿಗೆ ತಬಲಾ ನುಡಿಸ್ತಾ ಇದ್ದೆ ಅಣ್ಣನವರಿಗೆ, ಇದೆಲ್ಲ ಹಾರ್ಮೋನಿಯಂ ಎಲ್ಲ ಇದು ಬಹಳ ಹಿಂದೆ. ಕ್ಯಾಲಿಕಟ್ವರೆಗೆ ನನ್ನ ಅಣ್ಣ ಹೋಗಿ ನುಡಿಸ್ತಿದ್ದಾರೆ ಅವರಿಗೆ ಹಾರ್ಮೋನಿಯಂ ಬ್ಯಾಕ್ಗ್ರೌಂಡ್. ಯಾಕಂದ್ರೆ ಮೊಹಮ್ಮದ್ ರಫಿ ಅವರು ಅವರೇ ಒಂದು ಹಾರ್ಮೋನಿಯಂ ಬಿಡ್ಕೊಂಡು ಹಾಡೋದು, ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ, ಬಿ ಜಿ ಎಮ್ಸ್ ಎಲ್ಲ ಬೇಕಲ್ಲ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ನನ್ನ ಅಣ್ಣ ಹಾರ್ಮೋನಿಯಂ ಅಲ್ಲಿ ನುಡಿಸೋದು. ಆ ರೀತಿ ಅವ್ರ ಪ್ರೋಗ್ರಾಮ್ ಮಾಡ್ತಿದ್ರು. ವಿನಃ ಈ ನೈಟ್ ಅಂತ ಆಗ ಎಲ್ಲ ಸ್ಟಾರ್ಟ್ ಆಗಲೇ ಇಲ್ಲ, ಆಗಲೇ ಇಲ್ಲ. ಹೌದು, ಅದನ್ನ ತುಂಬಾ ಇಷ್ಟಪಡ್ತಿದ್ರು. ನಾನು ಕೂಡ ಮುಖೇಶ್ ರವರ ಹಾಡಿಗೆ ಇಲ್ಲಿ ಟಿಕೆಟ್ ಇಲ್ಲದೆ ಹೋಗಿ ಗಣಪತಿ ಸ್ಕೂಲ್ನಲ್ಲಿ ನಮ್ಗೆಲ್ಲ ಟಿಕೆಟ್ ತಗೊಳ್ಲಿಕ್ಕೆ ಆಗ ಯಾರು ನಮ್ಗೆ ಅದನ್ನ ಸಪೋರ್ಟ್ ಮಾಡೋರಿಲ್ಲ. ಹೋಗಿಬಿಟ್ಟು ಈ ತಟ್ಟೆ ಎಲ್ಲ ಕಟ್ತಾ ಇದ್ರು ನೋಡಿ, ಅದನ್ನ ಸ್ವಲ್ಪ ಕೈಯಿಂದ ಹರಿದ್ ನಾನು ಅದೇ ಶಾಲೆಯಲ್ಲಿ ಕಲ್ತವಂತಾನೆ, ನನಗೆ ಎಲ್ಲಿಂದ ನೋಡಿದ್ರೆ ಸ್ಟೇಜ್ ಕಾಣ್ತಾ ಇದೆ ಅಂತ ಗೊತ್ತು. ಅದನ್ನ ಹರಿದು ಬಿಟ್ಟು ಅವರ ಪ್ರೋಗ್ರಾಮ್ ಅನ್ನ ನಾನು ನೋಡಿದ್ದೀನಿ. ಮುಖೇಶ್ ಅವರು ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಹೌದು, ಅವ್ರದ್ದು ರುಕ್ ಜಾವು ಜಾನೆ ವಾಲಿ ರುಕ್ ಜಾ ಹಾಡು ಮತ್ತೆ ಆವಾರ ಹೂ ಇಂಥದ್ದೆಲ್ಲ ಹಾಡು.
2: ಒಂದು ಲೈನ್ ಹೇಳಿ ಸರ್, ನಮ್ಮ ಕೇಳುವರು ಕೇಳ್ತಿದ್ದಾರೆ ಯಾವ್ದಾದ್ರು.
1: ಅದು ಕಿಸಿ ಕಿ ಮುಸ್ಕುರಾಟೋ ಪೆ ಓ ನಿಸಾರ್ ಕಿಸಿ ಕದರ್ದ ಬನ್ ಸಕೆ ತುಲೆ ಉದಾರ್ ಕಿಸಿ ಕಿ ವಾಸತೆ ಹೋ ಮೇರೆ ದಿಲ್ ಮೇ ಪ್ಯಾರ್ ಜೀನಾ ಇಸಿ ಕಾ ನಾಮ್ ಹೈ ಅಂತ ಅವರು ಎಲ್ಲ ಆ ಟೈಮ್ನಲ್ಲಿ ಹಾಡ್ತಾ ಇರುವಾಗ ನಾವು ಕೇಳೋದು, ನಮ್ಗೆ ಬಹಳ ಖುಷಿ ಏನಪ್ಪ ಹಾಡು ಅಂತೇಳಿ.
2: ಓಕೆ, ಸೊ ನಂತರ ನಿಮ್ಗೆ ಈ ನೈಟ್ಸ್ ನ ಒಂದು ಆಲೋಚನೆ ಇದು ಮಾಡಬೇಕು ಅನ್ನುವಂಥ ಯಾವಾಗ ಬಂತು?
1: ಅದು ನಾನು ಸಾಧಾರಣ ನನ್ನ ಒಂದು 15-16 ವರ್ಷದವರೆಗೆ ನಾವೇನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಮದುವೆ ಕಾರ್ಯಕ್ರಮಕ್ಕೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಅಣ್ಣ ಅಶೋಕಣ್ಣ, ನನ್ನ ದೊಡ್ಡಣ್ಣ ಅವರು, ಅವರು ನಮ್ಮನ್ನೆಲ್ಲ ನನ್ನ ತಂಗಿ ಹಿತಾಕ್ಷಿ ಮತ್ತು ದಯಾವತಿ ಅಂತ ನೀವು ಕೇಳಿರ್ಬೋದು, ಬಹಳ ಒಳ್ಳೆ ಹಾಡುಗಾರ್ತಿಯವಳು, ಇವರನ್ನೆಲ್ಲ ಒಟ್ಟು ಮಾಡಿ ನಾವೇ ಮನೆಯಲ್ಲಿ ಒಂದು ಜನತಾ ಮೆಲೋಡಿ ಮೇಕರ್ಸ್ ಅಂತ ಒಂದು ಸೆಟ್ ಮಾಡಿಕೊಂಡೆವು ಮನೆಯಲ್ಲೇ. ಬರೇ ಸಿನಿಮಾ ಸಾಂಗ್ಸ್ಗಳಿಗೆ ಮಾತ್ರ ಹಾಡೋದು, ಮತ್ತೆ ನನ್ನ ಅಣ್ಣ ಕಂಪೋಸ್ ಮಾಡಿದ ಕೆಲವು ಕನ್ನಡ ಸಾಂಗ್ಸ್ಗಳನ್ನು ಹಾಡೋದು, ಕುಂಕಣಿ ಸಾಂಗ್ಸ್ಗಳನ್ನು ಹಾಡೋದು ಈ ರೀತಿ. ಆಗ ಮದುವೆಗೆ ಒಮ್ಮೆ ನಮ್ಮನ್ನ ಬಾಂಬೆ ಪಾರ್ಟಿ ಒಂದು ಕರ್ಕೊಂಡು ನಮ್ಮ ಮನೆ ಹತ್ರನೆ, ನಾವು ಸಮಾಧಿ ಮಠ ಕಂಪೌಂಡ್, ಅದು ಕೃಷ್ಣ ಮಠ ಅಂತ ಗೊತ್ತಿರ್ಬೋದು ನಿಮ್ಗೆ, ಇಲ್ಲಿ ಗಣಪತಿ ಹೈಸ್ಕೂಲ್ ಕ್ರಾಸ್ ರೋಡ್ ಅಲ್ಲಿ ಉಂಟದು ಕೃಷ್ಣ ಮಠ, ಸಮಾಧಿ ಮಠ ಅಂತೇಳಿ ಇಲ್ಲಿ ಇದೆ. ಅಲ್ಲಿ ನಾವು ಮದುವೆಗೆ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ನನ್ನ ಅಣ್ಣ, ನನಗೆ ಅದು ಸರಿ ನೆನಪಿದೆ, ನನಗೆ 16 ವರ್ಷ ಆಗ, ಐ ವಾಸ್ ಇನ್ SSLC, 16 ವರ್ಷ ಪ್ರಾಯ ನನಗೆ. ಆ ಟೈಮ್ನಲ್ಲಿ ಅವರು ಹಾಡ್ಲಿಕ್ಕೆ ಹೇಳುವಾಗ ನಾವೆಲ್ಲ ಸಿನಿಮಾ ಸಾಂಗ್ ಹಾಡಿದ್ದು, ಒಂದು ಸಾಂಗ್ ಅನ್ನ 3 ಸರ್ತಿ ಹಾಡಿಸಿದ್ರು ನನ್ನ ಹತ್ರ.

ಒಂದು ಸಾಂಗ್ ಇತ್ತು, ಅದು ಸಸುರಾಲ್ ಅಂತ ಕಾಣ್ತದೆ ನನಗೆ ಫಿಲ್ಮು. ಆ ಟೈಮ್ನಲ್ಲಿ ನಾನು ಮುಖೇಶ್ ಯುದ್ಧ ಹಾಡುವಾಗ ಮೂರು ಸಲ ಆಡಿಸಿದ್ರು ಆ ಬಾಂಬೆಯವರು. ಅಲ್ಲಿಂದ ನಮ್ಗೆ ಗೊತ್ತಾಯ್ತು ಏನೋ ನಾವು ಸ್ವಲ್ಪ ಈ ತರ ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ನಮ್ಗೆ ತುಂಬಾ ಡಿಮಾಂಡ್ ಬರ್ಬೋದು ಹಾಡ್ಲಿಕ್ಕೆ. ಅದಕ್ಕೆ ಇದಕ್ಕೆ ದುಡ್ಡು ಮಾಡೋ ಪ್ರಶ್ನೆ ಅಲ್ಲ ಅದಾಗ, ನಮ್ಗೊಂದು ಅದು ಪ್ರವೃತ್ತಿ, ಒಂದು ಕಲಿತಾ ಇರುವಾಗ ಮಾಡುವಾಗ ಒಂದು ಏನೋ ಒಂದು ಮಾಡುವುದು ಫ್ಯಾಷನ್ ಒಂದು ಆ ರೀತಿ ಇತ್ತು. ಅಲ್ಲಿಂದ ಮತ್ತೆ ಏನಾಯ್ತು, ಆಗ ಈ ತರದ್ದು ಆರ್ಕೆಸ್ಟ್ರಾ ಇದ್ದದ್ದು ಒಂದು ಇತ್ತು ಯಾವುದು ಆ ಟೈಮ್ನಲ್ಲಿ. ಅದರ ನಂತರ ನಾನು ಬ್ಯಾಂಗ್ಳೂರಿಗೆ ಹೋದಾವಾಗ ಸರಸ್ವತಿ ಆರ್ಕೆಸ್ಟ್ರಾ ಅಂತ ಇತ್ತು ಬ್ಯಾಂಗ್ಳೂರಿನಲ್ಲಿ. ಅವರು ಈ ಪಾರ್ಕ್ಗಳಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ರು ಸ್ವಾಮಿ, ಬಹಳ ಚೆನ್ನಾಗಿತ್ತು ಅಭಿಷೇಕ್ ಅವರೇ, ಬಹಳ ಚೆನ್ನಾಗಿ. ಆದ್ರೆ ಅವ್ರು ಏನ್ ಮಾಡ್ತಿದ್ರು, ಈ ದೇವಾನಂದ್ ಸಿನಿಮಾಗಳ ಎಲ್ಲ ಕಾಲ, ಖೋಯಾ ಖೋಯಾ ಚಾಂದ್ ಎಲ್ಲ ನೀವು ಕೇಳಿರ್ಬೋದು, ಖುಲಾ ಆಸ್ಮಾ ಅಂತೇಳಿ ಹಾಡುಗಳೆಲ್ಲ ಅದರೆಲ್ಲ ಹಾಡ್ತಿದ್ರು. ಬಹಳ ಚೆನ್ನಾಗಿ ಹಾಡ್ತಿದ್ರು ಬೆಂಗಳೂರಿನ ಆರ್ಟಿಸ್ಟ್ಗಳು ಕೂಡ.

0: ಕಡೆಗೆ ಬಂದ್ಬಿಟ್ಟು ಏನ್ ಮಾಡಿದ್ವಿ ನಾವು, ಈ ಆರ್ಕೆಸ್ಟ್ರಾ ಇಲ್ಲಿ ಇತ್ತಾಗ ನಿಮ್ಗೆ ಗೊತ್ತಿರಬಹುದು ಮರ್ಕರ ಹಿಲ್ ಆರ್ಕೆಸ್ಟ್ರಾ ಅಂತ ಇತ್ತು. ಹೌದು, ಮರ್ಕರ ಹಿಲ್ ಅಲ್ಲಿ ನಮ್ಮ ಸೇಂಟ್ ಆಗ್ನಿಸ್ ಕಾಲೇಜ್ನ ಬ್ಯಾಕ್ ಸೈಡ್ ಅಲ್ಲಿ ವಿನ್ಸೆಂಟ್ ಸಿಲ್ವರ್, ಜಾನ್ ಮಂಜೇರ್ಸ್ ಅಂತೆಲ್ಲ ಒಳ್ಳೆ ಆರ್ಟಿಸ್ಟ್ ಗಳಿದ್ರು. ನೀವು ಇನ್ನೊಂದು ನಿಮ್ಮ ನೀವು ಕೇಳಿದ್ರು ನಿಮ್ಮ ಹಿರಿಯವರೆಲ್ಲ ಕೇಳಿದ್ದಾರೆ ಡೆನ್ಸಿಲ್ ಕರ್ಕಡ ಅಂತ ಇದ್ರು, ಅವರೆಲ್ಲ ಒಳ್ಳೆ ಆರ್ಟಿಸ್ಟ್ ಗಳು. ಅವರು ಅಲ್ಲಿ ಮಿಷನ್ ಚರ್ಚ್ ಅಲ್ಲೆಲ್ಲ ಕ್ವಾಯರಿಗೆ ಅದಕ್ಕಿದ್ಗೆಲ್ಲ ಡೆನ್ಸಿಲ್ ಅಂತ ಬಹಳ ಫೇಮಸ್ ಅವರು, ಅವರಿದ್ರು. ಈ ವಿನ್ಸೆಂಟ್, ಈ ಜಾನ್ ಮಂಜೇರ್ಸ್ ಇವರೆಲ್ಲ ಆರ್ಕೆಸ್ಟ್ರಾ ಎಲ್ಲಿ ಮಾಡ್ತಿದ್ರು ಅಂದ್ರೆ ಕೆ ಎಂ ಸಿಯಲ್ಲಿ ಗಣೇಶ ಚತುರ್ಥಿಗೆ ಆರ್ಕೆಸ್ಟ್ರಾ ಮಾಡಿ ಕೆ ಎಂ ಸಿ ಸಿಂಗರ್ಸ್ ಮಾತ್ರ ಹಾಡುವುದಾಗ ಅವರೆಲ್ಲ ಮಾಡ್ತಿದ್ರು. ಮತ್ತೆ ಈ ತರ ಕ್ವಾಯರ್ಗಳನ್ನೆಲ್ಲ ಮಾಡಿ ಅವ್ರದ್ದು ಆರ್ಕೆಸ್ಟ್ರಾ ಇತ್ತು. ಅದು ಅವರು ಕೂಡ ಹಾಗೆ ಕೂತ್ಕೊಂಡೇ ನುಡಿಸೋದು, ಕೂತ್ಕೊಂಡೇ ಹಾಡ್ದು, ಎಲ್ಲ ಚೇರ್ ಹಾಕಿ ಕೂರ್ದು ನೋಡಿ. ಅವರು ಒಂದ್ಸಲ ನೋಡಿ ನಮ್ಮನ್ನ ಕರೆದು ನೀವು ನಮ್ಮ ಜೊತೆ ಜಾಯಿನ್ ಆಗಿ ನಾವು ಇಬ್ರು ಒಟ್ಟಿಗೆ ಪ್ರೋಗ್ರಾಮ್ ಕೊಡುವ ಅಂತ. ಈ ಅಶೋಕ್ ಚರಣ್ ಅಂತ ನಾವೇನು ಮಾಡಿದ್ದೇವೆ ನೋಡಿ, ಅದರ ಮೊದಲು ಜನತಾ ಮೆಲಾಡಿ ಮೇಕರ್ಸ್ ಇತ್ತು ನೋಡಿ, ಅದನ್ನ ಇವ್ರ ಜೊತೆ ಮಾಡಿಬಿಟ್ಟು ಒಟ್ಟಿಗೆ ಮಾಡುವ ಅಂತೇಳಿ ನಾವು ಶುರು ಮಾಡಿದ್ದು. ಆ ಟೈಮ್ನಲ್ಲಿ ನಾವೇನು ಮಾಡಿದ್ವು, ಅಶೋಕ್ ಚರಣ್ಸ್ ಅವರ್ ಅಂತ ಶುರು ಮಾಡಿದ್ದು. ಒಂದು ಗಂಟೆ, ಮೂರು ಗಂಟೆ ಸ್ಟೇಜ್ ಅಲ್ಲಿ ವೇದಿಕೆ ಮೇಲೆ ಕುಣಿದಾಡ್ಲಿಕ್ಕಿಲ್ಲ, ಬರೇ ಒಂದು ಗಂಟೆ ಕಾರ್ಯಕ್ರಮ ಅಶೋಕ್ ಚರಣ್ಸ್ ಅವರ್. ಅದಾದ ನಂತರ ಮಧ್ಯೆ ಡ್ಯಾನ್ಸ್, ಬಯಲಾಟನೋ, ಯಕ್ಷಗಾನನೋ ಅಥವಾ ನಾಟಕನೋ, ಆಮೇಲೆ ನಮ್ದು ಮೊದಲು ಪ್ರೋಗ್ರಾಮ್ ಮಾಡಬೇಕು, ಜನ ಸೇರ್ಬೇಕು ಅಂತ ಆತರ ಸ್ಟಾರ್ಟ್ ಮಾಡಿದ್ದು ನಾವು. ಅದನ್ನ ಮತ್ತೆ ಏನಾಯ್ತು, 1970 ಉಡುಪಿಯಲ್ಲಿ ಕಿಶೋರ್ ಕುಮಾರ್ ನೈಟ್ ಅಂತಲೇ ಆಯ್ತು. ಅದಕ್ಕೆ ನೈಟ್ ಅಂತಲೇ ಹಾಕಿದ್ರು ಅವರು, NIT ಈ ಸ್ಪೆಲ್ಲಿಂಗ್, ಕಿಶೋರ್ ಕುಮಾರ್ಸ್ ನೈಟ್. ಅದೇನು ಅಂತ ನೋಡುವ ಅಂತ ನಾವು ಹೋಗಿದ್ದು ಉಡುಪಿ, ಅಲ್ಲಿ ಬೋರ್ಡ್ ಹೈಸ್ಕೂಲ್ ಉಡುಪಿಯಲ್ಲಿ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು ಕಿಶೋರ್ ಕುಮಾರ್ ಮತ್ತೆ ಸುಲಕ್ಷಣ ಪಂಡಿತ್. ಆಮೇಲೆ ಅವ್ರ ಜೊತೆಗೆ ಒಂದು ಅಕಾರ್ಡಿಯನ್, ಒಂದು ಎಲೆಕ್ಟ್ರಿಕ್ ಗಿಟಾರ್, ಮತ್ತೊಬ್ಬ ನಿಮ್ ತರ ತಾವ್ ಹೇಗೆ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಿರ್ ನೋಡಿ, ಅದೇ ರೀತಿ ಒಬ್ಬ ಮಾಸ್ಟರ್ ಇದು ಅನೌನ್ಸರ್ ಅಲ್ಲಿ. ಆಮೇಲೆ ಮಧ್ಯದಲ್ಲಿ ಮಿಮಿಕ್ರಿ, ಮಧ್ಯದಲ್ಲಿ ಒಂದೆರಡು ಡ್ಯಾನ್ಸಸ್, ಈ ರೀತಿ ಎಲ್ಲ ಅವ್ರು ಕಂಡಕ್ಟ್ ಮಾಡಿ ಮೂರುವರೆ ಗಂಟೆ ಶೋ ಬಹಳ ಚೆನ್ನಾಗಿ ಕೊಟ್ರು ಅಭಿಷೇಕ್ ಅವರ. ಆ ಟೈಮ್ನಲ್ಲಿ ನಾನು ಒಂದು ಐಡಿಯಾ ಮಾಡಿದೆ, ಇದೇ ರೀತಿ ನಾವ್ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು ನಿಂತುಕೊಂಡು ಹಾಡುವಂತದ್ದು ಅಂತೇಳಿ. ನಾವು ಬಂದ್ಬಿಟ್ಟು 1970 ಎಲ್ಲ ಆರ್ಕೆಸ್ಟ್ರಾ ಯಾರ್ಯಾರು ಇಲ್ಲಿ ಟಾಪ್, ಆಗ ನಮ್ ಜೊತೆ ಅವರಿದ್ರು, ಯಾರು ಮರ್ಕರ ಇಲ್ಲ ಆರ್ಕೆಸ್ಟ್ರಾ ಅವರು ನಮ್ ಜೊತೆಗೆ ಸೇರಿದ್ರು, ಅವರು ನಮ್ಮನ್ನು ಕರೆದು ನಾವು ಅವ್ರ ಜೊತೆ ಸೇರಿದ್ದು. ಆನಂತ ನಾವು ಅವರಲ್ಲಿ ಒಳ್ಳೆ ವಯೋಲಿನಿಸ್ಟ್, ಒಳ್ಳೆ ಗಿಟಾರಿಸ್ಟ್, ಒಳ್ಳೆ ಬೇಸ್, ಒಳ್ಳೆ ಡ್ರಮ್ಮರ್ಸ್ ಎಲ್ಲ ಇದ್ರು. ಅವರನ್ನ ಹಿಡ್ಕೊಂಡು ನಾವು ಫಸ್ಟ್ ಅಶೋಕ್ ಚರಣ್ ನೈಟ್ ಅಂತಲೇ ಹೆಸರಿಡಿ ಅಂತ ನನಗೆ ನಮ್ಮ ವಿನ್ಸೆಂಟ್ ಸಿಲ್ವರ್ ಇಲ್ಲ, ಅವರು ನಮ್ಮ ನನ್ನ ವೆಸ್ಟರ್ನ್ ಗುರುಗಳು ಅವರೆಲ್ಲ, ವೆಸ್ಟರ್ನ್ ಮ್ಯೂಸಿಕ್ ನೊಟೇಷನ್ ಬರೀಲಿಕ್ಕೆ ಮತ್ತು ಮ್ಯಾಂಡಲಿನ್ನು, ನಾನು ಗಿಟಾರ್ ಕಲ್ತಿದ್ದು ಕಾರ್ಡ್ಸ್ ಎಲ್ಲ ಅವ್ರ ಹತ್ರನೇ, ನನ್ನ ಗುರು ಅವರು. ಪಾಪ ಅವ್ರೀಗ ಇಲ್ಲ, ಯಾರೂ ಇಲ್ಲ, ಒಬ್ಬರು ಏನೋ ಇರಬೇಕು. ಅವ್ರು ಹೇಳಿದ್ರು ಏನಿಲ್ಲ ಚರಣ್, ನೀವೇನೆ ನಿಮ್ಮ ಹೆಸರಿನಲ್ಲೇ ಆಗಬೇಕು, ನಮ್ಮ ಹೆಸರು ಬೇಡ ಈಗ ಅಂತೇಳಿ. ಆ ನಂತರ ನಾನು ಶುರು ಮಾಡಿದ್ದು ನೋಡಿ, 1970 ಫಸ್ಟ್ ಪ್ರೋಗ್ರಾಮ್ ಮಾಡಿಸಿದವ್ರು ನಂದು ಬೈಲೂರು ಕ್ಲಬ್ ಉಡುಪಿಯವರು. ಹೌದು, ಫಸ್ಟ್ ಪ್ರೋಗ್ರಾಮ್ ಆಗ ನಮ್ದು ಟೋಟಲ್ ವಿತ್ ಸಿಂಗರ್ಸ್ 30 ಸಿಂಗರ್ಸ್ ನೋಡಿ, ಟೋಟಲ್ ಐ ಮೀನ್ 30 ಆರ್ಕೆಸ್ಟ್ರಾದವರು, ಅದರಲ್ಲಿ 5-6 ಒಂದೊಂದು ವಯಸ್ಸಿಗೆ ಒಬ್ಬೊಬ್ಬ ಸಿಂಗರ್, ಮೊಹಮ್ಮದ್ ರೀಫ್ ಒಬ್ಬ, ಮುಖೇಶ್ ಒಬ್ಬ, ಆಗ PB ಶ್ರೀನಿವಾಸ್ ಇದ್ರು. ಆ ಟೈಮ್ನಲ್ಲೆಲ್ಲ ಕನ್ನಡ ಸಾಂಗ್ಗಳು ಸ್ವಲ್ಪ ಕಡಿಮೆ, ಬಟ್ ಇತ್ತು, ಇಲ್ಲ ಅಂತ ಹೇಳುದಿಲ್ಲ ನಾನು. ಅವರು ಮತ್ತೆ ಮನ್ನಾಡೆಗೆ ಒಬ್ಬ, ಈ ರೀತಿ ಒಂದೊಂದಕ್ಕೆ ಒಂದೊಂದು ಸಿಂಗರ್. 3 ಫಂಕ್ಷನ್, ಮಿಮಿಕ್ರಿಗಳು, ಆಮೇಲೆ ಡ್ಯಾನ್ಸ್ ಗಿನ್ಸ್ ನಾವೇ ಮಾಡೋದು, ಸ್ಟೇಜ್ ನಲ್ಲಿ ಮೈಕ್ ಇಟ್ಕೊಂಡು ಉದ್ದ ವೈರ್ ಹಾಕ್ಬಿಟ್ಟು ಕೆಳಗೆ ಸ್ಟೇಜ್ ಇಂದ ಕೆಳಗೆ ಬರೋದು, ಮೇಲೆ ಹೋಗೋದು, ಈ ರೀತಿ ಎಲ್ಲ ಮಾಡಿ ಶೋ ಮಾಡಿಬಿಟ್ಟು ಸಕ್ಸಸ್ ಮಾಡಿಕೊಡ್ತಾ
1: ಇದ್ವಿ.
0: ಆಗ ನಮ್ಮ ರೆಮ್ಯುನರೇಷನ್ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಟೋಟಲ್ ನಮ್ಗೆ ರೆಮ್ಯುನರೇಷನ್ ಒಂದು ಆರ್ಕೆಸ್ಟ್ರಾಕ್ಕೆ 400 ₹400.
1: 30
0: ₹400, ದಟ್ ಟು ವಿತ್ ಸೌಂಡ್ ಸಿಸ್ಟಮ್. ನಮ್ಗೆ ಆಗ ಸೌಂಡ್ ಸಿಸ್ಟಮ್ ಡಾನ್ ಬೋಸ್ಕೋ ಹಾಲ್ ನಲ್ಲಿ ಯಾರು ಹಾಕ್ತಾ ಇದ್ರು ನೋಡಿ, ಅವರೇ ಸೌಂಡ್ ಮಾಡ್ತೇವೆ. ಜಮೆಂಟ್ಕೋ ಅಂತೇಳಿ ಆಗ ಬಹಳ ಫೇಮಸ್, ಅವ್ರು ಒಳ್ಳೆ ಬಹಳ ಒಳ್ಳೆಯವರು ಜಮೆಂಟ್ಕೋ, ಅವ್ರು ನಮ್ಗೆ ಸೌಂಡ್. ಅವರ ಸೌಂಡ್ 4 ಕಾರಲ್ಲಿ ಹೋಗುದು, ನಾವು ಉಡುಪಿಗೆ ಹೋಗುವಾಗ ನಮ್ಮ ಕಾಂಟ್ರಾಕ್ಟ್ ₹600 ಅಂದ್ರೆ ಹೊರಗಿನವರು ಕಾರಿಗೆ ಹೋಗ್ಬೇಕಲ್ಲ, ₹200 ಜಾಸ್ತಿ, ₹600 ಉಡುಪಿಯಲ್ಲಿ ಪ್ರೋಗ್ರಾಮ್, 4 ಕಾರ್ ಫುಲ್ಲು, ಅದ್ರಲ್ಲಿ ಮೇಲೆ ಎಲ್ಲ ನಮ್ದು ಕೆಲವೆಲ್ಲ ಡ್ರಮ್ಸ್ ಅದಿದೆಲ್ಲ ಒಂದೊಂದು ಕಾರಲ್ಲಿ, ಒಂದು ಸೌಂಡ್ ಸಿಸ್ಟಮ್ ಎಲ್ಲ ಕಾರಲ್ಲಿ ಹಾಕಿ ಉಡುಪಿಯಲ್ಲಿ ಪ್ರೋಗ್ರಾಮ್ ಆಗಿ ದೂರಕ್ಕೆಲ್ಲ ಹಂಗೆ ಹೋಗೋದು ನಾವು. ಅಶೋಕ್ ಚರಣ್ ನೈಟ್ ಅಂತ ಮಾಡಿ ಯಾರಾದರೂ ನಂಬಬಹುದಾ? ಯಾಕಂದ್ರೆ ನಮಗೆಲ್ಲ ಜಾಬ್ ಇತ್ತು ನೋಡಿ, ನಾವು ದುಡ್ಡಿನ ಹಿಂದೆ ಹೋಗಿಲ್ಲ. ನಮ್ಮ ಕಾರ್ಯ, ನಮ್ಮ ಆಟಿಟ್ಯೂಡ್ ಏನು, ಪ್ರೋಗ್ರಾಮ್ ಚೆನ್ನಾಗಿ ಮಾಡೋದು ಅಷ್ಟೇ, ಒಳ್ಳೆ ರಿಹರ್ಸಲ್ ಮಾಡೋದು ಮನೇಲಿ ಕೂತು.

0: ಎಲ್ರಿಗೂ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಆಗಬೇಕಾದ್ರೆ ಸಾಧಾರಣ ಒಂದು ತಿಂಗಳು ರಿಹರ್ಸಲ್, ನಮ್ಮದು ಒಂದು ತಿಂಗಳು ರಿಹರ್ಸಲ್ನಲ್ಲಿ ಆ ಪ್ರೋಗ್ರಾಮ್ಗಳು ಹಿಂದೆ ಒಂದು ವಾರಕ್ಕೆ 15 ದಿವಸಕ್ಕೆ ಈ ತರ ಪ್ರೋಗ್ರಾಮ್ ಕೊಡೋದು ನಾವು. ಆಗಲೂ ಮಧ್ಯದಲ್ಲಿ ಒಂದ್ 2-3 ಸಲ ಸೇರಿ ಸಾಂಗ್ ಚೇಂಜ್ ಆದರೆ ಅದನ್ನ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಆಗ ಏನಿತ್ತು ಸ್ವಾಮಿ, ಈ ತರ ಎಲ್ಲ ಹೊಸ ಹೊಸ ಟೆಕ್ನಿಕ್ ಏನು ಇರಲಿಲ್ಲ, ಏನಿಲ್ಲ. ಈ ಪಿ ರೆಕಾರ್ಡ್ ಹಾಕಿಬಿಟ್ಟು ಆ ರೆಕಾರ್ಡ್ ಅನ್ನು ಎಲ್ಲ ಮತ್ತೆ ಮತ್ತೆ ಮುಳ್ಳೆ ತಿರುಗ್ತಾ ಇರಲಿಲ್ಲ ಆ ರೆಕಾರ್ಡ್.
1: ಸೊ ಇನ್ಸ್ಟ್ರೂಮೆಂಟ್ ಕೂಡ ದೊಡ್ಡ ದೊಡ್ಡ, ಐ ಮೀನ್ ತುಂಬಾ ವೇಟ್ ಇತ್ತು.
0: ಹೌದು, ಇನ್ಸ್ಟ್ರೂಮೆಂಟ್ ವೇಟ್ ಇತ್ತು, ಮತ್ತೆ ಎಲ್ಲನೂ ಹಾಗೆ ಬಹಳ ಕಷ್ಟ. ಬಹಳ ಡೈಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಬರಬೇಕಾದ್ರೆ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಮನೆ ಪಕ್ಕದಲ್ಲಿ ಓಂ ಮಹಲ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಟೆಲಿಗೆ ಹೋಗಿ ಅವ್ರು ತಿಂಡಿ ತಿಂದು ಟೀ ಕುಡಿದು ಪ್ರಾಕ್ಟೀಸ್ಗೆ ಬರೋದು. ಆರೂವರೆ 7 ಆಗುವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಿತ್ತು, 8:30-9 ಗಂಟೆ ತನಕ ರಿಹರ್ಸಲ್ಸ್.
1: ಸೊ ಆ ಟೈಮಲ್ಲಿ ಅಶೋಕ್ ಚರಣ್ ನಾಯ್ಕ್ ಹೇಳಿದ್ರೆ ಒಂದು ಜನಪ್ರಿಯತೆ ಒಂದು ಪೀಕ್ ಅಲ್ಲಿ ಇದ್ದಂತ ಟೈಮ್.
0: ಖಂಡಿತವಾಗಿಯೂ ಜನರು ತುಂಬಾ ಲೈಕ್ ಮಾಡಿದ್ರು. ಅದಕ್ಕೆ ಕಾರಣ ನಮ್ಮ ಮ್ಯೂಸಿಕ್ ನಲ್ಲಿ ನಮ್ಮ ತನ್ಮಯತೆ, ನಾವು ಮಾಡುವಂತ ಪ್ರಾಕ್ಟೀಸ್ಗಳು. ನಮ್ಮ ಮನೆ ಹತ್ರ ಜನ ಸೇರ್ತಿದ್ರು ಅಭಿಷೇಕ್ ಅವರೆ, ನಾವು ಡೈಲಿ ಪ್ರಾಕ್ಟೀಸ್ ಮಾಡುವಾಗ ಈ ನೈಟಿಗೆ ಹತ್ತಿರ ಆಗುವಾಗ ಎಲೆಕ್ಟ್ರಿಕಲ್ ಆಂಪ್ಲಿಫಿಕೇಶನ್ ಎಲ್ಲ ಮಾಡಿ ಗಿಟಾರ್ ಎಲ್ಲ ಇವನ್ ಮೈಕ್ ಹಾಕಿ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾವು ಡೈಲಿ ಅಲ್ಲ. ಅದು ಹತ್ರ ಹತ್ರ ಆಗುವಾಗ ವಿದ್ ಮೈಕ್. ಮತ್ತೆ ನಮ್ಮ ಸ್ಟೇಜ್ ಶೋ ನಾಳೆ ಅಂತ ಆದ್ರೆ ಅದರ ಮೊದಲನೇ ದಿನ ಗಣಪತಿ ಹೈಸ್ಕೂಲ್ ವೇದಿಕೆ ಮೇಲೆ ನಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ರು ಗಣಪತಿ ಹೈಸ್ಕೂಲ್ ವೇದಿಕೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಆ ಟೈಮ್ನಲ್ಲಿ ನಮ್ದು ಮಿನಿ ನೈಟಿ, ಅದು ನಾವು ಫುಲ್ ಸಾಂಗ್ ಆಡ್ತಾ ಇರಲಿಲ್ಲ. ಒಂದು ಬ್ಯಾಕ್ಗ್ರೌಂಡ್ ಒಂದು ವರ್ಸಸ್ ಮಾಡಿ ಸೆಕೆಂಡ್ ಬ್ಯಾಕ್ಗ್ರೌಂಡ್ ಮಾಡಿ ಅಲ್ಲಿ ಕ್ಲೋಸ್ ಮಾಡುದು. ಪ್ರತಿಯೊಂದು ಸಾಂಗ್ ಅನ್ನ ವಿತ್ ಮೈಕ್ ಆಡುದು. ಆಗ ಜನ ಸೇರ್ತಿದ್ವಿ ಗಣಪತಿ ಹೈಸ್ಕೂಲ್ ಸ್ಟೇಜ್ ಫುಲ್. ಯಾಕಂದ್ರೆ ನೈಟ್ ತರ ಮಿನಿ ನೈಟ್ ನೋಡಿದಾಗ ಆಗ್ತಿತ್ತು ಅವ್ರಿಗೆ.
1: ನಿಮ್ಮ ಹೆಸರನ್ನ ಜೊತೆ ಈ ನಿಮ್ಮ ಅಣ್ಣನ ಹೆಸರನ್ನು ಕೂಡ ಸೇರಿಸಿಕೊಂಡು ನಿಮ್ಮ ಟೀಮ್ ಅನ್ನ
0: ಕಟ್ಟಿದ್ರು ಅಶೋಕ್ ಚರಣ್.
1: ನಿಮ್ಮ ಮತ್ತು ಅವರೊಂದು ಒಡನಾಟ
0: ನಮ್ಮ ದೊಡ್ಡಣ್ಣ ಅಂದ್ರೆ ಅವರು ಬಹಳ ಒಳ್ಳೆ ಮನುಷ್ಯ, ದೇವರಿದ್ದಂಗೆ. ಅವರು ಚಿಕ್ಕ ವಯಸ್ಸಿನಲ್ಲೇ ನಮ್ಗೆಲ್ಲ ಕಲಿಸಿದವರೇನೆ ಈ ಹಾರ್ಮೋನಿಯಂ, ಮತ್ತು ಬಹಳ ಒಳ್ಳೆ ಲಿರಿಕ್ಸ್ ರೈಟರ್ ಅವರು. ಅವರ ಲಿರಿಕ್ಸ್ ಎಷ್ಟು ಚೆನ್ನಾಗಿ ಬರೀತಾ ಇದ್ರು ಅಂದ್ರೆ, ಅವ್ರ ಕೆಲವು ಹಾಡುಗಳು ಇವತ್ತಿಗೂ ನನ್ನ ಹತ್ರ ಇದೆ ಹಾಡುಗಳು ನೋಡಿ. ಇದೇ ಎಚ್ ಎಂ ಮಹೇಶ್ ಇದಾರಲ್ಲ, ನಮ್ಮ ಎಚ್ ಎಂ ಮಹೇಶ್ ಸಂಗೀತ ರೆಕಾರ್ಡಿಂಗ್ ಕಂಪನಿ ಅವರು ನಮ್ಮ ಮೊದಲ ರೆಕಾರ್ಡ್ ಮಾಡಿದ್ರು ಇಲ್ಲಿ ಮಡ್ರಾಸ್ ನಲ್ಲಿ. ಎಚ್ ಎಂ ಇಲ್ಲಿದ್ರು ಅವರು, ನಿಮ್ಗೆ ಗೊತ್ತಿರಬಹುದು ಎಚ್ ಎಂ ಮಹೇಶ್ ಅವರು ಇದೇ ಎಲ್ ಎಸ್ ಎಸ್ ಕಾಲೇಜ್ ನ ಸ್ಟೂಡೆಂಟ್, ನಿಮ್ಮ ಎಲ್ ಎಸ್ ಎಸ್ ಕಾಲೇಜ್ ಸ್ಟೂಡೆಂಟ್ ಅವರು.
1: ಅವರನ್ನು ಗುರುತಿಸಿದ್ನೀವೇ
0: ಅವರನ್ನ? ಹೌದು, ಅಂದ್ರೆ ಅವರನ್ನು ಗುರುತಿಸಿದಂದ್ರೆ ನನ್ನ ಅವರ ಫ್ರೆಂಡ್ಶಿಪ್ ಅಷ್ಟು ಒಳ್ಳೇದಿತ್ತು. 67ರಲ್ಲಿ ನನ್ಗೆ ಫ್ರೆಂಡ್ ಆಗಿದ್ರು ಅವರು. ಅವರೇ ನಮ್ಮ ಫಸ್ಟ್ ರೆಕಾರ್ಡ್ ಮಾಡಿಸಿದ್ದು ಇಲ್ಲಿ ಮೆಡ್ರಾಸ್ ಅಲ್ಲಿ ಎಚ್ ಎಂ ಇ ಸಂಸ್ಥೆಯಿಂದ ಮಾಡಿದ ನವ್ಯ ಗೀತೆಗಳು ಅಂತೇಳಿ. ನಾನು ಹಾಗೆ ಬಿ ಕೆ ಸುಮಿತ್ರಾರವರು ಹಾಡಿದ್ದು ಇದು 1972ನಲ್ಲಿ. 72ನಲ್ಲಿ ಎಚ್ ಎಂ ವಿ ರೆಕಾರ್ಡಿಂಗ್ ಆಫೀಸರ್ ಆಗಿದ್ರು ಇವ್ರು ನಮ್ಮ ಮಹೇಶ್, ಎಚ್ ಎಂ ಮಹೇಶ್. ಅವ್ರ ಹೆಸರು ಆಕ್ಚುಲಿ ಹೆಸರು ಮಹಾಲಿಂಗ್ ಭಟ್ರು ಅಂತ. ಅವ್ರ ಎಚ್ ಎಂ ಮಹೇಶ್ ಆದದ್ದು ಆಗ ಈ ಸಂಗೀತ ಇದಕ್ಕೆ ಸೇರಿದ್ಮೇಲೆ. ಅವ್ರು ನಮ್ಮ ರೆಕಾರ್ಡ್ ಮಾಡಿಸುವಾಗ ನನ್ನ ಅಣ್ಣನೇ ಲಿರಿಕ್ಸ್ ಬರೆದಿದ್ದು. ನನ್ನ ಅಣ್ಣನ ಲಿರಿಕ್ಸ್ 4 ಹಾಡುಗಳು. ಆ 4 ಹಾಡುಗಳಿಗೆ ಮ್ಯೂಸಿಕ್ ಅಶೋಕ್ ಚರಣ್, ಆರ್ಕೆಸ್ಟ್ರೈಸೇಷನ್ ಮಾಡಿದ್ದು ಸಂಗೀತ ದಿಗ್ಗಜ ಇಳೆಯರಾಜರವರು, ತಮಿಳುನಾಡಿನ ಇಳೆಯರಾಜ. ಅವರ ಹಾಡುಗಳನ್ನು ಕೇಳಿ ರೆಕಾರ್ಡಿಂಗ್ ಮುಗಿಸಿ ಜೆಮಿನಿ ಸ್ಟುಡಿಯೋ ಅಂತ ಇದ್ದದ್ದು ದೊಡ್ಡ ಒಂದು ಮಾಳಿಗೆ, 13ನೇ ಮಾಳಿಗೆ ಮೇಲೆ ಎಂ ಜಿ ರೋಡ್ ಎಂಡ್ ಆಗ್ತಾ ಇದ್ದದ್ದು. ಅಲ್ಲಿ ಮಾಡಿ ಮುಗಿಸಿ ಕೆಳಗೆ ಬರುವಾಗ ಅವ್ರು ನನಗೆ ಹೇಳಿದ್ರು, ಸರ್ ಚರಣ್ ಸರ್, ಇಂದ ಮಾದರಿ ಸಾಂಗ್ ನಿಂಗೆ ಸುಮ್ಮನೆ ವೇಸ್ಟ್ ಪಣ್ಣಾದಿಂಗೆ, ಇಂದ ಮಾದರಿ ಸಾಂಗ್ ನಿಂಗೆ ಫಿಲ್ಮ್ಗೆ ತಾನ್ ಪಡೋಣ, ಈ ಪಿ ರೆಕಾರ್ಡ್ ಪಣ್ಣಾದಿಂಗೆ ಸರ್, ಇದು ದೀರ್ಘಟ್ಟು ಇನ್ಮೇಲೆ ನಿಂಗೆ ಕಂಪೋಸ್ ಪಣ್ಣ, ಇಂದ ಮಾದರಿ ಸಾಂಗ್ ಇರಂದ ಅದು ಫಿಲ್ಮ್ ತಾನ್ ಪಡೋಣ ಸರ್ ಅಂತ ನನಗೆ ಹೇಳಿದ್ದವ್ರು ಇಳೆಯರಾಜ್ ಅವರು ಆ ಟೈಮ್ನಲ್ಲಿ.
1: ಭಾಷೆ ನೀವು ಕಲ್ತದ?
0: ನಾನು ಮೆಡ್ರಾಸ್ ಅಲ್ಲಿ ಟ್ರೈನಿಂಗ್ ಅಲ್ಲಿ 1 ವರ್ಷ ಇದೆ ತಮಿಳ್ನಾಡಿನಲ್ಲ ಪೇಸರು ಮಿಸ್ಟರ್ ಅಭಿಷೇಕ್. ನನಗೆ ನಾನು ಆಗ ತಮಿಳು ಹಾಡು ಹಾಡೋದಂದ್ರೆ ಬಹಳ ಇದ್ದು ಜನರಿಗೆ ಬಹಳ ಖುಷಿ ಇಲ್ಲಿ ಮಂಗಳೂರಲ್ಲಿ ಆರ್ಕೆಸ್ಟ್ರ. ಯಾಕಂದ್ರೆ ನನಗೆ ಆಗಿಂದ ತಮಿಳು ಗೊತ್ತು ಒಂದು, ಮತ್ತೆ ಇಲ್ಲಿ ತಮಿಳು ನಾನು ಹೇಳಿದೆ ನಿಮ್ಗೆ, ಕೆ ಎಂ ಸಿ ಕಾಲೇಜಲ್ಲಿ ಚತುರ್ಥಿ ಫಂಕ್ಷನ್ ಗೆಲ್ಲ ನಾವು ಹೋಗ್ತಾ ಇದ್ದವು. ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಇವರು ಯಾರು ಆರ್ಕೆಸ್ಟ್ರಾದವರು ಟೋಟಲ್ ನಾನು ಹೇಳಿದ್ದು ವಿನ್ಸೆಂಟ್ ಇವರೆಲ್ಲ ದಂಜಲ್ನವರೆಲ್ಲ ಅಲ್ಲೇ ಆರ್ಕೆಸ್ಟ್ರಾಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ತಮಿಳು ಹಾಡುವವರು ಬಹಳ ಚೆನ್ನಾಗಿ ತಮಿಳು ಸ್ಟೂಡೆಂಟ್ಸ್ ಆಡ್ತಾ ಇದ್ರು. ಅವರನ್ನು ಕೇಳಿ ನಾನು ಕೂಡ ಅವರ ಯಾವ ಹಾಡು ಆಡ್ತಿದ್ರು ಆ ಸೀಸನ್ ನಲ್ಲಿ ಆ ಹಾಡುಗಳೆಲ್ಲ ನನಗೆ
1: ಅಲ್ವಾ. ಸೊ ಸರ್, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅನೇಕ ವಿಷಯಗಳಿದೆ ನನಗೆ, ಒಂದು ಗಂಟೆಯಲ್ಲಿ ಹೇಗೆ ಎಲ್ಲವನ್ನ ಈಗ ಮಾತಾಡಿಸುವುದು ಅನ್ನೋದೇ ಚಾಲೆಂಜ್. ಅದಕ್ಕೋಸ್ಕರ ನೇರವಾಗಿ ಈಗ ತುಳು ಫಿಲ್ಮ್ ಇಂಡಸ್ಟ್ರಿ ಕಡೆಗೆ
0: ಬರೋಣ.
1: ಮೊದಲಿಗೆ ದಾನ್ನೆ ಪೊಣ್ಣೆ ಒಂದು ಹಾಡನ್ನು ಸ್ವಲ್ಪ ಪ್ಲೇ ಮಾಡ್ತೇನೆ.

0: ಎಸ್, ಒಬ್ಬೊಬ್ಬರ ಲೆಜೆಂಡ್ಗಳ ಒಂದೊಂದು ಹಾಡುಗಳಂತೂ ಎವರ್ ಗ್ರೀನ್. ಅದು ಎಷ್ಟು ಕಾಲಗಳಿದ್ರು ಕೂಡ ಇರುತ್ತೆ. ಅಂತದಲ್ಲಿ ಒಂದು ನಾನು ಚರಣ್ ಸರದ್ ಹೇಳುದಾದ್ರೆ ಅದು
1: ಡೆಫಿನೆಟ್ಲಿ ನೋಡೋ ಒಳ್ಳೆ ಹಾಡು.
0: ಸೊ ಹೇಳಿ ಸರ್, ಮೊದಲಿಗೆ ನೀವು ತುಳು ಫಿಲ್ಮ್ ಇಂಡಸ್ಟ್ರಿಯ ಜೊತೆಗೆ ನಿಮ್ಮ ಸಂಬಂಧ, ನಂತರ ಈ ಒಂದು ಕೆಲವು ಹಾಡುಗಳು.
1: ತುಳು ಅಂದ್ರೆ ನಾವು ಇದೇ ರೀತಿ ಅಶೋಕ್ ಸರ್ ನೈಟ್ ಈಗ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಆ ರೋಡ್ ಅಲ್ಲಿ ಪಾಸ್ ಆಗುವವರೊಬ್ರು ಗೋಪಾಲಕೃಷ್ಣ ಅಂತ ಪೇಪರ್ನವರು, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಇನ್ನೊಂದು ಯಾವುದೋ ಪೇಪರ್ ಅವ್ರ ಅಂಡರ್ ಅಲ್ಲಿ ಇತ್ತಾಗ ಮಂಗಳೂರಲ್ಲಿ, ಪ ಗೋಪಾಲಕೃಷ್ಣ ಅಂತ, ಪಿ ಗೋಪಾಲಕೃಷ್ಣ ಅಂತ. ಅವ್ರು ಅಲ್ಲಿಂದ ಪಾಸ್ ಆಗುವಾಗ ಯಾವಾಗಲೂ ಕೇಳುವರಂತೆ. ಅವರು ಎಂಟ್ರಿ ಆಗಿ ನಮ್ಗೆ ಹೇಳಿದ್ರು, ಶರಣವರೇ ಒಂದು ಸಿನಿಮಾ ತೆಗಿತಾ ಇದ್ದೆ ನಾನು, ತುಳು ಫಿಲ್ಮು ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾನು ಅವ್ರ ಹತ್ರ ಸರ್ಪ ಸಂಕಲೆ ಅಂತ ಫಿಲ್ಮ್ನ ಹೆಸರು, ಸರ್ಪ ಸಂಕಲೆ ಅಂತ ನಮ್ಮ ಫಿಲ್ಮು, ನಾವು ಬಹಳ ಕಮ್ಮಿ ಬಜೆಟ್ ನಲ್ಲಿ ಮಾಡೋದು, ನೀವು ಅದನ್ನ ಇಲ್ಲಿ ಮನೆಯಲ್ಲೇ ನಮ್ಗೆ ರೆಕಾರ್ಡ್ ಮಾಡಿ ಕೊಡಬೇಕು. ಆಗ ಈ ರೆಕಾರ್ಡ್ ಗಂಟೆಗೆ ಇದು ದೊಡ್ಡ ದೊಡ್ಡ ಟೇಪ್ ರೆಕಾರ್ಡ್ ಫುಲ್ ರೆಕಾರ್ಡಿಂಗ್ ಎಲ್ಲ ಬಂದಿದೆ, ಆ ಟೈಮ್ನಲ್ಲಿ ಮಾಡಿ ಕೊಡಬೇಕು ನೀವು, ಕಂಪೋಸ್ ಮಾಡಿ. ನಮ್ಗೇನು ಪಾಪ ಒಳ್ಳೆಯವರು ಏನು ಫಸ್ಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಆ ಸರ್ಪ ಸಂಕಲೆಗೆ 6 ಹಾಡುಗಳನ್ನು ನಾವು ಕಂಪೋಸ್ ಮಾಡಿದ್ವಿ ಅಶೋಕ್ ಚರಣ್ ಅಂತ. ಅದು ಮನೆಯಲ್ಲೇ ನಾವೇ ಆರ್ಕೆಸ್ಟ್ರ ಮನೆಯಲ್ಲಿ ಕೂತು ಹೇಗೆ ಮಾಡ್ತೇವೆ ನಾವು, ಅದೇ ರೀತಿಯಲ್ಲಿ ಮಾಡಿ ಕಂಪೋಸ್ ಮಾಡಿದ್ದು. ಬಹಳ ಚೆನ್ನಾಗಿ ಬಂತು ಹಾಡುಗಳೆಲ್ಲ. ನಾನು ಮತ್ತೆ ನನ್ನ ತಂಗಿ ಇವರೆಲ್ಲ ಹಾಡಿದ್ದು ಹಾಡುಗಳು. ಅವರು ಸರ್ಪ ಸಂಕಲೆ ಶೂಟ್ ಮಾಡಿದ್ರು, ಆ ಫಿಲ್ಮ್ ದೇವ್ರದಲ್ಲಿ ಹೊರಗೇನೆ ಬರಲಿಲ್ಲ. ಅದರದ್ದು ಈ ಪ್ರೀಮಿಯರ್ ಶೋಗೆ ನಾನು ಚಿತ್ರ ಟಾಕೀಸಿಗೆ ಹೋಗಿ ನಾನು ನೋಡಿದ್ದೇನೆ. ತೊಂದರೆಲ್ಲ ರೆಕಾರ್ಡಿಂಗ್ ಸಾಧಾರಣ ಚೆನ್ನಾಗಿ ಆಗ ಫಸ್ಟ್ ಇದು ನೋಡಿ ಫಿಲ್ಮ್ ಅದು ತುಳು ಫಿಲ್ಮ್ ಅದು ಬರಲೇ ಇಲ್ಲ. ನೆಕ್ಸ್ಟ್ ಏನಾಯ್ತು ಇದು ನೋಡಿಬಿಟ್ಟು ನನಗೆ ಸೆಕೆಂಡ್ ಫಿಲ್ಮು ಇವರು ಆನಂದ್ ಶೇಖರ್ ನಿಮ್ಗೆ ಗೊತ್ತಿದೆ, ಮೋಕೆದ ಸಿಂಗಾರಿ ಅದು ಅವರ ಫಿಲ್ಮ್ ಸಾಂಗ್ ಅದು ರಾಜನ್ ನಾಗೇಂದ್ರ ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದ್ರು. ಅವರು ಏನ್ ಮಾಡಿದ್ರು ನನ್ನ ಹತ್ರ ಬಂದ್ಬಿಟ್ಟು, ಚರಣ್ ಅವರೇ ಹೀಗೀಗೆ ನೀವು ಸರ್ಪ ಸಂಕಲೆ ಒಂದು ಮಾಡಿ ಪಾಪ ಅದು ನಿಮ್ಗೆ ಹೊರಗೆ ಬರಲಿಲ್ಲಲ್ವಾ, ನಾವು ಇನ್ನೊಂದು ಮಾಡುವ ಕೆಲಸ ಮಾಡುವ, ನಾವು ಇಲ್ಲಿ ರೆಕಾರ್ಡ್ ಮಾಡಿ ಡಾನ್ ಬೋಸ್ಕೋದಲ್ಲೇ ಒಂದು ರೆಕಾರ್ಡ್ ಮಾಡುವ ಅಂತ ಹೇಳಿ ಅವರ ಇದು ಕೆ ಎನ್ ಟೈಲರ್ ಮತ್ತೆ ಅವರು ಸೇರಿ ಮಾಡಿದಂತ ಒಂದು ಪಿಕ್ಚರ್ ಕಾಸದಯ ಕಂಠನೆ ಅಂತ, ತುಳು ಪಿಕ್ಚರ್ ಎರಡನೇ ಪಿಕ್ಚರ್ ಅದು ನಂದು ಕಾಸದಯ ಕಂಠನೆ. ಅದು ಕೂಡ ಯಾರು ನನಗೆ ಒಂದು ಒಳ್ಳೆ ಇದರಲ್ಲಿ ಕೊಡ್ಲಿಲ್ಲ, ಇವರು ಕೂಡ ಪಾಪ ಏನೋ ಒಂದು ನಮ್ದು ಹೊಸ ಪ್ರಯತ್ನ ಮಾಡುವ ಅಂತ ಹೇಳಿ ಮಾಡಿದ್ರು. ಡಾನ್ ಬೋಸ್ಕೋದಲ್ಲಿ ಫುಲ್ ಆರ್ಕೆಸ್ಟ್ರಾ ನಮ್ದು 30 ಜನರು. ಆಗ ಶೇಖರ್ ಅತ್ತ ಅವರು ಅಂತ ಒಬ್ಬ ಸಿಂಗರ್ ಇದ್ರು, ಅವ್ರು ಒಳ್ಳೆ ಹಾಡಿದ್ದಾರೆ, ಎಲ್ಲರೂ ಒಳ್ಳೆ ಹಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಬಂತದ್ದು ಇದು. ಆದ್ರೆ ಈ ರೆಕಾರ್ಡಿಂಗ್ ಅದು ನೋಡುವಾಗ ಗೊತ್ತಾಗ್ತದೆ ಅದು ಈಗಿನ ಸ್ಟೈಲ್ ನಲ್ಲಿ ಇರಲಿಲ್ಲ, ಯಾಕಂದ್ರೆ ನಾವು ಅದು ಟೇಪ್ ರೆಕಾರ್ಡ್ ಯೂಸ್ ಮಾಡಿ ಸ್ಕೂಲ್ ರೆಕಾರ್ಡಿಂಗ್ ನಲ್ಲಿ ಮಾಡಿತ್ತು. ಆದ್ರೂ ಅದರಲ್ಲಿ ಕಣ್ಣು ಕಟ್ಟದ ಕಥೆಯೇ ಕಟ್ಟಡ ಅಂತ ಒಂದು ಫಿಲ್ಮ್ ಇವರು ಸಾಂಗ್ ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ಬಹಳ ಚೆನ್ನಾಗಿ ಹಾಡಿ. ಆನಂತರ ಅದನ್ನ ಟ್ರ್ಯಾಕ್ ತಗೊಂಡೋಗಿ ಅವರು ಮಡ್ರಾಸ್ ಅಲ್ಲಿ ಮಿಕ್ಸ್ ಮಾಡಿದ್ರು, ಯಾರು ನಮ್ಮ ಆನಂದ್ ಶೇಖರ್ ಅವರು. ಬಹಳ ಚೆನ್ನಾಗಿ ಬಂದಿದೆ ಆ ಹಾಡು, ಕಣ್ಣು ಕಟ್ಟದ ಕಥೆ ಈ ಕಟ್ಟಡ ಅಂತ ಹೇಳಿ. ಆ ನಂತರ ಎರಡು ಫಿಲ್ಮ್ ಆದ್ಮೇಲೆ ನಾನು ನನ್ನ ಪಾಡಿಗಿದ್ದೆ, ಇದು ಇನ್ನು ಬಹಳ ಯಾರು ನಮ್ಮನ್ನೆಲ್ಲ, ನಾನು ಆರ್ಕೆಸ್ಟ್ರಾದಲ್ಲೇ ಇದ್ದೆ ಆಗ ಮೈಸೂರಿನಲ್ಲಿ ಇದ್ದೆ ನಾನು 76ರಲ್ಲಿ.
0: ಓಕೆ, 76ರಲ್ಲಿ ಆರ್ಕೆಸ್ಟ್ರಾ. ಒಂದು ನಿಮಿಷ ಕೇಳುಗರೆ, ನಿಮಗೂ ಕೂಡ ನಮ್ಮ ಚರಣ್ ಸರ್ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇರಬಹುದು, ನೀವು ಇನ್ನು ಕರೆಯನ್ನು ಮಾಡಬಹುದು. ಕಾಲ್ ಮಾಡಿ 6364204949 ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಬಹುದು, ನೀವು ಕೂಡ ಮಾತಾಡಬಹುದು ಅಂತ ಹೇಳ್ತಾ. ಎಸ್ ಸರ್, ಮುಂದುವರಿಸಿ.
1: 76ರಲ್ಲಿ ಮೈಸೂರಲ್ಲಿ ಹೋಗುವಾಗ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋಸ್ ಇತ್ತು, ಇಟ್ ವಾಸ್ ಭಯಂಕರ ಅಲ್ಲಿ ಎಲ್ಲ ಫ್ಲೋರ್ ನಲ್ಲಿ ಸಿನಿಮಾ ಶೂಟಿಂಗ್ ಆ ಟೈಮ್ನಲ್ಲಿ ನಾನು ಹೋಗಿದ್ದೆ. ಅಲ್ಲೇ ನಾನು ಎಲ್ಲರನ್ನ ಆಕ್ಟರ್ ಗಳನ್ನ ಅವರನ್ನ ಇವರನ್ನೆಲ್ಲ ನೋಡಿದೆ. ಆ ಟೈಮ್ನಲ್ಲಿ ನಮ್ಮ ಡಾಕ್ಟರ್ ಸಂಜೀವ ದಂಡಕೇರಿ ಅವರು ಅಲ್ಲಿ ಶೂಟ್ ಮಾಡ್ತಾ ಇದ್ರು ನೋಡಿ,
0: ಬಯ್ಯಮಲ್ಲಿಗೆ
1: ಅವ್ರ ಹೆಸರು ಬಯ್ಯಮಲ್ಲಿಗೆ, ಬಟ್ ಶೂಟ್ ಮಾಡಿದವರು ಬಯ್ಯಮಲ್ಲಿಗಲ್ಲ, ಇದೆ ಬಳ್ಳಿತೋಟ.
0: ಬಳ್ಳಿತೋಟ ಒಬ್ರು ಕಾಲ್ ಇದ್ದಾರೆ ಸರ್, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
2: ಹಲೋ,
0: ನಮಸ್ತೆ.
2: ನಮಸ್ತೆ.
0: ನಮಸ್ತೆ, ಯಾರಿದು?
2: ಶಾಂತರಾಮ್
0: ಶೆಟ್ಟಿ ಸರ್.
1: ನಮಸ್ಕಾರ, ನಮಸ್ಕಾರ ಶಾಂತರಾಮ್ ಶೆಟ್ರೆ. ನಮಸ್ಕಾರ.
2: ನಮಸ್ಕಾರ.
0: ನನಗೆ ಚರಣ್ ಸರ್ ಇಲ್ಲಿಗೆ ಇವತ್ತು ಬರಬೇಕು ಅಂತ ಹೇಳಿದ್ರೆ ಒಬ್ರು ಕಾರಣ ಶಾಂತರಾಮ್.
1: ಹೌದು, ಶಾಂತರಾಮ್ ಶೆಟ್ಟಿ ಮೇನ್, ಅವರಿಗೆ ಮೇನ್ ಕಾರಣ. ಮತ್ತೆ ಬ್ಯಾಂಗ್ಳೂರ್ನಲ್ಲಿ ಕೂಡ ಅವರು ಒಂದು ಒಳ್ಳೆ ನುಡಿ ನಮನ ಕಾರ್ಯಕ್ರಮ ಮಾಡಿದ್ ನಾನು ಹೆಚ್ ಎಂ
0: ಐಲೇಸ ಟೀಮ್ ಅನ್ನ.
1: ಹೌದು, ಐಲೇಸ
0: ಸರ್ ಹೇಳಿ ಸರ್, ಮಾತಾಡಿ.
2: ಇಲ್ಲ, ನನಗೆ ಚರಣ್ ಅವರು ರೇಡಿಯೋದಲ್ಲಿ ಬರ್ತಾ ಇದಾರೆ ಅಂತ ಕೇಳಿದ ಕೂಡಲೇನೆ ಇದೆಯಲ್ಲ ಅದು ಖುಷಿ, ಆ ಖುಷಿ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ.
1: ಥ್ಯಾಂಕ್ ಯು ಸ್ವಾಮಿ, ನಿಮ್ಮ ಅಭಿಮಾನಕ್ಕೆ ನಮಸ್ಕಾರಗಳು.
2: ಅಲ್ಲ, ನಾವು ಚಿಕ್ಕವರಿರುವಾಗ ನಮ್ಗೆ ಎರಡೇ ನೈಟ್ಸ್ಗಳಿವತ್ತು ಮಂಗಳೂರಲ್ಲಿ, ಒಂದು ವಿಲ್ಕಿ ನೈಟ್ಸ್ ಅಂತ, ಮತ್ತೊಂದು ಅಶೋಕ್ ಚರಣ್ ನೈಟ್ಸ್ ಅಂತ. ಈ ಇಬ್ರು ಈ ಆರ್ಕೆಸ್ಟ್ರಾ ಟೀಮ್ಗಳು ಆ ಕಾಲದಲ್ಲಿ ನೈಟ್ಸ್ ಅಂತ ಹೇಳಿದ್ರೆ ಎರಡೇ ಬಹುಶಃ ಸಂಸ್ಥೆಗಳು ಇದ್ದದ್ದು ಅಂತ ಅನ್ಸುತ್ತೆ. ಅದಕ್ಕಿಂತಲೂ ಜಾಸ್ತಿ ಅಂತ ಹೇಳಿದ್ರೆ ನಾವು ಚಿಕ್ಕಂದಿನಲ್ಲಿ ಆ ಧಾನ್ಯ ಪುಣ್ಯ ಬೊಳ್ಳಿ ದೊಡ್ಡದ ಹಾಡು, ಆಮೇಲೆ ಪರಶುರಾಮನ ಕುಡರಿಗೆ ಬಿಟ್ಟಿನ
0: ಕುಡನಾಡ್.
2: ಅದಕ್ಕಿಂತಲೂ ಜಾಸ್ತಿಯಾಗಿ ಮತ್ತೊಂದು ನ್ಯಾಯದಾದಿಯನ್ನ ಬದುಕಿರ್ಬೇಕು, ಅದರಲ್ಲಿ ಧರ್ಮದೆಂಗಂದು ಅಂತ ಹೇಳಿ ಒಂದು ಹಾಡು, ಅದು ಭಾರಿ ಇಷ್ಟದ ಹಾಡು. ಆಮೇಲೆ ಕಾಲದಲ್ಲಿ ಕಂಡನೆ ಸಿನಿಮಾದ ಕಣ್ಣು ಕಟ್ಟದ ಕತೆ ನೀ, ಇವಾಗ ಹೇಳಿದ್ರು ಅವರು ಕಣ್ಣು ಕಟ್ಟದ ಕತೆ ನೀ ಕನ್ನಡ ಅಂತ. ಅದು ವಿಶೇಷ ಅಂತ ಹೇಳಿದ್ರೆ ಅದನ್ನ ಬರೆದವರು ಭೋಜ ಸುವರ್ಣ ಅವರು. ನಾವು ಇತ್ತೀಚೆಗೆ ಐಲೇಸದ ಮುಖಾಂತರ ಅವರಿಗೆ ಒಂದು ವಯೋಸಮ್ಮಾನ ಅಂತ ಮಾಡಿದಾಗ, ಇವರು ಅಶೋಕ್ ಚರಣ್ ಅವರು ಅಲ್ಲಿ ಬಂದಿದ್ರು, ನಮ್ಮ ನಮ್ಮ ಕರೆಗೆ ಪ್ರೀತಿಯಿಂದ ಬಂದಿದ್ರು. ಅದಾದ್ಮೇಲೆ ಬೆಂಗಳೂರಲ್ಲಿ ಹೆಚ್ ಎಂ ಮಹೇಶ್ ಬಗ್ಗೆ ಒಂದು ಹೆಚ್ ಎಂ ನಾಯಕ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾಕಂದ್ರೆ ಹೆಚ್ ಎಂ ಮಹೇಶ್ ಅವರು ನಮ್ಮ ತುಳು ಚಿತ್ರ ರಂಗಕ್ಕೆ ಕೊಟ್ಟಂತ ಹಾಡುಗಳ ಬಗ್ಗೆ ನೆನಪಿಸಿಕೊಳ್ಳುವುದಕ್ಕೆ 20ಕ್ಕಿಂತ ಜಾಸ್ತಿ ಹಾಡುಗಳನ್ನು ತುಳುಗೋಸ್ಕರ ಹಾಡಿದವರು ಹೆಚ್ ಎಂ ಮಹೇಶ್ ಅವರು. ಪಕ್ಕಿಲಿ ಮೂಜಿ ವಂಜಿ ಗುಡುಡು ಕೆಮ್ಮಲತ ಬ್ರಹ್ಮ ಇಂತಹ ಹಾಡುಗಳನ್ನೆಲ್ಲ ಹಾಡಿದವರು. ಇವತ್ತು ಅಭಿಷೇಕ್ ನಿಜವಾಗಿ ಖುಷಿ ಏನ್ ಗೊತ್ತಾ ಅಭಿಷೇಕ್, ನೀವು ಒಬ್ಬ ಆ ಸೀಟ್ಗೆ ಅರ್ಹ 100% ಅರ್ಹ ಅನ್ನೋದಕ್ಕಿಂತಲೂ ಜಾಸ್ತಿ.
0: ಖಂಡಿತ ಖಂಡಿತ, ಹೌದು ಹೌದು ಹೌದು,
2: ಅಂತ ವ್ಯಕ್ತಿಯನ್ನು ತಂದಿದ್ದೀರಾ ನಮ್ಗೆ ಎರಡ ತುಳುಟು ಪಾತ್ರ. ನನಗೆ ಖುಷಿ
0: ಖುಷಿ ಅದೇ ಅದೇ ತುಳುಟು ಪಾತ್ರ ಪಾತ್ರ
1: ಶೆಟ್ರೆ ರಡ್ನೇ ಸರ್ತಿ ಬತ್ತಿನ ತುಳುಟು ಪಾತ್ರ ಹೆಂಗ್ ತುಳು ಪಾತ್ರ ನೆಟ್ ಆತ್ ಕಮಾಂಡ್ ಇಜ್ಜಿ ಅಂಚೆ ಅನ್ನೋ ಮಗ್ರು ಇಂದು ನರ್ಗುನು ಸಾರಿ
2: ನರ್ಗುಡೇ ತುಳುಟು ಹತ್ತು ಬರ್ಲದ ಪದ್ಯ
1: ಕೊಡ್ತಾರೆ ಸ್ವಾಮಿ
2: ಬಂಗಾರ ಬಟ್ಲಿ ಪದ ಬಂತಾರೆ
1: ಅಂದ್ ಪುಟ್ಟು ನೋವು ಚೈಪಿ ನೋವು
0: ಚೈಪಿ ನೋವು ಅಂದ್ ಸಂತೋಷ
2: ಚರಣ್ ಸರ್ ಇರ್ನ ಇರ್ನ ಸೇವೆ. ಈ ತುಳು ಚಿತ್ರರಂಗ ತುಳು ಭಾಷೆಗೆ ಅವ್ರು ಯಾಪಲ್ಲ ಎಂಕಲ್ಲ ಮನಸ್ಸು ಹುಡುಕೊಂಡು.
1: ಹೌದು ಸರ್, ಥ್ಯಾಂಕ್ ಯು
0: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು
2: ಥ್ಯಾಂಕ್ ಯು ಅಷ್ಟು ತೀರೆ ಹಿರೆ ಗವಿ ಈ ತೀರೆ ಎಂಪು ವರ್ಷಗೆ ಬಹುಶಃ ಹಿರೆ ಹಿರೆ ನಿನ್ನೂದು ವರ್ಷದ ಒಂದು ವಿಶೇಷ ಸಂಭ್ರಮಾಚರಣೆ ಎಂಕುಲೆ ಮಲ್ಪ ಇರ್ನ
1: ಖಂಡಿತ ಐಕೋಸ್ಕರ ಅಂಡಲ್ಲ ಅನ್ನೋದು ವರ್ಷ ಮಲ್ಪುತ್ತೆ.
2: ನಿಜ ಅಲ್ಲ ನಿಜ ಅಲ್ಲ ನಿಗೆಲ್ಲ ಕತ್ತಿನಗಳು ಉಂಟತ್ತೆ ಒಂದು ತುಳು ಚಿತ್ರರಂಗದ ಆಸ್ತಿ ಯಾರು ಭಾರಿ ಹಂಗೆ ಅದೃಷ್ಟ ಎಂಕಿ ಇರ್ನ ನಂಬರ್ ತೆಗೆದು ಇರ್ನ ಕಾಂಟ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ಬೇಕ ಇರ್ನ ಒಡನಾಟ ಎಡ್ಡಾಡು ಅಭಿಷೇಕ್ ನನ ಇಂಚಿನ ಕೆಲವತ್ತು ಜನ ಸಂದರ್ಶನ
0: ಅವೀನಾಗುತ್ತೆ
2: ಪರಬೇರು ಹೊಸ ಚಿಗುರು ಒಂದೊಂದುಂಡತ್ತೆ ಅವ್ರಡ್ಡು ಒಟ್ಟಾವಡು ಯಾಪಲ್ಲ ಅದಾಗ ಮಾತ್ರ.
0: ಥ್ಯಾಂಕ್ ಯು ಸಂತೋಷ ಸಂತೋಷ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು
2: ಥ್ಯಾಂಕ್ ಯು ಥ್ಯಾಂಕ್ ಯು.

0: ಕಲೆಯರಿ.
1: ಎಸ್, ಬಾರೇಂಜ್ ಶೋಕದ ಪದ ಸರ್ ಕೇಮೆ ಪಾತೇರು ಒಬ್ರು ಕಾಲರ್ ಇದಾರೆ. ನಮಸ್ಕಾರ
2: ಸರ್. ನಮಸ್ತೆ.
1: ನಮಸ್ತೆ ನಮಸ್ತೆ.
2: ಡಿಸೋಜಾ
1: ಮಾತಾಡಿ.
2: ಶ್ರೀಮಂತ್ ಚರಣ್ರವರೇ ನಮಸ್ತೆ.
3: ನಮಸ್ಕಾರ ಅಮ್ಮ, ನಮಸ್ಕಾರ.
2: ನಿಮ್ಮ ಸಂಗೀತದ ಪಯಣವನ್ನು ತುಂಬಾ ಚೆನ್ನಾಗಿ ಹೇಳಿದಿರಿ. ನನ್ನ ಹಳೆಯ ನೆನಪುಗಳು ಮರುಕಳಿಸಿದವು. ನಿಜವಾಗಿಯೂ ಯು ಆರ್ ಗ್ರೇಟ್ ಸರ್. ತುಂಬಾ ಧನ್ಯವಾದಗಳು. ಆಯ್ತಾ? ಓಕೆ, ನಾನು ತುಂಬಾ ಸಮಯ ಹಾಳು ಮಾಡಿದೆ ಯಾಕಂದ್ರೆ ಯು ಆರ್ ಬಿಸಿ.
1: ಎಸ್ ಸರ್, ನಾವು ಮಾತಾಡ್ತಾ ಇದ್ವಿ ನಿಮ್ಮ ಪಯಣದ ಬಗ್ಗೆ. ಸಂಜೀವ್ ದಂಡಕೇರಿ,
3: ದಂಡಕೇರಿ ಅವರ, ನಾನು ಅಲ್ಲಿಗೆ ಸ್ಟುಡಿಯೋಕ್ಕೆ ಹೋಗಿ ಹೀಗೆ ಹೋದೆ
1: ನಾನು.
3: ಯಾಕಂದ್ರೆ ದಂಡಕೇರಿ ನನ್ನ ಫ್ರೆಂಡು, ನೋಡುವ ಅವರ ಜೊತೆ ಆದ ಆಕ್ಟ್ರೆಸ್ ಗಳೆಲ್ಲ ಸಿಗ್ತಾರೆ ಅಂತ ಓದುವ ಹೋಗುವಾಗ ಆರೂರ್ ಪಟ್ಟಾಭಿ ಅವರು ಡೈರೆಕ್ಟರ್. ಅದಕ್ಕೆ ಅವರಿಗೆ ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅವತ್ತು ಬಂದಿಲ್ಲ. ಆವತ್ತು ನನಗೆ ಹೇಳಿದ್ರು, ಚರಣ್ ಅವರು ಇವತ್ತು ಶೂಟಿಂಗ್ ಇಲ್ಲ, ನಾವು ಸುಮ್ಮನೆ ಒಂದು ನಾವೊಂದು ಹುಡುಗಿಯನ್ನು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಪಂಡರಿ ಬಾಯಿ ಮಗಳಾಗಿ ಪಂಡರಿ ಬಾಯಿ ಅವರ ಎದುರಿಗೆ ಆಕ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳುವಾಗ ನನ್ನ ತಂಗಿ ದಯಾವತಿ, ಶಿ ವಾಸ್ ಅನ್ ಆಕ್ಟ್ರೆಸ್ ಆಲ್ಸೋ, ಅವಳು ಇಲ್ಲಿ ಡ್ರಾಮಾದಲ್ಲೆಲ್ಲ ಮಾಡಿಗೊತ್ತಿತ್ತು. ನಾನು ಹೇಳಿ ನಾನು ನಾಳೆ ಕರ್ಕೊಂಡು ಬರ್ತೇನೆ, ನನ್ನ ತಂಗಿ ಇದ್ದಾಳೆ ಯಾರು ದಯಾವತಿನ, ಅವರಿಗೆಲ್ಲ ಗೊತ್ತು ಸಿಂಗಿಂಗ್ ಬಗ್ಗೆ. ಅವರು ಕರ್ಕೊಂಡು ನಾನು ನೆಕ್ಸ್ಟ್ ಡೇ ಹೋದೆ ದಯಾವತಿನ ಕರ್ಕೊಂಡು. ನೋಡಿಬಿಟ್ಟು ಆ ಕುಕ್ಕಿ ಕಟ್ಟೆ ಚಂದ್ರಶೇಖರ್ ಅಂತ ಇದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆರೂರ್ ಪಟ್ಟಾಭಿ. ಶೇ, ನೀವು ಮದುವೆ ಇರ್ತಿದ್ರೆ ನಿನ್ನೆ ನಮ್ಮ ಶೂಟಿಂಗ್ ಮುಗಿಸಿ ಸರ್, ಶೂಟಿಂಗ್ ನಾನಿದ್ದೇನಲ್ಲ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಅವಳನ್ನ ಸೆಕೆಂಡ್ ಹೀರೋಯಿನ್ ಮಾಡಿ, ಸರೋಜಿನಿ ಶೆಟ್ಟಿ ಫಸ್ಟ್ ಹೀರೋಯಿನ್, ಅದ್ರಲ್ಲಿ ನನ್ನ ತಂಗಿ ಅನ್ನೋದೇ ಇವತ್ತಿನ ಸೆಕೆಂಡ್ ಹೀರೋಯಿನ್ ಮಾಡಿ. ಅದೇ ದಾನೆ ಪನ್ನಲೆ ಸಾಂಗ್ ಇದೆಲ್ಲ, ಇವತ್ತು ಎಸ್ ಜಾನಕಿ ಅವರು ಆಡಿದ್ದು ಇನ್ನೊಂದು ಸಾಂಗ್ ಇದೆ ಅದೇ ಸೇಮ್ ಸಾಂಗ್, ಅದು ನನ್ನ ತಂಗಿ ಮೇಲೆ ಪಿಕ್ಚರೈಸ್ ಮಾಡಿ. ಇಷ್ಟು ಮಾಡಿಬಿಟ್ಟು ಅವರು ಶೂಟಿಂಗ್ ಎಲ್ಲ ಮೊದಲು ಮಾಡಿದ್ರು, ಮ್ಯೂಸಿಕ್ ನಿಗದಿ ಆಗಿರ್ಲಿಲ್ಲ. ಆಗ ಅವರವ್ರು ಡಿಸ್ಕಸ್ ಮಾಡಿ, ಚರಣ್ ನೀವು ಹೇಗೆ ಇಲ್ಲೇ ಇದ್ದೀರಲ್ಲ ಮೈಸೂರಲ್ಲಿ, ನೀವು ನಮ್ಮ ಇದಕ್ಕೆ ಫಿಲ್ಮ್ ಗೆ ಮ್ಯೂಸಿಕ್
1: ಕೊಡ್ಬೋದು. ಕಾಲ್ ಇದ್ದಾರೆ ಸರ್. ಹಲೋ, ನಮಸ್ಕಾರ. ನಮಸ್ತೆ. ರತ್ನಶೆಟ್ಟಿ ಅವರೇ ಮಾತಾಡಿ ಮಾತಾಡಿ.
3: ನಮಸ್ಕಾರ. ನಮಸ್ಕಾರ ಅಮ್ಮ.
1: ಥ್ಯಾಂಕ್ ಯು. ಥ್ಯಾಂಕ್ ಯು.
3: ಆಗ ಅವರು ಮ್ಯೂಸಿಕ್ ನೀವು ಮಾಡಬಹುದಲ್ಲ ಅಂತ ಹೇಳಿದ್ರು ನನಗೆ. ಸರಿಯಪ್ಪ, ನೀವು ಹೇಳಿದ್ರೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಅವರು ಮಾತ್ರ ನನ್ನನ್ನು ಕರ್ಕೊಂಡು ಬಹಳ ಖುಷಿ ಆಯ್ತು ಅವರಿಗೆ ಈ ಕಂಪೋಸಿಷನ್ ಕೇಳಿ. ರಾಮಕಿರುಡಿ ಅನ್ನೋ ಲಿರಿಕ್ಸ್ ಅದಕ್ಕೆ, ಮತ್ತೆ ಸೀತಾರಾಮ್ ಕುಲಾಲ್, ಪರಶುರಾಮನ ಕುಡರಿಗೆ ಪುಟ್ಟಿನ ತುಳುನಾಡು ಬರೆದಿದ್ದು ದಿವಂಗತ ಸೀತಾರಾಮ್ ಕುಲಾಲ್ ಅವರು, ದಾನೆ ಪುಣ್ಯ ಬರೆದಿದ್ದು ರಾಮಕಿರುಡಿ. ನನಗೊಂದು ಅಭ್ಯಾಸ ಇತ್ತು, ಯಾವ ಹಾಡನ್ನು ಕಂಪೋಸ್ ಮಾಡುವಾಗಲೂ ನಾನು ನಂದೇ ಒಂದು ವರ್ಡ್ಸ್ ಹಾಕಿಬಿಟ್ಟು ಕಂಪೋಸ್ ಮಾಡು. ಸೊ ಒಂಥರ ಕಿಕ್ ಕೊಟ್ಟಾಗದು, ಆ ದಾನೆ ಪುಣ್ಯ ನಿನ್ನ ಮನಸ್ಸಂಕೆ ತೆರೆಯಂದೆ ಪೋವ ಅಂತ ಹೇಳಿ ಆ ಒಂದು ಲೈನ್ ನಂದು. ಆಮೇಲೆ ಅವ್ರು ಮಾಡುದು ಆ ರೀತಿ ಇತ್ತು. ಅದು ಕ್ಲಿಕ್ ಆಗ್ಲಿ ಕಾರಣ ಮಡ್ರಾಸ್ ಅಲ್ಲಿ ಹೋಗಿ ಗುಣಸಿಂಗ್ ಅಂತೇಳಿ ಇಳೆಯರಾಜ ಅಸಿಸ್ಟೆಂಟ್ ಅವರು, ಫ್ರೂಟಿಸ್ಟ್ ಅವರು, ಅವರು ನನಗೆ ಆರ್ಕೆಸ್ಟ್ರೈಸೇಷನ್ ಮಾಡಿ ಸ್ಟುಡಿಯೋದಲ್ಲಿ ಮೆಡ್ರಾಸ್ ವಾಹಿನಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆದದ್ದು. ಬಹಳ ಗ್ರ್ಯಾಂಡ್ ಆಗಿ ಆಯ್ತು ಅದು. ಅಲ್ಲಿ ಅದೇ ಎರಡು ಸಾಂಗ್ ಅನ್ನ ಪಿ ಬಿ ಸಿನ್ಹಾಸ್ ಒಂದ್ಸಲ, ಎಸ್ ಜಾನಕಿ ಅವರು ಇನ್ನೊಂದ್ಸಲ. ಹೌದು, ಬೇರೆ ಬೇರೆ ಅದು ಟ್ರ್ಯಾಕ್ ಮಾಡಿ ಕೊಟ್ಟಿದ್ದು ನಾವು, ಇಬ್ರು ಬೇರೆ ಬೇರೆ ಟೈಮ್ ನಲ್ಲಿ ಬಂದು ಹಾಡಿದ್ದು.
1: ಓಕೆ ಓಕೆ. ಸೊ ಈ ಹಾಡೊಂದು ಸರ್,
3: ಇದು
1: ಇದೊಂದು ಒಂದು ರೀತಿಯಲ್ಲಿ ನಮ್ಮ ತುಳುನಾಡಿನ ತತ್ವ ಪದ ಅಂತ ಹೇಳ್ಬೋದು.
3: ಹೌದು, ಕರೆಕ್ಟ್. ಅದು ಆ ಸಬ್ಜೆಕ್ಟೇ ನಮ್ಮ ರಾಘವ ಉಳ್ಳಾಲ್ ಅವರು ಬರೆದಿದ್ದು. ಯಾವುದು? ನಮ್ಮ ಡಾಕ್ಟರ್ ರಿಚರ್ಡ್ ಕ್ಯಾಸ್ಟೆಲಿನೋ, ಗೊತ್ತು ನಿಮ್ಗೆ, ಅವರು ಪ್ರೊಡ್ಯೂಸ್ ಮಾಡಿದಂತ ಫಿಲ್ಮ್ ಅದು. ಅದ್ರ ಹೆಸರು ಏನ್ ಹೇಳಿದ್ರು ನನಗೆ ಮರ್ತು ನೋಡಿ, ಅಲ್ಲ ಇದು ಹೆಸರು ಮರ್ತೋಯ್ತು ನನಗೆ. ಅದನ್ನ ಆ ಫಿಲ್ಮ್ ನಲ್ಲಿ ಒಳ್ಳೆ ಫಿಲ್ಮ್, ಅದು ಕಲರ್ ಫಿಲ್ಮ್ ಮಾಡಿದ್ದವರು. ನಾನು ವೆರಿ ಸಾರಿ. ಅದು ಅದರಲ್ಲಿ ಆ ಹಾಡನ್ನ ಆಕ್ಚುಲಿ ರಾಮದಾಸ್ ಅಂತ ಒಬ್ರು ಆಕ್ಟರ್ ಇದ್ರು ತುಳು ಲ್ಯಾಂಡ್ ನಲ್ಲಿ, ಬಹಳ ಫೇಮಸ್ ಅವರು ರಾಮದಾಸ್ ಅಂತ, ಅವರ ಮೇಲೆ ಹಾಡುದು ಅದು. ಆಕ್ಚುಲಿ ಅದು ಹಾಡಿದ ಸಿಂಗರು ಯಂಗ್ ಅವರು, ಅವರು ಹಾಡಿದ ನಂತರ ಅದು ಸೂಟ್ ಆಗ್ಲಿಲ್ಲ ಯಾಕೆ ನಮ್ಮ ಡೈರೆಕ್ಟರ್ಗೆ. ರಿಚರ್ಡ್ ಕ್ಯಾಸಲ್ ಇನ್ನು ಡೈರೆಕ್ಟ್ ಮಾಡಿದ ಪಿಕ್ಚರ್ ಅದು ಬಂಗಾರ ಪಟ್ಲೇರ್ ನೋಡಿ, ಬಂಗಾರ ಪಟ್ಲೇರ್ ಅದು ಅವರಿಗೆ ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಅದು ಸೂಟ್ ಆಗುದಿಲ್ಲ ಚರಣ್ ಅವ್ರೆ, ನೀವು ಚಂಗರಿಂದ ಹಾಡಿಸಿದ್ದು ಅವರ ಏಜ್ಗೆ ಸೂಟ್ ಆಗುದಿಲ್ಲ, ಅವ್ರ ಅದ್ರಲ್ಲಿ ಏಜ್ಡ್ ಯಾರು ರಾಮದಾಸ್, ಮತ್ತೇನ್ ಮಾಡು ಸರ್ ಈಗ ನಾನೇ ಹಾಡ್ತೇನೆ ಅಂದೆ. ಹಾಗೆ ನನಗೆ ಅದು ನೀವೇ ಹಾಡಬೇಕು ಅಂತ ರಿಚರ್ಡ್ ಅವರು ಹೇಳಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಾನು ಯಾವ ಟೈಪ್ ಸಾಂಗ್ ಎಲ್ಲ ಹಾಡ್ತೇನೆ ಅಂತೇಳಿ. ನಾನು ಹಾಡಿದ್ದೆ ಅದು 96 97 ಆ ಟೈಮ್ನಲ್ಲಿ, ಅದು 96 ಅಂತ ಕಾಣ್ತದೆ. ಪುಟ್ಟು ನೋವು ಚೈಪಿ ನೋವು ಒಳ್ಳೆ ಸಾಂಗ್ ಅದು, ಇಟ್ಸ್ ಎ ಗುಡ್ ಸಾಂಗ್.
1: ಇನ್ನು ಸರ್ ನಿಮ್ಮ ಹಾಗೂ ಇತರ ಏನು ಮ್ಯೂಸಿಕ್ ಲೆಜೆಂಡ್ಸ್ ಗಳಿದ್ದಾರೆ ಅವ್ರ ಜೊತೆಗೆ ಸಂಬಂಧ, ಪಿ ಬಿ ಶ್ರೀನಿವಾಸ್ ಅವರು ನೀವು ಏನು ಸಿಂಗ್ ಮಾಡಿಸ್ತೀರಿ, ಎಸ್ ಜಾನಕಿ ಅವರು, ಇಳಯರಾಜ್ ಅವರ ಹೆಸರನ್ನು ನೀವು ಆಗ್ತಾನೆ ಹೇಳಿದ್ರಿ, ಹಾಗೇನೆ ಹಂಸಲೇಖ, ಇಂತಹ ಅನೇಕ ಹೆಸರುಗಳು, ಹೇಗಿತ್ತು ಆಗ ಕಾಲದ ಸಂಬಂಧಗಳು? ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಏನಾದ್ರು ಆಲೋಚನೆ ಮಾಡ್ಲಿಕ್ಕೆ?
3: ಆ ಯೋಚನೆ ಬಂತು ಯಾಕಂದ್ರೆ ಆ ಯೋಚನೆ ಸೀರಿಯಸ್ ಆಗಿ ನಾನು ತಗೊಂಡಿರ್ಲಿಲ್ಲ. ನಾನು ಬ್ಯಾಂಗ್ಳೂರಿಗೆ ರೆಕಾರ್ಡಿಂಗ್ಗೆ ಎಲ್ಲ ಹೋಗ್ತಾ ಇದ್ದೆ. ಬ್ಯಾಂಗ್ಳೂರ್ ನಿಮ್ಗೆ ಗೊತ್ತಿರ್ಬೋದು, ಬ್ಯಾಂಗ್ಳೂರಿನಲ್ಲಿ ಹನುಮಂತ ನಗರದಲ್ಲಿ ನಮ್ಮ ಇವ್ರದ್ದು ಸ್ಟುಡಿಯೋ ಇದೆ,
1: ಅರವಿಂದ್ ಸ್ಟುಡಿಯೋ,
3: ಅರವಿಂದ್ ಕಿಗ್ಗಲ್ಲು ಮತ್ತೆ ಅವರ ಮಿಸ್ಸಸ್ ನಮ್ಮ ಬಹಳ ಆತ್ಮೀಯರವರು. ಯಾಕಂದ್ರೆ ಅರವಿಂದ್ ಕಿಗ್ಗಲ್ಗೆ ಮ್ಯಾಂಡಲಿನ ಕಲಿಸಿದವನೇ ನಾನು,
1: ಜಯಶ್ರೀ ಅರವಿಂದ್.
3: ಅರವಿಂದ್ ಕಿಗ್ಗಲ್ಲು ಮರಕಾರದಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದ, ಅವಾಗ ನಾನು ಇನ್ಸ್ಟ್ರಕ್ಟರ್ ಆಗಿದ್ದೆ. ಅವರು ಕಾಲೇಜಿಗೆ ಹೋಗುವಾಗ ನಾನು ರೂಮಲ್ಲಿ ಕೂತು ಮ್ಯಾಂಡಲಿನ್ ನುಡಿಸುವಾಗ ನಾನು ರೂಮಿಗೆ ಬಂದವರು, ಅವರು ಸರ್ ನನಗೂ ಮ್ಯಾಂಡಲಿನ್ ಕಲಿಬೇಕು ಸರ್, ನೀವು ಯಾವಾಗ್ಲೂ ನುಡಿಸ್ತೀರಿ, ನಾ ಯಾವಾಗ್ಲೂ ನಿಂತು ಕೇಳ್ತೇನೆ ಅಂತೇಳಿ ನನ್ನ ಹತ್ರ ಮ್ಯಾಂಡಲಿನ್ ಕಲ್ತವರು.
1: ನಮಸ್ಕಾರ.
0: ನಮಸ್ತೆ ಸರ್, ಜಯಪ್ರಕಾಶ್ ಯಕ್ಕೂರ್ ಮಾತಾಡೋದು. ಸರ್ ನಮಸ್ತೆ ಸರ್.
3: ನಮಸ್ಕಾರ ಯಕ್ಕೂರ್ ಅವರೇ.
0: ಹಾ, ಇವತ್ತೊಬ್ಬ ಮಹಾನ್ ಗಾಯಕನ ಜೊತೆ ಮಾತಾಡುವ ಅವಕಾಶ ಸಿಕ್ಕಿತ್ತು ಸರ್, ತುಂಬಾ ಖುಷಿ ಆಯ್ತು.
3: ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್.
0: ಮತ್ತು ನಿಮ್ಮ 100ನೇ ವರ್ಷದ ಕಾರ್ಯಕ್ರಮಕ್ಕೆ ನನಗೂ ಬರ್ಬೇಕು ಸರ್.
3: ದಯವಿಟ್ಟು ಬನ್ನಿ, ಯಾಕಂದ್ರೆ ಜಗನ್ನಾಥ್ ಇವರು ಶಾಂತಾರಾಮ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ನಿಮ್ಗೀಗ 80 ಅಲ್ವಾ, 100ಕ್ಕೆ ನಾವ್ ಒಂದ್ ದೊಡ್ಡ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿ.
0: 20 ಇರುದು ಸರ್, 20 ಇರುದು ಆರೋಗ್ಯಪೂರ್ಣವಾಗಿರ್ಬೇಕು ಸರ್, ನಮ್ಮ ಆರೈಕೆ.
3: ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಧನ್ಯವಾದ ಸರ್, ಧನ್ಯವಾದ.
1: ಎಸ್, ಅದೇ ಇಳಯರಾಜ.
3: ಇಳಯರಾಜ ಅವ್ರದ್ದೆಲ್ಲ ಪರಿಚಯ ಆದ್ಮೇಲೆ ನಾನು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಬೇಕಾದಷ್ಟು ಈ ಧ್ವನಿ ಸುರುಳಿಗಳನ್ನ ಮಾಡಿದ್ದೇನೆ. ಆ ಟೈಮ್ನಲ್ಲಿ ಬ್ಯಾಂಗ್ಳೂರ್ನಲ್ಲಿ ರೆಕಾರ್ಡಿಂಗ್ಗೆ ತುಂಬಾ ಮೆಡ್ರಾಸ್ನವರೆಲ್ಲ ಬರ್ತಾ ಇದ್ರು. ಆಗ ನನಗೆ ಪರಿಚಯ ಆದವ್ರು ತುಂಬಾ ಜನ ಇದ್ದಾರೆ, ವಿಜಯ ಭಾಸ್ಕರ್ ಪರಿಚಯ ಆದದ್ದು, ಮತ್ತೆ ಈ ಮ್ಯೂಸಿಕ್ ಡೈರೆಕ್ಟರ್ ಮೋಹನ್ ಕುಮಾರ್ ಪರಿಚಯ ಇದ್ರು. ಮೋಹನ್ ಕುಮಾರ್ ಅವರು ಕೂಡ ಮೈಸೂರಿನಲ್ಲಿ ಆರ್ಕೆಸ್ಟ್ರಾ ಮಾಡ್ತಾ ಇದ್ದವರು. ಮತ್ತೆ ನಮ್ಮ ಈಗ ಸಾಧು ಕೋಕಿಲ ಇದ್ದಾರೆ, ಅವರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅವರು. ಮತ್ತೆ ಆಗ ಎಲ್ಲ ಬ್ಯಾಂಗ್ಳೂರ್ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಬ್ಯಾಂಗ್ಳೂರ್ ಆರ್ಟಿಸ್ಟ್ ಗಳೇ ಕನ್ನಡಕ್ಕೆ ನುಡಿಸ್ತಾ ಇದ್ವಿ ಜಾಸ್ತಿ ಅಲ್ಲ. ಆಗ ಎಸ್ ಪಿ ಬಿ ಅವರು ಬ್ಯಾಂಗ್ಳೂರಿಗೆ ಬಂದ್ರೆ ಒಂದು ಇಡೀ ದಿನ ನಿಂತು ಸಾಧಾರಣ 20-25 ಸಾಂಗ್ ಗಳನ್ನ ಟ್ರ್ಯಾಕ್ ಸಾಂಗ್ ಗಳನ್ನ ಹಾಡಿ ಹೋಗ್ತಿದ್ರು. ಅವರಿಗೆ ಟ್ರ್ಯಾಕ್ ವೇಟ್ ಮಾಡ್ತಾ ಇತ್ತಲ್ಲಿ, ಎಲ್ಲ ಟ್ರ್ಯಾಕ್ ಮಾಡಿ ಕೂರೋದು ಅವರಿಗೆ. ಅವರು ಬೆಳಿಗ್ಗೆ ಬರೋದು ಫ್ಲೈಟ್ ನಲ್ಲಿ ಸಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಸಾಯಂಕಾಲ ರಾತ್ರಿ ಮಧ್ಯರಾತ್ರಿ ಹೋಗುದೇ ಅವರು, ಎಷ್ಟು 20-25 ಕನ್ನಡ ಹಾಡುಗಳನ್ನ ಹಾಡಿ ಹೋಗ್ತಿದ್ರು. ಅಂತ ಟೈಮ್ನಲ್ಲಿ ತುಂಬಾ ಆರ್ಟಿಸ್ಟ್ ಗಳು ತುಂಬಾ ಮ್ಯೂಸಿಕ್, ಯಾಕಂದ್ರೆ ಅವ್ರು ಬಂದು ಹಾಡುವಾಗ ಅದರ ಪರ್ಟಿಕ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಇರಲೇಬೇಕು. ಸೊ ಹಾಗೆ ನನಗೆ ಹಂಸಲೇಖರ್ ಅವರು ಮತ್ತೆ ಅಶ್ವಥ್ ಅವರು ಇವ್ರದೆಲ್ಲ ಪರಿಚಯ ಅಲ್ಲಿ ಆದದ್ದು, ಎಲ್ಲಿ ಬ್ಯಾಂಗ್ಳೂರ್ ಅರವಿಂದ್ ಅವರ ಸ್ಟುಡಿಯೋ.
1: ಕಾಲರ್ ಇದ್ದಾರೆ. ನಮಸ್ಕಾರ.
4: ಸರಿ, ಹಲೋ,
1: ನಮಸ್ತೆ.
4: ನಮಸ್ತೆ ಸರ್,
1: ಹೇಳಿ.
4: ನಾನು ಪೂರ್ಣಿಮಾ ಚಾಲೇತರಿ.
1: ಮಾತಾಡಿ ಮಾತಾಡಿ ಪೂರ್ಣಿಮಾ ಅವರು.
4: ಸರ್ ನಮಸ್ತೆ.
3: ನಮಸ್ಕಾರ ಪೂರ್ಣಿಮಾ ಅವರೇ.
4: ನಿಮ್ಮಂತ ಮೇರು ಕಲಾವಿದರಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕಿದ್ದೇ ಒಂದು ನಮಗೆ ಖುಷಿ.
3: ನಿಮ್ಮ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್.
4: ಮತ್ತೆ ನಾನೊಂದು ಕೇಳಿದ್ರೆ, ನೀವು ಸಂಗೀತ ಕಲಿತಿದ್ದ ಆರಂಭದ ದಿನ ಎಲ್ಲ ಉಂಟಲ್ಲ, ಅವಾಗೊಂದು ಮರೆಯಲಾಗದ ಘಟನೆ ಏನಾದ್ರೂ ಇದ್ರೆ ಒಂದು ಹಂಚಿಕೊಳ್ಳಿ ಅಂತ ಹೇಳಿ. ನಾನು ರೇಡಿಯೋದಲ್ಲಿ ಕೇಳ್ಬೇಕಾ ಸರ್?
1: ಧನ್ಯವಾದ. ಸೊ ಜೀವನದಲ್ಲಿ ಯಾವಾಗ್ಲೂ ಮರೆಯಲಾಗದ ಒಂದು ಸ್ವಾರಸ್ಯಕರ ಘಟನೆ ಅಂತ ಹೇಳಿದ್ರೆ ಯಾವ್ದಾದ್ರು ಇದೆಯಾ ಅಂತ ಅವ್ರು
3: ಕೇಳ್ತಾರೆ. ನನಗೆ ಅಂದ್ರೆ ನನ್ನ ಜೀವನ ಅಂದ್ರೆ ಸಂಗೀತ ಮತ್ತು ಐಟಿಐ ಎರಡೇ ಇದ್ದದ್ದು ನನಗೆ. ಒಂದು ಐಟಿಐಲಿ ನಾನು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡಿದ್ದೆ, ಆಮೇಲೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದೆ. ಸೊ ಅಲ್ಲಿ ಘಟನೆಗಳು ಮರೆಯಲಾಗದ ಘಟನೆ ಅಂದ್ರೆ ತುಂಬಾ ಆಗಿದೆ ನಮ್ಮ ಐಟಿಐಲಿ, ಅದು ಆ ಬೇರೆ ಸೈಡ್. ಅದು ಮ್ಯೂಸಿಕ್ ನಲ್ಲಿ ಆದ ಘಟನೆಗಳು ನನಗೆ ನೆನಪಿದೆ. 70 ನಾನು ನೈಟ್ ಸ್ಟಾರ್ಟ್ ಮಾಡುವಾಗ ಉಡುಪಿ ಬೈಲೂರು ಅವರು ಹೊಸ ಥಿಯೇಟರ್ ಇದೆ, ಸ್ವಾಮೀಜಿ ಅವ್ರದ್ದು ಥಿಯೇಟರ್, ನನಗೆ ಅದ್ರದ್ದು ಹೆಸರು ಈಗ ಬರ್ತಾ ಇಲ್ಲ, ಈಗಲೂ ಇದೆ ಅದು. ಆ ಥಿಯೇಟರ್ನ ಒಳಗಡೆ ನಮ್ಮ ಫಂಕ್ಷನ್ ಬಹಳ ಚೆನ್ನಾಗಿ ಬಂದಿತ್ತು. ಆ ಟೈಮ್ನಲ್ಲಿ ಈ ಮನ್ನಾಡಿದ್ದು ಹಾಡು ಹಾಡಿದ್ದೆ ನಾನು, ಮನ್ನಾಡಿದ್ದು ಹಾಡು ಅದು, ಜಿಂದಗಿ ಕೈಸಿ ಪಹೇಲಿ ಹಾಯ ಕಬಿ ತೋ ಹಸಾಯೆ ಕಬಿ ಇರುಲಾಯೆ, ಒಂದು ಮನ್ನಾಡಿದ ಹಾಡಿತ್ತು ರಾಜೇಶ್ ಖನ್ನಾ ಫಿಲ್ಮ್ ಇದು. ಆ ಹಾಡನ್ನ ನಾನು ಹಾಡುವಾಗ ಒಂದು ನನಗೆ ಅಲ್ಲಿ ವರ್ಸಸ್ ನಲ್ಲಿ ಅಂದ್ರೆ ಪ್ಯಾರಾದಲ್ಲಿ ಅವನು ಮೇಲಿಂದ ಹಾಡಿ ವಿದೌಟ್ ಇನ್ಸ್ಟ್ರೂಮೆಂಟ್

0: ಅಂತ ತೆಗೆ ಅಲ್ಲಿ ಆ ಸೈಲೆನ್ಸ್ ಮೂಡಿತ್ತು. ಆ ಟೈಮ್ನಲ್ಲಿ ಎಲ್ಲ ಆರ್ಕೆಸ್ಟ್ರಾ ಸೈಲೆಂಟ್ ಆಗಿ ನಾನು ಒಬ್ಬನೇ ಹಾಡುದು. ಆಗ ಒಂದು ಎದ್ದು ನಿಂತು ಅವರು ಒವೇಶನ್ ಕೊಟ್ಟದ್ದಿದೆ, ಇವತ್ತಿಗೂ ನನಗೆ ಜುಮ್ ಅಂತದೆ, ನಮ್ಮ ಮರೆಯಲಾಗದ ಕ್ಷಣ ಅದು. ಅದು ಒಂದು. ಇನ್ನೊಂದು, ನನ್ನ ಮ್ಯೂಸಿಕ್ ಟೈಮ್ನಲ್ಲಿ ಸುರತ್ ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ 17ನೇ ವರ್ಷ ವಯಸ್ಸಲ್ಲಿ ನಾನು ಗ್ರೂಪ್ ಸಾಂಗ್ ಮತ್ತೆ ಇದು ಜಹಾ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯಾ ಕರ್ತಿ ಹೈ ಬಸೇರಾ, ಏ ಭಾರತ್ ದೇಶ ಹೇ ಮೇರಾ ಅಂತ ಹಾಡುದು. ಆ ಟೈಮ್ನೆಲ್ಲ ಹಾಡಿ ಆ ಗ್ರೂಪ್ ಸಾಂಗ್ ನಾನು ಕಂಪೋಸ್ ಮಾಡುವಾಗ ಇದು ಗ್ರೂಪ್ನವರೆಲ್ಲ ಕೋರಸ್ ಹಾಡುವಾಗ ಎಂಡಿಗೆ ಕಂಪ್ಲೀಟ್ ಆಗ ಒಂದು ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಒಂದು ಸೇರುವ ಜನ ಅಂದ್ರೆ ಒಂದು ಕಮ್ಮಿ ಒಂದು 2,500 ಜನ ಸೇರ್ತಿದ್ರು ಅಲ್ಲಿ ಕೆ ಆರ್ ಎಸ್. ಎದ್ದು ನಿಂತು ನನಗೆ ಓವೇಶನ್ ಕೊಟ್ಟದ್ದು ಎರಡು ಸಾಂಗ್ಗಳಿಗೆ, ಒಂದು ನನ್ನ ಇನ್ಸ್ಟ್ರೂಮೆಂಟಲ್ಗೆ, ಒಂದು ಆ ಸಾಂಗ್ ಇವತ್ತಿಗೂ ಅದು ದೊಡ್ಡ ಇವತ್ತಿಗೂ ನೆನಪಿದೆ, ಯಾವಾಗ ನೆನಪಾಗ್ತದೆ.
1: ಒಬ್ಬರು ಚರಣ್ ರಾಜ್ ಅಣ್ಣ ಮತ್ತು ಆರ್ ಜೆ ಅಭಿಷೇಕ್ ಜೊತೆ ಮಾತುಕತೆ, ಹಾಗೆ ಅವರ ಹಳೆಯ ನೆನಪುಗಳನ್ನು ಕೇಳೋದು ಒಂದು ಅದ್ಭುತ ಅನುಭವ. ಲಿಸ್ನಿಂಗ್ ಟು ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಫ್ರಮ್ ಯು ಕೆ, ರಂಗೋಲಿ ರೇಡಿಯೋ ಯು ಕೆ, ಆರ್ ಜೆ ಸರಿತಾ ಅರುಣ್ ಅಂತ ಹೇಳಿ.
0: ಸರಿತಾ ಅರುಣ್
1: ಅವರು ಯು ಕೆ ಇಂದ ವಾಟ್ಸ್ಆಪ್ ಅಲ್ಲಿ ನಮ್ಗೆ ಮೆಸೇಜ್ ಕಳಿಸಿದ್ದಾರೆ. ಸರಿತಾ ಅರುಣ್ ಅವರಿಗೆ ಥ್ಯಾಂಕ್ ಯು.
0: ಸರಿತಾ ಅರುಣ್, ಸರಿತಾ ಅರುಣ್ ನನಗೆ ಸಂಬಂಧ ಅವರು.
1: ಓಕೆ, ಕೇಳ್ತಾರೆ ನೋಡಿ, ರೇಡಿಯೋವನ್ನು ಈಗ ವರ್ಲ್ಡ್ ವೈಡ್
0: ಕೇಳಿ ನೋಡಿ.
1: ಸೊ ಬಹಳ ಒಂದು ಅದ್ಭುತವಾದಂತಹ ಸಂತೋಷ್. ನೀವೀಗ ಹೇಳಿದ್ರಿ ಸರ್, ನಾನು ಕೆ ಪಿ ಟಿ ಅಲ್ಲಿ ಇದ್ದೆ, ಅಲ್ಲಿ ಪ್ರಿನ್ಸಿಪಲ್ ಕೂಡ ಆಗಿ ನೀವು ರಿಟೈರ್
0: ಆದ್ರಿ.
1: ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಸರ್, ನಾನು ಒಂದು ವೇಳೆ ಕೆ ಪಿ ಟಿ ಅಲ್ಲಿ ಜಾಬ್ ಇಲ್ಲದೆ ಇರ್ತಿದ್ರೆ ನಾನು ಇವತ್ತು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿತಾ ಇದ್ದೆ ಅಂತ?
0: ಖಂಡಿತ ನೆನೆಸಿದೆ, ಖಂಡಿತ ಆಗಿದೆ ನನಗೆ, ಖಂಡಿತ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಸಂಗೀತ ಇದರಲ್ಲಿ ಈ ಇದೆಲ್ಲ ಕ್ಯಾಸೆಟ್ಗಳು ಫಿಲ್ಮ್ ಲ್ಯಾಂಡಿಗೆಲ್ಲ ಬರುವ ಮೊದಲು ನಾನು ಅಲ್ಲಿಗೆ ಸೇರಿದ್ದೀನಿ. 68ರಲ್ಲಿ ನಾನು ಐ ಟಿ ಐ ಎಂಟರ್ ಆಗಿದ್ದೆ. ಎಂಟರ್ ಆಗಿಬಿಟ್ಟು ನನಗೆ ಕೆಲಸ ಆಗಿತ್ತು, ಗೌರ್ಮೆಂಟ್ ಜಾಬ್ ಅದು. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ನನ್ನನ್ನ ಇವರು ನಮ್ಮ ಮಂಜುಳಾ ಗುರುರಾಜ್ ಅವರು ಜೊತೆಯಲ್ಲಿ ನಾನು ಅಮೆರಿಕಕ್ಕೆ 2.5 ತಿಂಗಳು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. 2.5 months 1998 ಅಲ್ಲಿ ನಾನು ಕೀಬೋರ್ಡ್ ಪ್ಲೇಯರ್ ಆಗಿ ಹೋಗಿದ್ದೆ. ಆ ಟೈಮ್ 98ನಲ್ಲಿ ಅಲ್ಲಿ ಹೋಗಿ 75 ದಿವಸ ಕ್ಯಾಂಪ್ ಅಲ್ಲಿ ನಾವು 39 ಫಂಕ್ಷನ್ಗಳನ್ನ ಕೊಟ್ಟಿದ್ದೇವೆ. 39 ಡಿಫರೆಂಟ್ ಟೌನ್ಸ್ ಆಫ್ ಅಮೆರಿಕ, ರೈಟ್ ಫ್ರಮ್ ಲಾಸ್ ಏಂಜಲ್ಸ್ ಟು ನಿಮ್ಮ ಬಾಸ್ಟನ್ ಟು ಲಾಸ್ ಏಂಜಲ್ಸ್. ಇಷ್ಟು ಪ್ರೋಗ್ರಾಮ್ ಎಲ್ಲ ಕೊಡುವಾಗ ಅಲ್ಲಿ ಅವರು ನನ್ನನ್ನ ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು, ನಮ್ಮ ಮಂಗಳೂರಿನವರು, ಕಾರ್ಕಳದವರು, ನಮ್ಮ ಸೌತ್ ಕೆನರಾದವರು, ಬೆಂಗಳೂರಿನವರು, ಮೈಸೂರಿನವರು, ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಿತ್ತಲ್ಲಿ. ಅವರೆಲ್ಲ ಸಿಕ್ಕಿಬಿಟ್ಟು ನೀವು ಇಲ್ಲೇ ನಿಲ್ಬೇಕು, ಇಲ್ಲೇ ನಿಲ್ಲಿ ನೀವು ಅಂತೇಳಿ. ಅಲ್ಲಿ ವೆಂಕಟರಮಣ ಟೆಂಪಲ್ ಅಲ್ಲಿ ಹಾರ್ಮೋನಿಯಂ ನುಡಿಸ್ಲಿಕ್ಕೆ ನಿಮ್ಗೆ ನಾವು ವೀಸಾ 11 ತಿಂಗಳು ನಾವು ಎಕ್ಸ್ಟೆಂಡ್ ಮಾಡಿ ಕೊಡ್ತೇವೆ, ಆಮೇಲೆ ನೀವು ಇಲ್ಲೇ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡಿ ನೀವು ಇಲ್ಲೇ ಪರ್ಮನೆಂಟ್ ಸೆಟ್ಲ್ ಆಗ್ಬಹುದು ಶರಣ್ ಅವರೇ ಅಂತ ಹೇಳಿದ್ರು. ನಾನು ನನ್ಗೆ ನನ್ನ ಹಣೆ ಬರ ನನ್ಗೆ ಗೊತ್ತಿತ್ತು, ನಾನು ಇಷ್ಟೇ ಆಗ್ತೇನೆ, ಇದ್ರ ಮೇಲೆ ಆಗುದಿಲ್ಲ ನಾನು ಅಂತ. ಆದ್ರಿಂದ ಜಾಬ್ ಬಿಡ್ಲಿ ನಾನು, ಇಲ್ಲಿ ನಾನು ಜಾಬ್ ಬಿಟ್ರೆ ಅಲ್ಲಿ ಸೆಟ್ಲ್ ಆಗ್ತಿದ್ದೆ. ಇಲ್ಲಿ ಮಕ್ಕಳೆಲ್ಲ ಚಿಕ್ಕವರು, ಅವ್ರನ್ನ ಬಿಟ್ಟು ಅಲ್ಲಿ ಅಮೆರಿಕದಲ್ಲಿ ಸೆಟ್ಲ್ ಆಗೋದು ಬೇಡ ಅಂತೇಳಿ ನಾನು ಇಲ್ಲಿಗೆ ಬಂದೆ. ಬಂದದ್ದು ಒಳ್ಳೇದಾಯ್ತು ಅಂದ್ರೆ ಎಲ್ಲರೂ ಒಂದ್ಸಲ ಎಂಟರ್ ಆದ್ಮೇಲೆ ಅದೇ ಲ್ಯಾಂಡ್ನಲ್ಲಿ ಕ್ಲಿಕ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ನಾಳೆ ಏನಾದರೂ ವೀಸಾಕ್ಕೆ ಹೆಚ್ಚು ಕಮ್ಮಿ ಆಗಿ ನನಗೆ ಅಮೆರಿಕ ಬಿಡಬೇಕಾದ ಪ್ರಸಂಗ ಬಂದ್ರೆ ಯಾರ ಗತಿ? ಇಲ್ಲಿ ಈ ಜಾಬು ಇಲ್ಲ, ಅದಕ್ಕೆ ನಾನು ತುಂಬಾ ರಿಸ್ಕ್ ತಗೊಳ್ಳಿಕ್ಕೆ ಮೊದಲಿಂದಲೂ ನಾನು ರೆಡಿ
1: ಇರಲಿಲ್ಲ ಅಂತ. ಅವರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಯಾರು? ಸತೀಶ್ ಕಯ್ಯರ್. ಮಾತಾಡಿ ಮಾತಾಡಿ ಸತೀಶ್ ಅವರು.
2: ನಮಸ್ಕಾರ
0: ಸತೀಶ್ ಅವರೇ, ನಮಸ್ಕಾರ.
2: ಅಂದ್ರೆ ಇಂತ ಒಂದು ಸಂಗೀತ, ಹಿರಿಯ ಒಂದು ಸಂಗೀತ ನಿರ್ದೇಶಕರಲ್ಲಿ ನಮ್ಗೆ ಇತಿಹಾಸ ಆಡುವಂತ ಅವಕಾಶ ಸಿಕ್ಕಿದ್ದು ಈ ರೇಡಿಯೋ ಸಾರಂಗಿನ ಮೂಲಕ. ನಾನು ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ರೇಡಿಯೋ ಸಾರಂಗಿಗೆ. ಮತ್ತೆ ಅಂದ್ರೆ ನಾವು ಚಿಕ್ಕವರಿರುವಾಗ ಆ ಒಂದು ಸಮಯದಲ್ಲಿ ನೀವು ಸಂಗೀತ ನೀಡಿದಂತ ಅಪೂರ್ವ ಹಾಡುಗಳನ್ನೆಲ್ಲ ಕೇಳ್ತಿದ್ವಿ. ನಿಮ್ ಜೊತೆ ಮಾತಾಡುವಂತ ಅವಕಾಶ ನಮ್ಗೆ ಸಿಗುತ್ತೆ ಅಂತ ನಾವು ಯಾವತ್ತೂ ಕೂಡ ಕನಸಲ್ಲೂ ಕೂಡ ತಂತಿರಲಿಲ್ಲ.
0: ನಿಮ್ಮ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್.
2: ಅದೇ, ಅದಕ್ಕೆ ನಾವು ರೇಡಿಯೋ ಸಾರಂಗಿ ಕೂಡ ನಮ್ಮ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಅದೇ ರೀತಿ ಕೂಡ ನೀವು ಯಾವುದೇ ಒಂದು ಹಿಂದಿ ಹಾಡು, ಈಗ ತುಂಬಾ ಹಿಂದಿ ಹಾಡುಗಳನ್ನು ಹಾಡಿದ್ದೀರಾ, ನೀವು ಯಾರ ಹಾಡನ್ನು ಹಾಡಿದ್ರು ಕೂಡ ಅದು ಅವರದೇ ವಾಯ್ಸ್ ಬರುತ್ತೆ. ನೀವು ಯಾರ ಹಾಡು, ಅದು ಅರಫಿ ಸಾಹೇಬ್ ಅವರ ಅದಾಗಿರ್ಬೋದು, ನಮ್ಮದಾಗಿರ್ಬೋದು, ಅವರ ಹಾಡನ್ನು ಹಾಡುವಾಗ ಅವರೇ ವಾಯ್ಸ್ ನಮ್ಗೆ ಕೇಳಿದಂಗೆ ಕೇಳಿದಂಗೆ ಆಗ್ತದೆ
1: ಅಲ್ವಾ. ಎಸ್ ಎಸ್ ಸತೀಶ್, ಬಹಳ ಸಂತೋಷ,
0: ಥ್ಯಾಂಕ್ ಯು
1: ಮಾತಾಡಿದ್ರಿ.
0: ಹಾಗ ಅಲ್ಲಿ ಕೂಡ ನಾನು ಸೆಟಲ್ ಆಗಿಲ್ಲ, ಯಾಕಂದ್ರೆ ಈ ಗವರ್ಮೆಂಟ್ ಜಾಬ್ ಇತ್ತು ಅಂತೇಳಿ, ಇದೊಂದು ಗವರ್ಮೆಂಟ್ ಜಾಬ್ ಇದ್ದದ್ರಿಂದ ನನಗೆ ಅಷ್ಟು ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅದೇ ರೀತಿ ಬ್ಯಾಂಗ್ಳೂರಿಗೆ ಬಂದ ಮೇಲೆ ನಮ್ಮ ಗೋಪಿಯವರು, ಮೋಹನ್ ರವರು, ಅರವಿಂದ್ ಸಾಹೇಬ್ರು, ಅದೇ ಅರವಿಂದ್ ಕಿಗ್ಗಲ್ಲು, ಅವರು ಎಲ್ಲರೂ ಹೇಳಿದ್ರು ನೀವು ಇಲ್ಲಿ ಬಂದು ಸೆಟಲ್ ಆಗಿ ಸರ್, ನೀವು ಇಲ್ಲಿಗೆ ಮ್ಯೂಸಿಕ್ ನಲ್ಲಿ ನೀವು ಮುಂದೆ ಬರ್ಬೋದು ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ನಾನು ತುಂಬಾ ಹೆದರಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಮ್ಮನ್ನು ಯಾರು ಏನು ಕೇಳುದಿಲ್ಲ ಸ್ವಾಮಿ.
1: ಬಟ್ ನೋ ರಿಗ್ರೆಟ್ಸ್,
0: ನೋ ರಿಗ್ರೆಟ್ಸ್.
1: ಎಸ್, ಒಬ್ಬರು ಕಾಲ್ ಇದ್ದಾರೆ.
3: ನಮಸ್ಕಾರ. ನಮಸ್ತೆ ಸರ್, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
0: ನಮಸ್ಕಾರ
3: ಸರ್. ನಮಸ್ತೆ ಸರ್.
0: ನಮಸ್ಕಾರ ಕುಸುಮಾಕರ್ ಅವರು, ಹೇಳಿ.
3: ಅದೇ ನಿಮ್ದು ವಾಯ್ಸ್ ಎಲ್ಲ ಕೇಳಿದ್ದು ಮತ್ತೆ ಹೆಸರೆಲ್ಲ ಕೇಳಿದ್ದು ಮಾತ್ರ, ಇದೊಂದು ಇವತ್ತು ಸಿಗ್ತಾರೆ ಅಂತ ಎನಿಸ್ಲಿಲ್ಲ ನಾನು ಮಾತಾಡ್ಲಿಕ್ಕೆ ಇಲ್ಲಿ
0: ಬರ್ತೀರಿಂದ.
3: ಹೌದೌದು, ಅದು ಮನ್ನಾಡೆ ಸೇಮ್ ವಾಯ್ಸ್ ಸರ್ ನಿಮ್ದು.
0: ಇಲ್ಲ ಇವ್ರ, ಈಗ ಈ 80 ವರ್ಷದಲ್ಲಿ ನಾನು ಹಾಡಿದ್ದು ಅದು ಕೂಡ
3: ಈಗ ಹಾಡಿದವರು ಆಗ ಹೇಗೆ ಹಾಡಿರ್ಬೋದು, ನಾವು ಲೈವ್ ಎಲ್ಲ ನೋಡ್ಲಿಲ್ಲ ಅಲ್ಲ ನಿಮ್ಮ.
0: ಈಗಲೂ ಕರೌಕೆಯಲ್ಲಿ ಹಾಡ್ತೇನೆ ಚೆನ್ನಾಗಿ, ಒಂದು ಸಲ ನಿಮ್ಗೆ ತಿಳಿಸ್ತೇನೆ.
3: ಅಲ್ಲೆಲ್ಲ ಕಿಶೋರ್ ಕುಮಾರ್ ನೈಟ್ ಆಗ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ.
0: ಹೌದು,
3: ಅದು ಸರ್ ಅದೆಲ್ಲ ನಮ್ಗೆ ಸಿಗ್ಲಿಲ್ಲ ಆ ಟೈಮ್.
0: ನನಗೂ
3: ತುಂಬಾ ಚಿಕ್ಕವರು, ತುಂಬಾ ಇಷ್ಟ. ಮನ್ನಾಡದು ನನಗೂ ತುಂಬಾ ಇಷ್ಟ ಅವರದು. ಆ ಪಡೋಸನ್ ನಲ್ಲಿ ಎಂತ ಟಕ್ಕರ್ ಆಡಿ ಮಾಡಿದ್ರು ಅವರು ಕೂಡ.
0: ಹೌದೌದು,
3: ತುಂಬಾ ತುಂಬಾ ಆಡುವಂತ ಹೇಳ್ತೇನೆ ಅವ್ರದೆಲ್ಲ.
0: ಹೌದಾ, ಗುಡ್.
3: ಒಳ್ಳೇದಾಗ್ಲಿ ಸರ್ ನಿಮ್ಗೆ, ಮಾತಾಡ್ಲಿಕ್ಕೆ ಸಿಕ್ಕಿದ್ದೆ ನಮ್ದು ಪುಣ್ಯ.
0: ಯಾಕಂದ್ರೆ ಸಿಕ್ಕುದಿಲ್ಲ ಅಂತ ಕೆಲವರು ನೆನೆಸಿದ್ರು ಏನು.
3: ಹೌದೌದು, ನಾನು ಅದೆಲ್ಲ ಎನಿಸದ್ದು ಇಲ್ಲಿ ಸಾರಂಗಿನಲ್ಲಿ ತುಂಬಾ ಜನ ಅತಿಥಿಗಳನ್ನ ಕರ್ಕೊಂಡು ಬರ್ತಾರೆ, ಇರುದಿಲ್ಲ, ಎಕ್ಸ್ಪೆಕ್ಟ್ ಮಾಡುತ್ತಾ ಇರ್ಲಿಲ್ಲ
1: ಅದನ್ನೆಲ್ಲ. ಸಂತೋಷ,
0: ಸಂತೋಷ. ನಮಸ್ಕಾರ.
3: ಥ್ಯಾಂಕ್ ಯು ಸರ್, ಥ್ಯಾಂಕ್
1: ಯು ಸರ್. ಒಟ್ಟು ಯಾವ ಇನ್ಸ್ಟ್ರೂಮೆಂಟ್ ಸರ್ ಗೊತ್ತಿರೋದು?
0: ನಾನು ಸ್ಟಾರ್ಟ್ ಮಾಡಿದ್ದು ತಬಲಾದಲ್ಲಿ, ಆಮೇಲೆ ಹಾರ್ಮೋನಿಯಂ, ತಬಲಾ ಮತ್ತೆ ಹಾರ್ಮೋನಿಯಂ ನಂದು ಸ್ಟಾರ್ಟ್. ಆಮೇಲೆ ನಾನು ಮ್ಯಾಂಡಲಿನ್ ಪ್ಲೇಯರ್, ಒಳ್ಳೆ ಮ್ಯಾಂಡಲಿನ್ ಪ್ಲೇಯರ್ ನಾನು. ಅದೇ ಕೆ ಆರ್ ಎಸ್ ಮ್ಯೂಸಿಕ್ ಕಾಂಪಿಟೇಷನ್, ನಾನು ನಿಮ್ಗೆ ಅವಾಗ ಹೇಳಲಿಲ್ಲ, ಕೆ ಆರ್ ಎಸ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಸಿತಾರಿಗೆ ಸೆಕೆಂಡ್ ಪ್ರೈಸ್, ನನಗೆ ಮ್ಯಾಂಡಲಿನ್ಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ 67. ಯಾಕಂದ್ರೆ ಅದರಲ್ಲಿ ನಾನು ಅಷ್ಟು ಚೆನ್ನಾಗಿ ಆ ಫ್ರೆಟ್ಸ್ ಅಲ್ಲಿ ನನ್ನ ಕೈಬೆರಳು ಓಡ್ತಿತ್ತು. ನಾನು ದೊಡ್ಡ ಮ್ಯಾಂಡಲಿನ್ ಹಿಂದೂಸ್ತಾನಿ ಪ್ಲೇಯರ್ ಆಗ್ತಿದ್ನೇನೋ, ಅದೇ ಲೈನ್ ಹಿಡ್ಕೊಂಡಿದ್ರೆ. ನಾನು ಈ ಫಿಲ್ಮ್ ಲ್ಯಾಂಡಿಗೆ ಬಂದದ್ರಿಂದ ಅದರಲ್ಲೂ ಮತ್ತೆ ಆರ್ಕೆಸ್ಟ್ರಾವೇ ನಂದು, ಇದು ನಾನೇ ಡೈರೆಕ್ಟ್ ಮಾಡುವಂತ, ಆದ್ರಿಂದ ನಾನು ತುಂಬಾ ಅದ್ರಲ್ಲಿ ಮಿಂಚಲಿಕ್ಕೆ ಆಗಿಲ್ಲ ನನಗೆ. ಬಟ್ ಐ ಎಮ್ ಎ ಮ್ಯಾಂಡಲಿನಿಸ್ಟ್. ನಾನು ಮತ್ತೆ ಗಿಟಾರ್ ಇವರತ್ರ, ಅದೇ ಮರ್ಕರ ಹಿಲ್ ಆರ್ಕೆಸ್ಟ್ರಾದವ್ರ ಹತ್ರ ಗಿಟಾರ್ ಕಾರ್ಡ್ಸ್ ಎಲ್ಲ ಕಲಿತೆ, ಆಮೇಲೆ ಡೆನ್ಜಿಲ್ ಕರ್ಕಂಡ್ ಅವರ ಹತ್ರ ಸ್ವಲ್ಪ ವೈಲಿನ್ ಕಲಿತೆ, ಸೆಟ್ಟಿಂಗ್ ಮಾಡುದು, ನುಡಿಸೋದು, ಒಂದೆರಡು ಹಾಡುಗಳು. ಅಂತ ಏನು ವೈಲಿನಿಸ್ಟ್ ಅಲ್ಲ ನಾನು, ಬಟ್ ನನಗೆ ಎಲ್ಲಿ ನನ್ನ ಶೋ ತೋರಿಸ್ಬೇಕು ಅಲ್ಲಿ ಬೇಕಾದ ಸಾಂಗ್ಗೆ ನಾನು ವೈಲಿನು. ಮ್ಯಾಂಡಲಿನ್ ಮಾತ್ರ ನನ್ನ ಒಳ್ಳೆ ಇನ್ಸ್ಟ್ರೂಮೆಂಟ್. ಆಮೇಲೆ ಅಕಾರ್ಡಿಯನ್ ತಕೊಂಡೆ ಭಾರತ್ ಸರ್ಕಸ್ ನವರ ಹತ್ರ, ಮೈದಾನಿಗೆ ಹೋಗಿ ಅಕಾರ್ಡಿಯನ್ ಪರ್ಚೇಸ್ ಮಾಡಿದೆ ಅವನ ಹತ್ರ, ಭಾರತ್ ಸರ್ಕಸ್ ನವರ ಹತ್ರ ಅಕಾರ್ಡಿಯನ್ ನುಡಿಸಿದೆ. ಮತ್ತೆ ಕೀಬೋರ್ಡ್ ಬಂತು, ಅದೇ ಒಂದೇ ಹೇಳು, ಕೀಬೋರ್ಡ್ ಹಾರ್ಮೋನಿಯಂ ನುಡಿಸಿದ ನನಗೆ ಅದೆಲ್ಲ ಒಂದೇ. ಹಾಗೆ ತುಂಬಾ ಇನ್ಸ್ಟ್ರೂಮೆಂಟ್.
1: ಸರ್, ನಿಮ್ಮ ಜೊತೆ ಆಗ ಹಾಡ್ತಾ ಇದ್ದಂತ, ಆಗ ಸ್ವಲ್ಪ ಏಜ್ ಅಲ್ಲಿ ಕಿರಿಯರ್ ಇರ್ಬೋದು, ಅನೇಕರು ಇರ್ಬೋದಲ್ವಾ, ನಿಮ್ಮ ಅವಕಾಶ ಕೇಳಿದವರು ಹಾಡಿದ, ಒಮ್ಮೆ ಸ್ವಲ್ಪ ಸ್ವಲ್ಪ ನಿಮ್ಮ ಕಾಲಘಟ್ಟದಲ್ಲಿ ಇದ್ದಂತ ಒಂದಿಷ್ಟು ಸಿಂಗರ್ ಗಳ ನೆನಪು ಮಾಡಿಕೊಳ್ಳುವುದಾದ್ರೆ ಸರ್?
0: ಖಂಡಿತವಾಗಿ, ಖಂಡಿತವಾಗಿ ನನ್ನ ಜೊತೆಲಿದ್ದವರು, ಯಾಕಂದ್ರೆ ಸ್ವಲ್ಪ ಟೈಮ್ನವರೆಗೆ ಒಂದ್ 2-3-4 ವರ್ಷ ನನ್ನ ತಮ್ಮಂದ್ರೆ, ನನ್ನ ತಂಗಿ ಅಂದ್ರೆ ಹಾಡ್ತಾ ಇದ್ರು, ಬೇರೆ ಯಾರಿಗೂ.
1: ಠಾಕೂರ್ದಾಸ್ ಅವರು ಕೂಡ
0: ಹೌದು, ನನ್ನ ಜೊತೆನೆ ಇದ್ರು, ಒಂದು 2 ವರ್ಷ ಇದ್ರು. ಆಮೇಲೆ ಅವರು ಬೇರೆ, ಅವರಿಗೆ ರಫೀಕೆ ನಾಮ್, ಏಕ್ ಶಾಮ್ ರಫೀಕೆ ನಾಮ್ ಅಂತ ಬಂತು, ಅದನ್ನ ಹಾಡ್ಲಿಕ್ಕೆ ಶುರು ಮಾಡಿದ್ರು ಅವರು. ಸೊ ಆನಂತರ ಆ ಟೈಮ್ನಲ್ಲಿ ನನಗೆ ಇದ್ದವರು ಮೊಹಮ್ಮದ್ ರಫಿ ಆಗಿ ಖಾಲಿದ್ ತಣ್ಣೀರ್ ಬಾವಿ ಅಂತ ಅವ್ರು ಬಂದ್ರು. ಆಮೇಲೆ ಕಿಶೋರ್ ಕುಮಾರ್ ನೌಶಾದ್ ಇದ್ರು ಮೊದ್ಲು, ನೌಶಾದ್ ಅಂತ ಇದ್ರು ಮೊದ್ಲು, ಗವರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್. ಅವ್ರ ಅಣ್ಣ ಮುಖೇಶ್ ಆಗಿ ಹಾಡ್ತಾ ಇದ್ರು, ಅಮೀರ್ ಜಾನ್ ಅಂತೇಳಿ. ಇವರೆಲ್ಲ ನನ್ನ ಜೊತೆ ಇದ್ದವರು. ಆಮೇಲೆ ಅವರು ರೇಮಾ ರೋಸಸ್ ನೈಟ್ ಅಂತ ಮಾಡಿದ್ರು, ರೇಮಾ ರೋಸಸ್ ಅಂತೇಳಿ. ನನ್ನ ತಮ್ಮನ ಜೊತೆ ಸೇರಿ ರೇ ಅಂದ್ರೆ ರೇಣುಕ, ಮ ಅಂದ್ರೆ ಮೆಹಮೂದ್ ಅಂತೇಳಿ ರೇ ಮ ರೋಸಸ್ ಅಂತ ಮಾಡಿ ಅವರು ಅದೇ ಇವರು ಶಾಂತಾರಾಮ್ ಶೆಟ್ಟರ್ ಕೇಳಿದ್ರು ನೋಡಿ ಅವಾಗ. ಮತ್ತೆ ನಮ್ದು ನೈಟ್ ಸ್ಟಾರ್ಟ್ ಆದ್ಮೇಲೆ 2 ವರ್ಷದ ಮೇಲೆ ವಿಲ್ಫಿ ರೆಬೆಂಬಸ್ ಅವರು ಸ್ಟಾರ್ಟ್ ಮಾಡಿದ್ರು. ನಾವು 70ರಲ್ಲಿ ರೆಬೆಂಬಸ್ ನವರು, 72ರಲ್ಲಿ ಅವ್ರದ್ದು ಕೊಂಕಣಿ ಹಾಡುಗಳು, ನಮ್ದು ಈ ಹಾಡುಗಳು. ನಾನು ಮಧ್ಯ ಮಧ್ಯದಲ್ಲಿ ಎಲ್ಲಿವರೆಗೆ ಅಂದ್ರೆ 15 ನಿಮಿಷದ್ದು ಕ್ರಿಶ್ಚಿಯನ್ ಹಾಡುಗಳು ಅಂದ್ರೆ ಕೊಂಕಣಿ ಕ್ರಿಶ್ಚಿಯನ್ ಮತ್ತೆ ಕೊಂಕಣಿ ಹಾಡುಗಳಿಗೆ ನಾನು ವೆಸ್ಟರ್ನ್ ಮ್ಯೂಸಿಕ್ಗೆ ಚಾನ್ಸ್ ಕೊಡ್ತಾ ಇದ್ದೆ. ಚಾನ್ಸ್ ಅಂದ್ರೆ ಅವ್ರಿಗೆ ಒಂದು ಒಂದು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೇಕಲ್ಲ. ಸೊ ಕೊಂಕಣಿ ಹಾಡುಗಳನ್ನ ನಮ್ಮ ವೆಲ್ಫಿ ಅವ್ರಿಗೆ ಕರೆದಿದ್ದೇನೆ, ಮತ್ತೆ ನಮ್ಮ ಎರಿಕ್ ಒಜಾರಿಯೋ ಇವರೆಲ್ಲ ನನ್ನ ಜೊತೆಲಿ ನಮ್ ಜೊತೆಲಿ ಬಂದು ಪಾಪ ಅವರ ಪಾರ್ಟಿನ ಸೇವೆಯನ್ನು ಕೊಟ್ಟಿದ್ದಾರೆ. ಹೌದು, ಹಾಗೆಲ್ಲ ಮಾಡ್ತಿದ್ದೆ. ಅವರೆಲ್ಲ ನನ್ನ ಜೊತೆಲಿ ಹಾಡಿದವರು. ಮತ್ತೆ ಮುಖೇಶ್ ಆಗಿ ನನ್ನ ಭಾವ ಹಾಡ್ತಾ ಇದ್ದ ಸುರೇಶ್ ಚಂದ್ರ ಕಾಮತ್ ಅಂತ, ಅವರು ಇಲ್ಲ ಈಗ ಪಾಪ ಅವರು. ಆಮೇಲೆ ಮೊಹಮ್ಮದ್ ರಫಿ ಆಗಿ ಮುಖೇಶ್ ಆಗಿ ಇನ್ನೊಬ್ಬ ಶಮೀಮ್ ಅಂತ ಹಾಡ್ತಾ ಇದ್ರು. ಕೆಲವೆಲ್ಲ ಸುಂದರ್ ಅಂತ ಒಬ್ಬ ಒಳ್ಳೆ ಸಿಂಗರ್ ಇದ್ರು. ಆಮೇಲೆ ರಾಮಚಂದ್ರ ಕಾಮತ್ ಅಂತ ಇದ್ರು. ಇವರೆಲ್ಲ ಮತ್ತೆ ಟ್ರ್ಯಾಕಿಗೆ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಸುಂದರ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಟ್ರ್ಯಾಕಿಗೆ ಹಾಡ್ತಿದ್ರು. ಹೌದು. ಆಮೇಲೆ ನಮ್ಮ ಗುರುಕಿರಣ್ ಬಂದ್ರು. ಗುರುಕಿರಣ್ ಅವರು ಕೂಡ ನನಗೊಂದು ಹಾಡ್ಬೇಕು ಚರಣ್ ಅವರು ಅಂತ ಹೇಳಿದ್ದಕ್ಕೆ ಅವರಿಗೊಂದು 2-3 ಹಾಡು ನಾನು ನೈಟ್ನಲ್ಲಿ ಹಾಡಿಸಿದ್ದೆ. ಆಮೇಲೆ ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ನನ್ನ ಇದರಲ್ಲಿ ಬಾಂಬೆ ಅವರು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದು ಬಲೆ ಚಾಪರ್ಕ ಅಂತ ಇತ್ತು ನೋಡಿ, ದೇವದಾಸ್ ಕಾಪಿಕಾಡ್ ನಾಟಕ, ಅದನ್ನ ಫಿಲ್ಮ್ ಮಾಡಿದ್ರು ಅವರು. ಆ ಫಿಲ್ಮ್ ನಲ್ಲಿ ನಮ್ಮ ಗುರುಕಿರಣ್ ಅವರಿಗೆ ಒಂದು ಹಾಡಿಸಿದೆ. ಆಮೇಲೆ ಇನ್ನೊಂದು ಫಿಲ್ಮ್ ಇವರು ಗುಜರಾತ್ನವರು ಒಂದು ಫಿಲ್ಮ್ ಮಾಡಿಸಿದ್ದು, ಅದರಲ್ಲೂ ಒಂದು ಹಾಡನ್ನ ಗುರುಕಿರಣ್ ಅವರಿಗೆ ಹಾಡಿಸಿದೆ. ಮತ್ತೆ ಅವರು ಅದೇ ಲ್ಯಾಂಡ್ ನಲ್ಲಿ ತುಂಬಾ ಮೇಲೆ ಬಂದ್ರು. ನಾನು ಅಲ್ಲಿಗೆ ಎಂಟರ್ ಆಗ್ಲಿ ತುಂಬಾ ಹೆದರಿದೆ, ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ನಾನು
1: ಸೊ ಒಟ್ಟಿನಲ್ಲಿ ಸುದೀರ್ಘವಾದಂತ ಪ್ರಯಾಣ ಸರ್.
0: ಹೌದು, ನಮ್ಮ ಅನುರಾಧ ಭಟ್ ಇದ್ದಾರಲ್ಲ ಈಗ ಹಾಡ್ತಾ ಇದ್ದಾರೆ, ಅನುರಾಧ ಭಟ್ ಅವರನ್ನು ಕೂಡ ನನ್ನ ಪ್ರಾಜೆಕ್ಟ್ ನಲ್ಲಿ ಫಸ್ಟ್ ಹಾಡಿಸಿದ್
1: ಬ್ಯಾಂಗ್ಳೂರ್ನಲ್ಲಿ. ಸೊ 80 ವರ್ಷಗಳ ಸುದೀರ್ಘವಾದಂತ ಪಯಣ. ಈಗ 2026ನೇ ಸಭೆಯಲ್ಲಿ ಇದ್ದೇವೆ. ಬದಲಾವಣೆಗಳು ಬಹಳ ದೊಡ್ಡದಾಗಿದೆ
0: ಅಲ್ವಾ? ಖಂಡಿತ.
1: ಆಗ ನೀವು ಆರಂಭಿಸಿದಂತ ಆರ್ಕೆಸ್ಟ್ರಾದ ಕಾಲಘಟ್ಟಕ್ಕೂ ಈಗ ನಾವು ನೋಡ್ತಾ ಇರುವಂತ ಸಂಗೀತದ ಏನು ಕ್ಷೇತ್ರ ಇದೆ, ಬಹಳ ದೊಡ್ಡ ಬದಲಾವಣೆಗಳು ಟೆಕ್ನಿಕಲ್ ಆಗಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಡಿಜಿಟಲ್ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಬಹಳ ದೊಡ್ಡ ಪ್ರಚಾರವನ್ನ ಸಿಂಗರ್ಸ್ಗಳಿಗೆ ಕೊಡ್ತಾ ಇದೆ ಅಲ್ವಾ? ಸೊ ಈ ಕಾಲಘಟ್ಟವನ್ನು ನೀವು ಹೇಗೆ ಅದನ್ನ ನೋಡ್ತೀರಿ ಸರ್?
0: ಈ ಕಾಲಘಟ್ಟದಲ್ಲಿ ಯಾಕಂತ ಹೇಳಿದ್ರೆ ಟೆಕ್ನಾಲಜಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಸಿಂಗಲ್ ಮ್ಯಾನ್ ಆರ್ಕೆಸ್ಟ್ರಾ ಮಾಡಬಹುದು. ನಮ್ಮ ಕೀಬೋರ್ಡ್ ಅನ್ನು ಹಿಡ್ಕೊಂಡು ಅದರಲ್ಲಿ ಫ್ಲಾಪೀಸ್ ಎಲ್ಲ ಹಾಕಿಬಿಟ್ಟು ಅಥವಾ ಪೆನ್ ಡ್ರೈವ್ ಹಾಕಿ ಎಲ್ಲ ಮ್ಯೂಸಿಕ್ ಅನ್ನು ಫೀಡ್ ಮಾಡಿದ್ರೆ ರೆಡಿ ಮ್ಯೂಸಿಕ್ ಸಿಗ್ತದೆ, ಟ್ರ್ಯಾಕ್ಗಳು ಸಿಗ್ತದೆ. ಅವನ್ನು ನುಡಿಸಬೇಕಂತಲೂ ಇಲ್ಲ, ನೀವು ಆ ಸ್ವಿಚ್ ಅನ್ನ ಮಾಡಿದ್ರೆ ಸಾಕು ಕೀಬೋರ್ಡ್ ಅಲ್ಲಿ ಆರಾಮ್ನಲ್ಲಿ ನಿಮ್ಗೆ ನೀವು ಒಬ್ರೇ ನೀವು ನೋಡಿರ್ಬೋದು ಕೆಲವು ಹೋಟೆಲ್ಗಳಲ್ಲೆಲ್ಲ ನೈಟ್ ಇದು ಡಿನ್ನರ್ ಎಲ್ಲ ಹಾಕುವಾಗ ಹಾಡ್ತಾರೆ ನೋಡಿ, ಅಲ್ಲಿ ಬಂದು ಅವ್ರದ್ದು ಇದು ಲ್ಯಾಪ್ಟಾಪ್ ಇಡ್ತಾರೆ, ಟ್ರ್ಯಾಕ್ ಹಾಕ್ತಾರೆ, ಒಬ್ಬರೇ ಸಿಂಗ್ ಮಾಡ್ತಾರೆ, ಯಾರು ಬೇಕಾಗಿಲ್ಲ, ಕ್ಲೀನ್ ಆಗಿ ಸಿಂಗ್ ಮಾಡೋದು. ಅಲ್ಲಿಗೆ ಹೋಗಿದೆ ಟೆಕ್ನಾಲಜಿ. ನಾವಿರುವಾಗ ಒಂದೊಂದು ಇನ್ಸ್ಟ್ರೂಮೆಂಟ್ಗೆ 3-4 ಜನರನ್ನು ಹಾಕಿ ಎಲ್ಲ 30 ಜನರೆಲ್ಲ ಸ್ಟೇಜ್ ಮೇಲೆ ನಿಂತು ಆರ್ಕೆಸ್ಟ್ರಾ ಮಾಡೋದು ಹೇಗಿತ್ತು, ಆ ರಿಹರ್ಸಲ್ ಯಾವ ರೀತಿ ಇತ್ತು, ಇವತ್ತು ಏನು ಬೇಕಾಗಿಲ್ಲ, ಎಲ್ಲ ಅಲ್ಲಿವರೆಗೆ ಗ್ರ್ಯಾಂಡ್ ಆಗಿದೆ. ಏನು ಎಲ್ಲ ಮೆಷಿನ್ ಮಾಡ್ತಾರೆ, ನಮ್ಮ ವಾಯ್ಸ್ ಮಾತ್ರ ಅದನ್ನು ಕೂಡ ಏನವರು ಈಗ ಮೊಹಮ್ಮದ್ ರಫಿ ಹಾಡಿದಾಗಲೇ ನೀವೇ ಹಾಡ್ಬೋದು, ಹಾಡ್ಲಿಕ್ಕೆ ಗೊತ್ತಿದ್ರೆ ಸಾಕು, ಒಂದು ಶ್ರುತಿ ಮತ್ತೆ ಇದು ಗೊತ್ತಿದ್ರೆ ಸಾಕು, ಯಾವುದು ತಾಳ ಲಯ ಇಷ್ಟು ಗೊತ್ತಿದ್ರೆ ಮೊಹಮ್ಮದ್ ರಫಿ ವಾಯ್ಸ್ ಅಲ್ಲಿ ನಾನು ಹಾಡ್ಬೋದು ಅಂತ ಕಾಣ್ತದೆ ನನಗೆ, ಆ ರೀತಿ ಮಾಡ್ಬೋದು. ಅಲ್ಲಿವರೆಗೂ ಹೋಗಿದೆ ಟೆಕ್ನಾಲಜಿ, ಆದ್ರಿಂದ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅದನ್ನ ಎಕ್ಸೆಪ್ಟ್ ಮಾಡಬೇಕು. ಹೌದು, ಮತ್ತೆ ಈಗಿನ ಮಕ್ಕಳೆಲ್ಲ ಒಳ್ಳೆ ಯಾವ ಜನರಿಗೆ ಕ್ಯಾರೋಕೆ ಅಂತ ಒಂದು ಬಂದಿದೆ, ಕ್ಯಾರೋಕೆ ಕ್ಲಬ್ ಎಲ್ಲ ಮಾಡಿದ್ದಾರೆ, ಅಲ್ಲಿ ಹೋಗಿ ಚೆನ್ನಾಗಿ ಹಾಡ್ತಾರೆ, ಹಾಡಬೇಕು ಅಂತ ಅವರ ಹಂಬಲವನ್ನ ಅಲ್ಲಿ ಹಾಡಿ ಬಿಟ್ಟು ಅವರು ಅವರ ಮನಸ್ಸಿಗೆ ಸಮಾಧಾನ ತಗೊಳ್ತಾರೆ. ಆದ್ರಿಂದ ಸ್ಟೇಜ್ ಶೋಗಳೆಲ್ಲ ತುಂಬಾ ಕಮ್ಮಿ ಆಗಿದೆ, ಯಾರು ಸ್ಟೇಜ್ ಶೋನ ಅಷ್ಟೇ ಈಗ ಇಷ್ಟಪಡೋದಿಲ್ಲ, ಯಾಕಂದ್ರೆ ಎಲ್ಲ ಈಗ ತುಂಬಾ ಕಾಸ್ಟ್ಲಿ ಆಗಿದೆ ಒಂದು, ಮತ್ತೆ ಸ್ಟೇಜ್ ಶೋನಲ್ಲಿ ಅಂತ ಮಜಾ ಬರೋದಿಲ್ಲ, ಬಂದಿದೆ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಗಳು ಬಂದಿದೆ, ಅದರಿಂದ ತುಂಬಾ ಕಷ್ಟ ಮ್ಯೂಸಿಕ್ ಬಟ್ ಇದೆ, ಏನ್ ತೊಂದರೆ ಇಲ್ಲ, ನಾವು ಅದಕ್ಕೆ ಒಪ್ಪಿಕೊಂಡಿದ್ದೇವೆ.

సరే సరే సరే.

0: Masih
1: ஒரு

0: ti
1: ಕೊಡುವ ಪಂಚಾಚಾರ್ಯ ಮಾನಾದಿಗೆ ಕೊಡುವ ಪಂಚಾಚಾರ್ಯ

0: ప్రయోజనం.
1: ఎన్నెన్నో ప్రయోజనం.

ಆತ್ಮಹತ್ಯೆ ಅನ್ನೋದು ಬಂತು, ಭಾವನಾತ್ಮಕ ಆತ್ಮಹತ್ಯೆ ಅನ್ನೋದು ಮತ್ತೆ ಸಂಬಂಧದಲ್ಲಿ ನಮ್ಮ ಹನುಮಂತನ ಪ್ರಕಾರ ನಾವು ಭಾಷೆ

வரும்.

Sí.

0: harian ya gak keluar dari sasar
1: ini yang ini kerja lain-lain.

ಸಾಧನೆ ಮಾಡ್ತಿರ್ನು. ಸಾಧನೆ ಮಾಡ ಜೋಗ್ಲು ತುಳುಟೇ ಬಾತಿರ್ನು, ಪೇಪಣ ಇಲ್ಲಡ ಕೊಂಕಣಿ ಬಾತಿರ್ನು. ಅಂಡ ಅವ್ನು ತುಳುವೇ ಪಾತಿರ್ನು ತುಳುಟೆ ನಾನೇ ಅಂದ ಪಾತಿರ್ನು. ಅಂಚ ದಿಪ್ಪನಗ ಪುಟ್ಟು ಒಲ್ಲ ದಿಪ್ಪು ಅಂಡ ಆಡು ಭಾಷೆ ಬಕ್ಕ ಒರೇ ಒರೇ ಸಂವಹನ ಮಲ್ಪನ ಭಾಷೆ ಅದು ತುಳು ಎಂಕಲ್ ನಡುಟು ಭಾರಿ ಕೆಲಸ ಮಲ್ದನು. ಅವು ದುಂಬುಡ್ದಿಂಚಲ ಮಲ್ತಿನ ಇಂಚಿತ್ನ ಕಾರಣಗೋಸ್ಕರ ಇನಿಕ್ ಈ ಬೇಲೆ ಎಂಕಲ್ ಮುಲ್ಪಕ್ಕುನದು ತುಳು ಆವಡು ತುಳು ರಡ್ನೆ ಭಾಷೆ ಆವಡು ಪಂಡ್ರ ಒಂಜಿ ಭಾರಿ ಧೈರ್ಯಡು ಭಾರಿ ಗಟ್ಟಿ ಪಾತ್ರಡು ಪಂಡ್ರಲ್ಲ ಒಂಜಿ

0: ಅವಕಾಶ ಪಡ್ತಾರೆ. ಬಟ್ ಎಂಕುಲು ಮೂಲ ಅದು ಕೊಂಕಣಿ ಆಂಡಲ್ ಕೊಂಕಣಿ ಎಲ್ಲ ಸಾಹಿತ್ಯ ಮಲ್ಪ ಅಂಡ ತುಳ್ತು ಮಲ್ಪರೆ ಆಣಿ ಅಕ್ಲು ಪಾಡ್ನ ಆ ಚಾಪು ಉಂಡತ ಅವು ಭಾರಿ ಅಗತ್ಯ ಬರ್ದು
1: ಅಂತ.
0: ಧರ್ಮದ ಧರ್ಮದ ನೆಟ್ಟು ದಾಲ ಇಜ್ಜಿ ಧರ್ಮದ ಮಲ್ಪ ಕೆಲಸನೇ ಇಜ್ಜಿ ಎಂಕುಲು ದೈವಾರದಲ್ಲಿ ಅಲ್ಪ ತುಳುಟೇ ದೈವಾದ ದೈವಾರದಲ್ಲಿ ಅಪ್ಪ ಅವನಿಪ್ಪಳು ಎಂಕುಲು ತುಳು ನಾಟಕ ಉಲೇ ಪೋಪ ಮಾತಲ್ಲ ಒಂಜಿ ಎಂಕ್ಲಿಗೆ ಐಕ್ಯ ಬಂಡ್ಬಿನಿ ತುಳು ಒಂಜಿ ಎಂಕ್ಲೆ ಮಾತ ಧರ್ಮದಲ್ಲಿ ಒಂಜಿ ಎಡ್ಡೆ ಪಾಂಪು ಆದ ಕೆಲಸ ಬಲ್ತ ದುಡ್ಡು
2: ಅಂಚಾದು ಮಾತ ಧರ್ಮದಕ್ಲೆ
0: ಮಾತ ಧರ್ಮದಲ್ಲ ಖಾಲಿ ಸಹಕಾರ ತುಳು ಭಾಷಾ ಆಂಡ ನಡನೆ ಭಾಷಾ ಆಂಡ ಏತ್ ಅಕಲ ಅಕಲ ಮಾತೃ ಭಾಷೆ ಗಾಯಿನ ಅದು ಖುಷಿ ಆಪುಡು ಆತ ಖುಷಿ ಪಡಪು ಅವು ನಮ್ಮನೆ ಅಂದ ಇತೋರ್ತೆ ಆತುಂಡು ನಮ್ಮ ಭಾಷೆ ಅವು ಅಂಡ ಆತುಂಡು ಅಂಚಾದ ಅವು ಆಂಡ ಬಕ್ಕ ಆಯ್ತ ಒತ್ತಾಸೆಗೆ ಎಂಕುಲು ಪೂರ ಉಲ್ಲ
2: ಸರಿ ಎಡ್ಡ ಅಭಿಪ್ರಾಯ ಪಟ್ಟೊಂಡರೆ ಬದ್ರುದ್ದೀನ್ ಸರ್ ತುಳುವೇರು ಪಂಡ ತುಳುನಾಡು ಪಂಡ ಮಾಮಲ್ಲ ಮನಸ್ಸು ದಕ್ಕಲಂದೇ ಉಂಡು ಮಾತ ಭಾಷೆಯಲ್ಲ ಪಂಡನ ತುಳುನಾಡು ಕೇವಲ ತುಳು ಮಾತ್ರ ಅತ್ತೆ ಬೇತೆ ಬೇತೆ ಭಾಷೆಯಲ್ಲ ಒಂದು ಸಹೋದರ ಭಾವಡ ತೂಯಿನಕ್ಲಿ ಮಾತೆರೆಗಳು ಆದೇರ್ಪಕೊರ್ನ ಅಂಚಾಂಡ ಈ ತುಳುನು ಬರಿಕು ಒಂದಾವನ ಬೇಲೆ ಕೆಲವೇರ್ದು ಬೇತೆಕ್ಲೇರ್ದು ಆ ಒಂದುಂಡು ಅವ್ ದಾಯ ಆ ಒಂದುಂಡು ಆ ಒಂದು ಇತ್ತುಂಡ ಅವು ಏತ ಸರಿ ಅಕ್ಲ ಮನ್ಪುನ ಆ ಕಜ್ಜ ಸರಿಯಾ
3: ಅಂಚದಾಲ ಇಜ್ಜಿ ಮೇಡಮ್ ಸಾರತ ವರ್ಮನುತ ಐವತ್ತಾಜಟ್ ಭಾಷಾವಾರು ಪ್ರಾಂತ್ಯ ರಚನಾ ಆಯ್ನ ಸಂದರ್ಭಡು ನಮ್ಮ ತುಳುನಾಡದ ಮಾಮಲ್ಲ ನಿಲೆನು ಕಲೆವಂಡ ಅಪಗನೆ ಕಲೆವಂದ ಮುಂದು ತುಳು ಭಾಷೆಗ್ಲ ಎಡೇನೆ ಪೆಟ್ಟುಕೊರಂಡು ಅವೆರ್ದು ಬಕ್ಕ ಬೇತೆ ಭಾಷೆಲೆ ನಮ್ಮನ್ನು ಆಲೊಂದು ಬತ್ತಂಡು ಇತ್ತಲ ಆತಿನ ಕತೆ ಅಂಜಿನ ಅಂಚ ಅಕ್ಲಿನ ಅಸ್ತಿತ್ವನು ಒರಿತನರೆ ಬೋಡಾದೆ ಅಕ್ಕಳು ಅಕ್ಲಿಗೆ ಬೋಡಾಪಿನ ಕಾನೂನು ಕಾಣತ್ತೇರು ಆ ಟೈಮಡು ಅಂಚ ನಮ್ಮ ಅವೆಕ್ಕು ಒಂದುದು ಪೋಯ ಪಂಡ ಪೂರ ನಮ್ಮ ಪಂಡ ಬಾರಿ ಸ್ವಾಭಿಮಾನ ಇಲ್ಲ ಪೂರ ಭಾಷೆನೆಲ್ಲ ಎಂಕುಲು ಪಂಡ ಇತ್ತೆ ಒಂದು ವೇಳೆ ಇತ್ತೆ ಹಿಂದಿದ ಅಕ್ಕಳು ಬರ್ತೇವ್ರಿ ಅಕ್ಕಳ ನಮ್ಮ ಹಿಂದಿಡೇ ಬರ್ತೇವ್ರ ಪಾಪ ಅಕ್ಲಿ ಬೇನೆಯರ ಬಲ್ಲಿ ಪಾಪ ದುಂಬು ಅಪ್ಪಗ ಎಂಕುಲು ಎಲ್ಲಿ ಒಪ್ಪನಾಗ ಈ ಫಸ್ಟ್ಗೆ ಬತ್ತೀನಿ ಕೇರಳದ ಅಕ್ಕಳು ಅಕ್ಕಳು ಬೇಲೆ ನಾಡೊಂದು ಡೇ ಬತ್ತೇರು ಬೇಲೆ ನಾಡೊಂದು ಬತ್ತನಾಗ ಅಕ್ಕಳು ಮಲಯಾಳ ಬರ್ತಾರೆ ಸುಮ್ಮತ್ತೇರು ನಮ್ಮದಾದ ಮಲ್ತಾ ನಮ್ಮ ಅಕ್ಕಳನ್ನು ತುಳು ಕಲ್ಪರ ಬಿಡ್ಜ ನಮ್ಮ ಮಲಯಾಳ ಕಲ್ತದ್ದು ನಮ್ಮ ಅಕ್ಕಳ ಮಲಯಾಳ ಬರ್ತಾರೆ ಸುರುಮಲ್ತಾ ತುಳು ಎಂಕು ಪಂಡ ನಮ್ಮ ತುಳುವೇರು ಅಂಡಲ್ಲ ಮೂಲು ಪಂಡ ಅಕ್ಕಳ ಮಲಯಾಳ ಬರ್ತಾರೆ ಐದು ಬಕ್ಕ ಕೆಲಸ ಮೇರ್ದು ಬಕ್ಕ ಬೇಲೆ ನಾಡೊಂದು ಘಟ್ಟದ ಅಕ್ಕಳು ಬತ್ತೇರು ಅಂಜ ಅಕ್ಕಳು ಬತ್ತೇರು ಅಪ್ಪಗ ನಮ್ಮ ಅಕ್ಕಳು ಗೌಡರಿಂದ ಪಂಡ ಗೌಡರ ಪಂಡ ಅಕ್ಕಳು ಗೌಡರ ಹತ್ತು ಅಕ್ಕಳು ಪೂರ ಇತ್ತಿನ ಅಕ್ಕಳು ಆ ವಿಷಯ ಬೇತೆ ಅಂಡ ಅಕ್ಕಳು ಮುಲ್ಪ ಬತ್ತೇರು ನಮ್ಮದಾದ ಮಲ್ತ ಅಕ್ಕಳ ಕನ್ನಡರು ಬತ್ತಾರ ಸುರು ಮಲ್ತ
1: ಅವು ಪಾತ್ರ ಜಾಸ್ತಿ ಮರ್ಯಾದಿ ತುಳುಡು ಪಾತ್ರ ಕಮ್ಮಿ ಮರ್ಯಾದಿ ಎಲ್ಲಿ ಅಪ್ಪಗ ತಪ್ಪ ಅಭಿಪ್ರಾಯ
3: ಅಂಚ ಅಂಚ ಅದು ಪೆರ್ಲ ಯಾವ ಅಂಚ ಅದಾದ ಮಲ್ತ ನಮ್ಮ ಇತ್ತ ಇನ್ನಿ ಕಾಲ ಹೊಡೆದಾದ ಯು ಪಿ ದಕ್ಕಳು ಬರೋದಿಲ್ಲ ಯು ಪಿ ದಕ್ಕಳು 90% ಜನಕ್ಕೂ ಯು ಪಿ ದಕ್ಕಳು ಇತ್ತೆ ಅದೇ ನಮ್ಮ ಪ್ರತಿ ಒಂದು ಇತ್ತೆ ಯಾಲ ಒಂದು ಬೇರೆದ ಎಂಡಲ ಬೇರೆ ದಕ್ಕಳು ಪೂರ ಉಪ್ಪು ಯು ಪಿ ದಕ್ಕಳು ಇತ್ತೆ ಪಣ ನಮ್ಮ ಅಕ್ಕಳಿನ ತುಳು ಕಲ್ಪರ ಬಿಡಿ ಅಣ್ಣ ಇದು ನಮ್ಮದ ಅಂತ ಅಕ್ಕಳ ಹಿಂದಿ ಕಲ್ತದ ಅಕ್ಕಳನ್ನೇ ನಮ್ಮ ಹಿಂದಿಡೆ ಪಾತ್ರ ಸುರು ಮಲ್ತ ಪಂಡ ಇತ್ತ ಕಾಲ ನಿಜವಾದಲ್ಲ ನಮರ್ದೆ ನಮ್ಮ ಪೋತಿನ ಪಂಪಿನ ಯೋಚನೆ ಹೆಂಗ ಬರೋದುಂಡು ಪಂಡ ಅತ್ತೆ ಮೇಡಮ್
2: ಕಾರಣ
3: ನಮ್ಮೇನ
0: ಡೆಲಿಗೇಷನ್ ಕೊರಿಜೇಷನ್
3: ಅವೇ ಅವೇ ನಮ್ಮವೇ ಪಂಡ ಐತೆ ಮಾಮಲ ನೀಲೆ ಉಣ್ಕೊಳ್ಳ ಉಂಡ ಇಂದು ತುಳು ಭಾಷೆಗಳ ಎಡೇನ ಪೆಟ್ಟುಕೊರುಂಡ ಅಪ್ಪಗ ಆಯಿರ್ದ ಬಕ್ಕ ಅವಿರ್ದ ಬಕ್ಕ ಬೇತೆ ಭಾಷೆಲೆ ನಮ್ಮನ್ನ ಹಾಲೊಂದು ಬರ್ತಂದ್ರೆ ಅಕ್ಕಳಿನ ಅಸ್ತಿತ್ವನ್ನು ಒರೆತಿನಿರ್ಬೋದದು ಏನು ಅಕ್ಕಳು ಬಂಡೈತೆ ಏನು ಅಕ್ಕಳು ಬೋಡ ಪಿನ್ನ ಕಾನೂನು ಅಕ್ಕಳು ಕಾಣತ್ತೇರಿ ನಮ್ಮ ಅವಿಕ್ ಒಂದುದು ಭಯ ನಮ್ಮನ ಮನಸ್ಥಿತಿಲ ಅವಿಕ್ ಕಾರಣ ಅಂಡು ಇತ್ತಲ ಅಕ್ಕಳು ಅಕ್ಕಳನ ಅಸ್ತಿತ್ವಡು ಪೆಟ್ಟು ಬೂರ್ಣ ಪನ್ಪಿ ಏವುದುಪ್ಪುಡು ಲೇರು ಆಂಡ ಅವು ಸರಿಯತ್ತ ಪನ್ಪಿನ ಏನ ಅಭಿಪ್ರಾಯ ಮೇಡಮ್
2: ಈರು ಪನ್ಪು ಲೆಕ್ಕನೆ ನಮ್ಮ ಮಾತೆರೆಗಳ ಒಂದೊಂದು ಪೋಯಿನಿರ್ದಾವರ ತುಳು ಬರಿಕು ಒಂದು ಪಂಡ ಐಕ್ ಕಾರಣ ಅಕುಲ ಹತ್ತು ಏರಿಡೆ ಬತ್ತೇರು ಅಕುಲು ಒಂದಾದಿನಿ ಹತ್ತು ತುಳುವೇರೆ ಒಂದಾದಿನಿ ಪಂಡ ನಮ್ಮ ವಿಷಯದಾದ ಪಂಡ ನಮ್ಮ
4: ಒಂದಾವಡು ಬಂದು ಒಂದಾದಿನ ನಮ್ಮ ಆ
0: ವಿಷಯ
4: ನಮ್ಮ ಎಂಚ ಪಂಡ ಪಂಡತೆ ನಮಗೆ ಪೂರಾ ಭಾಷೆನ ಸಮಾನವಾದ ಪ್ರೀತಿ ಆ ಕಾರಣಕ್ಕಾಗಿ ನಮಗೆ ಇತ್ತೆ ಕೆಲವು ಕಡೆ ದಾಯಿಗ ಭಾಷೆ ಮಲ್ಪೇರ್ ಪಂಡ ಎಂಕ್ಲ ಎಂಕಲ್ನ ಭಾಷೆನೇ ಮಲ್ಲ ಪನ್ಪಿನ ಒಂದು ನಮ್ಮ ಕಂಚತ್ತ ದಯಪಂಡ ಮೂಲಪನು ಸರ್ವಧರ್ಮದ ಅಂಚದ ಗೀತ ತುಳು ಪಾತೆ ರತ್ ಬದ್ರದಿನ ಬ್ಯಾರಿ ಪಾತೆ ಇರ್ವೇರ ರೇಮಂಡ್ ಸರ್ ಕೊಂಕಣಿ ಪಾತೆ ಇರ್ವರ ಅತ್ ನನ್ನೊಂಜಿ ಪಾತೆ ಇರುವ ನಮಗ ಅವು ಬೇತೆ ಅಕ್ಕಲು ಬೇತೆ ಎಂದ ಆಪೂಜ್ ಅಕ್ಕಲು ದಯಪಂಡ ತುಳುನಾಡು ಉಡುಪನ ಅಕ್ಕಲು ಮಾತಿರ್ಲ ತುಳುವೇರ್ ಬಂದು ಬದುಕುನ ಅಕ್ಕಲು ನಮ್
2: ಗೀತಕ್ಕ ಪಂಡ ನಮ್ಮ ತುಳುವೇರು ನಮ್ಮ ತುಳುವೇರೆ ಕಲತಾಕೊಲು ಒಂದು ಇದು ತುಳುವೇರೆ ಕಲಾಪಂಪಿನಂಜಿ ಕೂಟ ಉಂಡು ಮಂತದ್ದು ದಿನೋಲ ಪ್ರತಿ ದಿನೋಲ ತುಳು ಬರವು ಐಟ್ ಸಾಹಿತ್ಯಗ ಒತ್ತು ಕೊರೊಂದಿಲ್ಲಾರು ಸುಮಾರು ಮಸ್ತಿರಿಲನ್ನು ಬಿಡುಗಡೆ ಮಂತದಾರೆ ಇಂಚಾದಿಪ್ಪನಗ ಈ ತುಳು ಭಾಷೆಗೆ ಮಾನಾದಿಗಿತಿಕ್ಕುನಲ್ಪ ನಮ್ಮ ತುಳು ಸಾಹಿತ್ಯ ಆವಡು ಅತನ ಇರು ತುಳು ಲಿಪಿಲ ಕಲ್ತದಾರು ಸುಮಾರು ಜನಕ್ಕೆ ಕಲ್ಪ ಒಂದಿಲ್ಲಾರು ತುಳು ಲಿಪಿ ಆದಿಪ್ಪು ಅತನ ತುಳು ಸಂಶೋಧನೆ ಇಂದು ಮಾತ ಈ ಮಾನಾದಿಗೆ ತಿಕ್ಕುನೇಕ್ ಏತ ಸಹಾಯ ಕೊರ್ತುಂಡು ಕೊರ್ತಿತ್ತುಂಡ ಅಂಜಿತ್ತಿನ ಬೇಲೆ ನನ್ನಲ್ಲ ಆವೋಡ
4: ಸಹಾಯ ಕೊರ್ತುಂಡು ಖಂಡಿತ ಒಂಜಿ ಎಂದು ಪನ್ವ ನಮ್ಮ ಐತೆ ಪಂಚದ್ರಾವಿಡ ಭಾಷೆ ಇತ್ತೆ ನಮ್ಮ ಹೆಂಚಿನ ಪನ್ಪ ಪಂಚದ್ರಾವಿಡ ಅವು ಇತ್ತೆದ ವಿಷಯ ಅತ್ತ ಅವು ಸಾಧಾರಣ ಭದ್ರಾಡಿಯರ್ದು 13ನೇ ಶತಮಾನಡ್ ಬೈದಿನ ಅಂಚಿನ ವಿಷಯ ಪಂಚದ್ರಾವಿಡ ಅಪಗ ತುಳುಲ ಆ ಕಾಲೋಡ ಆ ಪಂಚದ್ರಾವಿಡ ಭಾಷೆದ ಪಟ್ಟಡೆ ಸೇರ್ದನ ಪಂಡ ತುಳುಕು ಆತು ಪಂಡ ಪರತಿರಿ ಆತಮಲ್ಲ ಪರತಿರಿ ಉಂಡುವ ಎಂಚ ಇರೆಗ ಕನ್ನಡದ ವಿಷಯ ಅತ್ತ ನನ್ನ ಆತ ತಮಿಳ್ ಆದ್ಬೇತ ಅಪಗ ಸಾಹಿತ್ಯದ ಆನಿದ ಸಾಹಿತ್ಯ ಪರಾತ ಸಾಹಿತ್ಯ ಸಾಹಿತ್ಯದ ಬಗ್ಗೆ ಪಾತಿರ್ಬೇರೆ ಅಣ್ಣ ತುಳುಟು ಲಿಖಿತ ಸಾಹಿತ್ಯ ತೊರೆ ಪೊಂಡ ನಮಕ್ ಅಂಚಿನ ಸಾಹಿತ್ಯ
2: ಬರೆದ ರೀತಿನ
4: ಇಜ್ಜಿ ಪನ್ಪಿನತ್ ನಮಗೆ ಕೆಲವು ತಿಕ್ಕಿ ಕೆಲವೇ ಕೆಲವು ಉಂಡು ಪನ್ಪಿನ ಅಂಚಿನ ವಿಜಯ ಆಂಡಲ ತುಳುಕು ಒಂಜಿ ಮಲ್ಲ ಮಟ್ಟದ ಇರೆಗ ಆ ಪಂಚದ್ರಾವಿಡ ತಾನಗು ಏರ್ಸಾದಿನೇ ಲ ಸಾಹಿತ್ಯನೇ ಓ ಸಾಹಿತ್ಯ ಕೇಂದ್ರ ಮೌಖಿಕ ಸಾಹಿತ್ಯ ನಮ್ಮ ಪಾರ್ದನ ಅವಡ್ ಅದು ಪ್ರತಿಯೊಂಜಿ ಅವು ನಮ್ಮ ಪಾರಿ ಪಾರ್ದನ ನಮ್ಮ ಓ ಬೇಲೆ ಅವಡ್ ಪ್ರತಿ ಒಂಜಿಲ ಆ ಜನಪದ ಉಂಡೇಟು ಬತ್ತಿನಂಚಿನ ಮೌಖಿಕ ಸಾಹಿತ್ಯ ನಮಕ್ ಭಾಷೆಗೆ ಕೊರನೆ ಆತು ಮಲ್ಲ ಮಾನಾದಿಗೆ ಉಂಡತೆ ಬೇತೆ ಓಲ ಕೊಡ್ತು ಅಂಚ ಪಂಡ ಸಂಶೋಧನೆ ನಿಲೇಟ್ಲ ಇತ್ತೆ ನಮ್ಮ ಇತ್ತೆ ಪನ್ಪ ಓ ತುಳು ಲಿಪಿ ಉಂಡೊಂದು ಇತ್ತೆ ಎನ್ನಡನೆ ಯಾನು ಒಂಜೆ ಹೈಸ್ಕೂಲ್ ಒಂದು ಹಿಂಗಲ್ಲ ಒಂಜೆ ಮಾಧವ ಸರ್ ಬಂದಿತ್ತೀರ ಆರು ಆರು ಲಿಪಿ ಉಂಡು ಪನ್ನಗಲ್ಲ ಸರ್ ಇರ್ ಪೊಕ್ಕಡೆ ಬಂದಿಲ್ಲ ಓಲು ಲಿಪಿ ಉಂಡು ತುಳು ಲಿಪಿ ಇಜ್ಜಿ ಪಂದೆ ಎಂಕುಳು ಸರ್ಗೆ ಪಂತಿನ ಕುಂಡ ಅಪ್ಪಗ ತುಳು ಲಿಪಿ ಉಂಡು ಪಂದೆ ಎಂಕ್ಲಿ ಗೊತ್ತು ಜಿ ಇತ್ತಿಲ್ಲ ಹೆಚ್ಚಿನ ಕ್ಲೈತ ಬಗ್ಗೆ ಮಾಹಿತಿ ಇಲ್ಲ ಜಿ ಅಕ್ಲು ಪಂಡ ಪನ್ಪೇರಿ ಇತ್ತೆ ಬತ್ತೀನಿ ತುಳು ಲಿಪಿ
2: ಕೆಲವು ಭಾಷಾ ನಡೆ
4: ಭಾಷಾ ನಡೆ ಒಂದು ಪನ್ಪೇರಿ ತುಳು ಲಿಪಿ ಇತ್ತೆ ಬತ್ತೀನಿ ಇಚ್ಚಿ
0: ಐಕಿಲಿಗೆ ಬತ್ತೀನಿ
4: ಬುಲಿಚಿಲಿಗೆ ಇತ್ತೆ ಬತ್ತೀನಿ ಅಂಡ ಐಕ್ಲ ಪದ್ರಾಡ್ ಶತಮಾನದ ಇತಿಹಾಸ ಉಂಡು ಐಕ್ ಅವನಿಗೆ ಇತ್ತೆ ಒಂಜಿ ನಮ್ಮ ಆತ ಜನಕ್ಕೆ ಕಲ್ಪ ಒಂದುಲ್ಲ ಪಂಡ ಆಯ್ತ ಪಿರೋಡು ಒಂಜಾತ ಜನ ಬೇಲೆ ಮೆಲ್ದೇರು ಒಟ್ಟುಗು ಮೇರೇನೊಂಜಿ ನೆನಪಿಡು ನಮ್ಮ ವೆಂಕಟರಾಜ ಅರ್ನ ಬಗ್ಗೆ ನಮ್ಮ ನೆನಪೆ ಮಲ್ಪಡ್ದ ಪಂಡ ಒಂಜೊಳ್ಳೆ ಆ ಒಂದೆರ್ದು ತುಳುಕ್ ಲಿಪಿಯೇ ಇಜ್ಜಿ ಪಂಪಿನ ಎರ್ದು ಇಜ್ಜಿ ತುಳುಕ್ ಲಿಪಿ ಉಂಡು ಐಕ್ ಆತ ಒಂಜಿ ಮಲ್ಲ ಪರಿತರಿ ಉಂಡು ಪಂದ ನಮಕ್ ತೋಚದ ಕೊಡ್ತೀನಾರು ಪೂವೆಂಪು ಆಯ್ತ ಒಟ್ಟುಗು ನಮಕ್ ಉಂದು ಕೇಂಡ ಸಾಹಿತ್ಯಕವಾದ ನಮಕ್ ಸಂಶೋಧನೆ ಆತಜ ಕೇಂಡ ಒಂಜಾತಿರೆಗ ಪಟ್ಟಿತು ವರತಿಕೊಂಡು ಉಂಡೆಟ್ ತುಳುಟು ಮಸ್ತ್ ಬೇಲೆ ಆತನ ಸಾಹಿತ್ಯ ಲಿಪಿ ಸಂಶೋಧನೆ ಸುಮಾರು ಬೇಲೆ ಆತನ ಇತ್ತೆ ದುಮ್ಮದ ಸಾಹಿತ್ಯನೆ ತೋಡಲ್ಲ ಹರ್ಮನ್ ಮೊಗ್ಲಿಂಗ್ ಆರ್ ತುಳುಟು ಪಾರ್ದನುಳು ಪನ್ಪಿನ ಸಂಗ್ರಹ ಮಲ್ದರ ಅವು ಯತ್ನ ಇಸವಿಡ 1885ನೇ ಇಸವಿಡ್ ಅವೇನು ಪ್ರಕಟ ಮಲ್ತೀರ 1888 ತುಳು ಶಬ್ದಕೋಶ ರಚನೆ ಆತಂಡ ಬಕ್ಕ ಈ ಅಮೆರಿಕದ ಪ್ರೊಫೆಸರ್ ಪೀಟರ್ ಜೆ ಕ್ಲಾಸ್ ಆರ್ ತುಳು ಜನಪದ ಸಂಸ್ಕೃತಿದ ಅಧ್ಯಯನ ಮಲ್ತದ ಬುಕ್ ಪ್ರಕಟ ಮಲ್ದೇರ್ ಅಂಚನೆ ಜರ್ಮನಿದ ಹೈಡ್ರುನ್ ಬ್ರೂಕ್ನರ್ ಪನ್ಪಿನಾರ ಪಾರ್ದುಲೆನ್ ಜರ್ಮನಿಗ ಭಾಷೆಗ ತರ್ಜುಮೆ ಮಲ್ತದೇರ್ ಅಂಚನೆ ಆ ವಿಷಯ ಡಾಕ್ಟರೇಟ್ಲ ಪಡೆದೇರ್ ಫಿನ್ಲೆಂಡ್ ಪ್ರೊಫೆಸರ್ ಲೌರಿ ಹಾಂಕೋ ಮಾಚಾರು ಮೇರು ಈ ಗೋಪಾಲ ನಾಯಕಿಯರ ಪನ್ಯ 14,000 ಸಿರಿ ಸಂದಿಲೇನ ದಾಖಲೀಕರಣ ಮಲ್ದೇರ್ ನಮ್ಮ ಆ ಸಿರಿ ನಮ್ಮ ಮೌಖಿಕ ಸಾಹಿತ್ಯದ ಬಗ್ಗೆ ನಮ್ಮ ಆತದಾಯ ಪಾತಿರೋ ಪಂಡ ಪನ್ಪಿರ್ ಆ ಸಿರಿ ಪಾರ್ದನೆ ಏಳು ರಾತ್ರಿ ಏಳು ಪಗೆಲ್ ಪನ್ಪಿರ್ ಅಂಚಿನ ಆತ ದೀರ್ಘವಾಯಿನ ಇಂಚಪ್ಪ ಅವು ವಿಶ್ವ ದಾಖಲೆಗ್ಲ ಏನಂಚಿನ ಒಂಜಿ ಪಾರ್ದನ ಆ ಸಾಹಿತ್ಯದ ಆತ್ರ ನಮ್ಮ ನನ್ನಲ್ಲ ಆ ಸಾಹಿತ್ಯ ಆತ ಬೇಲೆ ಆತನ ಪನ್ಪಿನ ಬಕ್ಕ ಇಂಚ ತೂಪುನಾಂಡ ಸುಮಾರು ಜನ ಇದೆ ಅಮೃತ ಸೋಮೇಶ್ವರ ಆಡ್ ಅಂಚ ಸುಮಾರು ಜನ ಉಳ್ಳೇರ್ ವಿವೇಕ್ ರೈ ಕೈಯಾರ ಕಿಂಜನ್ ಅಂಚ ಮಸ್ತ್ ಜನ ಉಂದದ ಭಾಷೆದ ಒರಿಪುಗು ಸಾಹಿತ್ಯಕ ನೆಲೆಟ್ಲ ಮಸ್ತ್ ಬೆನ್ನೊಂದುಳ್ಳೇರ್ ಇತ್ತಲ್ಲ ಇತ್ತದ ಉಂದೆಟ್ಲ ಖುಷಿ ಆಪುಂದೆ ಪಣ್ಣ ಮಸ್ತ್ ಜನ ಸಾಹಿತ್ಯ ಬರೆಯೊಂದಿಲ್ಲೇರ್ ನಮ್ಮನೆ ಕೂಟೋಡು ನೂದ ಜನ ಬರೆಯೊಂದಿಲ್ಲೇರ್ ತುಳು ಒಂಜಿ ಕಾಲಡ ತುಳು ಕಷ್ಟ ಬರೆಯರ ಕಷ್ಟ ಬನ್ನೊಂದು ದಿನಗಳು ನಮ್ಮೊಂಜಿ ಈತ ಜನ ಹೊಸ ಬರೆಯನ ಬರೆಯರ ಪ್ರೋತ್ಸಾಹ ಕೊರೊಂದಿಲ್ಲ ಅಂಚಾದ ಈ ನಿಲೆಟ್ ತುವರೆ ಪೋಪುನಂಡ ಸಾಹಿತ್ಯ ಲಿಪಿ ಸಂಶೋಧನೆ ಪೂರ ಇತ ನಮ್ಮ ಈತ ಜನ ಪಾತ್ರ ಇತ ಆ ಈ ಆಡು ಭಾಷೆ ಪನ್ಪಿನೇರ್ದ ನಮ್ಮ ಧೈರ್ಯವಾದ ಎಂಕ್ಳಿಗೆ ಸ್ಥಾನಮಾನ ಕೊರ್ಲೆ ಪಂಚದ್ರಾವಿಡ ಭಾಷೆ ಎಂಕಲ್ಲ ಎಂಕ್ಳಿಗೆ ಈತ ಸಾಹಿತ್ಯಿಕವಾದ ಹಿನ್ನೆಲೆ ಉಂಡು ನಮಕ್ ಲಿಪಿತ ತುವರ ಪುಂಡಲ ದೇವಿ ಮಹಾತ್ಮೆ ಕಾವೇರಿ ಬೊಕ್ಕ ಮಹಾಭಾರತ ಒಂದು ಪುರ ತುಳು ಲಿಪಿಟೆ ಉಪ್ಪುನಂಚಿನ ಒಂದು ಅಂಚದ ಎಂಕ್ಳಿಗೆ ಎಂಕಲ್ಲ ಲಿಪಿಕ್ಲ ಆತ ಯೋಗ್ಯತೆ ಉಂಡು ಎಂಕಲ ಭಾಷೆಗಳ ಒಂದು ಸ್ಥಾನಮಾನ ತಿಕ್ಕೊಡ್ ಬಂದ ಗಟ್ಟಿ ಸ್ವರ ದೆಪ್ಪರ ಈ ಸಾಹಿತ್ಯ ಸಂಶೋಧನೆ ಬೊಕ್ಕ ಲಿಪಿಲ ಆ ಮಲ್ಲ ಮಟ್ಟದ ಸಾಕಾಯಿ ಕೊಡ್ತು
5: ಅಂಚಾಂಡ ನಮಕ್ ಸ್ಥಾನಮಾನ ತಿಕ್ಕುನಡೆ ಎಂದೊಂಜಿ ದಾಖಲೆಲು ಉಂಡು ನಮಕ್ ಗಟ್ಟಿ ಅದಕ್ಕೇನು ಇಂಚಿತ್ ದಾಖಲೆಲು ಉಳ್ಳ ಎಂಕ್ಳಿಗೆ ಸ್ಥಾನಮಾನ ಕೊರ್ಲೆ ಮೂಲು ಈ ಪನ್ನ ವಿಚಾರಡು ನಮ್ಮ ಗಮನಿಸಾವಡು ನಮ್ಮ ತುಳುನಾಡದ ಸಾಹಿತ್ಯ ಲತ್ತಂದೆ ತುಳು ಒರಿಪು ಏತೋ ಜನ ಪರದೇಶದ ಕುಲ್ಲ ಐನಕ್ಲಿನ ಭೂಕುಲೆಡ್ ಉಲ್ಲೇಖ ಮಂತದೇರು
4: ಸಾಹಿತ್ಯದ ಒಂಜಿ ನಮ್ಮ ಪಯನದಾದ ಉಂಡು ಅವು ಭಾಷೆ ಮಿಸ್ ನಡ್ದೇ ಶುರುವಾತ ಇವನ್ ನಮಕ್ ಕನ್ನಡ ಒಂಜಿ ಆಪಗ ಕನ್ನಡ ಒಂಜಿ ಅಚ್ಚು ಉಲ್ಲೇತ ಮಲ್ಪು ನಂಚಿನ ಮೆಷನ್ ಮಲ್ತು ಕೊಡ್ತೀನಿ ಅಕ್ಲೇ ತುಳುವೆ ಅಂಚದ ಆ ಕಾಲದ್ದೇ ನಮ್ಮ ಸಾಹಿತ್ಯಿಕವಾದ ಒಂಜಿ ಮಲ್ಲ ಮಟ್ಟದ ಒಂಜಿ ಏನು ಮಲ್ತಿದ್ರೆ ಪೂರ ನಮ್ಮ ತುಳುವೆರಂದತ್ತು ಬಿದ ಬತ್ತಿನ ಕುಲ ಆಯ್ತಾ ಪಿರೋ ಸಂಸ್ಕೃತಾನೆ
0: ಕಲ್ಲಚ್ಚುದ ಕಾಲಡು ಕಲ್ಲಚ್ಚು ಲೆಟರ್ ಪ್ರೆಸ್ ಇತ್ತದ ಡಿ ಟಿ ಪಿ ಬಕ್ಕ ಬತ್ತಿನಿ ಕಲ್ಲಚ್ಚುದ ಕಾಲೊಡೆ ತುಳು ಇತ್ತುಂಡು ಕಲ್ಲಚ್ಚುದ ಕಾಲೊಡ್ ಬಂಡ ಬಕ್ಕ ಆಯ್ತ ಆಯ್ತ ದಾಖಲೀಕರಣ ಬಡ್ಚಿ ಕಲ್ಲಚ್ಚು ಬಂಡ ಭಾರಿ ಪುರಾತನ ಪ್ರಿಂಟಿಂಗ್ ಸಿಸ್ಟಮ್ ಮೂಲ ಪ್ರಿಂಟಿಂಗ್ ಸಿಸ್ಟಮ್ ಕಲ್ಲಚ್ಚು ಇಟ್ಟೇ ತುಳು ಇತ್ತುಂಡು ಬಂಡ ಇಟ್ಟೇ
5: ಮುದ್ದು ಸರಡ ನಮ್ಮತ್ತೆ ಸುಮಾರು ವರ್ಷದಿಂಚ ಸುಮಾರು ಅಜಿಪ ವರ್ಷದೇ ಪಿರಾವ್ರದ್ದು ತುಳು ಕೊಂಜಿ ಮಾನಾದಿಗೆ ತಿಕ್ಕೋಡು ಅಂಚ ಇಂಚ ಅಂತ ಅನ್ಪ ವಿಚಾರನಕೇನೊಂದಿಲ್ಲ ಇರ್ನಪ್ಪಗ ಜಕ್ಕ ಜವನಟ್ಟಿಗೆದ ಕಾಲ ಆದಿಪ್ಪು ಅಪ್ಪಗದ ಕಾಲಡು ಈ ಸುರುಕು ತುಳುಕು ಮಾನಾದಿಗೆ ತಿಕ್ಕೋಡು ಅನ್ಪಿನಂಚಿನ ವಿಚಾರ ಎಂಚೇತನ ಇತ್ತೆ ನಮ್ಮ ಸಾಮಾಜಿಕ ಜಾಲತಾಣಡು ಅಲ್ಪ ಮುಲ್ಪ ನಮಗೆ ಗೊತ್ತಾಪುಂಡು ಇಂಚ ಉಂಡು ಆ ಕಾಲಡು ಐತ ಬಗೆಟ್ಟು ಎಂಚ ಇತ್ತುಂಡು ಇರ್ನ ಪ್ರಕಾರ ಇತ್ತೈಕ್ ಜಾಸ್ತಿ ಬಲ ಬೈದಿನ ಮತ್ತೆ ಎಂಚ ಐಕ್ ಬಲ ಬೈದಿಡು ಮತ್ತೆ ಎಂಚ ಸಾಧ್ಯ ಅಂಡ್ ಇತ್ತೆದ ಕಾಲಘಟ್ಟ ಗಾನಗ
1: ಇತ್ತೆ ಇತ್ತೆ ಆತೆ ನಮ್ಮ ಕಲತ ಗುರುಕರದಿ ಕೆಲವು ಉದಾಹರಣೆಗಳನ್ನು ಕುರಿಯರು ಗೀತಾ ಲಕ್ಷ್ಮೇಶ್ ನಮ್ಮ ಸಾಹಿತ್ಯದ ಪ್ರಾಕೃತ ಸಾಹಿತ್ಯ ಅವಡು ತುಳು ಭಾಷೆದ ಬಗ್ಗೆ ಆರಗ ಬದ್ರುದ್ದೀನ್ ರಾವಡು ರೇಮಂಡ್ ತಾಕೋಡಿರ ಅವಡು ಕೆಲವು ಮಾತ ಉದಾಹರಣೆಗಳನ್ನು ಕುರಿಯರು ನಮ್ಮ ಈ ಒಂಜಿ ತುಳುಕು ತುಳುಕು ಒಂದು ಸ್ಥಾನಮಾನ ಬರಡು ಮಾನ್ಯತೆ ಬರಡು ಅವಲ ಒಂಜಿ ಗಿಳಸಲಕ್ಕ ಅವಡು ಪನ್ಪಿನಂಚಿತ್ತಿನ ಒಂಜಿ ಅಭಿಮಾನ ಅಜಿಪುರುಷಡು ತುಂಬ ಮಾತ್ರ ನಮ್ಮ ಓದುದು ತೆರೆಯೊಂದು ಮತ ಬೇತೆ ಮತ ಬೈದ ನಮ್ಮ ಇತಿಹಾಸಡು ಸಾಧಾರಣ ಸ್ವಂತ ನಾಲ್ಕು ವರ್ಷ ದುಂಬೆ ಪಣಿಯಾಡಿದಾರೆ ಎಸ್ ಯು ಪಣಿಯಾಡಿದಾರೆ ಒಡಿಪಡು ತುಳು ಚಳುವಳಿ ಮತ್ತೆ ಮಲ್ಲ ಪೂನಾಡು ಕೆಲಸ ಹೊಡಿತಿನ ಆರು ಮಲ್ಲ ತುಳು ಅಭಿಮಾನಡು ತುಳು ಭಾಷೆ ಪುನರುಜ್ಜೀವನ ಮಲ್ಪನ ಚಿತ್ರ ಅಭಿಮಾನಡು ಊರಿಗೆ ಬತ್ತೀರು ಒಡಿಪಿಗೂ ಬತ್ತೀರು ಆರನ ಒಟ್ಟು ಕೆಲವೊಂದು ಬಳಗನ ಕಟ್ಟೊಂಡಿರು ತುಳು ಮಹಾಸಭೆ ಮಲ್ತಿರು ಆಯ್ತ ಚರಿತ್ರೆ ಮತ್ತೆ ತೂವೊಂದಿಲ್ಲ ನಮ್ಮ ಇಂಚಿತಿ ಪಣಿಯಾಡಿಯರು ಸಾರತ ವರ್ಮನೊತ್ತ ಮುಪ್ಪನೆ ಇಸವಿಡೆ ಆರು ತುಳು ಪ್ರಾಂತ್ಯ ಆಪಿನಿತ್ತ ಬಗ್ಗೆ ತನ್ನ ಒಂಜಿ ಬಲವಾಯಿನ ಐಕ್ಯಾನ ಒತ್ತಡ ಪಾಡೊಂದಲ್ಲೇ ಯಾನ ಐಕ್ಯ ಒಪ್ಪಿನಂಚಿತನೆ ಪನ್ಪಿನ ಇಂಗ್ಲಿಷ್ ಆಂಗ್ಲ ಭಾಷೆ ಅಪಗ ಆರು ಸಾರತರ್ಮನತ ಮುಪ್ಪಡೆ ಆರು ಬರವು ಬರೆಯರು ಅವನ್ ತುಳುಕು ನಮ್ಮ ತುಳು ಸಾಹಿತ್ಯ ಚರಿತ್ರೆ 2007 ಇಸ್ವಿಡ್ ತುಳು ಅಕಾಡೆಮಿ ಬುಕ್ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಹಾಯಗಳು ಪ್ರಿಂಟ್ ಆಡ ತುಳು ಸಾಹಿತ್ಯ ಚರಿತ್ರೆ ಈ ವಿಷಯ ನಮ್ಮ ದಾಖಲಿತ್ತಿನ ತೂವಲಿ ಮಣಿಯಾಡಿಯರು ಆರು ತುಳು ದಯಪಂಡ ತುಳು ಪ್ರಾಂತ್ಯ ಪಂಪಿನವು ಅಪಗ ನಮ್ಮ ಇಡೀ ಇತ್ತೈನಿತ್ ಇನಿ ರಡ್ಡನೆ ಭಾಷೆಯಾದ ನಮಕ್ ಅತಿಕೃತ ಕೊರ್ಲೆ ತುಳುನು ಪಂದು ಇನಿ ಸರ್ಕಾರ ಕೇನೊಂದಿಲ್ಲ ಈ ಒಂಜಿ ಭಾಷೆದ ಒಂಜಿ ಮಾನಾದಿಗೆ ಭಾಷೆಗೆ ಒಂಜಿ ಮರ್ಯಾದೆ ತಿಕ್ಕೋಡು ಪಂಪಿನ ಚಿತ್ತಿನ ಪ್ರಯತ್ನಗಳನ್ನು ಮಸ್ತ್ ಏನಿ ಕಾಲೋಡ್ದಿಂಚಿಲ್ಲ ನಮ್ಮ ಹಿರಿಯರ್ನಕ್ಲು ನಡತೊಂದು ಬತ್ತೀರಿ ಅವ ಐವತ್ತಾರು ದಿನ ಇಡ್ಬುಕ್ಕ ಇಡ್ಬುಕ್ಕ ಏಕೀಕರಣ ಕಾಲ ಈ ತುಳು ಪಂಪಿನ ತುಳುನಾಡು ತುಳು ರಾಜ್ಯ ಈ ಚಿತ್ತಿನ ಶಬ್ದಲು ನಮಕ್ ಏಪ ಏನಿ ಕಾಲೋಡ್ದಿಂಚಿ ಉಂಡು ದೇವಣ್ಣ ನಮ್ಮನ್ನು ನಮ್ಮ ಆಳುಪಿರು ಈ ಪ್ರಾಂತ್ಯ ಈ ತುಳುನಾಡಿನ ಆಳೊಂದಿತ್ತಿನಿ ಮತ್ತು ಕೆಲವು ಶತಮಾನ ಪುರ ಆಳಿಯರು ಎಡ್ಬುಕ್ಕ ಈ ವಿಜಯನಗರ ಸಾಮ್ರಾಜ್ಯ 14ನೇ ಶತಮಾನ ಬಂದಾಗ ವಿಜಯನಗರದಕ್ಕಲು ಒಂದು ಈ ಪ್ರದೇಶನ ಬಾರ್ಕೂರು ಮಂಗಳೂರು ಪಂಪಿನ ಚಿತ್ರ ರಡ್ಡು ವಿಭಾಗ ಮಲ್ತೊಂದು ಐಕ ರಾಜ್ಯಪಾಲರ ನೇಮಕ ಮಲ್ತೊಂದು ತುಳು ರಾಜ್ಯ ಒಂದು ಒಟ್ಟು ಬಂದು ಒಂದು ಓರೋರ ಬಾರ್ಕೂರನ್ನು ಮಾತ್ರ ತುಳು ರಾಜ್ಯ ಬೊಕ್ಕೋರ ಬಾರ್ಕೂರು ಮಂಗಳೂರನ್ನು ಮಾತ್ರ ಬೊಕ್ಕೋರ ಮಂಗಳೂರು ಬಾರ್ಕೂರು ರಡ್ಡು ರಾಜ್ಯನೆಲ್ಲ ರಡ್ಡೆಲ್ಲ ಸೇರಿದ ತುಳು ರಾಜ್ಯ ಅದು ಒಂದಿತ್ತು ಬಕ್ಕ ದಾಖಲಿಡ್ಲ ಮತ್ತೆ ಅಪ್ಪಗ ಇತ್ತು ಮಾತಾ ಸರ್
0: ಶಾಸನ
1: ಶಾಸನೋಡು ಉಂಟು ತುಳು ರಾಜ್ಯ ಬಂದುಂಡು 2ನೇ ಶತಮಾನೋಡೆ ಅವು ದಾಖಲೆ ಬೈದನು ಸೊ ಅವು ಬ್ರಿಟಿಷರು ಬತ್ತಿ ಬುಕ್ಕ ಬ್ರಿಟಿಷರ್ನ ಆಡಳಿತ ಬತ್ತನ ಅವು ಅಪಗಡದಿಂಚಿ ಸೌತ್ ಕೆನರಾ ನಾರ್ತ್ ಕೆನರಾ ಪನ್ಪನ ಚಿತ್ತಿನ ಒಂದು ಮಾತು ಬತ್ತದು ಅವು ಪೋಂಡು ಮದ್ರಾಸ್ ಸರ್ಕಾರ ಹೊಡಿತಿನ ತುಳುನಾಡು ಮದ್ರಾಸ್ ಸರ್ಕಾರ ಹೊಡಿತಿನ ಏಕೀಕರಣ ಕಾಲಗು ಮತ್ತು ಎಕ್ಕಡ ಪಂಡಿಯರ ಮೇಲೆ ಅಂತ್ಯ ತುಳುಕು ಅವು ಮಾನ್ಯತೆ ಪಂಪಿನ ಒಂಜಿ ತತ್ವ ಪಣಿಯಾಡಿಯರ ಕಾಲ ಮುಗ್ಗಿಂಡು ಆರನ್ನ ಹೋರಾಟ ಮಲ್ತೀರು ಅರ್ನ ಒಂಜಿ ಆರನ್ನ ಒಂಜಿ ಗೂಟೆ ಎಂ ಹೆಗಡ್ರು ಬುಕ್ಕ ಪರಮೇಶ್ವರಿ ಬೆತ ಬೇತ ಮತ್ತೆ ಅರ್ನ ಗುಂಪುಡಿತೇರು ಐಡ್ ಬುಕ್ಕ ಸಾರತನ ಮಂತ ಎಲ್ಪನೆ ಈ ಸ್ವೀಡ್ ಕುಡ್ಲಡು ತುಳುಕೂಟ ಪುಟ್ಟೊಂಡು ತುಳುಕೂಟ ಪುಟ್ಟೊನಿ ಬುಕ್ಕ ಈ ತುಳು ಭಾಷೆದ ಕಾರ್ಯಕ್ರಮ ಲಾಪಿನಿ ತುಳುಕು ಮಾನ್ಯತೆ ಬೋರ್ಡು ಇಂಚಿತ್ತಿನ ಕೇಂದ್ರವು ಇಂಚಿತ್ತಿನ ಮಾತ ಸಭೆ ಸಮ್ಮೇಳನ ಆವರಿಸಿರು ಹಾಡು ಯಮಯ್ಯಗಡ್ರನ್ನ ಮಾನ ಆರನ ಅಧ್ಯಕ್ಷತೆ ಯಮಯ್ಯಗಡ್ರನ್ನ ಮಟ್ಟಾರ್ ವಿಠಲ್ ಹೆಗಡೆ ಆರನ ಅಧ್ಯಕ್ಷತೆ ಕುಡ್ಲಡು ಸಮ್ಮೇಳನ ಆಡು ಮುಲ್ಕೇಡು ಸಮ್ಮೇಳನ ಆಡು ಬೆಂಗಳೂರು ಸಾರತನ ಮರುತ 83ನೇ ಇಸ್ವಿಡ್ ವಿಶ್ವಕುಮಾರನ ಮೂತಾಲಿಕೇಡು ಬೆಂಗಳೂರು ತುಳುಕೂಟದ ಕನ್ನ ಒಂಜಿ ಮೂತಾಲಿಕೇಡು ಮಲ್ಲ ತುಳು ಸಮ್ಮೇಳನ ಖುಷಿ ಹರದಾಸ್ ಭಟ್ರು ಐತೆ ಅಧ್ಯಕ್ಷರಾದಿತ್ತಿರು ಆ ತುಳು ಸಮ್ಮೇಳನ ತುಳುಕು ಮಾನ್ಯತೆ ಬೋಡು ತುಳುಕು ಸಂವಿಧಾನ ಏಟ್ ಶೆಡ್ಯೂಲ್ ಅದು ಏಟ್ ಶೆಡ್ಯೂಲ್ ಎರಡ್ಮನೆ ಶೆಡ್ಯೂಲ್ ತುಳುಕು ಮಾನ್ಯತೆ ಬೋಡು ಪನ್ಪಿನವು ಬೀಜ ಶುರುವಾಡು ಅಂಚನೆ ಕುಡ್ಲಡು ಸಾರತರ್ಮ 24ನೇ ಏಪ್ರಿಲ್ 3 ದಿನ ವಿಶ್ವ ತುಳು ಸುರೂತ ವಿಶ್ವ ತುಳು ಸಮ್ಮೇಳನ ಆಡು ಅವೇ ಸಮ್ಮೇಳನ ಕೇರಿದಾನೆ ಅನಂತಮೂರ್ತಿ ಮಾತ ಬತ್ತಿತ್ತಿರ ಅಂಚನೆ ಒಂದಕ್ಕೆ ಆ ಸಮ್ಮೇಳನ ವೀರಪ್ಪ ಮೊಯ್ಲಿ ಆಣಿದ ಮುಖ್ಯಮಂತ್ರಿಗಳು ಆ ತುಳು ಅಕಾಡೆಮಿನ ಆಣಿ ಉಂಡು ಮಲ್ತೀವಿ ಆ ಸಮ್ಮೇಳನದ ಸುರೂತಾನೆ ಯಾನೆ ಯಾನಪಗ
0: ಆಕಾಶವಾಣಿ
1: ಆಕಾಶವಾಣಿ ಬುಕ್ಕ ಒಂದು ಸಾಹಿತಿ ಅಧ್ಯಯನಕಾರ ಆತ ಯಾನ ತುಳುತ ಅಧ್ಯಯನಕಾರ ಆನಿಲ್ಲ ಏನಿಲ್ಲ ಬೇತೆ ಭಾಷೆಗಳು ಎಂಚ ಮಾನ್ಯತೆ ತಿಕ್ಕಂಡು ಪಂಪಿನ ಅಧ್ಯಯನ ಮಲ್ತದ ಗೋವಾಡ್ ಎನ್ನನೇ ಅಂತರ್ ರಾಜ್ಯದ ಕಲಿಗ ಆದಿತ್ತಿರ ಪುಂಡ್ಲಿಕ್ ನಾಯಕ್ ಪಂಪಿನ ಕೊಂಕಣಿಗೆ ಕೆಲಸ ಹೋರಾಟ ಮಲ್ತಿತ್ತಿರ ಅವು 92ನೇ ಇಸ್ವಿದ ಪುರ್ತುಗು ಅವು ಕೊಂಕಣಿಗೆ ಒಂದು ಮತ ಬತ್ತಂಡ ಅವೇನು ಅಂಚೆ ಬೇತೆ ಭಾಷೆಗಳು ಎಂಚ ಬತ್ತಂಡು ಮಾನ್ಯತೆ ಅವು ಮಾನ್ಯತೆ ಬತ್ತಂಡ ದಾದತ್ ಮಾತ ಸವಲತ್ತು ಉಂಡು ಇಂಚಿತ್ತಿನ ವಿಚಾರಗಳ ಅಧ್ಯಯನ ಮತ್ತೆ ಮಲ್ತದ ಆನೆ ಶುರುತಾನೆ ಆನೆ ಯಾನೆ ಲೇಖನ ಬರತಿನ ಉಂಡು ಪೇಪರ್ಗೆ ಒಂದು ಅಗ್ರ ಲೇಖನ ಬರ್ತೀನಿ ಉಂಡು ಇಂದು ಮಾತ್ರ ಅತ್ತು ಬೇತೆ ಬೇತೆ ಪ್ರಯತ್ನ ನಡ್ತೊಂದು ಬತ್ತ ಬೇತೆ ಬೇತೆ ಲೆವೆಲ್ ನಡ್ತೊಂದು ಬತ್ತ ಮಾಧ್ಯಮಡು ಆಕಾಶವಾಣಿಲ ಒಂದು 2-3 ಸರ್ತಿದ ಒಂದಿಟ್ಟು ಬೇತೆ ಬೇತೆ ವೀರೇಂದ್ರ ಹೆಗ್ಗಡೆರು ಅಪಗದ ಶಾಸಕರನಕ್ಕಲು ಮಂತ್ರಿನಕ್ಕಲು ಅಕಾಡೆಮಿದಾರು ಮುಕ್ಳು ಮಾತ ಪಾಲ್ತಾಡ್ರು ರಾಮಕೃಷ್ಣ ಅವರಿಂಚಿತ್ತು ಇಂಚಿತ್ತಿನ ಬೇತೆ ಬೇತೆಗಳನ್ನ ಅಭಿಪ್ರಾಯಗಳೇನು ಮಾಧ್ಯಮಡು 2 ವರ್ಷಗಳು ಎಂಕ್ಲು ಪ್ರಸಾರ ಮಾಡ್ತ ತುಳುಕು ಮಾನ್ಯತೆ ಬೋರ್ಡ್ ಎಂಚ ಬಂದು ಅವು 2003ನೇ ಇಸ್ವಿದ ಪುರ್ತು ದುಂಬೆ ತುಳು ಅಕಾಡೆಮಿ ಬತ್ತಿನ ಚಿತ್ರವು ತುಳು ಅಕಾಡೆಮಿ ತುಳುಕ್ಲ ಎಂಡೆ ಕೆಲಸ ಮಲ್ತೊಂದುಂಡು 2003ನೇ ಇಸ್ವಿಡೆ ಅಪಗಲೇ ಅನ ತುಳು ಅಕಾಡೆಮಿದ ನೇತೃತ್ವಳು ತುಳುಕೂಟನ ಮತ್ತು ಸೇರಿದ ತುಳುಟು ಒಂಜಿ ಡಿಲ್ಲಿಡ್ ತುಳು ಬುಲ್ಪಿ ಪಂಪಿನ ಕಾರ್ಯಕ್ರಮ ಮಲ್ತಂಡ್ ಉದ್ದೇಶ ತುಳುಕು ಮಾನ್ಯತೆ ಬರಡು ಪಂಡ್ದು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಬೊಕ್ಕ ಬೆಳ್ಳಾರೆ ವಸಂತ ಶೆಟ್ರು ಮಕ್ಕಳು ಸಹಾಯ ಆಯ್ಕೆ ಅಕಲಲ್ಪ ಅಲ್ಪ ನೇತೃತ್ವ ಮಲ್ತಿತ್ತಿರು ಯಾನ್ ಮುಲ್ಪದ ಸಂಚಾಲಕತ್ವ ಅದು ಮಕ್ಕಳ ಅಕಾಡೆಮಿದ ಟೀಮ್ಗದ ಸಂಚಾಲಕತ್ವ ಯಾನಕ್ಕೆಂಕಿತ್ತು ಅಲ್ಪದ ಅವು ವೀರ್ ಜಾರ್ಜ್ ಫೆರ್ನಾಂಡಿಸರ್ನ ಮುಖಾಂತರ ಪ್ರಧಾನಮಂತ್ರಿಗೆ ಆನೆ 2003 ಆಯ್ಕೆ ಒಂದು ಅರ್ಜಿ ಕೊರ್ತುಂಡು ಸಲ್ಲಿಕೆ ಎಂಜಿನ ಹಾಡಲ್ಲ ಅವು ಐಡು ಬುಕ್ಕಲ್ಲ ಬೆದೆ ಬೈತೆ ಲೆವೆಲ್ಡ್ ಅಪಗಪಗ ಒಂದಂತೆ ಮಾತ್ರ ಪ್ರಯತ್ನ ಅವೊಂದು ಬರ್ತದೆ ಆಂಡ ವಾ ಪ್ರಯತ್ನ ಸರ್ಕಾರದ ಹೊರತಕ್ಕೆ ಪೇಪರ್ ಘೋಷಣೆ ಆಯ್ಪಿನಿ ಒಂಜಿ ಇಂಚಿನ ಲಾಪಿನ ಹೊರತು ದಾಖಲೆ ಓಲು ಬರ್ತದೆ ಆತ್ಪುರ ತನಗ ದುಂಬ ಸರ್ಕಾರ ಒಪ್ಪುನಾಗ ತುಳುಕು ಇತ್ತೆ ರಾಜ್ಯದ ಮಾನ್ಯತೆ ಬೋರ್ಡ್ ಸುರುಕು ತುಳುಟು ರಾಜ್ಯದ ಮಾನ್ಯತೆ ಬೋರ್ಡ್ ಅವು ಸುಲಭ ಅವು ಕೊರಲಿ ತುಳು ಈತಮಲ್ಲ ಸಮೃದ್ಧವಾದ ಭಾಷೆ ಉಂಡು ಮಾತ ನಮ್ಮ ರಾಜ ಎಂ ಪಿ ಎಮ್ ಎಲ್ ಎ ಕುಲ್ಲರು ಮುಕ್ಕಲ್ ಮಾತ ಉಲ್ಲರು ಇಂಚ ಮಾತು ಇಪ್ಪುನಾಗ ತುಳುಕು ಸುರುಟು ತುಳುಕು ರಾಜ್ಯದ ಮಾನ್ಯತೆಗೆ ಬರಡು ಪಂಪಿನವು ದುಂಬುದ ಸರ್ಕಾರ ಉಡುಪುನಾಗ ಅವು ಸುರುವಾಣ ಚಳುವಳ ರಡ್ನೇ ಭಾಷೆ ಬೋರ್ಡ್ ಐಡು ಬುಕ್ಕ ಆಪುರ್ತು ಅನಗ ಜವಳೀರ್ ನಕುಲು ಒರಿಯನ ಪುದರ್ ಪಂಡ ಬೊಕ್ಕುರಿ ಮಸ್ತ್ ಸಂಘಟನೆಗಳು ಬೆಂಗಳೂರು ಉಡುಪುನ ಸಂಘಟನೆ ತುಳು ಸಂಘಟನೆಗಳು ಪೂರ ಒಟ್ಟಾದಿತ್ತೆ ಆಯ್ತ ಪಿರೋಡ್ ಬೆಂಡ್ರಸರ್ ಮಾಡಿದ್ರು ಮೂಲಂಚನೆ ಬೆತ ಬೇತ ಲೆವೆಲ್ ಬೆತ ಬೇತ ಸಂಘಟನೆ ಜವಣೀರ್ ಹೊಸ ಪ್ರಯತ್ನ ಮಾತ ಶುರು ಮಾಡ್ತೀರಿ ಅವು ಪತ್ರಿಕೆಯ ಮುಖಾಂತರ ಮಾಧ್ಯಮದ ದುಂಬಾ ದಿಪ್ಪು ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಬತ್ತಿ ಬುಕ್ಕ ಟ್ವೀಟರ್ ವಾಟ್ಸಪ್ ಮುಖಾಂತರ ಇನಿಕೋಡಿಡ್ ಪೂರಾ ಜವಣೀರ್ ನಕಲು ಹೊಸ ರೀತಿಯ ಪ್ರಯತ್ನ ಮಲ್ತಂದುಲ್ಲರು ರಾಜ್ಯಗು ರಾಜ್ಯಗಳು ತುಳುಕು ರಡ್ಡನೆ ತುಳುಕು ಒಂಜಿ ಹೆಚ್ಚುವರಿ ಸ್ಥಾನಮಾನ ಅಧಿಕೃತವಾದ ಕೊರಳು ಪಂಪಿನ ಈ ಪ್ರಯತ್ನ ಇನಿಕ್ ಬರೊಂದು ಗಟ್ಟಿಯಾವನುಂಡು ಇಂಚೆ ನಮ್ಮ ಸರ್ಕಾರ ಖಂಡಿತವಾದ್ಲ ಇತ್ತು ಕೊರಳು ಅವೇನು ಕೊರಳು ಪಂಪಿನ ಚಿತ್ರ ಒತ್ತಾಯ ನಮ್ಮ ಇಂಚೆ ಮಲ್ಪುನ ಮೂಲಕ ಸಾರ್ವಜನಿಕರು ಮಾತೆಲ್ಲ ನೆತ್ತ ಒಟ್ಟುಗೂ ಸೇರ್ದು ಒತ್ತಡ ಪಾಡುಡು ಅಂಚೆ ಸರ್ಕಾರ ಕೆಲವು ನಮ್ಮ ಇನಿತ್ತ ಪತ್ರಿಕೆಯೇ ಒಂಜಿ ಕನ್ನಡ ಸಂಸ್ಕೃತಿ ಇಲಾಖೆದ ಮಂತ್ರಿ ಒಂಜಿ ಹೇಳಿಕೆ ಕೊರ್ತೀರಿ ಕೆಲವು ನ್ಯಾವ ಚೌಕಟ್ಟದ ಉಲ ಹಿಡ್ದು ಮಾನ್ಯತೆ ಕೊರಪಿನ ಬಗ್ಗೆ ಸರ್ಕಾರ ಒಂಜಿ ಪ್ಲಾನ್ ಮಲ್ತೊಂದು ಪನ್ಪೀರಿ ಅಂಚನೆ ತನ ನಮಗೆ ದಾಖಲೆ ತುಳು ಎರಡನೇ ಅಧಿಕೃತ ಭಾಷೆ ಅದು ಹೆಚ್ಚುವರಿ ಭಾಷೆ ಅದು ದಾಖಲೆ ಬರೋಡು ನಮ್ಮ
0: ತುಳು ಘೋಷಣೆ ಮಲ್ಪರನ್ನೇ ಕುಡ್ಲಡ್ ಈ ಆವೊಂದುಂಡು ಬಂಡ್ಬಿಡ ಇಂಜಿನ ಸಚಿವ ಸಂಪುಟ ಸಭೆ ಆವೊಂದುಂಡು ಬಂಡ್ಬಿಡ ಇಂಗ್ಲೊಂಜಿ ಗುಮಾನ ಇಲ್ಲ ಉಂಡು
5: ರೇಮಂಡ್ ಸರ್ ಗೈತ ಬಗ್ಗೆ ಪ್ರಶ್ನೆಕೇನ್ವೆ ಘೋಷಣೆದ ಬಗ್ಗೆ ಸರಿತೆ ಆನಿದ ಪಣಿಯಾಡಿ ಅರ್ನ ಕಾಲದ ಇನಿತ ಜವನೇರ್ನ ಮುಟ್ಟ ಎಂಚ ತುಳುಕ ಅದು ಪೊರಂಬಾಟ ನಡತಿನಂದು ಪಣದು ಬಾರಿ ಪೊರ್ಲುಡೆ ನಮ್ಮ ಇನಿತ ಜವನೇರು ಅಥವಾ ಇನಿತ ಜನಮಾನಿಲ್ಲ ಏನು ತೆರೆಯುಡ ಏನು ವಿಚಾರ
4: ಆನೆದ ಆನೆದ ಕಾಲದ ಆರು ಪಂಡಾಯಿತ ಬಗ್ಗೆ ನಮ್ಮದ ಜಾಸ್ತಿ
0: ತೆರೆದಿನ
4: ಕಾಲಡ್ ನಮ್ಮ ಜವನೇರ್ ಐತೆ ಪಂಡರ ಜವನೇರ್ ಏತ ಕೆಲಸ ಮಲ್ತೊಂದಿಲ್ಲರ ನಮ್ಮ ಐತೆ ಕಡ ಪಂಡ ಪೂವೆಂಪು ಒಂಚಿ ನಮ್ಮ ಕೊಂಚಿ ತುಳುತ ಒಂಚಿ ಐ ಕೊಂಚಿ ಬುಲೆಟ್ ಚೀಲಗ ಒಂಚಿ ಮಾರ್ಗ ಸಾಧಿತವ್ರು ಅಂಡ್ ಅವೇನ್ ಒಂಚಿ ಇನ್ ಮಲ್ತಿನ ಕ್ಲಿಯರ್ ಪಂಡ ಫಸ್ಟ್ ಆರ್ ಪಂಡೇರು ಜಿ ವಿ ಎಸ್ ಉಳ್ಳಾಲ್ ವಿದ್ಯಾಶ್ರೀರ ಅಕ್ಕಳು ತುಳು ಲಿಪಿಟ್ ಅದು ಜೈತುಲ್ನಾಡು ಸಂಘಟನೆ ಅವಾರ್ಡ್ ಇಂಚಿನ ಅಕ್ಕಳು ಆ ಲಿಪಿ ನೊಂಚಿ ಇತ ಮಾತಲ್ಲಿ ಇತ್ತು ಖುಷಿ ಆಪುಂಡು ಮದಿಮೆದ ಕಾಕಜಿಡು ಈರೆಗ್ ಅಂಗಡಿದ ಬೋರ್ಡು ಲೆಡು ಗಾಡಿ ಲೆಡು ಗಾಡಿ ಇಲ್ಲದ ಬೋರ್ಡು
0: ಪೂರಲ್ಲಿ
5: ಅಲ್ಪ ಅಲ್ಪ ಪೋದು ಕೊರ್ಪು
1: ನೀತು
4: ಮಸ್ತ್ ಜನ ಡಿಜಿಟಲ್ ವೇದಿಕೆ ಟ್ವಿಟರ್ ಅಭಿಯಾನ ನಮಕ್ ಮಸ್ತ್ ಈಸಿ ಆಯ್ನ ಒಂಚಿ ಸಂವಹನ ಮಾಧ್ಯಮ ಪಂಡ ಡಿಜಿಟಲ್ ಅಂತ ಜವನೇರಿತ್ತೆ ಆಯ್ನಾತ್ ಡಿಜಿಟಲ್ ಟ್ವಿಟರ್ ಮಲ್ಪ ಬಗ್ಗೆ ಎಂಚಿನ ಇತ್ತೆನ ದುಂಬು ನಮಕ್ ಮಾಹಿತಿದ ಕೊರತೆ ಇತ ಮದ್ದು ಸರ್ ಪಂಡರ್ ಇಂಚಂಚ ಬೇಲೆ ಆತನ್ ಕೆಲವು ಆತ ಬೇಲೆ ಆತನ್ ಅಣ್ಣ ನಮಕ್ ಇತ್ತ ಬಗ್ಗೆ ಮಾಹಿತಿ ಇದ್ದುಕೊಂಡಿದ್ದು ಅಂಡ್ ಇತ್ತೆ ಪ್ರತಿಯೊಂಜಿಲ್ಲ ಇತ್ತೆ ನಮಕ್ ಯುನಿಕೋಡ್ದ ಬೇಲೆ ಒಂದುಂಡು ಆಯ್ತ ಬಗ್ಗೆ ಆಯ್ತ ತೂರಕೊಂಡ ಆಯ್ತ ಪೂರ ಮಾಹಿತಿ ತಿಕ್ಕೊಂಡು ನಮ್ಮ ವರದಪುರದಾದ ಕಡಪುರದ ಐತಪೂರ ಮಾಹಿತಿ ತಿಕ್ಕೊಂಡು ಪ್ರತಿಯೊಂದಿಲ್ಲ ಡಿಜಿಟಲ್ ಮಾಧ್ಯಮ ನಮಕ್ ಮಾಹಿತಿ ಬಕ್ಕ ಒಂಚರ ತಿಳಿದಪ್ಪಣ್ಣ ವಿಷಯ ಗೂಗಲ್ ಪಾಂಡ ವಿಷಯ ಅಥಾರಿಟಿಗೆ ಪೋಪು ನಾಡಲ್ಲ ನಮಕ್ ಸುಲಭ ದುಂಬ ಮಕ್ಕಳು ಪುರ ಎತ್ತೋ ಭಂಗ ಬರ್ತದ ಅಡೆಗು ಪತ್ತೊಂದು ಪುರ ಮೇಲ್ ಮಲ್ತಂಡ ನಿಜವಾದುಂಡತೆ ತುಳುವೇರ್ ಕನ್ನಡ ಬುಲೆಪಾದಿ ನಟ್ ಆತ ಬೇತ ಏರ್ಲ ಬುಲೆಪಾದ ಪಂಡ ಇತ್ತೆಲ್ಲ ಒಂಜಿ ಕನ್ನಡ ಪ್ರಬುದ್ಧವಾದ ವಿದ್ವತ್ಪೂರ್ಣವಾದ ಸ್ಪಷ್ಟವಾದ ಪಾತ್ರ ಏರಿಕೆಂಡ ನಮ್ಮ ತುಳುನಾಡದ ಯಕ್ಷಗಾನ ಕಲಾವಿದೆ
1: ಕನ್ನಡ
4: ಈ ತುಳುವೇರೆಗೆ ನಿಕ್ಲು ಏತೆ ಪನ್ನೆ ನಿಕ್ಲು ಪಂಡ ಆ ಕನ್ನಡನೆ ಏರು ಬುಳೆಪಾವನ್ನು ಏರ್ಕೆಂಡ ನಮ್ಮ ಪೆರ್ಮೆಂಟ್ ಪನ್ನೋಡು ನಮ್ಮ ಯಕ್ಷಗಾನ ಕಲೆ ದಯಾಪಂಡ ಆ ಕಲಾವಿದರ ಅಕ್ಕಳು ಮೂಜನೇ ಕ್ಲಾಸ್ ಕಲ್ಪಾಡು ನಾಲ್ನೇ ಕ್ಲಾಸ್ ಮಾಡ ಅದು ಏತೆ ಮೇಲೆ ಕಲ್ಪಾಡು ಅಂಡ್ ಆತು ಪೊರ್ಲು ಆ ಕನ್ನಡ ನುಂಡತೆ ಬುಲೆಪಾವನೆ
1: ಪ್ರತಿನಿತ್ಯ ಚಲಾವಣೆ
4: ಅಂಡ ದಯಾಪಂಡ ಹೋರಾಟ ಬೋರ್ಡ್ ನಮ್ಮ ಈಜನೆ ಮನೆ ಬಂದ ಕೂಡಲೇ ಇಂಚನೆ ಆಪಿನಿ ಪಂಚದ್ರಾವಿಡ ಭಾಷೆಗೆ ಒರಿದಿನ ನಾಲ್ಕು ಭಾಷೆಗಿರೆ ರಾಜ್ಯ ಮುಟ್ಟ ತಿಕ್ಕಣ್ ಒರಿದಿನ ತುಳು ಭಾಷೆ ಮಾತಾಡ್ತಾರೆ. ನಮ್ಮಲ್ಲೇತ ಏರ್ಲ ಮನ್ಪಂದ ಮಾತಾಡ್ಲಕ್ಕ ನಮಲ ಕುಳ್ಳ ಮನೆ ಪಂದ ಕುಳ್ಳ ಅವು ಬೊಕ್ಕಲ ನನಾತ ಅಡಗೆ ಕಂತುನತ್ತನ್ನ ಮಿತ್ತ ಪರನ್ನ
0: ಒಟ್ಟು ಗುಂಜಿ ಕಂಬಳ ಉಂಡು ಕಂಬಳ ಉಂಡು ತುಳು ಉಪಯೋಗ ಮಲ್ಪರಸರು ಮಾಡ್ತಾರೆ ತುಂಬದಲ್ಲಕ ಕನ್ನಡ ಅಜ್ಜಿ ಇತ್ತು ತುಳುಟೇ ಪೂರ ಅವನ ಕಂಬಳನ ಇಡೀ ನಡಪದರು ಅವುಂಡು ಬೊಕ್ಕ ಅವನೇ ಪಂಡ್ಯನ್ ಈ ಕಾರ್ಯಕ್ರಮ ನಿರ್ವಹಣೆ ಮಲ್ಪನ ಒಂಜಿ ಪೊರ್ಲುಡು ತುಳು ಪಾತ್ರನ ಒಂಜಿ ಸುಮಾರು ಜನ ಉಲ್ಲರು ವರ್ಗ ಉಂಟು ಅಕ್ಕಲು ಪೊಯ್ನವಲು ಪೊರ್ಲುಡು ತುಳುಟು ಪಾತ್ರದ್ದು ಜನಕ್ಕೆ ಮೋಡಿ
4: ಮಲ್ಪುಳು ಏತು ಪೊರ್ಲು ತುಳು ಅಳಿಯೋಡು ಒಂದು ವಿಷಯ ಬತ್ತಂತಲೆ ಇಜ್ಜಿ ಎಂಕುಲು ಬುಲೆ ಪಾರ ಎಂಕುಲು ಪ್ರಯತ್ನ ಬರಂದಲ್ಲ ಎಂಚ ಎಂಕುಲ ಸಾಧಿಗೆ ಚೈಚ ಬೆಟ್ಟು ಮಲ್ತಚ ಅಂಡ ಇಂಚ ಪೂರ ಈ
0: ಕಾರ್ಯಕ್ರಮ
4: ಬೊಕ್ಕ ಒಂಜಾತ್ ಪನ್ಪೇತೆ ಈ ಸಲ ಆಟದ ಕಾರ್ಯಕ್ರಮ ಆಟದ ಕಾರ್ಯಕ್ರಮ ಇತ್ತ ಪನ್ಪುಂಡು ಆ ಕೆಲವರಿಗೆ ಇಷ್ಟ ಆಪುಜಿ ಪಂಡ ಅವಳು ಗೌಜಿ ಗಮ್ಮತ್ ತಿನ್ಪಿನಂದ ಅಂಡ ಕೆಲವೊಂಜ್ ವಿಷಯ ಅಲ್ಪ ಒಂಜ್ ಗೇನ ಪಟ್ಟನ ಕೆಲಸ ಕೆಲವೊಂಜಾತ್ ಪರತಿರಿದ ಬಗ್ಗೆ ಕೆಲವೊಂಜಿ ತುಳು ಶಬ್ದಲ ಬಗ್ಗೆ ಒಂಜಾತ ಜನಕ್ಕೆ ಗೊತ್ತಾಪುಂಡು ಅಂಚ ಆಡಲ ಆಟದ ಪುದಾಡ ಅಂಡಲ ಒಂಜಾತ ತುಳುಕರ ಒಂಜ್ ಆತ ಸಂಘ ಸಂಸ್ಥೆಗಳು ಒಟ್ಟು
3: ಸೇರುವುದು
4: ಪೂರ ತೋರ ಪೋಂಡ ಜವನೇರ್ನ ಒಂದಿಲ್ಲ ಪ್ರಯತ್ನ ಇತ್ತೆ
0: ತುಳುಪು ನೆಂಗಲು ಆ ಮಾತ್ರ ಒಟ್ಟು ಪ್ರಕ್ರಿಯೆ ಒಂದು
5: ಎಕಡೆ ಮುದ್ದು ಸರ್ ಪಂಡಿರು ಈತ್ ವರ್ಷದಿಂಚಲ ಘೋಷಣೆ ಒಂದಿತ್ತು ಘೋಷಣೆ ಘೋಷಣೆ ಘೋಷಣೆ ಅಂಚಾಂಡ ರೇಮಂಡ್ ಸರ್ಡಕ್ಕೆ ಎಲ್ಲ 18 ತಾರೀಕದ ಸಚಿವ ಸಂಪುಟ ಸಭೆಟ್ ಘೋಷಣೆ ಆಂಡು ಘೋಷಣೆ ಆಪುಂಡು ಆಂಡದಾಂಡ ಆಯ್ತು ಅನುಷ್ಠಾನಗ ದಾದ ಮತ ಬೇಲೆ ಅವಳು ಅಯ್ನ ಖಾಲಿ ಘೋಷಣೆಗೆ ಮಾತ್ರ ಇಡೇ ಮುಟ್ಟ ನಮ್ಮ ದಾದ ಮಂತ ತುಳುವೇರಿ ಘೋಷಣೆಗೆ ಮಾತ್ರ ಸೀಮಿತ ಆದದೀಯ ಅಂಚ ಆ ಒಂದು ಲೆಕ್ಕ ನಮ್ಮ ದಾದ ಮಲ್ಪುಡು
0: ಸುರುತಾದು ಅವನು ಘೋಷಣೆ ಆನಗ ಎಂಕುಲು ಅವನು ಐತ ಐತ ಬೊಕ್ಕ ದಾದ ಮಲ್ಪು ಅಂದ್ ಎಂಕುಲು ದಾದ ಮಲ್ಪುವ ಎಂಕುಲ ಕೆಲಸ ಆಂಡು ಪಂಡದ ಖುಷಿ ಟಿಪ್ಪುನು ಖಂಡಿತ ಆತು ಪೂರ ಪೊರ್ಮುದೇರು ಅಗ್ಲು ನೆನಪು ದಿವಡಾಯ್ನ ಒಂಜಿ ಕೆಲಸ ಉಂಡು ನೆನಪು ದಿವಡಾಯ್ನ ಘೋಷಣೆ ಆಯ್ಬೆಟ್ಟಗು ಎಂಕ್ಲಗ್ ಐತ ಬಗ್ಗೆ ಮಾಹಿತಿ ಕೊರ್ಲೆ ದಾದಾ ಘೋಷಣೆ ಐಟ ಘೋಷಣೆ ದಾದಾ ಪೂರ ಉಂಡು ಅಂಶಲು ದಾದಾ ಉಂಡು ಕೊರ್ಲೆ ಬೊಕ್ಕ ವಾ ಇಲಾಖೆ ಎಂಕುಲು ಪೋಂಡ ಐತ ಲಾಭ ತಿಕ್ಕುಂಡು ಐತ ಐತ ಬಗ್ಗೆ ದಾದಾ ಪುರ ಆವೊಂದುಂಡು ಪಂಡದ ಎಂಕುಲು ಇತ್ತೆ ಆರ್ ಟಿ ಐ ಪಾಡೋಲಿ ಅಥವಾ ಅಂಚಿತ್ನ ಪಾಡ್ದು ಎಂಕುಲು ಕಾತೊಂದು ಇಪ್ಪೋಡು
4: ಎಂಕುಲು
0: ಎಂಕುಲು ದಾದಾ ಪಂಡ ಈ ಪೂರ ತುಳುತ ಸಂಘಟನೆಗಳು ಒಟ್ಟಾದ ಆ ಸರ್ಕಾರ ದಾದಾ ಮಲ್ತೊಂದುಂಡು ನೆಕ್ಕ ಏತ ಕಾಸ್ತಿ ಒಂದುಂಡು ಬಜೆಟ್ಡ್ ಬಜೆಟ್ ಪ್ರತಿ ಸರ್ತಿ ನಿಕ್ಲೆ ಗೊತ್ತುಂಡು ಬಜೆಟ್ ಮಾರ್ಚ್ ಬಜೆಟ್ ಆಪುಡು ತುಳುಕು ಎದ್ ಕಾಸು ದಿತ್ತೇನೆ ಎಕಡಮಿಕ್ ದೀಪನ ಬೇತೇನೆ ತುಳು ಎಕಡಮಿ ದೀಪನ ಬೇತೇನೆ ಅಯ್ಯನ್ ಮುಟ್ರೆ ಜಂಗಲು ಆಡ ತುಳುಕು ಬೇತೆ ಆದ ಕನ್ನಡಕ್ಕೂ ಈದ್ ಕಾಸು ದಿಪ್ಪರು ಕನ್ನಡ ಎಕಡಮಿ ಬೇತಿ ದಿಪ್ಪರು ಕನ್ನಡ ಅಭಿವೃದ್ಧಿಗೆ ಬಂದು ಬೇತಿ ದಿಪ್ಪರು ಶಾಲೆದ ಬುಕ್ ಮಲ್ಪರ ಎತ್ತು ದಿತ್ತೇರು ಶಾಲೆಡ ಕಲ್ಪವರ ಎದ್ದಿತ್ತೇರು ಮಾಸ್ಟ್ರಗಳೇನ್ ಸರ್ಕಾರದ ರಡ್ನೆ ಭಾಷೆ ಅಣ್ಣ ಮಾಸ್ಟ್ರಗಳ ಅಪಾಯಿಂಟ್ಮೆಂಟ್ ಮಲ್ಪಡು
4: ತುಳು
0: ಅವು ಪ್ರಕ್ರಿಯೆ ಅವಳು ವಿಧಾನಸಭೆಡ್ ಟ್ರಾನ್ಸ್ಲೇಟರ್ ಇತ್ತೆ ಮುರಣಿ ವಿಧಾನಸಭೆಡ್ ಪಾತ್ರನಾಗ ನಮಗೆ ಅರ್ಥ ಆಗುದಿಲ್ಲ ಏನ್ರಿ ಬೈತಾ ಇದ್ದೀರಾ ಅಂದ ಪಂಡಿತ ನಮ್ಮ ಕೇಂದ್ರ ಅವು ಇತ್ತೆ ಎಂಕ್ಲೇಗ ಅವು ಪುಲೆ ಉಂಡು ನಮ್ಮ ದಾದ ಮಲ್ಪಡು ಟ್ರಾನ್ಸ್ಲೇಟರ್ ಕೂಡ್ಲೆ ಅಪಾಯಿಂಟ್ ಅವಳು ರಡ್ ವಿಧಾನಸಭೆಗ್ಲ ವಿಧಾನ ಪರಿಷತ್ ಆತ ಮಾತ್ರ ಹತ್ತು ಟ್ರಾನ್ಸ್ಲೇಟರ್ ಡೆಲ್ಲಿಡ್ ಲೋಕಸಭೆಗಳ ಅಪಾಯಿಂಟ್ ಆಪಿಲ್ ಎಂಗಳು ತೂಡ್ದ ತುಳು ತಕ್ಕಲು ಎಂಗಳು ಉಲ್ಲತ್ತ ಎಂಗಳು ತುಳು ಮಾತಾಡ್ಲಿ ಅಂಚಾದ ತುಳು ಟ್ರಾನ್ಸ್ಲೇಟರ್ ಇತ್ತಿಲ್ಲ ಅಕ್ಕಳು ಎತ್ತು ಎಂಕಲ ಕೆಲಸ ಮಲ್ದುವೇರು ಎತ್ತು ಬರ ಕೆಲಸ ಮಲ್ದುವೇರು
1: ಪೂರಾ ಸಂಘಟನೆ ಪ್ರತಿನಿಧಿ ಇರೋದು ಒಂದು ಕ್ರಿಯಾ ಸಮಿತಿ ಮಾತ್ರ ಸೇರೋದು ಒಂದು ಕ್ರಿಯಾ ಸಮಿತಿ ಮಲ್ಪುಡ ಕ್ರಿಯಾ ಸಮಿತಿ
4: ಘೋಷಣೆ ಆಯ್ಪೆಟ್ಟಿಗೆ ಮುಗಿಣಿಂದಿಜ್ಜಿ ಅವೇ ಇಂಪ್ಲಿಮೆಂಟ್ ಆವರೆ ಅವತ್ತ ಪೂರ ನಮಕ್ಕೆ ಐಕ ರಡ್ಡು ವರ್ಷದ ಟೈಮ್ ಉಂಡು ದಂಡ ಪ್ರತಿ ಕಡೆ ಇಟ್ಟಿತ್ತೆ ಹೊರ ಅವು ನಮಕ್ ಅಧಿಕೃತ ಭಾಷೆ ಆದ್ಬೇಕ ನಮಕ್ ಸಾಧಾರಣ ಉಡುಪಿ ದಕ್ಷಿಣ ಕನ್ನಡ ನಮ್ಮ ಮುಲ್ಪನೆ ಜಾಸ್ತಿ ಐತವ ಮುಲ್ಪ ಜಡ್ಜನ್ ಮಲ್ಪುನಾಡ್ ಪಂಡ ನಮಕ್ ಶೈಕ್ಷಣಿಕವಾದ ಬಕ ಕಾನೂನಾತ್ಮಕವಾದ ಆಡಳಿತಾತ್ಮಕವಾದ ಅವು ಭಾಷೆ ಬರ್ಕೊಂಡು ಅಪಗ ಅಲ್ಪ ಆ ಜಾಗೆಡ್ ಆಯಾಯ ಅಧಿಕಾರಿ ನಕ್ಲು ಏರು ಅವಳು ತುಳುತಕ್ಕಲು ಬರೋಡು ಬೊಕ್ಕ ಬೇತೆ ಬೇತೆ ಕಾನೂನು ಒಂದು ಕೊಡು ಮುಲ್ಪಡ್ದು ಬೊಕ್ಕ ಅವು ಸಂಸತ್ಗೂ ಅವಳು ಅಲ್ಪ ಅಕ್ಕಲ್ನ ತಿಕ್ಕೊಡು ಮೂಲ ಖಾಲಿ ಘೋಷಣೆ ಮಲ್ತು ಪೋದು ಬೊಕ್ಕ ಹಾಕಲು ಬುಡ್ದು ಬುಡಿಯಡ ಆಯ್ಚಿ ಅಲ್ಪ ಅಧಿವೇಶನ ಅಲ್ಪ ಮಾತಿರ್ನ ಒತ್ತು ಐಕೆ ಏರ್ ಮಲ್ಪೋಡು ಮುಲ್ಪ ರಾಜಕನ್ನು ಬರೀ ನಮ್ಮೈತೆ ಮಲ್ತ ಘೋಷಣೆ ಮಲ್ತ ಅಂಡ ಕಂಟಿನ್ಯೂಸ್ ಹಾಕಲೇ ಬೆರಿ ಪತ್ತದ ಅವು ಬತ್ತುಂಡು ಪನ್ಪಿನ ಆಂಡ್ ಪನ್ಪಿನ ಡೆಮುಟ್ಟ ನನ್ನ ಎರಡು ವರ್ಷ
0: ಪೂರ
4: ನಮ್ಮ ತಯಾರಾದ ಬೆರಿ ಪತ್ತು ನಮ್ಮ
3: ಪಿನ್ ಬರದಿ
5: ರೇವಣ್ ಸರ್ ಪಂಡೇರ್ ಮಾನಾದಿಗೆ ತಿಕ್ಕಣ ನಮಕ್ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆವೋಡು ಆಯ್ರ ಸಾಧ್ಯತೆ ಎಲ್ಲ ಉಂಡು ಒಂದು ಅಂಚಿನಂಚು ಬೇಡಿಕೆ ಎಲ್ಲ ಉಂಡು ಇತ್ತೆ ಎರಡನೇ ಭಾಷೆದ ಮಾನಾದಿಗೆ ತಿಕ್ಕಂಡ ಒಂದು ಸಾಧ್ಯ ಆವ ನಮಕ್ ನಮ್ಮ ತುಳು ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ರಚನೆ ಆವ ಅಂಡ ದಾದ ಅವು ಆಂಡ ನಮಕ್ ದಾದ ಇಟ್ಟು ಲಾಭ ಉಂಡು ಬದ್ರುದ್ದೀನ್ ಸರ್ ಅಡಕ್ಕೆ
3: ತುಳು ಭಾಷೆದ ಸಾಹಿತ್ಯ ವಾ ಭಾಷೆಗಳ ಕಮ್ಮಿಜಿ ತುಳು ಭಾಷೆದ ಸಾಹಿತ್ಯ ವಾ ಭಾಷೆಗಳ ಕಮ್ಮಿಜ್ ಅಂದ್ಲಕ್ಕ ಬುಲೆಚಲು ಆದಿತ್ತಂಡು ಆತಂಡು ಆ ಒಂದಲ ಉಂಡು ಅತ್ತೆ ಮೇಡಮ್ ಅತ್ತೆ ಸರ್ ನಡತೊಂದುಂಡು ಅಂಚ ತುಳುವರೆಗೆ ಸರ್ಕಾರದ ಮಟ್ಟುಡು ಇಪ್ಪಿನಿ ಪಂಡ ಅವು ತುಳು ಸಾಹಿತ್ಯ ಅಕಾಡೆಮಿ ಮಾತ್ರ ಇತ್ತೆ ಇತ್ತೆ ತೂಪಿನ ಮಟ್ಟಿಗೆ ತುಳು ಸಾಹಿತ್ಯ ಅಕಾಡೆಮಿ ಮಾತ್ರ ಅದೇ ಅಕಾಡೆಮಿ ಪುಸ್ತಕ ಪ್ರಕಟಣೆ ಸಂವಾದ ಸೆಮಿನಾರ್ ಇಂಚಿನ ಅಕಾಡೆಮಿಕ್ ಬೇಲೆ ನಾತೆ ಮಲ್ತೊಂದುಂಡು ಜನಕ್ಕಳು ಬಕ್ಕ ಸರ್ಕಾರದ ನಡುಟು ಒಂಜಿ ಸಂವಹನ ಸಂವಹನ ಪಂಡ ನಮ್ಮ ನಮ್ಮ ಪಾತ್ರಲಕ್ಕ ಒಂಜಿ ಅಂಚಿನ ಮಾಧ್ಯಮವಾದ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಆವುಡಾಯನ ಮಸ್ತ್ ಅಗತ್ಯ ಉಂಡು ಖಾಲಿ ಪುಸ್ತಕ ಬಿಡುಗಡೆ ಮಾತ್ರ
4: ಪ್ರಾಧಿಕಾರ ಬತ್ತುಂಡ ಪ್ರಾಧಿಕಾರ ಬತ್ತು ಬೆಟ್ಟಿಗೆ ಐಕೊಂಜಿ ಈತ ಒಂಜಿ ಅನುದಾನ ಮಲ್ಲ ಮಟ್ಟದ ಅನುದಾನ ತಿಕ್ಕೋನು ಪ್ರಾಧಿಕಾರ ಭಾಷಾ ಒಂದೇಟು ದಾಯಕ್ ಭಾಷೆಲೇದ ಇದ ಕನ್ನಡ ಪ್ರಾಧಿಕಾರ ಪಂಡ ಅವಳು ಕೋಟಿಗಟ್ಟಲೆ ಪಂಡ ಅನುದಾನ ತಿಕ್ಕೊಂಡು ಈ ಪ್ರಾಧಿಕಾರ ಬಟ್ಟೆ ನಮ್ಮ ಐತೆ ಒಂದು ಒಂದು ಆದ ಬೊಕ್ಕ ನೆಕ್ಸ್ಟ್ ದ ಒಂದೇ ಹೋರಾಟನೆ ಪ್ರಾಧಿಕಾರ ಹೊರ ನಮ್ಮ ಭಾಷಣ ಬುಲೆಚ್ಚಲೆ ಆವೋಡು ಅವೇ ಪಂದು ಒಪ್ಪುನಕ ಪ್ರಾಧಿಕಾರ ಬರೋಡು ಲೇಪಣ್ಣ ನಮಕ್ಕಿತ್ತ ಬಾಯಿ ಪಾತೆರಡು ಹೂವು ವಾರ್ಡ್ ಕೆಲಸ ಆಪಿನತ್ ಐಕ್ ನಮಕ್ ಆರ್ಥಿಕ ಒಂದಿಲ್ಲ ಗಟ್ಟಿ ಆದುಪ್ಪು ನಮಕ್ ಬರೆಯಲಿ ಪತ್ತೊಲಿ ಅಂಡ ಒಂಜಿ ಕಾರ್ಯಕ್ರಮ ಮಲ್ಪೊಂಡ ಭಾಷೆ ಎಂಚ ಬುಲೆಪ್ಪನ್ ಒಂಜಿ ಕಾರ್ಯಕ್ರಮ ಒಂಜಾತ ಮಲ್ಪೋಡು ನಮಕ್ ಆರ್ಥಿಕವಾದ ಮಲ್ಲ ಮಟ್ಟಗ ಬಲ ಕೊರ್ಪೇನೆ ಅವು ಪ್ರಾಧಿಕಾರ ಭಾಷಾ ಅಂಚಾದ ಅವು ಅಗತ್ಯವಾದ ಬೋಡಾಯ್ ನಂಚಿನ ವಿಷಯ
5: ಇತ್ತೆ ನಮ್ಮ ಬುಕ್ಕೊಂಜಿ ಸ್ವರಲಕ್ಕೆ ಏನೊಂದಿಲ್ಲ ಸಂವಿಧಾನದ ಎಣ್ಮನೆ ಪರಿಚಯದ ಗುಸ್ತುಳು ಸೇರುಡು ಸೇರುಡು ಅಂತ ಪನ್ಪಿನ ಇತ್ತೆ ನಮ್ಮ ತುಳು ರಾಜ್ಯದ ಅಧಿಕೃತ ಭಾಷೆದ ಮಾನಾದಿಗೆ ತಿಕ್ಕಂಡ ಅವು ಸಂವಿಧಾನದ ಎಣ್ಮನೆ ಪರಿಚಯದಗೂ ಸೇರಿಯರೆ ಅವೊಂಜಿ ಇಂಬು ಕೊರುವ ಐಕೊಂಜಿ ಒತ್ತು ಕೊರುವ ಅವು
4: ದುಂಬದ ಒಂದು ತೂವರೆ ಪೋಂಡ ರಾಜ್ಯದ ಅಧಿಕೃತ ಭಾಷೆ ಆತಿನ ಭಾಷೆಯಲ್ಲಿ ಎಣ್ಮನೆ ಪರಿಚಯದಾಗ ಸೇರ್ದಿನ ಒಂದು ನಮಗ ತೋಜದ ಬರ್ಪುಂಡು ಅಂಡ ರಷ್ಯಾರ್ಥ ಇರುವತ್ತ ಮೂಜೆ ಇಟ್ಟದ್ದು ತೂವರೆ ಪೋಂಡ ಉಂದೆ ಈ ವಿಷಯ ರಿಯಾಯಿತಿ ತೆಗೆದ ಪಂಡ ಬೋಡೋ ಡೋಗ್ರಿ ಬೊಕ್ಕ ಮೈಥಿಲಿ ಸಂತಾಲಿ ಒಂದು ಈತ್ ಭಾಷೆನ ರಾಷ್ಟ್ರ ಎಣ್ಮನೆ ಪರಿಚಯದಾಗ ಸೇರಾದೇರ್ ಅಂಚದ ಆ ಕ್ಲಾಸ್ ನಕಲು ದೇದೇರ ಅಂಡ ಅವು ತಾತ್ಕಾಲಿಕ ತಿದ್ದುಪಡಿ ಅಲ್ಪ ದಯ ಪಂಡ ವಿಶೇಷವಾದ ದಾಯಗ ಅಂಚ ಆಂಡ ಪಂಡ ಅವಳೊಂಜಿ ಪ್ರತ್ಯೇಕ ರಾಜ್ಯ ಬೋರ್ಡು ಪನ್ಪಿನ ಒಂಜಿ ಹೋರಾಟ ಸ್ಟಾರ್ಟ್ ಆಯ್ನಿರ್ದತ್ರ ಅಕಲು ಆ ಒಂದೇನೊಂಜಿ ಬರಿಕ ಒಂಜಿ ಆ ಕ್ಲಾಸ್ನ ಪಂಡ ರಾಜ್ಯದ ಮುಂದ ಏನೇನು ಎನ್ಮನೆ ಪರಿಗಣೆ ಮಲ್ಪನೇನು ಬರಿಕ ದೀದ್ ಒಂಜಿ ಅನಿವಾರ್ಯ ಪನ್ಪಿನ ಒಂದಿಕ್ ನಾಲ್ಕು ಭಾಷೆಗೆ ಕೊಟ್ಟಿರ್ ಅಣ್ಣ ಇತ್ತೆ ನಮ್ಮ ನಮಕ್ ತುವರ ಪೋಂಡ ನಮಕ್ ಮುಲ್ಪ ರಾಜ್ಯದ ಒಂದು ತಿಕ್ಕಂಡ ಅವು ಮಲ್ಲ ಮಟ್ಟದ ನಮ್ಮ ಗೆಲ್ಮೆ ಅಂದ ಪನೋಲಿ ನಮಕ್ ಎನ್ಮನ್ ನಮ್ಮ ಇತ್ತೆ ಒಂದು ಆಯ್ನೆ ನಮ್ಮ ನೆಕ್ಸ್ಟ್ ಪೋಪಿನೆ ನಮಗೆ ಎನ್ಮನೆ ಇದೆ ನಮ್ಗ ರಾಜ್ಯ ಒಂದಿರ್ತ ಅಧಿಕೃತ ಭಾಷೆ ಇರ್ಲ ಭಾಷೆ ತಿಕ್ಕುನಿರ್ದ ಜಾಸ್ತಿ ನಮಕ್ ತುಳುನು ಗಟ್ಟಿ ಮಲ್ಪರೆ ಅಥವಾ ನಮ್ಮ ಯಾಕಡೆ ಪಂಡತಿಲ್ಲ ಆರ್ಥಿಕವಾದ ಗಟ್ಟಿ ಮಲ್ಪರೆ ಅಥವಾ ನಮ್ಮ ಭಾಷೆನ ನಮ್ಮ ನಮ್ಮದ ನನದ ಜನರೇಷನ್ಗೆ ಅವು ಪೋದುಂದು ಅಂಡ ಮಲ್ಲ ಮಟ್ಟದ ಸಹಕಾಯ ಗುರುಪಿನ ಎಣ್ಮನೆ ಬರ್ಜಿದ ಅವತ್ತಂದೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಅವಡು ಪ್ರತಿಯೊಂಜಿಲ್ಲ ನಮಕ್ ಅವು ಎಣ್ಮನೆಯ ಪರಿಚಯದಾಗ ಪೋಯಿಪೇಟೆಗೆ ಪೂರ ತುಳು ಕೊಂಚ ಮಲ್ಲ ರೀತಿದ ಗೆಲ್ಮೆ ತಿಕ್ಕು ನಂಚಿನ ವಿಷಯ ಅದಪ್ಪನ ಪ್ರತಿ ನಮ್ಮ ಯು ಪಿ ಎಸ್ ಎಂಚಿನ ಎಕ್ಸಾಮ್ ಬರಪ್ಪನ ಅಂಡಲ್ಲ ಅವು ತುಳು ಭಾಷೆ ಮಲ್ಪೋಲಿ ಅಂಚೆ ಅದೇ ನಮಕ್ ಆ ಪಂಚದ್ರಾವಿಡ ಭಾಷೆ ಗುಂಜ ಆ ಒಂಜಿ ಸ್ಥಾನಮಾನ ತಿಕ್ಕಂಡ ಐಕ ಒಂದು ನಮ್ಮ ರಾಜ್ಯದ ಅಧಿಕೃತ ಭಾಷೆದ ಒಂದು ಮಲ್ಲ ಮಟ್ಟಗ ಪೂರಕವಾದ ಕೆಲಸ
5: ಮುದ್ದು ಸರ್ಡ ಈ ಎರಡನೇ ಭಾಷೆದ ಮಾನದಿಗೆ ತಿಕ್ಕಂಡ ನಮ್ಮ ಈ ತುಳುನಾಡು ಈ ಶಿಕ್ಷಣ ಉದ್ಯೋಗ ಈ ಕ್ಷೇತ್ರಡು ದಾದ ಪರಿಣಾಮ ಆಪುಣು ಎಂಚ ಅನುಷ್ಠಾನ
1: ಇತ್ತೇನೆ ಗೀತ ಕಾವಡು ಬದ್ರುದ್ದೀನ್ ರಾವಡು ರೇಮಂಡ್ ರಾವಡು ಪನ್ಲೆಕ್ಕನೆ ಕೆಲವು ಅಂಶ ಪಂದಿರಕ್ಲು ಆಪುಡು ಇತ್ತೆ ಎರಡನೇ ಅಧಿಕೃತ ಭಾಷೆ ಅದು ತುಳು ದಾಖಲೆ ಹಾಡಂದಾಂಡ ಅವು ನಮ್ಮ ವಸತಿ ವ್ಯವಸ್ಥೆಲು ಎತ್ತು ಜನಕ್ಕೆ ಉಂತಿನ ನೆಲೆ ಮತ್ತು ಇಪ್ಪೂಜಿ ಅವು ಅವು ಆವಡು ಉದ್ಯೋಗ ವಸತಿ ಉದ್ಯೋಗ ಶಿಕ್ಷಣ ಈ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ತಿಕ್ಕುನ ಚಿತ್ರ ಸಾಲ ಸವಲತ್ತು ಅದು ಪೂರ ಪಡೆಯುವ ಅರ್ಹತೆಲು ಒಂದು ಅವ ದಾಖಲೆ ಮಲ್ತಿದೆ ಆಯ್ತ ಈ ಈ ಒಂದಕ್ಕೆ ತುಳುವೆರೆಗೆ ಕೊರಡು ತುಳುವೆರೆಗೆ ಕೊರಡು ಪನ್ಪಿನ ವಿಷಯ ಬರ್ಪಡು ಅವು ಕಂಪಲ್ಸರಿ ಆದ ಬರ್ಪಡು ಈ ಚಿತ್ರ ಈ ಅಲ್ಪಸಂಖ್ಯಾತ ಭಾಷೆ ನಮ್ಮ ತುಳು ಅಲ್ಪಸಂಖ್ಯಾತ ಭಾಷೆ ಚಿತ್ರ ಪರಿಗಣನೆ ವ್ಯವಸ್ಥೆ ಸವಲತ್ತು ತಿಕ್ಕುವ ರಾಜ್ಯ ಸರ್ಕಾರ ರಾಜ್ಯ ಬೊಕ್ಕ ಜಿಲ್ಲಾ ಮಟ್ಟುಡು ನೇಮಕ ಮಲ್ಪನ ಚಿತ್ರ ಮಾದ ಸಲಹಾ ಮಂಡಳಿ ನೇಮಕ ಮಲ್ಪಡ ಆ ಸಲಹಾ ಮಂಡಳಿ ಅರ್ಹತೆದ ಆಧಾರಡು ತುಳುವೀರನ ಒಂಜಿ ನೇಮಕಲ ಆಪುಡು ರಾಷ್ಟ್ರದ ಸಾಂಸ್ಕೃತಿಕ ಉಚ್ಚಯಲಿಡು ಅವು ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟುಡು ಇಜಿನ ಪಿದೇ ಊರ್ಲಿಲ್ಲ ಸಂದರ್ಭ ಪಿದೇ ಊರ್ಲ ಅಂತಾರಾಷ್ಟ್ರೀಯ ಮಟ್ಟುಡ್ಲ ಸಾಂಸ್ಕೃತಿ ಉಚ್ಚಯಿಲಾರಾಗ ತುಳುವೇರ್ನ ಪ್ರಾತಿನಿಧ್ಯ ಅಲ್ಪ ಇಪ್ಪುಡೆ ಆಪಣು ತುಳು ಕಲಾವಿದರು ಐಟ್ ಮಾತ ಪಾಲ್ಪಡೆಯರೆ ಅಧಿಕೃತ ಅವಕಾಶ ಆಪಣು ಇಂಚ ತುಳು ಭಾಷೆ ಸಂಸ್ಕೃತಿಗೆ ಬೆನ್ಪುರ ಸಂಸ್ಥೆ ಸಂಘಟನೆಗೆ ಅನುದಾನ ತಿಕ್ಕೊಂಡು ತಿಕ್ಕುಡ ಆಪಣು ಅಂಚೆ ಮಸ್ತ್ ವ್ಯವಸ್ಥೆ ಇಲ್ಲ ಅವರ ತನ್ನಾತೆಗೆ ತಲವು ಆಯ್ತ ಪಿರವಡ್ದು ಅಧಿಕೃತತೆ ಬತ್ತಿಗಿನಿ ಆಯ್ತ ಪಿರವಡ್ದು ಒಂದು ಮಾತ ತಿಕ್ಕುನ ಚಿನ್ನ ಸಾಧ್ಯ ಆಪುಂಡು
5: ಮಾತಲ್ಲ ತಿಕ್ಕೊಂದು ಪೋಪುಂಡು ಬದ್ರುದ್ದೀನ್ ಸರಡಕ್ಕೆ ಎನ್ನೆಯನು ತುಳುಕು ತಿಕ್ಕುನ ಮಾನಾದಿಗೆ ರಾಜ್ಯದ ಬೇತೆ ಬಾಸಿದಕ್ಲಿಗ್ ಆತಂಕ ಉಂಡು ಮನ್ಪುಂಡ ಇರ್ನ ಪ್ರಕಾರ ಇಂಚ
3: ಖಂಡಿತವಾದಲ ಇದ್ದಿ ಮೇಡಮ್ ಖಂಡಿತವಾದಲ ಇದೆ ದಯಬಂಡ ಕರ್ನಾಟಕಡು ಕನ್ನಡನೇ ಸಾರ್ವಭೌಮ ಪಂಪಿನನ್ನು ಒತ್ತೊಂದೇ ನಮ್ಮ ತುಳುಕು ಹೆಚ್ಚುವರಿ ಸ್ಥಾನಮಾನ ಕೇನೊಂದಲ್ಲ ಅಯ್ನು ಬುಡ್ದು ನಮ್ಮದಲ್ಲ ಕೇನೊಂದಿದ್ದತೆ ಪ್ರಸ್ತುತ ಸ್ಥಾನಮಾನ ಅವೇ ಫಸ್ಟ್ ಆಯ್ತು ಸೆಕೆಂಡ್ ಅದು ನಮ್ಮ ನಂಕ ತಿಕ್ಕೊಡು ಪಂಪಿನ ಹಿಂದಿ ಅಂಕಲ್ನ ಕೇನೊಂದಲ್ಲ ಅಂಜ ಮತ್ತ ರಾಜ್ಯಲಡು ಹೆಚ್ಚುವರಿ ಭಾಷೆ ಉಂಡು ಸಿಕ್ಕಿಂ ರಾಜ್ಯಡು ಪದಿಮುಜಿ ಅಧಿಕೃತ ಭಾಷೆಲುಲ್ಲ ಅಂಚೆನೆ ಪಶ್ಚಿಮ ಬಂಗಾಳಡು ಆಜಿ ಭಾಷೆಲು ಅಧಿಕೃತ ಭಾಷೆದ ಮಾನಾದಿಗೆನು ಉಂಡದೆ ಪಡೆದಂಡ್ ಅಧಿಕೃತ ಭಾಷೆ ಆದವು ಮಾನಾದಿಗೆ ಪಡೆದಂಡ್ ಪಶ್ಚಿಮ ಬಂಗಾಳಡು ಅಂಚ ಆತ ಪೊರ್ಲುದ ನಮ್ಮ ಈತ ಪೊರ್ಲುದ ತುಲುವ ಪೆಲಕ್ಕಾಯ್ ಮೇರ್ ಪಂಡ್ಲಕಣೆ ಇವ್ರ ಗೀತ ಕಪಲ್ ಪಂದ್ಲಕಣೆ ತುಲುವ ಪೆಲಕ್ಕಾಯ್ದಂಚಿನ ಪೊರ್ಲುದ ಪ್ರೀತಿದ ತುಳು ಭಾಷೆ ಬೇತೆ ಒವ್ವೇ ಭಾಷೆಗಳ ಖಂಡಿತವಾದಲ ಪೆಟ್ಟು ಕೊರ್ಪುಜಿ ಖಂಡಿತವಾದಲ ಬೇನೆ ಮಲ್ಪುಜಿ ಪಂಪಿನ ಅಭಿಪ್ರಾಯ ಎನ್ನ
5: ಇಂಥ ಪಾತೆರ ಕಥೆದ ಕಡೆಕಾದು ಗೀತ ಕಡೆಕೆ ಏನಂದಲ್ಲ ಭಾಷೆ ದಾಯ ಒರಿಯೋಡು ತುಳು ಭಾಷೆ ದಾಯ ಒರಿಯೋಡು ಇದ್ದ ತುಳು ಭಾಷೆಗೆ ಸುಮಾರು ಪುನೆಪ್ ಮಂತೊಂದಿಲ್ಲ ಒರಿಯೋಡು ಪಂದ್ ಅವು ದಾಯ ಒರಿಯೋಡು ಅಂಚನೆ ಸಚಿವ ಸಂಪುಟ ಸಭೆ ನಡಪುನಾಗ ಅಧಿಕೃತ ಹೆಚ್ಚುವರಿ ರಾಜ್ಯ ಭಾಷೆ ಆವಡು ಪಂಪಿನ ನಿಲ್ಲೆಟ್ಟು ತುಳುವೆರೆ ಕಲತ ಪರವಾದ ಇರ್ನದಾದ ಹಕ್ಕೊತ್ತಾಯ ಉಂಡು
4: ತುಲೆ ದಾಯ ಒರಿಯೋಡು ಪನ್ಪಿನ ನಮ್ಮ ಇತ್ತೆ ಇತಿಹಾಸನ ತೂರೆ ಪೊಂಡ ಏತೋ ಭಾಷೆ ಸಂಸ್ಕೃತಿ ಆತ್ಮಾತ್ರತೆ ಈ ನಾಗರಿಕತೆನೆ ಅಳಿದು ಪೋತುಂಡು ಐಕ ಸರಿಯಾಯಿನ ಒಂಜಿ ರಾಜಾಶ್ರಯ ಉಪ್ಪಂದೆ ಅಂಚಿನ ಒಂಜಿ ಅತಾತ್ಮಲ್ಲ ನಾಗರಿಕತೆನೆ ಅಳಿದು ಪೋತಿನ ನಮಕ್ ಗೊತ್ತುಪ್ನಾಗ ಈ ತುಳುಕು ನಮ್ಮ ಒವೇ ರೀತಿದ ಪೊರಂಬಾಟ ಮಲ್ಪಂದೆ ನಮ್ಮ ಇಂಚಿನ ಬುಂಡ ಪಂಡ ಅವುಲ ಅಳಿದು ಪೋಪಿನ ಅಂಚಿನ ಒಂಜಿ ಸ್ಥಿತಿ ಬರ್ಪುಂಡು ಅಂಚದ ಓ ಭಾಷೆಗಳ ನಮಕ್ ರಾಜಾಶ್ರಯ ಪಂಪಿನ ಬೋಡು ರಾಜಾಶ್ರಯತೆ ಎಂಚ ತಿಕ್ಕೊಂಡು ಪಂಡು ರಾಜ್ಯದ ಆಡಳಿತ ಭಾಷೆದ ಒಂಜಿ ನಮಕ್ ಸ್ಥಾನ ಹೆಚ್ಚುವರಿ ಅಧಿಕೃತ ಭಾಷೆದ ಸ್ಥಾನಮಾನ ತಿಕ್ಕುಡು ತುಳುವೆರೆ ಕಲಟ ನಮ್ಮ ಈತ ಮುಟ್ಟಲ ಮಂತೊಂದಿತ್ತೇನೆ ನಮ್ಮ ಉದ್ದೇಶನೇ ಅವು ಲಿಖಿತ ಸಾಹಿತ್ಯ ಕೊರಡು ನಮ್ಮೆತ್ತರ ಮೂಜು ವರ್ಷದಿಂಚೆ ಪದ್ನೆನ್ಮ ಬುಕ್ ತುಳು ತುಳುಟೆ ನಮ್ಮ ಮಲ್ತದ ಲೇಪಂಡ ನಮಕ್ ಆ ಎನ್ಮನೆ ಪರಿಚಯದ ಗಾಡ ಅಥವಾ ಪ್ರತಿಯೊಂಚೆಕ್ಲ ತಾಂಗಾದ ಸಾಹಿತ್ಯಿಕವಾದ ಕುರ್ಪಿನ ನಿಲೇಟ ನಮ್ಮ ಬೆಲೆ ಮಲ್ಪುನು ನಮ್ಮ ಮೂಲ ಉದ್ದೇಶನೇ ತುಳು ಭಾಷೆಗ್ ಒಂಜಿ ಶಾಸ್ತ್ರೀಯವಾಯನ ಸ್ಥಾನಮಾನ ಕೊರಡು ಪನ್ಪಿನೇ ಮೂಲ ಉದ್ದೇಶ ಅವು ರಾಜ್ಯ ಸರ್ಕಾರದ ಈ ಹೆಚ್ಚುವರಿ ಅಧಿಕಾರದ ಒಂದು ಹೆಚ್ಚುವರಿ ಭಾಷೆದ ಅಧಿಕೃತ ಸ್ಥಾನಮಾನಲಾದಕ್ಕೂ ನನ್ನದ ದುಂಬಗ ನಮ್ಮ ಎನ್ಮನೆ ಪರಿಚಯದಗಳ ಆ ವಿಷಯವಾದ ಪರ್ಮಟ ಮಲ್ಪನ ಅಂಚಾದ ನಮ್ಮ ತುಳುವೆರ ಕಲತ ಮಾತ ಪದುಕೇರ್ನ ಪರವಾದ ನಮ್ಮ ಘನ ಸರ್ಕಾರದ ಎಂಕಲ ವಿನಂತಿ ಈ ಸಚಿವ ಸಂಪುಟೋಡು ನಮ್ಮ ಪಂಚದ್ರಾವಿಡ ಭಾಷೆಡು ಒಂಜಾಯನ ತುಳು ಭಾಷೆಗ ಹೆಚ್ಚುವರಿ ಅಧಿಕೃತ ಭಾಷೆದ ಸ್ಥಾನಮಾನ ಕೊರಡು ಪಂಪಿನವು ಎಂಕಲ್ಲ ಮಾತೆರ್ನಲ ಅಂಗಲಾಪುಲ ಅವು ಹಕ್ಕೊತ್ತಾಯಲ್ಲ
5: ಈತ ಪೊರ್ತು ನಮ್ಮ ಹೆಚ್ಚುವರಿ ಅಧಿಕೃತ ರಾಜ್ಯ ಭಾಷೆದ ಬಗ್ಗೆ ಸುಮಾರು ವಿಚಾರಲನ್ನ ತೆರೆಯೋಣ ಪಾತ್ರೊಂದು ಪೊರ್ತು ಪೋಯ್ನೇ ಗೊತ್ತಾಗ ಈ ದಾಯ ರಾಜ್ಯ ಭಾಷೆ ಆವಡು ಐಕಿಪುನಂಚಿನ ಅಂಶಲುದಾದ ತುಳು ಲಿಪಿ ಸಾಹಿತ್ಯ ಮಾತ ವಿಚಾರದ ಬಗ್ಗೆ ಮಾತೆರೆಗಳ ತೆರಿಪಾವನಂಚಿನ ಒಂಜಿ ಕಾರ್ಯ ನಮ್ಮ ಮಂತದ ಅನ್ಪನರೆ ಪೆರ್ಮೆ ಪಡೆಪೆ ಇಂಚಿತ್ತಿ ಪೊರ್ಲ ಕಂಠದ ಪಾತೆರೆ ಕತೆಟ್ಟು ತಿರ್ಲದಿಂಜಿ ಪಾತೆರೆ ಕತೆಟ್ಟು ನಮ್ಮ ತುಳುವೆರೆ ಕಲಾ ರಿಜಿಸ್ಟ್ರೇಡ್ ಮಂಗಳೂರುದ ಮಾನಾದಿಗದ ಗುರುಕಾರ್ಲಾಯ್ನಂಚಿನ ಶ್ರೀಯುತ ಮುದ್ದು ಮೂಡು ಬೆಳ್ಳೆ ಸರ್ ಅಂಚನೆ ಕಲತ ಗುರುಕಾರ್ತಿ ಗೀತಾ ಲಕ್ಷ್ಮೀಶ್ ಅಂಚನೆ ತುಳುವೆರೆ ಕಲತ ಪದುಕೇರಾಯ್ನಂಚಿನ ರೇಮಂಡ್ ಸರ್ ಬದ್ರುದ್ದೀನ್ ಕುಳೂರ್ ಸರ್ ಮಾತೆಲ್ಲ ಮಸ್ತ್ ವಿಚಾರ ನಂಗ ತೆರಿಪಾದ ಕೊಡ್ತಾರೆ ಒಟ್ಟಾರೆ ಅದು ಒಂಜಿ ಭಾಷೆ ಅಧಿಕೃತ ಹೆಚ್ಚುವರಿ ರಾಜ್ಯ ಭಾಷೆ ಆಯರೆ ದಾದ ಮಾತ ಅಂಶಲು ಬೋಡು ಅವು ಮಾತ ನಮ್ಮ ತುಳುಕೊಂಡು ಈ ವಿಚಾರ ನಾವು ಇನ್ನು ಮಾತೆಲ್ಲ ತೆರೆಯೋಂಡ ಅಂಚಾದ ಐಕ ಅವು ಇಜ್ಜಿ ಒಂದು ಇಜ್ಜಿ ಆ ದಾಖಲೆ ಇಜ್ಜಿ ಈ ದಾಖಲೆ ಇಜ್ಜಿ ಎಂದು ಪನ್ಪುನ ಒವೇ ಒಂಜಿ ಒಡಕ್ಕಿಜ್ಜಿ ಅಂಚಾದ ನಮ್ಮ ಮಾತೆಲ್ಲ ಒಟ್ಟು ಸೇರದು ಇನಿ ಈ ಕಾರ್ಯಕ್ರಮದ ಮೂಲಕ ಸಚಿವ ಸಂಪುಟ ಸಭೆಗೆ ಸರಕಾರಗ ಹಕ್ಕುತ್ತಾಯ ಮನ್ಪುನಿದಾದ ಪಂಡ ಪದ್ನೆಂಟ ತಾರೀಕು ದಾನಿ ನಮಕ್ ಮಾತೆರೆಗ್ಲ ತುಳು ಪನ್ಪಿನವು ನಮ್ಮ ರಾಜ್ಯದ ಹೆಚ್ಚುವರಿ ಅಧಿಕೃತ ಭಾಷೆ ಆಪಣು ಪನ್ಪಿನಂಚಿನ ಘೋಷಣೆದೊಟ್ಟುಗೂ ಅನುಷ್ಠಾನ ಆಪಣೆ ನಮಕ್ ಮಾತೆರೆಗ್ಲ ಚೀಪೆ ಸುದ್ದಿ ನಮ್ಮ ತುಳುನಾಡುಗ ತಿಕೊಡೊಂದು ಪನ್ಪಿನಂಚಿನ ಒಂಜಿ ಅಂಗಲ್ಪು ದೊಟ್ಟುಗೂ ಉಡಲ್ ದಾಸೆ ದೊಟ್ಟುಗೂ ಇನಿತ ಪಾತೆರ ಕಥೆಯನ್ನು ಮುಗಿತೊಂದುಲ್ಲ ಮಾತೆರೆಗ್ಲ ಸೊಲ್ಮೇಲು ತುಳುವೆರೆ ಕಲಾ ಟ್ರಸ್ಟ್ ರಿಜಿಸ್ಟ್ರೇಡ್ ಮಂಗಳೂರುದ ಪದುಕಿರೆ ನಡಪಾದುಕೊರ್ನ ಪಾತೆರಕತೆ ಕಾರ್ಯಕ್ರಮ ಇಡೆಗು ಮುಗಿಂಡು ನನ್ನ ದುಂಬುದ ಎಗ್ಗೆಡು ಮದಿಪು ಬೊಕ್ಕ ಕಬಿಕೂಟ ಎಲ್ಲದ ತುಳು ಕಾರ್ಯಕ್ರಮಡ್ ದುಂಬುವರಿಯರುಂಡು ಕೇನೊಂದಿಪ್ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ, ಜನಾರ್ದನ ತೋಳ್ಪಡಿತಾಯ, ಸೀತಾರಾಮ ತೋಳ್ಪಡಿತಾಯ, ಕೃಷ್ಣರಾಜ ಉಳಿತಾಯ, ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 2ನೇ ಕಂತು.

0: ಒಬ್ಬೊಬ್ಬರನ್ನು ಇಲ್ಲಿ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರಂತೆ, ನನಗೆ ಸಂಬಂಧ ಉತ್ತರಿಸಬೇಕಾದ ಸಂಬಂಧಪಟ್ಟ ವಿಷಯವೇ ಅಲ್ಲ. ನಿಮ್ಮ ಅನ್ನಿಸಿಕೆಗಳು ಹೇಳಿ, ಅನ್ನಿಸಿಕೆಗಳಿಗೆ ನಾ ಸ್ಪಂದಿಸುವುದು ಇಲ್ಲ, ನನಗೆ ಅಗತ್ಯವೂ ಇಲ್ಲ.
1: ಅಲ್ಲ, ಈಗ ನಿನ್ನವರೇ ಹೇಳಿದ್ದು ತ್ಯಾಗಭೂಮಿ ಅದು ಭೋಗಭೂಮಿ ಅಲ್ಲ,
0: ಅವರ ಹತ್ರವೇ ಕೇಳು. ಅವರೇ ಅದಲ್ಲ, ಅವರ
1: ಕಾಸು ಕೇಳುವ. ಈಗ ನೀನು
0: ಸೋಮಕ ಇಳಿ, ಸ್ವಲ್ಪ ಸಮಯ ಕೂತ್ಕೊಳ್ತೇನೆ, ಇದು ನನಗೆ ಸಂಬಂಧಪಟ್ಟದ್ದು.
1: ಸರಿ,
0: ಇದು ಸ್ವಲ್ಪ ಸಮಯಕ್ಕೆ ಇರುವುದಲ್ಲ, ಇಳಿಲಿಕ್ಕೂ ಇರುವುದಕ್ಕಲ್ಲ. ಈ ಸ್ಥಾನ ಸಿದ್ಧಿಗೆ ಕೆಲವು ಸಾಧನೆಗಳಿವೆ, ಇಂತಹದ್ದನ್ನು ಮಾಡಬೇಕು, ಅದು ಮಾಡಬೇಕು. ಅದನ್ನು ಜ್ಞಾನದಿಂದಲೂ ಮಾಡಿದ್ದೇನೆ, ಕರ್ಮದಿಂದಲೂ ಮಾಡಿದ್ದೇನೆ. ಇದು ಪ್ರಾಪ್ತಿ, ಪ್ರಾಪ್ತಿ ಅದು. ಯಾರನ್ನು ಸಂತೃಪ್ತಿ ಪಡಿಸಬೇಕು ಇದರ ಪ್ರಾಪ್ತಿಗೆ, ಅವರನ್ನು ಸಂತೃಪ್ತಿ ಪಡಿಸಿದ್ದೇನೆ. ಆ ಸಂತೃಪ್ತಿಯ ಫಲವಾಗಿ ಈ ಇದು ನನಗೆ ಪ್ರಾಪ್ತಿಸಿದೆ. ಹೌದೌದು. ಹಾಗಾದ ಇದನ್ನು ಕೊಡುವ ಬಿಡುವ ಹೇಳುವ ನನಗಿಲ್ಲ ಹೊಣೆಗಾರಿಕೆ. ನನಗೆ ಎಷ್ಟು ಎಲ್ಲಿಯವರೆಗೆ ನಾನು ಇಲ್ಲಿ ಇರಬೇಕು ಅಷ್ಟು ಸಮಯ ಇದನ್ನು ನೋಡಿಕೊಳ್ಬೇಕಾದ್ದು, ರಕ್ಷಣೆ ಮಾಡಬೇಕಾದ್ದು. ಒಂದು ವೇಳೆ ನನಗೆ
1: ಆಗಲಿಲ್ಲ
0: ಆ ಸಂದರ್ಭದಲ್ಲಿ ಯಾರು ನನಗೆ ಇದನ್ನು ಅನುಗ್ರಹಿಸಿದ್ರು ಅವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು. ನಾನು
1: ಪ್ರಾರ್ಥನೆ ಮಾಡಿದ್ರೆ
0: ಅದು ಮಾಡಿದ್ರೆ ಅಂತದೊಂದು ಅವರು ಹೇಳ್ತಾರೆ, ಅದು ನಿನಗೆ ಸಂಬಂಧಪಟ್ಟದ್ದಲ್ಲ.
1: ಅವರಿಗೆ
0: ನಿನ್ನ ಪ್ರಶ್ನೆಗೆ ಉತ್ತರಿಸುವ ಹೊಣೆಯೇ ಇಲ್ಲ ನನಗೆ.
1: ಹಾಗಲ್ಲ, ನೀನೇ ಹೇಳಿದ್ದಕ್ಕೆ ನಾನು ಮುಂದುವರಿಸಲಿಲ್ಲ.
0: ನೀ ಮುಂದುವರಿಸಲಿಗೆ ನನ್ನದು ನಾನೇ.
1: ಈಗ ನೀನಲ್ವ ಉತ್ತರ ಕೊಡ್ಲಿಕ್ಕೆ ಹೊರಟದ್ದು? ಪ್ರಾರ್ಥನೆ ಮಾಡ್ಲಿಕ್ಕೆ
0: ಹೊರಟದಲ್ಲ. ಈಗ
1: ಪ್ರಾರ್ಥನೆ ಮಾಡಿದ್ರೆ ಬೇರೆ ಜನ
0: ಉತ್ತರ ಕೊಡ್ಲಿಕ್ಕಲ್ಲ ಸೋಮ, ನೀನು ಉತ್ತರ ಕೊಡುವ ಮಟ್ಟಕ್ಕೂ ಇಲ್ಲ ನಾನು. ನಾನು ದೇವೇಂದ್ರ, ನಾನು ಸುರೇಶ್ವರತ್ವ ಉಂಟು, ದಿಕ್ಪತಿತ್ವ ಉಂಟು. ಹೌದಾ? ಹೊಣೆಗಾರಿಕೆ ಉಂಟು. ಹಾಗಾದ ಕಾರಣ ನಾನು ಹೇಳಬೇಕಾದ್ದು ಹೇಳು, ಸ್ವಲ್ಪ ಸಮಯ ನಾನು ಕೂತ್ಕೊಳ್ತೇನೆ ಅಂತ ನೀ ಹೇಳಿದ್ದಕ್ಕೆ ನಾನು ನನ್ನಷ್ಟಕ್ಕೆ ಹೇಳುವ ಹಾಗೂ ಇಲ್ಲ, ಸ್ವಲ್ಪ ಸಮಯ ನಿನಗೆ ಕುಳಿತುಕೊಳ್ಳಿಕ್ಕೂ ಆಗುವುದಿಲ್ಲ. ಅದೊಂದಿಷ್ಟು ಸಮಯಕ್ಕಿಂತ ಮೊದಲೇ ಪೂರ್ವ ನಿರ್ಣಯ. ಯಾರೋ ಒಬ್ಬ ಬಂದ
1: ಉತ್ತರ ಕೊಡ್ಲಿಕ್ಕೆ ನಾನು ಜನವೇ ಅಲ್ಲ ಅಂತ.
0: ಅಯ್ಯ,
1: ಇಷ್ಟೆಲ್ಲ ಏರಿಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಗೆ ಬಂದದ್ಯಾಕಯ್ಯ?
0: ನೀನು ಇಲ್ಲಿ ದಾಳಿ ಮಾಡಿದ್ಯಲ್ವೋ?
1: ಜನವೇ ಅಲ್ಲ ಅಂತ ಅಲ್ಲಿಂದ
0: ಇದು ದಾಳಿ ಮಾಡಿದ್ಯಲ್ವೋ? ಇದರನ್ನು ರಕ್ಷಿಸುವ, ತನ್ಮೂಲಕವಾಗಿ ಲೋಕವನ್ನು ರಕ್ಷಿಸುವ ಎಲ್ಲ ಹೊಣೆ ನನಗುಂಟು.
1: ನೋಡು, ಅಲ್ಲಿಂದ ಎಬ್ಬಿಸುವಷ್ಟು ನನ್ನಲ್ಲಿ ಉಂಟು ಅಂತ ಆಯ್ತಾ ಇಲ್ವೋ?
0: ಎಲ್ಲಿಂದ ಎಬ್ಬಿಸುವ?
1: ಈಗ ನೀನು ಅಲ್ಲಿ ಕುಳಿತುಕೊಳ್ಳಿಂದ
0: ಅಲ್ಲಿಂದ
1: ಆಯುಧ ಹಿಡಿದು ಬರುವಷ್ಟು ನನ್ನಲ್ಲಿ ಉಂಟಲ್ಲ
0: ಪುಣ್ಯಾತ್ಮ. ಅಲ್ಲಲ್ಲ, ಇದೆಲ್ಲ ಹಗುರ ಮಾತುಗಳು. ಈಗ ಇಲ್ಲಿಂದ ಎಬ್ಬಿಸಿ ನಾನು ಸುಧರ್ಮ ಸಭೆಯಲ್ಲೇ ಕೂತ್ಕೊಂಡು ಬಲ್ಲಿರನೇ ಹೇಳಿಕೊಂಡೇ ಇರುವುದಲ್ಲ.
1: ಸರಿ,
0: ಯುದ್ಧ ಮಾಡುವಾಗ ಅಲ್ಲೇ ಕೂತ್ಕೊಂಡು ಇಲ್ಲಿಗೆ ಬರಲಿ ಎಲ್ಲ ಯುದ್ಧ ಮಾಡುವುದು ಅಂತಲ್ಲ.
1: ಸರಿ,
0: ಅವಾಗ ವಾರಣವನ್ನು ಏರ್ಬೇಕಾಗ್ತದೆ, ಉಚ್ಚೈಶ್ರವಸ್ಸಿ ಏರ್ಬೇಕಾಗ್ತದೆ, ಯಾವುದನ್ನು ಏರ್ಬೇಕು ಅಂತ ನನಗೆ ಬಿಟ್ಟದ್ದು.
1: ಅದೇ
0: ನಿನಗೆ ಅಲ್ಲಿಂದ ಇಲ್ಲಿ ಬಂದಿಯಲ್ವೋ?
1: ಅಲ್ಲ,
0: ಬರ್ಬೇಕಲ್ಲ.
1: ನಾನು ದಾಳಿ
0: ನಿನಗೆ ಅಲ್ಲಿವರೆಗೆ ಬರ್ಲಿಕ್ಕೆ ಆಗುದಿಲ್ಲ, ಆಗ ನೀನು ಓಡಿಸಬೇಕಲ್ಲ.
1: ದಾಳಿ ಮಾಡುವಾಗ ನನ್ನ ಆಯುಧಕ್ಕೆ ಉತ್ತರ ಕೊಡ್ಲಿಕ್ಕೆ ನಿನಗೆ ಮಟ್ಟ ಕಡಿಮೆ ಆಗುದಿಲ್ಲ?
0: ಇಲ್ಲ,
1: ಮಾತಿಗೆ ಉತ್ತರ ಕೊಡ್ಲಿಕ್ಕೆ ಮಟ್ಟ ಯಾಕೆ ಕಡಿಮೆ ಆಗುದಿಲ್ಲ?
0: ಅಲ್ಲಲ್ಲ, ಅದು ಹಾಗಲ್ಲ.
1: ಮತ್ತೆ
0: ದಾಳಿ ಮಾಡುವಾಗ ಸುಮ್ಮನೆ ಕೂತ್ಕೊಳ್ಳುದ?
1: ಅದೇ ಅದಕ್ಕೆ ಹೇಳಿದ್ದು.
0: ಒಬ್ಬ ಕಸ ಬಿತ್ತುತ್ತಾರೆ, ಕಸ ತೆಗಿಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ತೆಗಿಬೇಕದನ್ನು ಯಾವುದರಲ್ಲಿ ತೆಗಿಲಿಕ್ಕೆ ಅಂತ ಇರುವುದಷ್ಟೇ.
1: ಸರಿ,
0: ಹಾಗೆ ಅದು ಹಾಗಾದ ಕಾರಣ ನೀನು ಸಾಧನಾ ಮಾರ್ಗ ಅವಲಂಬಿಯಾಗಿ ಇದರ ಪ್ರಾಪ್ತಿಗೆ ಏನೆಲ್ಲ ಮಾಡಬೇಕು,
1: ಏನು ಮಾಡಬೇಕು
0: ಅದನ್ನು ಗುರುಮುಖದಿಂದ ಕೇಳು.
1: ಬೇಡ, ಈಗ ನೀನು ಈಗ
0: ನಾ ಹೇಳಲಿಕ್ಕಿದ್ದವಲ್ಲ, ನಾನು ಪ್ರಾರ್ಥಿಸಿದ್ದೆ ನಿನಗೆ ಉಪದೇಶ.
1: ನೀನದನ್ನು
0: ನಿನಗೆ ಯಾರು ಗುರುಗಳು?
1: ಇಲ್ಲ ಇಲ್ಲ, ನಾನು ಗುರುಗಳಲ್ಲಿ ಕೇಳಿ ಬಂದದ್ದೇ ಅಲ್ಲ.
0: ಹಾಗಾದ್ರೆ
1: ನನಗೆ ಪ್ರಾಪ್ತಿಗೆ ಇದೇ ದಾರಿ ಅಂತ ಬಂದದ್ದು, ಈಗ ನಿನಗೆ ಯಾವ ದಾರಿ ಕಾಣ್ತದೆ ಅದನ್ನು ಹೇಳು.
0: ಅದನ್ನು ನಾನು ಹೇಳಬೇಕಾಗಿಲ್ಲ, ನಾನು ಆ ದಾರಿಯಿಂದ ಬಂದಿದ್ದೇನೆ.
1: ಯಾವ ದಾರಿಯಿಂದ?
0: ಅದ್ ಬಂದಿದ್ದೇನೆ, ಅದು ಪ್ರಾಪ್ತಿಯಾಗಿದೆ. ಅದು ನಿನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ನೀ ಜನವೂ ಅಲ್ಲ.
1: ಅಲ್ಲ,
0: ಹೌದೌದು.
1: ಈಗ
0: ಯಾರು ನನಗೆ ಇದನ್ನು ಪ್ರಾಪ್ತಿಸಿದ್ದಾರೋ,
1: ನಿನಗೆ ಎಲ್ಲಿಯಾದ್ರೂ ಒಳಗಿಂದ ಒಳಗೆ ಗೊಂದಲ ಉಂಟಾ?
0: ಇಲ್ಲ, ಯಾಕೆ
1: ನೀನು ಬಂದ ದಾರಿ ಉಳಿದವರಿಗೆ ಆದರ್ಶ ಅಲ್ಲ ಎಲ್ಲಿಯಾದ್ರೂ?
0: ನಾನು ನೀನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರಿಸುವ ಬದ್ಧತೆ ನನಗೆ.
1: ಅಲ್ಲ,
0: ನೀ ಹೇಳಬೇಡ.
1: ನೀನು
0: ಬಂದದ್ದು ಯುದ್ಧಕ್ಕೆ, ನಿನ್ನ ಗುರುಗಳು ಯಾರು, ಆ ಗುರುಗಳ ಹತ್ರ ಈ ಸಿದ್ಧಿಗೆ ಸಾಧನೆಗೆ ಏನು ಅಂತ ತಿಳಿ.
1: ನನ್ನ ಗುರುಗಳ ವಿಷಯ ನಿನಗೆ ಎಂತದ?
0: ನಿನ್ನ ಯಾರು?
1: ಅಲ್ಲ, ನನ್ನ ಗುರುಗಳ ವಿಷಯ ನಿನಗೆ ಎಂತದ?
0: ನಿನಗೆ ನಾನು ಯಾವ ದಾರಿಯಲ್ಲಿ ಬಂದದ್ದು ಅಂತ ನಿನಗೆ
1: ಅದೆಲ್ಲ ಕೇಳಿದ್ದು ನಾನು. ನೀನೇ ಹೊರಟದ್ದು, ಇದಕ್ಕೊಂದು ದಾರಿ ಉಂಟು ಅಂತ ನಾನು ಕೇಳಿದ್ದ. ಇಳಿ ಅಂತ ಹೇಳುವಾಗ ಒಂದು ಇಳಿಯುತ್ತೇನೆ, ಇಲ್ಲದ್ರೆ ಇಳಿಯುವುದಿಲ್ಲ ಅಂತ
0: ಹೇಳುವುದಿಲ್ಲ.
1: ನೀನೇನು ಹೇಳಿದೆ? ಇದಕ್ಕೆ ಬೇರೆ ದಾರಿ ಉಂಟು ಅಂತ ಹೇಳಿದೆ. ನೀನೇ ಹೇಳಿದ್ದಲ್ವಾ ಬೇರೆ ದಾರಿ ಉಂಟು ಅಂತ ಹೇಳಿದ ಮೇಲೆ ಆ ದಾರಿ ಹೇಳಲಿಕ್ಕೆ ನಿನಗೆ ಪೂರ್ತಿ ವಿಶ್ವಾಸ ಇಲ್ವಾ? ಅದು ಸರಿ
0: ಇಲ್ಲದೆ ಬಂದ
1: ದಾರಿ ಅಂತ ವಿಶ್ವಾಸ ಇದ್ರೆ ಆ ದಾರಿ ಹೇಳ್ಬೇಡುವ ನೀನು.
0: ನೀನಿದನ್ನು ಸಾವಿರ ಸೈಡು ನಾದಿಗೂ ತರಿಸುವುದಿಲ್ಲ. ಯಾವ ದಾರಿ ನನಗೆ ಗೊತ್ತಿರುವ ನಿನಗೆ ಹೇಳಲಿಕ್ಕೆ?
1: ಬಹುಶಃ ಎಲ್ಲಿಯೋ ನೀನು ಅಕ್ರಮವನ್ನು ಸಕ್ರಮ ಮಾಡಿಕೊಂಡು
0: ಅದನ್ನು ಮಾಡಿ ಬಂದಿದ್ದೇನೆ. ಅನುಗ್ರಹಿಸುವವರು ಅನುಗ್ರಹಿಸಿದ್ದಾರೆ. ನನಗೆ ಯಾವುದು ಪ್ರಾಪ್ತಿಯಾಗಬೇಕು ಆ ಸಾಧನೆಗೆ ಅದನ್ನು ಪ್ರಾಪ್ತಿಸಿಕೊಂಡಿದ್ದೇನೆ. ಗೊತ್ತಿರುವುದಲ್ಲ, ಹೇಳಲಿಕ್ಕೆ ಇರುವುದಲ್ಲ, ಎಲ್ಲಿ ಎಷ್ಟು ಯಾವುದನ್ನು ಯಾರ ಹತ್ರ ಹೇಳಬೇಕು ಅಂತ ಗೊತ್ತಿರಬೇಕು. ಹೌದೌದು, ಅದು ಮುಖ್ಯ.
1: ಅಲ್ಲ ಅದು ಸರಿ,
0: ಮತ್ತೆ
1: ಗೊತ್ತಿರುವುದೆಲ್ಲ ಹೇಳಲಿಕ್ಕೆ ಇರುವುದಲ್ಲ, ಆದ್ರೆ ನೀನೇ ತೊಡಗಿದ್ದು. ಇದಕ್ಕೊಂದು ಸಾಧನೆ ಬೇಕು, ಇದಕ್ಕೊಂದು ದಾರಿ ಬೇಕು. ಇದು ಈಗ ನೀನು ಹೇಳಲಾರದಷ್ಟೊಂದು ಮಡಿವಂತಿಕೆ ಬರಬೇಕಾದ್ರೆ
0: ಮಡಿವಂತಿಕೆ ಅದು ನಿನ್ನ ಹತ್ರ ಬೇಡ ಅಂತ.
1: ನನಗೆ ಅದು ಬೇಡ, ನನಗೆ ಒಳ್ಳೆಯ ರೀತಿಯಲ್ಲಿ ಒಂದು ದಾರಿ ಕೊಟ್ಟ ಹಾಗೆ ಆಯ್ತಲ್ಲ, ಅದು ನಾನು ಮಾಡುವುದಕ್ಕಿರುವುದಲ್ಲ, ನೀನು ಮಾಡುವುದಕ್ಕಿರುವುದು.
0: ಅದು ನೀನು ಹೇಗೂ ವ್ಯಾಖ್ಯಾನ,
1: ನಾನು ಮಾಡುವುದಕ್ಕಿರುವುದು ಯಾವುದು ಅಂತ
0: ಯಾವುದು ನನಗೆ.

0: ನನಗೊಂದು ಒಳಗಿಂದೊಳಗೆ ಸಮಾಧಾನ. ವೇದಯುಗದ ಅಗ್ರಮಾನ್ಯ ದೇವತೆ, ಯಜ್ಞದ ಹವಿಸಿಗೆ ಅಧಿಕಾರಿ, ನಿನ್ನ ಪರವಾಗಿರುವವರೆಲ್ಲ ಹೇಳುವಾಗ ಮೇಲಿನವರ ವ್ಯವಹಾರ ಉಳಿದವರಿಗೆಲ್ಲ ಆದರ್ಶ, ಅದು ಬಹಳ ಬೆಳಕು. ಬೆಳಕಿನಲ್ಲಿಯೂ ತೋರಿಸಲಾಗದ ಕತ್ತಲೆ ಉಂಟು ಅಂತ ಹೇಳಿದ್ಯಲ್ವ ನೀನು? ನಮಗೆ ಆದರ್ಶವಲ್ಲ ಅದು, ನೀವು ಮಾಡಬೇಕಾದ್ದಲ್ಲ. ಹಾಗಾದ್ರೆ ನಮ್ಮ ದಾರಿ ಬೇರೆ ಉಂಟು ಅಂತ ನಿಶ್ಚಯ ಮಾಡಿಯೇ ಬಂದದ್ದು. ನಮಗೆ ಆತ್ಮೋನ್ನತಿಗೆ ದಾರಿ ಯಾವುದು ಅಂತ ಕೇಳಿದ್ರೆ ನಮ್ಮ ಎದೆ ಆಗಲ ರಟ್ಟೆ ಅತ್ರಾಣ ಎನ್ನಯ ಬಲ ಪೌರುಷದಿಂದಲೇ ಆತ್ಮೋನ್ನತಿ. ಸಾಕಾಗಲಿಲ್ಲ ನನಗೆ ಭೂಲೋಕದ ವೈಭವ, ಬೇಕಾಗಿದೆ ಇನ್ನೂ ವೈಭವ. ಇಲ್ಲಿ ನಶ್ವರವಾಗದೇ ಇರುವಂತ, ಯಾವತ್ತೂ ಉಳಿಯುವಂತ ಸೌಖ್ಯ ಸೌಭಾಗ್ಯ ವೈಭೋಗಗಳು ಉಂಟು ಎನ್ನುವುದಾಗಿ ಇಲ್ಲಿಯವರೆಗೆ ಬಂದದ್ದು. ಇಲ್ಲಿಯವರೆಗೆ ನೀನು ಯಾವ ದಾರಿಯಲ್ಲಿ ನಡೆದು ಬಂದು ತಂದು ಇದನ್ನು ಸ್ಥಾಪಿಸಿದ್ಯೋ ಅದು ಯಾವುದು ನನಗೆ ಲಕ್ಷ್ಯ ಅಲ್ಲ. ನನಗೆ ಬೇಕಾದ್ದು ದೇವಲೋಕದ ಪದವಿ. ನೀನಾಗಿ ಕೊಟ್ರೆ ನಿನಗೆ ಬೀಳುವ ನಾಲ್ಕು ಪೆಟ್ಟು ತಪ್ಪಿತು. ಒಂದು ವೇಳೆ ಕೊಡದೆ ದಾರಿ ಬೇರೆ ಉಂಟು, ನಿನಗೆ ಹೇಳಲಿಕ್ಕಲ್ಲ, ನನಗೆ ಆ ಒಂದು ಮಡಿವಂತಿಕೆ ಇಲ್ಲ, ನಿನಗೆ ಪೆಟ್ಟು ಕೊಡ್ಲಿಕ್ಕಿಲ್ಲ ಅಂತ. ನಾನು ಕೊಡುವುದೇ ನಿನಗೆ, ಮಟ್ಟ ಯಾವುದು ನೋಡ್ಲಿಕ್ಕಿಲ್ಲ, ಎಲ್ಲಿ ಕೊಡಬೇಕ ಅಲ್ಲಿ ಪೆಟ್ಟು ಕೊಡುವುದೇ. ಯಾಕಂದ್ರೆ ನನಗೆ ಅದು ಮಟ್ಟ ಇಲ್ಲ, ಮಡಿವಂತಿಕೆ ಇಲ್ಲ, ನನಗೆ ಬೇಕಾದ್ದು ದೇವಲೋಕದ ಪದವಿ, ದೇವಲೋಕದ ಸೌಖ್ಯ, ದೇವಲೋಕದ ಸೌಭಾಗ್ಯ. ಇಲ್ಲಿ ತಾಮಸ ಗುಣದ ತಮನೇ ಅಧಿಕಾರವನ್ನು ನಡೆಸಬೇಕಾದ್ದು ಹೊರತು ಮೇಲಿನಿಂದ ದಿವ್ಯ ಲೋಕದವ ಬೆಳಕಿನವ ಅಂತ ಹೇಳಿ ಒಳಗಿಂದ ಹೇಳಲಾರದ ತಾಮಸ ಉಂಟು, ಕತ್ತಲೆ ಉಂಟು ಅಂತ, ತಮ ಉಂಟು ಅಂತ ಮೇಲಿಂದ ಪದರ ಹಾಕಿಕೊಂಡು ಒಳಗಿಂದ ಬೇರೆ ಒಂದು ಆವರಣ ಇಟ್ಟುಕೊಂಡ. ನಿನ್ನವಂತವಲ್ಲ ನಮ್ಮದು, ಹೊರಗೆ ಒಳಗೆ ಕತ್ತಲೆಯನ್ನು ನೆಚ್ಚಿಕೊಂಡು ಬೆಳಕಿನತ್ತ ನಡೆಯುವಂತ ಸ್ವಭಾವ. ಬಿಟ್ಟು ಕೊಡ್ತೀಯ ಕತ್ತಲೆ ಬೆಳಕು ಎರಡು ಒಟ್ಟಾಗಿ ಹೋಗಿ ಕೊಡ್ಬೇಕು ನಿನಗೆ.
1: ತಮ ಹೇಳಲಾಗದಿದ್ದದ್ದು ಅಂದ್ರೆ ಒಳಗೆ ಕತ್ತಲೆ ಅಂತ ಅರ್ಥ ಅಲ್ಲ.
0: ಮತ್ತೆ ಹೇಗೆ,
1: ಯಾರತ್ರ ಯಾವಾಗ ಯಾವುದನ್ನು ಹೇಳಬೇಕು, ದೇಶ ಕಾಲ ಪಾತ್ರ.
0: ಈಗ ಇದನ್ನು ಹೇಳಿದ್ರೆ ಇಲ್ಲಿ ಎಂತದ್ದು ನಿನಗೆ
1: ಇದರ ಪ್ರಜ್ಞೆ? ನನಗುಂಟು
0: ಇಲ್ಲಿ ತೊಡಕೆ ಎಂತದ್ದು ನಿನಗೆ?
1: ನಾನು ಹೇಳುದಿಲ್ಲ ಅಂತ ಹೇಳಿದ್ರೆ ಪುನಃ ಅದನ್ನೇ ಯಾಕೆ ಜಗದ?
0: ಅಲ್ಲ ಬೇಡ, ಅದನ್ನು ಹೇಳಬೇಡ.
1: ಅದನ್ನು ಹೇಳುದಿಲ್ಲ ತಮ ಅದನ್ನು ಹೇಳುವುದಿಲ್ಲ. ನೀನನ್ನು ಒತ್ತಾಯ ಮಾಡುದು ಬೇಡ.
0: ಒತ್ತಾಯ
1: ಹೇಳಲಿಕ್ಕೆ ಇರುವುದಲ್ಲ ಅದು.
0: ಅಲ್ಲ ನಾನು
1: ನಿನಗೆ ಹೇಳಲಿಕ್ಕೆ ಇರುವುದಲ್ಲ, ನೀನ್ ಹೇಳಿದಿಲ್ಲ ಬಲದಿಂದಲೇ ಪಡೆಯುತ್ತೇನೆ. ನನಗೆ ಬಲ ಕುಂಠಿತ ಇಲ್ಲ, ಬಲ ಕುಂಠಿತ ಇಲ್ಲ. ಹೊಡೆದಾಟ ಬಡದಾಟ ಬೇರೆ ಬೇರೆ ಕ್ರಮ ಉಂಟು, ಹೊಡೆಯುವುದಕ್ಕೂ ಬಡಿಯುವುದಕ್ಕೂ.
0: ಹೌದಲ್ಲ?
1: ಹೌದೌದು. ನೀ ಎಲ್ಲವೂ ಕೇಳುತ್ತಿ. ಅದು ಹೇಗಂದ್ರೆ ಪ್ರಶ್ನೆ ಕೇಳುವವನಿಗೆ ಕೇಳ್ತಾ ಹೋಗುದು,
0: ಸರಿ,
1: ಆದ್ರೆ ಉತ್ತರ ಹೇಳಬೇಕು ಅಂತ ಗೊತ್ತಿರಬೇಕು.
0: ಅದಕ್ಕೆ ಮೇಲೆ ಕುಳಿತುಕೊಳ್ಳುವಾಗ ಯೋಚನೆ ಮಾಡಬೇಕು. ಕೆಲವರೆಲ್ಲ
1: ಪ್ರಶ್ನೆ ಕುಳಿತುಕೊಳ್ಳುವವರೆಲ್ಲ
0: ಸುಮ್ಮನೆ ಬಂದು ಕುಳಿತುಕೊಳ್ಳುವುದಲ್ಲ.
1: ಅಯ್ಯ
0: ಮೇಲೆ ಕುಳಿತುಕೊಂಡ ಮೇಲೆ ಕೆಲವರು ಪ್ರಶ್ನೆ ಕೇಳ್ತಾರೆ,
1: ಅಯ್ಯ
0: ಇದು ಸರಿಯಾ ಅಂತ.
1: ಮುಖ ನೋಡು ಮಾತಾಡುವಾಗ, ನನಗೆ ಹತ್ರ ಮಾತಾಡು. ಯಾಕೆ ಹೇಳಿ ಗೊತ್ತುಂಟ? ಮೇಲೆ ಕುಳಿತವರೆಲ್ಲ ಉತ್ತರ
0: ಕೇಳುದಿಲ್ವಾ?
1: ಅಲ್ಲ, ನಿನಗೆ ಮುಖ ನೋಡು ತೋರಿಸಬಾರದು ಅಂತ ಉಂಟಾ?
0: ಆಗಿಲ್ಲ,
1: ತೋರಿಸಾಗಲ್ಲ. ನಾ ಯಾಕೆ ಹೇಳಿದೆ, ಮೇಲೆ ಕೂತವರೆಲ್ಲ ಉತ್ತರ ಹೇಳಲಿಕ್ಕೆ ಅಂತಲ್ಲ,
0: ಮತ್ತೆ
1: ಅಥವಾ ಕೆಳಗೆ ಕೂತವರೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಅಂತಲ್ಲ. ಹಾಗುಂಟದು
0: ಅಲ್ಲ ಅಂತ ಹೇಳಿದ್ದಲ್ಲ.
1: ಮೇಲೆ
0: ಕೂತ
1: ಅರ್ಥದಲ್ಲಿ ಮೇಲೆ ಕೆಳಗೆ ಹೇಳಿದ್ದಿ.
0: ದೇವಲೋಕ ಮತ್ತೆ ಕೆಳಗಿರುವುದ?
1: ಅಲ್ಲ, ಯಾವ ಮೇಲೆ ಕೆಳಗೆ ಹೇಳಿದ್ದಿ ನೀನು?
0: ದೇವಲೋಕ ಹೇಳಿದ್ದು ನಾನು.
1: ಕುಳಿತುಕೊಳ್ಳುವ ಸ್ಥಾನದಿಂದ ಮೇಲೆ ಕೆಳಗಲ್ಲ ಪುಣ್ಯಾತ್ಮ.
0: ಮತ್ತೆ
1: ಅರ್ಹತೆಯಿಂದ ಈಗ ಮಗ ಮೇಲೆ ಕೂತುಕೊಳ್ಳುತ್ತಾ ಅಪ್ಪ ಕೆಳಗೆ ಕೂತ್ಕೊಳ್ತಾನೆ, ಹೌದಾ? ಅರ್ಹತೆ ಮಗಂದು ಹೆಚ್ಚು ಅಪ್ಪಂದು ಹೆಚ್ಚ?
0: ಹಾಗಲ್ಲ, ಇದು ದೇವಲೋಕ.
1: ಅಲ್ಲ, ದೇವಲೋಕ ಒಂದು ಉದಾಹರಣೆ ಕೇಳಿದ್ದು ನಾನು.
0: ಆ ಉದಾಹರಣೆ ಇಲ್ಲಿಗೆ ನಡೆಯುವುದಿಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು.
1: ನಿನಗೆ ಯಾವುದು ನಡೆಯುವುದಿಲ್ಲ, ನಿನಗೆ ಬೆಟ್ಟೆ ನಡೆಯುವ ಅದು ನಡೀತದೆ ನನಗೆ. ಸುಮ್ಮನೆ ನಾನು ಸಮಯ ಹಾಳು ಮಾಡುದು ಯಾಕೆ? ಪ್ರಸಂಗ ತುಂಬಾ ಉದ್ದ ಉಂಟು, ಹೊಡಿತಾನೆ ಇವನಿಗೆ. ಹಾಗಾದ್ರೆ ಯಾರು ಆಲೋಚನೆ ಮಾಡಬೇಡಿ, ಅವ ಹೊಡಿಲಿಕ್ಕೆ ಬಂದದ್ದು. ಹೊಡಿಲಿಕ್ಕೆ ಬರುವವನಿಗೆ ಕೊಡಬೇಡೋ ನಾವು. ಕೈಯಲ್ಲಿರುವ ಆಯುಧಗಳಲ್ಲಿ ಓಡಿಸಿ ಓಡಿಸಿ ಹೊಡಿರಿ. ಇನ್ನು ಪಕ್ಕ ತಲೆ ಹಾಕಬಾರ್ದು ಇವ, ಇಲ್ಲಿಗೆ ಮಾತ್ರ ಅಲ್ಲ ಮನೆಗೂ ತಲೆ ಹಾಕಬಾರದು, ಬೇರೆ ಮನೆ ಹುಡುಕೊಂಡು ಹೋಗ್ಬೇಕಿವ. ಅಲ್ಲಿಯವರೆಗೆ ಹೊಡಿರಿ ಅವನಿಗೆ.

ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಕೈಸಾಗದೆ ಹೋಯಿತು. ಇಂದ್ರನು ಅವನ ಪರಿವಾರದವರ ಘಾತಕ್ಕೆ ಕೈಸೋತಂತಹ ನಾವು, ಮುರಿದು ಬಿದ್ದಂತಹ ಆಭರಣ, ಮೈಯಲ್ಲಿ ಸೋರುತ್ತಿರುವಂತಹ ರಕ್ತ, ಆಯಾಸಗೊಂಡಂತಹ ದೇಹ, ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಕಂಡ ಬಟ್ಟೆಯಲ್ಲಿ ಓಡಬೇಕಾದಂತಹ ಪರಿಸ್ಥಿತಿ ಒಂದು ಒದಗಿ ಬಂತು. ಶಕ್ತಿ ಇತ್ತು, ಸಾಹಸ ಇತ್ತು, ಹೋಗುವ ಮೊದಲು ಸಂಘಟನಾತ್ಮಕವಾದಂತಹ ಯುಕ್ತಿ ಇತ್ತು. ಆದರೆ ಹೋದಲ್ಲಿ ಗೆಲುವು ಸಿಗಲಿಲ್ಲ. ಬಹುಶಃ ನಾವು ಇಲ್ಲಿಂದ ಹೋಗುವ ಮೊದಲೇ ಅವ ಬರ್ತಾರೆ ಅಂತ ಸಿದ್ಧತೆ ಉಂಟ ಅಂತ ಅವನಿಗೆ. ಎಲ್ಲಿಯೋ ಹಿಂದಿನಿಂದಲೇ ಅವನಿಗೆ ನಿರ್ದೇಶನ ಆಗಿದೆ. ನಾವು ಅವನಿಗೆ ಗೊತ್ತಿಲ್ಲ ಅಂತ ಹೊರಟದ್ದು. ನಾವು ಬರುವ ಮೊದಲೇ ಸಿದ್ಧನಾಗಿದ್ದಾನೆ. ಅವನ ಕಡೆಯವರೆಲ್ಲ ಹೇಳಲಿಕ್ಕೆ ತೊಡಗಿದ್ರು, ಅದೊಂದು ಏನು ಅಂತ ನನಗೂ ಕೇಳಬೇಕಿತ್ತು. ಕೆಲವು ಯಾಗ ಮಾಡಿದ್ದಾನೆ, ಮಾಡಿದ ಮೇಲೆ ಒಂದೊಂದೇ ರಾಜಸ ಗುಣ ಹೋಗಿ ತಾಮಸ ಗುಣ ಹೆಚ್ಚಾದವ ರಾಕ್ಷಸನಾಗುವುದು, ರಾಜಸ ಗುಣ ಹೆಚ್ಚಿದ್ದವ ನರನಾಗುವುದು, ಸಾತ್ವಿಕ ಗುಣ ಹೆಚ್ಚಾದವ ಇಂದ್ರನಾಗುವುದು. ಕೆಲವೆಲ್ಲ ದೂರದಲ್ಲಿ ಹೇಳಲಿಕ್ಕೆ ಮಾತ್ರ ಅಂತ, ಹತ್ತಿರ ಹೋಗುವಾಗ ಗೊತ್ತಾಗುದು ಅದರ ವಿಷಯ ಎಂತದ್ದು ಅಂತ. ದೂರದಲ್ಲಿ ಪರ್ವತ ಬಹಳ ರಮ್ಯವಾಗಿ ಕಾಣ್ತದೆ, ಹತ್ತಿರ ಹೋಗುವಾಗ ಗೊತ್ತಾಗ್ತದೆ ಕಲ್ಲು ಮುಳ್ಳು ಎಷ್ಟುಂಟು ಅಂತ. ನೂರು ಯಾಗ ಮಾಡಿದ ಮೇಲೆ ತೇಜಶರೀರಿಯಾದಂತ ದೇವೇಂದ್ರ ಸಾತ್ವಿಕನಾಗಿದ್ದಾನೆ. ಬಂದು ಕೇಳಿದವನಿಗೆ ಉತ್ತರ ಕೊಡುವ ವ್ಯವಧಾನದ ಸಾತ್ವಿಕತೆ ಇಲ್ಲ ಅವನಿಗೆ. ಮತ್ತಲ್ಲಿಂದ ದೇವಲೋಕದ ಪದವಿಯನ್ನು ಏರುವಂತ ಅರ್ಹತೆ ಅಂದ್ರೆ ಅವನ ಅರ್ಹತೆ ಅಲ್ಲ, ಅದು ತುಂಬಿಸಿದ್ದು ಬೇರೆಯವರು. ದಿಶಾನನಾಥನ ಗುರು ಬೃಹಸ್ಪತಿ ಎಲ್ಲಿ ಹೇಗೆ ಹೋಗಬೇಕು, ಹೇಗೆ ಬಡಿಯಬೇಕು, ಹೇಗೆ ಕಾರ್ಯತಂತ್ರವನ್ನು ರೂಪಿಸಬೇಕು, ಯೋಜಿಸಬೇಕು, ಇದೊಂದು ನಿರ್ದೇಶನ ಉಂಟು. ಸಿದ್ಧತೆ ಮಾಡದೆ ಬಂದ ಬುದ್ಧಿವಂತನಿಗಿಂತ ಸಿದ್ಧತೆ ಮಾಡಿ ಬಂದ ಮೂರ್ಖ ಹೆಚ್ಚು ಅಪಾಯಕಾರಿ. ಬುದ್ಧಿವಂತನೇ ಇರಬಹುದು, ಒಂದು ಯೋಚನೆ ಇಲ್ಲದೆ, ಸರಿಯಾದ ನಿರ್ದೇಶನ ಇಲ್ಲದೆ ಬಂದವ ಹೇಗೆ ಎಲ್ಲಿ ಬಂದಾನು, ಎಷ್ಟು ಹೊಂಡ ಹೇಗೆ ಹಾರಬೇಕು ಅಂತ ಸಿದ್ಧತೆ ಮಾಡಿ ಬಂದವನೇ ಮುಂಭಾಗದಲ್ಲಿ ಏನೂ ಮಾಡಲಿಕ್ಕಾಗುವುದಿಲ್ಲ. ಅಕ್ಷರಗಳನ್ನು ಹೇಗೆ ಜೋಡಿಸಿದರೆ ಮಂತ್ರ ಆಗುತ್ತದೆ, ಯಾವ ಔಷಧಿ, ಯಾವ ಮರದ ಬೇರು ಯಾವ ಔಷಧಿಗಾಗುತ್ತದೆ, ಯಾವ ವ್ಯಕ್ತಿಯಲ್ಲಿ ಯಾವ ಯೋಗ್ಯತೆ ಉಂಟು ಅದನ್ನು ಸಂಯೋಜಿಸೋಬೇಕು. ಅದು ಯಾರಲ್ಲಿ ಉಂಟು ಅಂತ ಕೇಳಿದರೆ ದಿಶಕ್ತಿಯಲ್ಲಿ ಮೇಲ್ಪಂಕ್ತಿಯಲ್ಲಿರುವಂತಹ ದಿಶಣನಲ್ಲಿ ಉಂಟು. ನಮ್ಮಲ್ಲಿ ಆ ಗುರುಬಲ ಇಲ್ಲದೆ ಹೋಯ್ತು. ಅವ ಕೇಳಿದ ಗುರುಗಳು ಯಾರು ಅಂತ. ನಾವು ಲಘುವಾದದ್ದು ನಮ್ಮ ಬಲ ಕಡಿಮೆ ಆಗಿ ಅಲ್ಲ, ನಮ್ಮ ಬಲವನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದಾಗಿ ಸರಿಯಾದ ನಿರ್ದೇಶನ ಇಲ್ಲದೆ. ಈಗ ಹೇಗೂ ನಮ್ಮ ಜುಟ್ಟು ಅವನ ಕೈಗೆ ಸಿಕ್ಕಿದೆ. ಓಡಿದಲ್ಲಿಗೆ ಬೆಂಬತ್ತಿಕೊಂಡು ಬಂದು ಹೊಡೆದು ಬಡಿದು ಒದಿಸಿ ಬಿಡ್ತೇನೆ ಎನ್ನುವಂತ ಹುಮ್ಮಸ್ಸು ಮೈಯ ನಾಗಾಲೋಟವನ್ನು ಹೆಚ್ಚು ಮಾಡುತ್ತಾ ಉಂಟು. ಎಲ್ಲಿ ಉಳಿಯುವುದು, ಹೇಗೆ ತಪ್ಪಿಸಿಕೊಳ್ಳುವುದು, ತಲೆ ತಪ್ಪಿಸಿ ಎಲ್ಲಿ ಬದುಕುವುದು, ಈ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಅದು ಒಮ್ಮೆ ಒಬ್ಬ ನಮ್ಮವ ಹೇಳಿದ. ಬೃಹಸ್ಪತಿಗೆ ಸರಿತುಲ್ಯನಾದಂತಹ

ಸಾಮರ್ಥ್ಯ ಇರುವವರು ಯಾರು? ಬ್ರಹ್ಮಮಾನಸ ಪುತ್ರರಾದಂತಹ ಭೃಗು ಮುನೀಶ್ವರರು. ಹತ್ತಿರದಲ್ಲಿ ಆಶ್ರಮ ಉಂಟು, ನಮಗೆ ಬಹಳಷ್ಟು ಗೌರವ ಇರುವ ಸ್ಥಳ ಅಲ್ಲ ಅದು. ಆದರೆ ಒಂದುಂಟು, ನಮಗೆ ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ ಅಂತಾದರೆ ಬದುಕಲಿಕ್ಕಾದರೂ ಗೌರವ ಇದ್ದ ಹಾಗೆ ತೋರಿಸಬೇಕಲ್ಲ. ಮಂತ್ರದ ಬಗ್ಗೆ ವೇದದ ಬಗ್ಗೆ ಬಹಳಷ್ಟು ಗೌರವ ಇಲ್ಲದಿದ್ರು, ಈ ಮಂತ್ರ ವೇದದ ಬಲ ಇಲ್ಲದಿದ್ರೆ ಇವನನ್ನು ಎದುರಿಸಲಿಕ್ಕೆ ಆಗುದಿಲ್ಲ ಅಲ್ಲ. ಇವತ್ತಲ್ಲದಿದ್ರೆ ನಾಳೆ ಆದರೂ ಕೆಲವೊಮ್ಮೆ ಆಗಿರ್ತದೆ. ಅದರ ರಹಸ್ಯ ಏನು, ಅದರ ಒಳಗಿನ ಮರ್ಮ ಏನು ಅಂತ ತಿಳಿದ್ರೆ ನಾವು ಅದರ ಬಲದಿಂದ ಸಾಧಿಸುವುದಕ್ಕೆ ಮಾತ್ರ ಆಗುದಲ್ಲ, ಅದರ ಬಲವನ್ನು ಕಡಿಮೆ ಮಾಡ್ಲಿಕ್ಕೂ ಆಗ್ತದೆ. ಎರಡೂ ಕಾರಣಕ್ಕೆ. ಇನ್ನೊಂದು ತತ್ಕಾಲದಲ್ಲಿ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ. ಮೂರು ಪರಿಣಾಮಗಳು ಒಂದೇ ಕಾರ್ಯದಲ್ಲಿ ಆಗುವುದಿದ್ರೆ ಅದು ಭೃಗು ಮುನೀಶ್ವರನ ದಯೆಯಿಂದ ಮಾತ್ರ ಅಂತ ನಿಶ್ಚಯ ಮಾಡಿದ್ದೇನೆ. ಹಾಗಾಗಿ ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ, ಕೆಲವರೆಲ್ಲ ಬಿದ್ದಿದ್ದಾರೆ, ಉಳಿದವರನ್ನು ಸೇರಿಸಿಕೊಂಡು ಆಶ್ರಮದತ್ತರಲ್ಲಿ

0: ಎಷ್ಟೋ ಸಲ ಪ್ರಪಂಚವನ್ನು ನೋಡುವವರಿಗೆ ಅನ್ನಿಸ್ತದೆ, ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅಥವಾ ಯಜ್ಞ ಯಾಗಾದಿಗಳಿಂದ ಇಷ್ಟು ಪುಣ್ಯವನ್ನು ಸಂಪಾದಿಸಿ ಇಷ್ಟು ಪುಟ್ಟದಾದಂತಹ ಕಾರ್ಯಕ್ಕೆ ವ್ಯರ್ಥವಾಗಿ ಅದನ್ನು ವಿನಿಯೋಗಿಸಿದ್ರಲ್ಲ ಅಂತ. ಅದು ತಪ್ಪೂ ಅಲ್ಲ. ಯಾಕೆಂದರೆ ಕಾಣುವವರ ಕಣ್ಣು, ಅವರ ಆಲೋಚಿಸುವ ಬುದ್ಧಿ ಏನುಂಟು ಅದರಂತೆ ಯಾರು ಕರ್ತವ್ಯ ನಿರ್ವಹಿಸ್ತಾನ ಅವನ ಬುದ್ಧಿಯು ಇರಬೇಕು ಅಂತ ಇಲ್ಲ. ಆಶ್ರಮ ಧರ್ಮಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಧರ್ಮವಂತೆ. ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ನಮ್ಮ ತಂದೆ ತನ್ನ ಕಣ್ಣ ಮುಂಭಾಗದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷನಾದಾಗ ಬೇರೆ ಯಾವ ವರವನ್ನೂ ಕೇಳದೆ ತನಗೆ ಯೋಗ್ಯಳಾದಂತಹ ಕನ್ಯೆ ಯಾರು, ಯಾರನ್ನು ತಾನು ಮದುವೆ ಆಗಬೇಕು ಅಂತ ಕೇಳಿದನಂತೆ. ಪಕ್ಕನೆ ನಮಗನ್ನಿಸ್ತದೆ, ಸಾವಿರ ಸಾವಿರ ವರ್ಷಗಳ ಕಾಲದ ತಪಸ್ಸಿನಿಂದ ಭಗವಂತ ಪ್ರತ್ಯಕ್ಷನಾದಾಗ ಅವನ ಮುಂದೆ ವರವನ್ನು ಕೇಳುವುದನ್ನು ಬಿಟ್ಟು ವಧು ಯಾರು ಅಂತ ಕೇಳುವುದ? ಅವರದ್ದೇ ಆದಂತಹ ಜ್ಞಾನದೃಷ್ಟಿಯಿಂದ ಅದನ್ನು ಅರಿಯುವುದಕ್ಕಾಗುವುದಿಲ್ಲ. ಆಮೇಲೆ ಗೊತ್ತಾಯ್ತು ನಮಗೆ, ಜಗತ್ತಿನಲ್ಲಿ ವಿವಾಹ ಕಾಲದಲ್ಲಿ ಪ್ರತಿಯೊಬ್ಬ ವಧುವರರಲ್ಲೂ ಲಕ್ಷ್ಮೀನಾರಾಯಣರನ್ನೇ ಆರೋಪಿಸ್ತಾರೆ. ಅಂತಹ ಮಧುಮಕ್ಕಳಿಗೆ ಆದರ್ಶವಾಗಿರುವಂತಹ ಭಗವಂತನನ್ನು ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದಲಾಗಿ ಭಗವಂತ ಪ್ರತ್ಯಕ್ಷನಾಗಿ ಆ ಭಗವಂತನಲ್ಲಿ ನಮ್ಮ ತಂದೆ ಕೇಳಿದ ವರದಿಂದಲಾಗಿ ಅವರು ಆಚರಿಸಿದಂತಹ ತಪಸ್ಸಿನ ಪುಣ್ಯ ಲುಪ್ತವಾಗಲಿಲ್ಲ. ಅದಿತ್ತವರಲ್ಲಿ ಮುಂದೆ ನಮ್ಮ ತಾಯಿಯ ಜೊತೆಗೆ ವಿಹರಿಸುತ್ತಿರುವಂತಹ ಕಾಲದಲ್ಲಿ ಅದನ್ನೆಲ್ಲವನ್ನು ಅವರು ಬಳಸಿಕೊಂಡ್ರು ಅಂತ ಆಮೇಲೆ ನಾವು ತಿಳಿಯುತ್ತೇವೆ. ಹಾಗಾದರೆ ಏನು? ಎಷ್ಟೋ ಕಾಲದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಅನಿವಾರ್ಯವಾಗಿ ನಾವು ಮಾಡಬೇಕಾಗುತ್ತದೆ ಅನ್ನುವುದು ಸತ್ಯ. 9 ಕನ್ಯೆಯರನ್ನು ಪಡೆದಂತಹ ನಮ್ಮ ತಂದೆ ಇನ್ನೇನು ಗೃಹಸ್ಥಾಶ್ರಮ ಧರ್ಮವನ್ನು ತ್ಯಜಿಸಿ ತಾನು ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಅಂತ ಹೇಳುವಾಗ ನಮ್ಮ ತಾಯಿ ಆಡಿದ್ದಂತೆ, ಇಲ್ಲ ಒಬ್ಬ ಗಂಡು ಮಗಬೇಕು. ಹಾಗೆ ಪಡೆದದ್ದು ಕಪಿಲನನ್ನು. ಸಾಂಖ್ಯ ಯೋಗ ಎಲ್ಲಿಂದ ಅಂತ ಕೇಳಿದ್ರೆ ಕಪಿಲನಿಂದ ಅಂತ ಆಡ್ತಾರೆ. ಹೀಗೆ ತನ್ನದ್ದಾದ ಗೃಹಸ್ಥಾಶ್ರಮವನ್ನು ಪೂರೈಸುವ ಹಂತದಲ್ಲೇ ನಮ್ಮ ತಂದೆ ತನ್ನ ಹೆಣ್ಣು ಮಕ್ಕಳಿಗೆಲ್ಲ ಯೋಗ್ಯರಾದಂತಹ ವರರನ್ನು ಹುಡುಕಿ ವಿವಾಹ ಮಾಡಿಸಿಯೇ ಇದ್ದಾರೆ. ಅವರದ್ದಾದಂತಹ ಕರ್ತವ್ಯವನ್ನು ಪೂರೈಸಿಯೇ ಅವರು ವಾನಪ್ರಸ್ಥಕ್ಕೆ ಹೋದವರು. ಕಲಾ, ಶ್ರದ್ಧಾ, ಅನಸೂಯ, ಹವಿರ್ಭೂ, ಅರುಂಧತಿ, ಶಾಂತಿ, ಗತಿ, ಕ್ರಿಯಾ, ಖ್ಯಾತಿ ಅಂತ 9 ಹುಡುಗಿಯರು ನಾವು. ಬ್ರಹ್ಮಋಷಿಗಳನ್ನು ಹುಡುಕಿ ಮದುವೆಯನ್ನು ಮಾಡಿಸಿದರು. ಕೊನೆಯವಳಾದಂತಹ ನಾನು ಖ್ಯಾತಿ, ಮಹರ್ಷಿಗಳಾದಂತಹ ಭೃಗು ಅವರ ಕೈಯನ್ನು ಹಿಡಿದು ಅವರ ಆಶ್ರಮಕ್ಕೆ ಬಂದಿದ್ದೇನೆ. ಅವರ ಆಶ್ರಮಕ್ಕೆ ಬಂದಿದ್ದೇನೆ ಅನ್ನುವುದಕ್ಕಿಂತಲೂ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದ್ದೇನೆ ಅಂತ ಹೇಳಬಹುದು. ಧನ್ಯೋ ಗೃಹಸ್ಥಾಶ್ರಮ ಅಂತ ಆಡಿದೆ. ಹಾಗಾದರೆ ಪತಿಯಾದವನು ನಡೆಯುವ ನಡೆಯಲ್ಲೇ ಹೆಜ್ಜೆಯನ್ನು ಹಾಕುತ್ತಾ ಸಹಚರಿಯಾಗಿರಬೇಕಾದ ಪತ್ನಿಯಾದವಳ ಕರ್ತವ್ಯ. ನಮ್ಮ ಪತಿಯೋ ಷಟ್ಕರ್ಮಿಗಳು, ಯಜ್ಞಯಾಗಾದಿಗಳನ್ನು ಸ್ವತಃ ಮಾಡುವುದಲ್ಲದೆ ಮಾಡಿಸುವುದು ಅವರದ್ದಾದ ಕರ್ತವ್ಯ. ಆ ನೆಲೆಯಿಂದಲೇ ಕಾರ್ಯಾರ್ಥವಾಗಿ ಯಜ್ಞವನ್ನು ಮಾಡಿಸುವುದಕ್ಕಾಗಿ ನಮ್ಮವರ ಆಶ್ರಮವನ್ನು ಬಿಟ್ಟು ತೆರಳಿದ್ದಾರೆ. ಆ ಸಮಯ ಯಾವ ಸಮಯ? ಆ ಸಮಯ ಅಲ್ವಲ್ಲ, ಆ ಸಮಯ ಮಾತ್ರವಲ್ಲ ಕಾರ್ಯ, ಕಾರ್ಯದಿಂದಲೇ ಅರ್ಥ ನೋಡೋಣ. ಸಹಸ್ರ ಸಂಖ್ಯೆಯ ಶಿಷ್ಯಂದಿರಿದ್ದಾರೆ. ಆಶ್ರಮ ಅಂತಾದ ಮೇಲೆ ಯುಕ್ತವಾದಂತಹ ಕರ್ಮಗಳೆಲ್ಲ ನಡೆಯಲೇಬೇಕು. ಹೊಣೆಗಾರಿಕೆಯನ್ನು ಹೊತ್ತಂತಹ ಗೃಹಿಣಿಯಾಗಿ ನಮ್ಮವರ ಅನುಪಸ್ಥಿತಿಯಲ್ಲಿ ಎಲ್ಲವೂ ತಪ್ಪದಂತೆ ನಡೆಯಬೇಕಾದಂತಹ ಬದ್ಧತೆ ನನ್ನಲ್ಲುಂಟು. ಅದಕ್ಕಾಗಿ ಆಶ್ರಮದಲ್ಲೇ ಸುತ್ತಾಡುತ್ತಾ ಪ್ರತಿಯೊಂದು ಯುಕ್ತವಾಗಿದೆ ಅಂತ ನೋಡ್ತಾ ನೋಡ್ತಾ
1: ಆಶ್ರಯ
0: ನಮ್ಮ ಆಶ್ರಮದ ಮುಂಭಾಗದಲ್ಲಿ ಆರ್ತವಾದಂತಹ ಧ್ವನಿ. ಇನ್ಯಾಕೆ ತಡ? ನೇರವಾಗಿ ಆಶ್ರಮದ ಹೊರಬಾಗಿಲಿಗೆ ಹೋಗಿ ಯಾರು ಆರ್ತರಾಗಿ ಬೇಡಿಕೊಳ್ತಾ ಇದ್ದಾರೆ ಅನ್ನೋದನ್ನು ಕಾಣುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನಂತೆ.
1: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ,
0: ನೀನೇ ಆಶ್ರಯ ಅಂತ ಹೇಳಿದ್ದ?
1: ಹೌದು, ನಾವೇ ನಾವೇ
0: ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿದವನು ನೀನೇ.
1: ಹೌದೌದು, ಆರ್ತರಾಗಿದ್ದೇವೆ.
0: ಕೇವಲ ನೀನು ಮಾತ್ರವಲ್ಲ, ನಿನ್ನ ಜೊತೆಯಾಗಿ ಕೆಲವಾರು ಮಂದಿ ಇದ್ದಾರೆ. ನಿನ್ನ ಹಿಂದೆ, ನಿನ್ನ ಎಡ ಬಲದಲ್ಲಿ. ಆದ್ರೆ ನಿನ್ನ ಮುಂದೆ ಯಾರಿಲ್ಲ?
1: ಇಲ್ಲ ಇಲ್ಲ.
0: ಅದರ ಅರ್ಥ ನೀನೇ ಮುಂದಾಳು ಅಂತ ನಾನು ತಿಳಿದಿದ್ದೇನೆ.
1: ಹೌದೌದು, ಓಡ್ಲಿಕ್ಕೆ ಕೂಡದೇ ಅಲ್ಲ, ನನ್ನ ಹಿಂದೆ ಬಂದಿದ್ದಾರೆ ಅವರು.
0: ಅದೇ ಗೊತ್ತಾಯ್ತು, ನೀನೇ ಮುಂದಾಳು ಅಂತ.
1: ಹೌದೌದು,
0: ನೀನು ಮುಂದಾಳು ಅಂತ ಆದ ಮೇಲೆ ನೀನೇ ಅಳುವುದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಮುಂದೆ ಅಳುವುದಕ್ಕಿರುವವನು ಅಂತಲ್ಲ.
1: ಅಲ್ಲ, ಹಾಗಲ್ಲ, ನಾನು ಅಳುವ ಕಾರಣ ಅವರೆಲ್ಲರೂ ಅಳತಾ ಇರೋದು.
0: ಹಾಗೆ
1: ನಾನೇ ಅತ್ತ ಮೇಲೆ ಅವರೆಲ್ಲ ನಗಾಡ್ಲಿಕ್ಕುಂಟ.
0: ಸರಿ, ನೀನು ನಗುತ್ತಾ ಇದ್ರೆ ಅವರು ನಗುತ್ತಾರೆ,
1: ನಗುತ್ತಾರೆ.
0: ನೀನು ಅತ್ತೆ ಅಂತ ಆದ್ರೆ ಅವರು ಅಳುತ್ತಾರೆ,
1: ಅಳುತ್ತಾರೆ.
0: ಹಾಗಾದ್ರೆ ಅವರೆಲ್ಲರಿಗೂ ನಾಯಕನಾದಂತಹ ನಿನ್ನಲ್ಲೇ ನಾನು ಪ್ರಶ್ನಿಸಬೇಕಾಗಿದೆ.
1: ಸರಿ.

0: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್ ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ದುಂಬುಗು ವೀಣಾ ಫೈಸ್ ಮೇರ್ನ ಸುರುಟು ಕುಡಂಜಿ ಪದ ಎಂಕಲ ಎಲ್ಲೆ ಎಲ್ಲಂಜಿ ಮದಿಮೆ ಅಪುಂಡು. ಸಂಗೀತ ಪಪ್ಪನ್ ಬುಕ ಜೋಸ್ಫಿನ್.

ಜ್ಞಾನ ಶಶಿಧರ ಆಳ್ವೆ ನಾಟಕ ಕಲಾವಿದೆ, ಪಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.